ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ ವೈಶಾಖ ಮಾಸದ 18 ದಿನ. ಸ್ಥಳೀಯ ಪಂಚಾಂಗ ವೈಶಾಖ ಮಾಸ ಕೃಷ್ಣ ಪಕ್ಷದ ಷಷ್ಠಿ, ಅಂದರೆ 2026 ಇಸವಿ ಮೇ ತಿಂಗಳ 8 ತಾರೀಖು ಶುಕ್ರವಾರ. ಈಗ ವೇಳೆ 5:58:45. ಆತ್ಮೀಯ ಕೇಳುಗರಿಗೆಲ್ಲ ಶುಭೋದಯ. ನಿಮ್ಮ ರೇಡಿಯೋ ಗೆಳತಿ ಕವಿತಾ ಮಾಡುವ ನಮಸ್ಕಾರ. ನಿಲಯದ ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ಪ್ರೀತಿಯ ಸ್ವಾಗತ.

ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:01. ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಪ್ರಭಾಕರ್ ಜೋಶಿ ಅವರಿಂದ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 6:35 ಜ್ಞಾನಜ್ಯೋತಿ, ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ, ಪ್ರಸ್ತುತಿ ಬಿಕೆ ಮೀನಾಕ್ಷಿ. ಈ ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. ಈ ಬೆಳಿಗ್ಗೆ 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಮೈಸೂರು ಸಿತಾರ್ ಸಂಭ್ರಮ 2026 ಕಾರ್ಯಕ್ರಮದ ಕುರಿತು ಸಿತಾರ್ ವಾದಕ ಉಸ್ತಾದ್ ಡಾಕ್ಟರ್ ಮೊಹಸಿನ್ ಖಾನ್ ಹಾಗೂ ಡಾಕ್ಟರ್ ಕೆಎಂ ಅರ್ಚನಾ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಶಭಾನಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಲಾ ಸಂವಹನ ಟ್ರಸ್ಟ್ ಮೈಸೂರು. 7:30 ಸೇವಾ ವಾಹಿನಿ, 7:45, 8:35, 9:35 ಚಿತ್ರಗೀತೆಗಳು, 8:30 ಹಾಗೂ ಈ ಸಂಜೆ 5:30 ಚೂಟಿ ಚೂಟಿ ಚುಟುಕ್ ಗುಳುಂಗುಟುಕ್ ಶಿಶುಗೀತೆಗಳ ಕಾರ್ಯಕ್ರಮ. ಈ ಬೆಳಿಗ್ಗೆ 9:00 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಥಲಸೇಮಿಯಾ ದಿನದ ಸಂದರ್ಭದಲ್ಲಿ ಥಲಸೇಮಿಯಾ ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಮೈಸೂರಿನ ಹೆಮಟೋ ಆಂಕೊಲಾಜಿಸ್ಟ್ ಡಾಕ್ಟರ್ ತರಂಗಿಣಿ ದುರ್ಗಪ್ಪ ಹಾಗೂ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮಕ್ಕಳ ತಜ್ಞರಾದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 9:30 ಗಾಂಧಿ ಸ್ಮೃತಿ, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಎಂ ರಾಘವೇಂದ್ರ ಅವರ ಹಾಡುಗಾರಿಕೆ, 10:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು, 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಮಿಶ್ರ ಮಾಧುರ್ಯ, 12:05

ನಿಮಿಷಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ಮಾತಿಗೊಂದು ಗಾದೆ ಹೊಸೆಯುವ ಪುಟ್ಟಮ್ಮ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 12:35ಕ್ಕೆ ಭಕ್ತಿಗೀತೆಗಳು, 12:45ಕ್ಕೆ ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. 1:00ಗೆ ಬೆಂಗಳೂರು ಕೇಂದ್ರದಿಂದ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1:20ಕ್ಕೆ ಸಂಧ್ಯಾ ಎಂಎ ಅವರು ಹಾಡಿರುವ ಭಾವಗೀತೆಗಳು. 1:30ಕ್ಕೆ ಹಾಗೂ ಸಂಜೆ 5:30ಕ್ಕೆ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಮಧ್ಯಾಹ್ನ 2:40ಕ್ಕೆ ದಾರಿದೀಪ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಫಿಬಾ ಇಂಡಿಯಾ. 2:55ಕ್ಕೆ ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್. 3:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಸ್ ವಿಜಯರಾಘವನ್ ಅವರ ವೀಣಾವಾದನ. 3:30ಕ್ಕೆ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು ಸಿಐಇಟಿ ಎನ್ಸಿಆರ್ಟಿ ನವದೆಹಲಿ. 4:00ಗೆ ಮಹಿಳಾ ರಂಗ ಸಖಿ ಸಂವಾದ, ವಿಷಯ ವಿಶ್ವ ತಾಯಂದಿರ ದಿನ, ಪ್ರಸ್ತುತಿ ನೇತ್ರಾ ಕೆ ಹಾಗೂ ಚಿನ್ಮಯಿ ಕೆಎಸ್. 4:30ಕ್ಕೆ ವೃತ್ತಿ ಮಾರ್ಗದರ್ಶನ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಮೂಡಿಬರುವ ಕೆಲವು ಕಾರ್ಯಕ್ರಮಗಳು. ಇದು ಆಕಾಶವಾಣಿ ಮೈಸೂರು ಕೇಂದ್ರ, FM 100.6. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಶುಭಾ ಮತ್ತು ಚಾರುಮತಿ ಶ್ರೀ ಹಾಡಿರುವ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಪುರಂದರದಾಸರ ಕೃತಿ.

ಇದುವರೆಗೆ ಗೀತಾರಾಧನಾ ಭಕ್ತಿ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಗಮನಿಸಿ, ಈ ಬೆಳಿಗ್ಗೆ 7:15 ಮೈಸೂರು ಸಿತಾರ್ ಸಂಭ್ರಮ 2026 ಕಾರ್ಯಕ್ರಮ ಕುರಿತು ಸಿತಾರ್ ವಾದಕ ಉಸ್ತಾದ್ ಡಾಕ್ಟರ್ ಮೊಹಸಿನ್ ಖಾನ್ ಹಾಗೂ ಡಾಕ್ಟರ್ ಕೆಎಂ ಅರ್ಚನಾ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಶಭಾನಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಲಾ ಸಂವಹನ ಟ್ರಸ್ಟ್ ಮೈಸೂರು. ಈ ಬೆಳಿಗ್ಗೆ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಎಂ ರಾಘವೇಂದ್ರ ಅವರ ಹಾಡುಗಾರಿಕೆಯನ್ನು ಆಲಿಸುವಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:30 ಆಗಲಿದೆ. ಇನ್ನು ಮುಂದೆ ಚಿಂತನ ಕೇಳುವಿರಿ ರಾಜ್ಯವ್ಯಾಪಿ ಪ್ರಸಾರದಲ್ಲಿ.

0: ಇದು ಆಕಾಶವಾಣಿ. ಮುಂದಿನ ಕಾರ್ಯಕ್ರಮ ಚಿಂತನ, ಪ್ರಭಾಕರ ಜೋಶಿಯವರಿಂದ.
1: ಈ ಜಗತ್ತಿನಲ್ಲಿರುವ ಜನರ ಪಾಲಿಗೆ ರೆಡ್ ಕ್ರಾಸ್ ಸಂಸ್ಥೆ ಸಂಜೀವಿನಿ ಇದ್ದಂತೆ. ಅನಾರೋಗ್ಯ ಪೀಡಿತರಿಗೆ, ಗಾಯಾಳುಗಳಿಗೆ, ಜೀವನ್ ಮರಣದ ಸ್ಥಿತಿಯಲ್ಲಿ ಹೋರಾಡುತ್ತಿರುವವರಿಗೆ ಈ ಸಂಸ್ಥೆ ಸಹಾಯ ಹಸ್ತವನ್ನು ಚಾಚುತ್ತದೆ. ಇದರ ಸ್ವಯಂ ಸೇವಕರು ಜಗತ್ತಿನಾದ್ಯಂತ ವ್ಯಾಪಿಸಿಕೊಂಡಿದ್ದು ವೈದ್ಯಕೀಯ ಸಹಾಯದ ಅಗತ್ಯವಿದ್ದವರಿಗೆ ತಕ್ಷಣ ನೆರವಿಗೆ ಧಾವಿಸುತ್ತಾರೆ. ಗಾಯಾಳುಗಳಿಗೆ ಅಗತ್ಯವಿರುವ ರಕ್ತ, ಆಹಾರ, ಉಡುಪುಗಳನ್ನು ಪೂರೈಸುತ್ತಾರೆ. ಇದು ಜಗತ್ತಿನ ಅತ್ಯಂತ ವಿಶ್ವಾಸಾರ್ಹ ಸಂಸ್ಥೆಯಾಗಿದ್ದು, ಈ ಸಂಸ್ಥೆಯ ಕೆಂಪು ಬಣ್ಣದ ಪ್ಲಸ್ ಚಿಹ್ನೆ ಕಷ್ಟದಲ್ಲಿರುವವರ ಪಾಲಿಗೆ ಭರವಸೆಯ ಆಶಾಕಿರಣವಾಗಿದೆ. ಪ್ರತಿ ವರ್ಷ ಮೇ 8ರಂದು ವಿಶ್ವ ರೆಡ್ ಕ್ರಾಸ್ ಡೇ ಅಥವಾ ವರ್ಲ್ಡ್ ರೆಡ್ ಕ್ರಾಸ್ ಡೇ ಎಂದು ಆಚರಿಸಲಾಗುತ್ತದೆ. ಸ್ವಿಸ್ ದೇಶದ ಜೀನ್ ಹೆನ್ರಿ ಡೊನಂಟ್ ಎಂಬುವವರು ಇಂಟರ್ನ್ಯಾಷನಲ್ ಕಮಿಟಿ ಆಫ್ ದಿ ರೆಡ್ ಕ್ರಾಸ್ನ ಸಂಸ್ಥಾಪಕರಾಗಿದ್ದಾರೆ. ಇವರು ಹುಟ್ಟಿದ್ದು 1828 ಮೇ 8ರಂದು. ಇವರಿಗೆ ಜಗತ್ತಿನ ಮೊದಲ ನೊಬೆಲ್ ಶಾಂತಿ ಪುರಸ್ಕಾರ ಒಲಿದು ಬಂತು. ಇವರಿಗೆ ಗೌರವ ನೀಡುವ ಸಲುವಾಗಿ ಇವರ ಜನ್ಮದಿನದಂದೇ ರೆಡ್ ಕ್ರಾಸ್ ದಿನವನ್ನು ಆಚರಿಸಲು ನಿರ್ಧರಿಸಲಾಯಿತು. ಈ ದಿನ ಈ ಸಂಸ್ಥೆಯ ಸಿದ್ಧಾಂತಗಳನ್ನು, ತತ್ವಗಳನ್ನು ಇನ್ನಷ್ಟು ಪ್ರಚುರಗೊಳಿಸುವ ಕಾರ್ಯಕ್ರಮಗಳು ನಡೆಯುತ್ತವೆ. ಜಗತ್ತಿನಾದ್ಯಂತ 700 ಶಾಖೆಗಳನ್ನು ಹೊಂದಿರುವ ರೆಡ್ ಕ್ರಾಸ್ ಸಂಸ್ಥೆಯು ಮಾನವೀಯತೆ ನೆಲೆಗಟ್ಟಿನ ಮೇಲೆ ಕಾರ್ಯನಿರ್ವಹಿಸುತ್ತಿದೆ. ಜನಸಾಮಾನ್ಯರ ಆರೋಗ್ಯ, ತುರ್ತು ಸೇವೆ, ಬರಗಾಲ ಮತ್ತು ಅತಿ ಅವಸರ ಬೀಳುವ ಕ್ಷೇತ್ರಗಳಲ್ಲಿ ಸದಾ ಕ್ರಿಯಾಶೀಲರಾಗಿರುವ ರೆಡ್ ಕ್ರಾಸ್ ಸಂಸ್ಥೆಯು ಮಾನವ ಸೇವೆಯನ್ನು ಪ್ರಧಾನ ಗುರಿಯಾಗಿಸಿಕೊಂಡು ಕಾರ್ಯನಿರ್ವಹಿಸುತ್ತಿದೆ. ಇದು ಅಂತಾರಾಷ್ಟ್ರೀಯ ಮಟ್ಟದ ಸಂಘಟನೆಯಾಗಿದೆ. ಸ್ವಯಂ ಸೇವಾ ಸಂಸ್ಥೆಗಳ ಜೊತೆಗೆ ಸಂಲಗ್ನತೆ ಹೊಂದಿ ಜಗತ್ತಿನಾದ್ಯಂತ ಸೇವಾ ಕ್ಷೇತ್ರವನ್ನು ವಿಸ್ತರಿಸಿದೆ. IRCS ಎಂದು ಕರೆಯಲಾಗುವ ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆಯು 1920 ಸೊಸೈಟಿ ಕಾಯ್ದೆ ಮತ್ತು ಸಂಸತ್ತಿನ ವಿಶೇಷ ಕಾಯ್ದೆಯಡಿಯಲ್ಲಿ ಭಾರತದಲ್ಲಿ ನೋಂದಣಿಗೊಂಡಿತು. ರೆಡ್ ಕ್ರಾಸ್ ಸಂಸ್ಥೆಯ ನೇತೃತ್ವವನ್ನು ಭಾರತದ ರಾಷ್ಟ್ರಪತಿಗಳು ವಹಿಸುತ್ತಾರೆ. ಕೇಂದ್ರ ಆರೋಗ್ಯ ಸಚಿವರು ಇದರ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಾರೆ. ಆಡಳಿತ ಮಂಡಳಿಯು ಸಂಸ್ಥೆಯ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿಕೊಳ್ಳುತ್ತದೆ. 19 ಸದಸ್ಯರಿರುವ ಆಡಳಿತ ಮಂಡಳಿಯು ರೆಡ್ ಕ್ರಾಸ್ನ ಆಗುಹೋಗುಗಳನ್ನು ನೋಡಿಕೊಳ್ಳುತ್ತದೆ. ಸಂಸ್ಥೆಗೆ ಚೇರ್ಮನ್ ಮತ್ತು 6 ಸದಸ್ಯರನ್ನು ಸ್ವತಃ ರಾಷ್ಟ್ರಪತಿಗಳೇ ನೇಮಕ ಮಾಡುತ್ತಾರೆ. ಉಳಿದ 12 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಿಂದ ಆಯ್ಕೆ ಮಾಡಲಾಗುತ್ತೆ. ಮಹಾಪ್ರಧಾನ ಕಾರ್ಯದರ್ಶಿಗಳು ರೆಡ್ ಕ್ರಾಸ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಸ್ವಿಸ್ನ ಯುವ ಉದ್ಯಮಿ ಜೀನ್ ಹೆನ್ರಿ ಡೊನಂಟ್ ರೆಡ್ ಕ್ರಾಸ್ ಸಂಸ್ಥೆಯ ಉದಯಕ್ಕೆ ಕಾರಣರಾಗಿದ್ದಾರೆ. 1859 ನಡೆದ ಫ್ರಾಂಕೋ ಆಸ್ಟ್ರಿಯನ್ ಯುದ್ಧ ರೆಡ್ ಕ್ರಾಸ್ ಸಂಸ್ಥೆ ಜನಿಸಲು ಕಾರಣವಾಯಿತು. ಯುದ್ಧ ಪೀಡಿತ ಪ್ರದೇಶಕ್ಕೆ ತೆರಳಿದ್ದ ಜೀನ್ ಹೆನ್ರಿ ಡೊನಂಟ್ ಅಲ್ಲಿ

0: ಗೊಂಡು ಬಿದ್ದಿದ್ದ ಸೈನಿಕರನ್ನು ನೋಡಿದ. ಕರಳು ಹಿಂಡಿದಂತೆ ಆಯಿತು. ಕೂಡಲೇ ಸ್ಥಳೀಯರ ನೆರವಿನಿಂದ ಸೈನಿಕರ ಸಹಾಯಕ್ಕೆ ಬಂದ. ಗಾಯಾಳು ಸೈನಿಕರಿಗೆ ಸೂಕ್ತ ಚಿಕಿತ್ಸೆ ನೀಡಲು ನೆರವಾದ. ಯುದ್ಧದ ಸಂದರ್ಭದಲ್ಲಿ ಸೈನಿಕರ ಸ್ಥಿತಿಗಳ ಕುರಿತು ಯುದ್ಧದ ಸ್ಮರಣೆ ಎಂಬ ಪುಸ್ತಕ ಬರೆದ. ಸೈನಿಕರ ಪುನರ್ವಸತಿ, ಸೂಕ್ತ ಚಿಕಿತ್ಸಾ ಕೇಂದ್ರ ಮತ್ತಿತರ ವಿಚಾರಗಳನ್ನು ಕುರಿತು ಆ ಪುಸ್ತಕದಲ್ಲಿ ಚರ್ಚಿಸಿದ. ಅದೇ ವರ್ಷದಲ್ಲಿ ಜಿನಿವಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಮಾವೇಶದಲ್ಲಿ ಪುಸ್ತಕ ಬಿಡುಗಡೆಯಾಯಿತು. ಆ ಪುಸ್ತಕದಲ್ಲಿ ದಾಖಲಾದ ಸಲಹೆಗಳನ್ನು ಜಿನಿವಾ ಒಪ್ಪಂದ ಸ್ವೀಕರಿಸಿತ್ತು. 1864ರಲ್ಲಿ ಜಿನಿವಾ ಸಮಾವೇಶದಲ್ಲಿ ನಿರ್ಣಯವಾದಂತೆ ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಂಸ್ಥೆ ಸ್ಥಾಪನೆಯಾಯಿತು. ಒಪ್ಪಂದದಂತೆ ರೆಡ್ ಕ್ರಾಸ್ ಸಂಸ್ಥೆಗೆ ಒಂದು ಪ್ರತ್ಯೇಕ ಧ್ವಜ ಬೇಕು ಎಂದಾಗ ಸ್ವಿಸ್ ದೇಶದ ಧ್ವಜವನ್ನೇ ಬಳಸಲು ತೀರ್ಮಾನಿಸಲಾಯಿತು. ಈ ಮೂಲಕ ರೆಡ್ ಕ್ರಾಸ್ ಗೌರವವನ್ನು ಆ ದೇಶಕ್ಕೆ ಸಲ್ಲಿಸಿತು. ಭಾರತ ಮೂಲದ ರೆಡ್ ಕ್ರಾಸ್ ಸೊಸೈಟಿಯು 1914ರಲ್ಲಿ ಜರುಗಿದ ಮೊದಲ ಪ್ರಪಂಚ ಯುದ್ಧದ ಸಂದರ್ಭದಲ್ಲಿ ರೂಪುಗೊಂಡಿತು. ಅಲ್ಲಿಯವರೆಗೆ ಭಾರತವು ತನ್ನ ಸೈನಿಕರ ಸಂರಕ್ಷಣೆಗೆ ಯಾವುದೇ ಸಂಸ್ಥೆಯನ್ನು ಹೊಂದಿರಲಿಲ್ಲ. ಆಗ ಇದ್ದ ಸೇಂಟ್ ಜೋಸೆಫ್ ಆಂಬ್ಯುಲೆನ್ಸ್ ಮತ್ತು ಬ್ರಿಟಿಷ್ ರೆಡ್ ಕ್ರಾಸ್ ಸೊಸೈಟಿಗಳು ಮಾತ್ರ ಸಹಯೋಗ ನೀಡುತ್ತಿದ್ದವು. ಯುದ್ಧದಲ್ಲಿ ಗಾಯಗೊಂಡ ಸೈನಿಕರಿಗೆ ಸೂಕ್ತ ಚಿಕಿತ್ಸೆಯನ್ನು ಈ ಎರಡೇ ಸಂಸ್ಥೆಗಳು ನಿರ್ವಹಿಸುತ್ತಿದ್ದವು. ಮುಂದೆ 1920 ಮಾರ್ಚ್ 3ರಂದು ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಬ್ರಿಟಿಷ್ ರೆಡ್ ಕ್ರಾಸ್ ಸೊಸೈಟಿಯು ಪರಿಚಯಿಸಿತು. ಆಗ ವೈಸ್ರಾಯ್ ಸಮಿತಿಯಲ್ಲಿದ್ದ ಸರ್ ಕ್ಲೌಡ್ ಹಿಲ್ ಅವರು ಯುದ್ಧ ಸಮಿತಿಯ ಮುಖ್ಯಸ್ಥರಾಗಿದ್ದರು. ಸಭೆಯಲ್ಲಿ ಪ್ರಸ್ತಾಪ ಇಟ್ಟ ನಂತರ ಚರ್ಚೆಗೆ ಬಂದು ಮಾರ್ಚ್ 20ರಂದು ಕಾಯ್ದೆ ರೂಪಿಸಲಾಯಿತು. ಈ ಸಂಸ್ಥೆಯ ನಿರ್ವಹಣೆಗೆ 1926 ಮೇ 8ರಂದು ಒಂದು ಮಂಡಳಿ ರಚಿಸಲಾಯಿತು. ಮೊದಲಿಗೆ 50 ಜನರನ್ನ ನೇಮಕ ಮಾಡಲಾಯಿತು. ಹೀಗೆ ಅಸ್ತಿತ್ವಕ್ಕೆ ಬಂದ ಭಾರತೀಯ ರೆಡ್ ಕ್ರಾಸ್ ಮಂಡಳಿಯ ಮೊಟ್ಟ ಮೊದಲ ಚೇರ್ಮನ್ ಆಗಿ ಸರ್ ಮ್ಯಾಲ್ಕಮ್ ಹೈಲಿ ನೇಮಕಗೊಂಡರು. ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯನ್ನು ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸೊಸೈಟಿಯ ಒಂದು ಅಂಗಸಂಸ್ಥೆಯನ್ನಾಗಿ ಅಂಗೀಕರಿಸಲಾಯಿತು. ರೆಡ್ ಕ್ರಾಸ್ನ ಧ್ಯೇಯೋದ್ದೇಶಗಳೆಂದರೆ ಮಾನವೀಯತೆ, ತಾರತಮ್ಯವಿಲ್ಲದ ಸೇವೆ, ಪೌಷ್ಟಿಕತೆ, ಸ್ವತಂತ್ರ, ಸ್ವಯಂ ಸೇವೆ, ಸಂಘಟನೆ, ವಿಶ್ವ ಭ್ರಾತೃತ್ವ. ಈ 7 ಧ್ಯೇಯೋದ್ದೇಶಗಳನ್ನು ಇಟ್ಟುಕೊಂಡು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯು ಕಾರ್ಯನಿರ್ವಹಿಸುತ್ತಿದೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ಇದರ ಮುಖ್ಯಸ್ಥರಾಗಿರುತ್ತಾರೆ. ಇದಕ್ಕಾಗಿ ಸ್ಥಳೀಯವಾಗಿ ಒಂದು ಮಂಡಳಿಯನ್ನು ಸಹ ರಚಿಸಲಾಗಿರುತ್ತದೆ.
1: ಪ್ರಭಾಕರ್ ಜೋಶಿ ಅವರಿಂದ ಚಿಂತನ ಇದುವರೆಗೆ ಕೇಳಿದಿರಿ. ಇದು ಕಲಬುರಗಿ ಕೇಂದ್ರದ ಕೊಡುಗೆ.
2: ಸಮಯ 6:35.
3: ಆಕಾಶವಾಣಿ ಮೈಸೂರು. ಜ್ಞಾನಜ್ಯೋತಿ, ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ. ಪ್ರಸ್ತುತಿ ಬಿಕೆ ಮೀನಾಕ್ಷಿ.
4: ಸ್ವಾತಂತ್ರ್ಯ ಚಳುವಳಿಯನ್ನು ತೀವ್ರವಾಗಿ ಬೆಂಬಲಿಸಿದ ಕುಟುಂಬದಲ್ಲಿ ಜನ್ಮಿಸಿದ ನೀರಾ ಅವರು ಸ್ವಾತಂತ್ರ್ಯ ಚಳುವಳಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ನೀರಾ ಬೆನ್ ಎಂದು ಕರೆಸಿಕೊಂಡರು. ಶಾಲಾ ವಿದ್ಯಾರ್ಥಿನಿಯಾಗಿದ್ದಾಗಲೇ ಇಂದಿರಾ ಗಾಂಧಿ ಸ್ಥಾಪಿಸಿದ ವಾನರ್ ಸೇನಾದ ಮುಖ್ಯ ಭಾಗವಾಗಿ ಕೆಲಸ ನಿರ್ವಹಿಸಿದರು. ಇದು ರಾಜಕೀಯ ಸಂದೇಶಗಳ ಭೂಗತ ಪ್ರಸರಣಕ್ಕೆ ಮತ್ತು ನಿಷೇಧಿತ ಪ್ರಕಟಣೆಗಳಿಗೆ ಸಹಾಯ ಮಾಡಿತು. ನೀರಾ ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಥಿಯೋಸಾಫಿಸ್ಟ್ ಸಿದ್ಧಾಂತದ ಮೇಲೆ ಸ್ಥಾಪಿಸಲಾದ ಸಹ ಶಿಕ್ಷಣ ಸಂಸ್ಥೆಯಾದ ಫೆಲೋಶಿಪ್ ಶಾಲೆಯಲ್ಲಿ ಅಭ್ಯಸಿಸಿದರು. ಆದರೆ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಧುಮುಕಲು ತಮ್ಮ ಶಿಕ್ಷಣವನ್ನೇ ತ್ಯಜಿಸಿದರು. ಸದಾ ಮಹಿಳೆಯರ ಪರವಾಗಿ ಚಿಂತಿಸುತ್ತಿದ್ದ ನೀರಾ ಭಾರತೀಯ ಮಹಿಳೆಯರ ಸ್ಥಿತಿಗತಿಗಳ ಕುರಿತು ಮಹತ್ತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಎಂಎ ಪ್ರಬಂಧವು ಆಧುನಿಕ ಭಾರತದಲ್ಲಿ ಮಹಿಳೆಯರು ಎಂಬ ಮಹತ್ವದ ವಿಷಯದ ಬಗ್ಗೆಯೇ ಕೇಂದ್ರೀಕೃತವಾಗಿದೆ. ಮಹಿಳಾ ಅಧ್ಯಯನ ಕೇಂದ್ರ ಮತ್ತು ಗ್ರಾಮೀಣಾಭಿವೃದ್ಧಿ ಕೇಂದ್ರದ ಸ್ಥಾಪಕ ನಿರ್ದೇಶಕರು ನೀರಾ ದೇಸಾಯಿಯವರು. 1970ರಿಂದ 1984ರ ಅವಧಿಯಲ್ಲಿ ಕುಲಪತಿಗಳಾಗಿ 10 ಹಲವಾರು ಅಮೂಲ್ಯ ಸೇವೆಗಳನ್ನು ಸಲ್ಲಿಸಿದ್ದಾರೆ. ಭಾರತದಲ್ಲಿ ಮಹಿಳಾ ಅಧ್ಯಯನದ ಆದ್ಯ ಮಹಿಳೆಯರಲ್ಲಿ ನೀರಾ ದೇಸಾಯಿ ಪ್ರಮುಖರು. ಪ್ರಾಧ್ಯಾಪಕಿ, ಸಂಶೋಧಕಿ, ಶಿಕ್ಷಣ ತಜ್ಞೆ, ರಾಜಕೀಯ ಕಾರ್ಯಕರ್ತೆಯಾಗಿ ಅಲ್ಲದೆ ಸಮಾಜದ ಸೇವೆಯಲ್ಲಿ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಅನೇಕಾನೇಕ ಕೊಡುಗೆಗಳನ್ನು ನೀಡಿದರು. ಭಾರತದಲ್ಲಿ ಮೊದಲ ಬಾರಿಗೆ ಮಹಿಳಾ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಮತ್ತು ಗ್ರಾಮೀಣಾಭಿವೃದ್ಧಿ ಕೇಂದ್ರ ಸ್ಥಾಪಿಸಿದ ಕೀರ್ತಿ ನೀರಾ ಅವರದ್ದು. 1954ರಲ್ಲಿ SNDT ಮಹಿಳಾ ವಿಶ್ವವಿದ್ಯಾಲಯವನ್ನು ಸೇರಿದರು. ಪ್ರಾಧ್ಯಾಪಕಿ ಮತ್ತು ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥೆಯಾಗಿ ವಿವಿಧ ಆಡಳಿತ ಮಂಡಳಿಗಳಲ್ಲಿ ಒಬ್ಬರಾದರು. ಇವರ ದೇಶಪ್ರೇಮವು ತಮ್ಮ ಸ್ವಂತ ವಿಕಾಸವನ್ನೇ ತ್ಯಜಿಸುವಂತೆ ಮಾಡಿತು. ಅನೇಕ ಬಾರಿ ಜೈಲುವಾಸ ಅನುಭವಿಸಿದರು. ಕಮಲಾದೇವಿ ಚಟ್ಟೋಪಾಧ್ಯಾಯರು ಸೇರಿದಂತೆ ಅನೇಕ ಮಹನೀಯರು ಇವರ ಸಂಪರ್ಕಕ್ಕೆ ಬಂದರು. ಸ್ವತಂತ್ರ ಪೂರ್ವ ಮತ್ತು ಸ್ವಾತಂತ್ರ್ಯೋತ್ತರ ಮಹಿಳೆಯರ ಸ್ಥಿತಿಗತಿಗಳನ್ನು, ಅವರ ಆರ್ಥಿಕ ಪರಿಸ್ಥಿತಿಯನ್ನು ಪರಿಶೀಲಿಸಿ ಅದರಲ್ಲಿ ಬದಲಾವಣೆ ತರುವಲ್ಲಿ ಯಶಸ್ವಿಯಾದರು. ಮಹಿಳಾ ಅಧ್ಯಯನವು ಕೇವಲ ಸಿದ್ಧಾಂತದ ಕ್ಷೇತ್ರಕ್ಕೆ ಸೀಮಿತವಾಗಿರಲು ಸಾಧ್ಯವಿಲ್ಲ ಎಂದು ದೇಸಾಯಿಯವರು ಪ್ರತಿಪಾದಿಸಿದರು. ತಮ್ಮ ವೃತ್ತಿಜೀವನದುದ್ದಕ್ಕೂ ಮಹಿಳಾ ಗುಂಪುಗಳನ್ನು ಅವರದೇ ಆದ ಕಾರ್ಯರೂಪಗಳಲ್ಲಿ ಬೆಂಬಲಿಸುವುದಕ್ಕೆ ಒತ್ತು ನೀಡಿದರು. ನಿಜವಾದ ಕ್ರಿಯೆ ಮತ್ತು ಬೆಂಬಲವೆಂದರೇನೆಂದು ಅವರಿಗೆ ಅರ್ಥವಾಗಿತ್ತು. ಬಡ ಮಹಿಳೆಯರಿಗೆ ಅರ್ಥವಾಗುವ ಭಾಷೆ ಕ್ಷೇತ್ರಗಳಲ್ಲಿ ಮಹಿಳಾ ಅಧ್ಯಯನವನ್ನು ಪ್ರಾರಂಭಿಸಿದರು. ಅನೌಪಚಾರಿಕ ಉದ್ಯೋಗಿ ಮಹಿಳೆಯರು ಮತ್ತು ಮಹಿಳೆಯರ ರಾಷ್ಟ್ರೀಯ ಆಯೋಗದ ಸದಸ್ಯರಾಗಿ ಇಂತಹ ಮಹಿಳೆಯರಿಗೆ ಅನುಕೂಲ ಒದಗಿಸಿದರು. ವುಮನ್ ಇನ್ ಮಾಡರ್ನ್ ಇಂಡಿಯಾ, ದಿ ಮೇಕಿಂಗ್ ಆಫ್ ಎ ಫೆಮಿನಿಸ್ಟ್ ಸೇರಿದಂತೆ ಅನೇಕಾನೇಕ ಕೃತಿಗಳನ್ನು ರಚಿಸಿದ ನೀರಾ ಬೆನ್ ಸದಾ ಮಹಿಳೆಯರ ಪರವಾಗಿಯೇ ಕೊನೆಯವರೆಗೂ ನಿಂತಿದ್ದು ಇಂದು ಎಲ್ಲ ಮಹಿಳೆಯರಿಗೂ ಪಾಠವಾಗಿದ್ದಾರೆ. ಮೀರಾ ಬೆನ್ 25 ಜೂನ್ 2009 ತಮ್ಮ 84ನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದರೂ ಕೂಡ ತಮ್ಮ ಜನಸೇವಾ ಕಾರ್ಯಗಳಿಂದ ಚಿರಸ್ಥಾಯಿಯಾಗಿದ್ದಾರೆ.
3: ಜ್ಞಾನಜ್ಯೋತಿ ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ ಕೇಳಿದಿರಿ. ಪ್ರಸ್ತುತಿ ಬಿಕೆ ಮೀನಾಕ್ಷಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಈ ಕಾರ್ಯಕ್ರಮದ ಮರುಪ್ರಸಾರ 6:10 ಕ್ಕೆ.

0: ಸಮಯ 6:40.
1: ಆಕಾಶವಾಣಿ ದೇವಿಯ ಮುಕುಟದಲ್ಲಿ ನಿಲುಗುತ್ತಿರೆ ನುಡಿ ಮುತ್ತುಗಳು,
2: ಸಿರಿಗನ್ನಡ ದೇವಿಯ ಮುಕುಟ,
3: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿ. ಪದಪರಿಚಯ
4: ಕುರಿತು ಮತ್ತು ಹೊರತು ಶಬ್ದಗಳು. ಹಳಗನ್ನಡದಲ್ಲಿ ಶಕಟರೇಫ ಸಹಿತವಾದ ರೂಪಗಳು ಇವು. ಈ ಎರಡು ಶಬ್ದಗಳ ಪ್ರಯೋಗ ವಿಷಯದಲ್ಲಿ ಗೊಂದಲವಿರುವುದು ಮಾತು ಬರಹಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತಿದ್ದು ಅದರ ವಿಮರ್ಶೆ ಪ್ರಯೋಜನಕಾರಿಯಾದ್ದು. ಮೊದಲ ಶಬ್ದ ಕುರಿತು. ಆ ನಾಡವರ್ಗಳ್ ಚದುರರ್ ನಿಜದಿನ್ ಕುರಿತೋದದೆಯೂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಎಂಬುದು ಕವಿರಾಜ ಮಾರ್ಗದ ಹೆಮ್ಮೆಯ ಮಾತು. ಇಲ್ಲಿ ಕುರಿತು ಶಬ್ದ ಅರಿತು ಕಲಿತು ಮೊದಲಾದ ಶಬ್ದಗಳ ಹಾಗೆ ಕುರಿ ಎಂಬ ಧಾತುವಿಗೆ ತೂ ಎಂಬ ಕೃತ್ಪತ್ತಿಯ ಸೇರಿ ಸಿದ್ಧವಾಗುವ ಒಂದು ಭೂತ ನ್ಯೂನರೂಪ. ಸಾಮಾನ್ಯವಾಗಿ ಇದು ಪೂರ್ಣ ಕ್ರಿಯಾಪದಕ್ಕೆ ಸಾಪೇಕ್ಷವಾಗಿಯೇ ಬರುತ್ತದೆ. ಕುರಿ ನಾಮ ಪ್ರಕೃತಿಯಾಗಿ ಕೂಡ ಪ್ರಯೋಗ ಸಿದ್ಧವಾಗಿದ್ದರೂ ನಾವು ಕ್ರಿಯಾಪ್ರಕೃತಿಯಾಗಿ ಇಲ್ಲಿ ಅದರ ವಿಚಾರ ಮಾಡುತ್ತಿದ್ದೇವೆ. ಕುರಿತು ರೂಪದ ಧಾತು ಕುರಿ ಎಂಬುದಕ್ಕೆ ಗಮನಿಸು, ಲಕ್ಷ್ಯ ಕೊಡು, ಉದ್ದೇಶಿಸು, ಆಲೋಚಿಸು, ಹೀಗೆ ಅರ್ಥಗಳ ವ್ಯಾಪ್ತಿ ಇದೆ. ಇದೊಂದು ಸಕರ್ಮಕ ಧಾತುವಾಗಿರುವುದರಿಂದ ಕರ್ಮಪದವನ್ನಪೇಕ್ಷಿಸಿ ವಾಕ್ಯದಲ್ಲಿ ಇದು ಕಾಣಿಸಿಕೊಳ್ಳುತ್ತದೆ. ಕೆಲವು ಉದಾಹರಣೆಗಳು. ಅದ್ವೈತ ತತ್ವವನ್ನು ಕುರಿತು ವಿಚಾರ ಮಾಡು, ಸಾಹಿತ್ಯ ವಿಮರ್ಶೆಯನ್ನು ಕುರಿತು 10 ಪುಸ್ತಕಗಳಾಗಿವೆ, ಸಾವನ್ನು ಕುರಿತು ಯೋಚಿಸಬಾರದು, ಇಂತಹ ರಚನೆಯ ವಾಕ್ಯಗಳನ್ನು ರೂಢಿಯಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನು ಲೋಪಿಸಿ ಅದ್ವೈತ ತತ್ವ ಕುರಿತು, ಸಾಹಿತ್ಯ ವಿಮರ್ಶೆ ಕುರಿತು, ಸಾವು ಕುರಿತು ಹೀಗೆ ಮಾತಾಡುವುದರಿಂದ ಬರೆಯುವುದರಿಂದ ಅಭಿಪ್ರಾಯ ಗ್ರಹಣಕ್ಕೆ ಬಾಧೆಯೇನೂ ಇಲ್ಲ. ಆದರೆ ಈಗಿನ ಬಹುಪ್ರಚಲಿತವಾದ ರೂಢಿಯಂತೆ ಅದ್ವೈತ ತತ್ವದ ಕುರಿತು, ಸಾಹಿತ್ಯ ವಿಮರ್ಶೆಯ ಕುರಿತು, ಸಾವಿನ ಕುರಿತು ಎಂದೋ, ಅದರ ಕುರಿತು, ಆ ಕುರಿತು, ಇದರ ಕುರಿತು, ಈ ಕುರಿತು ಎಂದು ರೂಪಗಳನ್ನು ತರುವುದೀಗ ವಿಲಕ್ಷಣ ವಿದ್ಯಮಾನ. ಇಲ್ಲಿ ಷಷ್ಠಿ ವಿಭಕ್ತಿಯ ಮುಂದೆ ಮತ್ತೊಂದು ನಾಮಪದದ ಆಕಾಂಕ್ಷೆಯೇ ಸ್ವಾಭಾವಿಕ. ಆ ಈ ಎಂಬ ನಿರ್ದೇಶನಾರ್ಥಕ ಸರ್ವನಾಮ ಪ್ರಕೃತಿಗಳ ವಿಚಾರವೂ ಹೀಗೆಯೇ. ಈಗ ಎರಡನೆಯ ಶಬ್ದ ಹೊರತು. ಶಕಟರೇಫ ಸಹಿತವಾದ ಪೊರತು ಇದರ ಹಳೆಯ ರೂಪ. ತಮಿಳಿನ ಪುರತ್ತು ಸದೃಶ ರೂಪವೆಂದು ಕನ್ನಡ ನಿಘಂಟು ತೋರಿಸಿದೆ. ಸ್ಥಾನವಾಚಕ ಪ್ರಕೃತಿಯಾದ ಪೊರ

0: ಹೊರ ಎಂಬುದಕ್ಕೆ ಪ್ರತ್ಯಯ ತು ಸೇರಿ ಪೊರತು ಹೊರತು ಎಂದು ನಾಮಪದ ಸಿದ್ಧವಾಗಿರುವುದು ಶಕ್ಯ. ಹೊರಗೆ ಉಳಿದುದು ಬೇರೆಯಾದುದು ಪ್ರತ್ಯೇಕವಾದುದು ಈ ಅರ್ಥಗಳಲ್ಲಿ ಆಗು ಎಂಬ ಧಾತು ಕೂಡಿಕೊಂಡು ಪೊರತಾಗು ಹೊರತಾಗು ಎಂಬ ನಾಮಧಾತು ಏರ್ಪಟ್ಟು ನಿಷ್ಪನ್ನ ರೂಪಗಳಿಗೆ ಅವಕಾಶವಾಗಿದೆ. ಪ್ರಾಚೀನ ಕಾವ್ಯ ಮತ್ತು ಶಾಸನ ಪ್ರಯೋಗಗಳುಂಟು. ಹಾಗೆಯೇ ಹೊರತು ಮಾಡು ಹೊರತುಪಡಿಸು ರೂಪಗಳಿಗೂ ಅವಕಾಶವಾಗಿದೆ. ಭೀಮಾರ್ಜುನರು ಹೊರತಾಗಿ ಭೀಮಾರ್ಜುನರನ್ನು ಹೊರತು ಮಾಡಿ ಹೊರತುಪಡಿಸಿ ಹೀಗೆ ಪ್ರಯೋಗವಾಗುವುದೇ ಸರಿಯಾದ ಕ್ರಮ. ಹೊರಚ್ಚು ಎಂಬ ಮಾತಿನ ಪ್ರಯೋಗ ಕೂಡ ಈ ಗುಂಪಿನದೇ.
1: ಸುಮಧುರ.
0: ಈಗ ಒಂದು ಕಂದಪದ್ಯ. ಕನ್ನಡ ಶಬ್ದಗಳ ಸ್ವರೂಪ ಸಾಧುತ್ವಗಳ ವಿವೇಚನೆಗೆಂದೇ ಶಬ್ದಮಣಿದರ್ಪಣವೆಂಬ ಹಳಗನ್ನಡ ವ್ಯಾಕರಣವನ್ನು ರಚಿಸಿರುವ ಕೇಶಿರಾಜನು ಆರಂಭದಲ್ಲಿ ಮಾಡಿರುವ ವಾಗ್ದೇವಿಯ ಸ್ತುತಿ ಇದು. ಶ್ರೀವಾಗ್ದೇವಿಗೆ ಶಬ್ದದಿ ನಾವಾವಿಂದ್ರಿಯದ ವಿಷಯಮನ್ ಶ್ರೋತ್ರದೊಳುದ್ಭಾವಿಪ ನಿರ್ಮಳಮೂರ್ತಿಗೆ ಇಳಾವಂದ್ಯಗೆ ಶಾಸ್ತ್ರಮುಖದೊಳವನತನಪ್ಪೆನ್.

0: ನಿರ್ಮಲಮೂರ್ತಿ ಲೋಕವಂದ್ಯೆ ಆದ ವಾಗ್ದೇವಿ ಐದೂ ಇಂದ್ರಿಯಗಳ ಅನುಭವದ ಪರಿಣಾಮವನ್ನು ಕಿವಿಯಲ್ಲಿ ಕೇಳುವ ಮಾತುಗಳ ಮೂಲಕವೇ ಉಂಟು ಮಾಡುತ್ತಾಳೆ. ನಮ್ಮ ಶಾಬ್ದಿಕ ವಿವೇಚನೆಯಲ್ಲಿ ಮೊದಲ ವಂದನೆ ಆಕೆಗೇ ಸಲ್ಲಲಿ ಎನ್ನುವುದು ಆತನ ಆಶಯದ ಹಾಗೆಯೇ ನಮ್ಮ ಆಶಯವೂ ಆಗಿದೆ. ಇಲ್ಲಿ ಯಾವುದೇ ಕಾವ್ಯ ಅದು ಚಿಕ್ಕದಿರಲಿ ದೊಡ್ಡದಿರಲಿ ಶ್ರೀಕಾರದಿಂದ ಆರಂಭವಾಗಬೇಕು ಅನ್ನುವ ಮಾತು ಇದೆ. ಸ್ವಾರಸ್ಯ ಅಂದರೆ ಆವಾವ ಅನ್ನುವ ಇಲ್ಲಿಯ ರೂಪ ಆಯಾ ಎನ್ನುವ ಹಾಗೆ ಅಲ್ಲ, ಆವ ಆವ ಎಲ್ಲ ಒಂದೊಂದು ಎನ್ನುವ ಅರ್ಥದಲ್ಲಿ ಗ್ರಾಹ್ಯ ಎನ್ನುವುದು ವಿಶೇಷವಾಗಿ ಗಮನಿಸುವ ಒಂದು ವ್ಯಾಕರಣ ಅಂಶ. ನಿರ್ಮಲಮೂರ್ತಿ ಎನ್ನುವ ಒಂದು ಶಬ್ದವನ್ನು ಕೇಶರಾಜ ಬಳಸಿರುವುದು ನಾವು ವಿಶೇಷವಾಗಿ ಗಮನಿಸಬೇಕಾದ್ದು. ಶಬ್ದ ಸ್ವರೂಪ ಎಷ್ಟು ಸ್ವಚ್ಛವಾಗಿರಬೇಕು, ಅಭಿವ್ಯಕ್ತಿ ಎಷ್ಟು ಶುದ್ಧವಾಗಿರಬೇಕು ಎನ್ನುವ ಸಂಗತಿಯನ್ನು ಧ್ವನಿಸುವ ಹಾಗೆ ಸರಸ್ವತಿ ನಿರ್ಮಲಮೂರ್ತಿಯಾಗಿರಬೇಕು. ಶಿಷ್ಟವಾದ ಪ್ರಯೋಗ, ಶುದ್ಧವಾದ ಪ್ರಯೋಗ ಇದನ್ನು ಕುರಿತ ಹಾಗೆ ಈ ನಿರ್ಮಲಮೂರ್ತಿ ಹಾಗಿದ್ದಾಗ ಮಾತ್ರವೇ ಆಕೆ ಇಳಾವಂದ್ಯೆ ಆಗುವುದಕ್ಕೆ ಸಾಧ್ಯ.
1: ಪದಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿ. ಶೀರ್ಷಿಕೆ ಗೀತ ರಚನೆ ಡಾಕ್ಟರ್ ಮೈಸೂರು ಉಮೇಶ್. ಸಂಗೀತ ಸಂಯೋಜನೆ ಎನ್ಎಸ್ ಪ್ರಸಾದ್. ಪದ್ಯಗಾಯನ ಜಿ ಪುಷ್ಪಲತಾ.
2: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ನಿಲುಗುತ್ತಿರೆ ನುಡಿ ಮುತ್ತುಗಳು.
3: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ
1: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
2: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್.

ಮೂರ್ತಿ ಎನ್ ಕೇಶವಮೂರ್ತಿ. ರಾತ್ರಿ 7:45ಕ್ಕೆ ಪ್ರಸ್ತುತ ಕಾಲಮಾನದಲ್ಲಿ ಪರಿಸರ ಪ್ರಜ್ಞೆ ಪ್ರಾಮುಖ್ಯತೆ, ಈ ಕುರಿತು ಮಾತನಾಡುತ್ತಾರೆ ಲೇಖಕರಾದ ಡಾಕ್ಟರ್ ವಿ ರಂಗನಾಥ್. 8 ಗಂಟೆಗೆ ಕನ್ನಡ ಭಾರತಿ ಮಹಿಳಾ ಕಾವ್ಯಾನುಸಂಧಾನ ಕುರಿತು ಲೇಖಕಿ ಡಾಕ್ಟರ್ ಸಬಿತಾ ಬನ್ನಾಡಿ ಅವರೊಂದಿಗೆ ಸಂದರ್ಶನದ ಎರಡನೆಯ ಭಾಗ ಭಾಗವಹಿಸುತ್ತಾರೆ ಡಾಕ್ಟರ್ ಶಭಾನಾ. ಈ ರಾತ್ರಿ 9:30ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಶುಪತಿ ಡಿ ಅವರ ಹಾಡುಗಾರಿಕೆ. 10 ಗಂಟೆಗೆ ತತ್ವಸಂಚಾರ, ಜನಪದ ಗಾಯಕರ ತತ್ವಗಾಯನ ಭಾಗವಹಿಸುತ್ತಾರೆ ಗುಂಡ್ಲುಪೇಟೆ ತಾಲೂಕಿನ ಕಮರಳ್ಳಿ ಮಾದಪ್ಪ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ರಾತ್ರಿ 10:30ಕ್ಕೆ ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಈ ಬೆಳಿಗ್ಗೆ 9 ಗಂಟೆಗೆ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಥಲಸೇಮಿಯಾ ದಿನದ ಸಂದರ್ಭದಲ್ಲಿ ಥಲಸೇಮಿಯಾ ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರಿನ ಹೆಮಟೋ ಆಂಕಾಲಜಿಸ್ಟ್ ಡಾಕ್ಟರ್ ತರಂಗಿಣಿ ದುರ್ಗಪ್ಪ ಹಾಗೂ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮಕ್ಕಳ ತಜ್ಞರಾದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 6:50. ಈಗ ರೈತರಿಗೆ ಸಲಹೆ.
1: ಬೇಸಿಗೆಯ ಬಿಸಿಗೆ, ಬಿಸಿ ಗಾಳಿಗೆ ಮನುಷ್ಯರೇ ಕಷ್ಟಪಡ್ತಾ ಇರುವಾಗ ಜಾನುವಾರುಗಳ ಸಂಕಷ್ಟವನ್ನು ಯಾರು ಕೇಳ್ತಾರೆ? ವಿಶೇಷವಾಗಿ ಎಮ್ಮೆಗಳು. ಮೊದಲೇ ಇವುಗಳ ಬಣ್ಣ ಕಪ್ಪು, ಬಿಸಿಲು ಅದರ ಮೇಲೆ ಬಿದ್ದುಬಿಟ್ರೆ ಅದು ಯಾವಾಗಲೂ ಎಲ್ಲಿ ನೀರಿರುತ್ತೋ ಅಂಥ ಕಡೆ ಉರುಳಾಡ್ತಾ ಇರುತ್ತೆ. ಇನ್ನು ರಾಸುಗಳು ಕೂಡ ಭಾಳಷ್ಟು ಕಷ್ಟಪಡ್ತವೆ ವಾತಾವರಣದ ಬಿಸಿಯನ್ನು ಸಹಿಸ್ಕೊಳ್ಳೋದಕ್ಕೆ. ವಿಶೇಷವಾಗಿ ಅತಿಯಾಗಿ ಹಾಲನ್ನು ಉತ್ಪಾದನೆ ಮಾಡುವಂತಹ HF ಹಾಗೂ ಜರ್ಸಿ ಹಸುಗಳಿಗಂತೂ ನಾವು ಹೇಗೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋತೀವೋ ಹಾಗೆ ಅವುಗಳನ್ನು ನೋಡ್ಕೋಬೇಕು. ನೀವು ಗಮನಿಸಿರ್ಬೋದು, ಹೆಚ್ಚು ಹಾಲು ಕೊಡುವಂತಹ ರಾಸುಗಳ ಕೊಟ್ಟಿಗೆಯಲ್ಲಿ ಫ್ಯಾನನ್ನು ಹಾಕಿರ್ತಾರೆ. ರೇಷ್ಮೆ ಹುಳು ಸಾಕಣೆದಾರರು ಹುಳು ಸಾಕಣಾ ಮನೆಯ ಉಷ್ಣಮಾನವನ್ನು ಕಡಿಮೆ ಮಾಡೋದಕ್ಕೆ ಏನೆಲ್ಲ ತಾಂತ್ರಿಕತೆಗಳನ್ನು ಅನುಸರಿಸ್ತಾರೋ ಅದನ್ನು ಹಸು ಸಾಕಣೆದಾರರು ಕೂಡ ಅನುಸರಿಸಬೇಕು. ಕಿಟಕಿ ಬಾಗಿಲುಗಳಿಗೆ ಗೋಣಿ ತಾಟುಗಳನ್ನು ಇಳಿಬಿಟ್ಟು ಅದರ ಮೇಲ್ಭಾಗದಲ್ಲಿ ನೀರನ್ನು ಸದಾ ಸಿಂಪರಣೆ ಮಾಡ್ತಾ ಇರಬೇಕು. ಯಾರು ಚುಮುಕಿಸ್ತಾರಪ್ಪ ಅಂತ ನಿಮಗನ್ಸಿದ್ರೆ ಒಂದು ಸಣ್ಣ ಡ್ರಿಪ್ ಲೈನನ್ನು ಎಳೆದು ಬಿಟ್ಟುಬಿಡಿ. ಹನಿ ಹನಿಯಾಗಿ ನೀರು ಸದಾ ಇಳಿತಾ ಇರುತ್ತೆ. ಅದನ್ನು ಹಾದು ಬರುವಂತಹ ಗಾಳಿ ಕೊಟ್ಟಿಗೆಯನ್ನು ತಂಪು ಮಾಡುತ್ತೆ. ಸಾಮಾನ್ಯವಾಗಿ ಕೊಟ್ಟಿಗೆಯ ಮೇಲ್ಭಾಗಕ್ಕೆ ಆಸ್ಬೆಸ್ಟರ್ ಶೀಟ್ಗಳನ್ನು ಹಾಕಿರ್ತೀರಿ. ಅದರ ಮೇಲ್ಭಾಗಕ್ಕೆ ತೆಂಗಿನ ಗರಿನೋ, ಸೋಗೆ ಗರಿನೋ, ಕಬ್ಬಿನ ತರಗೋ ಗಾಳಿಗೆ ಹಾರದಂಥದ್ದನ್ನು ಹಾಸ್ಬಿಟ್ಟು ಅದ್ರ ಮೇಲೂ ಒಂದು ಡ್ರಿಪ್ ಲೈನನ್ನು ಎಳೆದು ಬಿಟ್ಟರೆ ನೀರು ಹನಿ ಹನಿಯಾಗಿ ಬಿದ್ದು ಒಳಗಿನ ವಾತಾವರಣವನ್ನು ತಂಪು ಮಾಡುತ್ತೆ. ಈಗ ನಮಗೆ ಬೇಸಿಗೆ ಬಂತು ಅಂದರೆ ಆಹಾರ ಸೇರಲ್ಲ, ಜ್ಯೂಸು, ಮಜ್ಜಿಗೆ, ನೀರನ್ನೇ ಸದಾಕಾಲ ಕುಡಿತಾ ಇರ್ತೀವಿ. ಹಾಗೆ ರಾಸುಗಳಿಗೂ ಅಷ್ಟೆ, ಆಹಾರವನ್ನು ಸೇವಿಸಲ್ಲ, ನೀರನ್ನು ಜಾಸ್ತಿ ಕುಡಿತವೆ, ಹಾಲಿನ ಗುಣಮಟ್ಟ ಕಡಿಮೆ ಆಗುತ್ತೆ, ಉತ್ಪಾದನೆ ಕೂಡ ಕಡಿಮೆ ಆಗುತ್ತೆ. ಇನ್ನು ಆಹಾರದ ಕೊರತೆ, ನಿರ್ಜಲೀಕರಣದಿಂದ ಅನೇಕ ರಾಸುಗಳು ಸಾವನ್ನು ಕೂಡ ಆಗಬಹುದು. ಬೇಸಿಗೆಯಲ್ಲಿ ರಾಸುಗಳು ಬೆದೆಗೆ ಸರಿಯಾಗಿ ಬರೋದಿಲ್ಲ, ನಾನಾ ಸಮಸ್ಯೆಗಳಿಗೆ ರಾಸುಗಳು ತುತ್ತಾಗ್ತವೆ. ಹಾಗಾಗಿ ಜಾನುವಾರು ಸಾಕಣೆದಾರರು ಸಾಧ್ಯವಾದಷ್ಟು ಮಟ್ಟಿಗೆ ಚಪ್ರ ಮಾಡಿ ನೆರಳಲ್ಲೇನೆ ರಾಸುಗಳನ್ನು ಕಟ್ಟಿ. ಬೆಳಗಿನ ಸಂದರ್ಭದಲ್ಲಿ ನೀವು ಅನೇಕ ಕಡೆ ಗಮನಿಸಿರ್ಬೋದು, ಕೊಟ್ಟಿಗೆಯ ಹೊರಭಾಗಕ್ಕೆ ತೆಂಗಿನ ಸೋಗೆ ಗರಿಯನ್ನು ಹಾಕ್ಬಿಟ್ಟು ಅದರ ಮೇಲುಗಡೆ ಹಸಿ ಸೊಪ್ಪು ಹಾಕಿ ತಣ್ಣಗೆ ಗಾಳಿ ಬೀಸುವಂತಹ ಸಂದರ್ಭದಲ್ಲಿ ಹೊರಗಡೆ ಕಟ್ಟಿರ್ತಾರೆ, ಅದು ಒಳ್ಳೆಯದೇ. ಮಧ್ಯಾಹ್ನದ ಬಿಸಿಲಿಗೆ ರಾಸುಗಳನ್ನು ದಯಮಾಡಿ ಹೊರಗೆ ಬಿಡಬೇಡಿ. ಏಕೆಂದರೆ ನಮಗೆ ಕಷ್ಟ, ರಾಸುಗಳಿಗೆ ಇನ್ನೂ ಕಷ್ಟ ಆಗುತ್ತೆ. ರಾಸುಗಳು ಕಾಲಾಡಿಸ್ಲೇಬೇಕು ಅಂತ ನಿಮಗಿದ್ದರೆ ಸೂರ್ಯ ಮುಳುಗಿದ ಮೇಲೆ ಇನ್ನೂ ಬೆಳಕಿರುತ್ತೆ, ಅಂಥ ಸಂದರ್ಭದಲ್ಲಿ ಅವುಗಳನ್ನು ತಿರುಗಾಡೋದಕ್ಕೆ ಬಿಡಿ. ಇನ್ನು ಹಸಿರು ಮೇವು, ಹಾಗೆ ಒಣಮೇವು, ಹಾಗೆ ಪುಷ್ಟೀಕರಿಸಿದಂತಹ ಮೇವು ಸೈಲೇಜ್, ಈ ಮೂರನ್ನು ಕೂಡ ಬೇಸಿಗೆ ಸಂದರ್ಭದಲ್ಲಿ ಜಾನುವಾರುಗಳಿಗೆ ನೀಡಬೇಕಾಗತ್ತೆ. ವಿಶೇಷವಾಗಿ ಒಣಮೇವು, ಇದನ್ನು

0: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
1: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
2: ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆಂದು
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಗೋಧಿ ಮತ್ತು ಅಕ್ಕಿಯ ಸಮೃದ್ಧ ದಾಸ್ತಾನು, ದೇಶಾದ್ಯಂತ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಸುದೃಢ, ಪಶ್ಚಿಮ ಘಟ್ಟದಲ್ಲಿ 3 ಹೊಸ ಮರಕಲುಷಣ ಶಿಲೀಂಧ್ರ ಬೆಳಕಿಗೆ, ಧಾರವಾಡದಲ್ಲಿ ಇಂದು ಬೆಳಗ್ಗೆ 7:30 ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್, ಇಂದು ಆನುವಂಶಿಕ ರಕ್ತಕಾಯಿಲೆ ಥಲಸೇಮಿಯಾ ಜಾಗೃತಿ ದಿನ. ಈಗ ವಾರ್ತೆಗಳ ವಿವರ. ಆಹಾರ ಧಾನ್ಯಗಳ ದಾಸ್ತಾನು 604.02 ಲಕ್ಷ ಟನ್ಗಳ ಗಡಿ ತಲುಪಿದ್ದು ಕಡ್ಡಾಯ ಬಫರ್ ಅವಶ್ಯಕತೆಗಿಂತ 3 ಪಟ್ಟು ಹೆಚ್ಚಾಗಿದೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಗೋಧಿ ಮತ್ತು ಅಕ್ಕಿಯ ಸಮೃದ್ಧ ದಾಸ್ತಾನು ದೇಶಾದ್ಯಂತ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಹಾಗೂ ವಿವಿಧ ಜನಕಲ್ಯಾಣ ಯೋಜನೆಗಳಿಗೆ ನಿರಂತರ ಪೂರೈಕೆಯನ್ನು ಖಚಿತಪಡಿಸಿದೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ಹೇಳಿದ್ದಾರೆ. ರೈತರಿಂದ ವ್ಯವಸ್ಥಿತ ಖರೀದಿ, ಸಮೃದ್ಧ ಫಸಲು ಮತ್ತು ಅನ್ನದಾತರಿಗೆ ನೀಡುತ್ತಿರುವ ನಿರಂತರ ಬೆಂಬಲ, ಆಹಾರ ಭದ್ರತೆ, ರೈತ ಕಲ್ಯಾಣ ಮತ್ತು ಸುಭದ್ರ ಭವಿಷ್ಯದ ಕಡೆಗಿನ ಭಾರತದ ಬದ್ಧತೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಬಲಪಡಿಸುತ್ತಿದೆ ಎಂದಿದ್ದಾರೆ. ಒಂದು ರಾಷ್ಟ ಒಂದು ಪಡಿತರ ಚೀಟಿ ಯೋಜನೆಯಡಿ ಯಾವುದೇ ರಾಜ್ಯದ ಫಲಾನುಭವಿಗಳು ಯಾವುದೇ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ಪಡೆಯಲು ಕೇಂದ್ರ ಸರ್ಕಾರ ಅವಕಾಶ ಕಲ್ಪಿಸಿದೆ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಕಡಿಮೆ ಪ್ರಮಾಣದ ಪಡಿತರ ವಿತರಣೆ, ಹಣ ವಸೂಲಿ ಅಥವಾ ಇತರೆ ಅಕ್ರಮಗಳ ಬಗ್ಗೆ ನಿಶುಲ್ಕ ಸಹಾಯವಾಣಿ 1967 ದೂರು ನೀಡಬಹುದು. ರಾಷ್ಟೀಯ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಮೇ ಹಾಗೂ ಜೂನ್ ತಿಂಗಳ ಆಹಾರ ಧಾನ್ಯವನ್ನು ಮೇ ತಿಂಗಳಲ್ಲೇ ಒಟ್ಟಿಗೆ ವಿತರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ತಿಳಿಸಿದ್ದಾರೆ. ಕೃತಕ ಬುದ್ದಿಮತ್ತೆ ಆಧಾರಿತ ಹವಾಮಾನ ಮುನ್ಸೂಚನೆ ಒದಗಿಸುವ ಕಲ್ಪ ಮತ್ತು ಸಂಕಲ್ಪ ಮೊಬೈಲ್ ಆಪ್ಗಳ ಮೂಲಕ ನೇರವಾಗಿ ರೈತರು ಅಗತ್ಯ ಮಾಹಿತಿಯನ್ನು ಪಡೆಯಬಹುದು ಎಂದು ಹೊಸದಿಲ್ಲಿಯ ಭಾರತೀಯ ಹವಾಮಾನ ಇಲಾಖೆಯ ಮಹಾನಿರ್ದೇಶಕ ಡಾ ಮೃತ್ಯುಂಜಯ್ ಮೊಹಪಾತ್ರ ತಿಳಿಸಿದ್ದಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಡಾ ಎಸ್ವಿ ಪಾಟೀಲ್ ಫೌಂಡೇಶನ್ ಆಶ್ರಯದಲ್ಲಿ ಮುಂದಿನ ತಲೆಮಾರಿನ ಕೃಷಿ, ಎಐ, ಯಾಂತ್ರೀಕೃತ ಮತ್ತು ಡಿಜಿಟಲ್ ರೂಪಾಂತರ ಕುರಿತ 3 ದಿನಗಳ ರಾಷ್ಟೀಯ ಸಮ್ಮೇಳನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಉಪಕುಲಪತಿ ಪಿಎಲ್ ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ದರು. 200 ಹೆಚ್ಚು ಪ್ರತಿನಿಧಿಗಳು ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ. ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ 10:00 ಬೀಜೋತ್ಸವ ಮತ್ತು ಪೂರ್ವ ಮುಂಗಾರು ಆಂದೋಲನ 2026 ಉಪಕುಲಪತಿ ನಾರಾಯಣಸ್ವಾಮಿ ಚಾಲನೆ ನೀಡಲಿದ್ದಾರೆ. ಮಂಡ್ಯ, ಮೈಸೂರು, ಹಾಸನ, ಚಾಮರಾಜನಗರ ಹಾಗೂ ಕೊಡಗು ಜಿಲ್ಲೆಗಳ ರೈತರು ಭಾಗವಹಿಸಲಿದ್ದಾರೆ. ಕರ್ನಾಟಕ ರಾಜ್ಯ ಬೀಜ ನಿಗಮ, ರಾಷ್ಟೀಯ ಬೀಜ ನಿಗಮ, ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳು, ದೇಶೀ ತಳಿಗಳ ಪೋಷಕರು ಮತ್ತು ಸಂರಕ್ಷಕರು, ರೈತ ಉತ್ಪಾದಕರ ಸಂಸ್ಥೆಗಳು, ಸ್ವಸಹಾಯ ಗುಂಪುಗಳು, ಬೀಜ ಉತ್ಪಾದಕರು, ಬೀಜ ಪರಿಕರ ಮಾರಾಟಗಾರರು ಹಾಗೂ ಕೃಷಿ ಇಲಾಖೆಯ ಅಧಿಕಾರಿಗಳು ಈ ಪ್ರದರ್ಶಿನಿ ಆಯೋಜಿಸಿದ್ದಾರೆ. ಮೇಕ್ ಇನ್ ಇಂಡಿಯಾ ಹಾಗೂ ಮೇಡ್ ಇನ್ ಇಂಡಿಯಾ ಪ್ರಕಲ್ಪದ ಭಾಗವಾಗಿ ಕೇಂದ್ರ ಸರ್ಕಾರದ ಸಬ್ಸಿಡಿ ಸಹಾಯದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನ ಕೇಂದ್ರೀಯ ಅಡಕೆ ಹಾಗೂ ಕೊಕ್ಕೋ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರಿ ಲಿಮಿಟೆಡ್ ಕ್ಯಾಂಪ್ಕೋ ಸಂಸ್ಥೆ ರೈತರಿಂದ ರೈತರೇ ರೈತರಿಗಾಗಿ ನಡೆಸುತ್ತಿರುವ ಸಂಸ್ಥೆ ತನ್ನ ಅನೇಕ ಉತ್ಪನ್ನಗಳನ್ನು ವಿದೇಶಕ್ಕೂ ರಫ್ತು ಮಾಡುತ್ತಿದೆ. ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಕೊಕ್ಕೋ ಗಿಡಗಳನ್ನು ಬೆಳೆಸಲು ರೈತರಿಗೆ ಸೂಕ್ತ ಅನುದಾನ ಹಾಗೂ ಸಬ್ಸಿಡಿ ಪ್ರಾವಧಾನ ಕಲ್ಪಿಸಿದೆ. ಕ್ಯಾಂಪ್ಕೋ ಅಧ್ಯಕ್ಷ ಎಸ್ಆರ್ ಸತೀಶ್ ಚಂದ್ರ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಸೆಂಟ್ರಲ್ ಅರಕನೈಟ್ ಅಂಡ್ ಕೊಕ್ಕೋ ಮಾರ್ಕೆಟಿಂಗ್ ಕೋಆಪರೇಟಿವ್ ಲಿಮಿಟೆಡ್ ಕ್ಯಾಂಪ್ಕೋ ಸುಮಾರು ವರ್ಷಕ್ಕೆ 5,000 ಮೆಟ್ರಿಕ್ ಟನ್ ಕೊಕ್ಕೋವನ್ನ ಫ್ಯಾಕ್ಟರಿಯಲ್ಲಿ ಉಪಯೋಗ ಮಾಡುತ್ತದೆ. ಸುಮಾರು 620 ಹೆಚ್ಚು ಜನ, ಅದರಲ್ಲಿ 100 ಜನಕ್ಕಿಂತ ಹೆಚ್ಚು ಮಹಿಳೆಯರಿದ್ದಾರೆ. ಕ್ಯಾಂಪ್ಕೋದ ವಿನ್ನರ್ ಅಂತ ಡ್ರಿಂಕಿಂಗ್ ಚಾಕ್ಲೇಟ್ ಇದೆ, ಅದನ್ನು ವೆಸ್ಟರ್ನ್ ಆಫ್ರಿಕನ್ ಕಂಟ್ರೀಸ್ ಗಳಿಗೆ ವಿಶೇಷವಾಗಿ ಟೋಗೋ, ಲೂಮೆ, ನೈಜೀರಿಯಾ ಎಕ್ಸ್ಪೋರ್ಟ್ ಅನ್ನ ಮಾಡ್ತಾ ಇದ್ದೇವೆ. ಕ್ಯಾಂಪ್ಕೋ ಫ್ಯಾಕ್ಟರಿ ಬೀನ್ ಟು ಬಾರ್ ಅಂದ್ರೆ ರೈತನ ತೋಟದಿಂದ ಕೊಕ್ಕೋ ಬೀನ್ ಅನ್ನ ತಂದು ಇದಕ್ಕೆ ವ್ಯಾಲ್ಯೂ ಅಡಿಷನ್ ಮಾಡಿ ಭಾರತದಲ್ಲಿ ವಿಶೇಷವಾಗಿ ಕೋಪರೇಟಿವ್ ಸೆಕ್ಟರ್ ನಲ್ಲಿ ಇರತಕ್ಕಂತಹ ಒಂದು ಯುನಿಕ್ ಇಂಡಸ್ಟ್ರಿ ಇದು. ರೈತರು ರೈತರಿಗಾಗಿ ರೈತರು ಸೇರಿ ಮಾಡಿದಂತಹ ಒಂದು ಕೋಪರೇಟಿವ್ ಸೆಕ್ಟರ್ ನ ಇಂಡಸ್ಟ್ರಿ ಇದು. ಮಿಷನರಿಗಳನ್ನೆಲ್ಲ ತಂದಾಗ ನಮಗೆ ಸಬ್ಸಿಡಿಯನ್ನ ಕೇಂದ್ರ ಸರ್ಕಾರ ಇದಕ್ಕೆ ಕೊಡುತ್ತದೆ. ಈ ವರ್ಷ ಬಜೆಟ್ ನಲ್ಲಿ ಕೊಕ್ಕೋ ಗಿಡಗಳನ್ನ ಭಾರಿ ದೊಡ್ಡ ಪ್ರಮಾಣದಲ್ಲಿ ಕೊಕ್ಕೋ ಬೆಳವಣಿಗೆ ಮಾಡೋದಕ್ಕೋಸ್ಕರ, ಕೊಕ್ಕೋ ಉತ್ಪಾದನೆ ಮಾಡೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಇದಕ್ಕೆ ಸಬ್ಸಿಡಿಯನ್ನ ಇಟ್ಟಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬೆಂಗಳೂರಿನ ಸೇಂಟ್ ಜೋಸೆಫ್ ವಿಶ್ವವಿದ್ಯಾಲಯದಲ್ಲಿ ಪಿಎಚ್ಡಿ ಅಧ್ಯಯನ ನಿರತ ಎಸ್ ಭರತ್ ಕುಮಾರ್, ಪ್ರೊಫೆಸರ್ ಎನ್ ಪ್ರವೀಣ್ ಕುಮಾರ್ ಮಾರ್ಗದರ್ಶನದಲ್ಲಿ ಪಶ್ಚಿಮಘಟ್ಟದ ಅರಣ್ಯದಲ್ಲಿ 3 ಹೊಸ ಮರಕಲುಷಣ ಉಡ್ ಡಿಕೆ ಶಿಲೀಂಧ್ರಗಳನ್ನು ಪತ್ತೆಹಚ್ಚಿ ವಿಶ್ವದ ಗಮನ ಸೆಳೆದಿದ್ದಾರೆ. ಸೇಂಟ್ ಜೋಸೆಫ್ ವಿಶ್ವವಿದ್ಯಾಲಯದ ನಿರ್ದೇಶಕ ಫಾದರ್ ರೋಷನ್ ಕ್ಯಾಸ್ಟಿಲಾನೋ ಹಾಗೂ ಉಪಕುಲಪತಿ ರೆವರೆಂಡ್ ಫಾದರ್ ವಿಕ್ಟರ್ ಲೋಬೊ ಎಸ್ಜೆ ವಿಜ್ಞಾನಿಗಳ ತಂಡವನ್ನು ಅಭಿನಂದಿಸಿದ್ದಾರೆ. 2025 ಸಾಲಿನ ಯುವ ಸಂಶೋಧನಾ ವಿದ್ವಾಂಸ ಪ್ರಶಸ್ತಿಗೆ ಭಾಜನರಾದ ಎಸ್ ಭರತ್ ಕುಮಾರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
5: ನನ್ನ ಪಿಎಚ್ಡಿ ಸಂಶೋಧನಾ ವಿಷಯವು ಕರ್ನಾಟಕ ಪಶ್ಚಿಮ ಘಟ್ಟಗಳಲ್ಲಿ ಮರಕುಲುಷಣ ಶಿಲೀಂಧ್ರಗಳ ವೈವಿಧ್ಯತೆ ಮತ್ತು ಅವುಗಳ ಜೈವ ನಿಯಂತ್ರಣ ಆಗಿದ್ದು, ಇದೇ ಸಂಶೋಧನಾ ಭಾಗವಾಗಿ ಈ ಹೊಸ ಜಾತಿಗಳ ಪತ್ತೆ ಸಾಧ್ಯವಾಗಿದೆ. ಡಾಕ್ಟರ್ ಎನ್ ಪ್ರವೀಣ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಡೆದ ಈ ಸಂಶೋಧನೆ ಶಿಲೀಂಧ್ರ ವಿಜ್ಞಾನ ಕ್ಷೇತ್ರಕ್ಕೆ ಒಂದು ಸಣ್ಣ ಆದರೆ ಮಹತ್ವದ ಕೊಡುಗೆಯಾಗಿದೆ. ನಾವು ಗುರುತಿಸಿದ ಹೊಸ ಜಾತಿಗಳಲ್ಲಿ ಗ್ಯಾನೋಡರ್ಮಸ್ ಟೇನಿಯಂ ಮತ್ತು ಫಲ್ವಿಫೋಮ್ ಫಿಸಿಕೋಲಾ ಸೇರಿವೆ. ಈ ಎರಡು ಜಾತಿಗಳಿಗೆ ಅವುಗಳ ಅತೀತೀಯ ಮರಗಳ ಆಧಾರದ ಮೇಲೆ ಹೆಸರು ನೀಡಲಾಗಿದೆ. ಮೂರನೇ ಜಾತಿಯಾದ ಲ್ಯಾಕ್ನೋಕ್ಲಾಡಿಯಂ ಸೇವೆ ಕೃಷ್ಣೇರಂ ನನ್ನ ತಂದೆಯ ಗೌರವಾರ್ಥಕವಾಗಿ ಸೇವೆ ಕೃಷ್ಣೇರಂ ಎಂಬ ಹೆಸರು ನೀಡಿದ್ದೇನೆ. ಈ ಎಲ್ಲಾ ಜಾತಿಗಳನ್ನು ವಿಶ್ಲೇಷಣಾತ್ಮಕವಾಗಿ ವರ್ಗೀಕರಣ ಮತ್ತು ವಂಶವೃಕ್ಷ ಅಧ್ಯಯನಗಳ ಮೂಲಕ ಜಾಗತಿಕ ವಿಜ್ಞಾನ ಸಮುದಾಯಕ್ಕೆ ಪರಿಚಯಿಸಲಾಗಿದೆ. ಪಶ್ಚಿಮ ಘಟ್ಟಗಳು ಜೈವ ವೈವಿಧ್ಯತೆಯ ಪ್ರಮುಖ ಹಾಟ್ಸ್ಪಾಟ್ ಆಗಿದ್ದು, ಇನ್ನು ಅನ್ವೇಷಿಸದ ಅನೇಕ ಶಿಲೀಂಧ್ರ ವೈವಿಧ್ಯತೆಯ ಸಾಧ್ಯತೆಗಳನ್ನು ಈ ಸಂಶೋಧನೆಯು ಸೂಚಿಸುತ್ತದೆ. ನಮ್ಮ ಸಂಶೋಧನಾ ಫಲಿತಾಂಶಗಳು ಅಂತಾರಾಷ್ಟ್ರೀಯ ಪೀರ್ ರಿವ್ಯೂ ಪತ್ರಿಕೆಗಳಾದ ಜರ್ನಲ್ ಆಫ್ ಸಸ್ಟೈನಬಲ್ ಫಾರೆಸ್ಟ್ರಿ ಮತ್ತು ಇಂಡಿಯನ್ ಫೈಟೋಪೆಥಾಲಜಿಗಳಲ್ಲಿ ಪ್ರಕಟವಾಗಿರುವುದು ಮತ್ತೊಂದು ಹೆಮ್ಮೆಯ ವಿಷಯವಾಗಿದೆ.
0: ಮೂಲತಃ ಧಾರವಾಡದವರಾದ ಪ್ರಸ್ತುತ ಅಮೆರಿಕೆಯಲ್ಲಿ ನೆಲೆಸಿರುವ ಡಾ ಕಟ್ಟೇಶ್ ಕಟ್ಟಿ ಅವರನ್ನು ಅಂತಾರಾಷ್ಟೀಯ ಉನ್ನತ ವೃತ್ತಿಪರರ ಸಂಘ ಆರೋಗ್ಯ ರಕ್ಷಣೆಯ 2026 ಸಾಲಿನ ಅತ್ಯುತ್ತಮ ನಾವೀನ್ಯಕಾರ ಎಂದು ಪುರಸ್ಕರಿಸಿದೆ. ನ್ಯಾನೋ ಆಯುರ್ವೇದಿಕ್ ಮೆಡಿಸಿನ್ ಎಂಬ ಹೊಸ ವೈದ್ಯಕೀಯ ಕ್ಷೇತ್ರದ ಪ್ರವರ್ತಕರಾಗಿ ಅವರನ್ನು ಗುರುತಿಸಲಾಗಿದೆ. ಅಮೆರಿಕದ ಮಿಸೌರಿ ವಿಶ್ವವಿದ್ಯಾಲಯದಲ್ಲಿ ವಿಕಿರಣಶಾಸ್ತ್ರದ ವಿಶಿಷ್ಟ ಕ್ಯೂರೇಟರ್ಗಳ ಪ್ರಾಧ್ಯಾಪಕರಾಗಿ ಮತ್ತು ಹಸಿರು ನ್ಯಾನೋ ತಂತ್ರಜ್ಞಾನ ಸಂಸ್ಥೆಯ ನಿರ್ದೇಶಕರಾಗಿ ಡಾ ಕಟ್ಟೇಶ್ ಕಟ್ಟಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ 1936 June 8 ಆಲ್ ಇಂಡಿಯಾ ರೇಡಿಯೋ AIR ಎಂದು ಮರುನಾಮಕರಣಗೊಂಡಿತು. ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದೊಂದಿಗೆ ಭಾರತೀಯ ಪ್ರಸಾರ ಸೇವೆ ಆರಂಭಗೊಂಡ ಸುವರ್ಣ ಘಳಿಗೆಯ 90th ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ಬೆಳಗ್ಗೆ 7:30 ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿದೆ. ಆಕಾಶವಾಣಿ ಧಾರವಾಡ ಕೇಂದ್ರದ ಅಭಿಯಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್ ಹಾಗೂ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಆಕಾಶವಾಣಿ ಧಾರವಾಡ ಕೇಂದ್ರದ ಆವರಣದಲ್ಲಿ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ಗೆ ಚಾಲನೆ ನೀಡಲಿದ್ದಾರೆ. ವಿಶೇಷ ಆಹ್ವಾನಿತ ಶ್ರೋತೃಗಳು ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಥಲಸೇಮಿಯಾ ಮರೆಯಾಗಿಲ್ಲ, ರೋಗ ನಿರ್ಣಯವಾಗದವರನ್ನು ಕಂಡುಹಿಡಿದು ಬೆಂಬಲಿಸುವುದು ಎಂಬ ಧ್ಯೇಯದೊಂದಿಗೆ ಆನುವಂಶಿಕ ರಕ್ತಕಾಯಿಲೆ ಥಲಸೇಮಿಯಾ ಜನಜಾಗೃತಿ ದಿನ ಇಂದು. 1994 ಪ್ರತಿ ವರ್ಷ ಥಲಸೇಮಿಯಾ ಇಂಟರ್ನ್ಯಾಷನಲ್ ಫೆಡರೇಷನ್ TIF ಈ ದಿನಾಚರಣೆಗೆ ಚಾಲನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗೋಧಿ ಮತ್ತು ಅಕ್ಕಿಯ ಸಮೃದ್ಧ ದಾಸ್ತಾನು, ದೇಶಾದ್ಯಂತ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಸುದೃಢ, ಪಶ್ಚಿಮ ಘಟ್ಟದಲ್ಲಿ 3 ಹೊಸ ಮರಕಲುಷಣ ಶಿಲೀಂಧ್ರ ಬೆಳಕಿಗೆ. ಧಾರವಾಡದಲ್ಲಿ ಇಂದು ಬೆಳಗ್ಗೆ 7:30 ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್. ಇಂದು ಆನುವಂಶಿಕ ರಕ್ತಕಾಯಿಲೆ ಥಲಸೆಮಿಯಾ ಜಾಗೃತಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
6: ಸಮಯ 7:15.
7: ಆಕಾಶವಾಣಿ ಮೈಸೂರು. ಮೈಸೂರು ಸಿತಾರ್ ಸಂಭ್ರಮ 2026. ಈ ಕುರಿತು ಸಿತಾರ್ ವಾದಕ ಉಸ್ತಾದ್ ಡಾಕ್ಟರ್ ಮೊಹಸಿನ್ ಖಾನ್ ಹಾಗೂ ಡಾಕ್ಟರ್ ಅರ್ಚನಾ ಕೆಎಂ ಅವರೊಡನೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಶಭಾನಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಲಾ ಸಂವಹನ ಟ್ರಸ್ಟ್ ಮೈಸೂರು. ಕಲಾ ಸಂವಹನ ಟ್ರಸ್ಟ್ನಿಂದ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ
8: ಸಿತಾರ್ ಸಂಭ್ರಮ ಇದೇ ಶನಿವಾರ 9 ಸಂಜೆ 5:00 ಮೈಸೂರು ಕರ್ನಾಟಕ ಕಲಾಮಂದಿರದಲ್ಲಿ
7: ಸಿತಾರ್ ಸಿಂಚನ ತಂಡದ 50 ಕಲಾವಿದರಿಂದ ಸಿತಾರ್ ವಾದನ.
8: ಪದ್ಮಶ್ರೀ ಪಂಡಿತ್ ವೆಂಕಟೇಶ ಕುಮಾರ್ ಅವರಿಂದ ಗಾಯನ.
7: ಉಸ್ತಾದ್ ಮೊಹಸಿನ್ ಖಾನ್ ಅವರಿಂದ ಸಿತಾರ್ ಸಿಂಚನ.
8: ಪ್ರವೇಶ ಉಚಿತ, ಬನ್ನಿ ಪಾಲ್ಗೊಳ್ಳಿ. ಕೇಳುಗರೆ, ಇದೇ ಶನಿವಾರ 9 ಮೈಸೂರಿನ ಕಲಾಮಂದಿರದಲ್ಲಿ ಕಲಾ ಸಂವಹನ ಟ್ರಸ್ಟ್ ಮೈಸೂರು ಸಿತಾರ್ ಸಂಭ್ರಮವನ್ನ ಆಯೋಜಿಸಿದೆ. ಹೇಳಿ ಕೇಳಿ ಮೈಸೂರು ಸಾಂಸ್ಕೃತಿಕ ನಗರಿ, ಕಲೆಗಳ ಆಗರವೇ ಇಲ್ಲಿ ಇದೆ. ಸಾಕಷ್ಟು ಕಲೆಗಳನ್ನ ಪೋಷಿಸ್ತಾ ಪೊರಿತಾ ಇರುವಂತಹದ್ದು ನಮ್ಮ ಮೈಸೂರು ಜಿಲ್ಲೆ. ಈ ನಿಟ್ಟಿನಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಏನಿದೆ ಅದು ಈಗಾಗಲೇ ಬಹಳ ಹೆಸರುವಾಸಿಯಾಗಿದೆ ಮೈಸೂರಿನಲ್ಲಿ. ಆದರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಪರಂಪರೆ ಬಹಳ ಕಡಿಮೆ ಅಂತಲೇ ಹೇಳಬಹುದು. ಆದರೆ ಇತ್ತೀಚೆಗೆ ಮೈಸೂರಿನಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡ್ಕೊಳ್ತಿರುವಂತಹದ್ದು ಸಿತಾರ್ ವಾದನ. ಧಾರವಾಡ ಘರಾನಿಯ ಸಿತಾರ್ ಪರಂಪರೆ ಏನಿದೆ ಅದು 1 ಮೈಸೂರಿನಲ್ಲಿ ಕೂಡ ಆಗಮಿಸಿದೆ. ಈ ನಿಟ್ಟಿನಲ್ಲಿ ಡಾಕ್ಟರ್ ಮೊಹಸಿನ್ ಖಾನ್ ಅವರು ಧಾರವಾಡ ಘರಾನಿಯ 7 ತಲೆಮಾರಿನ ಸಿತಾರ್ ವಾದಕರು. ಅವರು 1 ಸಿತಾರ್ ತರಬೇತಿಯನ್ನು ಮೈಸೂರಿನಲ್ಲಿ ನೀಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಆ ನೆನಪಿನ ಪ್ರಯುಕ್ತ ಮೈಸೂರು ಸಿತಾರ್ ಸಂಭ್ರಮ 2026 ಆಯೋಜಿಸಿಕೊಂಡಿದ್ದಾರೆ. ಮೊಹಸಿನ್ ಖಾನ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
9: ಧನ್ಯವಾದಗಳು
8: ಸರ್. ಹೇಳಿ, ಈಗಾಗಲೇ ನೀವು ಮೈಸೂರಿನಲ್ಲಿ ಸಿತಾರ್ ತರಬೇತಿಯನ್ನು ಸಾಕಷ್ಟು ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದೀರಾ. ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿ ತಲೆಮಾರಿನವರೆಗೂ ಕೂಡ ನಿಮ್ಮ ಬಳಿ ಬಂದು ತರಬೇತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಧಾರವಾಡ ಘರಾನಿಯ ಸಿತಾರ್ ಪರಂಪರೆಯ 7 ಕೊಂಡಿ ನೀವು ಮೈಸೂರಿನಲ್ಲಿ ಯಾಕೆ ಆರಂಭ ಮಾಡಬೇಕು ಅಂತ ಅನ್ನಿಸ್ತು ನಿಮಗೆ ಸಿತಾರ್?
9: ಮೈಸೂರು ಆಮೇಲೆ ಧಾರವಾಡ ಘರಾನಿಗೆ ಒಂದು ಹಳೆ ಸಂಬಂಧ ಇದೆ. 1911 ನಮ್ಮ ಮುತ್ತಜ್ಜ ಸಿತಾರ್ ರತ್ನ ರೆಹಮತ್ ಖಾನ್ ಅವರು ಇಂದೋರಿಂದ ದಸರಾ ಅಲ್ಲಿ ನುಡಿಸ್ಲಿಕ್ಕೆ ಬಂದಿದ್ದರು. ಸೊ ಆ ಟೈಮ್ ಒಳಗೆ ಅವ್ರಿಗೆ ಇನ್ವೈಟ್ ಮಾಡಿದ್ದು ನಾಲ್ವಾಡಿ ಕೃಷ್ಣರಾಜ ಒಡೆಯರವರು. ಸೊ ದಸರಾ ಅಲ್ಲಿ ಕಾರ್ಯಕ್ರಮ ನೀಡಿದ ಮೇಲೆ ಅವರಿಗೆ ಸಿತಾರ್ ರತ್ನ ಅಂತ ಬಿರುದು ಕೊಟ್ಟಿದ್ದು
8: ನಾಲ್ವಾಡಿ ಕೃಷ್ಣರಾಜ ಒಡೆಯರವರು.
9: ಅದಾದಮೇಲೆ ಅವರು ಧಾರವಾಡ ಒಳಗೆ ಸೆಟಲ್ ಆದರು. ಮೊದಲೇನಿರ್ತಿತ್ತು, ಆ ಸ್ಥಾನ ಒಳಗೆ ಸಂಗೀತಕಾರರು ಎಲ್ಲ
8: ನುಡಿಸುವಂಥ
9: ಎಲ್ಲ ಇರ್ತಿತ್ತು. ಸೊ ಇವರು ಬೇರೆ ಬೇರೆ ಬೇರೆ ಆ ಸ್ಥಾನೊಳಗೆಲ್ಲ ನುಡಿಸ್ತಿದ್ರು. ಮೈಸೂರು ಆಯಿತು, ಆಮೇಲೆ ಕೊಲ್ಲಾಪುರ ಆಯಿತು, ದೇವಾಸ್ ಆಯಿತು, ಇಲ್ಲೆಲ್ಲ ಎವ್ರಿ ಇಯರ್ ಅವ್ರದ್ದು ಟೂರ್ ಇರ್ತಿತ್ತು ಸ್ಪೆಷಲ್ ಒಕೇಜನ್ಸ್ಗೆ. ಫಾರ್ ಎಕ್ಸಾಂಪಲ್, ಮೈಸೂರಲ್ಲಿ ದಸರಾ ಒಳಗೆ ಹೇಗೆ, ಹಾಗೆ ಮಹಾಲಕ್ಷ್ಮಿ ಇದರಲ್ಲಿ ಕೊಲ್ಲಾಪುರಲ್ಲಿ. ಸೊ ಬೇರೆ ಬೇರೆ ಬೇರೆ ಕಡೆ ಈ ಥರ ಕಡೆಗೆ ಬಂದು ಧಾರವಾಡ ಅವ್ರಿಗೆ ಸೆಟಲ್ ಆಗಿ ಈಗ ಬಂದು 114 ಆಯಿತು ಧಾರವಾಡಿಗೆ ಬಂದು. ಆವಾಗಿಂದ ನಮ್ಮ ಪರಂಪರೆ ಧಾರವಾಡೊಳಗೆ ಬೆಳೆದಿದೆ. ಯಾವುದೋ ಒಂದು ತಲೆಮಾರ, ಯಾವುದೋ ಒಂದು ಘರಾಣೆ ಆಗಬೇಕಂದ್ರೆ ಮಿನಿಮಮ್ 3 ಒಂದೇ ಕಡೆ ಇದ್ದು ಅವರು ಸಾಧನೆ ಮಾಡಿರಬೇಕು, ಅವ್ರ ಶಿಷ್ಯರು ಹೊಂದಿರಬೇಕು, ಅಥವಾ ಅವ್ರದ್ದು ಒಂದು ಲೆಗೆಸಿಯಲ್ಲೇ ಸ್ಟಾರ್ಟ್ ಆಗಿರಬೇಕು, ನಡೆದಿರಬೇಕು. ಸೊ ನಮ್ಮದು ಈಗ ಧಾರವಾಡಲ್ಲಿ ಬಂದಮೇಲೆ ಈಗ 4th, 5th ನಮ್ಮದು ಧಾರವಾಡಿಗೆ ಬಂದಮೇಲೆ ಈಗ ನಮ್ಮ ಅಣ್ಣನ ಮಕ್ಕಳು ಎಲ್ಲ ಅವರು ಎಲ್ಲ ನುಡಿಸ್ತಾ ಇದ್ದಾರೆ. ಸೊ ಅದರಿಂದ ಲಾಸ್ಟ್ 15 ಬ್ಯಾಕ್ ನಮಗೆ ಧಾರವಾಡ ಘರಾನೆ ಅಂತ ರಿಕಗ್ನೈಸೇಷನ್ ಸಿಕ್ತು. ಧಾರವಾಡ ಘರಾನೆ ಇರೋದು ಸೌತ್ ಇಂಡಿಯಾ ಒಳಗೆ ಒಂದೇ, ಹಿಂದೂಸ್ತಾನಿ ಸಂಗೀತದಲ್ಲಿ ಘರಾನೆಗಳೇ ಎಲ್ಲ ಇರೋದು ನಾರ್ತ್ ಇಂಡಿಯಾ ಒಳಗೆ. ಆಮೇಲೆ ಬಾಂಗ್ಲಾದೇಶ, ಪಾಕಿಸ್ತಾನ, ಇದೇನು ಅನ್ಡಿವೈಡೆಡ್ ಇಂಡಿಯಾ ಪಾರ್ಟ್ಸ್ ಇದೆ, ಅಲ್ಲೆಲ್ಲ ಬೇರೆ ಬೇರೆ ಹಿಂದೂಸ್ತಾನಿ ಘರಾನಗಳಿವೆ. ಸೌತ್ ಇಂಡಿಯಾ ಒಳಗಿರೋದು ಒಂದೇ ಒಂದು ಘರಾನೆ ಅಂದರೆ ಧಾರವಾಡ ಘರಾನೆ ಹಿಂದೂಸ್ತಾನಿ ಮ್ಯೂಸಿಕಲ್ಲಿ. ಸೊ ಈ ಪರಂಪರೆಯಿಂದ ನಾವು ಬಂದಿದ್ದು. ಈಗ ಕಳೆದು ಒಂದು ವರ್ಷದಿಂದ ಇಲ್ಲೇ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೇವೆ. ಅದು ಒಂದು ಬಹುಶಃ ಅದೊಂದೇನೋ ಸಂಬಂಧ ಇತ್ತೇನೋ. ಆಮೇಲೆ ನಮ್ಮ ಕೆಲವೊಂದು ಸ್ಟೂಡೆಂಟ್ಸು ಇಲ್ಲೇ ಇದ್ರು, ಫ್ರೆಂಡ್ಸ್ ಇದ್ರು. ಸೊ ಅವ್ರು ಇಲ್ಲೇ ಸ್ಟಾರ್ಟ್ ಮಾಡಿ, ಇಲ್ಲೇ ತುಂಬ ಆಸಕ್ತಿ ಇದೆ, ಸಿತಾರ್ ನೋಡ್ಸ ಅವ್ರು ಯಾರಿಲ್ಲ, ಸ್ಟಾರ್ಟ್ ಮಾಡಿ ಅಂತೆಲ್ಲ ರಿಕ್ವೆಸ್ಟ್ ಮಾಡಿದ್ಮೇಲೆ ಇಲ್ಲೇ ಸ್ಟಾರ್ಟ್ ಮಾಡಿದ್ವಿ. ತುಂಬ ಇಂಟ್ರೆಸ್ಟಿಂದ ಕಲಿತಿದ್ದಾರೆ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ. ಆಮೇಲೆ ಚೆನ್ನಾಗಿ ನುಡಿಸ್ತಾರೆ. ಈಗ ಮೈಸೂರು ಸಿತಾರ್ ಸಂಭ್ರಮ ಒಳಗೆ ಯಾರು ಚೆನ್ನಾಗಿ ನುಡಿಸ್ತಾರೆ ಅವರೇ ಇದ್ದಾರೆ. ತುಂಬ ಮಂದಿ ಕಲಿತಾರೆ, ಅದರೊಳಗೆ ಯಾರು ಚೆನ್ನಾಗಿ ನುಡಿಸ್ತಾರೆ ಅವ್ರು ಇದರಲ್ಲಿ ನುಡಿಸ್ತಾ ಇದ್ದಾರೆ 9ನೇ ತಾರೀಕಿಗೆ.
8: ಹಾಗೆ ಡಾಕ್ಟರ್ ಅರ್ಚನಾ ಅವರು ನಮ್ಮ ಜೊತೆಗಿದ್ದಾರೆ. ಹೇಳಿ ಅರ್ಚನಾ ಅವರೇ, ಈಗ 9ನೇ ತಾರೀಕು ಏನು ಆಯೋಜನೆ ಮಾಡಿದ್ದೀರಾ ಕಾರ್ಯಕ್ರಮವನ್ನು, ಅದರಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳಿರಲಿದೆ, ಅದರ ರೂಪುರೇಷೆಗಳೇನು?
10: May 9ನೇ ತಾರೀಕು ಕಲಾಮಂದಿರದಲ್ಲಿ ಮೈಸೂರು ಸಿತಾರ್ ಸಂಭ್ರಮ ಅಂತ ಒಂದು ಕಾರ್ಯಕ್ರಮನ ಆಯೋಜಿಸ್ಕೊಂಡಿದ್ದೀವಿ. ಈಗೇನು ಮೈಸೂರಿನಲ್ಲಿ ಸಿತಾರ್ ಕಲಿತಿರೋ ಮೊಹಾಸಿನ್ ಖಾನ್ ಅವರ ಶಿಷ್ಯಂದಿರು ಸಿತಾರ್ ಸಿಂಚನ ಅನ್ನೋದೊಂದು ತಂಡ, ಆ ತಂಡದ ವತಿಯಿಂದ ಒಂದು ಸಮೂಹ ವಾದನ ಇರುತ್ತೆ.
8: ಕಾರ್ಯಕ್ರಮದಲ್ಲಿ ಯಾರ್ಯಾರು ಆಗಮಿಸ್ತಾ ಇದ್ದಾರೆ ಅತಿಥಿಗಳಾಗಿ?
10: ಉದ್ಘಾಟನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವ್ರು ಮಾಡ್ತಿದ್ದಾರೆ. ಅಧ್ಯಕ್ಷತೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ HC ಮಹಾದೇವಪ್ಪ ಅವರು ವಹಿಸ್ಕೊಂಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಚಿನ್ಮಯ ಮಿಷನ್ನ ಪೂಜ್ಯ ಸ್ವಾಮಿ ಕೃತಾತ್ಮನಂದರು ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ HR ಲೀಲಾವತಿ ಅವರಿದ್ದಾರೆ, ಮತ್ತು ಡಾಕ್ಟರ್ M ಜಗನ್ನಾಥ್ ಶೆನಾಯ್ ಅವರಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಏನು ವಿಶೇಷ ಅಂದರೆ, ಉಸ್ತಾದ್ ಮೊಹಾಸಿನ್ ಖಾನ್ ಅವರ ಶಿಷ್ಯರು 50ಕ್ಕಿಂತ ಹೆಚ್ಚು ಜನ ಏಕಕಾಲದಲ್ಲಿ ಸಿತಾರ್ ನುಡಿಸ್ತಾರೆ. ಅದರ ಜೊತೆಗೆ ಪಕ್ಕವಾದ್ಯದಲ್ಲಿ ಉಸ್ತಾದ್ ನಿಸಾರ್ ಅಹಮದ್ ಅವರು ತಬ್ಲಾಲಿರ್ತಾರೆ, ಪಂಡಿತ್ ವೀರಭದ್ರಯ್ಯ ಹಿರೇಮಠ್ ಅವರು ಹಾರ್ಮೋನಿಯಂ, ಪಂಡಿತ್ ಚಿನ್ಮಯಿ ನಾಮಣ್ಣನವರು ವೈಲಿನ್ ನುಡಿಸ್ತಾರೆ, ಪಂಡಿತ್ ಕೇಶವ್ ಜೋಶಿ ಅವರು ತಬ್ಲಾನಲ್ಲಿರ್ತಾರೆ, ಶ್ರೀ ರುದ್ರೇಶ್ ಭಜಂತ್ರಿ ಅವರು ಶೆಹನಾಯಿ, ಶ್ರೀ ಚಾರುದತ್ ಮಹಾರಾಜ್ ತಬ್ಲಾ, ಶ್ರೀ ಮನುರಾವ್ ಕೀಬೋರ್ಡ್, ಮತ್ತು ಶ್ರೀ ಸುವೀಂದ್ರ ರಾವ್ ರಿದಮಲ್ಲಿರ್ತಾರೆ. ಅದಾದ ನಂತರ ಪದ್ಮಶ್ರೀ ಪಂಡಿತ್ ವೆಂಕಟೇಶ್ ಕುಮಾರ್ ಅವರಿಂದ ಹಿಂದೂಸ್ತಾನಿ ಗಾಯನ ಇರುತ್ತೆ.
8: ಸರ್, ಕಲಾ ಸಂವಹನ ಟ್ರಸ್ಟ್ ಬಗ್ಗೆ ಹೇಳಿ ಸರ್, ಅದು ಯಾವಾಗ ಆರಂಭ ಆಗಿದ್ದು ಮತ್ತು ಏನು ಉದ್ದೇಶ ಇಟ್ಕೊಂಡು ಆರಂಭ ಆಗಿದ್ದು ಸರ್?
9: ಕಲಾ ಸಂವಹನ ಟ್ರಸ್ಟ್ 2018ಗೆ ಸ್ಟಾರ್ಟ್ ಆಗಿದ್ದು. ಇದು ಸ್ಟಾರ್ಟ್ ಮಾಡಿದ್ದು ಉಸ್ತಾದ್ ಹಮೀದ್ ಖಾನ್ ನಮ್ಮ ತಂದೆಯವ್ರದ್ದು, ಎಲ್ಲ ಸ್ಟೂಡೆಂಟ್ಸ್ ಕೂಡಿ ಒಂದು ವರ್ಷಕ್ಕೊಮ್ಮೆ ಗುರು ಪೂರ್ಣಿಮೆ ಪ್ರೋಗ್ರಾಮ್ ಮಾಡೋನು, ಗುರುಗಳ ಸಲುವಾಗಿ ಒಂದೇನೋ ಪ್ರೋಗ್ರಾಮ್ ಮಾಡೋನು ಅಂಥೇಳಿ ಒಂದು ವಿಚಾರ ಇಟ್ಕೊಂಡು ಅವರೆಲ್ಲ ಕೂಡಿ ಸ್ಟಾರ್ಟ್ ಮಾಡಿದ್ದದು ಧಾರವಾಡದಲ್ಲಿ. ಸೊ ಆ ಇದರಿಂದ ಎವ್ರಿ ಇಯರ್ ಗುರು ಪೂರ್ಣಿಮೆ ಪ್ರೋಗ್ರಾಮ್ ಆಗ್ತಿತ್ತು ನಮ್ಮ ತಂದೆಯವರು ಇರೋ ಮಠ. ಆಮೇಲೆ ನಮ್ಮ ತಂದೆಯವರು 2021ಗೆ ತೀರಿ ಹೋದರು. ಅದಾದಮೇಲೆ ನಾವು ಅವ್ರದೇ ಹೆಸರಿಂದ ಉಸ್ತಾದ್ ಹಮೀದ್ ಖಾನ್ ಸಂಗೀತ್ ಮಹೋತ್ಸವ ಅಂತೇಳಿ ಅವ್ರದೇ ನೆನಪಲ್ಲಿ ಕಾರ್ಯಕ್ರಮ ಮಾಡ್ತೇವೆ. ಆಮೇಲೆ ಅವ್ರದೇ ಹೆಸರಿಂದ ಒಂದು ಅವಾರ್ಡ್ ಕೂಡ ಕೊಡ್ತೇವೆ ಫೇಮಸ್ ಆರ್ಟಿಸ್ಟ್ ಸೀನಿಯರ್ ಆರ್ಟಿಸ್ಟ್ಗೆ. ಆಮೇಲೆ ಒಂದು ಇನ್ಸ್ಟ್ರೂಮೆಂಟ್ ಮೇಕರ್ಗೆ, ಸಿತಾರ್ ತಯಾರಕ ಅಥವಾ ತಂಬೂರಿ ತಯಾರಕ ಈ ಥರ ಒಂದು ಯಾರು ಸೀನಿಯರ್ ಇದ್ದಾರೆ ಅವ್ರಿಗೆ ಒಂದು ಪ್ರಶಸ್ತಿ ಕೊಡ್ತೇವೆ ಎವ್ರಿ ಇಯರ್. ಆಮೇಲೆ ಈ ಟ್ರಸ್ಟ್ ಒಳಗೆ ಕಾರ್ಯಕ್ರಮ ಅಲ್ಲದೆ

0: ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡ್ತಿರ್ತೀವಿ ಬೇರೆ ಬೇರೆ ಪಾರ್ಟ್ಸ್ ಒಳಗೆ. ಫಾರ್ ಎಕ್ಸಾಂಪಲ್, ಈಗ ಎರಡು ಸತಿ ನಾವು ಮೈಸೂರಲ್ಲಿನೂ ಮಾಡಿದ್ವಿ, ಸಿರ್ಸಿಯಲ್ಲೇ ಮಾಡಿದ್ವಿ, ಗೋವಾ ಒಳಗೆ ಮಾಡಿದ್ವಿ, ಧಾರವಾಡ ಒಳಗೆ ಆಗ್ತಿರ್ತಾವೆ. ಸೊ ಈ ಟೈಪ್ ವರ್ಕ್ಶಾಪ್ಸು, ಆಮೇಲೆ ಸಂಗೀತ ಕಾರ್ಯಕ್ರಮ ಅದೆಲ್ಲ ನಡೀತದೆ ಅದರೊಳಗೆ.
1: ಮೈಸೂರಲ್ಲಿ ಸಿತಾರ್ ಕಲಿಸ್ತಾ ಇದ್ದೀರಾ, ಪ್ರತಿಕ್ರಿಯೆ ಹೇಗಿದೆ ಸರ್ ಜನರದು?
0: ತುಂಬ ಚೆನ್ನಾಗಿದೆ, ತುಂಬ ಇಂಟ್ರೆಸ್ಟಿಂಗ್ ಕಲಿತಾರೆ. ಮತ್ತು ಇಲ್ಲಿ ಸಿತಾರ್ ನೋಡಿದ್ದಿಲ್ಲ ಅಲ್ಲ, ಎಷ್ಟೋ ಮಂದಿಗೆ ಸಿತಾರ್ ಅಂದರೆ ಗೊತ್ತಿಲ್ಲ. ಈಗ ನಾಳೆ 9ನೇ ತಾರೀಕು ಬಂದರೆ ಗೊತ್ತಾಗ್ತದೆ ಸಿತಾರ್ ಏನಂತ. ಅಷ್ಟು ಸಿತಾರ್ ನೋಡಿಬಿಡ್ತಾರಲ್ಲ ಲೈಫ್ ಒಳಗು ಫಸ್ಟ್ ಸತೆ. ಸೊ ಅವ್ರ ತಲೆ ಒಳಗೆ ಕೂಡ್ತದೆ, ಓ ಸಿತಾರ. ಎಷ್ಟೋ ಮಂದಿ ಇವನ್ ಇಲ್ಲೇ ಮೈಸೂರು ಏರ್ಪೋರ್ಟ್ ಒಳಗು ಹೋಗೋ ಮುಂದೆ ಅದು ಸಿತಾರ್ ಕೇಸ್ ನೋಡಿ, ಓ ಇದು ವೀಣೆನಾ ಅಂತೇಳಿ ಹಂಗೆ ಅನ್ಕೋತಾರೆ. ಎಷ್ಟೋ ಮಂದಿ ಸಿತಾರ್ಗೆ ತಂಬೂರಿನ ಏನೋ ಅಂತ ಅನ್ಕೋತಾರೆ. ಸೊ ಗೊತ್ತಿರಂಗಿಲ್ಲ ಅಲ್ಲ ಸ್ಪೆಸಿಫಿಕ್ ಆ ಶೇಪ್, ಯಾವುದೋ ಒಂದು ಶೇಪ್ ನೋಡಿ ಇದು ವೀಣೆ ಇರ್ಬೋದು ತಂಬೂರಿ ಇರ್ಬೋದು ಅಂತ ಆ ಥರ ಇದಿರ್ತದೆ. ಸ್ಪೆಷಲಿ ಮೈಸೂರಲ್ಲೇ ಆ ಸಿತಾರ್ದೊಂದು ಇದೇ ಇದ್ದಿದ್ದಿಲ್ಲ, ತುಂಬ ಕಮ್ಮಿ. ಆಮೇಲೆ ಪರ್ಫಾರ್ಮರ್ ಮೇನ್ ಅಂದರೆ ಸ್ಟೂಡೆಂಟ್ ಕಲಿಬೇಕಂತ ಹೇಳಿ ಅವ್ರಿಗೆ ಇಂಟ್ರೆಸ್ಟ್ ಬರಬೇಕಂದ್ರೆ ಅವ್ರು ಯಾವ್ದಾರ ಒಂದು ಪರ್ಫಾರ್ಮೆನ್ಸ್ ನೋಡಬೇಕು. ಈ ಥರ ಪರ್ಫಾರ್ಮೆನ್ಸ್ ಚೆನ್ನಾಗಿ ಪ್ರೋಗ್ರಾಮ್ ಎಲ್ಲ ಹಿಂದೂಸ್ತಾನಿದು ಫಸ್ಟ್ ಇರೋದೇ ಕಮ್ಮಿ ಮೈಸೂರಲ್ಲಿ, ಅದರೊಳಗೆ ಸಿತಾರ್ ತುಂಬ ರೇರ್. ಹಂಗಾಗಿ ಯಾಕೋ ಅದೇನು ಅಷ್ಟು ಇದಾಗಿದ್ದಿಲ್ಲ ಇಲ್ಲಿ ಈ ಭಾಗದಲ್ಲಿ. ಈಗ ಪ್ರೋಗ್ರಾಮ್ಸ್ ನಡೀತಿರ್ತಾವೆ, ಇದು ನಡ್ತಿರ್ತಾವೆ ನೋಡಿ ತುಂಬ ಮಂದಿ ಇಂಟ್ರೆಸ್ಟೆಡ್ ಇದ್ದಾರೆ, ತುಂಬ ಮಂದಿ ಕಲಿತಾ ಇದ್ದಾರೆ, ತುಂಬ ಮಂದಿ ಕಾರ್ಯಕ್ರಮ ಆಸಕ್ತಿಯಿಂದ ಬರ್ತಾರೆ ಕೇಳೋಕ್ಕೆ ಸಿತಾರ್ ಯಾವಾಗಿದೆ ಪ್ರೋಗ್ರಾಮ್ ಅಂತೇಳೆಲ್ಲ ಮೆಸೇಜ್ ಮಾಡಿರ್ತಾರೆ.
1: ಇಷ್ಟು ದೊಡ್ಡ ಮಟ್ಟದಲ್ಲಿ 9ನೇ ತಾರೀಕು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಾ ಸರ್, ಇದರದ್ದು ಉದ್ದೇಶ ಏನಿತ್ತು, ಮಾಡಬೇಕು ಅಂತಿತ್ತ, ಒಂದು ವರ್ಷ ಕಳೀತಾ ಇದೆ ಅನ್ನುವಂತಹ ನೆನಪಿನಲ್ಲಿ?
0: ಮೇನ್ ಉದ್ದೇಶ ಅಂದರೆ ಫಸ್ಟ್ ನಾವೇನು ಆರಂಭ ಮಾಡಿದ್ವಿ ಅವಾಗ ನಮ್ಮ ಧಾರವಾಡದವರೇ ಎಲ್ಲ ಸ್ಟೂಡೆಂಟ್ಸ್ ಬಂದು ನುಡಿಸಿದ್ರು. ಒಂದು 8-10 ಮಂದಿ ಬಂದು ರಮಾ ಗೋವಿಂದ ಕಲಾಮಂದಿರಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಈಗ ಒಂದು ವರ್ಷ ಆದಮೇಲೆ ನಾನು ಈ ಭಾಗದ ಸ್ಟೂಡೆಂಟ್ಸ್ ಎಲ್ಲರೂ ನೋಡಿಸ್ಬೇಕು, ಅವ್ರಿಗೊಂದು ಸ್ಟೇಜ್ ಮೇಲೆ ಕೊಡೋದು ಒಂದು ಅನುಭವ ಬರಬೇಕು. ಆಮೇಲೆ ನಾರ್ಮಲಿ ಏನಿರ್ತದೆ, ಏನಾರು ಒಂದು ಕಾರ್ಯಕ್ರಮ ಇದೆ, ಎಕ್ಸಾಮ್ ಇದೆ ಅಂದರೆ ನಾವು ಚೆನ್ನಾಗಿ ಅಭ್ಯಾಸ ಮಾಡ್ತೇವಲ್ಲ, ಅದು ಒಂದು ಉದ್ದೇಶ ಅದರದ್ದು. ಸೊ ಈಗ ಎಲ್ಲರೂ ಚೆನ್ನಾಗಿ ನುಡಿಸ್ತಾರೆ, ಚೆನ್ನಾಗಿ ಅಭ್ಯಾಸ ಮಾಡಿದ್ದಾರೆ, ಚೆನ್ನಾಗಿ ಪರ್ಫಾರ್ಮೆನ್ಸ್ ಆಗ್ತದೆ ಅನ್ನೋ ಭರವಸೆ ಇದೆ ನನಗೆ.
1: ಸರ್, ನಿಮ್ಮ ಘರಾನೆ ಬಗ್ಗೆ ಒಂದಷ್ಟು ಹೇಳಿ ಸರ್, ಪೀಳಿಗೆಯಿಂದ ಪೀಳಿಗೆಗೆ ಸಿತಾರ್ ಹೇಗೆ ಹರಿದು ಬಂತು, ಆ ಪರಂಪರೆಯನ್ನು ಕುರಿತು ಹೇಳ್ತೀರಾ?
0: ನಮ್ಮ ಘರಾನೆ ಒಳಗೆ ಫಸ್ಟ್ 3 ಜನ್ರೇಷನ್ ವೋಕಲಿಸ್ಟ್ ಇದ್ದರು, ದ್ರುಪದ್ ವೋಕಲಿಸ್ಟ್. 4ನೇ ಜನ್ರೇಷನ್ ಏನು ಸಿತಾರ್ ರತ್ನರ್ ಅಹಮದ್ ಖಾನ್, ಈ ಹೇಳಿದೆ ಅಲ್ಲ ಮೈಸೂರು ಇದಕ್ಕೆ ಆಸ್ಥಾನಿನೊಳಗೆ ನುಡಿಸಿದ್ದವರು ಫಸ್ಟು, ಅವರು ಸ್ಟಾರ್ಟ್ ಮಾಡಿದ್ದು ಇನ್ಸ್ಟ್ರೂಮೆಂಟ್ ನುಡಿಸೋದು ಸಿತಾರ್. ಬಾಲ್ಯದಲ್ಲಿ ಸಿತಾರ್ ಕರ್ತಿದ್ರು ಬಾಬಾ ಬಂದೆ ಅಲಿ ಖಾನ್ ಅಂತ, ಲೆಜೆಂಡ್ರಿ ಅವರು. ಬೀನ್ಕಾರ್, ಬೀನ್ಕಾರ್ ಅಂದರೆ ಬೀನ್ ವಾದಕ, ರುದ್ರವೀಣ ವಾದಕರು ಅವರು. ಸಿತಾರ್ ರತ್ನರ್ ಅಹಮದ್ ಖಾನ್ ಅವರು ರುದ್ರವೀಣ ಕಲ್ತಿದ್ರು ಬಂದೆ ಅಲಿ ಖಾನ್ ಸಾಬ್ ಕಡೆ. ಸುಮಾರು ವರ್ಷ ಕಲಿತ ಮೇಲೆ ಅವರು ರುದ್ರವೀಣ ನುಡಿಸಿ ನೀವು ಇದರಿಂದ ದುಡ್ಡು ಸಂಪಾದನೆ ಮಾಡಬಾರ್ದು, ಇದು ನಿಮ್ಮ ಸಲುವಾಗಿ ನುಡಿಸೋದು ಇನ್ಸ್ಟ್ರೂಮೆಂಟು, ದೇವರ ಸಲುವಾಗಿ ನುಡಿಸೋದು, ಇದು ಆತ್ಮರಂಜನದ ವಿದ್ಯೆ, ಇದು ಮನೋರಂಜನದ ಇಲ್ಲ ಅಂಥೇಳಿ ಅವರಿಗೆ ಏನು ಹೇಳಿದರು, ನೀವು ರೊಕ್ಕದ ಸಲುವಾಗಿ ನುಡಿಸ್ಬೇಡ್ರಿ, ನಿಮ್ಮ ಸಲುವಾಗಿ ನುಡಿಸ್ರಿ ಅಂಥೇಳಿ ಅವರು ಹೇಳಿದರು ಗುರುಗಳು. ಸೊ ಇವರು ಆಯಿತು ಗುರುಗಳು ಹೆಂಗೆ ಹೇಳ್ತಾರಂಥೇಳಿ ಅವ್ರದ್ದು ಫಾಲೋ ಮಾಡಿ, ಮತ್ತು ಬೇರೆ ಏನೂ ಕೆಲಸ ಬರ್ತಿದ್ದಿಲ್ಲ ಇವರಿಗೆ. ಸೊ ಇವ್ರೇನು ಮಾಡಿದರು, ಅವರು ರುದ್ರವೀಣ ಒಳಗೆ ಕಲ್ತಿದ್ದು ಏನು ವಿದ್ಯೆ ಇತ್ತು, ಅದೇನು ಒಂದು ಸ್ಟೈಲ್ ಇತ್ತು ನುಡಿಸೋದು, ಅದು ಸಿತಾರಲ್ಲಿ ನುಡಿಸೋದು ಸ್ಟಾರ್ಟ್ ಮಾಡಿದರು. ಅದರಿಂದ ಖರ್ಜ್ ಪಂಚಮ್ ಸಿತಾರ್ದು ಆವಿಷ್ಕಾರ ಆಗಿದ್ದು. ಈಗ ಪಂಡಿತ್ ರವಿಶಂಕರ್ ಅವರಾಗಲಿ, ನಿಖಿಲ್ ಬ್ಯಾನರ್ಜಿಯವರಾಗಲಿ, ಆಮೇಲೆ ಹಲೀಮ್ ಜಫರ್ ಖಾನ್ ಅವರಾಗಲಿ, ಇವರೆಲ್ಲ ಏನು ಲೆಜೆಂಡ್ಸ್ ಇದ್ದಾರೆ, ಅವರೆಲ್ಲ ಫಾಲೋ ಮಾಡೋದು ಖರ್ಜ್ ಪಂಚಮ್ ಸಿತಾರೆ. ಇದು ಮಾಡಿದ್ದು ಸಿತಾರ್ ರತ್ನರ್ ಅಹಮದ್ ಖಾನ್ ಅವರು. ಯಾಕಂದರೆ ಅವರಿಗೆ ಫಸ್ಟ್ ಸಿತಾರ್ ಒಳಗೆ ಇದು ಬೇಸ್ ಸ್ಟ್ರಿಂಗ್ ಇರ್ತಿದ್ದಿಲ್ಲ, ಇವರು ರುದ್ರವೀಣ ಕಲ್ತಿದ್ದರಿಂದ ರುದ್ರವೀಣಾದ ಅದು ಬೇಸ್ ಖರ್ಜ್ ಲರಜ್ ಖರಜ್ ಈ ಸೌಂಡ್ ಅವರಿಗೆ ಬೇಕಾಗ್ತಿತ್ತು ಸಿತಾರ್ ಒಳಗೆ ಮಿಸ್ಸಿಂಗ್. ಸೊ ಅವರು ರುದ್ರವೀಣ ತಂತಿ ತೊಗೊಂಡು ಸಿತಾರ್ ಒಳಗೆ ಹಾಕಿ ಅದು ನುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. 1930s HMV ಒಳಗೆ ಅವ್ರು ರೆಕಾರ್ಡ್ ಮಾಡಿದ್ದಿದೆ ಖರ್ಜ್ ಮೇಲೆ ನುಡಿಸಿ. 1930s ಹಿಸ್ ಮಾಸ್ಟರ್ಸ್ ವಾಯ್ಸ್ ಅಂಥೇಳಿ ಅದು ಕಂಪ್ನಿ ಗ್ರಾಮಾಫೋನ್ದಲ್ಲಿ ರೆಕಾರ್ಡ್ ಮಾಡಿದ್ದು 1930 ಒಳಗೆ 7-8 ರೆಕಾರ್ಡಿಂಗ್ ಇದಾವೆ ಅವರು. ಸೊ ಆ ಪರಂಪರೆಯ ಒಳಗಿಂದ ಬಂದವರು ನಾವು. ರುದ್ರವೀಣೆ ಸಿತಾರ್ ಮೇಲೆ ನುಡಿಸೋದು, ರುದ್ರವೀಣೆದ ಶೈಲಿ ಸಿತಾರ್ ಮೇಲೆ ನುಡಿಸೋದು. ಹಾಗೆ ಬರ್ತಾ ಬರ್ತಾ ಬರ್ತಾ ಹಾಗೆ ಸಿತಾರ್ ಡೆವಲಪ್ ಹಾಕ್ಕೊಂತ ಹಾಕ್ಕೊತ ಪಾಲಿಶ್ ಹಾಕ್ಕೊತ ಹಾಕ್ತೋ ಅಂತ ನಮ್ದು ಮುತ್ತಜ್ಜಯಿಂದ ನಮ್ಮ ಅಜ್ಜ ಅವರು ಅಬ್ದುಲ್ ಕರೀಂ ಖಾನ್ ಅವರು. ಅಬ್ದುಲ್ ಕರೀಂ ಖಾನ್ ಅವರು ಬಾಂಬೆ ಆಕಾಶವಾಣಿ ಒಳಗಿದ್ರು, ನಮ್ಮ ಮನೇದು ಆಕಾಶವಾಣಿ ಒಳಗೆ ತುಂಬಾ ಮಂದಿ ಸರ್ವಿಸ್ ಮಾಡಿದ್ದಾರೆ. ಈ ಎಲ್ಲ ಜನರೇಷನ್ಸ್ ಆಯಿತು, ಆಮೇಲೆ ನೆಕ್ಸ್ಟ್ ನಮ್ಮ ಜನರೇಷನ್, ನಾನು ನಮ್ಮ ದೊಡ್ಡಪ್ಪನ ಮಕ್ಕಳು ಇವರೆಲ್ಲರೂ ಈಗ ಇದೇ ಟ್ರೆಡಿಷನ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ.
1: ಈ ಟ್ರೆಡಿಷನ್ ಕಂಟಿನ್ಯೂ ಮಾಡಿ ಮುಂದುವರಿಸಿ ಈಗ ಮೈಸೂರಿಗೂ ಕೂಡ ನೀವು ಸಿತಾರನ್ನು ಪರಿಚಯಿಸ್ತಾ ಇದ್ದೀರಾ. ಆಗಲಿ ಡಾಕ್ಟರ್ ಉಸ್ತಾದ್ ಮೊಹಸಿನ್ ಖಾನ್ ಅವರೇ, ನೀವೇನು ಆಯೋಜಿಸ್ತಾ ಇದ್ದೀರಾ ಕಲಾ ಸಂವಹನ ಟ್ರಸ್ಟ್ ವತಿಯಿಂದ ಮೈಸೂರು ಸಿತಾರ್ ಸಂಭ್ರಮ 2026, ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಅಂತ ಅಂದ್ಕೊಂಡು ನಾವು ಹಾರೈಸ್ತೇವೆ.
2: ಮೈಸೂರು ಆಕಾಶವಾಣಿಯ ಕೇಳುಗರೆಲ್ಲರಿಗೂ ನಮ್ಮ ಪ್ರೀತಿಯ ಆಹ್ವಾನ, ಪ್ರವೇಶ ಉಚಿತ ಇರುತ್ತೆ, ದಯವಿಟ್ಟು ಎಲ್ಲರೂ ಬನ್ನಿ, ಸಂಗೀತ ರಸಸಂಜೆಯನ್ನು ಆಸ್ವಾದಿಸಿ.
1: ಆಗಲಿ ಡಾಕ್ಟರ್ ಅರ್ಚನಾ ಅವರೇ, ಉಸ್ತಾದ್ ಡಾಕ್ಟರ್ ಮೊಹಸಿನ್ ಖಾನ್ ಅವರೇ, ಆಕಾಶವಾಣಿ ವತಿಯಿಂದ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
1: ನಮಸ್ಕಾರ.
3: ಇದುವರೆಗೆ ಮೈಸೂರು ಸಿತಾರ್ ಸಂಭ್ರಮ 2026 ಈ ಕುರಿತು ಸಿತಾರ್ ವಾದಕ ಉಸ್ತಾದ್ ಡಾಕ್ಟರ್ ಮೊಹಸಿನ್ ಖಾನ್ ಹಾಗೂ ಡಾಕ್ಟರ್ ಅರ್ಚನಾ ಕೆಎಂ ಅವರೊಡನೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಡಾಕ್ಟರ್ ಶಭಾನಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಲಾ ಸಂವಹನ ಟ್ರಸ್ಟ್ ಮೈಸೂರು. ಕಲಾ ಸಂವಹನ ಟ್ರಸ್ಟ್ನಿಂದ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ
1: ಸಿತಾರ್ ಸಂಭ್ರಮ ಇದೇ ಶನಿವಾರ 9 ಸಂಜೆ 5 ಮೈಸೂರು ಕರ್ನಾಟಕ ಕಲಾಮಂದಿರದಲ್ಲಿ
3: ಸಿತಾರ್ ಸಿಂಚನ ತಂಡದ 50 ಕಲಾವಿದರಿಂದ ಸಿತಾರ್ ವಾದನ.
1: ಪದ್ಮಶ್ರೀ ಪಂಡಿತ್ ವೆಂಕಟೇಶ ಕುಮಾರ್ ಅವರಿಂದ ಗಾಯನ.
3: ಉಸ್ತಾದ್ ಮೊಹಸಿನ್ ಖಾನ್ ಅವರಿಂದ ಸಿತಾರ್ ಸಿಂಚನ.
1: ಪ್ರವೇಶ ಉಚಿತ, ಬನ್ನಿ ಪಾಲ್ಗೊಳ್ಳಿ.
3: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
4: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:31.
5: ವಾಗ್ದೇವಿ ವಿದ್ಯಾಕುಲ ಪಿಯು ರೆಸಿಡೆನ್ಷಿಯಲ್ ಕಾಲೇಜು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಸೂಕ್ತವಾದ ಆಯ್ಕೆ. ಇಂಟಿಗ್ರೇಟೆಡ್ ಕೋರ್ಸ್ಗಳು, ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ವಾಹನ ಸೌಲಭ್ಯ ಕೂಡ ಇದೆ. 9 8 4 5 0 0 8 3 3 4 ಇಂದೇ ಕರೆ ಮಾಡಿ ನಿಮ್ಮ ಮಕ್ಕಳನ್ನ ದಾಖಲಿಸಿ. ವಾಗ್ದೇವಿ ವಿದ್ಯಾಕುಲ ಪಿಯು ರೆಸಿಡೆನ್ಷಿಯಲ್ ಕಾಲೇಜು ಮೈಸೂರು.
6: ಪ್ರೂವನ್ ಅಕಾಡೆಮಿಕ್ ಟ್ರಾನ್ಸ್ಫಾರ್ಮೇಶನ್ಗಾಗಿ ಒಂದೇ ಹೆಸರು, ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್. ಅಫೋರ್ಡಬಲ್ ಮತ್ತು ಟ್ರಾನ್ಸ್ಪರೆಂಟ್ ಫೀ ಸ್ಟ್ರಕ್ಚರ್ ಜೊತೆಗೆ ಎಸ್ಎಸ್ಎಲ್ಸಿಯಲ್ಲಿ ಲೋ ಸ್ಕೋರ್ ಮಾಡಿದರೂ ಕೂಡ ಪಿಯುಸಿಯಲ್ಲಿ ಡಿಸ್ಟಿಂಕ್ಷನ್ ಅಚೀವ್ ಮಾಡಿದ ಎಕ್ಸಾಂಪಲ್ಸ್ ಸೆಟ್ ಮಾಡಿರೋ ಕ್ಯಾಂಪಸ್. ಸ್ಟ್ರಕ್ಚರ್ಡ್ ಕೋಚಿಂಗ್ ಮತ್ತು ರೆಗ್ಯುಲರ್ ಟೆಸ್ಟ್ ನಿಂದ ಕನ್ಸಿಸ್ಟೆಂಟ್ ರಿಸಲ್ಟ್ಸ್ ಗ್ಯಾರಂಟಿ. ವೆಲ್ ಡಿಸಿಪ್ಲಿನ್ ಅಕಾಡೆಮಿಕ್ ಹಾಸ್ಟೆಲ್ ಫೆಸಿಲಿಟಿ ಸೆಪರೇಟ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಂಡ್ ಅಡ್ವಾನ್ಸ್ ಕೋಚಿಂಗ್ ಫಾರ್ ಕೆಸಿಇಟಿ, ನೀಟ್ ಅಂಡ್ JEE ಕೋಚಿಂಗ್ ಮತ್ತು ಮೆರಿಟೋರಿಯಸ್ ಸ್ಟೂಡೆಂಟ್ ಗಳಿಗಾಗಿ ಸ್ಕಾಲರ್ಶಿಪ್ ಸೌಲಭ್ಯ. ಪಿಸಿಎಂಬಿ ಪಿಸಿಎಂಸಿಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಭೇಟಿ ನೀಡಿ ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್, ಥರ್ಡ್ ಸ್ಟೇಜ್, ಶ್ರೀರಾಮ್ಪುರ, ಮೈಸೂರು.
3: ಕಲಾ ಸಂವಹನ ಟ್ರಸ್ಟ್ನಿಂದ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ
1: ಸಿತಾರ್ ಸಂಭ್ರಮ ಇದೇ ಶನಿವಾರ 9 ಸಂಜೆ 5 ಮೈಸೂರು ಕರ್ನಾಟಕ ಕಲಾಮಂದಿರದಲ್ಲಿ
3: ಸಿತಾರ್ ಸಿಂಚನ ತಂಡದ 50 ಕಲಾವಿದರಿಂದ ಸಿತಾರ್ ವಾದನ.
1: ಪದ್ಮಶ್ರೀ ಪಂಡಿತ್ ವೆಂಕಟೇಶ ಕುಮಾರ್ ಅವರಿಂದ ಗಾಯನ.
3: ಉಸ್ತಾದ್ ಮೊಹಸಿನ್ ಖಾನ್ ಅವರಿಂದ ಸಿತಾರ್ ಸಿಂಚನ.
1: ಪ್ರವೇಶ ಉಚಿತ,
3: ಬನ್ನಿ
1: ಪಾಲ್ಗೊಳ್ಳಿ.
4: ಸೇವಾ ವಾಹಿನಿ ರುಟ್ಸೆಟ್ ಸಂಸ್ಥೆ ಮೈಸೂರಿನಲ್ಲಿ ಎನ್ಆರ್ಎಲ್ಎಂ ಯೋಜನೆಯ ಅಡಿಯಲ್ಲಿ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗಾಗಿ ಸ್ವ ಉದ್ಯೋಗ ಮಾಡಲು ವಿವಿಧ ರೀತಿಯ ಕೌಶಲ್ಯ ತರಬೇತಿಗಳನ್ನು ಪ್ರಾರಂಭಿಸಲಾಗುತ್ತಿದೆ. ಫೋಟೋಗ್ರಫಿ ಹಾಗೂ ವಿಡಿಯೋಗ್ರಫಿ 20 June 19 ಕೋಳಿ ಸಾಕಾಣಿಕೆ 19 May 30 ಅಭ್ಯರ್ಥಿಗಳ ಅರ್ಹತೆ 18-50 ವಯೋಮಿತಿಯನ್ನು ಹೊಂದಿರಬೇಕು, ಕನ್ನಡ ಓದು ಬರಹ ಬಲ್ಲವರಾಗಿರಬೇಕು, ಸ್ವ ಉದ್ಯೋಗವನ್ನು ಮಾಡಬೇಕೆಂಬ ಆಸಕ್ತಿಯನ್ನು ಹೊಂದಿರಬೇಕು. ತರಬೇತಿಯು ಊಟ ಮತ್ತು ವಸತಿ ಸಹಿತವಾಗಿ ಸಂಪೂರ್ಣ ಉಚಿತವಾಗಿರುತ್ತದೆ. ಆಸಕ್ತರು ಸಂಸ್ಥೆಗೆ ಬಂದು ಅಥವಾ ದೂರವಾಣಿಯ ಮುಖಾಂತರ ತರಬೇತಿಗೆ ಹೆಸರನ್ನು ನೋಂದಾಯಿಸಿಕೊಳ್ಳಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿಯ ಸಂಖ್ಯೆ ಕೋಡ್ ಸಹಿತ 08212519663. ಸೇವಾ ವಾಹಿನಿ ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ವೇಳೆ 7:34 ಇನ್ನು ಮುಂದೆ ಮೊದಲಿಗೆ ಪ್ರಕಟಣೆಗಳು.

0: ಸಮಯ 7:34:12. ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು. ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ. ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕೋಲ್ಕತ್ತಾಗೆ ಭೇಟಿ, ನೂತನ ಬಿಜೆಪಿ ಶಾಸಕರೊಂದಿಗೆ ಮಹತ್ವದ ಸಭೆ. ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಭಾರತ ವಿಯೆಟ್ನಾಂಗೆ ವಿಪುಲ ಅವಕಾಶ, ಮುಂಬೈನಲ್ಲಿ ವಿಯೆಟ್ನಾಂ ಅಧ್ಯಕ್ಷ ಟೋ ಲ್ಯಾಮ್ ಅಭಿಮತ. 2020 ಭಾರತದ ಕಡಲ ಕ್ಷೇತ್ರದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ 340% ಹೆಚ್ಚಳ, ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್. ಆಕಾಶವಾಣಿಯ 90 ಸಂಭ್ರಮಾಚರಣೆ, ಬೆಂಗಳೂರಿನಲ್ಲಿ ವಾಕಥಾನ್ 2026 ಆರಂಭ. ಹಾಗೂ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತದ 17 ಬಾಲಕಿಯರಿಂದ 12 ಪದಕ ಖಚಿತ. ವಾರ್ತೆಗಳ ವಿವರ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದು ಕೋಲ್ಕತ್ತಾಗೆ ಭೇಟಿ ನೀಡಲಿದ್ದು, ನೂತನವಾಗಿ ಆಯ್ಕೆಯಾದ ಬಿಜೆಪಿ ಶಾಸಕರೊಂದಿಗೆ ಮಹತ್ವದ ಸಭೆ ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಪಕ್ಷದ ಶಾಸಕಾಂಗ ನಾಯಕನ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಖ್ಯಾತ ಕವಿ ರವೀಂದ್ರನಾಥ್ ಠಾಗೋರ್ ಅವರ ಜನ್ಮದಿನದ ಅಂಗವಾಗಿ ನಾಳೆ ರಾಜ್ಯದ ನೂತನ ಮುಖ್ಯಮಂತ್ರಿ ಹಾಗೂ ಸಚಿವ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಸಮಾರಂಭಕ್ಕೆ ಸಕಲ ಸಿದ್ಧತೆಗಳು ನಡೆಯುತ್ತಿದ್ದು, ಅಗತ್ಯ ಆಡಳಿತಾತ್ಮಕ ಸಭೆಗಳೊಂದಿಗೆ ಬಿಗಿ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ. ಈ ಸಮಾರಂಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿಯ ಹಿರಿಯ ನಾಯಕರು ಹಾಗೂ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಬದಲಾಗುತ್ತಿರುವ ಇಂದಿನ ಜಾಗತಿಕ ವ್ಯವಸ್ಥೆಯಲ್ಲಿ ಭಾರತ ಮತ್ತು ವಿಯೆಟ್ನಾಂ ರಾಷ್ಟ್ರಗಳಿಗೆ ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಲು ಹೆಚ್ಚಿನ ಅವಕಾಶಗಳಿವೆ ಎಂದು ವಿಯೆಟ್ನಾಂ ಅಧ್ಯಕ್ಷ ಟೋ ಲ್ಯಾಮ್ ತಿಳಿಸಿದ್ದಾರೆ. ಮುಂಬೈನಲ್ಲಿ ನಡೆದ ಭಾರತ ವಿಯೆಟ್ನಾಂ ಉದ್ಯಮ ವೇದಿಕೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಜಾಗತಿಕ ಸನ್ನಿವೇಶ ಒಂದು ಸವಾಲಾಗಿದ್ದರೂ ಉಭಯ ದೇಶಗಳ ನಡುವಿನ ಸಹಕಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಒಂದು ಉತ್ತಮ ಅವಕಾಶವಾಗಿದೆ ಎಂದು ಆಶಯ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ತಂತ್ರಜ್ಞಾನ ಮತ್ತು ಉತ್ಪಾದನಾ ವಲಯದಲ್ಲಿನ ಉದ್ಯಮಿಗಳು ಹಾಗೂ ವೃತ್ತಿಪರರು ಏಷ್ಯಾದ ಭವಿಷ್ಯವನ್ನು ರೂಪಿಸುವಲ್ಲಿ ಭಾರತ ಮತ್ತು ವಿಯೆಟ್ನಾಂ ಪ್ರಮುಖ ಶಕ್ತಿಯಾಗಲಿವೆ ಎಂದು ಅಭಿಪ್ರಾಯಪಟ್ಟರು. ಭಾರತ ಮತ್ತು ವಿಯೆಟ್ನಾಂ ರಾಷ್ಟ್ರಗಳು ಉದಯೋನ್ಮುಖ ತಂತ್ರಜ್ಞಾನ, ಸಂಶೋಧನೆ ಮತ್ತು ನವೋದ್ಯಮ ಪರಿಸರ ವ್ಯವಸ್ಥೆಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ನಿರ್ಧರಿಸಿವೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹಾಗೂ ವಿಯೆಟ್ನಾಂನ ಸಚಿವ ಡಾ ವು ಹೈ ಕ್ವಾನ್ ಕೃತಕ ಬುದ್ಧಿಮತ್ತೆ, ಸೈಬರ್ ಭದ್ರತೆ ಮತ್ತು ತಂತ್ರಜ್ಞಾನ ವರ್ಗಾವಣಾ ಉಪಕ್ರಮಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಈ ವೇಳೆ ಮಾತನಾಡಿದ ಸಚಿವ ಡಾ ಜಿತೇಂದ್ರ ಸಿಂಗ್, ಕಳೆದ ಒಂದು ದಶಕದಲ್ಲಿ ಉಭಯ ದೇಶಗಳ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯು ಹೊಸ ವೇಗವನ್ನು ಪಡೆದುಕೊಂಡಿದೆ. ಭಾರತ ಆಸಿಯಾನ್ ಸಂಶೋಧನೆ ಮತ್ತು ತರಬೇತಿ ಫೆಲೋಶಿಪ್ ಕಾರ್ಯಕ್ರಮದ ಅಡಿಯಲ್ಲಿ ವಿಯೆಟ್ನಾಂನ 10 ಸಂಶೋಧಕರು ಈಗಾಗಲೇ ಪ್ರಯೋಜನ ಪಡೆದಿದ್ದಾರೆ ಎಂದು ಮಾಹಿತಿ ನೀಡಿದರು. ಬಿಹಾರ ಸರ್ಕಾರದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಎಲ್ಲರಿಗೂ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿ ಶುಭ ಹಾರೈಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ, ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಯ ಕಡೆಗೆ ಸಚಿವರ ಬದ್ಧತೆಯು ಬಿಹಾರವನ್ನು ಸಮೃದ್ಧಿಯ ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಎಂದು ಪ್ರಧಾನಿ ವಿಶ್ವಾಸ ವ್ಯಕ್ತಪಡಿಸಿದರು. ಬಲಿಷ್ಠ ಬಿಹಾರ ಮತ್ತು ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸುವ ಸಂಕಲ್ಪವನ್ನು ಸಾಕಾರಗೊಳಿಸಲು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವಂತೆ ಅವರು ಕರೆ ನೀಡಿದರು. ಪಾಟ್ನಾ ಭೇಟಿಯ ಸಂದರ್ಭದಲ್ಲಿ ಬಿಹಾರದ ಜನರು ತೋರಿಸಿದ ಪ್ರೀತಿ ಮತ್ತು ಆಶೀರ್ವಾದಗಳಿಗೆ ಪ್ರಧಾನಿ ಕೃತಜ್ಞತೆ ಸಲ್ಲಿಸಿದರು. ತಮಗೆ ದೊರೆತ ಆತ್ಮೀಯ ಸ್ವಾಗತದಿಂದ ತಾವು ಭಾವುಕರಾಗಿರುವುದಾಗಿ ತಿಳಿಸಿದ ಪ್ರಧಾನಿ ಜನರ ಬೆಂಬಲ ಮತ್ತು ಉತ್ಸಾಹಕ್ಕೆ ಧನ್ಯವಾದ ಅರ್ಪಿಸಿದರು. ಜನರಲ್ಲಿ ಕಂಡುಬಂದ ಅಭೂತಪೂರ್ವ ಉತ್ಸಾಹವು ಅಭಿವೃದ್ಧಿ ಮತ್ತು ಸಾರ್ವಜನಿಕ ಸೇವೆಯ ಕಡೆಗೆ ಸರ್ಕಾರದ ಬದ್ಧತೆಗೆ ಬಲವಾದ ಸಾರ್ವಜನಿಕ ಬೆಂಬಲವನ್ನು ಪ್ರತಿಬಿಂಬಿಸುತ್ತದೆ ಎಂದು ಪ್ರಧಾನಿ ತಿಳಿಸಿದರು. 2020 ಭಾರತದ ಕಡಲ ವಲಯದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ 340% ಹೆಚ್ಚಾಗಿದೆ ಎಂದು ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವ ಸರ್ಬಾನಂದ ಸೋನೋವಾಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ 10 ಹಿಂದೂ ಮಹಾಸಾಗರ ಸಂವಾದದಲ್ಲಿ ಮಾತನಾಡಿದ ಅವರು, ಸಾಗರ್ ಮೇ ಸಮ್ಮಾನ್ ನಂತಹ ಉಪಕ್ರಮಗಳು ಮೂಲಕ ಸರ್ಕಾರ ಕಡಲ ವಲಯದಲ್ಲಿ ಮಹಿಳೆಯರಿಗೆ ಘನತೆ ಮತ್ತು ನಾಯಕತ್ವದ ಅವಕಾಶಗಳನ್ನು ಹೆಚ್ಚಿಸುತ್ತಿದೆ ಎಂದು ಹೇಳಿದರು. ಆರ್ಥಿಕ ಬೆಳವಣಿಗೆಯನ್ನು ಸಾಮಾಜಿಕ ಸಬಲೀಕರಣದೊಂದಿಗೆ ಸಂಯೋಜಿಸುವ ಮೂಲಕ ಭಾರತದ ವಿಶಾಲ ಕಡಲ ದೃಷ್ಟಿಕೋನದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಗೆ ಅವಕಾಶ ಕಲ್ಪಿಸಿದೆ. ಸುರಕ್ಷಿತ, ಸುಭದ್ರ ಮತ್ತು ಸ್ಥಿರವಾದ ಹಿಂದೂ ಮಹಾಸಾಗರ ಪ್ರದೇಶವನ್ನು ಮುನ್ನಡೆಸಲು ಎಲ್ಲಾ ಪಾಲುದಾರರೊಂದಿಗೆ ಕೆಲಸ ಮಾಡಲು ದೇಶವು ಬದ್ಧವಾಗಿದೆ ಎಂದು ಅವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಕಾಶವಾಣಿಯ ವೈಭವಯುತ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರ ಇಂದು ವಾಕಥಾನ್ 2026 ಎಂಬ ವಿಶೇಷ ಜಾಥಾವನ್ನು ಆಯೋಜಿಸಿದೆ. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಜಾಥಾ ಪ್ರಾರಂಭವಾಗಿದೆ. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಈ ವಾಕಥಾನ್ ಹಮ್ಮಿಕೊಳ್ಳಲಾಗಿದೆ. ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಆಯೋಜಿಸಲಾಗಿರುವ ಈ ವಿಶೇಷ ನಡಿಗೆಯಲ್ಲಿ ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಹಾಗೂ ನಾಗರಿಕರು ಪಾಲ್ಗೊಂಡಿದ್ದಾರೆ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ನಿನ್ನೆ ಅಬುಧಾಬಿಯಲ್ಲಿ ಭಾರತ, ಫ್ರಾನ್ಸ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡುವಿನ ತ್ರಿಪಕ್ಷೀಯ ಸಭೆಯಲ್ಲಿ ಭಾರತದ ರಾಜ್ಯ ಸಚಿವ ಮತ್ತು ವಿಶೇಷ ರಾಯಭಾರಿ ರೀಮ್ ಅಲ್ ಹಶೀಮಿ ಮತ್ತು ಫ್ರಾನ್ಸ್ನ ಯುರೋಪ್ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪ್ರಧಾನ ಕಾರ್ಯದರ್ಶಿ ಮಾರ್ಟಿನ್ ಬ್ರಿಯಾನ್ಸ್ ಅವರೊಂದಿಗೆ ಭಾಗವಹಿಸಿದರು. ಮೂರು ದೇಶಗಳು ತಮ್ಮ ಪಾಲುದಾರಿಕೆಯನ್ನು ಬಲಪಡಿಸಲು ಮತ್ತು ಸ್ಪಷ್ಟ ಸಮಯದ ಮಿತಿಯೊಂದಿಗೆ ಮಾರ್ಗಸೂಚಿಯಲ್ಲಿ ಕೆಲಸ ಮಾಡಲು ಒಪ್ಪಿಕೊಂಡಿವೆ ಎಂದು ಸಚಿವಾಲಯ ತಿಳಿಸಿದೆ. ವಿಕ್ರಮ್ ಮಿಸ್ರಿ ಅವರು ಮುಬದಲ ಹೂಡಿಕೆ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಖಲ್ಡೂನ್ ಅಲ್ ಮುಬಾರಕ್ ಅವರನ್ನು ಭೇಟಿಯಾಗಿ ಹೂಡಿಕೆ ಸಹಕಾರದ ಬಗ್ಗೆ ಚರ್ಚಿಸಿದರು. ಭಾರತದ ಕ್ರೀಡಾ ಭವಿಷ್ಯವು ಕ್ರೀಡಾಪಟುಗಳು, ಒಕ್ಕೂಟಗಳು ಮತ್ತು ಸರ್ಕಾರಗಳ ನಡುವಿನ ಸಮನ್ವಯವನ್ನು ಸಾಧಿಸಿದೆ ಎಂದು ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ರಾಷ್ಟ್ರೀಯ ಕ್ರೀಡಾ ಒಕ್ಕೂಟ ಸಮಾವೇಶ 2026 ಉದ್ದೇಶಿಸಿ ಮಾತನಾಡಿದ ಅವರು, ಕಾಮನ್ವೆಲ್ತ್ ಕ್ರೀಡಾಕೂಟ 2026, ಏಷ್ಯನ್ ಕ್ರೀಡಾಕೂಟ 2026 ಮತ್ತು ಬೇಸಿಗೆ ಒಲಿಂಪಿಕ್ಸ್ 2028 ಸೇರಿದಂತೆ ಮುಂಬರುವ ಜಾಗತಿಕ ಕ್ರೀಡಾಕೂಟಗಳಿಗೆ ಭಾರತದ ಸಿದ್ಧತೆಗೆ ಈ ಸಮಾವೇಶ ಒಂದು ಸಂಘಟಿತ ಹೆಜ್ಜೆಯಾಗಿದೆ ಎಂದು ಹೇಳಿದ್ದಾರೆ. ಶಿಕ್ಷಣ ಮತ್ತು ಕಠಿಣ ಕಾನೂನು ಕ್ರಮಗಳ ಮೂಲಕ ಭಾರತೀಯ ಕ್ರೀಡಾ ಪರಿಸರ ವ್ಯವಸ್ಥೆಯಿಂದ ಡೋಪಿಂಗ್ ಅನ್ನು ನಿರ್ಮೂಲನೆ ಮಾಡುವತ್ತ ಸರ್ಕಾರದ ಬದ್ಧತೆಯನ್ನು ತಿಳಿಸಿದ ಅವರು, ದೇಶದಲ್ಲಿ ಸ್ವಚ್ಛ ಮತ್ತು ಪಾರದರ್ಶಕ ಕ್ರೀಡಾ ಸಂಸ್ಕೃತಿಯನ್ನು ನಿರ್ಮಿಸಲು ಒಕ್ಕೂಟಗಳು, ತರಬೇತುದಾರರು ಮತ್ತು ಬೆಂಬಲ ಸಿಬ್ಬಂದಿ ಸಕ್ರಿಯವಾಗಿ ಕೊಡುಗೆ ನೀಡಬೇಕೆಂದು ಸಚಿವರು ಒತ್ತಾಯಿಸಿದರು. ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ 17 ವರ್ಷದೊಳಗಿನ ಬಾಲಕಿಯರು ಅಮೋಘ ಪ್ರದರ್ಶನ ನೀಡಿದ್ದು ಒಟ್ಟು 12 ಪದಕಗಳನ್ನು ಖಚಿತಪಡಿಸಿಕೊಂಡಿದ್ದಾರೆ. ನಿನ್ನೆ ನಡೆದ ಪಂದ್ಯಗಳಲ್ಲಿ ಭಾರತದ ಬಾಕ್ಸರ್ಗಳು ಎದುರಾಳಿಗಳ ವಿರುದ್ಧ ಸಂಪೂರ್ಣ ಪ್ರಾಬಲ್ಯ ಸಾಧಿಸಿದರು. ಪ್ರಮುಖವಾಗಿ 46 ಕೆಜಿ ವಿಭಾಗದಲ್ಲಿ ರಾಖಿ ಮತ್ತು 57 ಕೆಜಿ ವಿಭಾಗದಲ್ಲಿ ನವ್ಯ ಚೀನಾ ತೈಪೆ ಮತ್ತು ಚೀನಾ ವಿರುದ್ಧ 5-0 ಅಂತರದ ಜಯ ಸಾಧಿಸಿದರು. 48 ಕೆಜಿ ವಿಭಾಗದಲ್ಲಿ ಖುಷಿ, 52 ಕೆಜಿ ವಿಭಾಗದಲ್ಲಿ ಮಮತಾ, 54 ಕೆಜಿ ವಿಭಾಗದಲ್ಲಿ ಲಕ್ಷ್ಮಿ, 60 ಕೆಜಿ ವಿಭಾಗದಲ್ಲಿ ಇಶಿಕಾ, 66 ಕೆಜಿ ವಿಭಾಗದಲ್ಲಿ ಹರ್ನೂರ್ ಮತ್ತು 70 ಕೆಜಿ ವಿಭಾಗದಲ್ಲಿ ಹಿಮಾಂಶಿ ತಮ್ಮ ಪಂದ್ಯಗಳನ್ನು ಗೆದ್ದು ಮೇಲುಗೈ ಸಾಧಿಸಿದರು. 75 ಕೆಜಿ ವಿಭಾಗದಲ್ಲಿ ಜ್ಯೋತಿ ಮತ್ತು 80 ಕೆಜಿ ಮೇಲ್ಪಟ್ಟವರ ವಿಭಾಗದಲ್ಲಿ ಗುರ್ಸಿರತ್ ಕೂಡ ಗೆಲುವಿನ ನಗೆ ಬೀರಿದರು. ಬಾಲಕರ ವಿಭಾಗದಲ್ಲಿ ನರೇಂದ್ರ ಕುಮಾರ್ ನೆಲ್ಲಾ ಕೂಡ ಭರ್ಜರಿ ಜಯ ದಾಖಲಿಸಿ ಭಾರತದ ಪದಕದ ಪಟ್ಟಿಯನ್ನು ಹಿಗ್ಗಿಸಿದರು. ಲಕ್ನೋನಲ್ಲಿರುವ ಏಕಣ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಮಳೆ ಬಾಧಿತ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ 9 ರನ್ಗಳ ಗೆಲುವು ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕೋಲ್ಕತ್ತಾಗೆ ಭೇಟಿ, ನೂತನ ಬಿಜೆಪಿ ಶಾಸಕರೊಂದಿಗೆ ಮಹತ್ವದ ಸಭೆ. ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಭಾರತ ವಿಯೆಟ್ನಾಂಗೆ ವಿಪುಲ ಅವಕಾಶ, ಮುಂಬೈನಲ್ಲಿ ವಿಯೆಟ್ನಾಂ ಅಧ್ಯಕ್ಷ ಟೋ ಲ್ಯಾಮ್ ಅಭಿಮತ. 2020 ಭಾರತದ ಕಡಲ ಕ್ಷೇತ್ರದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಶೇಕಡ 340% ಹೆಚ್ಚಳ, ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ, ಬೆಂಗಳೂರಿನಲ್ಲಿ ವಾಕಥಾನ್ 2026 ಆರಂಭ ಹಾಗೂ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತದ 17 ವರ್ಷದೊಳಗಿನ ಬಾಲಕಿಯರಿಂದ 12 ಪದಕ ಖಚಿತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
4: ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ನಿಮ್ಮ ಮೆಚ್ಚಿನ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಮೈಸೂರು ಕೇಂದ್ರದಿಂದ FM 100.6. ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ.
5: ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
4: ಮೊದಲಿಗೆ ಲಾಲಿ ಹಾಡು ಚಿತ್ರದ ಗೀತೆ. ಹಾಡಿದ್ದಾರೆ ಹರಿಹರನ್. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸಾಧು ಕೋಕಿಲಾ.

0: ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪ್ರಸ್ತುತಪಡಿಸ್ತಾ ಇದೆ ಓಪನ್ ಡೇ 2026-27. ಎಲ್ಲಾ ಪಿಯುಸಿ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗಾಗಿ ನಿಮ್ಮ ಇಂಜಿನಿಯರಿಂಗ್ ಕನಸನ್ನ ನನಸಾಗಿಸಲು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಡೆಯುತ್ತಿರುವ ಓಪನ್ ಡೇನಲ್ಲಿ ಪಾಲ್ಗೊಳ್ಳಿ.
1: ಇದೇ ಮೇ 10ರ ಭಾನುವಾರ ಬೆಳಿಗ್ಗೆ 10:30ಕ್ಕೆ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ, ಮೈಸೂರು.
0: ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ vvc.ac.in.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಚಿತ್ರ ಲಕ್ಷ್ಮೀ ಕಟಾಕ್ಷ, ಗಾಯಕಿ ಎಸ್ ಜಾನಕಿ, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸತ್ಯಂ.

ವಾಗ್ದೇವಿ ವಿದ್ಯಾಕುಲ ಪಿಯು ರೆಸಿಡೆನ್ಷಿಯಲ್ ಕಾಲೇಜು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಸೂಕ್ತವಾದ ಆಯ್ಕೆ. ಇಂಟಿಗ್ರೇಟೆಡ್ ಕೋರ್ಸ್ಗಳು, ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ವಾಹನ ಸೌಲಭ್ಯ ಕೂಡ ಇದೆ. 9844030334ಕ್ಕೆ ಇಂದೇ ಕರೆ ಮಾಡಿ ನಿಮ್ಮ ಮಕ್ಕಳನ್ನು ದಾಖಲಿಸಿ. ವಾಗ್ದೇವಿ ವಿದ್ಯಾಕುಲ ಪಿಯು ರೆಸಿಡೆನ್ಷಿಯಲ್ ಕಾಲೇಜು ಮೈಸೂರು.

0: ಚೂಟಿ ಚೂಟಿ ಚುಟಕ್ ಗುಳುಂಗುಟಕ್.
1: ಪ್ರೀತಿಯ ಮಕ್ಕಳೇ, ಈ ಬೇಸಿಗೆಯ ರಜೆಯಲ್ಲಿ ಮಜಾ ಮಾಡಲು ದಿನಕ್ಕೊಂದು ಮಕ್ಕಳ ಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ರೇಡಿಯೋ ಕಡೆ ಕಿವಿಗುಡಿ ಕೇಳಿ.
2: ಸ್ಮಾರ್ಟ್ ಬಾಯ್ ಅಂತ ಅನ್ನಿಸ್ಕೊಳ್ಬೇಕಾದ್ರೆ ಏನೇನಿರ್ಬೇಕಪ್ಪ? ಜಾಣ ಇರಬೇಕು, ಹೇಳಿದ ಮಾತು ಕೇಳ್ತಿರ್ಬೇಕು, ಬೇಡ ಅಂದದ್ದು ಮಾಡಬಾರ್ದು ಅಲ್ವಾ? ಆದರೆ ಇಲ್ಲೊಬ್ಬ ಇದ್ದಾನೆ, ಅವನು ಹೇಳೋದನ್ನು ಕೇಳಿ.

0: ಪಾಠ ನೆನಪೇ ಇರಲ್ವೇ?
1: ಬರೀ ಬಾಯಲ್ಲಿ ಓದಿದ ಪಾಠ ನೆನಪೇ ಇರಲ್ವೇ?
2: ಅಯ್ಯೋ, ಬರೀ ಬಾಯಲ್ಲಿ ಓದಿದ ಪಾಠ ನೆನಪೇ ಇರಲ್ವೇ?

0: ಪುಟ್ಟನಿಗೆ ಸ್ಮಾರ್ಟ್ ಬಾಯ್ ಅಂದರೆ ಹೀಗಿರಬೇಕಂತೆ. ಈ ಪದ್ಯನ ಬರೆದಿರೋರು ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ.
1: ಚೂಟಿ ಚೂಟಿ ಚುಟಕ್ ಗುಳುಂಗುಟಕ್ ಕೇಳಿದಿರಿ.

0: ಪರಿಕಲ್ಪನೆ ಆನಂದ್ ವಿ ಪಾಟೀಲ್, ಪ್ರಸ್ತುತಿ ಉಷಾಲತಾ ಎಸ್, ನಿರ್ಮಾಣ ಜಿ ಶಾಂತಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಅರ್ಚನಾ, ಮೇ 10 ಹತ್ರ ಬರ್ತಾ ಇದೆ, ನೆನ್ಪಿದ್ಯಾ?
2: ಯಾಕೆ ನೆನ್ಪಿಲ್ಲ, ಅದಕ್ಕಂತಲೇ ತುಂಬಾ ತಯಾರಿ ಮಾಡ್ಕೋತಾ ಇದ್ದೀನಿ.
1: ಏನ್ ತಯಾರಿನಪ್ಪ?
2: ಮೈಸೂರು ಆಕಾಶವಾಣಿಯ ಮಹಿಳಾ ರಂಗದಲ್ಲಿ ಸಖಿ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಅಮ್ಮಂದಿರ ಬಗ್ಗೆ ಮಾತಾಡೋದಕ್ಕೆ ಅಂತ ಅವಕಾಶ ಕೊಟ್ಟಿದ್ದಾರೆ. ನಾನು ಫೋನ್ ಮಾಡಿ ನಮ್ಮಮ್ಮನ ಬಗ್ಗೆ ಮಾತಾಡ್ತೀನಿ.
1: ಆಹಾಹಾ, ಜಾಣೆ, ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಯಾ. ಗೆಳತಿಯರೇ, ನೀವು ಸಹ ಮಹಿಳಾ ರಂಗದಲ್ಲಿ ಪ್ರಸಾರವಾಗುವ ಸಖಿ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನೀವು ನಿಮ್ಮ ತಾಯಂದಿರ ಬಗ್ಗೆ ಮಾತನಾಡಬಹುದು. ತಪ್ಪದೇ ಕೇಳಿ ಹಾಗೂ ಭಾಗವಹಿಸಿ. ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಖಿ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ.

0: ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ನಿಮ್ಮ ಮೆಚ್ಚಿನ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಮೈಸೂರು ಕೇಂದ್ರದಿಂದ FM 100.6. ಸಮಯ 8:35. ಚಿತ್ರಗೀತೆಗಳ ಕಾರ್ಯಕ್ರಮ.
1: ಅಕಾಡೆಮಿಕ್ ಟ್ರಾನ್ಸ್ಫಾರ್ಮೇಷನ್ಸ್ಗಾಗಿ ಒಂದೇ ಹೆಸರು ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್. ಅಫೋರ್ಡಬಲ್ ಮತ್ತು ಟ್ರಾನ್ಸ್ಪರೆಂಟ್ ಫೀ ಸ್ಟ್ರಕ್ಚರ್ ಜೊತೆಗೆ SSLCಯಲ್ಲಿ ಲೋ ಸ್ಕೋರ್ ಮಾಡಿದರೂ ಕೂಡ PUCಯಲ್ಲಿ ಡಿಸ್ಟಿಂಕ್ಷನ್ ಅಚೀವ್ ಮಾಡಿದ ಎಕ್ಸಾಂಪಲ್ಸ್ ಸೆಟ್ ಮಾಡಿರೋ ಕ್ಯಾಂಪಸ್. ಸ್ಟ್ರಕ್ಚರ್ಡ್ ಕೋಚಿಂಗ್ ಮತ್ತು ರೆಗ್ಯುಲರ್ ಟೆಸ್ಟ್ ನಿಂದ ಕನ್ಸಿಸ್ಟೆಂಟ್ ರಿಸಲ್ಟ್ ಗ್ಯಾರಂಟಿ. ವೆಲ್ ಡಿಸಿಪ್ಲಿನ್ ಅಕಾಡೆಮಿಕ್ ಹಾಸ್ಟೆಲ್ ಫೆಸಿಲಿಟಿ ಸೆಪರೇಟ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಂಡ್ ಅಡ್ವಾನ್ಸ್ ಕೋಚಿಂಗ್ ಫಾರ್ KCET, NEET ಅಂಡ್ JEE ಕೋಚಿಂಗ್ ಮತ್ತು ಮೆರಿಟೋರಿಯಸ್ ಸ್ಟೂಡೆಂಟ್ಗಳಿಗಾಗಿ ಸ್ಕಾಲರ್ಶಿಪ್ ಸೌಲಭ್ಯ. PCMB, PCMCಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಭೇಟಿ ನೀಡಿ ಶ್ರೀ ವಿವೇಕ ವಿದ್ಯಾಲಯ PU ಕಾಲೇಜ್, ಥರ್ಡ್ ಸ್ಟೇಜ್, ಶ್ರೀರಾಮ್ಪುರ, ಮೈಸೂರು.
0: ಮೊದಲಿಗೆ ಪಿತಾಮಹ ಚಿತ್ರದ ಗೀತೆ ಹಾಡಿದ್ದಾರೆ KJ ಯೇಸುದಾಸ್ ಹಾಗೂ SP ಬಾಲಸುಬ್ರಹ್ಮಣ್ಯಂ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸ್ವರ ಕಲ್ಪನೆ ಮಾಡಿದ್ದಾರೆ MR ರಂಗರಾವ್.

0: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
1: ವಿಳಾಸ: ನಿಲಯ ನಿರ್ದೇಶಕರು ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
0: ಚಿತ್ರ ಕವಚ ಗೀತೆಗೆ ಧ್ವನಿ ನೀಡಿದ್ದಾರೆ ವ್ಯಾಸರಾಜ್ ಹಾಗೂ ಸಂಗಡಿಗರು. ಕೆ ಕಲ್ಯಾಣ್ ಬರೆದಿರುವ ಗೀತೆಗೆ ಸ್ವರಕಲ್ಪನೆ ಅರ್ಜುನ್ ಜನ್ಯ ಅವರದು.

0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ CBSE ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27ನೇ ಸಾಲಿನ ಪ್ರಿ KGಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
3: ಕಾದಂಬರಿ ವಿಹಾರ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು ಪ್ರತಿ ಭಾನುವಾರ ಬೆಳಿಗ್ಗೆ 7:15, ಮರುಪ್ರಸಾರ ಶುಕ್ರವಾರ ಮಧ್ಯಾಹ್ನ 12:45. ಮರೆಯದೆ ಕೇಳಿ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು ಕಾದಂಬರಿ ವಿಹಾರದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 7:15 ಹಾಗೂ ಶುಕ್ರವಾರ ಮಧ್ಯಾಹ್ನ 12:45 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.
4: ಇದೊಂದು ಪ್ರಕಟಣೆ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯದ ವತಿಯಿಂದ ಇಂದು ಬೆಳಿಗ್ಗೆ 10 ಗಂಟೆಗೆ VC ಫಾರಂ ಮಂಡ್ಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಭಾಂಗಣದಲ್ಲಿ ಬೀಜೋತ್ಸವ ಮತ್ತು ಪೂರ್ವ ಮುಂಗಾರು ಆಂದೋಲನ 2026 ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಉತ್ತಮ ಗುಣಮಟ್ಟದ ಬೀಜಗಳ ಮಹತ್ವ, ಅವುಗಳ ಸಮಯೋಚಿತ ಲಭ್ಯತೆ ಹಾಗೂ ಸುಧಾರಿತ ತಳಿಗಳ ಬಳಕೆಯನ್ನು ಉತ್ತೇಜಿಸುವುದು ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಮಂಡ್ಯ, ಹಾಸನ ಹಾಗೂ ಚಾಮರಾಜನಗರ ಕೃಷಿ ವಿಜ್ಞಾನ ಕೇಂದ್ರಗಳ ವಿಜ್ಞಾನಿಗಳು ಹಾಗೂ ಮೈಸೂರು ಮತ್ತು ಕೊಡಗು ವಿಸ್ತರಣಾ ಶಿಕ್ಷಣ ಘಟಕಗಳ ವಿಜ್ಞಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ಮಳಿಗೆಗಳು ಸ್ಥಾಪಿಸಲಾಗುತ್ತಿದ್ದು ಪ್ರಮಾಣಿತ ಹಾಗೂ ದೇಶಿ ಬೀಜಗಳ ಮಾರಾಟ ಮತ್ತು ಪ್ರದರ್ಶನ ನಡೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9885459995. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಜ್ಯೇಷ್ಠ ಚಿತ್ರದ ಗೀತೆಯೊಂದನ್ನು. ಗೀತೆಯ ಗಾಯಕ ಶ್ರೀನಿವಾಸ್, ಕೆ ಕಲ್ಯಾಣ್ ಬರೆದಿರುವ ಈ ಗೀತೆಗೆ ಸಂಗೀತ ನೀಡಿದ್ದಾರೆ SA ರಾಜ್ಕುಮಾರ್.

0: ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪ್ರಸ್ತುತಪಡಿಸ್ತಾ ಇದೆ ಓಪನ್ ಡೇ 2026-27. ಎಲ್ಲಾ ಪಿಯುಸಿ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗಾಗಿ ನಿಮ್ಮ ಇಂಜಿನಿಯರಿಂಗ್ ಕನಸನ್ನ ನನಸಾಗಿಸಲು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಡೆಯುತ್ತಿರುವ ಓಪನ್ ಡೇನಲ್ಲಿ ಪಾಲ್ಗೊಳ್ಳಿ.
1: ಇದೇ ಮೇ 10ರ ಭಾನುವಾರ ಬೆಳಿಗ್ಗೆ 10:30ಕ್ಕೆ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ, ಮೈಸೂರು.
0: ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ vvc.ac.in.
2: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಕಾರ್ಯಕ್ರಮ ವೈವಿಧ್ಯ ನಡೆಸಿಕೊಡುತ್ತಾರೆ ಮೈಸೂರಿನ ಕೃಷ್ಣಮೂರ್ತಿಪುರಮಿನ ಮಾನಸಿ ಮಾತೃಮಂಡಳಿ ಸದಸ್ಯೆಯರು. ಮರೆಯದೇ ಕೇಳಿ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಕಾರ್ಯಕ್ರಮ ವೈವಿಧ್ಯ.
3: ಇದೊಂದು ಪ್ರಕಟಣೆ. ಪಾಂಡವಪುರ ಟೌನ್ನಲ್ಲಿರುವ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿನ 2026 ಸಾಲಿನ ಐಟಿಐ ಪ್ರವೇಶಕ್ಕಾಗಿ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್, ಜೋಡಣೆಗಾರ ಮತ್ತು ಸಿಒಪಿಎ ವೃತ್ತಿಗಳ ತರಬೇತಿಗಾಗಿ ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್ ಆದ ಅಭ್ಯರ್ಥಿಗಳಿಂದ

ಅರ್ಜಿಗಳನ್ನು ಆನ್ಲೈನ್ ಮೂಲಕ ಆಹ್ವಾನಿಸಲಾಗಿದ್ದು, ಪ್ರವೇಶ ಬಯಸುವ ಆಸಕ್ತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಇಂದೇ ಕಡೆಯ ದಿನಾಂಕವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿಯ ಸಂಖ್ಯೆ 0823625060 2950. ಪ್ರಕಟಣೆ ಕೇಳಿದಿರಿ. ಮುಂದಿನ ಗೀತೆ ಬಂಗಾರದ ಮನುಷ್ಯ ಚಿತ್ರದ್ದು. ಹಾಡಿದ್ದಾರೆ PB ಶ್ರೀನಿವಾಸ್, RN ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ GK ವೆಂಕಟೇಶ್.

0: ಇದುವರೆಗೆ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಮತ್ತೆ ಚಿತ್ರಗೀತೆಗಳನ್ನು ಈ ಬೆಳಿಗ್ಗೆ 9:35 ಕೇಳಬಹುದು. ಈಗ ವೇಳೆ 9:00.
1: ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ತಲಸೇಮಿಯಾ ದಿನದ ಸಂದರ್ಭದಲ್ಲಿ ತಲಸೇಮಿಯಾ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರಿನ ಹೆಮಟೋ ಆಂಕಾಲಜಿಸ್ಟ್ ಡಾಕ್ಟರ್ ತರಂಗಿಣಿ ದುರ್ಗಪ್ಪ ಹಾಗೂ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಖಜಾಂಚಿಗಳು ಮತ್ತು ಮಕ್ಕಳ ತಜ್ಞರಾದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅವರೊಂದಿಗೆ ಮಾತುಕತೆ.
2: ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಪ್ರತಿ ವರ್ಷ May 8 ಅಂತಾರಾಷ್ಟ್ರೀಯ ಥಲಸೇಮಿಯಾ ದಿನ ಅಂತ ಆಚರಿಸಲಾಗುತ್ತೆ. ಏನದು ಥಲಸೇಮಿಯಾ, ಯಾರಿಗೆ ಬರುತ್ತೆ, ಕಾರಣಗಳೇನು, ಪರಿಹಾರ ಇದೆಯಾ, ಈ ಕುರಿತು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಖಜಾಂಚಿಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಮೈಸೂರಿನ ಹೆಮಟೋ ಆಂಕಾಲಜಿಸ್ಟ್ ಡಾಕ್ಟರ್ ತರಂಗಿಣಿ ದುರ್ಗಪ್ಪ ಅವರು. ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅವರೇ ಹಾಗೂ ಡಾಕ್ಟರ್ ತರಂಗಿಣಿ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ನಮಸ್ಕಾರ.
4: ನಮಸ್ಕಾರ.
2: ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅವರೇ, ಹೇಳಿ, ಈ ಥಲಸೇಮಿಯಾ ಅಂದ್ರೆ ಏನು, ಯಾಕೆ ಅಂತಾರಾಷ್ಟ್ರೀಯ ಥಲಸೇಮಿಯಾ ದಿನ ಅಂತ ಆಚರಿಸ್ತಾರೆ, ಇದರ ಮಹತ್ವ ಏನು, ಈ ವರ್ಷದ ಧ್ಯೇಯ ವಾಕ್ಯ ಏನಾದರೂ ಇದೆಯಾ, ಇದ್ರ ಬಗ್ಗೆ ನೀವು ಹೇಳಿ.
5: ನಾವು ಇತ್ತೀಚೆಗೆ ಫೆಬ್ರವರಿ ತಿಂಗಳಿನಲ್ಲಿ ರಕ್ತಹೀನತೆ ಜಾಗೃತಿ ದಿನ ಅಂತ ಆಚರಿಸ್ತೀವಿ. ಸಣ್ಣ ರಕ್ತಹೀನತೆ ಅಂದ ತಕ್ಷಣ ನಮ್ಗೆ ಅನ್ಸೋದು ಪೌಷ್ಟಿಕಾಂಶದ ಕೊರತೆ, ಕಬ್ಬಿಣದ ಅಂಶದ ಕೊರತೆ ಇರ್ಬೋದು, ಅಥವಾ ವಿಟಮಿನ್ B12 ಅಥವಾ ಫೋಲಿಕ್ ಆಸಿಡ್ ಕೊರತೆ ಇರ್ಬೋದು, ಅದರಿಂದ ರಕ್ತಹೀನತೆ ಆಗ್ತದೆ ಅಂತ ಅಂದ್ಕೊಂಡು ಜನಗಳಿಗೆ ಅದೊಂದು ಗೊತ್ತಿರೋಂಥ ವಿಷಯ. ಆದರೆ ಇನ್ನೊಂದು ನಾವು ಗಮನಿಸ್ಬೇಕಾಗಿರೋದು ಆನುವಂಶಿಕವಾಗಿ ಬರೋ ಅಂಥ ರಕ್ತಹೀನತೆ. ಅದೇನಾಗುತ್ತೆ ಅಂತಂದರೆ, ನಮ್ಗೆ ರಕ್ತಹೀನತೆ ಅಂದರೆ ಹಿಮೋಗ್ಲೋಬಿನ್ ದೇಹದಲ್ಲಿ ಇಷ್ಟು ಪ್ರಮಾಣಕ್ಕಿಂತ ಕಮ್ಮಿ ಇರೋಂಥದ್ದಕ್ಕೆ ರಕ್ತಹೀನತೆ ಅಂತ. ಅದರಲ್ಲಿ ಹಿಮೋಗ್ಲೋಬಿನ್ಲಿ ಎರಡು ಭಾಗಗಳಿರುತ್ತೆ, ಒಂದು ಕಬ್ಬಿಣದಂಶ ಕೂತಿರೋಂಥ ಭಾಗ, ಇನ್ನೊಂದು ಅದನ್ನು ಹಿಡಿದಿಟ್ಕೊಳ್ಳಿಕ್ಕೆ ಗ್ಲೋಬಿನ್ ಚೈನ್ಗಳಂತ ಹೇಳ್ತೀವಿ. ಅದರಲ್ಲಿ ಎರಡು ಥರ ಇರುತ್ತೆ, ಒಂದು ಆಲ್ಫಾ ಚೈನ್, ಒಂದು ಮತ್ತು ಬೀಟಾ ಚೈನ್ ಅಂತ ಇರ್ತವೆ. ಸೊ ಈ ಆಲ್ಫಾ ಮತ್ತು ಬೀಟಾನ ಗ್ಲೋಬಿನ್ ಅಥವಾ ಪ್ರೋಟೀನ್ ಚೈನ್ಗಳು ಹಿಡಿದಿಟ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತಂದರೆ ಅದರ ಉತ್ಪತ್ತಿನಲ್ಲಿ ತೊಂದರೆ ಇದ್ದಾಗ ಏನು ಸಮಸ್ಯೆ ಆಗುತ್ತೋ ಅದಕ್ಕೆ ಹಿಮೋಗ್ಲೋಬಿನ್ ಉತ್ಪತ್ತಿ ಕೊರತೆ ಇದ್ದಾಗ ಥಲಸೀಮಿಯಾ ಅಂತ ಹೇಳ್ತೀವಿ. ಈಗ ಆಲ್ಫಾ ಚೈನ್ ಕೊರತೆ ಇದ್ದಾಗ ಆಲ್ಫಾ ಥಲಸೀಮಿಯಾ ಅಂತೀವಿ, ಬೀಟಾ ಚೈನ್ ಕೊರತೆ ಇದ್ದಾಗ ಬೀಟಾ ಥಲಸೀಮಿಯಾ ಅಂತ ಹೀಗೆ ವಿಧವಿಧವಾಗಿ ವಿಂಗಡಣೆ ಮಾಡಲಾಗಿದೆ. ಸೊ ಹೀಗಾಗಿ ಈ ಒಂದು ಆನುವಂಶಿಕವಾಗಿ ಬರುವಂತಹ ರಕ್ತಹೀನತೆಗೆ ಥಲಸೀಮಿಯಾ ಅಂತ ಹೇಳ್ತೀವಿ. ಇಲ್ಲಿ ಥಲಸೀಮಿಯನ್ನ ಪದ ತಗೊಂಡಾಗ ನಾವು ಎರಡು ಭಾಗಗಳಲ್ಲಿ ವಿಂಗಡಿಸ್ಕೋಬಹುದು. ಒಂದು ಥ್ಯಾಲಸ ಅಂತಂದ್ರೆ ಸಮುದ್ರ ಅಂತ, ಈಮಿಯಾ ಅಂತಂದ್ರೆ ರಕ್ತ ಅಂತ. ಇನ್ನು ಮೊದಲು ಕಂಡು ಬಂದಿದ್ದು ಕಡಲ್ ತೀರದಲ್ಲಿ ಅಂದ್ರೆ ಮೆಡಿಟರೇನಿಯನ್ ಅನಿಮಿಯಾ ಅಂತ ಹೇಳ್ತೀವಿ ಅದಕ್ಕೆ. ಈಗ ನಮ್ದು ಗಲ್ಫ್ ಅಥವಾ ಕೊಲ್ಲಿ ರಾಷ್ಟ್ರಗಳಿರ್ಬೋದು, ಅಥವಾ ಮಧ್ಯಪ್ರಾಚ್ಯ ರಾಷ್ಟ್ರಗಳಿರ್ಬೋದು, ಅಥವಾ ದಕ್ಷಿಣ ಏಷ್ಯಾ ಇರ್ಬೋದು, ಅಥವಾ ದಕ್ಷಿಣ ಆಫ್ರಿಕಾ ಇರ್ಬೋದು, ಇಟಲಿ ಅಥವಾ ಗ್ರೀಕ್ ದೇಶಗಳಲ್ಲಿ ಕಂಡು ಬಂದ ಕಾಯಿಲೆ, ಅದಕ್ಕೋಸ್ಕರ ಇದಕ್ಕೆ ಮೆಡಿಟರೇನಿಯನ್ ಅನಿಮಿಯಾ ಅಥವಾ ಥ್ಯಾಲಸೀಮಿಯಾ ಅಂತ ಹೇಳ್ತೀವಿ.
2: ಯಾಕೆ ಈ May 8 ಅಂತಾರಾಷ್ಟ್ರೀಯ ಥಲಸೇಮಿಯಾ ದಿನ ಅಂತ ಆಚರಿಸ್ತಾರೆ, ಇದ್ರ ಬಗ್ಗೆ ಜಾಗೃತಿ ಮೂಡಿಸೋ ಸಲುವಾಗಿ ಇರಬಹುದು, ಆದ್ರೆ ಕರೆಕ್ಟ್ ಆದ ಉದ್ದೇಶ ಹೇಳಿ.
5: ನಿಜ, ಈಗ ನಾನು ಈಗಾಗಲೇ ಒಂದ್ಸರಿ ಹೇಳಿದೆ ನಿಮ್ಗೆ, ರಕ್ತಹೀನತೆ ಅಂದ ತಕ್ಷಣ ಬರೀ ಪೌಷ್ಟಿಕಾಂಶದ ಕೊರತೆ ಅಂತ ಅನ್ಕೊಳ್ತೀವಿ. ಎಷ್ಟೋ ಜನಗಳಿಗೆ ಈ ಅನುವಂಶಿಕವಾಗಿ ಬರುವಂತ ಕಾರಣಗಳು ಗೊತ್ತಿರ್ಲಿಕ್ಕಿಲ್ಲ. ಅಬ್ಬಬ್ಬ ಅಂದ್ರೆ ಎಷ್ಟೋ ಜನ ಬರೀ ಹಿಮೋಫೀಲಿಯಾ ಅಂತ ಕೇಳಿರ್ತೀವಿ, ಆದ್ರೆ ಥಲಸೀಮಿಯ ಬಗ್ಗೆ ಜಾಸ್ತಿ ಜನಗಳಿಗೆ ಜಾಗೃತಿ ಅಥವಾ ಅರಿವು ಇರಲ್ಲ. ಸೊ ಆ ಒಂದು ಕಾರಣದಿಂದ ಪ್ರತಿ ವರ್ಷದ May 8 ಈ ಕಳೆದ 20-22 ವರ್ಷದಿಂದ ಜಾಗೃತಿ ಮೂಡಿಸ್ತಾ ಬರ್ತಿದ್ವಿ. ಥಲಸೀಮಿಯ ಅಂದ್ರೆ ಏನು, ಥಲಸೀಮಿಯ ಕಾರಣಗಳೇನು, ಚಿಕಿತ್ಸೆ ಏನು, ಆತರ ಪ್ರತಿ ವರ್ಷನೂ ಕೂಡ ಅದರದೇ ಆದಂತ ಒಂದು ಧ್ಯೇಯ ವಾಕ್ಯ ಇದ್ದೇ ಇರುತ್ತೆ. ಈ ವರ್ಷದ ಧ್ಯೇಯ ವಾಕ್ಯ ಏನಪ್ಪ ಅಂತಂದ್ರೆ, ಹಿಡನ್ ನೋ ಮೋರ್, ಫೈಂಡಿಂಗ್ ದ ಅನ್ಡಯಾಗ್ನೋಸ್ಡ್ ಅಂಡ್ ಸಪೋರ್ಟಿಂಗ್ ದ ಅನ್ಸೀನ್. ಅಂದ್ರೆ ಇಲ್ಲಿ ಹಿಡನ್ ನೋ ಮೋರ್ ಅಂತಂದ್ರೆ, ಮುಂಚೆ ಏನಾಗ್ತಿತ್ತು ನಮ್ಗೆ ಕಾಯಿಲೆ ಇದೆಯೋ ಇಲ್ವೋ, ಹೇಗೆ ಎಚ್ಚೆತ್ಕೊಳ್ಳೋಂಥದ್ದು, ಹೇಗೆ ಅದನ್ನೊಂದು ಡಯಾಗ್ನೋಸ್ ಮಾಡಂತ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಈಗ ಅದನ್ನ ಕಂಡಿಡಲಿಕ್ಕೆ ಅಂತಾನೆ ಈಗ ಎಷ್ಟೊಂದು ಪರೀಕ್ಷೆಗಳಿರೋದ್ರಿಂದ ಈಗ ಅದಕ್ಕೋಸ್ಕರನೇ ಅದನ್ನ ಬಹಳ ಸುಲಭವಾಗಿ ಪತ್ತೆ ಹಚ್ಚುವಂತ ಒಂದು ಟೆಕ್ನಾಲಜಿ ಇರೋದ್ರಿಂದ ಮುಂಚೆ ತರ ಬಚ್ಚಿಟ್ಕೊಳ್ಳೋ ಅಂತದ್ದು ಅಥವಾ ಗೊತ್ತಾಗದಿರೋಂಥ ಕಾಯಿಲೆ ಅಲ್ಲ ಅಂತ
2: ಅಂದ್ರೆ ರಕ್ತ ಪರೀಕ್ಷೆ ಮಾಡಿದ್ರೆ ಗೊತ್ತಾಗುತ್ತೆ
5: ಅಂತದ್ದು. ಸೊ ಈ ರಕ್ತ ಪರೀಕ್ಷೆ ವಿಧ ಹಂತಗಳಲ್ಲಿ ಮಾಡೋ ಅಂತದ್ದು ಇರುತ್ತೆ. ಸೊ ಅದನ್ನ ನಮ್ಮ ಡಾಕ್ಟರ್ ತರಂಗಿಣಿ ಅವರು ತಿಳಿಸ್ಕೊಡ್ತಾರೆ ಮುಂದಕ್ಕೆ. ಎರಡನೇದು ಫೈಂಡಿಂಗ್ ದ ಅನ್ಡಯಾಗ್ನೋಸ್ ಅಂದ್ರೆ ಎಷ್ಟೋ ಸಲ ನಮ್ಮ ಸುತ್ತಮುತ್ತನೇ ಈಗ ಥ್ಯಾಲಸೀಮಿಯ ಇರೋಂಥ ವ್ಯಕ್ತಿಗಳು ಥ್ಯಾಲಸೀಮಿಯಿಂದ ಪೀಡಿತರಾಗಿರ್ಬೋದು ಅಥವಾ ಥ್ಯಾಲಸೀಮಿಯ ಕ್ಯಾರಿಯರ್ ಅಂತೀವಿ. ಕ್ಯಾರಿಯರ್ ಅಂತಂದ್ರೆ ಅಲ್ಲಿ ಕಾಯಿಲೆಗಳ ಲಕ್ಷಣ ಇರಲ್ಲ, ಆದ್ರೆ ಅವರೊಳಗಡೆ ಒಂದು ಕ್ರೋಮೋಸೋಮ್ ಯಾವುದೋ ಒಂದು ಕ್ರೋಮೋಸೋಮ್ ನಲ್ಲಿ ವ್ಯತ್ಯಾಸ ಇರುತ್ತೆ. ಅದನ್ನ ಕಂಡುಹಿಡಿಯಲಿಕ್ಕೆ ಕೂಡ ಪರೀಕ್ಷೆಗಳಿದಾವೆ. ಈಗ ಎರಡು ಕ್ಯಾರಿಯರ್ಗಳು ಇಬ್ಬರು ಕ್ಯಾರಿಯರ್ಗಳು ಮದುವೆ ಆದಾಗ ಥ್ಯಾಲಸೀಮಿಯ ಬರೋಂಥ ಸಾಧ್ಯತೆ ಜಾಸ್ತಿ. ಅದಕ್ಕೋಸ್ಕರ ಮುನ್ನೆಚ್ಚರಿಕೆಯಾಗಿ ಅದನ್ನು ಹೇಗೆ ಕಂಡುಹಿಡಿಯೋದು, ಏನ್ ಕತೆ, ಅದರ ಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ಸಹ ನಾವು ಈ ಒಂದು ದಿನವನ್ನು ಆಚರಿಸ್ತೀವಿ. ಮತ್ತೆ ಕಡೆಯದಾಗಿ ನಾನು ಹೇಳಿದೆ ಸಪೋರ್ಟಿಂಗ್ ದ ಅನ್ಸೀನ್ ಅಂದ್ರೆ ಎಷ್ಟೋ ನಮ್ಮ ಸುತ್ತಮುತ್ತ ಜನಗಳೇ ಜನಗಳು ಥ್ಯಾಲಸೀಮಿಯಿಂದ ಇರ್ತಾರೆ, ಅವ್ರಿಗೆ ಒಂದು ಡಯಾಗ್ನೋಸ್ ಆಗಿರಲ್ಲ, ಎರಡನೇದು ಡಯಾಗ್ನೋಸ್ ಆದರೂ ಕೂಡ ಚಿಕಿತ್ಸೆಗೆ ಸರಿಯಾದ ಒಂದು ಸೌಕರ್ಯತೆ ಇರಲ್ಲ. ಈಗ ರಕ್ತದಾನ ಇರ್ಬೋದು ಅಥವಾ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಇರ್ಬೋದು, ಅದಕ್ಕೆ ಒಂದು ಸಹಾಯ ಮಾಡಲಿಕ್ಕೋಸ್ಕರ ಸಹ ನಾವು ಈ ಒಂದು ಥ್ಯಾಲಸೀಮಿಯ ದಿನವನ್ನು ಆಚರಿಸ್ತಿದ್ದೀವಿ.
2: ಡಾಕ್ಟರ್ ತರಂಗಿಣಿ ಅವರೇ, ಇವಾಗ ಮಲ್ಲಿಕಾರ್ಜುನ ಸ್ವಾಮಿ ಅವರು ಹೇಳಿದ್ರು ಥ್ಯಾಲಸೀಮಿಯಾ ಅಂತ ಅಂದರೆ ಒಂದು ಅನುವಂಶೀಯವಾಗಿ ಬರುವಂಥ ರಕ್ತಹೀನತೆ ಅನ್ನೋ ಥರ, ಅದನ್ನು ನೀವು ಇನ್ನೂ ಚೆನ್ನಾಗಿ ಅರ್ಥೈಸೋದಾದರೆ ಥ್ಯಾಲಸೀಮಿಯಾ ಅಂದರೆ ಏನು?
3: ಈಗ ಸರ್ ತುಂಬ ಸುಂದರವಾಗಿ ಥ್ಯಾಲಸೀಮಿಯಾ ಬಗ್ಗೆ ವಿವರಿಸಿದ್ರು. ಅದು ಹೇಗೆ ಥ್ಯಾಲಸ ಸಿ, ಥ್ಯಾಲಸ ಅಂದರೆ ಸಿ ಅಥವಾ ಹೀಮಿಯಾ ಅಂತಂದರೆ ರಕ್ತದ ಕಾಯಿಲೆ ಅಂತ. ಸೊ ಅದೇ ರೀತಿ ಅದನ್ನ ಕಂಟಿನ್ಯೂ ಮಾಡೋದಾದ್ರೆ ಥ್ಯಾಲಸೀಮಿಯಾದಲ್ಲಿ ಏನಾಗುತ್ತೆ, ಸೊ ಸರ್ ಹೇಳ್ದಂಗೆ ಹಿಮೋಗ್ಲೋಬಿನ್ ಅಲ್ಲಿ ಎರಡು ತರ ಪಾರ್ಟ್ ಇರುತ್ತೆ, ಗ್ಲೋಬಿನ್ ಮತ್ತೆ ಇನ್ನೊಂದು ಕಬ್ಬಿಣಾಂಶ ಹೀಮ್ ಅಂತ ಎರಡು ಪಾರ್ಟ್. ಈ ಕಾಯಿಲೆಯಲ್ಲಿ ಏನಾಗುತ್ತೆ, ಈ ಗ್ಲೋಬಿನ್ ಚೈನ್ ಅಂತ ಇರುತ್ತಲ್ಲ ಅದರದ್ದು ಉತ್ಪಾದನೆ ಡಿಫೆಕ್ಟಿವ್ ಇರುತ್ತೆ. ಸೊ ಅದು ಡಿಫೆಕ್ಟಿವ್ ಆದಾಗ ನಮಗೆ ಉತ್ಪತ್ತಿಯಾಗೋದು ಡಿಫೆಕ್ಟಿವ್ ಹಿಮೋಗ್ಲೋಬಿನ್. ಸೊ ಈ ಹಿಮೋಗ್ಲೋಬಿನ್ ಅಂಶ ನಮ್ಮ ಕೆಂಪು ರಕ್ತ ಕಣಗಳಲ್ಲಿ ಇರುತ್ತೆ. ಸೊ ನಿಮಗೆ ಗೊತ್ತಿರುತ್ತೆ ನಮ್ಮ ರಕ್ತದಲ್ಲಿ ಮೂರು ತರ ರಕ್ತ ಕಣಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಕೆಂಪು ರಕ್ತ ಕಣ ಇರುತ್ತೆ, ಬಿಳಿ ರಕ್ತ ಕಣ ಇರುತ್ತೆ, ಪ್ಲೇಟ್ಲೆಟ್ ಅಂಶ ಅಂತ ಇರುತ್ತೆ, ಅದರ ಜೊತೆಗೆ ಪ್ಲಾಸ್ಮಾ ಅಂತ ಇರುತ್ತೆ. ಪ್ರತಿಯೊಂದು ರಕ್ತ ಕಣಗಳಿಗೆ ಒಂದು ನಿರ್ದಿಷ್ಟವಾದಂತ ಒಂದು ಕೆಲಸ ಇರುತ್ತೆ ಪ್ರತಿ ರಕ್ತ ಕಣಗಳದ್ದು. ಸೊ ಈಗ ಕೆಂಪು ರಕ್ತ ಕಣಗಳದ ಕೆಲಸ ಏನು ಅಂತ ಅಂದ್ರೆ, ಒಂದು ಎಸ್ಪೆಷಲಿ ಹಿಮೋಗ್ಲೋಬಿನ್, ನಮ್ಮ ದೇಹಕ್ಕೆ ಅತಿ ಮುಖ್ಯವಾಗಿ ಬೇಕಾದಂತ ಆಮ್ಲಜನಕ ಅಥವಾ ಆಕ್ಸಿಜನ್ ಅಂತ ಏನ್ ಹೇಳ್ತೀವಿ, ಅದು ಬೇರೆ ಬೇರೆ ದೇಹದಾದ್ಯಂತ ಇರತಕ್ಕಂಥ ಜೀವಕೋಶಗಳಿಗೆ ಆಕ್ಸಿಜನ್ ನ ಸಪ್ಲೈ ಮಾಡುತ್ತೆ. ಈ ಥ್ಯಾಲಸೀಮಿಯಾ ಕಾಯಿಲೆಯಲ್ಲಿ ಈ ಗ್ಲೋಬಿನ್ ಡಿಫೆಕ್ಟ್ ಇರೋದ್ರಿಂದ ಈ ಕಾಯಿಲೆಗಳು, ಸೊ ಈ ಹಿಮೋಗ್ಲೋಬಿನ್ ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಉತ್ಪತ್ತಿ ಆಗುತ್ತೆ. ಸೊ ನಾರ್ಮಲ್ ಆಗಿ ಈ ಕೆಂಪು ರಕ್ತ ಕಣಗಳು ನಿರ್ದಿಷ್ಟವಾದಂತ ಸಮಯ ಇರುತ್ತೆ, ಅದರದ್ದು ಜೀವಾವಧಿ ಅಂತ ಏನ್ ಹೇಳ್ತೀವಿ, 120 ದಿನ ಅದರದ್ದು ಜೀವಾವಧಿ ಇರುತ್ತೆ. ಥ್ಯಾಲಸೀಮಿಯಾದಲ್ಲಿ ಈ ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಇಂದ ಅದರ ಜೀವಾವಧಿ ಅರ್ಧಕ್ಕಿಂತ ಕಡಿಮೆ ಆಗ್ಬಿಡುತ್ತೆ, ಅಂದ್ರೆ ಅದರದ್ದು ಲೈಫ್ ಸ್ಪ್ಯಾನ್ 20-30 days ಆಗ್ಬಿಡುತ್ತೆ. ಸೊ ಅಷ್ಟು ಅರ್ಧಕ್ಕಿಂತ ಕಡಿಮೆ, ಅಷ್ಟು ಜೀವಾವಧಿ ಕಡಿಮೆ ಆದಾಗ ನಮ್ಮ ದೇಹಕ್ಕೆ ಅಷ್ಟು ಬೇಗ ಫಾಸ್ಟ್ ಆಗಿ ಉತ್ಪಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ವಾಟ್ ಎವರ್ ಇದು ಹಿಮೋಗ್ಲೋಬಿನ್ ಏನು ಉತ್ಪತ್ತಿ ಆಗುತ್ತೆ ಅದು ಸರಿಯಾಗಿಲ್ಲ. ಸೊ ಅಂದೆನ್ ಆ ಸರಿಯಾಗಿ ಇರದೇ ಇರೋ ಹಿಮೋಗ್ಲೋಬಿನ್ ಸಹ ನಾರ್ಮಲ್ ಆಗಿ ಅದರದ್ದು ನಿರ್ದಿಷ್ಟವಾದಂತಹ ಜೀವಾವಧಿ ಪೂರೈಸೋದಿಲ್ಲ. ಸೊ ಅದರಿಂದ ನಮಗೆ ಹಿಮೋಗ್ಲೋಬಿನ್ ಕೊರತೆ ಉಂಟಾಗುತ್ತೆ. ಸೊ
2: ಸಾಮಾನ್ಯವಾಗಿ ನಾವು ಹಿಮೋಗ್ಲೋಬಿನ್ ಕೊರತೆ ಅಂತ ಅಂದ್ರೆ ಅನಿಮಿಕ್ ಅಂತಾನೆ
3: ಹೇಳ್ತೀರಾ? ಹೌದು, ಅದೊಂದು ಜನರಲ್ ಅಂತ ವರ್ಡ್. ಅದು ರಕ್ತಹೀನತೆ ಅಂದ್ರೆ ಹಿಮೋಗ್ಲೋಬಿನ್ ಕೊರತೆ ಇರೋ ಕಂಡೀಷನ್ ಗಳಿಗೆಲ್ಲ ರಕ್ತಹೀನತೆ ಅಂತ ಹೇಳ್ತಾರೆ. ಆದ್ರೆ ರಕ್ತಹೀನತೆಗೆ ಬೇರೆ ಬೇರೆ ಕಾರಣ ಇರುತ್ತೆ. ಸೊ ಮೋಸ್ಟ್ ಕಾಮನ್ ನಾವು ಲಾಸ್ಟ್ ಮಂತ್ ಡಿಸ್ಕಸ್ ಮಾಡ್ದಂಗೆ ಅದು ಐರನ್ ಡೆಫಿಷಿಯನ್ಸಿ ಅಥವಾ ಕಬ್ಬಿಣಾಂಶದ ಕೊರತೆಯಿಂದ ಬರ್ತಕ್ಕಂಥ ಅನಿಮಿಯ ಮೋಸ್ಟ್ ಕಾಮನ್. ಅದು ಅದಾದ ನಂತರ ಇದು ರೇರ್ ಇವೆಲ್ಲ. ಇವಾಗ ನಾವು ಥ್ಯಾಲಸೀಮಿಯ ಬಗ್ಗೆ ಏನ್ ಮಾತಾಡ್ತೀವಿ ಅಷ್ಟು ಕಾಮನ್ ಅಲ್ಲ, ಆದ್ರೆ ತುಂಬಾ ಇಂಪಾರ್ಟೆಂಟ್ ಕಾರಣಗಳು, ಎಸ್ಪೆಷಲಿ ಮೈಸೂರು ಸುತ್ತಮುತ್ತ ಇರ್ತಕ್ಕಂಥ ಕೆಲವೊಂದು ಜಾಗಗಳಲ್ಲಿ, ಎಸ್ಪೆಷಲಿ ಕೊಡಗು, HD ಕೋಟೆ, ಈ ಚಾಮರಾಜನಗರ, ಈ ಜಾಗಗಳಲ್ಲಿ ಈ ಥ್ಯಾಲಸೀಮಿಯ ನಾವು ಜನರಲ್ ಪಾಪ್ಯುಲೇಷನ್ ಅಲ್ಲಿ ಇನ್ಸಿಡೆಂಟ್ಸ್ ನೋಡಿದಾಗ ತುಂಬಾ ಜಾಸ್ತಿ ಇದೆ. ಸೊ ಅದಕ್ಕೆ ಇದ್ರದ್ದು ಡಿಸ್ಕಷನ್ ತುಂಬಾ ಇಂಪಾರ್ಟೆಂಟ್ ಆಕ್ಚುಲಿ.
2: ಹೇಗೆ ಬರುತ್ತೆ ಇದು ಅಂದ್ರೆ, ಸರ್ ಹೇಳಿದ್ರು ಅನುವಂಶೀಯವಾಗಿ ಬರುತ್ತೆ ಅಂತ, ಅದು ಮಗು ಹುಟ್ಟಿದ ತಕ್ಷಣ ಕಾಣಿಸ್ಕೊಳ್ಳುತ್ತಾ ಅಥವಾ ಬೆಳೀತಾ ಬೆಳೀತಾ ಕಾಣಿಸ್ಕೊಳ್ಳುತ್ತಾ?
3: ಸೊ ನೋಡಿ, ಥ್ಯಾಲಸೀಮಿಯಾ ಹೇಗೆ ಬರುತ್ತೆ ಅಂದ್ರೆ, ಮೊದಲು ಥ್ಯಾಲಸೀಮಿಯಾ ಮೇಜರ್ ಅಂದ್ರೆ ಥ್ಯಾಲಸೀಮಿಯಾ ಇಸ್ ಅ ಕಾನ್ಸ್ಟಿಲೇಷನ್ ಆಫ್, ಅದರಲ್ಲಿ ಎಷ್ಟೊಂದು ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂತ ಹೇಳ್ತೀವಿ ಥ್ಯಾಲಸೀಮಿಯಾ ಅಂದ್ರೆ. ಸೊ ದಟ್ ಕುಡ್ ಬಿ ಥ್ಯಾಲಸೀಮಿಯಾ ಕ್ಯಾರಿಯರ್ ಅಥವಾ ಟ್ರೇಟ್ ಅಂತ ಹೇಳ್ತೀವಿ. ಅದು ಒಂದು ಟೋಟಲಿ ಡಿಫ್ರೆಂಟ್ ಎಂಟಿಟಿ. ಥ್ಯಾಲಸೀಮಿಯಾ ಮೇಜರ್ ಅಂದ್ರೆ ಅದು ಕೂಡ ಇನ್ನೊಂದು ಡಿಫ್ರೆಂಟ್ ಎಂಟಿಟಿ. ಇದು ಎರಡರ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಥ್ಯಾಲಸೀಮಿಯಾ ಇಂಟರ್ಮೀಡಿಯಾ ಅಂತ ಹೇಳ್ತೀವಿ. ಅದು ಸಹ ಬೇರೆ ಕ್ಲಿನಿಕಲ್ ಎಂಟಿಟೀಸ್ ಇದೆಲ್ಲ ಬೇರೆ ತರದ್ದು. ಸೊ ಈಗ ಥ್ಯಾಲಸೀಮಿಯಾ ಮೇಜರ್ ಹೇಗ್ ಬರುತ್ತೆ? ಸೊ ಈಗ ತಂದೆ ಮತ್ತು ತಾಯಿ ಇಬ್ರು ಥ್ಯಾಲಸೀಮಿಯಾ ಕ್ಯಾರಿಯರ್ ಆಗಿದ್ದ ಪಕ್ಷದಲ್ಲಿ ಪ್ರತಿ ಪ್ರೆಗ್ನೆನ್ಸಿಯಲ್ಲಿ ತಾಯಿಗೆ ಹುಟ್ಟಕ್ಕಂತ ಮಗುಗೆ 25% ಚಾನ್ಸ್ ಇರುತ್ತೆ ಥ್ಯಾಲಸೀಮಿಯಾ ಮೇಜರ್ ಆಗೋ ಸಾಧ್ಯತೆ ಇರುತ್ತೆ ಪ್ರತಿ ಪ್ರೆಗ್ನೆನ್ಸಿಯಲ್ಲಿ. ಇದು ಇಂಪಾರ್ಟೆಂಟ್. ಎಲ್ಲರೂ ಏನ್ ಹೇಳ್ಬಿಡ್ತಾರೆ 25% ಅಂದ್ರೆ 1 in 4 ಚಿಲ್ಡ್ರನ್ ಕ್ಯಾನ್ ಬಿ ಥ್ಯಾಲಸೀಮಿಯಾ ಅಂತ ಅನ್ಕೊಂಡ್ಬಿಡ್ತಾರೆ. ಖಂಡಿತ ಇದನ್ನ ಹಾಗೆ ಅರ್ಥ ಮಾಡ್ಕೊಳ್ಬಾರ್ದು. ಪ್ರತಿ ಪ್ರೆಗ್ನೆನ್ಸಿಯಲ್ಲಿ ತಂದೆ ಮತ್ತು ತಾಯಿ ಇಬ್ರು ಕ್ಯಾರಿಯರ್ ಆಗಿರ್ತಕ್ಕಂತ ಪಕ್ಷದಲ್ಲಿ ಪ್ರತಿ ಪ್ರೆಗ್ನೆನ್ಸಿಲಿ 25% ಚಾನ್ಸಸ್ ಇರುತ್ತೆ ಥ್ಯಾಲಸೀಮಿಯಾ ಮೇಜರ್. ಥ್ಯಾಲಸೀಮಿಯಾ ಮೇಜರ್ ಅಂದ್ರೆ ಮಗುಗೆ ಜೀವನೋಪಾಯಂತ ಬ್ಲಡ್ಡಿನ ಅವಶ್ಯಕತೆ ಇರತಕ್ಕಂಥ ಕಂಡೀಷನ್ ಅದು, ಅದು ಹುಟ್ಟೋ ಸಾಧ್ಯತೆ. ಇನ್ನೂ 50% ಪಾಸಿಬಿಲಿಟೀಸ್ ಅಲ್ಲಿ ಥ್ಯಾಲಸೀಮಿಯಾ ಕ್ಯಾರಿಯರ್ ಹುಟ್ಟೋ ಸಾಧ್ಯತೆ ಇರುತ್ತೆ. ಸೊ ಈಗ ನಾವು ಡಿಸ್ಕಸ್ ಮಾಡ್ತಿರೋದು ಇಬ್ರು ತಂದೆ ಮತ್ತು ತಾಯಿ ಇಬ್ರು ಕ್ಯಾರಿಯರ್ ಆಗಿರ್ತಕ್ಕಂಥ, ಹಾಗೂ ಇನ್ನು 25% ಚಾನ್ಸಸ್ ಅಲ್ಲಿ ನಾರ್ಮಲ್ ಆಗಿರೋ ಮಗು ಹುಟ್ಟಬಹುದು.
2: ಇದರಲ್ಲಿ ಟೈಪ್ಸ್ ಏನಿದೆ?
3: ಸೊ ಈಗ ನಾನು ಹೇಳಿದ್ಯೋಗ ಸಿಂಪಲ್ ನನಗೀಗ ಹೇಳಿದ್ದು ಥಲಸೀಮಿಯಾ ಕ್ಯಾರಿಯರ್ ಇಂಟರ್ಮೀಡಿಯಾ ಅಥವಾ ಮೇಜರ್ ಇದೆಲ್ಲ ಬಿಟಾ ಥಲಸೀಮಿಯಾ ಟೈಪ್ಸ್ ಅಂತ ಹೇಳ್ಬೋದು. ಓಕೆ, ಆಗ್ಲೇ ಸರ್ ಹೇಳಿದ್ರು ಬೇರೆ ಬೇರೆ ನಮ್ಮ ದೇಹದಲ್ಲಿ ಗ್ಲೋಬಿನ್ ಅಂಶಕ್ಕೆ ಬೇರೆ ಬೇರೆ ಟೈಪ್ಸ್ ಇರುತ್ತೆ, ಲೈಕ್ ಆಲ್ಫಾ ಗ್ಲೋಬಿನ್ ಚೈನ್ ಇರುತ್ತೆ, ಬೀಟಾ ಗ್ಲೋಬಿನ್ ಚೈನ್ ಇರುತ್ತೆ. ಸೊ ಈಗ ಅದು ಆಲ್ಫಾ ಗ್ಲೋಬಿನ್ ಚೈನ್ ಅಫೆಕ್ಟ್ ಆದರೆ ಅವ್ರಿಗೆ ಆಲ್ಫಾ ಥಲಸೀಮಿಯಾ ಅಂತ ಬರ್ಬೋದು. ಸೊ ಅದು ಟೋಟಲಿ ಡಿಫ್ರೆಂಟ್ ಟೈಪ್ ಅದು.

0: ಅಥವಾ ಥ್ಯಾಲಸೀಮಿಯಾ ಫಾರ್ ಎಕ್ಸಾಂಪಲ್ ಅದರಲ್ಲೂ ಅಷ್ಟೇನೆ, ಎಷ್ಟು ಜೀನ್ಸ್ ಅಫೆಕ್ಟ್ ಆಗಿರುತ್ತೆ, ಎಷ್ಟು ಚೇನ್ಸ್ ಅಫೆಕ್ಟ್ ಆಗಿರುತ್ತೆ ಆ ಮಗುವಲ್ಲಿ, ಅದ್ರ ಮೇಲೆ ಪ್ರತಿಯೊಂದು ಮಕ್ಕಳ ಸಿಂಪ್ಟಮ್ಸ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ.
1: ಏನು ಲಕ್ಷಣಗಳನ್ನ ತೋರಿಸತ್ತೆ ಈ ರೋಗ? ನಾನು ಅವಾಗ್ಲೇ ಕೇಳದ ಹಾಗೆ ಮಗು ಹುಟ್ಟತಾನೆ ಆ ಥ್ಯಾಲಸೀಮಿಯಾ ಜೀನ್ನ ತಗೊಂಡ್ ಬಂದಿದ್ರು ಕೂಡ ಏನು ಲಕ್ಷಣಗಳು ನಮಗೆ ಹುಟ್ಟತಾನೆ ಗೊತ್ತಾಗತ್ತಾ ಅಥವಾ ಆಮೇಲೆ ಗೊತ್ತಾಗ್ತಾ ಬರತ್ತಾ?
0: ಈಗ ಥ್ಯಾಲಸೀಮಿಯಾ ಮೇಜರ್ ಅಥವಾ ಥ್ಯಾಲಸೀಮಿಯಾ ಕ್ಯಾರಿಯರ್ ಸ್ಟೇಟಸ್ ನ ನಾವು ಹುಟ್ಟತಾನೆ ಪಡ್ಕೊಂಡು ಬಂದಿರತಕ್ಕಂತ ಸ್ಥಿತಿ ಇದು. ಓಕೆ, ಆದ್ರೆ ಸಿಂಪ್ಟಮ್ಸ್ ಗೊತ್ತಾಗೋದು ಜನರಲ್ಲಿ ಥ್ಯಾಲಸೀಮಿಯಾ ಮೇಜರ್ ಅಂದ್ರೆ 5-6 ತಿಂಗಳಲ್ಲಿ, ಯಾವಾಗ ನಮ್ದು ಒಂದು ಹೇಳ್ತೀವಿ ನಮ್ಮ ದೇಹದಲ್ಲಿ ನಾವು ತಾಯಿಯ ಗರ್ಭದಲ್ಲಿದ್ದಾಗ ನಮ್ದು ಹಿಮೋಗ್ಲೋಬಿನ್, ಫೀಟಲ್ ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ, ಅದು ಜಾಸ್ತಿ ಮಟ್ಟದಲ್ಲಿ ಇರುತ್ತೆ. ಇದು ನಮ್ದು ಅಡಲ್ಟ್ ಏನಿರುತ್ತೆ ಬೇರೆ ಹಿಮೋಗ್ಲೋಬಿನ್, ಅದು ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಆ ಟ್ರಾನ್ಸಿಷನ್ ಆಗೋದು ಜನರಲಿ 6-7 ಮಂತ್ಸ್ ಅಲ್ಲಿ ಆಗುತ್ತೆ, ದಟ್ ವಿಲ್ ಗೆಟ್ ಕಂಪ್ಲೀಟೆಡ್ ಬೈ 1 year ಆಫ್ ಏಜ್. ಸೊ ಜನರಲಿ ಮೆಜಾರಿಟಿ ಆಫ್ ಥ್ಯಾಲಸೀಮಿಯಾ ಮೇಜರ್, ಬೀಟಾ ಥ್ಯಾಲಸೀಮಿಯಾ ಮೇಜರ್ ಮಕ್ಕಳು 6 ತಿಂಗಳಿಂದ 1 ವರ್ಷದೊಳಗಡೆ ಅವ್ರಿಗೆ ಸಿಂಪ್ಟಮ್ಸ್ ಶುರುವಾಗುತ್ತೆ. ಸಿಂಪ್ಟಮ್ಸ್ ಏನು ಅಂತಂದ್ರೆ ಅಷ್ಟು ಚಿಕ್ಕ ವಯಸ್ಸಲ್ಲಿ ನಾವು ಹೇಗೆ ಪತ್ತೆ ಹಚ್ಚಬಹುದು ಅಂತ. ಸೊ ಒಂದು ಕೆಲವೊಂದು ಮಕ್ಕಳು 3-4 ತಿಂಗಳಲ್ಲಿ ಸಹ ಪ್ರೆಸೆಂಟ್ ಆಗ್ಬೋದು. ನಮ್ಗೆ ಯಾವುದು ದೇರ್ ಇಸ್ ಪೊಟೆನ್ಶಿಯಲ್ ಬುಕಿಂಗ್ ಏಜ್ ಅಂತ ಏನ್ ಹೇಳ್ತೀವಿ, 3rd ವ್ಯಾಕ್ಸಿನೇಷನ್ ಗೆ ಬರ್ತಾರೆ ಮಕ್ಕಳು. ಸೊ ನಮ್ಗೆ ಪ್ರತಿಯೊಂದು ವ್ಯಾಕ್ಸಿನೇಷನ್ ವಿಸಿಟ್ ಸಹ ತುಂಬಾ ಇಂಪಾರ್ಟೆಂಟ್ ಈ ಮಕ್ಕಳಲ್ಲಿ. ಸೊ 1.5-2.5-3 ತಿಂಗಳಲ್ಲಿ ಮಕ್ಕಳು ವ್ಯಾಕ್ಸಿನೇಷನ್ ಗೆ ಪಿಡಿಯಾಟ್ರಿಷಿಯನ್ಸ್ ಹತ್ರ ಬರ್ತಾರೆ. ಎಸ್ಪೆಷಲಿ 3.5 ತಿಂಗಳಲ್ಲಿ ಬಂದಾಗ ಕೆಲವೊಂದು ಮಕ್ಕಳಿಗೆ ನಾವು ಎಕ್ಸಾಮಿನ್ ಬಾಗ ಬಿಳ್ಚ್ಕೊಳ್ಳೋದಿದ್ರೆ ಅಥವಾ ಕೆಲವೊಂದು ಮಕ್ಕಳಿಗೆ ಏನಾಗುತ್ತೆ, ದೈಹಿಕ ಬೆಳವಣಿಗೆ ಈ ಮಕ್ಕಳದು ಕುಂಠಿತವಾಗಿರುತ್ತೆ.
1: ಅಂದ್ರೆ ಅನಿಮಿಯಾಗಿ ಏನೇನ್ ಲಕ್ಷಣಗಳಿರುತ್ತೋ ಸಾಮಾನ್ಯವಾಗಿ
0: ಅದು ಚಿಕ್ಕ ಮಕ್ಕಳಲ್ವಾ, ಅದನ್ನ ನಾವು ನೋಡ್ಬಿಟ್ಟು ಎಕ್ಸಾಮಿನ್ ಮಾಡ್ಬಿಟ್ಟು ಈ ಏನಂತಾರೆ ಸೈನ್ಸ್ ನ ನಾವು ಪಿಕಪ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಪಾಲರ್ ಅಂತ ಹೇಳ್ತೀವಿ, ಅದು ಬಿಳ್ಚ್ಕೊಂಡಿರೋದು ಅಥವಾ ಪೇಲ್ನೆಸ್, ಅದನ್ನ ಪಿಕಪ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೂ ಇನ್ನೊಂದು ಮಗುದು ಪ್ರತಿಯೊಂದು ವಯಸ್ಸಿಗೆ ಇಷ್ಟು ವೇಟು ಗೇನ್ ಆಗ್ಬೇಕಂತ ಇರುತ್ತೆ ಮಕ್ಕಳಲ್ಲಿ ನಮ್ಗೆ ಚೆಕ್ ಮಾಡಿದಾಗ. ಸೊ ಅದು ವೇಟ್ ಅಥವಾ ಹೈಟ್ ಏಜ್
1: ಬೆಳವಣಿಗೆ
0: ಕುಂಠಿತವಾಗಿದ್ರೆ, ಸೊ ಅದು ಒಂದು ಲಕ್ಷಣ. ಅದು ಕೆಲವು ತಂದೆ ತಾಯಿ ನೋಟಿಸ್ ಮಾಡಿರ್ತಾರೆ, ಈ ಮಗು ತುಂಬಾ ಸಣ್ಣ ಆಗಿದೆ, ಬೆಳವಣಿಗೆನೆ ಸರಿಯಾಗಿ ಆಗ್ತಾ ಇಲ್ಲ ಅಂತ. ಸೊ ಹಾಗೂ ಪಿಕ್ ಮಾಡ್ಕೊಳ್ಬಹುದು. ವೆರಿ ರೇರ್ಲಿ ಮೊದಲು ಅಷ್ಟು ಚಿಕ್ಕ ವಯಸ್ಸಲ್ಲಿ ನಾವಂತ ಹೇಳ್ತೀವಿ, ಈಗ ಲಿವರ್ ಅಂತ ಸ್ಪ್ಲೀನ್ ದೊಡ್ಡದಾಗಿರೋದು ಅದೆಲ್ಲ ಇತ್ತೀಚೆಗೆ, ಅದು ದೊಡ್ಡದಾಗಿರೋಕ್ಕಿಂತ ಮುಂಚೆನೆ ಪಿಕಪ್ ಮಾಡ್ತಾ ಇದ್ವಿ. ಮೊದಲು ಆಕ್ಚುಲಿ ನಾವು ಈ ಮಕ್ಕಳದು ಡಯಾಗ್ನೋಸಿಸ್ ಲೇಟ್ ಆಗೋದು, ಲೈಕ್ 1 ಕಳೆದ್ಮೇಲೆ ಅಥವಾ 2 ಅಲ್ಲಿ, ಅವಾಗ ನಮ್ಗೆ ಈ ಮಕ್ಳು ಬೈದೆನ್ ಅವ್ರಿಗೊಂಥರ ಟಿಪಿಕಲ್ ಫೇಶಿಯಲ್ ಫೀಚರ್ಸ್ ಅಂತ ಹೇಳ್ತೀವಿ, ಅದು ಡೆವಲಪ್ ಆಗ್ಬಿಡುತ್ತೆ. ಯಾಕಂದ್ರೆ ರಕ್ತಹೀನತೆಯಿಂದ ನೋಡಿದ ತಕ್ಷಣನೇ ನಾವು ಹೇಳ್ಬೋದು ಈ ಮಗುಗೆ ಥ್ಯಾಲಸೀಮಿಯ ಇರ್ಬೋದು ಅಂತ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ಸಾಮಾನ್ಯ ನೋಡೇ ಇಲ್ಲ ಆ ತರ ಸಿಂಪ್ಟಮ್ಸ್ ಯಾವ ಮಗುವಲ್ಲಿ, ಯಾಕಂದ್ರೆ ಅಷ್ಟು ಬೇಗ ನಾವು ಪತ್ತೆ ಹಚ್ಚತಾ ಇದೀವಿ.
1: ನೀವು ನೋಡಿದ ತಕ್ಷಣನೇ, ಆ ಮಗು ನೋಡಿದ ತಕ್ಷಣ ಅದರ ಲಕ್ಷಣಗಳಿಂದ ಥ್ಯಾಲಸೀಮಿಯಾ ಅಂತ ನೀವು ಅನ್ಕೊಳ್ತೀರಾ. ಇದನ್ನ ಟೆಸ್ಟ್ ಮಾಡಿ ನೀವು ಡಯಾಗ್ನೋಸ್ ಮಾಡ್ಬೇಕಾದ್ರೆ ಯಾವ ಟೆಸ್ಟ್ ಗಳನ್ನ ಮಾಡ್ತೀರಾ?
0: ಇದನ್ನ ಆಕ್ಚುಲಿ ತುಂಬಾ ಸಿಂಪಲ್ ಆದ ಬ್ಲಡ್ ಟೆಸ್ಟ್ ಮೂಲಕ ನಾವು ಪತ್ತೆ ಹಚ್ಚಬಹುದು. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಟೆಸ್ಟ್ ಸೌಲಭ್ಯ ಎಲ್ಲಾ ಕಡೆನೂ ಲಭ್ಯ ಇದೆ. ಒಂದು ಸಿಂಪಲ್ ಆಗಿ ಬ್ಲಡ್ ಕೌಂಟ್ ಅಂತ ಮಾಡ್ತೀವಿ, ಕಂಪ್ಲೀಟ್ ಹಿಮೋಗ್ರಾಮ್ ಅಂತ, ಅದ್ರ ಜೊತೆಗೆ ಪೆರಿಫೆರಲ್ ಸ್ಮಿಯರ್ ಅಂತ. ಅಂದ್ರೆ ಈ ಕೆಂಪು ರಕ್ತ ಕಣಗಳದ ಶೇಪ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ನಮ್ಗೆ ಗೊತ್ತಾಗುತ್ತೆ ಅದನ್ನ ಸ್ಮಿಯರ್ ಅಲ್ಲಿ ಟೆಸ್ಟ್ ಮಾಡಿದಾಗ. ಇದ್ರ ಜೊತೆಗೆ HPLC ಅಂತ ಒಂದು ಟೆಸ್ಟ್ ಮಾಡ್ತೀವಿ, ಇದು HPLC ಇಸ್ ಡಯಾಗ್ನೋಸ್ಟಿಕ್ ಆಫ್ ಥ್ಯಾಲಸೀಮಿಯಾ. ಇನ್ನೊಂದು ಹೇಳಿದೆ ಮೇಡಮ್, ಇದು ನೀವು ಲಕ್ಷಣಗಳು ಕೇಳಿದ್ರಿ, ನಾನು ಇದಿಷ್ಟೋ ತನಕ ಹೇಳಿರೋದು ಓನ್ಲಿ ಥ್ಯಾಲಸೀಮಿಯಾ ಮೇಜರ್ದು. ಸೊ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಏನು ಅಂತಂದ್ರೆ ಥ್ಯಾಲಸೀಮಿಯಾ ಟ್ರೇಟ್ ಅಥವಾ ಕ್ಯಾರಿಯರ್ ಸ್ಟೇಟಸ್ ಇರೋರ್ಗೆ ಯಾವುದೇ ತರಹದ ಸಿಂಪ್ಟಮ್ಸ್ ಇರೋದಿಲ್ಲ, ಟೆಸ್ಟ್ ಮಾಡಿದಾಗೆ ಗೊತ್ತಾಗೋದು ನಮ್ಗದು ಇವ್ರಿಗೆ ಥ್ಯಾಲಸೀಮಿಯಾ ಕ್ಯಾರಿಯರ್ ಸ್ಟೇಟ್ ಇದೆ ಅಂತ. ಕೆಲವೊಬ್ಬರಿಗೆ ಹೆಂಗಸರಲ್ಲಿ ಹೇಗೆ ಪತ್ತೆ ಹಚ್ಚಬಹುದು ಅಂದ್ರೆ ಪ್ರೆಗ್ನೆನ್ಸಿಯಲ್ಲಿ ಅಥವಾ ಅಡೋಲಸೆಂಟ್ ಪೀರಿಯಡ್ ಅಲ್ಲಿ ಅವ್ರದ್ದು ಹಿಮೋಗ್ಲೋಬಿನ್ ತುಂಬಾ ಕಡಿಮೆ ಆಗಿರೋದಿಲ್ಲ, ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುತ್ತೆ. ಮೇ ಬಿ ಈಗ ಫಾರ್ ಎಕ್ಸಾಂಪಲ್ 11 ಹಿಮೋಗ್ಲೋಬಿನ್ 11 ಗಿಂತ ಜಾಸ್ತಿ ಇರೋದು ನಾರ್ಮಲ್ ಅಂತ ಹೇಳ್ತೀವಿ. ಈ ಥ್ಯಾಲಸೀಮಿಯಾ ಕ್ಯಾರಿಯರ್ ಸ್ಟೇಟ್ ಅಲ್ಲಿ ಹಿಮೋಗ್ಲೋಬಿನ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುತ್ತೆ, 10-11 ಇರ್ಬೋದು ಅಷ್ಟೇನೆ. ಆದ್ರೆ ನಾವು ಕೆಲವೊಂದು ಬ್ಲಡ್ ಕೌಂಟ್ ಅಲ್ಲಿ ನಮ್ಗೊಂದು ಕೆಲವೊಂದು ಇಂಡಿಕೇಟರ್ಸ್ ಇಂದ ಗೊತ್ತಾಗ್ಬಿಡುತ್ತೆ. ಸೊ ಈ ಊರಿಗೆ ಥ್ಯಾಲಸೀಮಿಯಾ ಟ್ರೇಟ್ ಇರ್ಬೋದು ಅಂತ. ಬಿಕಾಸ್ ಯಾಕೆ ಇದು ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ, ನಮ್ಮ ದೇಶದಲ್ಲಿ ಥ್ಯಾಲಸೀಮಿಯಾ ಕ್ಯಾರಿಯರ್ ಸ್ಟೇಟ್ ಎಷ್ಟು ಕಾಮನ್ ಅಂದ್ರೆ 3-4% ಆಫ್ ಅವರ್ ಪಾಪ್ಯುಲೇಷನ್ ಹ್ಯಾವ್ ಥ್ಯಾಲಸೀಮಿಯಾ ಕ್ಯಾರಿಯರ್. ಎಷ್ಟೊಂದು ಜನಕ್ಕೆ ಇದ್ರ ಬಗ್ಗೆ ಅರಿವು ಇರೋದಿಲ್ಲ. ಸೊ ಆಕ್ಚುಲಿ ನಂದು ಹೇಳ್ಬೇಕು ಅಂದ್ರೆ ನಾನು ಕ್ಯೂರಿಯಸ್ ಇದ್ದೆ, ನಾನು ಅದು ಹೆಂಗೆ ಅಂತ. ಫಸ್ಟ್ ಟೈಮ್ ನಾನು PG ಮಾಡುವಾಗ ಥ್ಯಾಲಸೀಮಿಯಾ ಬಗ್ಗೆ ತಿಳ್ಕೊಂಡಿದ್ದು. ನಮ್ಗೆ ಆಸ್ ಎನ್ ಅಂಡರ್ ಗ್ರಾಜುಯೇಟ್ ಇದ್ರ ಬಗ್ಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ, ಸ್ವಲ್ಪ ಮಟ್ಟಿಗೆ ಇತ್ತು ಅಷ್ಟೇ. ಆದ್ರೆ ಸೊ ಆಗ ಕ್ಯೂರಿಯಸ್ ಆಗಿ ನಾನು ಬ್ಲಡ್ ಟೆಸ್ಟ್ ಮಾಡ್ಕೊಂಡಾಗ ನನಗೆ ಗೊತ್ತಾಗಿದ್ದು ನಾನು ಥ್ಯಾಲಸೀಮಿಯಾ ಕ್ಯಾರಿಯರ್ ಅಂತ. ಅಲ್ಲಿವರೆಗೂ ನಂಗೂ ಗೊತ್ತಿರಲಿಲ್ಲ.
1: ಸೊ ಎಷ್ಟೋ ಜನ ಮಾಡ್ಕೊಂಡೇ ಇರಲ್ಲ, ಅವರಿಗೆ ಅವ್ರ ಕ್ಯಾರಿಯರ್ಸ್ ಅಂತ ಗೊತ್ತೇ ಇರಲ್ಲ. ಆಮೇಲೆ ಪ್ರೆಗ್ನೆನ್ಸಿನಲ್ಲಿ ಏನೋ ನೀವು ಹೇಳಿತರ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತ ಬೇರೆ ಏನೋ ಮಾಡಿದಾಗ ಗೊತ್ತಾಗತ್ತೆ, ಅಥವಾ ಅದು ಗೊತ್ತಾಗ್ದಲೆ ಮಗು ಥ್ಯಾಲಸೀಮಿಯಾ ಮೇಜರ್ ತಗೊಂಡೇ ಹುಟ್ಟತ್ತೆ. ಈ ಥ್ಯಾಲಸೀಮಿಯಾ ಇಂಟರ್ಮೀಡಿಯೇಟ್ ಅಂತ ಹೇಳಿದ್ರಿ, ಅದಕ್ಕೆ ಲಕ್ಷಣಗಳು ಬೇರೆ ಆಗತ್ತಾ ಅಥವಾ ಇದೇ ಲಕ್ಷಣಗಳಿಂದ ಇರತ್ತಾ?
0: ಸೊ ಅದು ಯಾಕೆ ಇಂಟರ್ಮೀಡಿಯಾ ಅಂತ ಹೇಳೋದು ಅಂದ್ರೆ, ಅದ್ರದ್ದು ಸಿಂಪ್ಟಮ್ಸ್ ಥ್ಯಾಲಸೀಮಿಯಾ ಇಂಟರ್ಮೀಡಿಯಾ ಸಿಂಪ್ಟಮ್ಸ್ ಇದೆರಡರ ಮಧ್ಯದಲ್ಲಿರುತ್ತೆ. ಥ್ಯಾಲಸೀಮಿಯಾ ಕ್ಯಾರಿಯರ್ ಸ್ಟೇಟಸ್ ಅಂದ್ರೆ ದೇ ವಿಲ್ ಬಿ

0: ಟೋಟಲಿ ಎಸಿಮ್ಟೊಮ್ಯಾಟಿಕ್. ಥಲಸೀಮಿಯಾ ಮೇಜರ್ ಅಂತಂದ್ರೆ ಅವ್ರಿಗೆ ಪದೇ ಪದೇ ಬ್ಲಡ್ ಒಂದು ಅವಶ್ಯಕತೆ ಇರುತ್ತೆ. ಥಲಸೀಮಿಯಾ ಇಂಟರ್ಮೀಡಿಯೇಟ್ ಅವ್ರಿಗೆ ಒನ್ಸ್ ಇನ್ ಅ ವೈಲ್ ಟ್ರಾನ್ಸ್ಫ್ಯೂಷನ್ ಬೇಕಾಗುತ್ತೆ, ಎಸ್ಪೆಷಲಿ ಚಿಕ್ಕ ಮಕ್ಕಳಿದ್ದಾಗ, ಚೈಲ್ಡ್ಹುಡ್ ಅಲ್ಲಿ ಡ್ಯೂರಿಂಗ್ ಪೀರಿಯಡ್ಸ್ ಆಫ್ ರಾಪಿಡ್ ಗ್ರೋತ್ ಅಂತ ಹೇಳ್ತೀವಿ, ಅಪ್ ಟು 5 ಇಯರ್ಸ್ ಅವ್ರಿಗೆ ಬೇಕಾಗಬಹುದು, ಅಥವಾ ಅಡೋಲೆಸೆಂಟ್ ಪೀರಿಯಡ್ ಅಲ್ಲಿ ಅವರಿಗೆ ಸ್ವಲ್ಪ ಟ್ರಾನ್ಸ್ಫ್ಯೂಷನ್ ಬೇಕಾಗಬಹುದು. ಸ್ವಲ್ಪ ಮಟ್ಟಿಗೆ ಅವ್ರದ್ದು ಬೆಳವಣಿಗೆ ಓಕೆ ಇರುತ್ತೆ, ಬಟ್ ನಾವು ಅವ್ರಿಗೆ ಇದೆ ಅಂತ ಪತ್ತೆ ಹಚ್ಚೋದು ಸುಲಭ ಆಕ್ಚುಲಿ. ಅಂದ್ರೆ ಅವ್ರನ್ನ ಕೆಲವೊಂದು ಲಕ್ಷಣಗಳು
1: ಪತ್ತೆ ಹಚ್ಚಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ಏನೇನ್ ಕಾಂಪ್ಲಿಕೇಶನ್ಸ್ ಆಗತ್ತೆ ಮೇಡಮ್ ಈ ಥಲಸೀಮಿಯಾ ಇರೋದ್ರಿಂದ? ಬೇರೆ ಅಂಗಗಳಿಗೆ ಏನಾದ್ರು ಸಮಸ್ಯೆ ಆಗತ್ತಾ? ಯಾಕೆಂದ್ರೆ ರಕ್ತನೇ ನಮಗೆ ಸರಿ ಇರಲ್ಲ ಅಂತ ಅಂದ್ರೆ ಅದು ದೇಹದ ಎಲ್ಲಾ ಅಂಗಾಂಗಗಳಿಗೂ ತುಂಬಾ ಮುಖ್ಯ ಅದು.
0: ಹೌದು ಹೌದು, ತುಂಬಾ ಮುಖ್ಯವಾದಂತ ಪ್ರಶ್ನೆ ಇದು. ನೋಡಿ, ಈ ಮಕ್ಕಳಿಗೆ ಪ್ರತಿ ತಿಂಗಳು ರಕ್ತ ಬೇಕಾಗತ್ತೆ, ಅಂದ್ರೆ ಯಾಕಂದ್ರೆ ಅವರಲ್ಲಿ ಉತ್ಪತ್ತಿಯಾಗತಕ್ಕಂತ ಹಿಮೋಗ್ಲೋಬಿನ್ ಡಿಫೆಕ್ಟಿವ್ ಇರೋದ್ರಿಂದ ಪ್ರತಿ ತಿಂಗಳು ಅಂದ್ರೆ ನಾವು ಹೇಳೋದು 3 ರಿಂದ 5 ವಾರದಲ್ಲಿ ಒಂದ್ಸರ್ತಿ ಅವ್ರಿಗೆ ಅವ್ರ ವೇಟ್ ಅನುಗುಣವಾಗಿ ಅವ್ರಿಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಬೇಕಾಗತ್ತೆ. ಸೊ ಏನಾಗುತ್ತೆ ಅಂತಂದ್ರೆ, ಯಾವಾಗ ಇವ್ರದ್ದು 10 ರಿಂದ 15 ಟ್ರಾನ್ಸ್ಫ್ಯೂಷನ್ಸ್ ಸಿಕ್ಕಾದ ನಂತರ ಪ್ರತಿ ಒಂದು ಬ್ಲಡ್ ಅಲ್ಲೂ ಸಹ ಅದ್ರ ಜೊತೆ ಎಕ್ಸ್ಟ್ರಾ ಆಡೆಡ್ ಇದು ಇದ್ದೇ ಇರುತ್ತೆ, ಕಬ್ಬಿಣಾಂಶ ಇರುತ್ತೆ. ಸೊ ಇವ್ರ ದೇಹದಲ್ಲಿ ಕಬ್ಬಿಣಾಂಶ ಅಕ್ಯುಮುಲೇಟ್ ಆಗಕ್ ಶುರು ಆಗ್ಬಿಡತ್ತೆ. ಸೊ ಎಲ್ಲಿ ಅಂದ್ರೆ ಎಸ್ಪೆಷಲಿ ಕೆಲವೊಂದು ಇಂಪಾರ್ಟೆಂಟ್ ಅಂಗಗಳಲ್ಲಿ ಅಕ್ಯುಮುಲೇಟ್ ಆಗುತ್ತೆ. ಯಾವ್ದು ಇಂಪಾರ್ಟೆಂಟ್ ಅಂಗಗಳಂದ್ರೆ, ಒಂದು ಎಂಡೋಕ್ರೈನ್ ಗ್ಲಾಂಡ್ಸ್ ಅಂತ ಹೇಳ್ತೀವಿ, ಅಂದ್ರೆ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಗ್ರೋತ್. ಓಕೆ, ಸೊ ಈ ಅಂಗಾಂಗಗಳಲ್ಲಿ ಡೆಪಾಸಿಟ್ ಆಗುತ್ತೆ. ಇನ್ನು ಅದರ್ ಆರ್ಗನ್ಸ್ ಅಂದ್ರೆ ಹಾರ್ಟ್ ಅಲ್ಲಿ ಡೆಪಾಸಿಟ್ ಆಗುತ್ತೆ, ಲಿವರ್ ಅಲ್ಲಿ ಡೆಪಾಸಿಟ್ ಆಗುತ್ತೆ. ಈ ಡೆಪಾಸಿಟ್ ಅಂತ ಹೇಳಿದ ತಕ್ಷಣನೇ ಏನ್ ಮಾಡುತ್ತೆ ಇದು ಡೆಪಾಸಿಟ್ ಅಂದ್ರೆ, ಆ ಅಂಗಾಂಗಗಳ ಫಂಕ್ಷನ್ ಏನಿರುತ್ತೆ ಅದನ್ನ ಅಫೆಕ್ಟ್ ಆಗುತ್ತೆ. ಸೊ ಈಗ ಎಸ್ಪೆಷಲಿ ಈಗ ನಮ್ದು ಪಿಟ್ಯೂಟರಿ ಗ್ಲಾಂಡ್ ಇರ್ಬೋದು ಅಥವಾ ಥೈರಾಯ್ಡ್ ಗ್ಲಾಂಡ್ ಇರ್ಬೋದು, ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಎಂಡೋಕ್ರೈನ್ ಗ್ಲಾಂಡ್ಸ್ ಫಾರ್ ನಾರ್ಮಲ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಸೊ ಈ ಮಕ್ಕಳಲ್ಲಿ ಇದು ಎಂಡೋಕ್ರೈನ್ ಸೊ ಡೆಫಿಷಿಯನ್ಸೀಸ್ ಒಂದೊಂದಾಗಿ ಬೆಳೀತಾ ಶುರುವಾಗುತ್ತೆ. ಹಾಗೂ ಹಾರ್ಟ್ ಕೂಡ ಇಂಪಾರ್ಟೆಂಟ್ ಆರ್ಗನ್, ಸೊ ಇದರಲ್ಲೂ ಸಹ ಹಾರ್ಟ್ ಫಂಕ್ಷನ್ ಕೂಡ ಅಫೆಕ್ಟ್ ಆಗುತ್ತೆ ವಿತ್ ಸಬ್ಸಿಕ್ವೆಂಟ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್.
1: ಇದಕ್ಕೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಒಂದೇ ಚಿಕಿತ್ಸೆನಾ ಅಥವಾ ಇದಕ್ಕೆ ಬೇರೆ ಏನಾದ್ರು ಚಿಕಿತ್ಸೆ ಇದೆಯಾ?
0: ನೋಡಿ, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂತ ಹೇಳಿದೆ, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಈಸ್ ನಾಟ್ ಕ್ಯೂರೇಟಿವ್ ಟ್ರೀಟ್ಮೆಂಟ್, ಇದು ಸಪೋರ್ಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಬ್ಲಡ್ ಟ್ರಾನ್ಸ್ಫ್ಯೂಷನ್ ಜಸ್ಟ್ ಸಪೋರ್ಟ್ ಮಕ್ಕಳದ ವಯಸ್ಸಿಗೆ, ಮಕ್ಕಳದು ಬೆಳವಣಿಗೆ ಸಪೋರ್ಟ್ ಮಾಡಕ್ ಮಾತ್ರ ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ಇಟ್ ಕಮ್ಸ್ ವಿತ್ ಇಟ್ಸ್ ಓನ್ ಸೈಡ್ ಎಫೆಕ್ಟ್ಸ್ ಆಸ್ ವಿ ಡಿಸ್ಕಸ್ಡ್. ಸೊ ಡೆಫಿನೆಟಿವ್ ಕ್ಯೂರ್ ಫಾರ್ ಥಲಸೀಮಿಯಾ ಅಂದ್ರೆ, ಒಂದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್, ಇನ್ನೊಂದು ಜೀನ್ ಥೆರಪಿ ಅಂತ. ಸೊ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಏನ್ ಮಾಡ್ತಾರೆ, ಈ ಮಗುಗೆ ಥಲಸೀಮಿಯಾ ಇದೆ, ಆ ಮಗುಗೆ ನಾವು ಇನ್ನೊಂದು ಮಕ್ಕಳಿಗೆ, ಇವಾಗ ಬೇರೆ ಮಕ್ಕಳಿದ್ರೆ ಅವ್ರ ಸಿಬ್ಲಿಂಗ್ಸ್ ಅಂತ ಏನ್ ಹೇಳ್ತೀವಿ, ಅವ್ರನ್ನ ಚೆಕ್ ಮಾಡ್ತೀವಿ, ಅದ್ರಲ್ಲಿ HLA ಅಂತ ಚೆಕ್ ಮಾಡ್ತೀವಿ. ಯಾರಾದ್ರೂ ಅವ್ರದ್ದು ಸಿಬ್ಲಿಂಗ್ಸ್ ಮ್ಯಾಚ್ ಆದ್ರೆ, ಸೊ ಅವರಿಂದ ಅವ್ರ ಬ್ಲಡ್ ಅಲ್ಲಿ ಸ್ವಲ್ಪ ಭಾಗ ಸ್ಟೆಮ್ ಸೆಲ್ಸ್ ಅಂತ ಹೇಳ್ತೀವಿ, ಅದನ್ನ ತೆಗೆದ್ಬಿಟ್ಟು ಈ ಮಗು ದೇಹದಲ್ಲಿ ಹಾಕಿದ್ರೆ ಅದು ಈ ಮಗುಗೆ ಕಂಪ್ಲೀಟ್ ಕ್ಯೂರ್ ಕೊಡುತ್ತೆ. ಇದು ಒಂದು ಟ್ರೀಟ್ಮೆಂಟ್. ಸೊ ಇವಾಗಿಂದು ಕರೆಂಟ್ ಸ್ಟೇಟಸ್ ಬ್ಯೂಟಿ ಏನು ಅಂತಂದ್ರೆ, ಸೊ ಮೊದಲು ಓನ್ಲಿ ಮ್ಯಾಚ್ ಸಿಬ್ಲಿಂಗ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡ್ತಾ ಇದ್ವಿ. ಸೊ ಇತ್ತೀಚಿನ ದಿನಗಳಿಗೆ ಮಡ್ ಅಂತ ಹೇಳ್ತೀವಿ, ಅಂದ್ರೆ ಮ್ಯಾಚ್ಡ್ ಅನ್ರಿಲೇಟೆಡ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಅಂದ್ರೆ ಯಾರು ಮ್ಯಾಚ್ ಆಗದೆ ಇರೋ ಬೇರೆಯವರು ಯಾರೋ ಇರ್ಬೋದು. ಸೊ ಇವಾಗ ನಾನು ನಂದು ಸ್ಟೆಮ್ ಸೆಲ್ಸ್ ಡೊನೇಟ್ ಮಾಡ್ತೀನಿ ಅಂತ ಪ್ಲೆಡ್ಜ್ ಮಾಡಿರ್ತೀನಿ. ಸೊ ನಂದು ಸ್ಟೆಮ್ ಸೆಲ್ ಅಂದ್ರೆ ನಂದು HLA ಟೈಪಿಂಗ್ ಮಾಡಿಬಿಟ್ಟು ಅದರಲ್ಲಿ ಸೇವ್ ಮಾಡ್ಕೊಂಡಿರ್ತಾರೆ. ಅದನ್ನ ಯಾವುದೇ ಮಗುಗೆ ಅಕ್ರಾಸ್ ದಿ ವರ್ಲ್ಡ್ ಯಾರು ಮ್ಯಾಚ್ ಆಗುತ್ತೆ, ಸೊ ಆದ್ರೆ ಆಗ ಡೊನೇಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಸೊ ಮೊದಲು ಓನ್ಲಿ ಮ್ಯಾಚ್ ಟ್ರಾನ್ಸ್ಪ್ಲಾಂಟ್ ಮಾತ್ರ ಮಾಡ್ತಾ ಇದ್ವಿ, ಇವಾಗ ಮ್ಯಾಚ್ ಅನ್ರಿಲೇಟೆಡ್ ಡೋನರ್ ಇಂದ ಸಹ ಮಾಡ್ತೀವಿ. ಇದು ಇಲ್ಲದೆ ಇದು ಎರಡನೇ ಪಾಸಿಬಿಲಿಟಿ ಆಯ್ತು. ಮೂರನೇ ಪಾಸಿಬಿಲಿಟಿ ಏನು ಅಂತಂದ್ರೆ, ಆಲ್ವೇಸ್ ಪೇರೆಂಟ್ಸ್ ನಮ್ದು ನಮ್ಮ ಮಕ್ಕಳದು 50% ಮ್ಯಾಚ್ ಇದ್ದೇ ಇರುತ್ತೆ. ಸೊ ಅಂಡ್ ದೆನ್ ಡೋನರ್ ನಮಗೆ ಆಸ್ ಅ ಪೇರೆಂಟ್, ನನಗೆ ನನ್ನ ಮಗುಗೆ ಥಲಸೀಮಿಯಾ ಇದ್ರೆ ಐ ವಿಲ್, ನಂದು ಮೋಟಿವೇಶನ್ ತುಂಬಾ ಜಾಸ್ತಿ ಇರುತ್ತೆ ಮಗು ಕ್ಯೂರ್ ಆಗ್ಬೇಕಂತ. ಆಗ್ಲೂ ಡೊನೇಟ್ ಮಾಡೋಕೆ ನಂಗೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ ನನ್ನ ಮಗು ಬಗ್ಗೆ. ಸೊ ಈಗ 50% ಮ್ಯಾಚ್ ಇದ್ರೂ ಸಹ ಟ್ರಾನ್ಸ್ಪ್ಲಾಂಟ್ ಮಾಡ್ತಕ್ಕಂತ ಫೆಸಿಲಿಟೀಸ್ ಅವೈಲಬಲ್ ಇದ್ದಾವೆ. ಸೊ ಈಗಂದ್ರೆ ಬೇರೆ ಬೇರೆ ತರದ ಟ್ರೀಟ್ಮೆಂಟ್ ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ ಅವೈಲಬಲ್ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಟ್ಟೆ ಅಷ್ಟೇ. ಅಂಡ್ ದೆನ್ ನೀವು ಕೇಳಿದ್ರೆ ಅದು ಕ್ಯೂರ್ ರೇಟ್ ಹೆಂಗೆ ಅಂತ. ಸೊ ನೋಡಿ, ಮ್ಯಾಚ್ ಸಿಬ್ಲಿಂಗ್ ಡೋನರ್ ಇಂದ, ಕಂಪ್ಲೀಟ್ ಮ್ಯಾಚ್ ಸಿಬ್ಲಿಂಗ್ ಡೋನರ್ ಇಂದ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಮೋರ್ ದೆನ್ 85% ಕ್ಯೂರ್ ರೇಟ್, ಅಷ್ಟು ಸಕ್ಸಸ್ಫುಲ್ ಆಗತ್ತೆ. ಸೊ ಈಗ ಅನ್ರಿಲೇಟೆಡ್ ಡೋನರ್ ಅದೇನಾಗ್ಬಿಡುತ್ತೆ ಅಂದ್ರೆ, ಅಲ್ಲಿ ಮೋಟಿವೇಶನ್ ಸ್ವಲ್ಪ ಕಡಿಮೆ ಇರುತ್ತೆ ಡೋನರ್ಗೆ. ಕೆಲವೊಂದ್ಸರ್ತಿ ಏನಾಗುತ್ತೆ, ಡೋನರ್ ಎಲ್ಲೋ ಫಾರಿನ್ ಕಂಟ್ರಿಯಲ್ಲಿ ಇರ್ತಾರೆ, ಆ ಟೈಮ್ ಅಲ್ಲಿ ಈ ಮಗುಗೆ ಬೇಕಾಗಿದ ಸಂದರ್ಭದಲ್ಲಿ ಅವ್ರು ಬಿಸಿ, ಸಮಥಿಂಗ್ ಈ ತರ ಇದಾಗ್ಬಿಡುತ್ತೆ. ಸೊ ಮ್ಯಾಚ್ ಅನ್ರಿಲೇಟೆಡ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಇರ್ಬೋದು, ಅದರದ್ದು ಮೇ ಬಿ ಅರೌಂಡ್ 70-80%. ಈಗ ಹ್ಯಾಪ್ಲೋ ಅಂತ ಹೇಳ್ತೀವಿ, ಅದು ಪೇರೆಂಟ್ಸ್ ಇಂದ ಮಾಡಿಸ್ಕೊಳ್ಳೋದು ಟ್ರಾನ್ಸ್ಪ್ಲಾಂಟ್, ಅದರದ್ದು ಸಹ ಒಂದು ಮೋರ್ ದೆನ್ 75-80% ಸಕ್ಸಸ್ ರೇಟ್ ಇದೆ ಈಗ.
1: ಮತ್ತೆ ಈ ಮಗುಗೆ ಆ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾಗ್ಲೋ ಅಥವಾ ಈ ಥಲಸೀಮಿಯಾ ಗೊತ್ತಾದ ಮೇಲೋ ಸ್ಕೂಲಿಗೆ ಹೋಗ್ತಾ ಇರುತ್ತೆ, ಆದ್ರೂ ಅದು ಸುಸ್ತಾಗತ್ತೆ, ಬೇರೆ ಏನೇನೇನೇನೋ ಕಾಂಪ್ಲಿಕೇಶನ್ಸ್ ಇರುತ್ತೆ ಈ ಇದ್ರಲ್ಲಿ, ಸ್ಕೂಲಿಗೆ ಹೋಗೋದು ಅದ ಬೇರೆ ಆಕ್ಟಿವಿಟೀಸ್ ಎಲ್ಲ, ಎಷ್ಟು ಎಷ್ಟು ಇದಾಗಿ ಮಾಡಬಹುದು?
0: ಸೊ ನೋಡಿ ಮೇಡಮ್, ಈಗ ಜಸ್ಟ್ ಮಗುನ ನಾನು ಟ್ರಾನ್ಸ್ಪ್ಲಾಂಟ್ ಮಾಡೋದಿಲ್ಲ, ಓನ್ಲಿ ಲೈಫ್ ಲಾಂಗ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡ್ತೀನಿ ಅಂದ್ರೆ ಮಗುದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ನಾನು ನೋಡಿರೋ ಮಟ್ಟಿಗೆ 30 ವರ್ಷದ ವರ್ಗೂ ನೋಡಿದೀನಿ. ಅಂಟಿಲ್ ಆಮೇಲೆ ಏನಾಗ್ಬಿಡುತ್ತೆ ಅಂದ್ರೆ ಇದೆಲ್ಲ ಹೇಳೋದಲ್ಲ, ಇದು ಐರನ್ ಡೆಪಾಸಿಟ್ ಆಗ್ಬಿಟ್ಟು ಮಗು ಬೇರೆ ಬೇರೆ ಅಂಗಾಂಗಗಳ ವೈಫಲ್ಯ ಶುರು ಆಗ್ಬಿಡುತ್ತೆ ವಿತ್ ಏಜಿಂಗ್. ನಾನು ಎಷ್ಟೇ ಪ್ರಿಸ್ಟೀನ್ ಆಗಿ ಈ ಮಕ್ಕಳನ್ನ ಮ್ಯಾನೇಜ್ ಮಾಡ್ತೀನಿ ಅಂದ್ರೆ 10-15 ಇಯರ್ಸ್ ಮಾತ್ರನೇ ನಮ್ಮ ಮಟ್ಟಿಗೆ ಸಾಧ್ಯ. ಯಾಕಂದ್ರೆ ರೆಗ್ಯುಲರ್ ಆಗಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡ್ತೀವಿ, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಜೊತೆ ನಾವು ಅದ ಹೇಳ್ದಲ್ಲ ಐರನ್ ಅಂಶ ಜಾಸ್ತಿ ಆಗುತ್ತೆ, ಐರನ್ ಓವರ್ ಲೋಡ್, ಟೆಸ್ಟಿಂಗ್ ಮಾಡ್ಬೇಕು. ಅದು ಟೆಸ್ಟ್ ಮಾಡಕ್ಕೆ ಅದು ಟೆಸ್ಟ್ ಮಾಡ್ಬಿಟ್ಟು ಅದಕ್ಕೆ ಬೇರೆ ಮೆಡಿಸಿನ್ ಇದೆ ಕಂಟ್ರೋಲ್ ಮಾಡೋದಕ್ಕೆ, ಅದು ಮೆಡಿಸಿನ್ ಕೊಡ್ಬೇಕು. ಅಂದೇನ್ ಇದು ಎಂಡೋಕ್ರೈನ್ ಗ್ಲಾಂಡ್ ಡಿಸ್ಫಂಕ್ಷನ್ ಅಂತ ಹೇಳಿದೆ. ಮಗುದು ಬೆಳವಣಿಗೆ, ಒಂದು ದೈಹಿಕ ಬೆಳವಣಿಗೆ, ಆಮೇಲೆ ಪ್ಯೂಬರ್ಟಲ್ ಅವ್ರಿಗೆ ಡಿಲೇಡ್ ಪ್ಯೂಬರ್ಟಿ ಇರುತ್ತೆ. ಸೊ ಇದನ್ನೆಲ್ಲ ಅಡ್ರೆಸ್ ಮಾಡ್ಕೊಂಡು ಟ್ರೀಟ್ ಮಾಡಿ ತುಂಬಾ ಕಷ್ಟ, ಬಟ್ ಆದ್ರೆ ಕಷ್ಟ ಸಾಧ್ಯ, ಇದು ಇಂಪಾಸಿಬಲ್ ಅಂತ ಹೇಳಲ್ಲ.
1: ಆದ್ರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಿಂದ ಮಗುವಿನ ಶಾಲಾ ದಿನಗಳು ಏನಿದೆ ಅದನ್ನೆಲ್ಲ ಮತ್ತೆ ಬೇರೆ ಜೊತೆ ಆಡೋದು ಅದ ಎಲ್ಲಾನು ಅದು ಎಂಜಾಯ್ ಮಾಡ್ಕೊಂಡು ನಾರ್ಮಲ್ ಆಗೇ ಇರ್ಬೋದು.
0: ಹೌದು ಹೌದು ಹೌದು, ಈ ಮಕ್ಕಳಿಗೆ ಶಾಲೆಗೆ ಹೋಗೋ ಮಕ್ಕಳಿಗೆ ಸಹಾಯ ಆಗ್ಲಿ ಅಂತಾನೆ ನಾವು ಟ್ರಾನ್ಸ್ಫ್ಯೂಷನ್ಸ್ ನ ಸ್ಯಾಟರ್ಡೆಗೆ ಲಿಮಿಟ್ ಮಾಡ್ಕೊಂಡಿರ್ತೀವಿ. ಯಾಕಂದ್ರೆ ಇದರ ಒಂದು ಹಾಫ್ ಡೇ ಸ್ಕೂಲ್ ಇರುತ್ತೆ ಮಕ್ಕಳಿಗೆ, ಎಷ್ಟೊಂದು ಮಕ್ಕಳಿಗೆ ಅವತ್ತಿಂದ ರಜೆ ಇರುತ್ತೆ. ಸೊ ಸ್ಯಾಟರ್ಡೇ ವಿ ಡೆಡಿಕೇಟ್ ಅವರ್ ಓಪಿಡಿ ಟು ಥಲಸೀಮಿಯಾ ಚಿಲ್ಡ್ರನ್. ಸೊ ಆ ಮಕ್ಕಳನ್ನ ಅವತ್ತಿನ ದಿನ ಕರೆದ್ಬಿಟ್ಟು ಅವತ್ತಿನ ದಿನಾನೇ ಎಲ್ಲ ನಮ್ದು ಕಾಂಪ್ರಿಹೆನ್ಸಿವ್ ಥಲಸೀಮಿಯಾ ಕೇರ್ ಅಂತ ಹೇಳ್ತೀವಿ, ಅಂದ್ರೆ ಮಲ್ಟಿ ಡಿಸಿಪ್ಲಿನರಿ ಟ್ರೀಟ್ಮೆಂಟ್ ಅದು. ಸೊ ಒಬ್ರು ಪಿಡಿಯಾಟ್ರಿಷಿಯನ್ ಇರಬೇಕು, ಒಬ್ರು ಹೆಮಟಾಲಜಿಸ್ಟ್ ಇರಬೇಕು, ಎಂಡೋಕ್ರೈನಾಲಜಿಸ್ಟ್ ಇರಬೇಕು, ಸೋಷಿಯಲ್ ವರ್ಕರ್ ಇರಬೇಕು, ಸೈಕಾಲಜಿಸ್ಟ್ ಇರಬೇಕು, ಇಟ್ಸ್ ಎ ಟೀಮ್ ವರ್ಕ್. ಆಮೇಲೆ ಬ್ಲಡ್ ಬ್ಯಾಂಕ್ ಸಪೋರ್ಟ್ ಇರಬೇಕು, ಯಾಕಂದ್ರೆ ಎಲ್ಲ ಬರ್ತಕ್ಕಂಥದ್ದೆಲ್ಲ ಪ್ರತಿ ತಿಂಗಳು ಅವ್ರಿಗೆ ಬ್ಲಡ್ ಬೇಕು.
1: ಹೌದು.
0: ಸೊ ಡೋನರ್ಸ್ ಅಷ್ಟು ಡೊನೇಟ್ ಮಾಡಿದ್ರೆ ಈ ಮಕ್ಕಳಿಗೆ ಬ್ಲಡ್
1: ಸಿಗುತ್ತೆ. ಥಲಸೀಮಿಯಾ ಮೇಜರ್ ಇದ್ರೆ ತಿಂಗಳಿಗೆ ಒಂದ್ಸರ್ತಿ ಟ್ರಾನ್ಸ್ಫ್ಯೂಷನ್ ಮಾಡಿದ್ರೆ ಸಾಕಾಗತ್ತಾ ಅಥವಾ ಇನ್ನೂ ಅರ್ಲಿ ಆಗಬೇಕಾಗುತ್ತೆ?
0: ಅಂದ್ರೆ ಬೆಳೀತಾ ಬೆಳೀತಾ ಮಗುದು ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ. ಆಮೇಲೆ ಏನಾಗುತ್ತೆ, ಬ್ಲಡ್ ಅಷ್ಟೇ ಟ್ರಾನ್ಸ್ಫ್ಯೂಸ್ ಮಾಡ್ತಾ ಇದ್ರೆ ಈ ಮಕ್ಕಳು ಒಂದು ಆಂಟಿಬಾಡೀಸ್ ಅಂತ ಡೆವಲಪ್ ಆಗ್ಬಿಡುತ್ತೆ ದೇಹದಲ್ಲಿ. ಸೊ ಆಗ ಮೊದಲು ಒಂದ್ ತಿಂಗಳು ಅವ್ರದ್ದು ಒಂದ್ಸರ್ತಿ ಟ್ರಾನ್ಸ್ಫ್ಯೂಸ್ ಮಾಡ್ ಆದ್ಮೇಲೆ ಒಂದ್ ತಿಂಗಳವರೆಗೂ ಬ್ಲಡ್ ಬೇಕಾಗಿರಲ್ಲ, ಆದ್ರೆ ಬೆಳೀತಾ ಬೆಳೀತಾ 15 ದಿನಕ್ಕೆ ಒಂದ್ಸರ್ತಿ ಬೇಕಾಗ್ಬಿಡುತ್ತೆ. ಸೊ ಆತರ ಬೇಗ ಬೇಗ ಅದು ಫ್ರೀಕ್ವೆನ್ಸಿ ಆಸ್ ದೇ ಗ್ರೋ ಅದು ಕಡಿಮೆ ಆಗ್ಬಿಡುತ್ತೆ.
1: ಅವಾಗ ನಾವು ಬೇಗ ಬೇಗ ಟ್ರಾನ್ಸ್ಫ್ಯೂಷನ್ಸ್ ಮಾಡ್ತಾ ಇರಬೇಕು.
0: ಬೇಗ ಬೇಗ ಟ್ರಾನ್ಸ್ಫ್ಯೂಷನ್ ಮಾಡಿದ್ರೆ ಅವ್ರದ್ದು ಐರನ್ ಅಂಶನು ಬೇಗ ಜಾಸ್ತಿ
1: ಬೇಗ ಜಾಸ್ತಿ ಆಗುತ್ತೆ. ಅವಾಗ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್, ನೀವು ಐರನ್ ಕಡಿಮೆ ಮಾಡೋದಕ್ಕೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ.
0: ನಾವು ಜನರಲಿ ಅದನ್ನ 2 ವರ್ಷ 2.5 ವರ್ಷದೊಳಗಡೆ ಶುರು ಮಾಡ್ಕೊಂಡ್ ಬಿಡ್ತೀವಿ. ನಾವು ಅದೇ ಮಗುಗೆ ಒಂದ್ 10 ಟ್ರಾನ್ಸ್ಫ್ಯೂಷನ್ ಆಗಿದೆ ಅಂದ್ರೆ ನಾವು ಚೆಕ್ ಮಾಡ್ತಾ ಇರ್ತೀವಿ ಮಗುದಲ್ಲಿ, ಮಗು ದೇಹದಲ್ಲಿ ಕಬ್ಬಿಣಾಂಶ ಎಷ್ಟಿದೆ ಅಂತ. ನಮ್ಗೊಂದು ಲೆವೆಲ್ ಇರುತ್ತೆ ಫಿಕ್ಸ್ಡ್, ಅದಕ್ಕಿಂತ ಜಾಸ್ತಿ ಆದ ತಕ್ಷಣ 2-3 ವರ್ಷದಲ್ಲೇ ಮಗುಗೆ ಐಯನ್ ಕಿಲೇಟರ್ಸ್ ಅಂತ ಹೇಳ್ತೀವಿ ಅದು ಶುರು ಮಾಡ್ಕೋತೀವಿ.
1: ಈ ಥಲಸೇಮಿಯಾ ಬರದೇ ಇದ್ದಂಗೆ ನಾವು ಏನಾದ್ರು ತಡೆಗಟ್ಟಬಹುದಾ?
0: ಖಂಡಿತ, ಇವಾಗ ಎಲ್ಲದೂ ನಮ್ದು ಫೋಕಸ್ ಇರೋದೇ ಥಲಸೀಮಿಯಾ ತಡೆಗಟ್ಟಬೇಕಂತ. ಡೆಫಿನೆಟ್ಲಿ ಥಲಸೀಮಿಯಾ ಇಸ್ ಅ ಪ್ರಿವೆಂಟಬಲ್ ಡಿಸೀಸ್. ಹೇಗೆ ಅಂದ್ರೆ, ಒಂದು ನೋಡಿ ಎಲ್ರಿಗೂ ನಮ್ಗೆ ಗೊತ್ತಿರುತ್ತೆ, ಒಂದು ನಮ್ಗೆಲ್ಲ ನಮ್ದು ಬ್ಲಡ್ ಗ್ರೂಪ್ ಎಲ್ಲ ಗೊತ್ತು, ವಿ ಆರ್ ಸೋ ಫ್ಯಾಸಿನೇಟೆಡ್, ಓ ನಂದು ಆ ಬ್ಲಡ್ ಗ್ರೂಪ್ ಅಂತ. ಅದೇ ತರ ನಮ್ದು ಥಲಸೀಮಿಯಾ ಕ್ಯಾರಿಯರ್ ಸ್ಟೇಟಸ್ ಸಹ ಹಾಗೆ ಗೊತ್ತಿರಬೇಕು. ಸೊ ಇದಕ್ಕೆ ನಾವು ಏನ್ ಮಾಡ್ಬೇಕು ಅಂದ್ರೆ ಒಂದು ಪ್ರೀ ಮರೈಟಲ್ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಎಸ್ಪೆಷಲಿ ಈಗ ಅಡೋಲಸೆಂಟ್ ಗರ್ಲ್ಸ್ ಇರ್ತಾರೆ, ಬಾಯ್ಸ್ ಇರ್ಬೋದು, ಇಬ್ಬರಿಗೂ ಅವರಲ್ಲಿ ನಾವು ಸ್ಕ್ರೀನಿಂಗ್ ಮಾಡ್ಬಿಟ್ರೆ, ಸ್ಕೂಲ್ಗಳು ಶಾಲೆಯಲ್ಲಿ ಸ್ಕ್ರೀನ್ ಮಾಡ್ಬೋದು. ಸೊ ಸ್ಕ್ರೀನ್ ಮಾಡ್ಬಿಟ್ಟು ಅವ್ರದ್ದು ಸ್ಟೇಟಸ್ ಗೊತ್ತಿದ್ರೆ ಸೊ ಮುಂದೆ ಅವ್ರಿಗೆ ಹೆಲ್ಪ್ ಆಗುತ್ತೆ.
1: ಅಂದ್ರೆ ಮದುವೆಗೆ ಮುಂಚೆ, ಅಟ್ಲೀಸ್ಟ್ ಮದುವೆಗೆ ಮುಂಚೆ ನಮ್ದು ನಾವು ಕ್ಯಾರಿಯರ್ ಸಹ ಇಲ್ವಾ ಅದನ್ನ ತಿಳ್ಕೊಂಡಿದ್ರೆ ಸಾಕು ಅಂತ ಅನ್ಕೊಳ್ತೀನಿ. ಇವಾಗ ಮದುವೆ ಗಂಡು ಹೆಣ್ಣು ಹೇಗೆ ನಾವು ಜಾತಕ ಮ್ಯಾಚ್ ಮಾಡ್ತೀವಿ, ಈ ಕ್ಯಾರಿಯರ್ ಸ್ಟೇಟ್ನು ಮ್ಯಾಚ್ ಮಾಡ್ಬಿಟ್ರೆ
0: ಖಂಡಿತ ನಾವು ಇದನ್ನ ಥಲಸೀಮಿಯನ್ನ ಆರಾಮಾಗಿ ಪ್ರಿವೆಂಟ್ ಮಾಡಬಹುದು. ಸೊ ಒಂದು ಅದು ಒಂದು ನಮಗೆ ಪೊಟೆನ್ಷಿಯಲ್ ಏರಿಯಾಸ್ ಇರುತ್ತೆ. ಒಂದು ಅಡೋಲಸನ್ ಗರ್ಲ್ಸ್ ಪ್ರಿಮರೈಟಲ್ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಯಾವಾಗ ಮಾಡಬೇಕು ಅಂದರೆ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ, ಮೊದಲು 3 ತಿಂಗಳು ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಬರ್ತಕ್ಕಂಥ ಎಲ್ಲ ಹೆಂಗಸರು ಗರ್ಭಿಣಿ ಮಹಿಳೆಯರಿಗೆ ಇದು ಪತ್ತೆ. ಅವಾಗ ಟೆಸ್ಟ್ ಸಿಂಪಲ್ ಟೆಸ್ಟ್, ಇದು ಬ್ಲಡ್ ಟೆಸ್ಟ್, ಒಂದ್ಸರ್ತಿ ಹಿಮೋಗ್ಲೋಬಿನ್ ಚೆಕ್ ಮಾಡೋಕ್ಕೆ ಟೆಸ್ಟ್ ಮಾಡಿರ್ತಾರೆ. ಯಾವುದೋ ಕಾರಣಕ್ಕೆ ಬ್ಲಡ್ ಟೆಸ್ಟ್ ಮಾಡಿದ್ರೆ, ಇದೊಂದು HPLC ಮಾಡಿಕೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ಮಹಿಳೆಗೆ ಥಲಸೀಮಿಯಾ ಕ್ಯಾರಿಯರ್ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಅವ್ರ ಸ್ಪೌಸ್ನ ಚೆಕ್ ಮಾಡಬೇಕಾಗತ್ತೆ. ಸೊ ಅವ್ರ ಸ್ಪೌಸ್ ಸಹ ಕ್ಯಾರಿಯರ್ ಇದ್ದಾರೆ ಅಂತ ಗೊತ್ತಾದ್ರೆ ಆಗ ನಾವು ಪ್ರಿನೀಟಲ್ ಜೆನೆಟಿಕ್ ಟೆಸ್ಟಿಂಗ್ ಮಾಡಬೇಕಾಗತ್ತೆ. ಅಂದ್ರೆ ಹುಟ್ಟತಕ್ಕಂಥ ಭ್ರೂಣ ಅಥವಾ ಫೀಟಸ್ ಅಂತ ಏನ್ ಹೇಳ್ತೀವಿ ಆ ಮಗುಗೆ ಇದೆಯಾ ಅಂತ ಚೆಕ್ ಮಾಡಬೇಕು. ಚೆಕ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಈ ಮಗುಗೆ ಥಲಸೀಮಿಯಾ ಮೇಜರ್ ಇದೆಯಾ ಅಂತ. ಯಾಕಂದ್ರೆ ನಾನು ಆಗ್ಲೇ ಡಿಸ್ಕಸ್ ಮಾಡಿದ್ವಿ, ಇಬ್ರು ತಂದೆ ತಾಯಿ ಇಬ್ರಿಗೂ ಥಲಸೀಮಿಯಾ ಕ್ಯಾರಿಯರ್ ಇದ್ರೆ ಪ್ರತಿ ಪ್ರೆಗ್ನೆನ್ಸಿಯಲ್ಲಿ 25% ಚಾನ್ಸ್ ಇರುತ್ತೆ ಥಲಸೀಮಿಯಾ ಮೇಜರ್.
1: ಅಂದ್ರೆ ಇಬ್ರು ಕ್ಯಾರಿಯರ್ಸ್ ಆದ್ರೆ ಮೇಜರ್ ಬರುತ್ತೆ, ಒಬ್ರು ಕ್ಯಾರಿಯರ್ ಇದಾರೆ ಇನ್ನೊಬ್ರು ಕ್ಯಾರಿಯರ್ ಇಲ್ಲ ಅಂದ್ರೆ
0: ಬೆಸ್ಟ್ ಸಿನಾರಿಯೋ ಅದು. ಹಾಗಿದ್ರೆ ಥಲಸೀಮಿಯಾ ಮೇಜರ್ ಬರೋದಿಲ್ಲ, ಹುಟ್ಟತಕ್ಕಂಥ ಮಕ್ಕಳಲ್ಲಿ ಒಂದು 50% ಕ್ಯಾರಿಯರ್ಸ್ ಇರ್ತಾರೆ, ಅದರಿಂದ ಏನು ತೊಂದರೆ ಆಗೋದಿಲ್ಲ.
1: ಡಾಕ್ಟರ್ ತರಂಗಿಣಿ ಅವರೇ, ಈ ಥಲಸೀಮಿಯಾಯಿಂದ ಬಳಲ್ತಾ ಇರೋ ಮಕ್ಕಳಿಗೆ ಸರ್ಕಾರ ಏನಾದರೂ ಯೋಜನೆಗಳನ್ನು ರೂಪಿಸಿದೆಯಾ?
0: ಹೌದು ಮೇಡಮ್, ಒಂದು ನೋಡಿ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಬ್ಲಡ್ ಅವ್ರಿಗೆ ಉಚಿತವಾಗಿ ಸಿಗುತ್ತೆ. ಅದ್ರ ಜೊತೆಗೆ ಬ್ಲಡ್, ಯಾಕಂದ್ರೆ ಈ ಮಕ್ಕಳಿಗೆ ಪ್ರತಿ ತಿಂಗಳು ಬ್ಲಡ್ ಬೇಕಲ್ವಾ, ಸೊ ಅವ್ರಿಗೆ

0: ಈ ಬ್ಲಡ್ ಉಚಿತವಾಗಿ ಕೊಡ್ತಾರೆ. ಅದರ ಜೊತೆಗೆ ಈಗ ನಾವು ಹೇಳಿದ್ವಿ ಐರನ್ ಅಂಶ ಜಾಸ್ತಿ ಆದ್ರೆ ಐರನ್ ಕಿಲೈಟರ್ಸ್ ಅಂತ, ಇದು ಸಹ ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ ಉಚಿತವಾಗಿ ಲಭ್ಯ ಆಗಿದೆ. ಸೊ ಇದು ಒಂದು ಅವ್ರಿಗೆ ಟ್ರಾನ್ಸ್ಫ್ಯೂಷನ್ಗೆ ಸಹಾಯ ಆಗುತ್ತೆ ಇದು ಒಂದು. ಸೊ ನೆಕ್ಸ್ಟ್ ಇನ್ನು ಏನು ಅಂದ್ರೆ ಥ್ಯಾಲಸೀಮಿಯಾ ಬಾಲ್ ಸೇವಾ ಯೋಜನಾ ಅಂತ ಒಂದಿದೆ. ಆಕ್ಚುಲಿ ಇದು ಕೋಲ್ ಇಂಡಿಯಾ ಲಿಮಿಟೆಡ್ ಅಂತ ಕಂಪನಿ ಅವರ CSR ಪ್ರಾಜೆಕ್ಟ್ ಇದು. ಯಾವ ಮಗುಗೆ ಕಂಪ್ಲೀಟ್ ಇವಾಗ ಹೇಳಿದ್ವಿ ನಾವು HLA ಮ್ಯಾಚ್ ಡೋನರ್ ಅಂತ, ಮ್ಯಾಚ್ ಡೋನರ್ ಇದ್ರೆ ಅವರ ಟ್ರಾನ್ಸ್ಪ್ಲಾಂಟ್ಗೆ ಕಂಪ್ಲೀಟ್ ಆಗಿ ಸಹಾಯ ಮಾಡ್ತಾರೆ. ಅಂದ್ರೆ ಅವ್ರು ಯಾರ್ದಾದ್ರು ಒಂದ್ ಮಗುಗೆ ಒಬ್ರು ಮ್ಯಾಚ್ ಡೋನರ್ ಇದ್ರೆ ಅವರ ಟ್ರಾನ್ಸ್ಪ್ಲಾಂಟ್ ಉಚಿತವಾಗಿ ಆಗೋಗುತ್ತೆ. ಸೊ ಇದು ಆಕ್ಚುಲಿ ಕೆಲವೊಂದು ಸೆಂಟರ್ಸ್ ನ ರೆಕಗ್ನೈಸ್ ಮಾಡಿದ್ದಾರೆ ಆಲ್ ಓವರ್ ದಿ ಇಂಡಿಯಾ. ವಿ ಹ್ಯಾವ್ ಫ್ಯೂ ಸೆಂಟರ್ಸ್ ವೇರ್ ಅಂದ್ರೆ ಇದು ಥ್ಯಾಲಸೀಮಿಯಾ ಬಾಲ್ ಸೇವಾ ಯೋಜನೆ ಮೂಲಕ ಈ ಮಕ್ಕಳಲ್ಲಿ ಟ್ರಾನ್ಸ್ಪ್ಲಾಂಟ್ ನ ಉಚಿತವಾಗಿ ಮಾಡಬಹುದು.
1: ಈ ಟ್ರಾನ್ಸ್ಪ್ಲಾಂಟ್ ಗೆ ಎಷ್ಟು ಖರ್ಚು ಬರಬಹುದು ಅಂದಾಜು?
0: ಅಂದಾಜು ನೋಡಿ, ಸಿಂಪಲ್ ಆಗಿ ಈಗ ಸಿಬ್ಲಿಂಗ್ ಡೋನರ್ ಅಥವಾ ಫುಲ್ಲಿ ಮ್ಯಾಚ್ಡ್ ಟ್ರಾನ್ಸ್ಪ್ಲಾಂಟ್ ಅರೌಂಡ್ 8-10 lakhs ಅಲ್ಲಿ ಆಗೋಗ್ಬಿಡುತ್ತೆ. ಅದು ನಾನು ಬ್ರಾಡ್ ಆಗಿ ಹೇಳ್ತಾ ಇರೋದು, ಯಾಕಂದ್ರೆ ಅದು ಇಟ್ ಡಿಪೆಂಡ್ಸ್ ಆನ್ ದ ಹಾಸ್ಪಿಟಲ್ ಎಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಅಂತ. ಅರೌಂಡ್ ಅಪ್ರಾಕ್ಸಿಮೇಟ್ಲಿ 8-10 lakhs ಆಗುತ್ತೆ. ಆದ್ರೆ ಅದೇ ಈಗ ಹೇಳಿದ್ವಿ ಮ್ಯಾಚ್ಡ್ ಅನ್ರಿಲೇಟೆಡ್ ಡೋನರ್ ಅಥವಾ ಇನ್ನೊಂದು ತಂದೆ ತಾಯಿಗಳಿಂದ ಡೋನರ್ ಅವರಿದ್ದಾಗ ಅದಕ್ಕೆ ಆಕ್ಚುಲಿ ಅಂದ್ರೆ ಅದಕ್ಕೆ ಸ್ವಲ್ಪ ಹಣ ಜಾಸ್ತಿ ಆಗುತ್ತೆ. ಯಾಕೆಂತಂದ್ರೆ ಅದ್ರ ಟೆಕ್ನಿಕ್ ಸ್ವಲ್ಪ ಅಷ್ಟು ಡಿಫ್ರೆಂಟ್ ಆಗಿರುತ್ತೆ ಕೆಲವು. ಅದರಿಂದ ಮೇ ಬಿ ಅರೌಂಡ್ 25-30 lakhs ಆಗುತ್ತೆ ಆ ಟ್ರಾನ್ಸ್ಪ್ಲಾಂಟ್ ಗೆ.
1: ಹಾಗಾಗಿ ನಮ್ಮ ಸರ್ಕಾರ ನಿಮ್ಗೆ ಮ್ಯಾಚ್ ಇದ್ದಾರೆ ಅಂತ ಅಂದ್ರೆ ಆ ಟ್ರಾನ್ಸ್ಪ್ಲಾಂಟ್ ಗೆ ಏನ್ ಖರ್ಚು ಬರುತ್ತೋ ಅದನ್ನ ಪೂರಾ ಸರ್ಕಾರನೇ ಭರಿಸುತ್ತೆ.
0: ಹೌದು ಹೌದು.
1: ಮತ್ತೆ ಇನ್ಯಾವ್ದಾದ್ರು ಅವರಿಗೆ ಸಹಾಯ ಮಾಡೋ ತರ?
0: ಸೊ ಇನ್ನೊಂದಂದ್ರೆ ಈ ಮಕ್ಕಳಿಗೆ ಡಿಸೆಬಿಲಿಟಿ ಸರ್ಟಿಫಿಕೇಟ್ ಸಿಗುತ್ತೆ. ಅದ್ರ ಮೂಲಕ ಏನು ಪ್ರಾವಿಷನ್ಸ್ ಇದೆ ಈ ಮಕ್ಕಳಿಗೆ ಅದೆಲ್ಲ ಹೆಲ್ಪ್ ಆಗುತ್ತೆ.
1: ಕಾರ್ಯಕ್ರಮದ ಕಡೆಯದಾಗಿ ಮಲ್ಲಿಕಾರ್ಜುನ್ ಸ್ವಾಮಿ ಅವರೇ, IAP ಕಡೆಯಿಂದ ಅಂದ್ರೆ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಕಡೆಯಿಂದ ಈ ಥ್ಯಾಲಸೀಮಿಯಾ ಡೇಗೆ ನೀವು ಏನೇನಾದ್ರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ?
2: ತರಂಗಿಣಿ ಅವ್ರು ಹೇಳಿದಂಗೆ ನಮ್ಮ ಭಾರತದಲ್ಲಿ ನೋಡಿದ್ರೆ ಹೆಚ್ಚು ಕಮ್ಮಿ 1-1.5 lakhs ಜನರು ಥ್ಯಾಲಸೀಮಿಯಿಂದ ಬಳಲುತ್ತಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಹೆಚ್ಚು ಕಮ್ಮಿ ಒಂದು 40 lakhs ಜನರು ಕ್ಯಾರಿಯರ್ಸ್ ಆಗಿದ್ದಾರೆ. ಸೊ ಹಾಗಾಗಿ ನಮಗೆ ಇಲ್ಲಿ ಜಾಗೃತಿ ಮೂಡಿಸ್ಲಿಕ್ಕೆ ಅಂತ IAP ವತಿಯಿಂದ ಕೆಲವು ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀವಿ. ಇಲ್ಲಿ ಜಾಗೃತಿ ಮೂಡಿಸಂತದ ಒಂದು ಸಾಮಾನ್ಯ ಜನರ ಮಟ್ಟದಲ್ಲಿ, ಜನಗಳ ಮಟ್ಟದಲ್ಲಿ, ಇನ್ನೊಂದು ವೈದ್ಯರ ಮಟ್ಟದಲ್ಲಿ. ಜನಗಳ ಮಟ್ಟದಲ್ಲಿ ಆಲ್ರೆಡಿ ಡಾಕ್ಟರ್ ಹೇಳಿದರೆ ಹೀಗೆ ಮಾಡ್ಬೋದು ಅಂತ ಅನ್ಕೊಂಡು, ವೈದ್ಯರ ಮಟ್ಟದಲ್ಲಿ ಎರಡು ರೀತಿ. ಒಂದು ಈ ಒಂದು ಥ್ಯಾಲಸೀಮಿ ಅನ್ನೋ ಕಾಯಿಲೆನ ಅದು ಬರ್ಲಿಕ್ಕೆ ಮುಂಚೆನೇ ಅಂದ್ರೆ ಅದೊಂದು ಮ್ಯಾನಿಫೆಸ್ಟ್ ಆಗ್ಲಿಕ್ಕೆ ಮುಂಚೆನೇ ಪಿಕಪ್ ಮಾಡ್ಲಿಕ್ಕೋಸ್ಕರ ಮೊದಲನೇದಾಗಿ ಒಂದು ಮಗು ಈ ಪ್ರೌಢಾವಸ್ಥೆಯಲ್ಲಿ ಇದ್ದಾಗಲೇ ಪಿಕಪ್ ಮಾಡ್ಲಿಕ್ಕೆ ಆಗ್ಬೋದು ಅಥವಾ ಮದುವೆಗೆ ಮುಂಚೆ ಪಿಕಪ್ ಆಗ್ಲಿಕ್ಕಿರ್ಬೋದು ಅಥವಾ ಪ್ರೆಗ್ನೆನ್ಸಿನಲ್ಲಿ. ಅದಕ್ಕೆ ಒಂದು ಕಡೆ ಸ್ತ್ರೀ ಮತ್ತು ಪ್ರಸೂತಿ ತಜ್ಞರಿಗೆ ಅವ್ರನಲ್ಲಿ ಜಾಗೃತಿ ಮೂಡಿಸುವಂಥದ್ದು, ಇನ್ನೊಂದು ನಮ್ಮ ವೃತ್ತಿಪರರು ಅಂದ್ರೆ ಮಕ್ಕಳ ವೈದ್ಯರನ್ನು ಕೂಡ ಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ವೆಬಿನಾರ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದು May 8 ಬರುತ್ತೆ. ಜನಗಳ ಮಟ್ಟದಲ್ಲಿ ಅದರ ಸಂಸ್ಥೆಯಲ್ಲಿ ಜನಗಳನ್ನ ಒಗ್ಗೂಡಿಸಿ, ಅದು ಪ್ರತ್ಯೇಕವಾಗಿ ಥ್ಯಾಲಸೀಮಿಯಾ ಪೇಷಂಟ್ಸ್ ಪೋಷಕರು ಇರ್ಬೋದು, ಒಗ್ಗೂಡಿಸಿ ಒಂದು ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತೀವಿ.
1: ನಾವು ಬಹಳಷ್ಟು ಹೇಳಬಹುದು, ಆದ್ರೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋ ಸಮಯ ಆಗಿದೆ. ಧನ್ಯವಾದಗಳು ತರಂಗಿಣಿ ಅವರೇ ಹಾಗೂ ಡಾಕ್ಟರ್ ಮಲ್ಲಿಕಾರ್ಜುನ್ ಸ್ವಾಮಿ ಅವರೇ. ಇದುವರೆಗೂ ಥ್ಯಾಲಸೀಮಿಯಾ ಅಂದ್ರೆ ಏನು, ಅದು ಯಾಕೆ ಬರುತ್ತೆ, ಅದರ ಲಕ್ಷಣಗಳೇನು, ಅದಕ್ಕೆ ಪರಿಹಾರಗಳೇನಿದೆ, ಅದನ್ನ ಬರದೇ ಇದ್ದ ಹಾಗೆ ತಡೆಗಟ್ಟೋದು ಯಾವ ರೀತಿ ಅಂತೆಲ್ಲ ಹೇಳಿದಿರಿ. ಹಾಗೆ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಯಾವ್ಯಾವ ಕಾರ್ಯಕ್ರಮಗಳನ್ನ ಈ ಥ್ಯಾಲಸೀಮಿಯಾ ದಿನದ ಅಂಗವಾಗಿ ಹಮ್ಮಿಕೊಂಡಿದೆ ಅಂತಾನು ಕೂಡ ನಮಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಇದಕ್ಕಾಗಿ ನಿಲಯದ ಪರವಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದಗಳು.
3: ಇದುವರೆಗೂ ವಿಶ್ವ ಥ್ಯಾಲಸೀಮಿಯಾ ದಿನದ ಸಂದರ್ಭದಲ್ಲಿ ಥ್ಯಾಲಸೀಮಿಯಾ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರಿನ ಹೆಮೆಟೋ ಆಂಕಾಲಜಿಸ್ಟ್ ಡಾಕ್ಟರ್ ತರಂಗಿಣಿ ದುರ್ಗಪ್ಪ ಹಾಗೂ ಇಂಡಿಯನ್ ಅಕಾಡೆಮಿ ಆಫ್ ಪೀರಿಯಾಟ್ರಿಕ್ಸ್ನ ಖಜಾಂಚಿಗಳು ಮತ್ತು ಮಕ್ಕಳ ತಜ್ಞರಾದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

ಕೇಳುಗರೆ ಗಮನಿಸಿ, ಮೇ 10ನೇ ತಾರೀಕು ಭಾನುವಾರ ಬೆಳಿಗ್ಗೆ 9:40ಕ್ಕೆ ಪ್ರಸಾರವಾಗುವ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಲ್ಯೂಪಸ್ ದಿನದ ಸಂದರ್ಭದಲ್ಲಿ ಲ್ಯೂಪಸ್ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರಿನ ರ್ಯುಮಟಾಲಜಿ ತಜ್ಞರಾದ ಡಾಕ್ಟರ್ ಸಂಗೀತಾ ಕೆಎನ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್.

ಈ ಬೆಳಗ್ಗೆ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಎಂ ರಾಘವೇಂದ್ರ ಅವರ ಹಾಡುಗಾರಿಕೆಯನ್ನು ಆಲಿಸುವಿರಿ. FM 100.6 ಆಕಾಶವಾಣಿ ಮೈಸೂರು, ಸಮಯ 9:30, ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ.

ಗೋಪಾಲಕೃಷ್ಣ ಗೋಖಲೆಯವರು ನನ್ನನ್ನು ತಮ್ಮ ಸ್ವಂತ ತಮ್ಮನಂತೆ ನೋಡಿಕೊಂಡರು. ನನಗೆ ಬೇಕಾದ್ದನ್ನೆಲ್ಲ ತಿಳಿದುಕೊಂಡು ಅವೆಲ್ಲವೂ ನನಗೆ ದೊರೆಯುವಂತೆ ಏರ್ಪಾಟು ಮಾಡಿದ್ದರು. ಸುದೈವದಿಂದ ನನ್ನ ಅವಶ್ಯಕತೆಗಳು ಕಡಿಮೆಯಾಗಿದ್ದವು. ಇತರರಿಂದ ಸೇವೆ ನನಗೆ ಅಷ್ಟೇನೂ ಅವಶ್ಯಕತೆ ಇರಲಿಲ್ಲ. ನನ್ನ ಸ್ವಾವಲಂಬನೆ, ಸ್ವಚ್ಛತೆ, ಉದ್ಯಮಶೀಲತೆ, ನಿಯಮಬದ್ಧ ಜೀವನ ಇವು ಅವರಿಗೆ ಒಪ್ಪಿಗೆಯಾಗಿದ್ದವು. ಇವನ್ನು ಕಂಡು ಅವರು ನನ್ನನ್ನು ತುಂಬ ಹೊಗಳುತ್ತಿದ್ದರು. ನನ್ನಿಂದ ಅವರು ಯಾವುದನ್ನು ರಹಸ್ಯವಾಗಿ ಇಟ್ಟಂತೆ ತೋರಲಿಲ್ಲ. ಅವರನ್ನು ನೋಡುವುದಕ್ಕೆ ಬಂದ ಎಲ್ಲ ಪ್ರಮುಖರಿಗೂ ಅವರು ನನ್ನ ಪರಿಚಯವನ್ನು ಮಾಡಿಸುತ್ತಿದ್ದರು. ಅವರ ಪೈಕಿ ನನಗೆ ಚೆನ್ನಾಗಿ ಜ್ಞಾಪಕ ಇರುವವರೊಬ್ಬರು ಎಂದರೆ ಡಾಕ್ಟರ್ ಪ್ರಫುಲ್ಲಚಂದ್ರ ರಾಯ್. ಅವರು ಗೋಖಲೆಯವರ ಮನೆಯ ಹತ್ತಿರವೇ ಇದ್ದರು ಮತ್ತು ಪದೇ ಪದೇ ಗೋಖಲೆಯವರನ್ನು ನೋಡಲು ಬರುತ್ತಿದ್ದರು. ಅವರು ಡಾಕ್ಟರ್ ರಾಯ್ ಅವರನ್ನು ಹೀಗೆ ಪರಿಚಯ ಮಾಡಿಕೊಟ್ಟರು. ಇವರು ಪ್ರೊಫೆಸರ್ ರಾಯ್. ಇವರ ಸಂಬಳ ತಿಂಗಳಿಗೆ 800 ರೂಪಾಯಿಗಳು. ಅದರಲ್ಲಿ ಅವರು 40 ರೂಪಾಯಿಗಳನ್ನು ಮಾತ್ರ ಸ್ವಂತಕ್ಕೆ ವೆಚ್ಚ ಮಾಡಿಕೊಂಡು ಉಳಿದದ್ದನ್ನೆಲ್ಲ ಸಾರ್ವಜನಿಕ ಕಾರ್ಯಕ್ಕೆ ಉಪಯೋಗಿಸುತ್ತಾರೆ. ಇವರಿಗೆ ಮದುವೆ ಆಗಿಲ್ಲ, ಮಾಡಿಕೊಳ್ಳಲು ಇಷ್ಟವಿಲ್ಲ ಎಂದು ಪರಿಚಯ ಮಾಡಿಕೊಟ್ಟರು. ಇಂದಿನ ಡಾಕ್ಟರ್ ರಾಯರಿಗೂ ಅಂದಿನ ಡಾಕ್ಟರ್ ರಾಯರಿಗೂ ನನಗೆ ಏನೇನೂ ವ್ಯತ್ಯಾಸ ಕಾಣುವುದಿಲ್ಲ. ಅವರ ಉಡುಪು ಇಂದು ಇರುವಷ್ಟೇ ಆಗಲು ಸರಳವಾಗಿತ್ತು. ಆದರೆ ಒಂದು ವ್ಯತ್ಯಾಸ, ಇಂದು ಅದು ಖಾದಿಯದಾಗಿದೆ, ಆಗ ಅದು ಭಾರತದ ಮಿಲ್ ಬಟ್ಟೆಯದಾಗಿತ್ತು. ಡಾಕ್ಟರ್ ರಾಯ್ ಮತ್ತು ಗೋಖಲೆಯವರ ಸಂಭಾಷಣೆಯನ್ನು ಎಷ್ಟು ಕೇಳಿದರೂ ನನಗೆ ತೃಪ್ತಿಯೇ ಆಗುತ್ತಿರಲಿಲ್ಲ. ಅವು ಯಾವಾಗಲೂ ಸಾರ್ವಜನಿಕ ಹಿತ ಮತ್ತು ಜ್ಞಾನಬೋಧೆಯನ್ನು ಉಳ್ಳುವುದಾಗಿತ್ತು. ಕೆಲವು ವೇಳೆ ಅವು ದುಃಖದಾಯಕವೂ ಆಗುತ್ತಿದ್ದವು. ಗೋಖಲೆಯವರು ಕೆಲಸ ಮಾಡುವುದನ್ನು ನೋಡುವುದೇ ಒಂದು ಸಂತೋಷವೂ ಶಿಕ್ಷಣಪ್ರದವೂ ಆಗಿತ್ತು. ಅವರು ಒಂದು ನಿಮಿಷವನ್ನೂ ವ್ಯರ್ಥ ಮಾಡುತ್ತಿರಲಿಲ್ಲ. ಜನತೆಯೊಂದಿಗೆ ಅವರ ಸಂಪರ್ಕ, ಸ್ನೇಹ ಇವೆಲ್ಲ ಸಾರ್ವಜನಿಕ ಒಳಿತಿಗಾಗಿಯೇ ಆಗಿತ್ತು. ಅವರ ಸಂಭಾಷಣೆ ಯಾವಾಗಲೂ ದೇಶದ ಹಿತಕ್ಕೆ ಸಂಬಂಧಪಟ್ಟದ್ದಾಗಿತ್ತು. ಅದರಲ್ಲಿ ಅಸತ್ಯ ಅಥವಾ ಕಾಪಟ್ಯದ ಸುಳಿವು ಇರುತ್ತಿರಲಿಲ್ಲ. ಭಾರತದ ದಾರಿದ್ರ್ಯ ಮತ್ತು ಪಾರತಂತ್ರ ಇವು ಸದಾ ಅವರ ತೀವ್ರ ಚಿಂತನೆಗಳಾಗಿದ್ದವು. ಬೇರೆ ಬೇರೆ ಜನರು ಅವರಲ್ಲಿ ಬೇರೆ ಬೇರೆ ಕಾರ್ಯಗಳಲ್ಲಿ ಕುತೂಹಲವನ್ನು ಉಂಟು ಮಾಡಲು ಬರುತ್ತಿದ್ದರು. ಅವರಿಗೆಲ್ಲ ಅವರು ಕೊಡುತ್ತಿದ್ದುದು ಒಂದೇ ಉತ್ತರ: ನೀವು ನಿಮ್ಮ ಕಾರ್ಯವನ್ನು ಮಾಡಿ, ನನ್ನ ಕಾರ್ಯವನ್ನು ನಾನು ಮಾಡುತ್ತೇನೆ. ನನಗೆ ಬೇಕಾಗಿರುವುದು ನಮ್ಮ ದೇಶದ ಸ್ವಾತಂತ್ರ್ಯ. ನನ್ನ ಎಲ್ಲ ಕಾಲವನ್ನು, ಶಕ್ತಿಯನ್ನು ವಿನಿಯೋಗಿಸಿದರೂ ಅದಕ್ಕೆ ಸಾಲದ್ದಾಗಿದೆ ಎಂದು ಹೇಳುತ್ತಿದ್ದರು. ಎಲ್ಲ ವಿಷಯಗಳಲ್ಲಿಯೂ ರಾನಡಿಯವರ ಮಾತೇ ಅವರಿಗೆ ವೇದವಾಕ್ಯವಾಗಿತ್ತು. ರಾನಡಿಯವರ ಮಾತನ್ನು ಅವರು ಹೆಜ್ಜೆ ಹೆಜ್ಜೆಗೂ ಉದಾಹರಿಸುತ್ತಿದ್ದರು. ನಾನು ಗೋಖಲೆಯವರ ಜೊತೆ ಇದ್ದಾಗ ರಾನಡಿಯವರ ಜಯಂತಿಯನ್ನು ಗೋಖಲೆಯವರು ಅದನ್ನು ತಪ್ಪದೇ ಆಚರಿಸುತ್ತಿದ್ದರು. ಆ ಕಾಲದಲ್ಲಿ ಅವರ ಜತೆಯಲ್ಲಿ ನಾನಲ್ಲದೆ ಅವರ ಮಿತ್ರರಾದ ಪ್ರೊಫೆಸರ್ ಕಥಾವಟೆ ಇರುತ್ತಿದ್ದರು. ಜಯಂತಿಯ ಉತ್ಸವದಲ್ಲಿ ಭಾಗವಹಿಸಲು ಅವರು ನಮ್ಮನ್ನು ಆಹ್ವಾನಿಸಿದರು. ಆಗ ಅವರು ಮಾಡಿದ ಭಾಷಣದಲ್ಲಿ ರಾನಡೆಯವರನ್ನು ಕುರಿತು ತಮ್ಮ ಕೆಲವು ನೆನಪುಗಳನ್ನು ಹೇಳಿಕೊಂಡರು. ಅವರು ಸ್ವಾಭಾವಿಕವಾಗಿ ರಾನಡೆ, ತೇಲೆಂಗ್, ಮಾಂಡಲಿಕ್ ಇವರನ್ನು ಹೋಲಿಕೆ ಮಾಡುತ್ತಿದ್ದರು. ತೇಲೆಂಗರ ಮನೋಹರವಾದ ಶೈಲಿಯನ್ನು ಪ್ರಶಂಸೆ ಮಾಡುತ್ತಿದ್ದರು. ಮಾಂಡಲಿಕರನ್ನು ದೊಡ್ಡ ಸುಧಾರಕರೆಂದು ಹೊಗಳುತ್ತಿದ್ದರು. ತಮ್ಮ ಕಕ್ಷಿದಾರರ ವಿಷಯದಲ್ಲಿ ಮಾಂಡಲಿಕರ ಕರ್ತವ್ಯ ಪಾಲನೆಯ ದೃಷ್ಟಾಂತವನ್ನು ಹೇಳಿಕೊಳ್ಳುತ್ತಿದ್ದರು. ಹೀಗೆ ಗೋಪಾಲಕೃಷ್ಣ ಗೋಖಲೆಯವರು ನನಗೆ ಎಲ್ಲ ವಿಷಯದಲ್ಲೂ ಮಾರ್ಗದರ್ಶಕರಾಗಿ ತೋರುತ್ತಿದ್ದರು.

ಗಾಂಧಿ ಸ್ಮೃತಿ ಕಾರ್ಯಕ್ರಮ ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 9:36. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಜನನಾಯಕ ಚಿತ್ರದ ಗೀತೆಯೊಂದನ್ನು ಆಲಿಸೋಣ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು HS ಪಣಿರಾಮಚಂದ್ರ ಅವರ. ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ಅರ್ಚನಾ, ಮೇ 10 ಹತ್ರ ಬರ್ತಾ ಇದೆ, ನೆನ್ಪಿದ್ಯಾ?
1: ಯಾಕೆ ನೆನ್ಪಿಲ್ಲ? ಅದಕ್ಕಂತಲೇ ತುಂಬಾ ತಯಾರಿ ಮಾಡ್ಕೋತಾ ಇದ್ದೀನಿ.
0: ಏನ್ ತಯಾರಿನಪ್ಪ?
1: ಮೈಸೂರು ಆಕಾಶವಾಣಿಯ ಮಹಿಳಾ ರಂಗದಲ್ಲಿ ಸಖಿ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಅಮ್ಮಂದಿರ ಬಗ್ಗೆ ಮಾತಾಡೋದಕ್ಕೆ ಅಂತ ಅವಕಾಶ ಕೊಟ್ಟಿದ್ದಾರೆ. ನಾನು ಫೋನ್ ಮಾಡಿ ನಮ್ಮಮ್ಮನ ಬಗ್ಗೆ ಮಾತಾಡ್ತೀನಿ.
0: ಆಹಾಹಾ, ಜಾಣೆ, ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಯಾ. ಗೆಳತಿಯರೇ, ನೀವು ಸಹ ಮಹಿಳಾ ರಂಗದಲ್ಲಿ ಪ್ರಸಾರವಾಗುವ ಸಖಿ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನೀವು ನಿಮ್ಮ ತಾಯಂದಿರ ಬಗ್ಗೆ ಮಾತನಾಡಬಹುದು. ತಪ್ಪದೇ ಕೇಳಿ ಹಾಗೂ ಭಾಗವಹಿಸಿ. ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಖಿ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ.

ಇದೊಂದು ಪ್ರಕಟಣೆ. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಗ್ರಾಮೀಣ ಪುನರ್ವಸತಿ ಯೋಜನೆಯ ಅಡಿ ನಗರ ಪುನರ್ವಸತಿ ಕಾರ್ಯಕರ್ತರನ್ನು ಗೌರವಧನದ ಆಧಾರದ ಮೇಲೆ ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಖಾಲಿ ಇರುವ ನಗರ ಪುನರ್ವಸತಿ ಕಾರ್ಯಕರ್ತರ ನೇಮಕಾತಿಗಾಗಿ ಅರ್ಜಿಯನ್ನು ಕರೆಯಲಾಗಿದೆ. ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಉತ್ತೀರ್ಣರಾಗಿರಬೇಕು. ಅಂಕಪಟ್ಟಿ ಕಡ್ಡಾಯ. ವಯೋಮಿತಿ 18-45 ವರ್ಷದ ಒಳಗಿರಬೇಕು. ಪುರುಷ ಹಾಗೂ ಮಹಿಳೆ ವಿಕಲಚೇತನರಿಗೆ ಮಾತ್ರ ಅವಕಾಶವಿರುತ್ತದೆ. ಸದರಿ ಹುದ್ದೆಯು ಗೌರವಧನ ಆಧಾರಿತ ಹುದ್ದೆಯಾಗಿದ್ದು ಖಾಯಂ ಹುದ್ದೆ ಆಗಿರುವುದಿಲ್ಲ. ಆಸಕ್ತ ಅರ್ಹ ವಿಕಲಚೇತನರು ನಿಗದಿತ ಅರ್ಜಿ ನಮೂನೆಯನ್ನು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ, ಪುಲಿಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು, ಇಲ್ಲಿನ ಕಚೇರಿಯ ಸಮಯದಲ್ಲಿ May 22 ಪಡೆಯಬಹುದು. ಭರ್ತಿ ಮಾಡಿದ ಅರ್ಜಿಗಳನ್ನು ಅಗತ್ಯ ದಾಖಲಾತಿಗಳೊಂದಿಗೆ May 25 ಸಂಜೆ 5 ಒಳಗೆ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ, ತಿಲಕ್ ನಗರ, ಪುಲಿಕೇಶಿ ರಸ್ತೆ, ಮೈಸೂರು, ಇಲ್ಲಿಗೆ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿಯ ಸಂಖ್ಯೆ ಕೋಡ್ ಸಹಿತ 08121-24903333. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ರಣಧೀರ ಚಿತ್ರದ ಗೀತೆಯೊಂದನ್ನು. ಹಾಡಿದ್ದಾರೆ ರಮೇಶ್ ಹಾಗೂ ಪಿ ಸುಶೀಲ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

0: ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ ಕೇತುಪುರ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
1: ಕಿತ್ತಾಳೆ ಹಣ್ಣ ತಂದಿವು ನೀಮದೇವ ನಿಮ್ಗೆ, ಕಿತ್ತಾಳೆ ಹಣ್ಣ ತಂದಿವು ನೀಮದಪ್ಪ.
0: ತಪ್ಪದೆ ಆಲಿಸಿ, ಇದೇ ಶನಿವಾರ ಮಧ್ಯಾಹ್ನ 3:30 ಕಾರ್ಯಕ್ರಮ ಮಕ್ಕಳ ಮಂಟಪ.
2: ಪ್ರೂವನ್ ಅಕಾಡೆಮಿಕ್ ಟ್ರಾನ್ಸ್ಫಾರ್ಮೇಶನ್ ಗಾಗಿ ಒಂದೇ ಹೆಸರು, ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್. ಅಫೋರ್ಡಬಲ್ ಮತ್ತು ಟ್ರಾನ್ಸ್ಪರೆಂಟ್ ಫೀ ಸ್ಟ್ರಕ್ಚರ್ ಜೊತೆಗೆ ಎಸ್ಎಸ್ಎಲ್ಸಿಯಲ್ಲಿ ಲೋ ಸ್ಕೋರ್ ಮಾಡಿದರೂ ಕೂಡ ಪಿಯುಸಿಯಲ್ಲಿ ಡಿಸ್ಟಿಂಕ್ಷನ್ ಅಚೀವ್ ಮಾಡಿದ ಎಕ್ಸಾಂಪಲ್ಸ್ ಸೆಟ್ ಮಾಡಿರೋ ಕ್ಯಾಂಪಸ್. ಸ್ಟ್ರಕ್ಚರ್ಡ್ ಕೋಚಿಂಗ್ ಮತ್ತು ರೆಗ್ಯುಲರ್ ಟೆಸ್ಟ್ ನಿಂದ ಕನ್ಸಿಸ್ಟೆಂಟ್ ರಿಸಲ್ಟ್ಸ್ ಗ್ಯಾರಂಟಿ. ವೆಲ್ ಡಿಸಿಪ್ಲಿನ್ ಅಕಾಡೆಮಿಕ್ ಹಾಸ್ಟೆಲ್ ಫೆಸಿಲಿಟಿ ಸಪರೇಟ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಂಡ್ ಅಡ್ವಾನ್ಸ್ ಕೋಚಿಂಗ್ ಫಾರ್ ಕೆಸಿಇಟಿ, ನೀಟ್ ಅಂಡ್ ಜೆಇಇ ಕೋಚಿಂಗ್ ಮತ್ತು ಮೆರಿಟೋರಿಯಸ್ ಸ್ಟೂಡೆಂಟ್ ಗಳಿಗಾಗಿ ಸ್ಕಾಲರ್ಶಿಪ್ ಸೌಲಭ್ಯ. ಪಿಸಿಎಂಬಿ ಪಿಸಿಎಂಸಿ ಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಭೇಟಿ ನೀಡಿ ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್, ಥರ್ಡ್ ಸ್ಟೇಜ್, ಶ್ರೀರಾಮ್ಪುರ, ಮೈಸೂರು.
0: ಲವ್ ಸ್ಟೋರಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಶಮಿತಾ ಮಲ್ನಾಡ್. ಕೆ ಕಲ್ಯಾಣ್ ಬರೆದಿರುವ ಗೀತೆಗೆ ಸಂಗೀತ ನೀಡಿದ್ದಾರೆ ಎಸ್ ಎ ರಾಜ್ಕುಮಾರ್.

ಬರೆಯಲಾಗದ ಕಥೆ, ಒಂದು ಮುತ್ತಿನ ಕಥೆ.

0: Oya, aye,
1: aha, aunga.
2: ಕಾರ್ಯಕ್ರಮದ ಕಡೆಯದಾಗಿ ಕುಟುಂಬ ಚಿತ್ರದ ಗೀತೆ ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಸಂಗಡಿಗರು ಉಪೇಂದ್ರ ಅವರು ಬರೆದಿರುವ ಗೀತೆಗೆ ಸಂಗೀತ ನೀಡಿದ್ದಾರೆ ಗುರುಕಿರಣ್.

0: ಇದುವರೆಗೆ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6.
1: ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27ನೇ ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
2: ಆತ್ಮೀಯ ಕೇಳುಗರೆ, ಇಂದು ಸಂಜೆ 4:30 ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ಮೈಸೂರಿನ ಚಾಮರಾಜೇಂದ್ರ ದೃಶ್ಯಕಲಾ ಕಾಲೇಜಿನಲ್ಲಿರುವ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳು ಈ ಕುರಿತು ಮಾತುಕತೆಯನ್ನು ಆಲಿಸಬಹುದು. ಮರೆಯದೆ ಕೇಳಿ, ಇಂದು ಸಂಜೆ 4:30 ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮ.
3: ಬೆಳಕಿಲ್ಲದೆ ಬದುಕಿಲ್ಲ,
4: ಮಣ್ಣಿಲ್ಲದೆ ಕಸುವಿಲ್ಲ,
3: ಜಲವಿಲ್ಲದೆ ಜೀವವಿಲ್ಲ,
4: ಹಸಿರಿಲ್ಲದೆ ಉಸಿರಿಲ್ಲ,
3: ಹರಿತಿಲ್ಲದೆ ಜಗತ್ತಿಲ್ಲ.
5: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
4: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
3: ಸಸ್ಯ ವೈದ್ಯರ ಕಿವಿಮಾತು
4: ಪ್ರಾಯೋಜಿತ ಬಾನುಲಿ ಸರಣಿ.
6: ಮರವಾಗೆಲೆವೋ ಜೀವವೇ ಮರವಾಗು.
3: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10.
7: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
3: ತಪ್ಪದೆ ಆಲಿಸಿ
4: ಸಸ್ಯ ವೈದ್ಯರ ಕಿವಿ ಮಾತು
3: ಹರಿತೆ ಜಗತ್ತು.

0: ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ವೇಳೆ 10 ಗಂಟೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
1: ಕಲಾ ಸಂವಹನ ಟ್ರಸ್ಟ್ನಿಂದ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ
2: ಸಿತಾರ್ ಸಂಭ್ರಮ ಇದೇ ಶನಿವಾರ 9ನೇ ತಾರೀಕು ಸಂಜೆ 5 ಗಂಟೆಗೆ ಮೈಸೂರು ಕರ್ನಾಟಕ ಕಲಾಮಂದಿರದಲ್ಲಿ
1: ಸಿತಾರ್ ಸಿಂಚನ ತಂಡದ 50 ಕಲಾವಿದರಿಂದ ಸಿತಾರ್ ವಾದನ.
2: ಪದ್ಮಶ್ರೀ ಪಂಡಿತ್ ವೆಂಕಟೇಶ ಕುಮಾರ್ ಅವರಿಂದ ಗಾಯನ.
1: ಉಸ್ತಾದ್ ಮೊಹಸಿನ್ ಖಾನ್ ಅವರಿಂದ ಸಿತಾರ್ ಸಿಂಚನ.
2: ಪ್ರವೇಶ ಉಚಿತ,
1: ಬನ್ನಿ
2: ಪಾಲ್ಗೊಳ್ಳಿ.
0: ಇಂದಿನ ಕಾರ್ಯಕ್ರಮದಲ್ಲಿ ಬಳ್ಳಾರಿ ರಾಘವೇಂದ್ರ ಅವರ ಹಾಡುಗಾರಿಕೆಯನ್ನು ಆಲಿಸಲಿದ್ದೀರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ಸಿವಿ ಶ್ರುತಿ, ಮೃದಂಗ ಮೈಸೂರು ಎನ್ ಸುದರ್ಶನ್. ಪ್ರಾರಂಭಕ್ಕೆ ಬಳ್ಳಾರಿ ಶೇಷಗಿರಿ ಆಚಾರ್ ಅವರ ಕೃತಿ ರಾಗ ನಾರಾಯಣಿ, ಆದಿತಾಳದಲ್ಲಿ ವರಶೃಂಗಗಿರಿ ಪುರವಿಹಾರಿಣಿ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಳ್ಳಾರಿ ರಾಘವೇಂದ್ರ ಅವರ ಹಾಡುಗಾರಿಕೆಯನ್ನು ಆಲಿಸಿದಿರಿ. ಪಕ್ಕವಾದ್ಯದಲ್ಲಿ ಸಹಕಾರ ನೀಡಿದವರು ವಯಲಿನ್ ಸಿವಿ ಶ್ರುತಿ, ಮೃದಂಗ ಮೈಸೂರು ಎನ್ ಸುದರ್ಶನ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಎಫ್ಎಂ 100.6. ಸಮಯ 10:32. ಹಿಂದಿ ಚಿತ್ರಗೀತೆಗಳು. ಮುಕೇಶ್ ಹಾಗೂ ಮೊಹಮ್ಮದ್ ರಫಿ ಅವರೊಂದಿಗೆ ಸುಮನ್ ಕಲ್ಯಾಣ್ಪುರ್ ಹಾಡಿರುವ ಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ಮೊದಲಿಗೆ ರಾಜ್ಕುಮಾರ್ ಚಿತ್ರದ ಗೀತೆ.

0: ಅರ್ಚನಾ, ಮೇ 10 ಹತ್ರ ಬರ್ತಾ ಇದೆ, ನೆನ್ಪಿದ್ಯಾ?
1: ಯಾಕೆ ನೆನ್ಪಿಲ್ಲ, ಅದಕ್ಕಂತಲೇ ತುಂಬಾ ತಯಾರಿ ಮಾಡ್ಕೋತಾ ಇದ್ದೀನಿ.
0: ಏನ್ ತಯಾರಿನಪ್ಪ?
1: ಮೈಸೂರು ಆಕಾಶವಾಣಿಯ ಮಹಿಳಾ ರಂಗದಲ್ಲಿ ಸಖಿ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಅಮ್ಮಂದಿರ ಬಗ್ಗೆ ಮಾತಾಡೋದಕ್ಕೆ ಅಂತ ಅವಕಾಶ ಕೊಟ್ಟಿದ್ದಾರೆ. ನಾನು ಫೋನ್ ಮಾಡಿ ನಮ್ಮಮ್ಮನ ಬಗ್ಗೆ ಮಾತಾಡ್ತೀನಿ.
0: ಆಹಾ, ಜಾಣೆ, ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಯಾ. ಗೆಳತಿಯರೇ, ನೀವು ಸಹ ಮಹಿಳಾ ರಂಗದಲ್ಲಿ ಪ್ರಸಾರವಾಗುವ ಸಖಿ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನೀವು ನಿಮ್ಮ ತಾಯಂದಿರ ಬಗ್ಗೆ ಮಾತನಾಡಬಹುದು. ತಪ್ಪದೇ ಕೇಳಿ ಹಾಗೂ ಭಾಗವಹಿಸಿ. ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಖಿ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ.

ಇದೊಂದು ಪ್ರಕಟಣೆ. ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ನ್ಯೂ ಸಾಯಜಿರಾವ್ ರಸ್ತೆ, ವಿಶ್ವೇಶ್ವರಯ್ಯ ವೃತ್ತ, ಮೈಸೂರು. ಇಲ್ಲಿನ ಶಲ್ಯತಂತ್ರ ಹೊರರೋಗಿ ವಿಭಾಗದಲ್ಲಿ May 31 ಮೂತ್ರಕೋಶದ ಕಲ್ಲಿನ ತೊಂದರೆಗೆ ವಿಶೇಷ ಚಿಕಿತ್ಸಾ ಶಿಬಿರವನ್ನು 10:00 ಸಂಜೆ 4:00 ಆಯೋಜಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9449942309. ಪ್ರಕಟಣೆ ಕೇಳಿದಿರಿ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಸಮಯ 10:45. ಮುಂದಿನ ಗೀತೆ ಸಾತಿ ಚಿತ್ರದ್ದು.

0: ಕಾದಂಬರಿ ವಿಹಾರ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು ಪ್ರತಿ ಭಾನುವಾರ ಬೆಳಿಗ್ಗೆ 7:15 ಮರುಪ್ರಸಾರ ಶುಕ್ರವಾರ ಮಧ್ಯಾಹ್ನ 12:45 ಮರೆಯದೆ ಕೇಳಿ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು ಕಾದಂಬರಿ ವಿಹಾರದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 7:15 ಹಾಗೂ ಶುಕ್ರವಾರ ಮಧ್ಯಾಹ್ನ 12:45 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.
1: ಕಾರ್ಯಕ್ರಮದ ಕಡೆಯ ಗೀತೆ ಛೋಟಿ ಸಿ ಮುಲಾಕಾತ್ ಚಿತ್ರದ್ದು.
2: तुझे देखा, तुझे चाहा, तुझे पूजा मैंने, बस इतनी खता है मेरी, और खता क्या है?

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊಹಮ್ಮದ್ ರಫಿ, ಸುಮನ್ ಕಲ್ಯಾಣ್ಪುರ್ ಮತ್ತು ಮುಕೇಶ್ ಅವರುಗಳ ಧ್ವನಿಗಳಲ್ಲಿದ್ದ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತೆ ನಮ್ಮ ನಿಲಯದಿಂದ ಹಿಂದಿ ಚಿತ್ರಗೀತೆಗಳು ಇಂದು ರಾತ್ರಿ 8:30 ಪ್ರಸಾರವಾಗಲಿವೆ.
1: ಪ್ರೂವನ್ ಅಕಾಡೆಮಿಕ್ ಟ್ರಾನ್ಸ್ಫಾರ್ಮೇಶನ್ಸ್ಗಾಗಿ ಒಂದೇ ಹೆಸರು ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್. ಅಫೋರ್ಡಬಲ್ ಮತ್ತು ಟ್ರಾನ್ಸ್ಪರೆಂಟ್ ಫೀ ಸ್ಟ್ರಕ್ಚರ್ ಜೊತೆಗೆ ಎಸ್ಎಸ್ಎಲ್ಸಿಯಲ್ಲಿ ಲೋ ಸ್ಕೋರ್ ಮಾಡಿದರೂ ಕೂಡ ಪಿಯುಸಿಯಲ್ಲಿ ಡಿಸ್ಟಿಂಕ್ಷನ್ ಅಚೀವ್ ಮಾಡಿದ ಎಕ್ಸಾಂಪಲ್ಸ್ ಸೆಟ್ ಮಾಡಿರೋ ಕ್ಯಾಂಪಸ್. ಸ್ಟ್ರಕ್ಚರ್ಡ್ ಕೋಚಿಂಗ್ ಮತ್ತು ರೆಗ್ಯುಲರ್ ಟೆಸ್ಟ್ ನಿಂದ ಕನ್ಸಿಸ್ಟೆಂಟ್ ರಿಸಲ್ಟ್ ಗ್ಯಾರಂಟಿ. ವೆಲ್ ಡಿಸಿಪ್ಲಿನ್ ಅಕಾಡೆಮಿಕ್ ಹಾಸ್ಟೆಲ್ ಫೆಸಿಲಿಟಿ ಸಪರೇಟ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಂಡ್ ಅಡ್ವಾನ್ಸ್ ಕೋಚಿಂಗ್ ಫಾರ್ ಕೆಸಿಇಟಿ, ನೀಟ್ ಅಂಡ್ ಜೆಇಇ ಕೋಚಿಂಗ್ ಮತ್ತು ಮೆರಿಟೋರಿಯಸ್ ಸ್ಟೂಡೆಂಟ್ಗಳಿಗಾಗಿ ಸ್ಕಾಲರ್ಶಿಪ್ ಸೌಲಭ್ಯ. ಪಿಸಿಎಂಬಿ ಪಿಸಿಎಂಸಿಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಭೇಟಿ ನೀಡಿ ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್, ಥರ್ಡ್ ಸ್ಟೇಜ್, ಶ್ರೀರಾಮ್ಪುರ, ಮೈಸೂರು.
2: ಕಲಾ ಸಂವಹನ ಟ್ರಸ್ಟ್ನಿಂದ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ
3: ಸಿತಾರ್ ಸಂಭ್ರಮ ಇದೇ ಶನಿವಾರ 9 ಸಂಜೆ 5:00 ಮೈಸೂರು ಕರ್ನಾಟಕ ಕಲಾಮಂದಿರದಲ್ಲಿ
2: ಸಿತಾರ್ ಸಿಂಚನ ತಂಡದ 50 ಕಲಾವಿದರಿಂದ ಸಿತಾರ್ ವಾದನ.
3: ಪದ್ಮಶ್ರೀ ಪಂಡಿತ್ ವೆಂಕಟೇಶ ಕುಮಾರ್ ಅವರಿಂದ ಗಾಯನ.
2: ಉಸ್ತಾದ್ ಮೊಹಸಿನ್ ಖಾನ್ ಅವರಿಂದ ಸಿತಾರ್ ಸಿಂಚನ.
3: ಪ್ರವೇಶ ಉಚಿತ,
2: ಬನ್ನಿ
3: ಪಾಲ್ಗೊಳ್ಳಿ.
0: ಇದು ಆಕಾಶವಾಣಿ ಮೈಸೂರು FM 100.6. 11:00 ಈ ಸಮಯದಲ್ಲಿ ಇನ್ನೀಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಮಿಶ್ರ ಮಾಧುರ್ಯ. ಮಿಶ್ರ ಮಾಧುರ್ಯವನ್ನು ಹೊತ್ತು ತಂದಿದ್ದೇನೆ ನಾನು, ನಿಮ್ಮ ಮೆಚ್ಚಿನ ಮೈಸೂರು ಬಾನುಲಿಯ ಸವಿಯುಲಿ ಅರ್ಚನಾ ಆರ್ಯ. ಇಂದಿನ ಮಿಶ್ರ ಮಾಧುರ್ಯದ ವಿಶೇಷ ಕನ್ನಡ ಹಿಂದಿ ಚಿತ್ರಗೀತೆಗಳು, ಭಾವಗೀತೆಗಳು, ಗಜಲ್ ಮತ್ತು ಜನಪದ ಗೀತೆ. ಕಾರ್ಯಕ್ರಮದ ಆರಂಭ ಅಮೃತ ವರ್ಷಿಣಿ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಸಂಗಡಿಗರೊಂದಿಗೆ ಧ್ವನಿಯಾಗಿರುವ ಕೆ ಕಲ್ಯಾಣ್ ಅವರು ಬರೆದಿರುವಂತಹ ಗೀತೆ. ಸಂಗೀತ ನೀಡಿದ್ದಾರೆ ದೇವ.
4: ನೋಟಗಳು ಕೋಲ್ಮಿಂಚಿನ ಬಾಣಗಳು

ಮಿಶ್ರ ಮಾಧುರ್ಯ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ಅರ್ಚನಾ ಉಡುಪ ಅವರ ಧ್ವನಿಯಲ್ಲಿರುವ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಕವಿತೆಯೊಂದನ್ನು ಕೇಳಿಬರೋಣ.

ಕೇಳುಗರೆ, ಇಲ್ಲೊಂದು ಪ್ರಕಟಣೆ ಇದೆ. 2026-27 ಸಾಲಿನಲ್ಲಿ SSLC ನಂತರದ ಪ್ರಥಮ ವರ್ಷದ ಡಿಪ್ಲೊಮಾ ಪ್ರವೇಶ ಪ್ರಕ್ರಿಯೆಯ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ CPC ಪಾಲಿಟೆಕ್ನಿಕ್ ಸಂಸ್ಥೆಯಲ್ಲಿನ ಇಂಜಿನಿಯರಿಂಗ್ ವಿಭಾಗದ ಪ್ರಥಮ ವರ್ಷದ ಆಟೋಮೊಬೈಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಮಷಿನ್ ಟೂಲ್ ಟೆಕ್ನಾಲಜಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಡಿಪ್ಲೊಮಾ ಕೋರ್ಸುಗಳಿಗೆ ಮೆರಿಟ್ ಆಧಾರಿತ ಆನ್ಲೈನ್ ಮೂಲಕ ಪ್ರವೇಶ ನೀಡಲಾಗುತ್ತಿದ್ದು, ಸದರಿ ಕೋರ್ಸುಗಳಿಗೆ ಪ್ರವೇಶ ಬಯಸುವ ಅಭ್ಯರ್ಥಿಗಳು ಇಲಾಖೆಯ ಅಧಿಕೃತ ವೆಬ್ಸೈಟ್ಗಳಿಂದ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿದ ಅರ್ಜಿ ಮತ್ತು ಆದ್ಯತಾ ಪಟ್ಟಿಯನ್ನು ಸಮೀಪದ ಯಾವುದೇ ಸರ್ಕಾರಿ ಪಾಲಿಟೆಕ್ನಿಕ್ಗಳ ಪ್ರಾಂಶುಪಾಲರಿಗೆ ದಿನಾಂಕ 16/5/2026 ಸಂಜೆ 5 ಗಂಟೆಯವರೆಗೆ ಸಲ್ಲಿಸಬಹುದು. ಅಭ್ಯರ್ಥಿಗಳು ನೀಡುವ ಆದ್ಯತೆ ಅನುಸಾರವಾಗಿ ಮೆರಿಟ್ ಹಾಗೂ ರೋಸ್ಟರ್ಗೆ ಅನುಗುಣವಾಗಿ ಆನ್ಲೈನ್ ಮೂಲಕ ಸೀಟು ಹಂಚಿಕೆ ಮಾಡಲಾಗುವುದು. ನಾನ್ ಇಂಜಿನಿಯರಿಂಗ್ ಪ್ರಥಮ ವರ್ಷದ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಕನ್ನಡ ಮತ್ತು ಕಮರ್ಷಿಯಲ್ ಪ್ರಾಕ್ಟೀಸ್ ಇಂಗ್ಲಿಷ್ ಕೋರ್ಸುಗಳಿಗೆ ಮೆರಿಟ್ ಹಾಗೂ ರೋಸ್ಟರ್ಗೆ ಅನುಗುಣವಾಗಿ ಅರ್ಹ ಅಭ್ಯರ್ಥಿಗಳಿಗೆ ಸಂಸ್ಥೆಯ ಪ್ರಾಂಶುಪಾಲರ ಹಂತದಲ್ಲಿ ಆಫ್ಲೈನ್ ಮೂಲಕ ಪ್ರವೇಶವನ್ನು ನೀಡಲಾಗುವುದು. ಸದರಿ ಕೋರ್ಸುಗಳಿಗೆ ದಿನಾಂಕ 16/5/2026 ಸಂಜೆ 5 ಗಂಟೆಯವರೆಗೆ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಯನ್ನು ಸಾರ್ವಜನಿಕರು ಸರ್ಕಾರಿ ಅಥವಾ ಅನುದಾನಿತ ಪಾಲಿಟೆಕ್ನಿಕ್ಗಳಲ್ಲಿ ಕಚೇರಿ ವೇಳೆಯಲ್ಲಿ ಪಡೆಯಬಹುದಾಗಿದೆ ಹಾಗೂ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ dteke.karnataka.gov.in ಅಥವಾ dtetech.karnataka.gov.in ಈ ವೆಬ್ಸೈಟ್ಗಳನ್ನು ಕೂಡ ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ. ಮಿಶ್ರ ಮಾಧುರ್ಯ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ, ರಾಜ ನನ್ನ ರಾಜ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಮತ್ತು PB ಶ್ರೀನಿವಾಸ್ ಅವರು ಹಾಡಿರುವ ಗೀತೆಯನ್ನು ಕೇಳೋಣ. ಜಿ ಉದಯಶಂಕರ್ ಅವರ ಸಾಹಿತ್ಯ, GK ವೆಂಕಟೇಶ್ ಅವರ ಸಂಗೀತ ಈ ಹಾಡಿಗಿದೆ.

0: ದೈಹಿಕ ದೀಕ್ಷೆ ಪ್ರೀತಿಯ ಕೆಡುಗರೆ, ಸದೃಢ ಆರೋಗ್ಯಕ್ಕಾಗಿ ಸಲಹೆಗಳನ್ನು ಹೊತ್ತ ಬಾನುಲಿ ಸರಣಿ ಪ್ರತಿ ಗುರುವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10. ಜನಸಾಮಾನ್ಯರನ್ನು ಕಾಡುವ ಆರೋಗ್ಯ ಸಮಸ್ಯೆಗಳು, ಚಿಕಿತ್ಸೆ ಹಾಗೂ ಮುನ್ನೆಚ್ಚರಿಕೆಗಳನ್ನು ಕುರಿತ ಬಾನುಲಿ ಸರಣಿ ದೈಹಿಕ ದೀಕ್ಷೆ ಪ್ರತಿ ಗುರುವಾರ ಬೆಳಗ್ಗೆ 6:35 ಹಾಗೂ ಅಂದೇ ಸಂಜೆ 6:10 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
1: ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಇನ್ನೀಗ ಭಕ್ತಿಗೀತೆಯ ಕೇಳುವ ಸಮಯ.

ಕೇಳುಗರೆ, ಇಲ್ಲೊಂದು ಪ್ರಕಟಣೆ ಇದೆ. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಐಟಿಐ ಎನ್ಆರ್ ಮೊಹಲ್ಲಾ ಮೈಸೂರು, ಇಲ್ಲಿ ಆಗಸ್ಟ್ 2026ನೇ ಸಾಲಿಗೆ ಮೆರಿಟ್ ಕಮ್ ರಿಸರ್ವೇಷನ್ ಆಧಾರಿತ ಪ್ರವೇಶಗಳನ್ನು ಆನ್ಲೈನ್ ಮುಖಾಂತರ ಮಾಡಲಾಗುತ್ತಿದೆ. ಪ್ರವೇಶ ಪಡೆಯಲು ದಿನಾಂಕ 1/8/2026 14 ವರ್ಷ ಮೇಲ್ಪಟ್ಟ ವಯೋಮಿತಿ ಕಡ್ಡಾಯವಾಗಿರುತ್ತದೆ. ವೃತ್ತಿಯ ಅನುಸಾರವಾಗಿ ಎಸ್ಎಸ್ಎಲ್ಸಿಯಲ್ಲಿ ಉತ್ತೀರ್ಣ ಅಥವಾ ಅನುತ್ತೀರ್ಣರಾದ ಮತ್ತು 8ನೇ ತರಗತಿಯಲ್ಲಿ ಉತ್ತೀರ್ಣರಾದ ಅರ್ಹ ಆಸಕ್ತ ಅಭ್ಯರ್ಥಿಗಳು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಐಟಿಐ ಮೈಸೂರು ಬೆಂಗಳೂರು ರಸ್ತೆ ಎನ್ಆರ್ ಮೊಹಲ್ಲಾ ಮೈಸೂರು ಇಲ್ಲಿನ ಎನ್ಸಿವಿಟಿ ಸಂಯೋಜಿತ ಸಿಟಿಎಸ್ ಅಥವಾ

ಉದ್ಯೋಗ ಯೋಜನೆಯಡಿಯಲ್ಲಿರುವ ಇಂಜಿನಿಯರಿಂಗ್ ಹಾಗೂ ನಾನ್ ಇಂಜಿನಿಯರಿಂಗ್ ವೃತ್ತಿಗಳಿಗೆ ರಾಜ್ಯದ ಯಾವುದೇ ಭಾಗದಿಂದ ಇಲಾಖೆಯ ವೆಬ್ಸೈಟ್ www.citecarnataka.gov.in ಮೂಲಕ ಸ್ವತಃ ಅಥವಾ ಸಂಸ್ಥೆಯಲ್ಲಿರುವ ಹೆಲ್ಪ್ ಡೆಸ್ಕ್ ಮುಖಾಂತರ ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಲು ಇಂದೇ ಕಡೆಯ ದಿನವಾಗಿರುತ್ತದೆ. ವಿದ್ಯಾರ್ಥಿನಿಯರಿಗೆ ಯಾವುದೇ ಶುಲ್ಕವಿಲ್ಲದೆ ಪ್ರವೇಶ ಉಚಿತವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ 9945616088 ಅಥವಾ 9900378488 ಈ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ.

ಮಿಶ್ರ ಮಾಧುರಿಯ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಭಾವಗೀತೆಯೊಂದನ್ನು ಕೇಳೋಣ. ಎಂಡಿ ಪಲ್ಲವಿ ಅವರು ಧ್ವನಿಯಾಗಿರುವ ಈ ಕವಿತೆ ಡಾಕ್ಟರ್ HS ವೆಂಕಟೇಶಮೂರ್ತಿಯವರದ್ದು.

ಇದಾಗಿತ್ತು ಇಂದಿನ ಮಿಶ್ರ ಮಾಧುರ್ಯ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಇದುವರೆಗೆ ಮಿಶ್ರ ಮಾಧುರ್ಯ ಕೇಳಿದಿರಿ. ಸಮಯ ಇನ್ನೇನು 12 ಗಂಟೆ ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಅಂತಾರಾಷ್ಟೀಯ ರೆಡ್ ಕ್ರಾಸ್ ಸಮಿತಿ ಐಸಿಆರ್ಸಿ ಸಂಸ್ಥಾಪಕ ಮೊದಲ ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ ಹೆನ್ರಿ ಡ್ಯುನಾಂಟ್ ಅವರ ಜನ್ಮ ವಾರ್ಷಿಕೋತ್ಸವದ ಗೌರವಾರ್ಥ ಇಂದು ವಿಶ್ವ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಾದ್ಯಂತ ಸಂಘರ್ಷಗಳು, ವಿಪತ್ತುಗಳು ಮತ್ತು ಆರೋಗ್ಯ ತುರ್ತು ಪರಿಸ್ಥಿತಿಗಳಲ್ಲಿ ಬಾಧಿತರಾದ ಜನರಿಗೆ ನಿಷ್ಪಕ್ಷಪಾತ ಮಾನವೀಯ ನೆರವು ನೀಡುವ ಸ್ವಯಂ ಸೇವಕರ ಪ್ರಯತ್ನಗಳನ್ನು ಈ ದಿನ ಗೌರವಿಸಲಾಗುತ್ತದೆ. ಭಾರತದಲ್ಲಿ ಪ್ರಸಾರ ಸೇವೆ ಆರಂಭಗೊಂಡ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ಬೆಳಗ್ಗೆ 8 ಗಂಟೆಗೆ ಜನ ಸಹಭಾಗಿತ್ವದಲ್ಲಿ ತನ್ನ ಆತ್ಮೀಯ ಶ್ರೋತೃಗಳೊಂದಿಗೆ ಆಕಾಶವಾಣಿ ಅಟ್ 90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಆಕಾಶವಾಣಿ ಧಾರವಾಡ ಕೇಂದ್ರದ ಅಭಿಯಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್ ಹಾಗೂ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಆಕಾಶವಾಣಿ ಧಾರವಾಡ ಕೇಂದ್ರದ ಆವರಣದಲ್ಲಿ ಆಕಾಶವಾಣಿ ಅಟ್ 90 ಫಿಟ್ ಇಂಡಿಯಾ ವಾಕಥಾನ್ಗೆ ಚಾಲನೆ ನೀಡಿದರು. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದ ಕೆಎಲ್ಎಸ್ ವಿಶ್ವನಾಥರಾವ್ ದೇಶಪಾಂಡೆ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದ ಅಧ್ಯಾಪಕ ವೃಂದ ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ ವಿಶೇಷ ಆಹ್ವಾನಿತ ಶ್ರೋತೃಗಳು, ಸಾರ್ವಜನಿಕರು, ಆಕಾಶವಾಣಿ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿ ಪಾಲ್ಗೊಂಡಿದ್ದರು. ವಾಕಥಾನ್ನಲ್ಲಿ ಪಾಲ್ಗೊಂಡ ಆಕಾಶವಾಣಿ ಕೇಳುಗ ಹಾಗೂ ನಿವೃತ್ತ ಪ್ರಾಧ್ಯಾಪಕ, ಮೂಲತಃ ಬೆಳಗಾವಿ ಜಿಲ್ಲೆ ರಾಮದುರ್ಗದ, ಪ್ರಸ್ತುತ ಧಾರವಾಡದಲ್ಲಿ ನೆಲೆಸಿರುವ ಸುರೇಶ್ ಗುದಗನವರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಆಕಾಶವಾಣಿ ನನಗೆ ಚಿಕ್ಕವನಿಂದಲೂ ನನಗೆ ಅತ್ಯಂತ ಸೇರ್ಪಡಿಸಿದೆ. ಆಗಿನಿಂದಲೂ ನಾನು ಆಕಾಶವಾಣಿ ಒಂದು ಸೇವೆ ಹುಚ್ಚು. ಈಗ ಮನೆಯಲ್ಲಿ ಒಂದು ರೇಡಿಯೋನೇ ಇದೆ, ನಾನು ಎಲ್ಲ ಕಾರ್ಯಕ್ರಮವನ್ನು ಕೇಳ್ತಾ ಇರ್ತೀವಿ. ಆಕಾಶವಾಣಿ ಇವತ್ತು 90 ವರ್ಷ ಪೂರೈಸಿದ ನಿಮಿತ್ತ ನಮಗೆ ಅತ್ಯಂತ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಆಕಾಶವಾಣಿ ಇಡೀ ನಾಡಿನಾದ್ಯಂತ ಪ್ರತಿಯೊಬ್ಬರಿಗೂ ಅದು ಮನೆ ಮುಟ್ಟತ್ತೆ. ಎಲ್ಲ ಕಾರ್ಯಕ್ರಮಗಳನ್ನು ತನ್ನವರಿಂದ ಹಿಡಿದು ದೊಡ್ಡವರವರೆಗೂ ಸಂದರ್ಶನ ಮಾಡಿ ಎಲ್ಲರಿಗೂ ಅವರು ತಲುಪಿಸ್ತಾ ಇದ್ದಾರೆ. ಅದೊಂದು ಅತ್ಯಂತ ಸೂಚ್ಯವಾದ ಕಾರ್ಯ. ಇವತ್ತು ಮುಂಜಾನೆ 90 ವರ್ಷ ಪೂರೈಸಿದ ನಿಮಿತ್ತ ವಾಕ್ತಾನದಲ್ಲಿ ನಾವು ಖುಷಿಯಿಂದ ಭಾಗವಹಿಸಿದ್ದೀವಿ. ಹೀಗೆ ಆಕಾಶವಾಣಿ ನಿರಂತರವಾಗಿ ಎಂದೆಂದಿಗೂ ಚಿರನೂತನವಾಗಿ ಬೆಳೆಯಬೇಕಂತ ನಾನು ಆಶಯ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ರೇಡಿಯೋ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ.
0: ರಾಜ್ಯದ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಪವಿತ್ರ ವಸ್ತ್ರ ಯೋಜನೆಯಡಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೆಗ್ಗೋಡು ಭೀಮನಕೋಣೆಯ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘ ನೈಸರ್ಗಿಕ ಬಣ್ಣಗಳ ಹತ್ತಿ ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಹಾಗೂ ಕೊಡುಕೊಳ್ಳುವವರ ಸಮಾವೇಶವನ್ನು ಮೈಸೂರಿನ ವಿಜಯನಗರದ ಜಗನ್ನಾಥ ಸೆಂಟರ್ ಫಾರ್ ಆರ್ಟ್ ಅಂಡ್ ಕಲ್ಚರ್ ಸಂಸ್ಥೆಯಲ್ಲಿ ಇಂದಿನಿಂದ 10ರವರೆಗೆ 3 ದಿನಗಳ ಕಾಲ ಆಯೋಜಿಸಿದೆ. ರಾಯಚೂರು ಯಾದಗಿರಿ ಲೋಕಸಭಾ ವ್ಯಾಪ್ತಿಯ ರಾಷ್ಟೀಯ ಹೆದ್ದಾರಿ 150A ಹತ್ತಿಗೂಡೂರು ತಿಂಥಣಿ ಸೇತುವೆ, ಲಿಂಗಸೂಗೂರು ವಿಭಾಗದ ರಸ್ತೆ ಅಗಲೀಕರಣ ಹಾಗೂ ಮರು ನಿರ್ಮಾಣ ಕಾಮಗಾರಿಗೆ ಕೇಂದ್ರ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಎಂದು ಸಂಸದ ಜಿ ಕುಮಾರ್ ನಾಯಕ್ ತಿಳಿಸಿದ್ದಾರೆ. ಪ್ರಸಕ್ತ ಮೇ ತಿಂಗಳು ಆರೋಗ್ಯಕರ ದೃಷ್ಟಿಮಾಸ ಆಚರಿಸಲಾಗುತ್ತಿದೆ. ರಾಷ್ಟೀಯ ಕಣ್ಣಿನ ಸಂಸ್ಥೆ ಎನ್ಇಐ ನೇತೃತ್ವದಲ್ಲಿ ದೃಷ್ಟಿ ರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲು ಈ ವಾರ್ಷಿಕ ಆಚರಣೆಯನ್ನು ಆಯೋಜಿಸಲಾಗಿದೆ. ಗ್ಲುಕೋಮಾ ಮತ್ತು ಮ್ಯಾಕ್ಯುಲಾರ್ ಡಿಜನರೇಷನ್ನಂತಹ ಕಾಯಿಲೆಗಳಿಂದ ದೃಷ್ಟಿ ನಷ್ಟವನ್ನು ತಡೆಗಟ್ಟಲು ಕಣ್ಣಿನ ಸಮಗ್ರ ಪರೀಕ್ಷೆ ಕೈಗೊಳ್ಳಲು ಜನಜಾಗೃತಿ ಮೂಡಿಸಲಾಗುತ್ತಿದೆ. ಸ್ವಚ್ಛ ಭಾರತ್ ಮಿಷನ್ 2ನೇ ಆವೃತ್ತಿಯಡಿ ಸ್ವಚ್ಛ ಕಲಬುರಗಿ ಶಾಶ್ವತ ಸಮೃದ್ಧಿ ಎಂಬ ಆಶಯದೊಂದಿಗೆ ಮಹಾನಗರ ಪಾಲಿಕೆ ನಾಳೆ ಬೆಳಗ್ಗೆ 7 ಗಂಟೆಗೆ ಜನಜಾಗೃತಿ ಮ್ಯಾರಥಾನ್ ಹಾಗೂ ಸೈಕ್ಲಥಾನ್ ಆಯೋಜಿಸಿದೆ. ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಸ್ವಚ್ಛತೆಗಾಗಿ ಜನಜಾಗೃತಿ ಜಾಥಾಕ್ಕೆ ಗಣ್ಯರು ಚಾಲನೆ ನೀಡಲಿದ್ದಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಸಮಾರೋಪಗೊಳ್ಳಲಿದೆ. ಗ್ರಾಮೀಣ ಆಸ್ತಿ ವಹಿವಾಟಿನಲ್ಲಿ ಪಾರದರ್ಶಕತೆ, ಅಕ್ರಮ ತಡೆ ಮತ್ತು ಅಧಿಕೃತ ಮಾಲೀಕತ್ವದ ದಾಖಲೆ ಒದಗಿಸಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಈ ಸ್ವತ್ತು ಅಭಿಯಾನ ಆರಂಭಿಸಿದೆ ಎಂದು ಇಲಾಖೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸನಾತನ ಪ್ರತಿಷ್ಠಾನದ ಮಹಾತ್ಮ ಗಾಂಧಿ ರಾಷ್ಟೀಯ ಸದ್ಭಾವನ ಪ್ರಶಸ್ತಿಯನ್ನು ಬೆಂಗಳೂರಿನಲ್ಲಿ ಪ್ರದಾನಿಸಿ ಗೌರವಿಸಿದರು. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಚಿಟ್ಟೂರು ಗ್ರಾಮದಲ್ಲಿ ಮೀನು ಶಿಕಾರಿ ಕೆರೆ ಬೇಟೆ ಭರ್ಜರಿಯಾಗಿ ಜರುಗಿತು. ಕೆರೆಬೇಟೆಯಲ್ಲಿ ಕೂಣಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿತ್ತು. ಚಿಟ್ಟೂರು ಗ್ರಾಮಸ್ಥರು ಸೇರಿದಂತೆ ಸಮೀಪವರ್ತಿ ಗ್ರಾಮಗಳ ಜನರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಧಾರವಾಡ ರಂಗಾಯಣ ಕಾಲೇಜು ರಂಗೋತ್ಸವ ಹಾಗೂ ರಂಗಧ್ವನಿಯನ್ನು ಆಯೋಜಿಸಲಿದೆ ಎಂದು ರಂಗಾಯಣದ ನೂತನ ನಿರ್ದೇಶಕ ಜಾಕೀರ್ ನದಾಫ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಸಮಯ 12:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.

0: ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ವನಿತಾ ವಿಹಾರಕ್ಕೆ ಆತ್ಮೀಯ ಸ್ವಾಗತ. ಗೆಳತಿಯರೇ, ಈ ಕಾರ್ಯಕ್ರಮದಲ್ಲಿ ಕೇಳಿ ಜನಪದ ಕಲಾವಿದೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಜಿ ಸಾಣೇನಹಳ್ಳಿಯ ಪುಟ್ಟಮ್ಮ ಅವರೊಂದಿಗೆ ಆತ್ಮೀಯ ಮಾತುಕತೆ. ಇವರೊಂದಿಗೆ ಸುಜಾತ ಎಫ್ ತಳವಾರ್.
1: ನಮ್ಮ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಒಬ್ಬ ಅಪರೂಪದ ಹಿರಿಯರು ಸ್ಟುಡಿಯೋಗೆ ಬಂದಿದ್ದಾರೆ. ಅವರನ್ನ ನಿಮ್ಮೆಲ್ಲರಿಗೂ ಪರಿಚಯಿಸಲಿಕ್ಕೆ ನನಗಂತೂ ತುಂಬಾ ಖುಷಿ ಮತ್ತೆ ಹೆಮ್ಮೆ. ಅವ್ರ ಹೆಸರು ಪುಟ್ಟತಾಯಕ್ಕ ಅಂತ. ಅವರು ಜಿ ಸಾಣೇನಹಳ್ಳಿ. ಅವ್ರದ್ದು ವಿಶೇಷ ಏನಂತಂದ್ರೆ ಮಾತಿಗೊಂದು ಗಾದೆನ ಹೇಳ್ತಾರೆ. ಈಗ ತೀರಾ ಅಪರೂಪವಾಗಿರುವಂತಹ ಗಾದೆ ಮಾತುಗಳನ್ನು ಕೇಳಬೇಕು, ಜೀವನದ ಒಂದು ಆಶಯವನ್ನು ತಿಳ್ಕೊಳ್ಬೇಕು ಅಂದರೆ ಪುಟ್ಟತಾಯಕ್ಕ ಅವ್ರ ಜೊತೆಗೆ ಒಂದು ಸರ್ತಿ ಮಾತಾಡಿಬಿಟ್ರೆ ನಮಗೆ ಈ ಜೀವನದ ವೈಶಾಲ್ಯತೆ ಎಷ್ಟಿದೆ ಅಂತ ಗೊತ್ತಾಗ್ಬಿಡ್ತದೆ. ಪುಟ್ಟತಾಯಕ್ಕ ಅವರೇ ನಮಸ್ಕಾರ.
2: ನಮಸ್ಕಾರ.
1: ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಆರಾಮಿದ್ದೀರಾ?
2: ಆರಾಮಿದ್ದೆ.
1: ಎಷ್ಟು ವಯಸ್ಸು ತಮಗೀಗ?
2: ನಮಗೀಗ 82 84
1: 84 82
2: 84
1: 84 ವರ್ಷ. ಹೇಳಿ, ನಿಮ್ದು ತವ್ರ ಮನೆ ಯಾವ್ದು?
2: ತವ್ರ ಮನೆ ಯಡಗೂರ್ ಹತ್ರ ಸಂಪಿಗೆ ಮರದ ಕೊಪ್ಪಲು ಅಂತ.
1: ಸಂಪಿಗೆ ಮರದ ಕೊಪ್ಪಲು, ಯಾಕೆ ಆ ಹೆಸರು ಬಂತು?
2: ಅದೇನೋ ಅಲ್ಲಿ ಹಿಂದೆ ಸಂಪಿಗೆ ಮರಗಳು ಇದ್ವು ಅಂತೆ. ಅದಕ್ಕೆ ಸಂಪಿಗೆ ಒಟ್ಟಿಗೆ ಯಡಗೂರಿಗೆ ಸೇರಿದ್ದೆ ಅದು. ಅದು ಪಕ್ಕ ಹಳ್ಳಿ ಇರೋದಕ್ಕೆ ಸಂಪಿಗೆ ಮರದ ಕೊಪ್ಪಲು
1: ಅಂತ.
2: ಸಂಪಿಗೆ ಮರ ಇತ್ತು ಅಂತ ಸಂಪಿಗೆ ಮರದ ಕೊಪ್ಪಲು.
1: ದೊಡ್ಡ ಊರ?
2: ಚಿಕ್ಕೂರು.
1: ಚಿಕ್ಕೂರು.
2: ಒಂದ್ 25-30 ಮನೆ ಇದೆ.
1: ಶಾಲೆಗೆ ಹೋಗಿದ್ರ ಇತ್ತ ಅವಾಗ? ಶಾಲೆ
2: ಶಾಲೆ ಹುಡುಗರಿಗೆ ಹೋಗೋದು.
1: ನೀವು ಹೋಗಿದ್ದೀರಾ?
2: ನಾವು ಹುಡುಗರಿಗೆ ಹೋಗಿದ್ದು.
1: ಎಷ್ಟು ಓದಿದ್ದೀರಾ ಅಜ್ಜಿ?
2: ನಾವು 6-7 ಓದು ಬಿಟ್ಟಾಯ್ತು. ತಾಯಿ ಚಿಕ್ಕ ವಯಸ್ಸಿಗೆ ತೀರೋ

0: ನಾವು ಬಿಟ್ಟಾಕಿ
1: ಬಿಟ್ಟು ಆಮೇಲೆ ಏನು?
0: ಆಮೇಲೆ ಮನೇಲಿ ದನ ಕರ
1: ಮನೆ ಕೆಲಸ,
0: ಅಪ್ಪಾಜಿಯರಿದ್ರು ಮನೆ ಕೆಲಸ, ಹಾಲು ಕರಿಯೋದು, ಬೆಣ್ಣೆ ತೆಗಿಯೋದು, ಹತ್ತು ಹನ್ನೆರಡು ರಸ ಎಮ್ಮೆ, ಹತ್ತು ಹತ್ತು ಹನ್ನೆರಡು ರಸ ದನ ಕೊಟ್ಟಿಗೆ ತುಂಬಾ, ಅದನ್ನೆಲ್ಲ
1: ಮಗಳ ನೀವು
0: ಅದನ್ನೆಲ್ಲ ನೋಡೋದು.
1: ಹಿರಿ ಮಗಳು ನೀವು?
0: ಇಲ್ಲ, ನಮ್ಗಿಂತ ಹಿರಿಯರಿದ್ರು.
1: ಎಷ್ಟು ಜನ ಮಕ್ಕಳು?
0: ನಾವು ಹೆಣ್ಮಕ್ಳು 5 ಜನ, ಗಂಡ್ಮಕ್ಳು 2 ಜನ,
1: ಒಟ್ಟು 7.
0: 7 ಜನ.
1: ಆಮೇಲೆ ಎಷ್ಟು ವರ್ಷ ಮನೇಲಿ ಕೆಲಸ ಮಾಡ್ತಿದ್ರಿ?
0: 4-5 ವರ್ಷ ವೃದ್ಧಮತಿ ಆದವು. ಆಮೇಲೆ 15-16 ಮದುವೆ ಮಾಡಿ
1: ಮಾಡಿಬಿಟ್ರು. ಯಾವ ಊರಿಗೆ?
0: ಅದೇ ಸಣ್ಣನಹಳ್ಳಿಗೆ, ಜಿ ಸಣ್ಣನಹಳ್ಳಿಗೆ.
1: ಏನ್ ಮಾಡ್ತಿದ್ರು ಮನೆಯವರು?
0: ಈ ಮನೆಯವರು ಆರಂಭ, ನಮ್ಮ ಯಜಮಾನರು ದನ ಕರ ಎಲ್ಲ ಇದ್ದು
1: ಆರಂಭ,
0: ಆಡು ಎಲ್ಲ ಇದ್ದು
1: ದೊಡ್ಡ ಮನೆ, ಕೃಷಿ ಕೆಲಸ,
0: ದನ ಕಾಯ್ಕೊಂಬರೋದು,
1: ಅಲ್ಲಿಂದ ಇಲ್ಲಿಗೆ ಬಂದು
0: ಗುಡ್ಡದಿಂದ ಸೌದಿ ಹೊತ್ಕೊಂಬರೋದು.
1: ಗುಡ್ಡ ಆಯ್ತಾ ನಿಮ್ಮ ಊರ ಹತ್ರ?
0: ಗುಡ್ಡ ಸಖತ್ ಗುಡ್ಡ,
1: ಸೌದೆ ಎಲ್ಲ ಗುಡ್ಡದಿಂದ ತರ್ತಿದ್ರಿ. ನಿಮ್ಗೆ ಎಷ್ಟು ಮಕ್ಕಳು?
0: ನಮ್ಗೆ 2 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು. ಒಬ್ಳು 7ನೇ ಮಗಳು, ಇಲ್ಲ ಹಿರಿ ಮಗಳು, 3ನೇ ಮಗಳು, ಗಂಡು ಮಕ್ಕಳು 2 ಇದಾರೆ ಈಗ.
1: ಈಗ ನಿಮ್ಮನ್ನ ಗುರ್ತಿಸೋದು ಗಾದೆ ಹೊಸೆಯುವ ಪುಟ್ತಾಯಕ್ಕ ಅಂತ. ಹೆಂಗ್ ಬಂತು ಅದೆಲ್ಲ?
0: ನಾವು ಮದುವೆ ಆದ್ಮೇಲೆ ಹಿಂಗೆ ಸಂಘ ಜೊತೆಯಲ್ಲಿ ಹೊಲದಲ್ಲಿ, ಇವತ್ತು ಒಂದು ಹೊಲದಲ್ಲಿ ಕೆಲಸ ಮಾಡಿರಿ, ನಾಳೆ ಇನ್ನೊಬ್ರು ಹೊಲದಲ್ಲಿ ಕೆಲಸ, ಹಿಂಗ್ ಅವ್ರು ನಮ್ಮ ಹೊಲಕ್ಕೆ ಬರೋದು, ನಾವು ಅವ್ರ ಹೊಲಕ್ಕೆ ಹೋಗಿ ಕೆಲಸ ಮಾಡೋದು. ಆವಾಗ ಗಾದೆಗಳು, ಪದಗಳು,
1: ಪದಗಳು
0: ಹಿಂಗ ಆಡ್ಕೊಂಡು ಕಲ್ತ್ಕೊಂಡು ನಾವು. ಮೊದ್ಲು ಹುಡುಗಿಲೇನ್ ಕಲ್ತಿರ್ಲಿಲ್ಲ, ಮದುವೆ ಆದ್ಮೇಲೆ ಎಲ್ಲ ಕಲ್ತಿದ್ದು.
1: ಈಗ ಕೆಲ್ಸಕ್ಕೆ ಕೆಲ್ಸನೂ ಆಗ್ತಿತ್ತು ನಿಮ್ಗೆ, ಮೆದುಳಿಗೆ ಚಟುವಟಿಕೆ ಆಗ್ತಿತ್ತು.
0: 5-6 ಜನ ಸೇರ್ಕೊಂಡು ಒಟ್ಟಿಗೆ ಹೊಲದಲ್ಲಿ ಕೆಲಸ ಮಾಡೋವಲ್ಲ, ಅವಾಗ ಒಬ್ರಿಗೊಬ್ರು ಒಬ್ರು ಮುಂದೆ ಹೇಳಿದ್ರೆ ಒಬ್ರು ಹಿಂದೆ ಹೇಳೋದು, ಮುಮ್ಮಳ ಇಮ್ಮಳ ಅಂತ ಕಲ್ತ್ಕೊಂಡು. ಅವಾಗ
1: ಮದ್ವೆ ಆಗಿ ಬಂದ್ರಲ್ಲ ಅಜ್ಜಿ, ಎಷ್ಟ್ ಜನ ಮಕ್ಕಳಿದ್ರು ಮನೆಯಲ್ಲಿ?
0: ಮನೆಯಲ್ಲಿ
1: ಎಲ್ಲಾರು ತುಂಬಿದ ಸಂಸಾರ ಅಲ್ವಾ ಅವಾಗ?
0: ಅದೇ ಮನೆಯಲ್ಲಿ ಒಂದು ವಯಸ್ಸಾದ ನಮ್ಮ ಯಜಮಾನರ ತಾಯಿ, ನಮ್ಮ ಭಾವ, ಭಾವನ ಹೆಂಡತಿ, ಅವರು 2 ಮಕ್ಕಳು. ನಮ್ಮ ಮದುವೆ ಆದ ಬಂದಾಗ ನಮ್ಮ ಯಜಮಾನರು ಹಿಂಗೆ 7-8 ಜನ ಇದ್ದು.
1: ಒಟ್ ಮೂಲ ಕೃಷಿ ನಿಮ್ದು?
0: ಕೃಷಿ ಕೆಲಸ ಎಲ್ಲ ಆರಂಭ.
1: ಏನೇನ್ ಬೆಳಿತಿದ್ರಿ ಅಜ್ಜಿ?
0: ನಾವು ರಾಗಿ, ಹುಳ್ಳಿ, ಹತ್ತಿ, ಮೆಣಸಿನ್ಕಾಯಿ, ಕಾಳು ಕಡ್ಡಿ ಎಲ್ಲ ಬೆಳ್ಕೊಂಡು, ತೊಗರಿ, ಅವ್ರಿ,
1: ಹತ್ತಿನೂ ಬೆಳಿತಿದ್ರ ಇಲ್ಲಿ?
0: ಹತ್ತಿನೂ ಬೆಳಿತಿದ್ದು, ಹತ್ತಿನೂ ಬಿಡಿಸಿದೀವಿ, ಮೆಣಸಿನ ಹಣ್ಣು ಎಲ್ಲಾ ತರದ್ದು
1: ಬೆಳಿತಿದ್ರಿ?
0: ಬೆಳಿತಿದ್ರಿ.
1: ಈಗ ಅಷ್ಟೊಂದು ಬೆಳೆಯೋದಿಲ್ಲ,
0: ಈಗ ಅಷ್ಟೊಂದು ಬೆಳೆಯಲ್ಲ.
1: ಯಾಕೆ?
0: ಇವಾಗೆಲ್ಲ ಶುಂಠಿ ಅದು ಇದು ಕಷ್ಟದ ಕೆಲ್ಸದ್ ಬಿಟ್ರು, ಸುಲಭದ ಸುಲಭದ್ ನೋಡ್ಕೊಂಡು
1: ದುಡ್ಡು
0: ಮಾಡಕ್ ಮಾಡಿರು.
1: ದುಡ್ಡು ಏನ್ ಬರ್ತದೆ ಅದನ್ನ
0: ದುಡ್ಡು ದುಡ್ಡು ಯಾವ್ದ್ರಾಗ ಬರುತ್ತೆ ಅದನ್ನ ಮಾಡಕ್ ಮಾಡ್ಕೊಂಡ್ರು.
1: ಏನಿ
0: ಮೆಣಸಿನ್ಕಾಯಿ ಎಲ್ಲ ಬಿಟ್ಟಾಕಿರು.
1: ಈಗ ನಿಮ್ಗೆ ಏನ್ ಅನಿಸ್ತದೆ, ನೀವು ಸಾಂಪ್ರದಾಯಿಕವಾಗಿ ಕೃಷಿಯನ್ನು ಮಾಡಿದವರು, ಸಗಣಿ ಗೊಬ್ಬರ ಹಾಕಿ, ತಿಪ್ಪೆ ಗೊಬ್ಬರ ಹಾಕಿ ಕೃಷಿ ಮಾಡ್ತಿದ್ರು. ಈಗೆಲ್ಲದಕ್ಕೂ ಒಂದು ಹುಳುಕು ಔಷಧಿ ಬಂದೈತೆ, ಆಮೇಲೆ ಗೊಬ್ಬರಗಳು ಬಂದಿದೆ, ರಾಸಾಯನಿಕ ಗೊಬ್ಬರಗಳು ಬಂದಿದೆ. ಏನ್ ಅನಿಸ್ತದೆ?
0: ಅಯ್ಯೋ ಏನ್ ಅನಿಸ್ತಿದೆ ಮೇಡಮ್, ಕಾಯಿಲೆಗಳು, BP, ಶುಗರು, ಅವೆಲ್ಲ ಗೊಬ್ಬರದ್ದೆಲ್ಲ ತಿನ್ನೋದು. ಇವಾಗೆಲ್ಲ ಬಾರಿ ಕಷ್ಟದ ಇದು.
1: ಈಗ ತೋಟದ ಹತ್ರನೇ
0: ತಿಂಡಿ ತಿಂಡಿ ಊಟವೇ ಕಷ್ಟ.
1: ಕಷ್ಟ ಅಂದ್ರೆ
0: ಹಿಂದಿಕ್ಕಿನ ಊಟ ತಿಂಡಿ ಯಾವ ರೋಗೂ ಇರ್ಲಿಲ್ಲ.
1: ಏನೇನ್ ಮಾಡ್ತಿದ್ರಪ್ಪ ಅದೇಳಿ?
0: ನಾವು ಮೊದ್ಲು ಮುದ್ದೆ, ಅಂಬ್ಲಿ, ಅನ್ನ, ಸಾರು, ಸಾವಕ್ಕಿ ಅನ್ನ, ನವಣಕ್ಕಿ ಅನ್ನ, ಸಾವೆ ಬೆಳೆದು ಎಲ್ಲ ಬೇಯಿಸಿ ಮತ್ತೆ ಅದನ್ನ ಕುಟ್ಟಿ ಅನ್ನ ಮಾಡಿ,
1: ಅಕ್ಕಿ,
0: ಮೊಸರು, ಹಾಲು, ಮನೆಯಲ್ಲಿ ಕರಾವು ಬೇಕಾದಷ್ಟು, ಲೀಟರ್ ಗಟ್ಟಲೆ ಅರ್ಧ 4-5 ಲೀಟರ್ 5 ಲೀಟರ್ ಹಾಲು ಕರಿಯವು ಮನೆ
1: ಮಾಡ್ತಿರ್ಲಿಲ್ಲ.
0: ಎಮ್ಮೆ ಹಸು ಬೆಣ್ಣೆ ತೆಗೆದು ಬೆಣ್ಣೆ ಮಾರವು. ಅವಾಗೇನ್ ಬೆಣ್ಣೆ ಏನ್ ಮಾಡ ಮೇಡಮ್, ಬರೀ 10 ರೂಪಾಯಿ 5 ರೂಪಾಯಿ 300 ಗ್ರಾಮ್ಗೆ. ಇವಾಗ 200-300
1: ಸೇರ್ ಲೆಕ್ಕ. ಏನ್ ಮಾಡ್ತೀರಾ, ಹಂಗೆ ಕಾಲದಿಂದ ಕಾಲಕ್ಕೆ ಬದಲಾವಣೆಗಳು ಇರ್ತವೆ. ಈಗ ನೀವು ನಿಮ್ಮ ಅಜ್ಜಿರ್ ನೋಡಿದಕ್ಕೂ, ನಿಮ್ಮ ಅಜ್ಜಿ ನಿಮ್ಮನ್ನ ನೋಡೋದಕ್ಕೂ ವ್ಯತ್ಯಾಸ ಇತ್ತು.
0: ನಾವು ನಮ್ಮ ಊಟ ತಿಂಡಿಲಿ ಯಾವ ಕಾಯಿಲೆನೂ ಇರ್ಲಿಲ್ಲ. ಇವಾಗೆಲ್ಲ BP, ಶುಗರು ಇವೆಲ್ಲ ಈಗಿನ ತಿಂಡಿಲಿ.
1: ಶಕ್ತಿನೇ ಇಲ್ಲ ಅಲ್ವಾ?
0: ಶಕ್ತಿನೇ ಇಲ್ಲ ಮೇಡಮ್, ಬಾರಿಯ ಜನಗಳು ಶಕ್ತಿ ಇಲ್ಲ.
1: ತಿನ್ನ ಜಾಸ್ತಿ ಆಗಿದೆ, ಕಾಯಿಲೆಗಳು ಜಾಸ್ತಿ ಆಗಿದೆ.
0: ಹೌದೌದು
1: ಅಲ್ವಾ?
0: ಹೌದು ಹೌದು ಮೇಡಮ್.
1: ಈಗ ನೀವು ಈಗ ಹೆಂಗೆ ಮತ್ತೆ ಅಂತದೆಲ್ಲ ಊಟ ತಿಂಡಿ ಮಾಡ್ಕೊಂಡು ಬೆಳೆದಿರೋರು, ಈಗೆಲ್ಲ ನಿಮ್ಗೂ ಸೊಸೆಯರು ಮೊಮ್ಮಕ್ಕಳು ಎಲ್ಲ ಇರ್ತಾರೆ, ಅವ್ರಿಗೆಲ್ಲ ಈಗಿನ ಊಟ ಬೇಕು, ಏನ್ ಅನಿಸ್ತದೆ? ಜಗಳಾಡ್ತೀರಾ, ಬುದ್ಧಿ ಹೇಳ್ತೀರಾ?
0: ಏನ್ ಹೇಳ್ತೀವಿ ಅವ್ರಿಗೆ, ಅದನ್ನ ಜಾಸ್ತಿ ತಿನ್ಬೇಡ್ರಿ, ಇದನ್ನ ಜಾಸ್ತಿ ತಿನ್ಬೇಡ್ರಿ, ಆರೋಗ್ಯ ಚೆನ್ನಾಗಿ ಇಟ್ಕೇಳ್ರಿ.
1: ಹೇಳ್ತೀರಾ?
0: ಆರೋಗ್ಯ ಚೆನ್ನಾಗಿ ಇಟ್ಕೇಳ್ರಿ ಅಂತ ಹೇಳ್ತೀವಿ. ನಮ್ ಮಕ್ಳಿಗೂ ಹೇಳ್ತೀವಿ ಚೆನ್ನಾಗಿ, ಅದನ್ನೆಲ್ಲ ಮಾಡಕ್ ಹೋಗ್ಬೇಡ್ರಿ ಕೆಟ್ಟಿದ ಅಂತ ಹೇಳ್ತೀವಿ.
1: ಈಗ ಮೊಮ್ಮಕ್ಕಳೆಲ್ಲ ವಿದ್ಯಾವಂತರು, ಅವ್ರನ್ನೆಲ್ಲ ನೋಡಿದ್ರೆ ಏನ್ ಅನಿಸ್ತದೆ?
0: ಹಿರಿ ಮಗ ಇಲ್ಲೇ ಇಂಜಿನಿಯರ್ ಎಲ್ಲ ಮಾಡಿ ಫಾರಿನ್ ಅಲ್ಲಿ ಓದಿ ಇಂಗ್ಲೆಂಡ್ ಅಲ್ಲಿ.
1: ಅಲ್ಲಜ್ಜಿ, ಇಲ್ಲಿ ಅಡಿಗೆಗೆ ಬೈತೀರಾ ನೀವು? ಫಾರಿನ್ ಹೆಂಗೆ ನಿಮ್ಮ ಮೊಮ್ಮಕ್ಳು ತಿಂತಾರಲ್ಲ, ಏನ್ ಅನಿಸ್ತದೆ? ಮೊಮ್ಮಕ್ಳು ಬಂದಾಗ ನೀವು ಅಡಿಗೆ ಮಾಡ್ಕೊಡ್ತೀರಾ ಅವ್ರಿಗೆ?
0: ನಾವು ಮಾಡಕ್ಕೆ ಸೊಸೆಯರು ಮಾಡ್ತಾರೆ.
1: ಈಗಿನ ಅಡಿಗೆ ಮಾಡ್ತಾರ ಅವಾಗಿನ ಅಡಿಗೆ ಮಾಡ್ತಾರ?
0: ಈಗಿನ ಅಡಿಗೆ ಮೇಡಮ್, ಅವಾಗಿನ ಅಡಿಗೆ ಏನ್ ಮಾಡ್ತಾರೆ? ಒಟ್ಟಿಗೆ ಮುದ್ದೆ ಮಾಡ್ತಾರೆ, ಸಾರ ಮುದ್ದೆ ಅನ್ನ ಎಲ್ಲ ಮಾಡ್ತಾರೆ.
1: ಆದ್ರೆ ನೀವು ಮಾಡ್ದಂಗ ಟೇಸ್ಟ್ ಬರಲ್ಲ
0: ನಮ್ಮ ಅಡಿಗೆ. ಟೇಸ್ಟ್ ಬರಲ್ಲ ಇಲ್ಲ, ಸಾವೆಗಿವೆ ಇವಾಗ ಯಾರು ಬೆಳೆಯೋದು ಇಲ್ಲ, ಅನ್ನ ಮಾಡೋದು ಇಲ್ಲ, ಅದ ಬರೀ ಅಕ್ಕಿ.
1: ಅಜ್ಜಿ, ಈಗ ನಿಮ್ಗೆ ಬಿಡುವಿಲ್ಲದ ಕೆಲ್ಸಗಳು ಇರ್ತಿತ್ತು, ಬಹಳ ಚಟುವಟಿಕೆಯಿಂದ ಇರ್ತಿದ್ರಿ, ಈಗೆಲ್ಲ ರೆಸ್ಟ್ ಮಾಡೋದೇ ಒಂದು ಕೆಲಸ ಆಗ್ಬಿಟ್ಟದಲ್ಲ ಅಜ್ಜಿ, ಏನ್ ಹೇಳ್ತೀರಾ?
0: ರೆಸ್ಟ್ ಮಾಡೋದು ಬರೀ ವಾಕ್ ಮಾಡೋದು,
1: ವಾಕ್ ಮಾಡೋದು, ರೆಸ್ಟ್ ಮಾಡೋದು, ಟಿವಿ ನೋಡೋದು.
0: ಟಿವಿ ನೋಡೋದು
1: ನೀವು ನೋಡಲ್ವಾ?
0: ನಾವು ನೋಡ್ತೀವಿ, ಏನ ಜನ ಇದೆ ಏನ, ಒಂದ್ಸರಿ ಒಂದ್ ಸ್ವಲ್ಪ ಹೊತ್ತು ಇನ್ನ ರೇಡಿ ಕೇಳ್ತೀವಿ.
1: ಹೆಂಗ್ ಟೈಮ್ ಪಾಸ್ ಮಾಡ್ತೀರಾ ಈಗ?
0: ಟೈಮ್ ಪಾಸ್ ಇನ್ನೇನು, ಒಂದ್ ಸ್ವಲ್ಪ ಹೊತ್ತು ಮಧ್ಯಾಹ್ನ ಹೊತ್ತು ಮಲಗ್ತೀವಿ. ಇನ್ನ ಮನೆಯಲ್ಲಿ ಕೋಳಿ ಸಾಕೊಂಡಿದೀವಿ, ಕುರಿ ಸಾಕೊಂಡಿದೀವಿ ನಾವು ಹಬ್ಬ ಹುಣ್ಣಿಮೆಗಳಿಗೆ. ಅವನ್ನ ಬಿಟ್ಕೊಂಡು ನಮ್ಮ ಮನೆ ಹತ್ರಲ್ಲೇ ತೋಟ ಇದೆ, ಎಲ್ಲಾ ತರದ ಗಿಡಗಳನ್ನು ಬೆಳೆದಿವಿ.
1: ಈಗ ಕೆಲಸ ಮಾಡ್ತೀರಾ ಅಜ್ಜಿ?
0: ಸುಮಾರ ಅಷ್ಟೇ, ಅವನ್ ನೋಡ್ಕೊಂಡು ನಿಗಾ ನೋಡ್ಕೊಂಡು ಅವಕ್ ಮೇವು ಮತ್ತೊಂದು ನೀರು ಕೊಟ್ಕೊಂಡು ಇರ್ತೀವಿ. ಇನ್ನು ಅಡಿಗೆ ಕೆಲಸ ಇನ್ನೇ, ಆ ಬಾಕಿ ಕೆಲಸ ಮಾಡಕ್ ಹೋಗಲ್ಲ,
1: ಮಾಡಕ್ಕಾಗಲ್ಲ.
0: ಸೊಸೆಯರು ಮಾಡ್ತಾರೆ,
1: ಸೊಸೆಯರು ಮಾಡ್ತಾರೆ.
0: ಒಬ್ಬ ಮಗಳ ಊರಿನಲ್ಲೇ ಕುಟ್ಕೊಂಡಿದ್ದೀವಿ.
1: ಅತ್ತೆ ಸೊಸೆಯರು ಎಲ್ಲ ಸ್ವಲ್ಪ ಜಗಳ ಇರುತ್ತಲ್ಲ, ಮಾಡ್ತೀರಾ?
0: ಇಲ್ಲ ಮೇಡಮ್, ಅದೇನಿಲ್ಲ, ನಮ್ಮ ಮನೇಲಿ
1: ಒಟ್ಟು ಜಗಳ ಮಾಡಿಲ್ಲ. ನೀವು
0: ಜಗಳನೇ ಮಾಡಲ್ಲ ನಾವು.
1: ನಿಜ ಹೇಳಿ, ಸುಳ್ಳು ಹೇಳ್ಬಿಡಿ, ಸುಳ್ಳು ಹೇಳ್ಬಿಡಿ ಅಜ್ಜಿ. ಜಗಳ ಆಡದೇ ಇರೋ ಅತ್ತೆ ಸೊಸೆಯರು ಎಲ್ಲಿದ್ದಾರೆ?
0: ಇಲ್ಲ ಇಲ್ಲ ಇಲ್ಲ ಇಲ್ಲ, ನಾವ್ ಯಾವತ್ತು ಜಗಳನೇ ಆಡಲ್ಲ.
1: ಜಗಳ ಆಡಿಲ್ವಾ?
0: ಇಲ್ಲ, ಒಟ್ಟಿಗೆ ಮೊಮ್ಮಕ್ಕಳೇ ಅವರು. ನಮ್ ಮೊಮ್ಮಕ್ಳೊಬ್ಳು ನಮ್ ಹಿರಿಯ ಮಗನಿಗೆ ತಂದಿರೋದು ಮೊಮ್ಮಗಳೇ, ಅಕ್ಕನ ಮಗಳು ಮಗಳು. ಅವ್ರು ಯಾವತ್ತು ಏನು ಜಗಳ ಗಿಗಳ ಏನು ಮಾಡಲ್ಲ ನನ್ನ ಜೊತೆಲಿ. ನಮ್ಗೆ ಟೈಮಿಗೆ ಊಟ ಕಾಫಿ ತಿಂಡಿ ಎಲ್ಲ ಕೊಡ್ತಾರೆ, ನಾವೇನು ಜಗಳ ಗಿಗಳ ಏನು ಮಾಡಕ್
1: ಏನು ಮಾಡಲ್ಲ. ಅವ್ರ ಪಾಡಿಗೆ ಅವರು ಇರ್ತಾರೆ, ನಿಮ್ ಪಾಡಿಗೆ
0: ಅವ್ರು ಮಾಡ್ಕೊಂತಾರೆ. ಒಬ್ಬ ಕಿರಿಯ ಮಗನ ಹೆಂಡತಿ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಸೊಸೈಟಿಗೆ ಹೋಗ್ತಾರೆ, ಬ್ಯಾಂಕಿಗೆ. ಮಗಳು ಮನೇಲಿ ಅದು ಇದು ಕೆಲಸ ನೋಡ್ಕೊಂಡು ಮನೇಲಿ ಇದ್ದಾಳೆ. ನಾನು ಹಿಂಗೆ ಉಸ್ಬಾರಿ ಏನೇನೋ ನೋಡ್ಕೊಂಡು ಇರ್ತೀನಿ ಮನೆ ಹತ್ರ. ಹೇಳ್ತೀನಿ ಕತೆ, ರಾಮಾಯಣ ಮಹಾಭಾರತ ನಾನು ಇಂಥವೆಲ್ಲ ಓದ್ತೀನಿ. ಇವತ್ತು
1: ಓದ್ತೀರಾ?
0: ಹೌದು,
1: ಓದಕ್ ಬರುತ್ತೆ ನಿಮ್ಗೆ ಅಲ್ವಾ? ಆರನೇ ಕ್ಲಾಸ್
0: ಓದಿದೀವಲ್ಲ.
1: ಈಗ ಯಾವ್ದು ಓದಿದ್ರಿ ಇತ್ತೀಚೆಗೆ?
0: ವಿವೇಕಾನಂದಂದು, ರಾಮಕೃಷ್ಣ ಪರಮಹಂಸ ಇಂಥವನ್ನೆಲ್ಲ ಓದಿದೀನಿ ನಾನು. ಸತಿಸಾವಿತ್ರಿ
1: ಈಗ್ಲೂ ಓದ್ತಿರ್ತೀರಿ?
0: ಓದ್ತಾ ಇರ್ತೀವಿ ನಾವು.
1: ನ್ಯೂಸ್ ಪೇಪರ್ ಓದ್ತೀರಾ?
0: ನ್ಯೂಸ್ ಪೇಪರ್ ನಾವು ತರ್ಸಲ್ಲ ಹಳ್ಳಿಲಿ.
1: ಪುಸ್ತಕಗಳು ಯಾರು ತಂದು ಕೊಡ್ತಾರೆ ಈಗ?
0: ಪುಸ್ತಕ ಎಲ್ಲ ನಮ್ಮ ಹಿರಿಮಗ ತಂದು ಕೊಡ್ತಾನೆ.
1: ಓದ್ತೀರಾ?
0: ಓದ್ತೀವಿ
1: ನೋಡಿ, ಈ ವಯಸ್ಸಲ್ಲಿ 85 ವರ್ಷದಲ್ಲಿ ಓದ್ತೀರಾ, ನಿಮ್ ಕೆಲ್ಸ ನೀವೇ ಮಾಡ್ಕತ್ತೀರಾ, ಆಡ್ಸಾಕ್ತೀರಾ, ಕುರಿ ಸಾಕ್ತೀರಾ, ಬಹಳ ಖುಷಿಯಪ್ಪ.
0: ನಾವೆಲ್ಲ
1: 25-30 ವರ್ಷದವ್ರಿಗೆ ಎಲ್ಲ ರೆಸ್ಟು ರೆಸ್ಟು ರೆಸ್ಟು ಅನ್ನೋ ಕಾಲದಲ್ಲಿ ಭಾರಿ ಖುಷಿ ಆಯ್ತು ನಿಮ್ ಜೊತೆ ಮಾತಾಡ್ದಂಗೆ.
0: ನಾವ್ ಇವತ್ತು ನನಗೆ ಪುಸ್ತಕ ಓದೋದು ಅಂದ್ರೆ ಇಷ್ಟ ನನಗೆ. ಕತೆ ಪುಸ್ತಕಗಳು ಕಷ್ಟದವು, ಇಂತ ಓದೋದು ಅಂದ್ರೆ ಭಾರಿ ಇಷ್ಟ ನನಗೆ.
1: ಶೋಭಾನೆ ಪದ ಎಲ್ಲ ಹಾಡ್ತೀರಾ ಅಜ್ಜಿ?
0: ಹೌದು,
1: ಹೇಳಿ ನೋಡೋಣ.
0: ಮುತ್ತು ಬೆಳೆವೋದು ನಾಡು, ಮುತ್ತು ಬೆಳೆವೋದು ದೇಶ, ಮುತ್ತು ಬೆಳೆವೋದೇ ಮಲೆನಾಡು, ಸೋಯೆನ್ನಿರೆ ಶೋಭಾನವೆನ್ನಿರೆ, ಮುತ್ತು ಬೆಳೆವೋದೇ ಮಲೆನಾಡಿನ ಮಕ್ಕಳು, ಮುತ್ತಿನ ಸಸುವೆ ತೊಳೆದಾರೆ, ಸೋಯೆನ್ನಿರೆ ಶೋಭಾನವೆನ್ನಿರೆ, ಅವಳ ಬೆಳೆವುದು ನಾಡು, ಅವಳ ಬೆಳೆವುದು ದೇಶ, ಅವಳ ಬೆಳೆವೋದೇ ಮಲೆನಾಡು, ಸೋಯೆನ್ನಿರೆ ಶೋಭಾನವೆನ್ನಿರೆ, ಅವಳ ಬೆಳೆವೋದೇ ಮಲೆನಾಡಿನ ಮಕ್ಕಳು, ಅವಳದ ಸಸುವೆ ತೊಳೆದಾರೆ, ಸೋಯೆನ್ನಿರೆ ಶೋಭಾನವೆನ್ನಿರೆ, ಅವರ ಕೈ ಸಸುವೆ ಏನೆಂದು ತೊಳೆದಳೆ, ಪುಪ್ಪುಗಿರಿ ಮಲೈನ ಸಿಕ್ಕುರಾವೆ, ಸೋಯೆನ್ನಿರೆ ಶೋಭಾನವೆನ್ನಿರೆ, ಪುಪ್ಪುಗಿರಿ ಮಲೈನ ಸಿಕ್ಕುರಾದ ಒಳಗಿರುವ ನಂಜಬಟ್ಟಲೊನವೇ ಸುಖಿ ಬಾಳು, ಸೋಯೆನ್ನಿರೆ ಶೋಭಾನವೆನ್ನಿರೆ. ನಮಸ್ಕಾರ ಮೇಡಮ್. ಚೆನ್ನಾಯ್ತು ಮೇಡಮ್.
1: ಓ ಸೂಪರ್, ಚೆನ್ನಾಗಿ ಹಾಡ್ತೀರಾ ನೀವು ಅಜ್ಜಿ. ಒಗಟ ಹೇಳ್ತಿರಲ್ಲ, ಹೇಳಿ ನೋಡೋಣ, ನಂಗೆ ಬಿಡ್ಸಕ್ ಬರ್ತಾ ನೋಡ್ತೀನಿ.
0: ಕೊಕ್ಕೆಲೈತೆ, ಕೊನೆ ಮುಳ್ಳಲೈತೆ, ಕಿಕ್ಕೆರಮ್ಮನ್ ತೇರಲೈತೆ, ಜಕ್ಕೆನಳ್ಳಿ ಬಯಲಲೈತೆ, ಬಲ್ಲಂತರ್ ಬಲ್ಗೊಂಬೆಲೈತೆ, ಕರೆಕಾಯ ಹುಡುಗಿ ತುರ್ಬಲೈತೆ.
1: ಹೂವ
0: ತಾಳೆ ಹೂವು,
1: ತಾಳೆ ಹೂವು,
0: ತಾಳೆ ಹೂವು ಮುಳ್ಳು ಅದು. ಯಾರದು ಕುಯ್ಯಕ್ಕಾಗಲ್ಲ ಅನುಭವದ್ದಾರ ಮಾತ್ರ ಅದು ತಾಳೆ ಹೂವು ಕುಯ್ಯೋದು, ಅದು ಮುಳ್ಳಿನ ಗುತ್ತಿ.
1: ಇನ್ನೊಂದು ಹೇಳಿ ನೋಡೋಣ.
0: ಅಂಗಾಲು ಮೇಲು ಮಾಡಿ ನೀರು ಕುಡಿಯ ಆತ, ನಿನಗೆ ಕುಯ್ದು ನಿಮ್ಮಲ್ಲ ಬುಕಾಣ ಆತ, ನಿನಗ್ಯಾರ ಹೇಳಿದರು ತಲೆ ಇಲ್ಲದಾತ, ನನಗೊಬ್ಬ ಹೇಳಿದ ಕರುಳಿಲ್ಲದಾತ.
1: ಅಯ್ಯೋ ಇದು ಕಷ್ಟ ಆಯ್ತಲ್ಲ ನನಗೆ. ಇನ್ನೊಮ್ಮೆ ಹೇಳಿ.
0: ಹೇಳಿ ಮೇಡಮ್.
1: ಇನ್ನೊಮ್ಮೆ ಹೇಳಿ ನೋಡೋಣ.
0: ಅಂಗಾಲು ಮೇಲು ಮಾಡಿ ನೀರು ಕುಡಿಯ ಆತ, ನಿನಗೆ ಕುಯ್ದು ನಿಮ್ಮಲ್ಲ ಬುಕಾಣ ಆತ, ನಿನಗ್ಯಾರ ಹೇಳಿದರು ತಲೆ ಇಲ್ಲದಾತ, ನನಗೊಬ್ಬ ಹೇಳಿದ ಕರುಳಿಲ್ಲದಾತ. ಅದು ಆತ ನೀರ್ ಕುಡಿತೇ ಇರುತ್ತೆ ಕೆರೆಯಲ್ಲಿ. ಏಡೇನ್ ಹೇಳುತ್ತೆ, ಏ ನೀರ್ ಕುಡಿತಾ ಇದೇವ ಆತ, ನಾಳೆಕ್ ನೀನ್ ಕುಯ್ದು ಹಬ್ಬ ಮಾಡ್ತಾರ ನಿಮ್ಮಲ್ಲಿ ಅಂತ ಹೇಳುತ್ತೆ. ಆಮೇಲೆ ಆತ ಏನ್ ಕೇಳುತ್ತೆ, ಏಡಿಯ ನಿನ್ಗ್ಯಾರ ಹೇಳಿದರು ತಲೆ ಇಲ್ಲದಾತ,
1: ಆ
0: ಏಡಿಗೆ ತಲೆ ಇರಕ್ಲ, ನನಗೊಬ್ಬ ಹೇಳಿದ ಕರುಳಿಲ್ಲದಾತ. ತಮಟೆ ಸಾರ್ತಾರಲ್ಲ ನಮ್ಮೂರಲ್ಲಿ ಹಬ್ಬ ಅಂತ, ಅದು ತಮಟಿಗೆ ಕರುಳಿಲ್ಲದಾತ.
1: ಹಂಗಾರೆ ಇಲ್ಲೂ ಸೋತೆ ನಾನು. ಹೇಳಿ ಇನ್ನೊಂದು ಹೇಳಿ ನೋಡ್ತೀನಿ.
0: ಅಯ್ಯಯ್ಯೋ ಜೋಗಿ ಮೈಯೆಲ್ಲ ಬೂದಿ, ತಲೆ ಮೇಲೆ ರುದ್ರಾಕ್ಷಿಕಾಯಿ.
1: ಅಯ್ಯಯ್ಯೋ ಜೋಗಿ
0: ಮೈಯೆಲ್ಲ ಬೂದಿ, ತಲೆ ಮೇಲೆ ರುದ್ರಾಕ್ಷಿಕಾಯಿ.
1: ಬೂದ್ಗುಂಬಳಕಾಯ ಅಲ್ವಾ? ಏನು
0: ಹರಳೆಣ್ಣೆ ಮಾಡ್ತೀವಲ್ಲ ಮೇಡಮ್, ಹರಳೆಣ್ಣೆ ಗಿಡ.
1: ಓ ಔಡ್ಲ, ಔಡ್ಲ ಅಂತೀವಿ ನಾವು ಅದಕ್ಕೆ.
0: ಹೌದಾ? ಅದು ಮುಟ್ಟಿದ್ರೆ ಕೈಯೆಲ್ಲ ಬೂದಿ ಬೂದಿ ಆಗುತ್ತೆ.
1: ಕರೆಕ್ಟ್.
0: ಅದು ನತ್ತಿಲಿ ಕಾಯಿ ಬಿಡುತ್ತೆ.
1: ಹೌದು,
0: ರುದ್ರಾಕ್ಷಿಕಾಯಿನಾಗ ಮುಳ್ಳು ಮುಳ್ಳಾಗಿ.
1: ಹೌದು,
0: ಅದಕ್ಕೆ ತಲೆ ಮೇಲೆ ರುದ್ರಾಕ್ಷಿಕಾಯಿ.
1: ಓ ಅಲ್ಲೂ ಸೋತೆ ಅಜ್ಜಿ, ಮೂರು ಹೇಳಿದ್ರು ಮೂರು ಸೋತೆ. ಇನ್ನೊಂದು ಹೇಳಿ ಲಾಸ್ಟ್ ನೋಡೇ ಬಿಡೋಣ.
0: ತೇರು ಓಡುತ್ತೆ ಹೂ ಬೀಳುತ್ತೆ.
1: ತೇರು ಓಡುತ್ತೆ ಹೂ ಬೀಳುತ್ತೆ. ಹಾ ಅಷ್ಟೇನಾ?
0: ಅಷ್ಟೇ ಹೇಳಿ ನೋಡ.
1: ತೇರು ಓಡುತ್ತೆ ಹೂ ಬೀಳುತ್ತೆ.
0: ರಾಗಿ ಬೀಸ್ತೀವಲ್ಲ, ರಾಗಿ ಬೀಸ್ತೀವಿ ಓಡ್ತಾ ಇರುತ್ತೆ ಅದು ತೇರು, ಇಟ್ಟು ಬೀಳುತ್ತೆ ಸುತ್ತ.
1: ಓ ಅದು ಹೂ ತರ ಬೀಳುತ್ತೆ ಅಂತ.
0: ಇನ್ನೊಂದು ಹೇಳ್ತೀನಿ ನೋಡಿ ಮೇಡಮ್. ಹಸಿರು ಗಿಡಕ್ಕೆ ಮೊಸರು ಚೆಲ್ಲಿತಿ.
1: ಅದು ಗೊತ್ತು ನನಗೆ, ಮಲ್ಲಿಗೆ ಹೂವು.
0: ಗೊತ್ತಾ?
1: ಅದು ಒಂದೇ, ಕೊನೆಗೂ ಗೆದ್ದೆ.
0: ಒಳ್ಳೆ ಕೆಲಸ,
1: ಹೋಗಿಟ್ಟು ಆಯ್ತು. ಶೋಭಾನೆ ಪದ ಆಯ್ತು. ಈಗ
0: ಒಂದು ಜನಪದ ಗೀತೆ ಹೇಳ್ತೀನಿ ಕೇಳಿ ಮೇಡಮ್.
1: ಹೇಳ್ತೀರಾ? ಓ ಹಾಡಿ ಹಾಡಿ.
0: ಹೂವ ನೋಡೆ ಉಣಸೆಯ, ಮೊಗ್ಗ ನೋಡು ಮಲ್ಲಿಗೆಯ, ಆರಂಭ ನೋಡು ಎನ್ನ ಗೆಳತಿ ನಾರಿ. ಹೂವ ನೋಡೆ ಅಡಿಗೆಯ ಕಾಣಿಗೆ ರವತ್ತ

0: ನರಿವು ನೋಡಿ ಸಗಣಿಯ ಒರುವೋಕೆ ಬಡವಾರ ಮಗಳಲ್ಲ ಅರವತ್ತೊಂದಳ್ಳಿ ಕಸಬಿಯ ನರಿವು ನೋಡಿ ಅರವತ್ತೇ ಒಂದಳ್ಳಿ ಕಸಬಿ ಗೌಡರ ಮಗಳು ತರುವಾಗ ನೀನು ಅರಿಯೇನೇ ನರಿವು ನೋಡಿ ಹೂವ ನೋಡೆ ಉಣುಸೆಯ ಮೊಗ್ಗ ನೋಡೆ ಮಲ್ಲಿಗೆಯ ಆರಂಭ ನೋಡಿ ಎನ್ನ ಗೆಳತಿ ನರಿವು ನೋಡಿ ನಾನಿನ್ನ ತರುವಾಗ ನೀನು ಚಿಕ್ಕವಳಲ್ಲಿ ಈಗೆಲ್ಲಿ ಕಲಿತೆ ವಾಸ ಮಾತ ನರಿವು ನೋಡೆ. ಇದರ ಅರ್ಥ ಗೊತ್ತಾತ?
1: ಇಲ್ಲ.
0: ಹೂವ ನೋಡೆ ಹುಣಸೆಯ, ಮುಂಗಾರ ಕಾಲದಲ್ಲಿ ಹುಣಸೆ ಮರ ಹೂ ಬಿಡುತ್ತೆ. ಮೊಗ್ಗ ನೋಡೆ ಮಲ್ಲಿಗೆಯ, ಮುಂಗಾರ ಕಾಲದಲ್ಲಿ ಮಲ್ಲಿಗೆ ಗಿಡ ಮೊಗ್ಗಾಗುತ್ತೆ. ಆರಂಭದಲ್ಲಿ ಹೊಲದಲ್ಲಿ ಮುಂಗಾರ ಕೆಲಸ ಅಭ್ಯಾಸ ಹೊಡಿತಾರಲ್ಲ, ಆರಂಭ ನೋಡು ಎನ್ನ ಗೆಳತಿ. ಆಮೇಲೆ ಸೊಸೆ ಹೇಳ್ತಾಳೆ, ಅಡುಗೆ ಕೋಣೆಗೆ ಇರುವತ್ತೊಂದು ದೀಪ ನನಗೆ ನಮ್ಮರು ಸರ್ಮುತ್ ಸಲ್ವಿದಂಗ್ ಸಲ್ವಿದ್ರು ನನ್ನ ಅಂತ ಅತ್ತಿಗೆ ಹೇಳ್ತಾಳೆ. ಅತ್ತೇನ್ ಹೇಳ್ತಾಳೆ, ಸರ್ಮುತ್ ತರದ್ರೆ ಸೆರ್ಗಿ ಕಟ್ಟಿಯ ದೊಡ್ಡಿ ಸಗಣಿ ಉರ್ಬ ಅಂತಾಳೆ ಅತ್ತೆ. ಅದಕ್ಕೆ ಸೊಸೆ ಏನ್ ಹೇಳ್ತಾಳೆ, ನಾನು ಸಗಣಿ ಊರಕ್ಕೆ ನಾನು ಬಡವ್ರ ಮಗಳಲ್ಲ, ಅರವತ್ತೊಂದಳ್ಳಿ ಕಸಬಿ ಮಗಳು, ತರುವಾಗ ನೀನು ಹರಿಯ.
1: ತರುವಾಗ ಗೊತ್ತಾಗ್ಲಿಲ್ವಾ ಅಂತ ಅತ್ತೆಗೆ ವಾಪಸ್ ಬೈಯೋದು. ಅಜ್ಜಿ ಈಗ ಹಳ್ಳಿನಲ್ಲೇ ಇರೋದು, ತೋಟದಲ್ಲಿ ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ದೀರ. ಸಿಟಿ ಜೀವನ ನೋಡಿದ್ರೆ ಏನ್ ಅನಿಸ್ತದೆ ಅಜ್ಜಿ? ಈಗ
0: ನನ್ಗೆ ಸಿಟಿ ಜೀವನ ಹಿಡ್ಸಲ್ಲ ಮೇಡಮ್.
1: ಏಕೆ?
0: ಊಟ ಮಾಡಿ ಒಳಗೆ ಕುತ್ಕೊಂಡೋಕೆ ಬೇಜಾರು. ನಾವು ಅಡ್ಡಾಡ್ಬೇಕು ಮನೆ ಕಡೆ, ಸಣ್ಣ ಪುಟ್ಟ ಕೆಲಸ ನೋಡ್ಕೊಂಡು ಕೋಳಿ ಕುರಿ ನೋಡ್ಕೋಬೇಕು. ನಾವು ಸಖತ್ ದನ ಎಲ್ಲ ಸಾಕಿದ್ದು ಆವಾಗ.

0: ಇವಾಗ ಮಕ್ಕಳು ಹೊರಗಡೆ ಕೆಲ್ಸಕ್ಕೆ ಹೋಗ್ತಾರಲ್ಲ, ದನ ಕರ ಏನೂ ಇಲ್ಲ, ಕೋಳಿ ಗಿಳಿ ಸುಲಭವಾದ ಕುರಿ ಸಾಕ್ಯಾಡು ಇದೀವಿ.
1: ಈ ಗಾದೆ ಹೇಳ್ತಿರಂತಲ್ಲ ಅಜ್ಜಿ, ನೀವು ಹೇಳಿ ಒಂದೆರಡು ಗಾದೆಗಳ. ಊಟಕ್ಕೆ ಸಂಬಂಧಪಟ್ಟಿರೋದು ಏನಾರು ಗಾದೆಗಳಿದ್ಯಾ?
0: ಊಟ ಬಲ್ಲನಿಗೆ ರೋಗ ಇಲ್ಲ, ಮಾತು ಬಲ್ಲನಿಗೆ ಜಗಳಿಲ್ಲ.
1: ಮತ್ತೆ
0: ಹಾಸಿಗೆ ಅಮಲಿ ಉಂಡ್ರೆ ಹಾಸಿಗೆ ಮೇಲೆ ಎಲ್ಲ ಹೊಟ್ಟೆ ಕೆಡುತ್ತೆ.
1: ಕರೆಕ್ಟ್, ಆಸೆ ಪಟ್ಟು ಜಾಸ್ತಿ ತಿನ್ಬಾರ್ದು ಅಂತ. ಆಮೇಲೆ ಹೇಳಿ ಒಂದಷ್ಟು ಗಾದೆಗಳು ಹೇಳಿ, ನೋ ಕೇಳ್ತೀನಿ. ನಾವು ಏನು ಕೇಳೇ ಇಲ್ವಲ್ಲ ಗಾದೆಗಳು ಅಷ್ಟೊಂದು.
0: ನಿಮ್ಗೆ ಇಲ್ಲಿ ಗೊತ್ತಾರಲ್ಲ, ಅವ್ರು ಹೇಳ್ತಾರೆ ಮೇಡಮ್.
1: ಹೇಳ್ತಾರೆ, ನಮಗೂ ಸ್ವಲ್ಪ ಗೊತ್ತು, ನಿಮ್ಮಷ್ಟು ಗೊತ್ತಿಲ್ಲ.
0: ಆ ಕಡೆ ಕಾಯಿ ಹೊಡೆದ್ರೆ ಪಕ್ಕದಲ್ಲಿ ನಾವು ಕಂಠನಾರು ಹೊಡಿಬೇಕು, ಆಟ ಇರ್ಬೇಕು. ಪಕ್ಕದವ್ರ ಕಾಯಿ ತೆಂಗಿನಕಾಯಿ ಹೊಡೆದ್ರೆ ನಾವು ಅರ್ಧ ಕಂಠನಾರ ಹೊಡಿಬೇಕು ಅನ್ನ ಗಾದಿ. ಅವ್ರಿಗಿನ್ ಅವ್ರಂತಲೇ ನಾವು ಆಟವಾಗಿ
1: ಒಳ್ಳೆ ಕಾಂಪಿಟೇಷನ್ ಇರ್ಬೇಕು ಅಂತ. ಆಮೇಲೆ
0: ಆಕಾಶ ನೋಡಕ್ ನೂಕಾಟ ಯಾಕೆ
1: ಅಲ್ವಾ
0: ಅಲ್ವಾ,
1: ಎಷ್ಟು ಚೆನ್ನಾಗಿದೆ ನೋಡಿ
0: ಆಕಾಶ ನೋಡಕ್ಕೆ ನೂಕಾಡೋದು ಯಾಕೆ,
1: ಅಷ್ಟು ವಿಶಾಲವಾಗಿದೆ ಯಾಕೆ ನೂಕಾಡ್ಬೇಕು?
0: ನಮ್ಮ ಹತ್ರ ಇರುತ್ತಲ್ಲ, ನಮ್ಮನೆ ಒಡೆಯುತ್ತಲ್ಲ. ಏನು ನಮ್ಮ ಹತ್ರ ಇದೆ, ನಮ್ಮನೆ ಒಡೆಯುತ್ತೆ.
1: ನಮ್ಮ ಹತ್ರ ಇದು ನಮ್ಮನೆ ಒಡಿತದ ಏನಪ್ಪ ಗೊತ್ತಿಲ್ಲ. ಕಣ್ಣ
0: ಕಂಡ್ರತ್ತೆ
1: ಪರವಾಗಿಲ್ಲ, ಅರ್ಧ ಅರ್ಧ ಹೇಳಿದ್ದೀನಿ.
0: ನಮ್ಮ ಹತ್ರ ಇದೆ, ನಮಗೆ ಸಿಕ್ಕಲ್ಲ.
1: ಸಿಕ್ಕಲ್ಲ ಮನಸ್ಸು ಅಲ್ವಾ, ಮತ್ತೇನು?
0: ಈ ಮೊಳಕೈ ನಮ್ಮ ಕೈ ಸಿಗುತ್ತಾ ಮೇಡಮ್?
1: ಮೊಣಕೈ ಓ, ಈ ಕೈಯಿಂದ ಹಿಡಿಬೋದಲ್ಲ.
0: ಆ ಕೈಲಿ ಹಿಡಿಯಲ್ಲ,
1: ಹಿಡಿಯಲ್ಲ.
0: ನಮ್ಮ ಕೈಲಿ ಇದೆ, ನಮ್ಮ ಕೈ ಸಿಕ್ಕಲ್ಲ.
1: ಏನ್ ನೋಡಿ ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಾ, ಮರ್ತೋಗಿದಾವ ಈಗ ಸ್ವಲ್ಪ
0: ಮೇಡಮ್? ಸಖತ್ತಾಗಿ ಇದ್ದಾವೆಲ್ಲ, ಮರ್ತೋ ಇರ್ತವೆ.
1: ಇವ್ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಕಲ್ತ್ಕೊಂಡಿದಾರ ಇವನ್ನ?
0: ಒಬ್ಬ ಮೊಮ್ಮಗ ಇಂಜಿನಿಯರ್ ಓದ್ತಾ ಇದ್ದಾನೆ ಬೆಂಗಳೂರಲ್ಲಿ, ಇನ್ನೊಬ್ಬ ಮೊಮ್ಮಗ ಫಾರಿನ್ ಇದ್ದಾನೆ ಫಾರಿನ್ ಅಲ್ಲಿ. ಅವ್ರೆ ಇಬ್ಬರೇ ಮೊಮ್ಮಕ್ಕಳು.
1: ಅವರೆಲ್ಲ ಕಲ್ತ್ಕೊಂಡು ಆಸಕ್ತಿಯಿಂದ ಕೇಳ್ತಾರ ಇವನ್ನ?
0: ಹೌದು ಕೇಳ್ತಾರೆ ಅಜ್ಜಿ ಅಂದ್ರೆ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿ ಕೇಳ್ತಾರೆ.
1: ಇಷ್ಟ
0: ನೀನು ಇರ್ಬೇಕು ಹತ್ರದಲ್ಲಿ, ಬರ್ಬೇಕು
1: ಬೈತಾರೆ. ಬಂದಿರು ನಮ್ಮ ಹತ್ರ,
0: ನಮ್ಮ ಹತ್ರ ಇರು ಬಾ ಅಂತಾರೆ.
1: ನೀವು ಹೋಗಲ್ಲ?
0: ನಾವು ಹೋಗಲ್ಲ, ನಮ್ಗೆ ಹಳ್ಳಿ ವಾತಾವರಣವೇ ಸರಿ ಅನ್ಕೊಂಡು.
1: ಇಷ್ಟ
0: ಇಷ್ಟ
1: ಒಟ್ಟು ಆರೋಗ್ಯವಾಗಿ
0: ಒಂದು ಮಂಗಳಾರತಿ ಹೇಳ್ತೀನಿ ಕೇಳ್ರಿ.
1: ಹೇಳಿ ಹೇಳಿ.
0: ವರ ಭಾದ್ರಪದ ತದಿಗೆ ನಾಳೆ ದಿವಸ ಅರಸರೇ ತವರೂರಿಗೋಗಿ ಬರುವೆ. ಜಯಮಂಗಳಂ ನಿತ್ಯ ಶುಭಮಂಗಳಂ. ಇಲ್ಲಿಂದ ಹೋದರೆ ಅಲ್ಲಿ ನಿನಗೆ ಯಾರುಂಟು? ಚೆಲುವೆ ಕಂಗಳ ಬಾಲೆ ತಿಳಿದು ಪೇಳೆ. ಎಲ್ಲರ ಆತಕ್ಕೆ ಸ್ವಾಮಿ ಮೂರು ದಿವಸಕ್ಕೆ ಬರುವೆ. ನಿಮ್ಮೆಲ್ಲರ ಶಿವ ಪೂಜೆ ಒದಗಿ ಬರುವೆ. ಜಯಮಂಗಳಂ ನಿತ್ಯ ಶುಭಮಂಗಳಂ. ಮೂರು ದಿನ ಐದು ದಿನ ಮೀರಿದರೆ ಏಳು ದಿನ, ಬಾರದಿದ್ದರೆ ನೀನು ಮೀರಿದವಳು ಎನಗೆ. ಹೋಗಿ ಬಾರೆ ದೇವಿ ತವರೂರಿಗೆ. ಜಯಮಂಗಳಂ ನಿತ್ಯ ಶುಭಮಂಗಳಂ. ಕರಿಮುಖನ ಒಡಗೊಂಡು ಕರವುದಕ್ಕೆ ನಾ ಬರುವೆ. ಅದಕ್ಕೇನು ಉಪಚಾರವೇನುಂಟು ದೇವಿ? ನೀವೇನ ಹೇಳುವಿರಿ ನಾವೇನ ಹೇಳೆವು? ಜಯಮಂಗಳಂ ನಿತ್ಯ ಶುಭಮಂಗಳಂ. ಪಾದಕ್ಕೂ ಪದ್ಮಕ್ಕೂ ನಾಗಸಂಪಿಗೆ ತೈಲ, ದಾಳಿಂಬ್ರೆ ದ್ರಾಕ್ಷಿ ಖಜ್ಜೂರವು, ಏಳು ಕಿತ್ತಳೆ ನಿಂಬೆ ಎಳೆಯ ಮಾವಿನ ಮರದಡಿ ಇರುವ, ಆನೆ ಗೌರಮ್ಮ ಗಾರತಿ ಎತ್ತಿರೆ. ಜಯಮಂಗಳಂ ನಿತ್ಯ ಶುಭಮಂಗಳಂ. ಮೊಸರು ಬಾನವನುಂಡು ಕುಸಲೆ ಮೂಗುತಿ ನಿಟ್ಟು, ನಸುಲಿ ಅಣ್ಣಯ್ಯನ ತಂಗಿಗೆ ಶಶಿಮುಖಿಯರೆಲ್ಲ ಬೇಡಿ ದೊರೆಗಳ ಕೊಡುವ. ಜಯಮಂಗಳಂ ನಿತ್ಯ ಶುಭಮಂಗಳಂ. ಹಳ್ಳದಲ್ಲಿ ಮೈ ತೊಳೆದು ಮಡಿಯುಟ್ಟು ತಾ ಬಂದು, ಎಲ್ಲ ಬಂಗಾರವ ತೊಡಗಿ ತೊಟ್ಟು, ಶಿವನಿಗೆ ಹೆಂಡತಿಯಾದ ಗುಳ್ಳಾದ ಗೌರಮ್ಮ ಗಾರತಿ ಎತ್ತಿರೆ. ಜಯಮಂಗಳಂ ನಿತ್ಯ ಶುಭಮಂಗಳಂ. ನಾಗಭೂಷಣದಿಂದ ನಗುತ್ತ ಗೌರಿಯ ಕಂಡು, ಹೋಗಿ ಬಂದೇನೆ ದೇವಿ ತವರೂರಿಗೆ. ಈಗೇನ ಕೊಟ್ಟರು ಇನ್ನೇನ ಕೊಡುವರು? ಜಯಮಂಗಳಂ ನಿತ್ಯ ಶುಭಮಂಗಳಂ. ಅಲ್ಪ ಸ್ವಲ್ಪವೆಂದು ಕೊಪ್ಪರಿಕೆ ಹಣ ಕೊಟ್ಟರು, ಒಪ್ಪದಿನ್ ಬಳಸೆಂದು ಒನ್ನ ಕಳಸವನಿಟ್ರು. ನಮ್ಮೋರು ಬಡವರಿಂದೇನ ಕೊಡುವರು? ಜಯಮಂಗಳಂ ನಿತ್ಯ ಶುಭಮಂಗಳಂ. ಬಂಧು ಬಳಗಾವೆಲ್ಲ ಸುಖದಿಂದಿಯರು, ತಂದೆಗಿರಿರಾಜ ಬಾಳ ದಿನದ ಮುದುಕ. ಬಂಧು ಬಳಗಾವೆಲ್ಲ ಸುಖದಿಂದಿಯರು, ಜಯಮಂಗಳಂ ನಿತ್ಯ ಶುಭಮಂಗಳಂ.
1: ಒಟ್ಟು ಮಂಗಳ ಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ ಅಜ್ಜಿ. ಭಾಳ ಚೆನ್ನಾಗಿ ಮಾತಾಡಿದ್ರಿ. ಏನು ಗೊತ್ತಾ, ಓದೋರು ಅಷ್ಟೇ ಜ್ಞಾನಿಗಳಲ್ಲ, ನಿಮಗೆ ಇರೋ ಅರಿವಿದೆಯಲ್ಲ ಒಳಗೆ, ಎಲ್ಲರ ಜೊತೆಗೆ ಚೆನ್ನಾಗಿರಬೇಕು, ಆರೋಗ್ಯವಾಗಿರ್ಬೇಕು, ಕೆಲಸ ಮಾಡ್ಬೇಕು, ದುಡ್ಡು ತಿನ್ಬೇಕು, ಈ ತರದ ಅರಿವು ಇದೆಯಲ್ಲ, ಇದೆಲ್ಲಕ್ಕಿಂತ ದೊಡ್ಡದು.
0: ಹೌದು ಮೇಡಮ್, ದುಡ್ಡು ನಮ್ಮ ಇದ್ರಲ್ಲಿ ನಾವಿರ್ಬೇಕು, ನಮ್ಮ ಕಾಲ ಮೇಲೆ ನಾವು ದುಡ್ಕೊಂಡು ತಿನ್ಬೇಕು. ನಾವು ಬೇರೆಯವ್ರಿಗೆ ಹೇಳೋದು ಅಷ್ಟೇ, ಕಷ್ಟಪಟ್ಟು ದುಡ್ಕೊಳ್ರಿ, ದುಡ್ಡು ಇಟ್ಕೊಳ್ರಿ. ಈಗಿನ ಮಕ್ಕಳು ಒಂದೊಂದು ಚೆಲ್ಲಾಟ ಕಲಿಯೋದು ಅಂತವಕ್ಕೆಲ್ಲ ಹೇಳ್ತೀವಿ, ಕೇಳ್ಬಹುದು ಬಿಡ್ಬಹುದು ಅಷ್ಟೇ.
1: ಹೇಳೋದನ್ನ ಹೇಳ್ಬೇಕಲ್ಲ ಅಜ್ಜಿ,
0: ಅವ್ರು
1: ದೊಡ್ಡವ್ರು ಹೇಳ್ಬೇಕು, ಕೇಳ್ತಾರೆ ಅಲ್ವಾ, ಏನ್ ಮಾಡೋದು, ಹಂಗೆ ಸಹಿಸ್ಕೋಬೇಕು ಅಲ್ವಾ. ಆಯ್ತಜ್ಜಿ, ಒಳ್ಳೇದು, ಬಹಳ ಖುಷಿ ಆಯ್ತು ನಿಮ್ ಜೊತೆಗ್ ಮಾತಾಡಿ. ನಂಗೆ
0: ಯಾವ್ದು ತಪ್ಪಿದ್ರೆ,
1: ಏನ್ ತಪ್ಪಿಲ್ಲ,
0: ಕ್ಷಮಿಸ್ಬೇಕು.
1: ಕ್ಷಮಿಸೋದ್ ಎಂತದು, ತಪ್ಪೇ ಇಲ್ಲ, ಕ್ಷಮಿಸೋದ್ ಎಲ್ಲಿಂದ ಬರ್ತದೆ. ನಮಸ್ತೆ.
0: ನಮಸ್ತೆ.
2: ಇದುವರೆಗೆ ಜನಪದ ಕಲಾವಿದೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಜಿ ಸಾಣೇನಹಳ್ಳಿಯ ಪುಟ್ಟಮ್ಮ ಅವರೊಂದಿಗಿನ ಆತ್ಮೀಯ ಮಾತುಕತೆಯನ್ನ ಕೇಳಿದಿರಿ. ಇವರೊಂದಿಗೆ ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸರಿಯಾಗಿ 12:30 ಈ ಸಮಯದಲ್ಲಿ ಇನ್ನೀಗ ನಮ್ಮ ನಿಲಯದಿಂದ ಈ ದಿನ ಹಾಗೂ ಸಂಜೆ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ.

12:35ಕ್ಕೆ ಭಕ್ತಿಗೀತೆಗಳು, 12:45ಕ್ಕೆ ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿಶಾಂತ್ ಕುಮಾರ್. 1:00ಕ್ಕೆ ಬೆಂಗಳೂರು ಕೇಂದ್ರದಿಂದ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಪಿಎಂ ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1:20ಕ್ಕೆ ಸಂಧ್ಯಾ ಎಂಎ ಅವರು ಹಾಡಿರುವ ಭಾವಗೀತೆಗಳಿವೆ. 1:30 ಹಾಗೂ 5:05ಕ್ಕೆ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40ಕ್ಕೆ ದಾರಿದೀಪ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಫೀಬಾ ಇಂಡಿಯಾ. 2:55ಕ್ಕೆ ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್. 3:00ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಡಾಕ್ಟರ್ ಎಸ್ ವಿಜಯರಾಘವನ್ ಅವರ ವೀಣಾವಾದನವಿದೆ. 3:30ಕ್ಕೆ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00ಕ್ಕೆ ಮಹಿಳಾ ರಂಗ ಸಖಿ ಸಂವಾದ, ವಿಷಯ ವಿಶ್ವ ತಾಯಂದಿರ ದಿನ, ಪ್ರಸ್ತುತಿ ನೇತ್ರಾ ಕೆ ಹಾಗೂ ಚಿನ್ಮ.

ಸಂಜೆ 4:30 ವೃತ್ತಿ ಮಾರ್ಗದರ್ಶನ. ಮೈಸೂರಿನ ಚಾಮರಾಜೇಂದ್ರ ಸರ್ಕಾರಿ ದೃಶ್ಯಕಲಾ ಕಾಲೇಜಿನಲ್ಲಿರುವ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳು ಈ ಕುರಿತು ಕಾಲೇಜಿನ ಡೀನ್ ದೇವರಾಜು ಎ, ಆಡಳಿತಾಧಿಕಾರಿ ನಿರ್ಮಲಾ ಮಠಪತಿ, ಕಾಲೇಜಿನ ಕಲಾ ಇತಿಹಾಸ ವಿಭಾಗದ ನಿವೃತ್ತ ಅಧ್ಯಾಪಕರಾದ ವಿಜಯರಾವ್ ಮತ್ತು ಕಾಲೇಜಿನ ಹಿರಿಯ ವಿದ್ಯಾರ್ಥಿ ಫ್ಯಾಷನ್ ಮತ್ತು ಅಡ್ವರ್ಟೈಸಿಂಗ್ ಫೋಟೋಗ್ರಫಿಯಲ್ಲಿ ಪರಿಣಿತರಾದ ಕಿರಣ್ ಆದಿತ್ಯ ಅವರೊಂದಿಗಿನ ಮಾತುಕತೆ. ಭಾಗವಹಿಸುತ್ತಾರೆ ಡಾಕ್ಟರ್ ಮೈಸೂರು ಉಮೇಶ್. 5:30 ಚೂಟಿ ಚೂಟಿ ಚುಟುಕ್ ಗುಳುಂ ಗುಟುಕ್ ಶಿಶುಗೀತೆಗಳ ಕಾರ್ಯಕ್ರಮ. 6:10 ಜ್ಞಾನಜ್ಯೋತಿ ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ, ಪ್ರಸ್ತುತಿ ಬಿಕೆ ಮೀನಾಕ್ಷಿ. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ಕೃಷಿರಂಗ, ಪಪಾಯ ಬೇಸಾಯ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಮೈಸೂರಿನ ಸಸ್ಯವಿಜ್ಞಾನಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ ಮತ್ತು ಮಳವಳ್ಳಿ ತಾಲೂಕು ರಾವಣಿ ಗ್ರಾಮದ ನಿತ್ಯಾನಂದ, ಪ್ರಸ್ತುತಿ ಎನ್ ಕೇಶವಮೂರ್ತಿ. 7:45 ಪ್ರಸ್ತುತ ಕಾಲಮಾನದಲ್ಲಿ ಪರಿಸರ ಪ್ರಜ್ಞೆಯ ಪ್ರಾಮುಖ್ಯತೆ ಕುರಿತು ಮಾತನಾಡುತ್ತಾರೆ ಲೇಖಕರಾದ ಡಾಕ್ಟರ್ ವಿ ರಂಗನಾಥ್.

ಗಂಟೆಗೆ ಕನ್ನಡ ಭಾರತಿ. ಮಹಿಳಾ ಕಾವ್ಯಾನುಸಂಧಾನ ಈ ಕುರಿತು ಲೇಖಕಿ ಡಾಕ್ಟರ್ ಸಬಿತಾ ಬನ್ನಾಡಿ ಅವರೊಂದಿಗಿನ ಸಂದರ್ಶನದ ಎರಡನೇ ಭಾಗ ಭಾಗವಹಿಸುತ್ತಾರೆ ಡಾಕ್ಟರ್ ಶಭಾನಾ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಡಿ ಪಶುಪತಿ ಅವರ ಹಾಡುಗಾರಿಕೆ ಇದೆ. 10:00 ತತ್ವ ಸಂಚಾರ, ಜನಪದ ಗಾಯಕರ ತತ್ವಗಾಯನ, ಭಾಗವಹಿಸುತ್ತಾರೆ ಗುಂಡ್ಲುಪೇಟೆ ತಾಲೂಕಿನ ಕಮರಳ್ಳಿ ಮಾದಪ್ಪ ಮತ್ತು ಸಂಗಡಿಗರು, ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಇಂದು ರಾತ್ರಿ 10:30 ಸವಿ ನೆನಪು.

0: ಇವಿಷ್ಟು ನಮ್ಮ ನಿಲಯದಿಂದ ಈ ದಿನ ಮೂಡಿಬರಲಿರುವ ಕಾರ್ಯಕ್ರಮಗಳು.
1: ಅರ್ಚನಾ, ಮೇ 10 ಹತ್ರ ಬರ್ತಾ ಇದೆ, ನೆನ್ಪಿದ್ಯಾ?
2: ಯಾಕೆ ನೆನ್ಪಿಲ್ಲ, ಅದಕ್ಕಂತಲೇ ತುಂಬಾ ತಯಾರಿ ಮಾಡ್ಕೋತಾ ಇದ್ದೀನಿ.
1: ಏನ್ ತಯಾರಿನಪ್ಪ?
2: ಮೈಸೂರು ಆಕಾಶವಾಣಿಯ ಮಹಿಳಾ ರಂಗದಲ್ಲಿ ಸಖಿ ಸಂವಾದ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಅಮ್ಮಂದಿರ ಬಗ್ಗೆ ಮಾತಾಡೋದಕ್ಕೆ ಅಂತ ಅವಕಾಶ ಕೊಟ್ಟಿದ್ದಾರೆ. ನಾನು ಫೋನ್ ಮಾಡಿ ನಮ್ಮಮ್ಮನ ಬಗ್ಗೆ ಮಾತಾಡ್ತೀನಿ.
1: ಆಹಾ, ಜಾಣೆ, ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಯಾ. ಗೆಳತಿಯರೇ, ನೀವು ಸಹ ಮಹಿಳಾ ರಂಗದಲ್ಲಿ ಪ್ರಸಾರವಾಗುವ ಸಖಿ ಸಂವಾದ ನೇರ ಫೋನಿನ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನೀವು ನಿಮ್ಮ ತಾಯಂದಿರ ಬಗ್ಗೆ ಮಾತನಾಡಬಹುದು. ತಪ್ಪದೇ ಕೇಳಿ ಹಾಗೂ ಭಾಗವಹಿಸಿ. ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಖಿ ಸಂವಾದ ನೇರ ಫೋನಿನ ಕಾರ್ಯಕ್ರಮದಲ್ಲಿ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. 12:35 ಈ ಸಮಯದಲ್ಲಿ ಇನ್ನೀಗ ಭಕ್ತಿಗೀತೆಗಳನ್ನು ಕೇಳೋಣ. ಮೊದಲಿಗೆ ನಾಗಮಣಿ ಶ್ರೀನಾಥ್ ಅವರ ಧ್ವನಿಯಲ್ಲಿರುವ ಗುರುರಾಮ ವಿಠ್ಠಲರ ಕೃತಿ ಮೃತ್ಯುಂಜಯ ಶಂಭೋ ಶಂಕರ.

ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ಗುರುರಾಮ ವಿಠಲ ಮತ್ತು ರಂಗೇಶ ವಿಠಲರ ಕೃತಿಗಳನ್ನು ನಾಗಮಣಿ ಶ್ರೀನಾಥ್ ಹಾಗೂ ಸುಕನ್ಯಾ ಪ್ರಭಾಕರ್ ಅವರ ಧ್ವನಿಗಳಲ್ಲಿ ಕೇಳಿದಿರಿ.

0: ಆಕಾಶವಾಣಿ ಮೈಸೂರು. ಕಾದಂಬರಿ ವಿಹಾರ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು. ಪ್ರಸ್ತುತಪಡಿಸುತ್ತಾರೆ ಜಿ ಶಾಂತಕುಮಾರ್.
1: ದೊಡ್ಡ ಕಾಡಿನ ಮನೆ, ನಮ್ಮನ್ನು ರೂಪಿಸಿದ ಮುದುಮಲೆ ಕಾಡಿನ ಆ ಮನೆಯ ಕಥೆಯನ್ನೊಮ್ಮೆ ನಿಮ್ಮೊಂದಿಗೆ ಹಂಚಿಕೊಳ್ಳಲೇಬೇಕು. ನಮ್ಮ ಬಹಳಷ್ಟು ಅನುಭವಗಳು ಈ ಮನೆಯ ಪರಿಸರದೊಂದಿಗೆ ಹೆಣೆದುಕೊಂಡಿರುವುದರಿಂದ ಇದು ಅನಿವಾರ್ಯ. ತೇಗದ ಮರದ ದಿಮ್ಮಿ ಹಲಿಗೆಗಳಿಂದ ಕಟ್ಟಿದ ಯಾವುದೋ ಕಾಲದ ಆ ಬಂಗಲೆ ದೊಡ್ಡ ಕಾಡಿನ ನಟ್ಟ ನಡುವೆ ಒಂಟಿಯಾಗಿ ನಿಂತಿತ್ತು. ಎಲ್ಲ ಋತುಗಳಲ್ಲೂ ಕಾಡನೆಗಳು ಅಲ್ಲಿ ಅಂಡಲಿಯುತ್ತಿದ್ದುದರಿಂದ ಸಂಜೆಯ ಬೆಳಕು ಮಾಸಿದ ಬಳಿಕ ಮನುಷ್ಯರ್ಯಾರೂ ಅತ್ತ ಬರುತ್ತಿರಲಿಲ್ಲ. ಆಗ ನಾಗರಿಕ ಜಗತ್ತಿನಿಂದ ಹಿಂದೆ ಸರಿದು ಆ ಮನೆ ಕಾಡಿನ ನಿಗೂಢ ಪ್ರಪಂಚದ ಒಂದು ಭಾಗವಾಗುತ್ತಿತ್ತು. ಕೆಲವೊಮ್ಮೆ ಸಂಜೆ ಕಾಡಿನಿಂದ ವಾಪಸ್ಸಾಗುವ ವೇಳೆಗೆ ಛಾವಣಿಯ ಒಂದೆರಡು ಹೆಂಚುಗಳು ಮಾಯವಾಗಿರುತ್ತಿದ್ದವು. ಯಾರೋ ಕಳ್ಳರು ಬಂದು ಹೋಗಿರಬಹುದೆಂದು ಮನೆಯಲ್ಲಿದ್ದ ವಸ್ತುಗಳನ್ನೆಲ್ಲ ಪರೀಕ್ಷಿಸುವಾಗ ಪುಸ್ತಕ, ಬೈನಾಕ್ಯುಲರ್, ಕ್ಯಾಮರಾಗಳೆಲ್ಲ ಇದ್ದ ಸ್ಥಳದಲ್ಲೇ ಇರುತ್ತಿದ್ದವು. ಮನೆಯೊಳಗಿಂದ ಕಳ್ಳರು ಏನನ್ನೂ ಕೊಂಡು ಹೋಗದ ಕಾರಣ ಒಗಟಾಗಿ ಉಳಿಯುತ್ತಿತ್ತು. ಇದಲ್ಲದೆ ಪ್ರತಿ ಸಂಜೆ ಕತ್ತಲು ಆವರಿಸಿದ ಬಳಿಕ ಭಯ ಹುಟ್ಟಿಸುವ ವಿಚಿತ್ರ ಸದ್ದುಗಳು ಬಂಗಲೆಯೊಳಗೆ ಮೂಡುತ್ತಿದ್ದವು. ಈ ಪ್ರಸಂಗಗಳು ಅಲ್ಲಿ ನೆಲೆಸಿದ್ದವರ ಧೃತಿಗೆಡಿಸಿರಲಿಲ್ಲ. ಆದರೆ ಮುಂದೊಂದು ದಿನ ಮುಂಜಾನೆಯಲ್ಲಿ ಕಿಟಕಿಯ ಗಾಜಿನ ಮೇಲೆ ಮೂಡಿದ್ದ ಹೆಜ್ಜೆಗಳು ಎಲ್ಲರನ್ನೂ ದಿಗ್ಭ್ರಮೆಗೊಳಿಸಿತ್ತು. ಮನುಷ್ಯನ ಹೆಜ್ಜೆಗಳಂತಿದ್ದ ಆ ಗುರುತುಗಳು ಮೇಲ್ಮುಖವಾಗಿ ಸರಿದು ಮತ್ತೆ ಇಳಿದು ಬಂದಿರಲಿಲ್ಲ. ಆದರೆ ಅವು ಮನುಷ್ಯನ ಹೆಜ್ಜೆಗಳಾಗಿರಲಿಲ್ಲ. ಅಲ್ಲಿ ನೆಲೆಸಿದ್ದವರೆಲ್ಲ ಬುದ್ಧಿವಂತ ವಿಜ್ಞಾನಿಗಳೇ. ಯುವಕರಾದ ಅವರಿಗೆ ವಿಷಯಗಳನ್ನು ಪ್ರಶ್ನಿಸುವ, ಅವಲೋಕಿಸುವ ಮನೋಭಾವವಿತ್ತು. ಆದರೂ ಗಾಜಿನ ಮೇಲೆ ಮೂಡಿದ್ದ ಹೆಜ್ಜೆಗಳು ಯಾವುದೇ ತರ್ಕಕ್ಕೆ ನಿಲುಕದಾದಾಗ ಅವರ ವೈಜ್ಞಾನಿಕ ತಳಹದಿ ಸ್ವಲ್ಪ ಮಟ್ಟಿಗೆ ಅದುರಿದ್ದವು. ಬಾಂಬೆ ನ್ಯಾಚುರಲ್ ಹಿಸ್ಟರಿ ಸೊಸೈಟಿಯ ವಿಜ್ಞಾನಿಗಳ ತಂಡ ಆನೆಗಳ ಸಂಶೋಧನೆ ಎಂದು ಮುದುಮಲೆಗೆ ಆಗಮಿಸಿದಾಗ ಅವರಿಗೆ ಈ ಬಂಗಲೆಯನ್ನು ಅರಣ್ಯ ಇಲಾಖೆ ಉದಾರವಾಗಿ ನೀಡಿತ್ತು. ಆಗ ಆ ಬಂಗಲೆ ಸುಸ್ಥಿತಿಯಲ್ಲಿ ಇರಲಿಲ್ಲ. 4 ದಶಕಗಳ ಕಾಲ ಯಾರೂ ವಾಸಿಸದಿದ್ದರಿಂದ ಅದರ ಮೇಲೆ ಪ್ರಕೃತಿ ತನ್ನ ಹಿಡಿತವನ್ನು ಸಂಪೂರ್ಣವಾಗಿ ಸಾಧಿಸಿತ್ತು. 4-6 ತಿಂಗಳ ಪರಿಶ್ರಮದ ಬಳಿಕ ಆ ಪಾಳು ಬಂಗಲೆ ಮನೆಯ ರೂಪ ಪಡೆದುಕೊಂಡಿತು. ಸ್ಥಳಾವಕಾಶಕ್ಕೇನೂ ಕೊರತೆಯಿಲ್ಲದಷ್ಟು ವಿಶಾಲವಾಗಿದ್ದ ಆ ಮನೆಯಲ್ಲಿ ಸಂಶೋಧಕರೊಂದಿಗೆ ನಾವು ಕೂಡ ಸೇರಿಕೊಂಡೆವು. ಆದರೆ ಬಂಗಲೆಗೆ ಸೇರಿಕೊಳ್ಳುವ ಮುನ್ನ ಅಲ್ಲಿನ ಮೂಲ ವಾರಸುದಾರರ ಬಗ್ಗೆ ಯಾರೂ ತಲೆಕೆಡಿಸಿಕೊಂಡಿರಲಿಲ್ಲ. ದೀರ್ಘಕಾಲ ಪಾಳು ಬಿದ್ದಿದ್ದ

ಬಂಗಲೇನು ಕರಡಿಯೊಂದು ಮನೆ ಮಾಡಿಕೊಂಡಿತು. ಹೊಸ ಕಿಟಕಿ ಬಾಗಿಲುಗಳೆಲ್ಲ ಬಂದ ಬಳಿಕ ಆಗುತ್ತಿರುವ ಬದಲಾವಣೆಗಳನ್ನು ಗಮನಿಸಲು ಅದು ಆಗೊಮ್ಮೆ ಈಗೊಮ್ಮೆ ಭೇಟಿ ನೀಡುತ್ತಿತ್ತು. ಒಂದು ದಿನ ಭೀಕರ ಮಳೆಯೊಂದಿಗೆ ಬೀಸುತ್ತಿದ್ದ ಗಾಳಿಗೆ ಗಾಜಿನ ಕಿಟಕಿಗಳು ಮುಚ್ಚಲಾಗಿತ್ತು. ಬಹುಶಃ ಕರಡಿಗೆ ಆ ಚಳಿಯಲ್ಲಿ ತನ್ನ ಹಳೆಯ ಬೆಚ್ಚನೆಯ ಮನೆಯ ನೆನಪಾಗಿರಬಹುದು. ಮನೆಯತ್ತ ಧಾವಿಸಿ ಹಿಂದೊಮ್ಮೆ ತನ್ನ ಹೆಬ್ಬಾಗಿಲಾಗಿದ್ದ ಕಿಟಕಿಯ ಮೇಲೆ ಮುಂಗಾಲನ್ನಿಟ್ಟು ಒಳಬರಲು ಪ್ರಯತ್ನಿಸಿರಬಹುದು. ಆ ಯತ್ನದಲ್ಲಿ ಮಣ್ಣಾಗಿದ್ದ ಪಾದಗಳ ಹೆಜ್ಜೆ ಗಾಜಿನ ಮೇಲೆ ಮೂಡಿತವು. ಕಿಟಕಿಯ ಗಾಜಿನ ಮೇಲೆ ಏಕಾಏಕಿ ನಡೆದು ಹೋಗಿದ್ದ ಆ ಹೆಜ್ಜೆಗಳು ನಮಗೆ ಆದಿಮಾನವನ ಪಾದಗಳ ಗುರುತು ಮೂಡಿದಂತೆ ಕಂಡಿದ್ದವು. ಮತ್ತೊಮ್ಮೆ ಆಗಮಿಸಿದ್ದ ಕರಡಿ ತೆರೆದಿದ್ದ ಕಿಟಕಿಯಲ್ಲಿ ಇಣುಕಿತು. ಸಹಜವಾದ ಸೊಳ್ಳೆ ಪರದೆಯಂತೆ ಹರಡಿದ್ದ ಜೇಡರ ಬಲೆಗಳನ್ನೆಲ್ಲ ಗುಡಿಸಿ ಮೇಜು ಕುರ್ಚಿ ಪುಸ್ತಕ ಹಾಸಿಗೆ ದಿಂಬುಗಳನ್ನೆಲ್ಲ ಜೋಡಿಸಿ ಮನೆಯ ಚಂದವನ್ನೆಲ್ಲ ಹಾಳುಗೆಡವಿದ್ದಾರೆಂದು ಬಹುಶಃ ಅದಕ್ಕೆ ಬೇಸರವಾಗಿರಬಹುದು. ಜೊತೆಗೆ ಅಂದು ಆಗಮಿಸಿದ್ದ ಅತಿಥಿಗಳೊಬ್ಬರು ವಿಶೇಷವಾಗಿ ತಯಾರಿಸಿದ್ದ ಕೇಸರಿಬಾತ್ ಮತ್ತು ಬೆಂಡೆಕಾಯಿ ಪಲ್ಯಗಳೆಲ್ಲ ಕರಡಿಗೆ ದುರ್ವಾಸನೆ ಬೀರಿರಬಹುದು. ಅನಂತರ ಈ ಮಂದಿಗೆ ಬದುಕುವ ಅಭಿರುಚಿಯೇ ಇಲ್ಲವಲ್ಲ ಎಂದು ವ್ಯಥೆಪಟ್ಟು ಮನೆಯತ್ತ ಬರುವುದನ್ನೇ ನಿಲ್ಲಿಸಿತು. ಬೇಸಗೆಯ ಒಂದು ಮಧ್ಯರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ಧಡಾರ್ ಬಡಾರ್ ಎಂದು ಭೀಕರ ಸದ್ದಾಗಿ ಗಲಾಟೆಗೆ ಎಚ್ಚರಗೊಂಡೆವು. ಗಡಿಬಿಡಿಯಿಂದ ಎದ್ದು ಟಾರ್ಚ್ ಹಾಕಿದ ಕೂಡಲೇ ಸದ್ದುಗಳು ನಿಂತು ಹೋದವು. ಮೆಲ್ಲನೆ ಶಬ್ದ ಬರುತ್ತಿದ್ದ ಊಟದ ಮನೆಯ ಕಡೆಗೆ ಹೋಗುತ್ತಿದ್ದಂತೆ ಕುರ್ಚಿಯೊಂದು ಹಾರಿ ಬಂದು ಬಾಗಿಲಿನಿಂದಾಚೆ ಬಿತ್ತು. ಬೆಚ್ಚಿ ನಿಂತಾಗ ಊಟದ ಮೇಜು ಪಲ್ಟಿ ಹೊಡೆದು ಬಿದ್ದ ಭಾರಿ ಸದ್ದು. ಮತ್ತೆ ಬಹಳ ಕಾಲ ನಿಶ್ಶಬ್ದ. ಊಟದ ಮನೆಯ ಒಳಗೆ ಹೋದಾಗ ಅದು ರಣರಂಗದಂತಾಗಿತ್ತು. ಏನಾಗಿದೆ ಎಂದು ಹೊಳೆಯಲಿಲ್ಲ. ಅಲುಗದೆ ನಿಂತು ಅತ್ತಿತ್ತ ನೋಡುತ್ತಿದ್ದವು. ಆನಂತರ ಏನೋ ಕೂಗಿದ ಸದ್ದು. ಗಾಬರಿಯಲ್ಲಿ ಹಿಂದೆ ತಿರುಗಿ ನೋಡಿದಾಗ ಆನೆಯ ಸೊಂಡಿಲೊಂದು ಕಿಟಕಿಯಿಂದ ಒಳಗೆ ಬಂದು ಅಡ್ಡಾದಿಡ್ಡಿ ಬೀಸುತ್ತಿತ್ತು. ಬೆಳಗ್ಗೆ ನಮ್ಮ ಶರ್ಲಾಕ್ ಹೋಮ್ಸ್ ಚೆನ್ನ ಬರುವವರೆಗೆ ಆದದ್ದೇನೆಂದು ತಿಳಿಯಲಿಲ್ಲ. ಹಿಂಬಾಗಿಲನ್ನು ಮೆದುವಾಗಿ ತಳ್ಳಿ ಚಿಲಕ ಮುರಿದಿದ್ದ ತಾಯಿ ಆನೆ ಅಡುಗೆ ಮನೆಯ ತೊಟ್ಟಿಗೆ ಸೊಂಡಿಲು ಬಿಟ್ಟು ನೀರು ಕುಡಿದಿದೆ. ಅದರ ಮರಿ ನೀರಿನ ಶಬ್ದ ಕೇಳಿ ಆತುರದಿಂದ ಬಾಗಿಲ ಒಳಗೆ ನುಗ್ಗಿದೆ. ಆದರೆ ತಾಯಿಯ ಸೊಂಡಿಲು ಆಚೆ ಸರಿದ ಅನಂತರ ಬಾಗಿಲು ಮುಚ್ಚಿಕೊಂಡಿದೆ. ಮರಿಗೆ ಹೊರಗೆ ಹೋಗುವ ದಾರಿ ತಿಳಿದಿಲ್ಲ. ಒಳಗಿನಿಂದ ಅದು ಕೂಗಾಡಲಾರಂಭಿಸಿದಾಗ ಗಾಬರಿಯಾದ ತಾಯಿ ಅಕ್ಕಪಕ್ಕದ ಕಿಟಕಿಗಳನ್ನೆಲ್ಲ ಮುರಿದು ಸೊಂಡಿಲನ್ನು ಒಳಗೆ ಹಾಕಿ ಮರಿಯನ್ನು ರಕ್ಷಿಸಲೆತ್ನಿಸಿದೆ. ಅದರ ಏಟಿಗೆ ಸಿಕ್ಕ ಕುರ್ಚಿ ಮೇಜುಗಳೆಲ್ಲ ಹಾರಾಡಿ ನೆಲಕಚ್ಚಿವೆ. ಆನಂತರ ತಾಯಿ ಬಾಗಿಲನ್ನು ಮುರಿದು ಮರಿಯನ್ನು ಕರೆದುಕೊಂಡು ಹೋಗಿತ್ತು. ಆನೆಗಳ ಸಂಶೋಧನಾ ಕೇಂದ್ರವಾಗಿ ಪರಿವರ್ತನೆಗೊಂಡ ಆ ಬಂಗಲೆಯಲ್ಲಿ 4 ಮಂದಿ ಯುವ ವಿಜ್ಞಾನಿಗಳಿದ್ದರು. ಇಂದಿನ ವಿಶ್ವದ ಅಗ್ರಗಣ್ಯ ಜೀವಪರಿಸರ ವಿಜ್ಞಾನಿಗಳಲ್ಲೊಬ್ಬರಾದ ಬೆಳಗಾಂ ಮೂಲದ ಅಜಯ್ ದೇಸಾಯಿ ಅವರಲ್ಲಿ ಒಬ್ಬರಾಗಿದ್ದರು. ತಮಿಳುನಾಡಿನ ಪಶುವೈದ್ಯ ಇಲಾಖೆಯ ಮುಖ್ಯಸ್ಥರಾಗಿ ನಿವೃತ್ತಿ ಹೊಂದಿದ್ದ ಕೃಷ್ಣಮೂರ್ತಿ ಆ ಯೋಜನೆಯ ಸಂಯೋಜಕರಾಗಿದ್ದರು. ಇವರ ಹೊರತಾಗಿ ಕಾಡಿನಲ್ಲಿ ವಿಜ್ಞಾನಿಗಳ ಸಹಾಯಕ್ಕೆ ಕಾಡು ಕುರುಬರಾದ ಕೃಷ್ಣ ಬೊಮ್ಮ ಮತ್ತು ಜೇನುಕುರುಬ ಚೆನ್ನ ನೇಮಕಗೊಂಡಿದ್ದರು. ಆನೆಗಳ ಸಂಶೋಧನೆಗೆ ಇದು ಪರಿಪೂರ್ಣ ತಂಡವಾಯಿತು. ಬುಡಕಟ್ಟು ಜನರ ಸ್ಥಳೀಯ ಜ್ಞಾನ, ಸಂಶೋಧನಾ ವಿದ್ಯಾರ್ಥಿಗಳ ಓದು, ಆನೆ ವೈದ್ಯರ ಎಣೆ ಇಲ್ಲದ ಅನುಭವಗಳೆಲ್ಲ ಒಂದೆಡೆ ಸೇರಿ ಸಂಶೋಧನೆಗೆ ಪೂರಕವಾದ ವಾತಾವರಣ ನಿರ್ಮಾಣಗೊಂಡಿತು. ಆನೆಗಳ ಬದುಕು ಮತ್ತು ಸ್ವಭಾವಗಳನ್ನು ಗಂಭೀರವಾಗಿ ಅಧ್ಯಯನಿಸಲು ಕಾಡಿನಲ್ಲಿ ಕಾಲ್ನಡಿಗೆಯಲ್ಲಿ ಸಾಗಬೇಕು. ಮುಂಜಾನೆಯಿಂದ ಸಂಜೆಯವರೆಗೆ ಗುಂಪನ್ನು ಹಿಂಬಾಲಿಸಬೇಕು. ಮರಿಯಲ್ಲಿ ನಿಂತು ನಮ್ಮ ಇರುವಿಕೆಯ ಸುಳಿವು ನೀಡದೆ ಗಮನಿಸಿದ ವಿವರಗಳನ್ನೆಲ್ಲ ದಾಖಲಿಸಬೇಕು. ಈ ಕೆಲಸದಲ್ಲಿ ಮಗ್ನರಾಗಿ ಆನೆಗಳನ್ನು ಹಿಂಬಾಲಿಸುವಾಗ ನಡೆದು ಬಂದ ದಾರಿ ಯಾವುದೆಂದು ನೆನಪಾಗುವುದೇ ಇಲ್ಲ. ಈ ಸನ್ನಿವೇಶವನ್ನು ಮೊದಲೇ ಊಹಿಸಿ ನೆನಪಿಟ್ಟುಕೊಂಡಿದ್ದ ಮರಗಳೆಲ್ಲ ಒಂದೇ ರೀತಿ ಕಾಣಲಾರಂಭಿಸುತ್ತವೆ. ಅಷ್ಟೇ ಅಲ್ಲ, ಕಾಡಿನ ಯಾವ ಭಾಗದಲ್ಲಿದ್ದೇವೆಂಬುದು

ಹಾಗಾಗಿ ಕಾಡಿನಲ್ಲಿ ಗೊತ್ತು ಗುರಿಯಿಲ್ಲದೆ ಹತ್ತಾರು ಮೈಲು ಸುತ್ತಾಡಿ ಮತ್ತೆ ಹೊರಟಿದ್ದ ಸ್ಥಳಕ್ಕೆ ಮರಳುವುದು ಅವರಿಗೆ ಸವಾಲಿನ ಕೆಲಸವೇ ಅಲ್ಲ. ಕಾಡನ್ನು ಚೆನ್ನಾಗಿ ಬಲ್ಲ ಕೃಷ್ಣ ಮತ್ತು ಚೆನ್ನ ಈ ಕೆಲಸವನ್ನು ಮಾಂತ್ರಿಕರಂತೆ ನಿರ್ವಹಿಸುತ್ತಿದ್ದರು. ತೊಂದರೆಗಳು ಎದುರಾದಾಗ ಕ್ಷಣದಲ್ಲಿ ಮರವೇರಿಬಿಡುವುದು ಅವರ ಸ್ವಭಾವಸಿದ್ಧ ಗುಣವಾದರೂ ನಗರ ಮೂಲದ ಸಂಶೋಧಕರನ್ನು ಜೋಪಾನ ಮಾಡುವ ಹೊಣೆಗಾರಿಕೆಯನ್ನು ಅವರು ಬಹಳ ಬೇಗ ಕಲಿತಿದ್ದರು. ಆದರೆ ಬೊಮ್ಮನೊಂದಿಗೆ ಕಾಡಿಗೆ ತೆರಳಿದವರು ಸಾಮಾನ್ಯವಾಗಿ ತಾಪತ್ರಯಕ್ಕೆ ಸಿಕ್ಕಿಕೊಳ್ಳುತ್ತಿದ್ದರು. ಪದೇ ಪದೇ ದಾರಿ ತಪ್ಪಿ ಮನೆಗೆ ಮರಳುವ ಹೊತ್ತಿಗೆ ರಾತ್ರಿಯಾಗಿರುತ್ತಿತ್ತು. ಒಂದೆರಡು ಬಾರಿ ತಪ್ಪು ದಾರಿ ಹಿಡಿದು ಹೊತ್ತು ಮುಳುಗಿದಾಗ ಮರಗಳನ್ನು ಏರಿ ಊಟ ನಿದ್ರೆಗಳಿಲ್ಲದೆ ರಾತ್ರಿ ಕಳೆದ ಪ್ರಸಂಗಗಳಿಗೇನು ಕೊರತೆ ಇರಲಿಲ್ಲ. ಆನೆ ಕರಡಿಗಳು ಹತ್ತಿರದಲ್ಲೇ ಹಠಾತ್ ಪ್ರತ್ಯಕ್ಷಗೊಂಡು ಅಪಾಯದ ಸನ್ನಿವೇಶಗಳು ಸೃಷ್ಟಿಯಾದಾಗ ಜೊತೆಯಲ್ಲಿದ್ದವರನ್ನು ಮರೆತು ಬೊಮ್ಮ ನಾಪತ್ತೆಯಾಗುತ್ತಿದ್ದ. ಆದರೆ ಜೊತೆಯಲ್ಲಿದ್ದವರ ಬಗ್ಗೆ ಅವನಿಗೆ ಕಾಳಜಿ ಇರಲಿಲ್ಲವೆಂದಲ್ಲ, ಅವನ ಕಾಲುಗಳು ಅವನ ಮಿದುಳಿನ ಅಪರಿಚಿತ ಆಜ್ಞೆಗಳನ್ನು ಪಾಲಿಸಲು ಇನ್ನೂ ಕಲಿತಿರಲಿಲ್ಲ ಅಷ್ಟೇ. ಈ ಎಲ್ಲ ಕಾರಣಗಳಿಂದ ಬೊಮ್ಮನೊಂದಿಗೆ ಕಾಡಿಗೆ ಹೋಗುವುದೇ ಗಂಡಾಂತರವೆಂಬುದು ವಿಜ್ಞಾನಿಗಳ ಒಮ್ಮತದ ಅಭಿಪ್ರಾಯವಾಗಿತ್ತು. ಆದರೆ ಬೊಮ್ಮನನ್ನು ಎಲ್ಲರೂ ಇಷ್ಟಪಡುತ್ತಿದ್ದರಿಂದ ಅಪ್ರಯೋಜಕನೆಂದು ಕೆಲಸದಿಂದ ತೆಗೆಯಲು ಯಾರ ಮನಸ್ಸು ಒಪ್ಪಲಿಲ್ಲ. ಹಾಗಾಗಿ ಕಾಡಿನ ಜಾಡು ತೋರುವ ಕೆಲಸಕ್ಕೆ ನೇಮಕಗೊಂಡ ಬೊಮ್ಮ ಸಂಶೋಧನಾ ಕೇಂದ್ರದಲ್ಲಿ ಅಡಿಗೆಯವನಾಗಿ ಅಂತ್ಯಗೊಂಡ. ಆದರೆ ಬೊಮ್ಮನಿಗೆ ಅಡಿಗೆ ಕೆಲಸದಲ್ಲಿ ಕಿಂಚಿತ್ತೂ ಆಸಕ್ತಿ ಇರಲಿಲ್ಲ. ಆತ ನಿಜಕ್ಕೂ ಅತ್ಯಂತ ಸರಳ ಮನುಷ್ಯ. ಈ ಕಾಡುಕುರುಬರೇ ಹೀಗೆ. ಮುಂದಿನ ದಿನಗಳಿಗಾಗಿ, ಮುಂಬರುವ ಮಕ್ಕಳು ಮರಿ ಮಕ್ಕಳಿಗಾಗಿ ಶೇಖರಿಸಿಡುವುದು ಅವರಿಗೆ ಅರ್ಥವಾಗದ ವಿಷಯ. ಸ್ಥಳೀಯ ಜ್ಞಾನ ಮತ್ತು ಕೌಶಲಗಳೇ ಅವರ ಸಂಪತ್ತಾಗಿರುವುದರಿಂದ ಅವರು ಹೀಗೆ ಯೋಚಿಸಲು, ಜೀವಿಸಲು ಸಾಧ್ಯವಾಗಿರಬಹುದು. ಮುಂದಿನ ಪೀಳಿಗೆಗೆ ಅವರು ಕೊಟ್ಟು ಹೋಗುತ್ತಿದ್ದು ಈ ಕೌಶಲಗಳನ್ನಷ್ಟೇ ಹೊರತು ಹಣ, ಚಿನ್ನ, ಸ್ಥಿರಾಸ್ತಿಗಳನ್ನಲ್ಲ. ಬಹುಶಃ ಅವರ ಜೀವನ ಶೈಲಿ ಮತ್ತು ಅವರು ಬದುಕಿ ಬಾಳಿದ ಕಾಡಿನ ಪರಿಸರ ಅವರನ್ನು ಹೀಗೆ ರೂಪಿಸಿರಬಹುದು. ಬೊಮ್ಮ ಅಡಿಗೆ ಮನೆಯಲ್ಲಿ ಕೆಲಸದಲ್ಲಿ ಬಂಧಿತನಾಗಿದ್ದರೂ ಕಾಡು ಸುತ್ತುವ ಚಪಲದಿಂದ ಮುಕ್ತನಾಗಿರಲಿಲ್ಲ. ವಿಜ್ಞಾನಿಗಳು ಆನೆಗಳನ್ನು ಹಿಂಬಾಲಿಸುವ ಕೆಲಸಕ್ಕೆ ಆತನನ್ನು ಪರಿಗಣಿಸದಿದ್ದರೂ ಸಣ್ಣಪುಟ್ಟ ಕೆಲಸಗಳಿಗೆ ಕೆಲವೊಮ್ಮೆ ಕರೆದೊಯ್ಯುತ್ತಿದ್ದರು. ಇದೇ ಸಮಯದಲ್ಲಿ ನಾವು ಹಕ್ಕಿಗಳ ಬದುಕನ್ನು ಅರಿಯಲು ಕಾಡು ಸುತ್ತುತ್ತಿದ್ದಾಗ ನಮ್ಮೊಂದಿಗೆ ಸೇರಿಕೊಳ್ಳುತ್ತಿದ್ದ ಬೊಮ್ಮ ಸಮಯಾಂತರದಲ್ಲಿ ಹಲವಾರು ಹಕ್ಕಿಗಳ ಹೆಸರನ್ನು ಕಲಿತಿದ್ದ. ಕಾಡಿನಲ್ಲೇ ಕೃಷ್ಣ ಮತ್ತು ಚೆನ್ನ ಅತಿಮಾನವರಂತೆ ಕಾಣುತ್ತಿದ್ದರು. ಕಾಡಿನ ಜಾಡುಗಳಲ್ಲಿ ಅಸಹಜವಾಗಿ ಮುರಿದು ಬಿದ್ದ ಹುಲ್ಲುಕಡ್ಡಿಗಳು, ದಾಖಲಾಗಿರುತ್ತಿದ್ದ ಸಣ್ಣಪುಟ್ಟ ಗುರುತುಗಳನ್ನೆಲ್ಲ ಕಲೆಹಾಕಿ ಒಂದುಗೂಡಿಸಿ ಜರುಗಿರುವ ಘಟನೆಗಳನ್ನು ಪುನರ್ ರಚಿಸುತ್ತಿದ್ದರು. ಆಗ ನಮಗೆ ಶರ್ಲಾಕ್ ಹೋಮ್ಸ್ನೊಂದಿಗೆ ಸುತ್ತಾಡಿದ ಅನುಭವ ಆಗುತ್ತಿತ್ತು, ರೋಮಾಂಚನವಾಗುತ್ತಿತ್ತು. ಪ್ರತಿ ಬಾರಿ ಅವರೊಂದಿಗೆ ಕಾಡಿನಲ್ಲಿ ಅಲೆದಾಡುವಾಗ ಹೊಸ ಹೊಸ ಅಧ್ಯಾಯಗಳು ತೆರೆದುಕೊಳ್ಳುತ್ತಿದ್ದವು. ಅವರಿಂದ ಕಾಡಿನ ಭಾಷೆಗಳನ್ನು ಅರ್ಥೈಸಲು ಕಲಿತೆವು. ಅಸ್ತವ್ಯಸ್ತಗೊಂಡು ಬಿದ್ದಿರುವ ಸೂಕ್ಷ್ಮ ವಿವರಗಳನ್ನು ಹೆಕ್ಕಿ ಮಾಸಿದ ಹೆಜ್ಜೆಗಳಿಗೆ ಜೀವ ಕೊಟ್ಟು ಘಟಿಸಿ ಹೋದ ಘಟನೆಗಳನ್ನೆಲ್ಲ ಪುನರ್ರಚಿಸಿ ನೋಡುವ ತಿಳುವಳಿಕೆ ದೊರೆತದ್ದೇ ಇವರಿಂದ. ಆರಂಭದ ದಿನಗಳಲ್ಲಿ ಯಾವ ಉದ್ದೇಶಗಳೂ ಇಲ್ಲದೆ ಕಾಡು ಮೇಡುಗಳಲ್ಲಿ ಅಲೆಯುತ್ತಿದ್ದ ನಮ್ಮನ್ನು ರೂಪಿಸಿದ್ದೇ ಆ ಮನೆ. ಆ ಮನೆಯಲ್ಲಿದ್ದ ವಿಶೇಷ ವಾತಾವರಣ, ಅಲ್ಲಿದ್ದ ವಿಜ್ಞಾನಿಗಳು ಮತ್ತು ಕಾಡಿನ ಬುಡಕಟ್ಟು ಜನರೊಂದಿಗಿನ ಹರಟೆ, ಚರ್ಚೆ, ತಮಾಷೆ, ಸಮಾಲೋಚನೆಗಳೆಲ್ಲ ನಮ್ಮ ಜ್ಞಾನದ ದಿಗಂತವನ್ನು ವಿಸ್ತರಿಸಿದವು. ಆ ಮನೆಯಲ್ಲಿ ಎಲ್ಲವೂ ಇದ್ದವು. ಅಲ್ಲಿವರೆಗೆ ನಮ್ಮಷ್ಟು ಶ್ರೀಮಂತರು ಈ ಪ್ರಪಂಚದಲ್ಲಿ ಇಲ್ಲವೇನೋ ಎಂದೆನಿಸುತ್ತಿತ್ತು. ಒಮ್ಮೆ ಗುಡಲೂರಿನಿಂದ ದಿನಸಿ ಕೊಂಡು ಬರುವಾಗ ದಾರಿಯಲ್ಲಿ ನಮ್ಮ ಮಿತ್ರರ ಮಿತ್ರರೊಬ್ಬರು ಎದುರಾದರು. ಊಟಿಗೆ ಹೋಗಿದ್ದ ಅವರು ಪತ್ನಿ ನಾದನಿಯೊಂದಿಗೆ ಬೆಂಗಳೂರಿಗೆ ವಾಪಸ್ಸಾಗುತ್ತಿದ್ದರು. ಗ್ರನೈಟ್ ಉದ್ಯಮದಲ್ಲಿ ತೊಡಗಿದ್ದ ಅವರು ಕಾರಿನಿಂದ ಇಳಿದಾಗ ಅವರು ಗಂಡಸರು ಹೆಂಗಸರು ಎಂದು ತೀರ್ಮಾನಿಸಲು ತುಸು ಹೊತ್ತೇ ಹಿಡಿಯಿತು. ಹಗ್ಗಗಳಂತೆ, ಸರಪಳಿಗಳಂತೆ, ಪೊಲೀಸರು ತೊಡಿಸುವ ಬೇಡಿಗಳಂತೆ ಬಗೆ ಬಗೆಯ ಚಿನ್ನದ ಸರಗಳು ಅವರ ಕೊರಳು, ಬೆರಳು, ಕೈಗಳನ್ನೆಲ್ಲ ತುಂಬಿಕೊಂಡಿದ್ದವು. ನಮ್ಮ ಕಾಡಿನ ಮನೆಯನ್ನು ನೋಡಬೇಕೆಂದು ಅವರು ವಿನಂತಿಸಿದಾಗ ಸಾಧ್ಯವಿಲ್ಲವೆಂದು ಹೇಳಲಾಗಲಿಲ್ಲ. ಮನೆಗೆ ಬಂದ ಕೂಡಲೇ, ಓ, ಈ ಮನೆಗೆ ಕಾಂಪೌಂಡೇ ಇಲ್ಲವಲ್ಲ ಎಂದು ಅಚ್ಚರಿ ವ್ಯಕ್ತಪಡಿಸಿದರು. ಸಂಶೋಧನಾ ತಂಡದ ಸಂಯೋಜಕರಾಗಿದ್ದ ಚೆನ್ನೈನ ಡಾಕ್ಟರ್ ಕೃಷ್ಣಮೂರ್ತಿ ಆರಂಭದಲ್ಲಿ ಬಿದಿರಿನ ಗೋಡೆಯನ್ನು, ಗೇಟನ್ನು ಆ ಮನೆಗೆ ಹಾಕಿಸಿದ್ದರು. ಅದೇಕೋ ಕಾಡಾನೆಗಳಿಗೆ ಆ ಪರಿಕಲ್ಪನೆ ಇಷ್ಟವಾಗಲಿಲ್ಲ. 15 ದಿನಗಳಲ್ಲಿ ಎಲ್ಲವನ್ನು ಮುರಿದು ಬಿಸಾಡಿದ್ದವು. ಒಳಬಂದ ಅವರು ಮನೆಯೊಳಗಿನ ವಸ್ತುಗಳನ್ನು, ಕಟ್ಟಡದ ವಿವರಗಳನ್ನು ನೋಡುತ್ತಾ ಕುಳಿತರು. ಸ್ವಲ್ಪ ಹೊತ್ತಿನಲ್ಲಿ ಅವರ ಪತ್ನಿ, ಇಲ್ಲಿ ಫ್ಯಾನ್ ಇಲ್ಲವೇ ಎಂದರು. ಅನಂತರ, ಟಿವಿ ಸಹ ಇಲ್ವಾ ಎಂದಾಗ, ಇಲ್ಲಿ ಫ್ರಿಡ್ಜ್, ಮೈಕ್ರೋವೇವ್, ವಾಷಿಂಗ್ ಮಿಷಿನ್ ಯಾವುದೂ ಇಲ್ಲವೆಂದು ಹೇಳಿದೆವು. ಅವರ ವಿಚಾರಣೆ ಅಲ್ಲಿಗೆ ನಿಲ್ಲಲಿಲ್ಲ. ಅಯ್ಯೋ, ಅಲ್ಲಿ ನೋಡಿ, ಕಿಟಕಿಗಳಿಗೆ ಗ್ರಿಲ್ಗಳೇ ಇಲ್ಲ ಎಂದು ಪತಿಗೆ

0: ಕಿಟಕಿಗಳನ್ನು ತೋರಿಸಿದಳು. ಅನಂತರ ಪತಿಯ ಸರದಿ. ಆ ಬೆತ್ತದ ಕುರ್ಚಿಗಳೆಲ್ಲ ಹಳೆಯ ಕಾಲದ ಫ್ಯಾಷನ್. ನಾನು ಒಳ್ಳೆಯ ಸೋಫಾ ಕಳಿಸಿಕೊಡುವುದಾಗಿ ಹೇಳಿದರು. ನಾವೇನೂ ಮಾತನಾಡಲಿಲ್ಲ. ಬಳಿಕ ಕಾಂಕ್ರೀಟ್ ನೆಲದತ್ತ ಮುಖ ಮಾಡಿ ಪಿಂಕ್ ಗ್ರಾನೈಟ್ ಕಳಿಸಿಕೊಡುವುದಾಗಿಯೂ ತಿಳಿಸಿದರು. ಮತ್ತೆ ಮುಂದುವರೆದು ಗೋಡೆಯ ಮೂಲೆಗಳಲ್ಲಿ ಬಲೆಗಳನ್ನು ಬಿಡಿಸಿ ಕುಳಿತಿದ್ದ ಜೇಡಗಳನ್ನು, ನೆಲದ ಮೂಲೆಯಲ್ಲಿ ಸುರಂಗ ಕೊರೆದು ಓಡಾಡುತ್ತಿದ್ದ ಇರುವೆಗಳನ್ನು ನೋಡಿ ಪರಿಣಾಮಕಾರಿಯಾದ ಕೀಟನಾಶಕಗಳನ್ನು ಮುಂದಿನ ಬಾರಿ ತರುವುದಾಗಿ ಹೇಳುವ ಹೊತ್ತಿಗಾಗಲೇ ತಲೆ ಚಿಟ್ಟು ಹಿಡಿದಂತಾಗಿತ್ತು. ಬದುಕಿನಲ್ಲಿ ಒಮ್ಮೆಲೆ ಯಶಸ್ಸು ಕಂಡವರ ದೊಡ್ಡ ಸಮಸ್ಯೆ ಎಂದರೆ ಜಗತ್ತಿಗೆಲ್ಲ ತಿಳುವಳಿಕೆ ಹೇಳುವ ಚಾಳಿಯನ್ನು ಮೈಗೂಡಿಸಿಕೊಂಡು ತಮ್ಮ ಅವಿವೇಕತನವನ್ನು ಪ್ರದರ್ಶನಕ್ಕಿಡುವುದು. ಇದೇ ವೇಳೆಗೆ ಸ್ನಾನದ ಮನೆಯಿಂದ ಎದ್ದಿದ್ದ ಹೊಗೆ ಮನೆಯನ್ನೆಲ್ಲ ತುಂಬಿಕೊಂಡಿತು. ಈ ಮನೆಯಲ್ಲಿ ಗೀಜರ್ ಇಲ್ಲವೆಂದು ಕೂಡಲೇ ತಿಳಿಸಿದೆವು. ಏನೋ ಇಷ್ಟೊಂದು ಹೊಗೆ ಎಂದಾಗ, ಅದು ಹಂಗೆ ಸಾ, ಕ್ಯಾಶಿಯಾ ಫಿಸ್ತುಲಾ ಸಾ ಎಂದು ಹೊಗೆಯೊಳಗಿಂದ ಬೊಮ್ಮ ಉತ್ತರಿಸಿದ. ಆ ಅತಿಥಿಗಳಿಗೆ ಏನೂ ಅರ್ಥವಾಗಲಿಲ್ಲ. ನಾವು ಕಾಡುಕುರುಬರ ಭಾಷೆಯಲ್ಲಿ ಏನು ಮಾತನಾಡಿಕೊಂಡೆವೆಂದು ತಿಳಿದರೇನು ಗೊತ್ತಿಲ್ಲ. ವಿಜ್ಞಾನಿಗಳ ಬಳಗದಲ್ಲಿ ಇರುತ್ತಿದ್ದ ಬೊಮ್ಮ ಕಕ್ಕೆಯ ಮರವನ್ನು ಲ್ಯಾಟಿನ್ ಭಾಷೆಯಲ್ಲಿ ಹೇಳಿದ್ದ. ಬಳಿಕ ಅವರು ಹೋಗಿ ಬರುತ್ತೇವೆಂದು ತೆರಳಿದರು. ಅಲ್ಲಿಯವರೆಗೆ ಕಂಟಕಗಳೆಂದರೆ ಏನೆಂದು ನಮಗೆ ತಿಳಿದಿರಲಿಲ್ಲ. ಬಹುಶಃ ಇಂತಹ ಕಂಟಕಗಳಿಂದ ಪಾರಾಗಲೇನೋ ಹಳ್ಳಿಗಳಲ್ಲಿ ಮನೆಯ ಬಾಗಿಲಿಗೆ ನಾಳೆ ಬಾ ಎಂದು ಶಾಶ್ವತವಾಗಿ ಬರೆದಿರಬಹುದೆನಿಸಿತು. ಆ ಮನೆಗೆ ಹತ್ತಾರು ಕಿಟಕಿಗಳಿದ್ದವು. ಅವು ನಮಗೆ ಪ್ರಕೃತಿ ವಿಜ್ಞಾನದ ಮಹಾದ್ವಾರಗಳಂತೆ ಕಾಣುತ್ತಿದ್ದವು. ಬದಲಾಗುವ ಗಾಳಿಗೆ ನಮ್ಮನ್ನೊಡ್ಡಿ ನಮ್ಮ ಚಿಂತನಾ ಕ್ರಮವನ್ನು ರೂಪಿಸುವ ಬೆಳಕಿನ ಕಿಂಡಿಗಳಂತಿದ್ದವು. ವೈಜ್ಞಾನಿಕ ಚಿಂತನೆಗಳನ್ನು ಪ್ರಚೋದಿಸುವ ಪ್ರಕ್ರಿಯೆಗಳಿಗೆ ಗ್ರಿಲ್ ಕಾಂಪೌಂಡ್ ಹಾಕಿಸಲು ನಾವು ತಯಾರಿರಲಿಲ್ಲ.
1: ಕಾದಂಬರಿ ವಿಹಾರ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದನ್ನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಜಿ ಶಾಂತಕುಮಾರ್.
2: ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
3: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಪ್ರಬಂಧಕರಾಗಿರುವ ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ.
4: ಆತ್ಮೀಯ ಕೇಳುಗರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ಪ್ರಾದೇಶಿಕ ಕಚೇರಿಯಲ್ಲಿ ಪ್ರಬಂಧಕರಾಗಿರುವಂಥ ಶ್ರೀ ಬಿ ಆರ್ ಪ್ರವೀಣ್ ಕುಮಾರ್ ಅವರು. ನಮಸ್ಕಾರ ಪ್ರವೀಣ್ ಕುಮಾರ್ ಅವರೇ.
5: ಸರ್ ನಮಸ್ತೆ ಸರ್.
4: ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಯಾವ ರೀತಿ ಭಿನ್ನವಾಗಿದೆ ಮತ್ತು ಇದರ ವೈಶಿಷ್ಟ್ಯಗಳೇನು ಅಂತ ಪ್ರಾರಂಭದಲ್ಲಿ ನಮ್ಮ ರೈತ ಬಾಂಧವರಿಗೆ ತಿಳಿಸ್ತೀರಾ?
5: ಮುಖ್ಯವಾದ ಒಂದು ನಾಲ್ಕು ಅಂಶಗಳು ಈ ಯೋಜನೆಯಲ್ಲಿ ಇನ್ನ ಸರ್ಕಾರದವರು ರೈತರಿಗೆ ಉಪಯೋಗ ಆಗಲಿ ಅಂತ ಸ್ವಲ್ಪ ಆಡ್ ಮಾಡ್ಕೊಟ್ಟಿದ್ದಾರೆ. ರೈತರಿಗೆ ಏನಾಗುತ್ತೆ, ಈಗ ಬೆಳೆ ಬೆಳೆದಿರ್ತಾರೆ, ಸೊ ಬೆಳೆ ಸ್ಟಾರ್ಟಿಂಗ್ ಬಿತ್ತನೆ ಮಾಡಿರ್ತಾರೆ, ಇಲ್ಲ ಬೆಳೆಯುವಂತ ಸಂದರ್ಭದಲ್ಲಿ ಇಲ್ಲ ಕಟಾವಿಗೆ ಆಗುವಂತ ಒಂದು ನಷ್ಟ, ಅವ್ರಿಗೊಂದು ಇಮಿಡಿಯೇಟ್ ರಿಲೀಫ್ ಸಿಗ್ಬೇಕು ಅಂದ್ರೆ ರೈತರಿಗೆ ಆ ಸಮಯದಲ್ಲಿ ಸ್ವಲ್ಪ ದುಡ್ಡು ಸಿಗ್ಬೇಕು ಅಂತ ಏನಂತ ಸರ್ಕಾರ ಯೋಚನೆ ಮಾಡಿ ಕೇಂದ್ರ ಸರ್ಕಾರದವರು ಏನ್ ಬೆಳೆ ವಿಮಾ ಯೋಜನೆ ಇದೆ ಅದನ್ನ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಒಂದು ಹೆಸರನ್ನ ಸ್ವಲ್ಪ ಮಾರ್ಪಡಿಸಿ ಮತ್ತೆ ಯೋಜನೆಯಲ್ಲಿ ಒಂದು ನಾಲ್ಕು ಅಂಶಗಳನ್ನ ಮುಖ್ಯವಾಗಿ ತಗೊಂಬಂದ್ರು. ಇದರಲ್ಲಿ ಮುಖ್ಯವಾದ ನಾಲ್ಕು ಅಂಶಗಳು ಏನಂತಂದ್ರೆ, ಒಂದು ಬಿತ್ತನೆ ವಿಫಲ ಅಂತ ಒಂದು ಬರುತ್ತೆ, ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತ ಬರುತ್ತೆ, ಇನ್ನೊಂದು ಲೋಕಲೈಸ್ ಕ್ಯಾಲಾಮಿಟಿ, ಮತ್ತೆ ಇನ್ನೊಂದು ಪೋಸ್ಟ್ ಹಾರ್ವೆಸ್ಟ್ ಲಾಸಸ್. ಬಿತ್ತನೆ ವಿಫಲವಾದಂತ ಸಂಬಂಧ ಅಂದ್ರೆ ಇದು ಏನು, ಈಗ ಬೇರೆ ಒಂದು ವಿಮೆ ಯೋಜನೆಗಳಿಗೂ ಮತ್ತೆ ಬೆಳೆ ವಿಮೆ ಯೋಜನೆಗೂ ತುಂಬಾ ಮುಖ್ಯವಾದ ವ್ಯತ್ಯಾಸ ಏನು ಅಂತಂದ್ರೆ, ಬೇರೆ ಯಾವುದೇ ವಿಮೆ ಯೋಜನೆ ಆಗ್ಲಿ ಇಲ್ಲ ವಿಮೆ ಇದ್ರೆ ಅದು ಒಂದು ವೈಯಕ್ತಿಕ ಇಲ್ಲ ಇಂಡಿವಿಜುವಲ್ ಇರುತ್ತೆ. ಬಟ್ ಈ ಬೆಳೆ ವಿಮೆ ಏನಿದೆ ಅದು ಒಂದು ಏರಿಯಾ ಅಪ್ರೋಚ್ ಸ್ಕೀಮ್ ಅಂದ್ರೆ ಒಂದು ಸ್ಥಳಕ್ಕೆ ಅಧಿಸೂಚನೆ ಮಾಡಿರ್ತಾರೆ ಇಲ್ಲ ನಿರ್ಧಾರ ಮಾಡಿರ್ತಾರೆ. ಏನಂದ್ರೆ ಇದರಲ್ಲಿ ಒಬ್ಬೊಬ್ಬರೇ ರೈತರದ್ದು ಇಲ್ಲ ವೈಯಕ್ತಿಕ ಹೋಗಿ ಲಾಸ್ ಮಾಡ್ಲಿಕ್ಕೆ ಕಷ್ಟ ಅಂತ ಈ ತರ ಡಿಫ್ ಏರಿಯಾ ಅಪ್ರೋಚ್ ಸ್ಕೀಮ್ ಇರುತ್ತೆ. ಈ ಸಂದರ್ಭದಲ್ಲಿ ಮುಂಚಿನ ಸ್ಕೀಮ್ ಅಲ್ಲಿ ಈ ಏರಿಯಾ ಬಂದು ಹೋಬಳಿ ಮಟ್ಟಕ್ಕೆ ಮಾಡ್ತಾ ಇದ್ರು, ಈಗೇನ್ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆ ಅದನ್ನ ಒಂದು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ತಗೊಂಬಂದಿದ್ದಾರೆ. ಅಂದ್ರೆ ಏರಿಯಾ ಎಷ್ಟು ಕಡಿಮೆ ಆಗುತ್ತೋ ಅದು ಜಾಸ್ತಿ ಕ್ಲಾರಿಟಿ ಇರುತ್ತೆ, ಮತ್ತೆ ಒಂದು ರೈತರಿಗೆ ಒಂದು ನಷ್ಟ ಪರಿಹಾರ ಕೊಡೋದ್ರಲ್ಲಿ ಕರೆಕ್ಟ್ ಆಗಿ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ಈ ತರ ಚೇಂಜ್ ತಗೊಂಬಂದ್ರು. ಮತ್ತೆ ವಿಫಲ ಏನಾಗುತ್ತೆ ಅಂದ್ರೆ ಒಂದು ಗ್ರಾಮ ಪಂಚಾಯತಿಲಿ ಒಂದು ಏನು ಬೆಳೆ ಅಧಿಸೂಚನೆ ಮಾಡಿರ್ತಾರೆ ಅಂತ ಬೆಳೆನ 75% ಗಿಂತ ಜಾಸ್ತಿ ಏನಾರ ಬಿತ್ತನೆ ಆಗಿಲ್ಲ ಅಂದ್ರೆ 100% ಬಿತ್ತನೆ ಆಗಿಲ್ಲ ಆ ಪ್ರದೇಶದಲ್ಲಿ ಅಂತಂದ್ರೆ ಅಂತ ಜಿಲ್ಲಾ ಆಡಳಿತ ಏನ್ ಮಾಡುತ್ತೆ ಒಂದು ಅಧಿಸೂಚನೆ ಮಾಡುತ್ತೆ, ಇಂತ ಗ್ರಾಮ ಪಂಚಾಯತಿಲಿ ರೈತರು ತೊಂದರೆ ಆಗಿದೆ, 75% ರೈತರು ಬಿತ್ತನೆ ಮಾಡಿಲ್ಲ, ಬೆಳೆ ವಿಫಲ ಆಗಿದೆ ಅಂತ ಒಂದು ನೋಟಿಫಿಕೇಶನ್ ತರ್ತಾರೆ. ಅಂತ ಸಂದರ್ಭದಲ್ಲಿ ರೈತರಿಗೆ ಏನ್ ಮಾಡ್ತಾರೆ, ಈಗ ಬಿತ್ತನೆ ಟೈಮಲ್ಲಿ ರೈತರಿಗೆ ತುಂಬಾ ಸಾಕಷ್ಟು ಖರ್ಚಾಗಿರೋದಿಲ್ಲ, ಏನಕಂದ್ರೆ ಅವ್ರಿಗೆ ಬೀಜ ತರೋಂಥದ್ದು ಇಲ್ಲ ಭೂಮಿ ಉಳುಮೆ ಮಾಡುವಂಥದ್ದು ಇಲ್ಲ ಅಂತಂದ್ರೆ ಸ್ವಲ್ಪ ಗೊಬ್ಬರಾಗಿ ಖರ್ಚಾಗಿರುತ್ತೆ. ಅಂತ ನಷ್ಟನ ರೈತರಿಗೆ ಇಮಿಡಿಯೇಟ್ ಪರಿಹಾರ ಮಾಡ್ಕೊಡ್ಬೇಕು ಅಂತ ಈ ಯೋಜನೆಯಲ್ಲಿ ಏನ್ ಮಾಡಿದ್ದಾರೆ, ಬಿತ್ತನೆ ವಿಫಲವಾದಂತ ಸಂದರ್ಭದಲ್ಲಿ ಆತರ 75% ಜಾಸ್ತಿ ಬಿತ್ತನೆ ಆಗಿಲ್ಲ ಅಂದ್ರೆ ಅಂತ ಯಾರ್ಯಾರು ಒಂದು ಬೆಳೆ ವಿಮೆ ಮಾಡಿಸಿರ್ತಾರೆ ಅಂತ ರೈತರಿಗೆಲ್ಲ 25% ಸಮ್ ಇನ್ಶೂರ್ಡ್ ಅಂದ್ರೆ ವಿಮಾ ಮೊತ್ತ ಏನಿರುತ್ತೆ ಅದ್ರ 25% ಇಮಿಡಿಯೇಟ್ ಅವ್ರಿಗೆ ರಿಲೀಸ್ ಕೊಡ್ತೀವಿ, ಅಲ್ಲಿಗೆ ಸ್ಕೀಮ್ ಕ್ಲೋಸ್ ಆಗ್ಬೇಕು ಅಂದ್ರೆ ಅಲ್ಲಿಗೆ ಮುಂದಕ್ಕೆ ಅವ್ರಿಗೆ ವಿಮೆ ಕಂಟಿನ್ಯೂ ಆಗಲ್ಲ. ಇದು ಒಂದು ಅಡಿಷನಲ್ ಫೀಚರ್ ಒಂದು. ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಇಲ್ಲ ಲೋಕಲೈಸ್ಡ್ ಕ್ಯಾಲಮಿಟಿ ಅಂತ. ಅಂದ್ರೆ ಈ ಮಿಡ್ ಸೀಸನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮಧ್ಯಂತರ ಬೆಳೆ ಬೆಳೆಯುವ ಅಂತದಲ್ಲಿ ಮಧ್ಯಂತರ ಅವಧಿಯಲ್ಲಿ ಏನಾದ್ರೂ ತೊಂದರೆ ಆದ್ರೆ ಅಂತ ರೈತರಿಗೆ ನಷ್ಟ ಕವರ್ ಮಾಡ್ಬೇಕು ಅಂತ. ಅದೇನಾಗುತ್ತೆ, ಈಗ ಬಿತ್ತನೆ ಮಾಡಿರ್ತಾರೆ, ಚೆನ್ನಾಗಿ ಬೆಳೆ ಬಂದಿರುತ್ತೆ, ಮಧ್ಯಂತರದಲ್ಲಿ ಏನಾಗುತ್ತೆ ಅಚಾನಕವಾಗಿ ಆಕಸ್ಮಿಕವಾಗಿ ಇಲ್ಲ ಮಳೆ ಆಗ್ಬೋದು ಇಲ್ಲ ಮಳೆನೇ ಆಗದೆ ಇರ್ಬೋದು ಡ್ರೈ ಆಗ್ಬಿಡ್ಬೋದು, ಇಂಥ ಸಮಯದಲ್ಲಿ ಆವಾಗ್ಲೂ ಕೂಡ ಜಿಲ್ಲಾಡಳಿತ ಅಧಿಸೂಚನೆ ಮಾಡಿ ಇಲ್ಲ ಇಂಥ ಒಂದು ಅಧಿಸೂಚಿತ ಒಂದು ಏರಿಯಾದಲ್ಲಿ ಮಳೆ ಆಗಿಲ್ಲ ಇಲ್ಲ ಮಳೆ ಅತಿ ಮಳೆ ಆಗಿ ಬೆಳೆಗಳು ಹಾನಿ ಆಗ್ತಿದೆ ಅಂತ ಸಂದರ್ಭದಲ್ಲಿ ಕೂಡ ಅವಾಗ ಏನ್ ಮಾಡ್ತಾರೆ ಇಂಡಿವಿಜುವಲ್ ಸರ್ವೆ ಅಂತ ಮಾಡ್ತಾರೆ. ಅಲ್ಲಿ ಎಷ್ಟು ಹಾನಿಯಾಗಿದೆ ನೋಡಿ ಅಲ್ಲಿ ಸರ್ವೆ ಮಾಡಿ ಯಾರ್ಯಾರು ರೈತರು ವಿಮೆ ಮಾಡಿಸಿರ್ತಾರೋ ಅಂತವ್ರ ಹತ್ರ ಅರ್ಜಿ ತಗೊಂಡು ಸೊ ಅವ್ರಿಗೆ ಅಲ್ಲೇ ಒಂದು ಮಧ್ಯಂತರ ಪರಿಹಾರ ಕೊಡುವಂತ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಸೊ ಇನ್ನೊಂದು ಲೋಕಲೈಸ್ಡ್ ಕ್ಯಾಲಮಿಟಿ, ಈ ಲೋಕಲೈಸ್ಡ್ ಕ್ಯಾಲಮಿಟಿಲಿ ಏನ್ ಬರುತ್ತೆ ಅಂದ್ರೆ ಈಗ ಪರ್ಟಿಕ್ಯುಲರ್ ರೈತಂಗ್ ಏನಾರ ಆನೆಕಲ್ ಮಳೆ ಆಗಿ ಇಲ್ಲಾಂದ್ರೆ ಕ್ಲೌಡ್ ಬರ್ಸ್ಟ್ ಅಂತಾರೆ ಮೋಡ ಒಂದು ಇದಾಗಿ ರೈತರಿಗೆ ಅತಿ ಮಳೆ ಅಂತ ಏರಿಯಾದಲ್ಲಾದ್ರೆ ಅವರು ರೈತರು ವೈಯಕ್ತಿಕವಾಗಿ ಅರ್ಜಿ ಸಲ್ಲಿಸಬಹುದು. ಇದರಲ್ಲಿ ಹೌದು ನನ್ನ ಜಮೀನಲ್ಲಿ ಈ ತರ ತೊಂದರೆ ಆಗಿದೆ ಅಂತ ಆ ಸಂದರ್ಭದಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಅವ್ರದ್ದು ಸರ್ವೆ ಮಾಡಿ ಅವ್ರಿಗೆ ಪರಿಹಾರವನ್ನು ತುಂಬಿಕೊಡ್ತೀವಿ. ಅದಾದ ನಂತರ ಕಟಾವಿನ ನಂತರ ಏನಾದ್ರು ತೊಂದರೆ ಆದ್ರೆ ಅಂದ್ರೆ ಯಾವ್ದಾರ ರೈತರು ಈ ಜೋಳ ರಾಗಿ ಭತ್ತ ಈ ತರ ಬೆಳೆಗಳು ಕಟಾವು ನಂತರ ಫೀಲ್ಡ್ ಅಲ್ಲಿ ಇಟ್ಟಿರ್ತಾರೆ ಅಂದ್ರೆ ಫೀಲ್ಡ್ ಅಲ್ಲಿ ಬಿಟ್ಟಿರ್ತಾರೆ ಒಣಗಲಿಕ್ಕೆ ಒಣಗಿ ಅದನ್ನ ಬಂಡ್ಲು ಮಾಡಿ ಆಮೇಲೆ ಅದನ್ನ ಟ್ರೆಷಿಂಗ್ಗೆ ತಗೊಂಡು ಹೋಗ್ತಾರೆ. ಸೊ ಹಂಗೆ ಕಟಾವು ಮಾಡಿ ಆ ಫೀಲ್ಡ್ ಅಲ್ಲೇ ಸ್ಪ್ರೆಡ್ ಆಗಿ ಬಿಟ್ಟಿರೋಂತ ಬೆಳೆಗಳು ಈಗ ಭತ್ತ ಬಿಟ್ಟಿರ್ತಾರೆ ಅನ್ಕೊಳ್ರಿ, ಆ ಕಟಾವು ಮಾಡಿದ ನಂತರ 7 ದಿನದೊಳಗಡೆ ಆಕಸ್ಮಿಕವಾಗಿ ಏನಾರ ಮಳೆ ಬಂದಂತ ಸಂದರ್ಭದಲ್ಲಿ ಅಂತ ರೈತರು ಅರ್ಜಿ ಸಲ್ಲಿಸಿದ್ರೆ ಹೌದು ಈ ಬೆಳೆ ಕಟಾವು ಮಾಡಿ ನಾವು ಒಣಗ್ಲಿಕ್ಕೆ ಜಮೀನಲ್ಲಿ ಬಿಟ್ಟಿದ್ದು ಬಟ್ ಅದ್ರ ಮಳೆ ಬಂದು ನಮ್ಗೆ ಹಾನಿ ಆಗಿದೆ ಅಂತ ಒಂದು ಅರ್ಜಿ ಕೊಟ್ರೆ ಅವ್ರ ಅರ್ಜಿ ಇನ್ಸೂರೆನ್ಸ್ ಕಂಪ್ನಿಗೆ ಕೊಡ್ಬೇಕು ಅಂತ ಏನಿಲ್ಲ, ಕೃಷಿ ಇಲಾಖೆಗೆ ಇಲ್ಲ CSE ಸೆಂಟರ್ ಬ್ಯಾಂಕ್ ಅಂತ ಇದಾವೆ ಅಲ್ಲಿ ಕೊಟ್ರೆ ಸೊ ಅದು ಇನ್ಸೂರೆನ್ಸ್ ಕಂಪ್ನಿಗೆ ಒಂದು ಮಾಹಿತಿ ತಲುಪಿದ ತಕ್ಷಣ ಅಂತ ರೈತರಿಗೂ ಸರ್ವೆ ಮಾಡಿ ಸೊ ಅಲ್ಲಿ ಎಷ್ಟು ನಷ್ಟ ಆಗಿದೆ ಅನ್ನೋದೊಂದು ಒಂದು ಸರ್ವೆ ರಿಪೋರ್ಟ್ ಮೇಲೆ ಅವ್ರಿಗೆ ನಷ್ಟ ಪರಿಹಾರ ಮಾಡ್ತೀವಿ. ಇಷ್ಟೆಲ್ಲ ಆದ ನಂತರ ಮುಂಚೆ ಯೋಜನೆ ಏನಿತ್ತು ಅದೇ ರೀತಿ ಇಳುವರಿ ಮಾಹಿತಿ ಕೂಡ ಅಂಕೆ ಸಂಖ್ಯೆ ವಿಭಾಗದಿಂದ ಬೆಳೆ ಕಟಾವು ಪ್ರಯೋಗ ಮಾಡಿ ಆ ಪರ್ಟಿಕ್ಯುಲರ್ ಬೆಳೆಗೆ ಎಷ್ಟು ಇಳುವರಿ ಬಂದಿದೆ ಅಂತ ಮಾಹಿತಿ ಕೂಡ ಕೊಡ್ತಾರೆ. ಆ ಮಾಹಿತಿ ಮೇಲೆ ಅಲ್ಲೂ ಏನಾದ್ರು ನಷ್ಟ ಇದ್ರೆ ಅದು ಕೂಡ ತುಂಬಿಕೊಟ್ಟು ಈಗ ಈ ತರ ಈ ಯೋಜನೆಯಲ್ಲಿ ರೈತರಿಗೆ ತುಂಬಾ ಅನುಕೂಲಗಳನ್ನ ಮಾಡಿ ಸರ್ಕಾರದವರು ಇದನ್ನ 2016 ಅನುಷ್ಠಾನ ಮಾಡ್ತಾ ಇದ್ದಾರೆ ಸರ್. ಯೋಜನೆಯಲ್ಲಿ ರೈತರಿಗೆ ಮುಖ್ಯವಾಗಿ ಇನ್ನೊಂದು ಏನ್ ಮಾಡಿದ್ದಾರೆ ಅಂದ್ರೆ ಏನ್ ರೈತರು ಕಟ್ಟಬೇಕಾಗಿರೋ ಒಂದು ವಿಮಾ ಕಂತಿದೆ ಅದ್ರ ಮೇಲೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಎರಡರೂ ವಿನಾಯಿತಿ ಕೊಡ್ತಾರೆ. ವಿಮಾ ಕಂತು ಕಟ್ಟಬೇಕು ಅದು 10-20% ವರೆಗೂ ಇರುತ್ತೆ. ಎಲ್ಲರೂ ರೈತರು ಪಾಲ್ಗೊಳ್ಬೇಕು ಮತ್ತೆ ಈ ಒಂದು ಯೋಜನೆ ಅನುಕೂಲ ಆಗ್ಬೇಕು ಅನ್ನೋದಕ್ಕೋಸ್ಕರ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ರೈತರು ಕಟ್ಟಬೇಕಾದಂತ ಒಂದು ಪ್ರೀಮಿಯಂ ಏನಿದೆ ಅದು 2% ಮಾಡಿದ್ದಾರೆ ಮುಂಗಾರಲ್ಲಿ, ಹಿಂಗಾರಲ್ಲಿ 1.5% ಮತ್ತೆ ತೋಟಗಾರಿಕಾ ಬೆಳೆಗಳಿಗೆ 5% ಮಾಡಿದ್ದಾರೆ. ಇನ್ ಮಿಕ್ಕಿತ್ ಏನು ಡಿಫ್ರೆನ್ಸ್ ವಿಮಾ ಕಂತಿರುತ್ತೆ ಅದು 50% ಕೇಂದ್ರ ಸರ್ಕಾರ 50% ರಾಜ್ಯ ಸರ್ಕಾರ ಕೊಡುತ್ತೆ.
4: ಎರಡೂ ಕೂಡ ಸರ್ಕಾರಗಳು ಹಂಚಿಕೊಳ್ತವೆ. ಮುಖ್ಯವಾಗಿ ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಯಾವ್ಯಾವ ರೈತರು ಪಾಲ್ಗೊಳ್ಬಹುದು ಅಂತೀರಿ?
5: ಬೆಳೆ ಸಾಲ ತಗೊಳ್ಳೋ ಅಂತಾರು ತಗೊಳ್ದೇ ಇರೋಂತ ರೈತರು ಎಲ್ಲ ಪಾಲ್ಗೊಳ್ಬಹುದು. ಗುತ್ತಿಗೆಯಲ್ಲಿ ಮಾಡ್ತಾ ಇರ್ತಾರಲ್ಲ ಸರ್ ಅಂತ ರೈತರು ಪಾಲ್ಗೊಳ್ಳಕಾಗಲ್ಲ, ಯಾಕಂದ್ರೆ ಯಾರ ಹೆಸರಲ್ಲಿ ಪಾಣಿ ಇರುತ್ತೋ ಅಂತ ರೈತರು ಎಲ್ಲರೂ ಕೂಡ ಈ ಯೋಜನೆಯಲ್ಲಿ ಪಾಲ್ಗೊಳ್ಬಹುದು ಸರ್.
4: ನಮ್ಮ ರೈತರು ಈ ಯೋಜನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಏನೇನು ದಾಖಲಾತಿಗಳನ್ನ ಕೊಡಬೇಕಾಗತ್ತೆ ಮತ್ತೆ ಎಲ್ಲಿ ನೋಂದಾಯಿಸಬೇಕಾಗತ್ತೆ ಅಂತೀರಿ
5: ಸರ್? ಮುಖ್ಯವಾಗಿ ನೋಡಿ ಈಗ ಬೆಳೆ ಸಾಲ ತಗೊಳ್ಳೋ ಅಂತ ರೈತರು ಈ ಅಧಿಸೂಚಿತ ಬೆಳೆಗಳಿಗೆ ಸಾಲ ತಗೊಂಡ್ರೆ ಬ್ಯಾಂಕ್ ಅವರು ಕಂಪಲ್ಸರಿ ಅಂದ್ರೆ ಇನ್ಸೂರೆನ್ಸ್ ಪ್ರೀಮಿಯಂ ಏನು ವಿಮಾ ಕಂತಿದೆ ಅದನ್ನ ಮುರಿದು ಇನ್ಸೂರೆನ್ಸ್ ಕಂಪನಿ ಕಳಿಸ್ತಾರೆ. ಈಗ 2020 ಏನಾಗಿದೆ, ಬೆಳೆ ಸಾಲ ತಗೊಳ್ಳೋಂತ ರೈತರು ಏನಾದ್ರೂ ಈ ಯೋಜನೆಯಿಂದ ಬಿಟ್ಟೋಗಿದ್ರೆ ಮತ್ತೆ ಹೋಗಿ ಬ್ಯಾಂಕ್ಗೆ ಒಂದು ಆಪ್ಟಿನ್ ಫಾರ್ಮ್ ಅಂತ ಇರುತ್ತೆ, ಆ ಫಾರ್ಮ್ ನ ತುಂಬಿ ಆ ಬ್ಯಾಂಕ್ ಅಲ್ಲಿ ಅದನ್ನ ಕೊಟ್ರೆ ಸೊ ಬ್ಯಾಂಕ್ ಅವರು ಕವರ್ ಮಾಡ್ತಾರೆ. ಇನ್ನ ಬೆಳೆ ಸಾಲ ತಗೊಳ್ಳದೆ ಇರೋಂತ ರೈತರು ಸಾರ್ವಜನಿಕ ಸಹಾಯ ಕೇಂದ್ರ ಅಂತ ಏನ್ CSC ಸೆಂಟರ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಒಂದು ಇದರಲ್ಲಿ ಎನ್ರೋಲ್ ಆಗಂತ ವ್ಯವಸ್ಥೆ ಮಾಡಿದ್ದಾರೆ. ಗ್ರಾಮ ಒಂದಂತ ಕೂಡ ಒಂದು ಸಂಸ್ಥೆಯಲ್ಲಿ ಅವರು ಎನ್ರೋಲ್ ಮಾಡಬಹುದು, ಕರ್ನಾಟಕ ಒಂದಲ್ಲಿ ಎನ್ರೋಲ್ ಮಾಡಬಹುದು, ಮತ್ತೆ ಬೆಂಗಳೂರು ಒಂದಂತ ಅದು ಏನು ಬೆಂಗಳೂರು ಕಡೆ ಇದೆ ಅಲ್ಲಿ ಎನ್ರೋಲ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಮಾಡಬಹುದು, ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಮಾಡಬಹುದು, ಎಲ್ಲಾ ಕಡೆ ಮಾಡಬಹುದು. ಬಟ್ ಹೋಗಿ ನಿಗದಿತ ಒಂದು ಪ್ರೀಮಿಯಂ ಅಮೌಂಟ್ ನ ತುಂಬಿ ನೋಂದಾಯಿಸಿ ಮಾಡಬಹುದು ಸರ್. ಮತ್ತೆ ಈಗ ಏನು ಬೆಳೆ ಸಾಲ ತಗೊಳ್ದೆ ಇರೋ ರೈತರು ಇರ್ತಾರೆ, ಅವ್ರ ನೋಂದಾಯಿನ ಮಾಡಕ್ಕೆ ಏನಾಗುತ್ತೆ ಅಂದ್ರೆ ಒಂದು ಅರ್ಜಿ ಕೊಡ್ಬೇಕಾಗತ್ತೆ, ಅರ್ಜಿ ಅಲ್ಲೇ ಇರುತ್ತೆ CSC ಸೆಂಟರ್ ಗ್ರಾಮವನ್ನು ಕರ್ನಾಟಕವನ್ನಲ್ಲಿ ಆಲ್ರೆಡಿ ಅರ್ಜಿ ಇರುತ್ತೆ, ಅರ್ಜಿನ ಕಂಪ್ಲೀಟ್ ಆಗಿ ತುಂಬಿ ಅದ್ರ ಜೊತೆ ಅವ್ರಿಗೆ ಭೂ ದಾಖಲಾತಿ ಒಂದು ಪಾಣಿ ಮತ್ತೆ ಅವ್ರದ್ದೊಂದು ಆಧಾರ್ ಕಾರ್ಡು ಮತ್ತೆ ಬ್ಯಾಂಕ್ ಒಂದು ದಾಖಲಾತಿ ಕೊಡ್ಬೇಕಾಗತ್ತೆ. ಸೂಟ್ ಐಡಿ ಅಂತ ಹೋದ ವರ್ಷ ಮಾಡಿದಾರೆ ಎಲ್ಲಾ ರೈತರದ್ದು, ಅವ್ರದ್ದು ಇನ್ಫಾರ್ಮೇಶನ್ಸ್, ಅವ್ರ ಡೀಟೇಲ್ಸ್ ಮತ್ತೆ ಅವ್ರದ್ದು ಲ್ಯಾಂಡ್ ಏನ್ ರೆಕಾರ್ಡ್ ಇದೆ ಅದು ಸೂಟ್ ಐಡಿಲಿ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಹಾಗಾಗಿ ರೈತರು ಯಾರೇ ಸೂಟ್ ಐಡಿ ಇದ್ರೆ ಅವ್ರು ಅಲ್ಲಿ ಈ ಸೆಂಟರ್ಸ್ ಗಳಿಗೋದ್ರೆ ಇಮಿಡಿಯೇಟ್ ಅವ್ರದೆಲ್ಲ ಡೇಟಾ ಆಟೋಮೆಟಿಕ್ ಫೆಚ್ ಆಗುತ್ತೆ ಮತ್ತೆ ಈಸಿಯಾಗಿ ಅವ್ರದ್ದು ಎನ್ರೋಲ್ಮೆಂಟ್ ಆಗುತ್ತೆ.
4: ತುಂಬಾ ಸಂತೋಷ ಪ್ರವೀಣ್ ಕುಮಾರ್ ಅವರೇ, ತಾವ ಇದುವರೆಗೂ ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
5: ನಮಸ್ಕಾರ. ಥ್ಯಾಂಕ್ ಯು.
3: ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಇದುವರೆಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಪ್ರಬಂಧಕರಾಗಿರುವ ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಪಿಎಂ ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
6: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ,
7: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಸಮಯ 1:10 ಆಗಲಿದೆ. ಈಗ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಗುಜರಾತ್ನ ಸೋಮನಾಥ ದೇವಾಲಯಕ್ಕೆ ಮೇ 11 ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಡಿಆರ್ಡಿಒ ಹಾಗೂ ಐಎಎಫ್ ಒಡಿಶಾದಲ್ಲಿ ನಡೆಸಿದ ದೇಶದ ಮೊದಲ ಸ್ಥಳೀಯ ಗ್ಲೈಡ್ ಆಯುಧ ವ್ಯವಸ್ಥೆಯ ಮೊದಲ ಹಾರಾಟ ಪ್ರಯೋಗ ಯಶಸ್ವಿ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ. ಆರೋಗ್ಯ ರಕ್ಷಣಾ ವಿತರಣೆ ಬಲಪಡಿಸಲು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಗೆ ಆರೋಗ್ಯ ಸಚಿವ ಜೆಪಿ ನಡ್ಡಾ ಚಾಲನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿಂದು ಡೆಲ್ಲಿ ಕ್ಯಾಪಿಟಲ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: 1951ರಲ್ಲಿ ಭಾರತದ ಮೊದಲ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರು ಪುನಃಸ್ಥಾಪಿಸಿದ ದೇವಾಲಯವನ್ನು ಉದ್ಘಾಟಿಸಿ 75 ವರ್ಷಗಳನ್ನು ಪೂರೈಸಿದ ಸ್ಮರಣಾರ್ಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೇ 11 ಗುಜರಾತ್ನ ಸೋಮನಾಥ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಪ್ರಧಾನಿ ಇಂದು ನ್ಯಾಷನಲ್ ಡೈಲಿ ಪತ್ರಿಕೆಯಲ್ಲಿ ಈ ಕುರಿತು ಲೇಖನ ಬರೆದು ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ತಮ್ಮ ಲೇಖನದಲ್ಲಿ ಅವರು ಕೆಲವು ತಿಂಗಳುಗಳಲ್ಲಿ ಸೋಮನಾಥಕ್ಕೆ ಸಂಬಂಧಪಟ್ಟ 2 ಪ್ರಮುಖ ಕಾರ್ಯಗಳಲ್ಲಿ ಭಾಗವಹಿಸುವುದಾಗಿ ಹೇಳಿದ್ದಾರೆ. ಈ ವರ್ಷದ ಆರಂಭದಲ್ಲಿ ದೇವಾಲಯದ ಮೇಲಿನ ಮೊದಲ ದಾಳಿ ಸಂಭವಿಸಿ 1000 ವರ್ಷಗಳಾದ ಹಿನ್ನೆಲೆಯಲ್ಲಿ ಸೋಮನಾಥ ಸ್ವಾಭಿಮಾನ ಪರ್ವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದ್ದರು. ಸೋಮನಾಥವು ಭಾರತದ ನಾಗರಿಕತೆಯ ಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವದ ಸಂಕೇತ ಎಂದು ಬಣ್ಣಿಸಿರುವ ಪ್ರಧಾನಿ, ದೇವಾಲಯದ ಪ್ರಯಾಣವು ವಿನಾಶದಿಂದ ಸೃಷ್ಟಿಗೆ ಒಂದು ಚಲನೆಯನ್ನು ಪ್ರತಿನಿಧಿಸುತ್ತದೆ, ಪುನರಾವರ್ತಿತ ದಾಳಿಗಳ ಬಳಿಕವೂ ನಂಬಿಕೆ ಮತ್ತು ಸಂಸ್ಕೃತಿ ಹೇಗೆ ಬದುಕಬಲ್ಲದು ಎಂಬುದನ್ನು ಸೋಮನಾಥ ದೇಗುಲ ಪ್ರತೀಕ ಎಂದು ಹೇಳಿದ್ದಾರೆ. ಸ್ವಾತಂತ್ರ್ಯದ ನಂತರ ದೇವಾಲಯವನ್ನು ಪುನರ್ ನಿರ್ಮಿಸುವಲ್ಲಿ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪಾತ್ರವನ್ನು ಪ್ರಧಾನಿ ನೆನಪಿಸಿಕೊಂಡರು. ಸೋಮನಾಥದ ಪುನರ್ ನಿರ್ಮಾಣವು ರಾಷ್ಟ್ರೀಯ ಕರ್ತವ್ಯ ಎಂದು ಪಟೇಲ್ ಬಲವಾಗಿ ನಂಬಿದ್ದರು ಎಂದು ಅವರು ಹೇಳಿದರು. ಸೋಮನಾಥನ ಕಥೆಯು ಸರ್ಕಾರದ ವಿಕಾಸ ಹಾಗೂ ಪರಂಪರೆಯ ದೃಷ್ಟಿಕೋನಕ್ಕೆ ಹೊಂದಿಕೆಯಾಗುತ್ತದೆ. ಇದು ಪರಂಪರೆಯ ಸಂರಕ್ಷಣೆಯೊಂದಿಗೆ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸುತ್ತದೆ. ದೇವಾಲಯದ ಇತಿಹಾಸದೊಂದಿಗೆ ಸಂಬಂಧಿಸಿದ ಧೈರ್ಯ

0: ಮತ್ತು ತ್ಯಾಗಗಳನ್ನು ಗೌರವಿಸಲು ಮುಂದಿನ 1,000 ದಿನಗಳವರೆಗೆ ಸೋಮನಾಥದಲ್ಲಿ ವಿಶೇಷ ಪ್ರಾರ್ಥನೆಗಳನ್ನು ನಡೆಸಲಾಗುವುದು ಎಂದು ಪ್ರಧಾನಿ ಹೇಳಿದರು. ಸೋಮನಾಥಕ್ಕೆ ಭೇಟಿ ನೀಡಿ ದೇಶದ ನಾಗರಿಕತೆಯ ಅತ್ಯುನ್ನತ ಚೈತನ್ಯವನ್ನು ಅನುಭವಿಸುವಂತೆ ಅವರು ದೇಶವಾಸಿಗಳನ್ನು ಒತ್ತಾಯಿಸಿದ್ದಾರೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಮತ್ತು ಭಾರತೀಯ ವಾಯುಪಡೆಯು ನಿನ್ನೆ ಒಡಿಶಾದ ಕರಾವಳಿಯಲ್ಲಿ ಟ್ಯಾಕ್ಟಿಕಲ್ ಅಡ್ವಾನ್ಸ್ಡ್ ರೇಂಜ್ ಆಗ್ಮೆಂಟೇಷನ್ ಟಿಎಆರ್ಎ ಶಸ್ತ್ರಾಸ್ತ್ರದ ಮೊದಲ ಹಾರಾಟ ಪ್ರಯೋಗವನ್ನು ಯಶಸ್ವಿಯಾಗಿ ನಡೆಸಿವೆ. ಮಾಡ್ಯುಲರ್ ರೇಂಜ್ ಎಕ್ಸ್ಟೆನ್ಷನ್ ಕಿಟ್ ಟಿಎಆರ್ಎ ದೇಶದ ಮೊದಲ ಸ್ಥಳೀಯ ಗ್ಲೈಡ್ ಆಯುಧ ವ್ಯವಸ್ಥೆಯಾಗಿದ್ದು ಅನಿರ್ದೇಶಿತ ಸಿಡಿತಲೆಗಳನ್ನು ನಿಖರ ನಿರ್ದೇಶಿತ ಶಸ್ತ್ರಾಸ್ತ್ರಗಳಾಗಿ ಪರಿವರ್ತಿಸುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಟಿಎಆರ್ಎಯನ್ನು ಹೈದರಾಬಾದ್ನ ಸಂಶೋಧನಾ ಕೇಂದ್ರ ಇಮಾರತ್ ಮತ್ತು ಇತರ ಡಿಆರ್ಡಿಒ ಪ್ರಯೋಗಾಲಯಗಳು ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿವೆ. ಈ ವ್ಯವಸ್ಥೆಯು ನೆಲ ಆಧಾರಿತ ಗುರಿಗಳನ್ನು ತಟಸ್ಥಗೊಳಿಸುವುದರ ಜೊತೆಗೆ ಆಯುಧದ ಮಾರಕತೆ ಮತ್ತು ನಿಖರತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದ್ದು ಅತ್ಯಾಧುನಿಕ ಕಡಿಮೆ ವೆಚ್ಚದ ವ್ಯವಸ್ಥೆಗಳನ್ನು ಬಳಸುವ ಮೊದಲ ಗ್ಲೈಡ್ ಆಯುಧವಾಗಿದೆ. ಕಿಟ್ನ ಅಭಿವೃದ್ಧಿಯನ್ನು ಅಭಿವೃದ್ಧಿ ಹಾಗೂ ಉತ್ಪಾದನಾ ಪಾಲುದಾರರು ಡಿಸಿಪಿಪಿ ಮತ್ತು ಇತರೆ ಭಾರತೀಯ ಕೈಗಾರಿಕೆಗಳೊಂದಿಗೆ ಕೈಗೊಳ್ಳಲಾಗಿದೆ. ಮೊದಲ ಯಶಸ್ವಿ ಪ್ರಯೋಗಾತ್ಮಕ ಹಾರಾಟಕ್ಕಾಗಿ ಡಿಆರ್ಡಿಒ ಐಎಎಫ್ ಡಿಸಿಪಿಪಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಅಭಿನಂದಿಸಿದ್ದಾರೆ. ಭಾರತದ ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳನ್ನು ಮುಂದುವರಿಸುವಲ್ಲಿ ಇದು ಮಹತ್ವದ ಬೆಳವಣಿಗೆ ಎಂದು ಅವರು ಬಣ್ಣಿಸಿದ್ದಾರೆ. ಜಾಗತಿಕ ಆರ್ಥಿಕ ಸ್ಥಿರತೆಯ ಆಧಾರಸ್ತಂಭವಾಗಿ ಭಾರತ ಬೆಳೆಯುತ್ತಿದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಒತ್ತಿ ಹೇಳಿದ್ದಾರೆ. ಇದೇ ವೇಳೆ ಅವರು ಅಂತಾರಾಷ್ಟ್ರೀಯ ಸಮೃದ್ಧಿಗೆ ರಾಷ್ಟ್ರದ ಮಹತ್ವದ ಕೊಡುಗೆಯನ್ನು ಎತ್ತಿ ತೋರಿಸಿದ್ದಾರೆ. ಸುರಿನಾಮ್ನ ಪರಮರಿಬೋದಲ್ಲಿಂದು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಪ್ರಗತಿಗಾಗಿ ಪಾಲುದಾರಿಕೆ ಎಂಬ ವಿಷಯದ ಕುರಿತು ಮಾತನಾಡಿದರು. ಭಾರತದ ಕೈಗಾರಿಕಾ ಮತ್ತು ಆರ್ಥಿಕ ಆರೋಹಣ ಜಾಗತಿಕ ಸ್ಥಿರತೆಗೆ ಸಾಧನವಾಗಿದೆ. ಭಾರತವು ಅಂತಾರಾಷ್ಟ್ರೀಯ ಆರ್ಥಿಕತೆಯನ್ನು ಅಪಾಯದಿಂದ ಮುಕ್ತಗೊಳಿಸಲು ಸಹಾಯ ಮಾಡುತ್ತಿದೆ. ದೇಶವು ತನ್ನ ಜಾಗತಿಕ ಮಿತ್ರ ರಾಷ್ಟ್ರಗಳಿಗೆ ಹೆಚ್ಚಿನ ಆಯ್ಕೆಗಳನ್ನು ಸೃಷ್ಟಿಸುತ್ತಿದೆ ಎಂದು ಸಚಿವರು ಹೇಳಿದರು. ಈ ವರ್ಷ ಜಾಗತಿಕ ಬೆಳವಣಿಗೆಯ ಐಎಂಎಫ್ ನಿರೀಕ್ಷೆಯನ್ನು ಗಮನಿಸಿದರೆ ಅದರಲ್ಲಿ ಭಾರತ ಒಟ್ಟು ಜಾಗತಿಕ ಬೆಳವಣಿಗೆಯ 17% ಕೊಡುಗೆ ನೀಡುತ್ತದೆ ಎಂದು ಹೇಳಿದರು. ಈ ಮೌಲ್ಯಮಾಪನವು ಐಎಂಎಫ್ ಬಿಡುಗಡೆ ಮಾಡಿದ ಅಂಕಿಅಂಶಗಳೊಂದಿಗೆ ಹೊಂದಿಕೆಯಾಗುತ್ತದೆ. ಇದು ಭಾರತವು 2026 ಜಾಗತಿಕ ನೈಜ ಜಿಡಿಪಿ ಬೆಳವಣಿಗೆಯ ಗಣನೀಯ 17% ಪಾಲನ್ನು ಹೊಂದಲಿದೆ ಎಂದು ಸೂಚಿಸುತ್ತದೆ. ಇದು ಗ್ರಹದಲ್ಲಿ ವೇಗವಾಗಿ ವಿಸ್ತರಿಸುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ತನ್ನ ಸ್ಥಾನಮಾನವನ್ನು ಕಾಯ್ದುಕೊಳ್ಳುತ್ತದೆ.
1: Contributes to the 17% of the total global growth. We help to de-risk the international economy. We help to give more possibilities. We are creating more options. We are today negotiating and concluding more free trade agreements for countries to avail of it. And along with that, we are trying to create a global footprint so that our impact on the international economy and the de-risking of the world is as impactful, as far-reaching as possible.
0: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಕಾಶವಾಣಿಯ 90 ಸಂಭ್ರಮಾಚರಣೆಯ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ವತಿಯಿಂದ ಇಂದು ಆಯೋಜಿಸಲಾಗಿದ್ದ ವಾಕಥಾನ್ 2026 ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. 90 ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆದ ಜಾಥಾದಲ್ಲಿ ನಾಡಿನ ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್, ಖ್ಯಾತ ಚಲನಚಿತ್ರ ನಟ ಅನಿರುದ್ಧ ಜತ್ಕಾರ್ ಅವರೊಂದಿಗೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪಮಹಾನಿರ್ದೇಶಕರಾದ ಕೆಪಿ ಸಂಜೀವ್, ನಿರ್ದೇಶಕರು ಹಾಗೂ ಕಾರ್ಯಕ್ರಮ ಮುಖ್ಯಸ್ಥರಾದ ಎಎಸ್ ಶಂಕರನಾರಾಯಣ, ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಸೇರಿದಂತೆ 300 ಅಧಿಕ ಜನರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಆರಂಭವಾದ ಜಾಥಾ ಕಬನ್ ಪಾರ್ಕ್ ಮೂಲಕ ಸಾಗಿ ವಿಧಾನಸೌಧ ಎದುರುಗಡೆಯಿಂದ ಸಂಚರಿಸಿ ಆಕಾಶವಾಣಿ ಕೇಂದ್ರದಲ್ಲಿ ಕೊನೆಗೊಂಡಿತು. ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣಪತ್ರ ನೀಡಲಾಯಿತು. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಹಾಗೂ ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಈ ವಾಕಥಾನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮುಂಚೂಣಿಯ ಆರೋಗ್ಯ ರಕ್ಷಣಾ ವಿತರಣೆಯನ್ನು ಬಲಪಡಿಸಲು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಯನ್ನು ಪ್ರಾರಂಭಿಸಿರುವುದಾಗಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ತಿಳಿಸಿದ್ದಾರೆ. ಈ ತರಬೇತಿಯು ಭಾರತದ ಮುಂಚೂಣಿಯ ಆರೋಗ್ಯ ಕಾರ್ಯಪಡೆಯನ್ನು ಕೊನೆಯ ಮೈಲಿಯಲ್ಲಿ ಸಮಗ್ರ ಜನಕೇಂದ್ರಿತ ಆರೈಕೆಯ ಆತ್ಮವಿಶ್ವಾಸ ಮೂಡಿಸುತ್ತದೆ. ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಯು ವಿಭಜಿತ ಸಾಮರ್ಥ್ಯ ನಿರ್ಮಾಣದಿಂದ ಏಕ ರಚನಾತ್ಮಕ ಮತ್ತು ಸಾಮರ್ಥ್ಯ ಚಾಲಿತ ಚೌಕಟ್ಟಿಗೆ ನಿರ್ಣಾಯಕ ಬದಲಾವಣೆಯನ್ನು ಸೂಚಿಸುತ್ತದೆ ಎಂದು ಹೇಳಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಸಮಗ್ರ ಪ್ರಾಥಮಿಕ ಆರೋಗ್ಯ ರಕ್ಷಣೆ ಮತ್ತು ಸಮುದಾಯಕ್ಕೆ ಆರೋಗ್ಯ ರಕ್ಷಣೆ ಒದಗಿಸುವುದು ಇದರ ಉದ್ದೇಶವಾಗಿದ್ದು, ಈ ಹಿನ್ನೆಲೆಯಲ್ಲಿ ಜನರು ವಾಸಿಸುವ ಸ್ಥಳದ ಬಳಿ ಆರೋಗ್ಯ ಸೌಲಭ್ಯಗಳನ್ನು ಕಲ್ಪಿಸಲು ಒತ್ತು ನೀಡಲಾಗಿದೆ ಎಂದರು. ಆರೈಕೆ ಗುಣಮಟ್ಟವನ್ನು ಸುಧಾರಿಸಲು ಉನ್ನತ ಮಟ್ಟದ ಸೌಲಭ್ಯಗಳ ಮೇಲಿನ ಹೊರೆಯನ್ನು ಕಡಿಮೆ ಮಾಡಲು ಮತ್ತು ಆರೋಗ್ಯ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ನಂಬಿಕೆಯನ್ನು ಬಲಪಡಿಸಲು ಉತ್ತಮ ತರಬೇತಿ ಪಡೆದ ಮತ್ತು ಆತ್ಮವಿಶ್ವಾಸದ ಪ್ರಾಥಮಿಕ ಆರೋಗ್ಯ ಕಾರ್ಯಪಡೆ ಅತ್ಯಗತ್ಯ ಎಂದು ಸಚಿವಾಲಯ ತಿಳಿಸಿದೆ. ಸಮಗ್ರ ತರಬೇತಿ ಮಾಡ್ಯೂಲ್ಗಳು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳು, ಸಮುದಾಯಗಳು ಮತ್ತು ಆರೋಗ್ಯ ವ್ಯವಸ್ಥೆಯ ನಡುವೆ ನಂಬಿಕೆ ಬಲಪಡಿಸಿ ಸಮಗ್ರ ಜನಕೇಂದ್ರಿತ ಆರೈಕೆಯನ್ನು ನೀಡಲು ಅನುವು ಮಾಡಿಕೊಡುತ್ತದೆ. ಇದು ಕೇವಲ ತರಬೇತಿ ಸುಧಾರಣೆ ಮಾತ್ರವಲ್ಲದೆ ಭಾರತದ ಸಾರ್ವಜನಿಕ ಆರೋಗ್ಯದ ಭವಿಷ್ಯದಲ್ಲಿ ಒಂದು ಕಾರ್ಯತಂತ್ರದ ಹೂಡಿಕೆಯಾಗಿದೆ ಎಂದು ಸಚಿವಾಲಯ ಹೇಳಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದು ಕೋಲ್ಕತ್ತಾದಲ್ಲಿ ನೂತನವಾಗಿ ಆಯ್ಕೆಯಾದ ಬಿಜೆಪಿ ಶಾಸಕರೊಂದಿಗೆ ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಪಕ್ಷದ ಶಾಸಕಾಂಗ ನಾಯಕನ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ನ ಸೋಮನಾಥ ದೇವಾಲಯಕ್ಕೆ ಮೇ 11ರಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಡಿಆರ್ಡಿಒ ಹಾಗೂ ಐಎಎಫ್ ಒಡಿಶಾದಲ್ಲಿ ನಡೆಸಿದ ದೇಶದ ಮೊದಲ ಸ್ಥಳೀಯ ಗ್ಲೈಡ್ ಆಯುಧ ವ್ಯವಸ್ಥೆಯ ಮೊದಲ ಹಾರಾಟ ಪ್ರಯೋಗ ಯಶಸ್ವಿ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ. ಆರೋಗ್ಯ ರಕ್ಷಣಾ ವಿತರಣೆ ಬಲಪಡಿಸಲು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಗೆ ಆರೋಗ್ಯ ಸಚಿವ ಜೆಪಿ ನಡ್ಡಾ ಚಾಲನೆ. ಐಪಿಎಲ್ ಟಿ20 ಕ್ರಿಕೆಟ್. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿಂದು ಡೆಲ್ಲಿ ಕ್ಯಾಪಿಟಲ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
5: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 1:40. ಇನ್ನೀಗ ಸಂಧ್ಯಾ ಎಂಎ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸೋಣ. ಕಾರ್ಯಕ್ರಮದಲ್ಲಿ ಮೊದಲಿಗೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಕವನ ಬಿದಿಗೆ ಚಂದ್ರ ಬಂದ ನೋಡು ದೀಪ ಹಚ್ಚಿದಂತೆ ಜೋಡು.

0: ಇದುವರೆಗೆ ಸಂಧ್ಯಾ ಎಂಎ ಅವರ ಧ್ವನಿಯಲ್ಲಿದ್ದ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಹಾಗೂ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಕವನಗಳನ್ನು ಭಾವಗೀತೆಗಳಾಗಿ ಕೇಳಿದಿರಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಆತ್ಮೀಯ ಕೇಳುಗರೆ, ಇಂದು ಸಂಜೆ 4:30 ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ಮೈಸೂರಿನ ಚಾಮರಾಜೇಂದ್ರ ದೃಶ್ಯಕಲಾ ಕಾಲೇಜಿನಲ್ಲಿರುವ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳು ಈ ಕುರಿತು ಮಾತುಕತೆಯನ್ನು ಆಲಿಸಬಹುದು. ಮರೆಯದೇ ಕೇಳಿ, ಇಂದು ಸಂಜೆ 4:30 ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮ.
0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. 1:30 ಸಮಯ ಅಂದರೆ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸುವ ಸಮಯ. ಕೇಳುಗರೆ, 9480858523 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಈ ಸಂಖ್ಯೆಗೆ ನೀವು ನಿಮ್ಮ ಮೆಚ್ಚಿನ ಗೀತೆಯ ಸಂದೇಶವನ್ನು ಕಳಿಸಿದರೆ 1:55 ಪ್ರಸಾರ ಮಾಡಲು ಪ್ರಯತ್ನಿಸುತ್ತೇವೆ. ಕಾರ್ಯಕ್ರಮದ ಆರಂಭ ಚಲಿಸುವ ಮೋಡಗಳು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು, ಎಸ್ ಜಾನಕಿ ಅವರೊಂದಿಗೆ ಧ್ವನಿಯಾಗಿರುವ ಚಿ ಉದಯಶಂಕರ್ ಅವರು ಬರೆದಿರುವಂತಹ ಗೀತೆ. ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಮೈಸೂರಿನ ಹಳ್ಳದಕೇರಿಯಿಂದ ಗಾಯತ್ರಿ, ರಮೇಶ್, ಶ್ರೇಯಸ್, ವಿಶ್ವನಾಥ್, ಹರ್ಷಿಕಾ, ಮೈತ್ರಿ, ರಾಗಶ್ರೀ ಇವರೆಲ್ಲರೂ ಸೇರಿಕೊಂಡು ನಮಗೋಸ್ಕರ ಕದಂಬ ಚಿತ್ರದ ಯಾವುದೇ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಆಯ್ಕೆಯ ವಿಷಯವನ್ನು ಮೈಸೂರು ಆಕಾಶವಾಣಿಗೇನೆ ಬಿಟ್ಬಿಟ್ಟಿದ್ದಾರೆ. ಅವರಿಗೆ ಈಗ ಮೂಡಿ ಬರ್ತಾ ಇದೆ ಕದಂಬ ಚಿತ್ರಕ್ಕಾಗಿ SPB ಅವರು ಚಿತ್ರ ಅವರೊಂದಿಗೆ ಧ್ವನಿಯಾಗಿರುವ ಕೆ ಕಲ್ಯಾಣ್ ಅವರು ಬರೆದಿರುವ ಗೀತೆ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ದೇವಾ.

ಕೇಳುಗರೆ, ಇಲ್ಲೊಂದು ಪ್ರಕಟಣೆ ಇದೆ. ಮೈಸೂರಿನ ಬ್ಯಾಚುಲರ್ ವಸತಿಗೃಹದಲ್ಲಿ ವಾಸವಾಗಿದ್ದ ಎಎಸ್ಐ ಕೃಷ್ಣಪ್ಪ, ಸುಮಾರು 59 ವರ್ಷದವರು, ದಿನಾಂಕ 5/5/2026 ಕಾಣೆಯಾಗಿದ್ದು ವಾಪಸ್ಸು ಬಂದಿರುವುದಿಲ್ಲ. ಕಾಣೆಯಾಗಿರುವ ವ್ಯಕ್ತಿಯ ಚಹರೆಯ ವಿವರ ಹೀಗಿದೆ: ಹೆಸರು ಕೃಷ್ಣಪ್ಪ ಎಸಿ, ವಯಸ್ಸು 59 ವರ್ಷ, 5.8 ಅಡಿ ಎತ್ತರ, ಕಪ್ಪು ಬಣ್ಣದ ಪ್ಯಾಂಟ್ ಹಾಗೂ ಪಿಂಕ್ ಕಲರ್ ಟೀಶರ್ಟ್ ಧರಿಸಿರುತ್ತಾರೆ. ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಮೈಬಣ್ಣ, ಕೋಲು ಮುಖ, ಕಪ್ಪು ಬಿಳಿ ತಲೆ ಕೂದಲಿದ್ದು, ಇವರ ಪರಿಚಯ ಸಿಕ್ಕಲ್ಲಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 08212418339 ಅಥವಾ 08212418315. ಪ್ರಕಟಣೆ ಕೇಳಿದಿರಿ.

ಸಂದೇಶಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಸಂದೇಶ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದಿಂದ ರಮೇಶ್ ಕಾಂತರಾಜಮ್ಮ, ಎಆರ್ ಹರ್ಷಿತ್, ಬಸವರಾಜ್, ಶಾಂತಲಾ, ನಾಗರತ್ನ ಇವರೆಲ್ಲ ಸೇರಿ ಕಳಿಸಿರುವಂತಹ ಸಂದೇಶ. ಹೊಂಬಿಸಿಲು ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು, ಎಸ್ ಜಾನಕಿ ಅವರೊಂದಿಗೆ ಧ್ವನಿಯಾಗಿರುವ ಟಿ ಉದಯಶಂಕರ್ ಅವರು ಬರೆದಿರುವ ಗೀತೆಯೊಂದನ್ನು ನಮಗೆ ಪ್ರಸಾರಿಸಿ ಅಂತ ಕೇಳ್ತಾ ಇದ್ದಾರೆ. ಅವರಿಗೋಸ್ಕರ ಈಗ ಮೂಡಿ ಬರ್ತಾ ಇದೆ ರಾಜನ್ ನಾಗೇಂದ್ರ ಅವರ ಸಂಗೀತವಿರುವ ಹೊಂಬಿಸಿಲು ಚಿತ್ರದ ಈ ಗೀತೆ.

ಶ್ರೀರಂಗಪಟ್ಟಣ ತಾಲೂಕು ಗೊಬ್ಬರಗಾಲದಿಂದ ಶ್ರೀನಿವಾಸ ಜೆಪಿಯವರ ಸಂದೇಶ ಬಂದಿದೆ. ಜಂಗಲ್ ಜಾಕಿ ಚಿತ್ರದ ಹಾಡನ್ನು ನಮಗೆ ಪ್ರಸಾರ ಮಾಡಿ ಅಂತ ಇದೀಗ ಮೂಡಿ ಬರ್ತಾ ಇದೆ. ಬಿ ಜೆ ಭರತ್ ಅವರ ಧ್ವನಿಯಲ್ಲಿ ಶಿವನಂಜೇಗೌಡ ಅವರು ಬರೆದಿರುವಂತಹ ಗೀತೆ. ವಿ ಮನೋಹರ್ ಅವರ ಸಂಗೀತ ನಿರ್ದೇಶನ ಈ ಹಾಡಿಗಿದೆ.

ಕೇಳುಗರೆ, ಇಲ್ಲೊಂದು ಪ್ರಕಟಣೆ ಇದೆ. ಅಂಧ ಮಕ್ಕಳ ಸರ್ಕಾರಿ ಪಾಠಶಾಲೆ ತಿಲಕ್ ನಗರ ಮೈಸೂರು, ಇಲ್ಲಿ 2026-27 ಸಾಲಿಗೆ 6 ವರ್ಷದಿಂದ 16 ವರ್ಷ ವಯೋಮಿತಿ

ಆಸಕ್ತ ಪಾಲಕರು ಮಕ್ಕಳ ವಿಕಲಚೇತನ ವೈದ್ಯಕೀಯ ಪ್ರಮಾಣಪತ್ರ ಅಂದರೆ UDID ಕಾರ್ಡ್, ಜನನ ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ, ಭಾವಚಿತ್ರ ಹಾಗೂ ಆಧಾರ್ ಕಾರ್ಡ್ ದಾಖಲಾತಿಗಳೊಂದಿಗೆ ಖುದ್ದಾಗಿ ಶಾಲೆಗೆ ಭೇಟಿ ನೀಡಿ ಪ್ರವೇಶ ಪಡೆಯಬಹುದು. ಹೆಚ್ಚಿನ ಮಾಹಿತಿಗೆ 0821-2497-496 ಅಥವಾ 9481-4414-453 ಈ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ. ಕಾರ್ಯಕ್ರಮದ ಕಡೆಯ ಗೀತೆಯಾಗಿ ಈಗ ನಾವು ಕೇಳುತ್ತಿರುವುದು ಹನುಮಂತ ಎಂ ಪೂಜಾರಿ. ಇವರು ಬೆಂಗಳೂರು ಜಿಲ್ಲೆ ಹೊಸಕೋಟೆ ಪೊಲೀಸ್ ಠಾಣೆಯಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಇವರು ಕೇಳಿರುವಂತಹ ಹಾಡು ಜ್ವಾಲಾಮುಖಿ ಚಿತ್ರದ್ದು. ಡಾಕ್ಟರ್ ರಾಜ್ಕುಮಾರ್ ಅವರು ಬೆಂಗಳೂರು ಲತಾ ಅವರೊಂದಿಗೆ ಧ್ವನಿಯಾಗಿದ್ದಾರೆ ಈ ಹಾಡಿಗೆ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14-24 ದಿನಾಂಕ ಘೋಷಿಸುವಂತೆ ರಾಜ್ಯ ಚುನಾವಣಾ ಆಯೋಗ ಸೂಚನೆ. ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಸೂರ್ಯಕಾಂತಿ ಖರೀದಿಗೆ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಆದೇಶ. ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಇಂದಿನಿಂದ 10 ದಿನಗಳ ಕಾಲ ಮಾವು ಹಲಸು ಮೇಳ. ರಾಜ್ಯದಲ್ಲಿ ಹೆಚ್ಚುತ್ತಿರುವ ರೈತರ ಆತ್ಮಹತ್ಯೆ ಪ್ರಕರಣ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಕಳವಳ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ. ಬೆಂಗಳೂರು ಹಾಗೂ ಧಾರವಾಡದಲ್ಲಿ ನಡೆದ ವಾಕಥಾನ್ಗೆ ಉತ್ತಮ ಪ್ರತಿಕ್ರಿಯೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14-24 ಅವಧಿಯಲ್ಲಿ ಚುನಾವಣಾ ದಿನಾಂಕ ಘೋಷಣೆ ಮಾಡುವಂತೆ ರಾಜ್ಯ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜಿಎಸ್ ಸಂಗ್ರೇಶಿ ಸೂಚನೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯ 5 ನಗರಪಾಲಿಕೆಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ನಡೆದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಸುವುದಾಗಿ ಅವರು ತಿಳಿಸಿದ್ದಾರೆ. ಚುನಾವಣೆ ನಡೆಸಲು ಈಗಾಗಲೇ ಎಲ್ಲ ಕ್ರಮ ತೆಗೆದುಕೊಳ್ಳಲಾಗಿದೆ. ಚುನಾವಣೆ ಮುಂದೂಡುವ ಅಧಿಕಾರ ನಮಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ನಿರ್ದೇಶನದ ಮೇಲೆ ಮತ್ತು ಫೈನಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಕುಸಿದುವುದರಿಂದ ನಾವು ಜೂನ್ 30 ಚುನಾವಣೆಗಳನ್ನು ಮುಗಿಸಿ ಅವರಿಗೆ ನಾವು ಸುಪ್ರೀಂ ಕೋರ್ಟ್ಗೆ ಕಂಪ್ಲೈನ್ಸ್ ವರದಿಯನ್ನು ಕೊಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಬೇಳೆಯನ್ನ ಕೊಡುವಂತಹ ಒಂದು ಏನು ಪೋಸ್ಟ್ಪೋನ್ಮೆಂಟ್ ಅವರು ಕೇಳಿದ ಹಾಗೆ ಪೋಸ್ಟ್ಪೋನ್ಮೆಂಟ್ ಮಾಡುವಂತಹ ಅಧಿಕಾರ ನನಗೆ ಈಗ ಇಲ್ಲ.
0: ಚುನಾವಣೆ ಕುರಿತಂತೆ ಇಂದು ಸಭೆ ನಡೆದಿದ್ದು, ಜಿಬಿಎ ಅಧ್ಯಕ್ಷರಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಸಭೆಗೆ ಗೈರಾಗಿದ್ದರು. ಈ ಹಿನ್ನೆಲೆಯಲ್ಲಿ ರಾಜ್ಯ ಚುನಾವಣಾ ಆಯುಕ್ತ ಜಿಎಸ್ ಸಂಗ್ರೇಶಿ ನೇತೃತ್ವದಲ್ಲಿ ಸಭೆ ನಡೆದಿದ್ದು, ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸಭೆಯಲ್ಲಿ ಭಾಗವಹಿಸಿದ್ದರು. ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ 2025-26 ಸಾಲಿನ ಹಿಂಗಾರು ಹಂಗಾಮಿನ ಸೂರ್ಯಕಾಂತಿಯನ್ನು ಪ್ರತಿ ಕ್ವಿಂಟಾಲ್ಗೆ 7,721 ರೂಪಾಯಿ ದರದಲ್ಲಿ ಖರೀದಿಗೆ ಕಬ್ಬಿಅಭಿವೃದ್ಧಿ, ಸಕ್ಕರೆ, ಜವಳಿ ಹಾಗೂ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಆದೇಶ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಮಾರ್ಗಸೂಚಿಗಳ ಅನ್ವಯ ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ಚಾಮರಾಜನಗರ, ಚಿತ್ರದುರ್ಗ, ಗದಗ, ಕಲಬುರಗಿ, ವಿಜಯನಗರ, ರಾಯಚೂರು ಹಾಗೂ ಧಾರವಾಡ ಜಿಲ್ಲೆಗಳಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ಖರೀದಿ ಕೇಂದ್ರಗಳನ್ನು ತೆರೆಯಲು ನಿರ್ದೇಶನ ನೀಡಿದ್ದಾರೆ. ನಾಫೆಡ್ ಮತ್ತು ಎನ್ಸಿಸಿಎಫ್ ಸಂಸ್ಥೆಗಳನ್ನು ಕೇಂದ್ರ ಸರ್ಕಾರದ ಖರೀದಿ ಸಂಸ್ಥೆಗಳನ್ನಾಗಿ ಹಾಗೂ ಕರ್ನಾಟಕ ಸಹಕಾರಿ ಎಣ್ಣೆಬೀಜ ಬೆಳೆಗಾರರ ಮಹಾಮಂಡಳವನ್ನು ರಾಜ್ಯ ಸರ್ಕಾರದ ಖರೀದಿ ಸಂಸ್ಥೆಗಳನ್ನಾಗಿ ನೇಮಕ ಮಾಡಲಾಗಿದೆ. ನೋಂದಣಿ ಅವಧಿಯನ್ನು 50 ದಿನ ಹಾಗೂ ಖರೀದಿ ಅವಧಿಯನ್ನು 60 ದಿನ ನಿಗದಿಪಡಿಸಲಾಗಿದ್ದು, ನೋಂದಣಿ ಜೊತೆಗೆ ಖರೀದಿ ಪ್ರಕ್ರಿಯೆ ಆರಂಭಿಸಬೇಕು ಎಂದು ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿ ಅಧ್ಯಕ್ಷರಾಗಿರುವ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರೈತರ ಹೆಸರಿನಲ್ಲಿ ವರ್ತಕರು ಮತ್ತು ಖರೀದಿ ಸಂಸ್ಥೆಗಳು ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನು ದುರ್ಬಳಕೆ ಮಾಡಿಕೊಳ್ಳಲು ಅವಕಾಶ ನೀಡಬಾರದು. ಖರೀದಿ ಪ್ರಗತಿಯ ವಿವರವನ್ನು ಪ್ರತಿದಿನ ರಾಜ್ಯ ಸರ್ಕಾರ ಹಾಗೂ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಗೆ ಒದಗಿಸಬೇಕು ಎಂದು ಸೂಚಿಸಿದ್ದಾರೆ. ತೋಟಗಾರಿಕೆ ಹಾಗೂ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ಸಂಯುಕ್ತ ಆಶ್ರಯದಲ್ಲಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಇಂದಿನಿಂದ 10 ದಿನಗಳ ಕಾಲ ಮಾವು ಮತ್ತು ಹಲಸು ಮೇಳ ನಡೆಯಲಿದೆ. ಗ್ರಾಹಕರಿಗೆ ಕಾರ್ಬೈಡ್ ಮುಕ್ತ ಸಹಜವಾಗಿ ಮಾಗಿದ ಹಣ್ಣುಗಳನ್ನು ರೈತರಿಂದ ನೇರವಾಗಿ ಒದಗಿಸುವುದು, ರುಚಿಯಾದ ತಾಜಾ ಹಣ್ಣುಗಳನ್ನು ಯೋಗ್ಯ ಬೆಲೆಗೆ ದೊರಕುವಂತೆ ಮಾಡುವುದು ಈ ಮೇಳದ ಉದ್ದೇಶ. ಮೇಳದಲ್ಲಿ ಬಾದಾಮಿ, ಮಲ್ಲಿಕಾ, ಸೇಂದೂರ, ರಸಪುರಿ ಸೇರಿದಂತೆ ಹಲವು ತಳಿಗಳು ಹಾಗೂ ಹಲಸಿನ ತಳಿಗಳಾದ ರುದ್ರಾಕ್ಷಿ, ಶಿವರಾತ್ರಿ, ಏಕಾದಶಿ, ಲಾಲ್ ಭಾಗ್, ಮಧುರ ಹಣ್ಣುಗಳು ಖರೀದಿಗೆ ಲಭ್ಯವಿದೆ. ದೇಶದ ಪ್ರಮುಖ ಮಾವು ಉತ್ಪಾದನಾ ಕೇಂದ್ರಗಳಲ್ಲಿ ಒಂದಾಗಿರುವ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಇದೇ 15 ಅಧಿಕೃತವಾಗಿ ಮಾವಿನ ಮಾರುಕಟ್ಟೆ ಆರಂಭವಾಗಲಿದೆ. ಸುಮಾರು 65 ಎಕರೆ ಪ್ರದೇಶದಲ್ಲಿ ಮಾವು ಬೆಳೆಯುವ ಶ್ರೀನಿವಾಸಪುರ ಮಾವಿನ ನಾಡು ಎಂದು ಖ್ಯಾತಿ ಹೊಂದಿದೆ. ಇಲ್ಲಿನ ಹವಾಮಾನ ಮತ್ತು ಮಣ್ಣಿನ ಗುಣಮಟ್ಟ ಮಾವಿನ ಬೆಳೆಗೆ ಅತ್ಯಂತ ಅನುಕೂಲಕರವಾಗಿದ್ದು ಉತ್ತಮ ಗುಣಮಟ್ಟದ ಹಣ್ಣು ಉತ್ಪಾದನೆಗೆ ಸಹಕಾರಿಯಾಗಿದೆ. ಪ್ರಮುಖವಾಗಿ ಇಲ್ಲಿ ಬಾದಾಮಿ, ಮಲ್ಲಿಕಾ, ಬೇನಿಶಾ, ಇಮಾಮ್ ಪಸಂದ್, ಶಕ್ಕರ್ ಬೀಜ್, ದೇಸರಿ, ರಾಜಗಿರಿ, ಖುದ್ದೂಸ್, ಕೆಸರ್ ಮುಂತಾದ ತಳಿಗಳ ರೈತರ ಆರ್ಥಿಕ ಆಧಾರವಾಗಿದೆ. ಪಂಜಾಬ್, ಹರಿಯಾಣ, ರಾಜಸ್ಥಾನ, ಗುಜರಾತ್, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ ಸೇರಿದಂತೆ ಅನೇಕ ರಾಜ್ಯಗಳಿಗೆ ಇಲ್ಲಿಂದ ಮಾವು ರಫ್ತಾಗುತ್ತದೆ. ಮಾವಿನಿಂದ ತಯಾರಾಗುವ ಜ್ಯೂಸ್, ಪಲ್ಪ್ ಹಾಗೂ ಇತರೆ ಮೌಲ್ಯವರ್ಧಿತ ಉತ್ಪನ್ನಗಳಿಗೂ ವಿದೇಶಗಳಲ್ಲಿ ಉತ್ತಮ ಬೇಡಿಕೆ ಇದೆ. ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಹೆಚ್ಚುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಕಳವಳ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿರುವ ಅವರು ರಾಜ್ಯ ಸರ್ಕಾರ ರೈತರ ಮೇಲೆ ಗ್ಯಾರಂಟಿ ರಾಜಕೀಯ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಒಂದು ವರ್ಷದಲ್ಲಿ ಆತ್ಮಹತ್ಯೆಗಳ ಸಂಖ್ಯೆ 2423ರಿಂದ 2927ಕ್ಕೆ ಏರಿಕೆಯಾಗಿರುವುದು ಸರ್ಕಾರದ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿ ಎಂದು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ವತಿಯಿಂದ ಇಂದು ಆಯೋಜಿಸಲಾಗಿದ್ದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆದ ಜಾಥಾದಲ್ಲಿ ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್, ಖ್ಯಾತ ಚಲನಚಿತ್ರ ನಟ ಅನಿರುದ್ಧ್ ಜತ್ಕಾರ್ ಪಾಲ್ಗೊಂಡಿದ್ದರು. ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪಮಹಾನಿರ್ದೇಶಕರಾದ KP ಸಂಜೀವ್, ನಿರ್ದೇಶಕರು ಹಾಗೂ ಕಾರ್ಯಕ್ರಮ ಮುಖ್ಯಸ್ಥರಾದ AS ಶಂಕರ ನಾರಾಯಣ, ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಸೇರಿದಂತೆ 300ಕ್ಕೂ ಅಧಿಕ ಜನರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಆರಂಭವಾದ ಜಾಥಾ ಕಬ್ಬನ್ ಪಾರ್ಕ್ ಮೂಲಕ ಸಾಗಿ ವಿಧಾನಸೌಧ ಎದುರುಗಡೆಯಿಂದ ಸಂಚರಿಸಿ ಆಕಾಶವಾಣಿ ಕೇಂದ್ರದಲ್ಲಿ ಕೊನೆಗೊಂಡಿತು. ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣಪತ್ರ ನೀಡಲಾಯಿತು. ಇನ್ನೊಂದೆಡೆ ಆಕಾಶವಾಣಿ ಧಾರವಾಡ ಕೇಂದ್ರವು ಇಂದು ಬೆಳಗ್ಗೆ 8 ಗಂಟೆಗೆ ಜನಸಹಭಾಗಿತ್ವದಲ್ಲಿ ಆತ್ಮೀಯ ಶ್ರೋತೃಗಳೊಂದಿಗೆ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಈ ವಾಕಥಾನ್ನಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ವಿಶೇಷ ಆಹ್ವಾನಿತ ಶ್ರೋತೃಗಳು, ಸಾರ್ವಜನಿಕರು, ಆಕಾಶವಾಣಿ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿ ಪಾಲ್ಗೊಂಡಿದ್ದರು. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಹಾಗೂ ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಈ ವಾಕಥಾನ್ ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ರಸಾಯನಶಾಸ್ತ್ರ ವಿಭಾಗವು ಕೆಮಿಕಲ್ ಸೊಸೈಟಿ ಮತ್ತು ಸೆಂಟ್ರಲ್ ಕಾಲೇಜಿನ ರಸಾಯನಶಾಸ್ತ್ರ ಹಳೆಯ ವಿದ್ಯಾರ್ಥಿಗಳ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಕೆಮೋತ್ಸವ 2026 ಎಂಬ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಭಿತ್ತಿ ಫಲಕವನ್ನು ಅನಾವರಣಗೊಳಿಸುವ ಮೂಲಕ ವಿವಿಧ ಶೈಕ್ಷಣಿಕ ಸ್ಪರ್ಧೆಗಳನ್ನು ಒಳಗೊಂಡ ಈ ವಿಜ್ಞಾನ ಹಬ್ಬಕ್ಕೆ ಕುಲಪತಿ ಪ್ರೊಫೆಸರ್ ರಮೇಶ್ ಬಿ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಆಧುನಿಕ ತಂತ್ರಜ್ಞಾನದ ತಾಯಿಬೇರಾದ ಮೂಲ ವಿಜ್ಞಾನ ಕಲಿಕೆಗೆ ಹೆಚ್ಚಿನ ಆಸಕ್ತಿ ವಹಿಸುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ 2 ವರ್ಷಗಳಿಂದ ಮಳೆ ನೀರು ಸಂರಕ್ಷಣೆಗಾಗಿ ಹಮ್ಮಿಕೊಂಡಿರುವ ವಿವಿಧ ಯೋಜನಾಬದ್ಧ ಕಾಮಗಾರಿಗಳ ಫಲವಾಗಿ ಜಿಲ್ಲೆಯ ಅಂತರ್ಜಲ ಮಟ್ಟ ಸರಾಸರಿ 2 ಅಡಿಗಳಷ್ಟು ಏರಿಕೆಯಾಗಿದೆ. ಇದು ಪರಿಸರ ಸಮತೋಲನದ ದೃಷ್ಟಿಯಿಂದ ಆಶಾದಾಯಕ ಬೆಳವಣಿಗೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿತ್ತೆ ಮಾಧವ ವಿಠಲ್ರಾವ್ ತಿಳಿಸಿದ್ದಾರೆ. ಮಳೆ ನೀರು ವ್ಯರ್ಥವಾಗಿ ಹರಿದು ಹೋಗುವುದನ್ನು ತಡೆದು ಪ್ರತಿಯೊಂದು ಮನೆಯಲ್ಲೂ ಇಂಗುಗುಂಡಿ ನಿರ್ಮಿಸಿಕೊಳ್ಳುವ ಮೂಲಕ ಅಂತರ್ಜಲ ವೃದ್ಧಿಗೆ ಸಾರ್ವಜನಿಕರು ಸಹಕರಿಸಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಕೇಂದ್ರ ಉಕ್ಕು ಮತ್ತು ಭಾರಿ ಕೈಗಾರಿಕಾ ಸಚಿವ HD ಕುಮಾರಸ್ವಾಮಿ ಅವರು ಇಂದು ಹಾಸನ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದು ಹೊಳೆ ನರಸೀಪುರ ತಾಲೂಕಿನ ಮಾವಿನಕೆರೆ ಬೆಟ್ಟದ ರಂಗನಾಥಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಬಳಿಕ ಅವರು ಹಾಸನ ನಗರದ ಭುವನಹಳ್ಳಿ ಶ್ರೀ ದೇವಿರಮ್ಮ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ 14-24ರೊಳಗೆ ದಿನಾಂಕ ಘೋಷಿಸುವಂತೆ ರಾಜ್ಯ ಚುನಾವಣಾ ಆಯೋಗ ಸೂಚನೆ. ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಸೂರ್ಯಕಾಂತಿ ಖರೀದಿಗೆ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಆದೇಶ. ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಇಂದಿನಿಂದ 10 ದಿನಗಳ ಕಾಲ ಮಾವು ಹಲಸು ಮೇಳ. ರಾಜ್ಯದಲ್ಲಿ ಹೆಚ್ಚುತ್ತಿರುವ ರೈತರ ಆತ್ಮಹತ್ಯೆ ಪ್ರಕರಣ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಕಳವಳ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ, ಬೆಂಗಳೂರು ಹಾಗೂ ಧಾರವಾಡದಲ್ಲಿ ನಡೆದ ವಾಕಥಾನ್ಗೆ ಉತ್ತಮ ಪ್ರತಿಕ್ರಿಯೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40ಕ್ಕೆ.
5: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 2:40.25. ಇನ್ನೀಗ ಪ್ರಾಯೋಜಿತ ಕಾರ್ಯಕ್ರಮ ದಾರಿದೀಪ. ಪ್ರಾಯೋಜಕರು ಫೀಬಾ ಇಂಡಿಯಾ.

0: ದಾರಿದೀಪ
1: ದಾರಿದೀಪ
2: ದಾರಿದೀಪ ಕಾರ್ಯಕ್ರಮವನ್ನು ಕೇಳ್ತಿರುವಂತ ಎಲ್ಲ ಬಾನುಲಿ ಶ್ರೋತೃಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಈ ಕಾರ್ಯಕ್ರಮವನ್ನು ಕೇಳ್ತಿರುವಂತ ನಿಮಗೆ ನನ್ನ ಧನ್ಯವಾದಗಳು. ನಮ್ಮೊಟ್ಟಿಗೆ ನೀವು ಮಾತನಾಡಬಹುದು, ಕರೆಗಳನ್ನು ಮಾಡಿ ಸಂದೇಶಗಳನ್ನು ಕಳುಹಿಸಿ, ವಾಟ್ಸಪ್ ಸಂದೇಶಗಳನ್ನು ಸಹ ನೀವು ಕಳುಹಿಸಬಹುದು. ಪ್ರಿಯರೇ, ನಿಮ್ಮಲ್ಲಿ ಇರುವಂತಹ ಪ್ರಾರ್ಥನಾ ಮನವಿಗಳನ್ನು ಮುಕ್ತವಾಗಿ ನಮಗೆ ತಿಳಿಸುವುದೇ ಆದರೆ ನಾವು ನಿಮಗೋಸ್ಕರ ಪ್ರಾರ್ಥಿಸುತ್ತೇವೆ. ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆಯನ್ನು ದಯವಿಟ್ಟು ಬರೆದಿಟ್ಟುಕೊಳ್ಳಿ. 9902604453. ಮತ್ತೊಮ್ಮೆ 9902606453. ಈ ಕಾರ್ಯಕ್ರಮವನ್ನು ಇತರರು ಕೂಡ ಪರಿಚಯಿಸಿ. ಕಾರ್ಯಕ್ರಮವನ್ನು ಪ್ರಾರಂಭಿಸೋಣವೇ.

ನನಗೆ ಗೊತ್ತಿರುವಂತ ಒಂದು ಬಹಳ ಹತ್ತಿರದ ಕುಟುಂಬ. ಆ ಕುಟುಂಬದಲ್ಲಿ ಸುಮಾರು ಒಂದು 24-25 ವಯಸ್ಸಿನ ಒಬ್ಬ ಹುಡುಗ, ತುಂಬಾ ಒಳ್ಳೆ ನಡತೆ, ನಯ ವಿನಯತೆ ಹೇಳ್ತೀವಲ್ಲ ಮಕ್ಕಳಂದ್ರೆ ಹೀಗಿರ್ಬೇಕು ಅಂತ, ಆ ರೀತಿಯ ಹುಡುಗ. ಕೆಲಸದಲ್ಲಿ ಆ ವಯಸ್ಸಿನಲ್ಲೇ ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ದ. ಭೇಟಿಯಾದಾಗೆಲ್ಲ ಬಹಳ ಚೆನ್ನಾಗಿ ಮಾತಾಡಿಸ್ತಿದ್ದ. ಒಂದು ದಿನ ನಾನು ಹೊರಗೆ ಕೆಲಸದಲ್ಲಿ ಇರುವಾಗ ನನಗೆ ಒಂದು ಕರೆ ಬರುತ್ತೆ. ಅರೆ, ಅದೇ ಹುಡುಗನಿಂದ. ಎತ್ತಿದ ಕೂಡ್ಲೆ, ಏನಪ್ಪ ಹೇಗಿದ್ಯಾ, ನೋಡಿ ತುಂಬಾ ದಿನ ಆಯ್ತು, ಯಾವಾಗ ಸಿಗ್ತೀಯಾ ಅಂತ ಬಡ ಬಡ ಬಡ ಅಂತ ಮಾತಾಡ್ತಿದ್ದೆ. ತಕ್ಷಣ ಆ ಕಡೆಯಿಂದ ಗೊಳೋ ಅಂತ ಜೋರಾಗಿ ಅವರ ತಾಯಿ ಕೂಗುತ್ತಾ ಅಳ್ತಾರೆ, ಇನ್ನವನು ನಿನಗೆ ಸಿಗಲ್ಲ ಅಪ್ಪ, ನಿನಗೇನು ನಮ್ ಯಾರಿಗೂ ಸಿಗೋದಿಲ್ಲ, ನಮ್ಮೆಲ್ಲರನ್ನ ಆತ ಬಿಟ್ಟು ಹೋಗಿದ್ದಾನೆ ಅಂತ ಸತತವಾಗಿ ಕಣ್ಣೀರು ಇಡ್ತಾನೆ ಇರ್ತಾರೆ. ಯಾಕಾಂಟಿ ಏನಾಯ್ತು ಅಂತ ಕೇಳುವಾಗ, ಅವನು ಆತ್ಮಹತ್ಯೆ ಮಾಡ್ಕೊಂಡ ಅಪ್ಪ, ನಮ್ಮೆಲ್ಲರನ್ನ ಬಿಟ್ಟು ಹೋಗ್ಬಿಟ್ಟ ಅಪ್ಪ. ಅವನ್ ಸಾಯಕ್ಕೆ ಮುಂಚೆ ನನ್ನ ಬಗ್ಗೆ, ಅಂಕಲ್ ಬಗ್ಗೆ ಅಥವಾ ಅವ್ರ ಅಕ್ಕನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದೆ, ಬಿಟ್ಟು ಹೋಗ್ಬಿಟ್ಟ. ಇನ್ಯಾರು ನಮಗೆ ಎಷ್ಟು ಪ್ರೀತಿಯಿಂದ ಬೆಳೆಸಿದ್ವಿ ಗೊತ್ತಾ, ಏನಕ್ಕೆ ಮಾಡ್ಕೊಂಡ ಅಂತನೂ ನಮ್ಗೆ ಗೊತ್ತೇ ಆಗಿಲ್ಲ. ಆದರೆ ಒಂದು ಪತ್ರದಲ್ಲಿ ನಿಮ್ಮೆಲ್ಲರನ್ನ ನಾನು ತುಂಬ ಪ್ರೀತಿ ಮಾಡ್ತೀನಿ ಅಮ್ಮ, ಪ್ರೀತಿ ಮಾಡ್ತೀನಿ ಅಪ್ಪ, ಪ್ರೀತಿ ಮಾಡ್ತೀನಿ ಅಕ್ಕ, ಆದರೆ ನಾನು ಹೋಗಲೇಬೇಕಿತ್ತು, ನೀವೇನು ಚಿಂತೆ ಮಾಡಬೇಡಿ ಅಂತ ಅಕೌಂಟ್ ಡೀಟೇಲ್ಸ್ನ

ಬರ್ದಿಟ್ಟು ಹೋಗಿದ್ದಾನೆ. ಇದನ್ನೆಲ್ಲ ಹೇಳಿ ಆ ತಾಯಿ ಜೋರಾಗಿ ಹೇಳೋದಕ್ಕೆ ಮುಂದುವರಿಸ್ತಾರೆ. ಏನು ಉತ್ತರ ಕೊಡ್ತೀರಾ ನೀವು ಆ ತಾಯಿಗೆ? ಎಷ್ಟೆಲ್ಲ ಪ್ರೀತಿ ಮಾಡಿದ್ರು ಯಾವುದೋ ಒಂದು ಕಾರಣಕ್ಕೆ ಪ್ರಾಣ ತೆಗೆದುಕೊಳ್ಳುವಷ್ಟು ನಿರ್ಧಾರವನ್ನ ಮಾಡಿಬಿಡ್ತಾರೆ. ಈ ಆತ್ಮಹತ್ಯೆ ಹಿಂದೆ ನನ್ನ ನಿನ್ನ ಮಾನಸಿಕ ಆರೋಗ್ಯವನ್ನ ಅದು ತೋರಿಸ್ತದೆ. ಮನೋವಿಜ್ಞಾನಿಗಳ ಪ್ರಕಾರ ಮಾನಸಿಕ ಅಸಮತೋಲನ ಇದಕ್ಕೆ ಒಂದು ಕಾರಣ. ಆತಂಕ, ಮುಂದೆ ಏನು ಆಮೇಲೆ ಏನು ಅನ್ನುವಂಥ ಭಯ, ಖಿನ್ನತೆ, ಇದೆಲ್ಲ ಕಾರಣಗಳಲ್ಲಿ ಕೆಲವು. ಆತ್ಮಹತ್ಯೆ ಸಂಖ್ಯೆಗಿಂತ ಆತ್ಮಹತ್ಯೆಗೆ ಯೋಚನೆ ಮಾಡುವಂಥ ಸಂಖ್ಯೆಯು ಇನ್ನೂ ಹೆಚ್ಚು. ಯಾಕೆ? ಸಮಸ್ಯೆ ಎಲ್ಲಿದೆ? ಪ್ರತಿಯೊಬ್ಬ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸಮಯದಲ್ಲಿ ಸುಮಾರು 20 ಜನ ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಆಲೋಚನೆ ಮಾಡ್ತಾರಂತೆ. ಅನೇಕ ಬಾರಿ ಈ ರೀತಿ ಯೋಚನೆ ಮಾಡುವಂಥವರು ತಮ್ಮ ಕುಟುಂಬಕ್ಕೋ ಸ್ನೇಹಿತರಿಗೋ ಭಾರವಾಗಿದ್ದಾರೆ ಅನ್ನುವಂಥ ಆಲೋಚನೆ ಬರ್ತದೆ. ನಾವು ಯಾವ ಕೆಲಸಕ್ಕೂ ಉಪಯೋಗ ಬರೋದಿಲ್ಲ ಅನ್ನುವಂಥ ಖಿನ್ನತೆ, ಯಾರು ನನ್ನನ್ನು ಅಂಗೀಕಾರ ಮಾಡ್ತಾ ಇಲ್ಲ ಅನ್ನುವಂಥ ತಿರಸ್ಕಾರ, ನನ್ನನ್ನು ಯಾರೋ ಬಿಟ್ಟು ಹೋಗಿದ್ದಾರೆ ಅಂತನೋ, ತುಂಬಾ ಕಷ್ಟ, ನಿಭಾಯಿಸೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಮನಸ್ಥಿತಿ ಆತ್ಮಹತ್ಯೆಗೆ ದೂಡ್ತದೆ. ಒಂದೇನು ಗೊತ್ತಾ, ಕಷ್ಟಗಳು, ಬಾಧೆಗಳು, ಸಂಕಟ ಎಲ್ಲರಿಗೂ ಇರುತ್ತೆ ಕಣ್ರಿ, ಆದರೆ ಅದರ ಅಳತೆ ಸ್ವಲ್ಪ ಬೇರೆ ಬೇರೆ ಆಗಿರುತ್ತೆ. ಅಲ್ಲಿಗೆ ಆತ್ಮಹತ್ಯೆಗೆ ತುತ್ತಾಗುವಂಥವರ ಕಷ್ಟವನ್ನು ನಿರಾಕರಿಸ್ತಾ ಇಲ್ಲ. ಈ ರೀತಿಯ ಮನಸ್ಥಿತಿಯಲ್ಲಿ ಇರುವಾಗ ಅದರಿಂದ ಹೊರಗೆ ಬರೋದಕ್ಕೆ ಏನು ಮಾಡಬೇಕು ಅದನ್ನು ಆಲೋಚನೆ ಮಾಡಬೇಕಾಗಿದೆ. ಜೊತೆಗೆ ಅದು ಯಾವಾಗಲೂ ಅವರೊಬ್ಬರಿಂದನೇ ಸಾಧ್ಯ ಇರೋದಿಲ್ಲ, ಸಹಾಯ ಬೇಕಾಗತ್ತೆ. ಇದೆಲ್ಲದರ ಜೊತೆಯಲ್ಲಿ ನಮ್ಮ ಮಾನಸಿಕ ಆರೋಗ್ಯದ ಎಡೆಗೆ ಎಷ್ಟು ಗಮನ ವಹಿಸ್ತೇವೆ, ಇದೆಲ್ಲ ಪರಿಣಾಮ ಬೀರುತ್ತೆ. ಯಾಕೆ ಗೊತ್ತಾ, ಈ ಜ್ವರ, ತಲೆನೋವು, ಮೈಕೈ ನೋವು ಈ ಥರ ದೈಹಿಕ ಸಮಸ್ಯೆ ಬಂದಾಗ ತಕ್ಷಣ ಡಾಕ್ಟರ್ ಹತ್ರನೋ ದವಾಖಾನೆಗೋ ಓಡೋಗಿ ಒಂದು ಮಾತ್ರೆ ತಗೊಳ್ತೇವೆ. ಆದರೆ ನಮ್ಮ ಮಾನಸಿಕ ಆರೋಗ್ಯ ಸರಿಯಿಲ್ಲದೆ ಇರುವಾಗ ಒಬ್ಬರೇ ಕೊರಕ್ತೇವೆ ಹೊರತು ಚಿಕಿತ್ಸೆ ಪಡೆಯೋದಿಲ್ಲ. ನಾವು ಮಾನಸಿಕ ಆರೋಗ್ಯವನ್ನು ಕಾಯಿಲೆ ಅಂತಲೇ ಪರಿಗಣಿಸೋದಿಲ್ಲ ಅಲ್ವಾ? ಈ ಖಿನ್ನತೆ, ಒಂಟಿತನ, ಆತಂಕ ಇದೆಲ್ಲ ಹೆಚ್ಚಾದಾಗ ಅದೆಲ್ಲ ಒಂದು ಕಾಯಿಲೆನಾ ಅಂತ ಅಸಡ್ಡೆ ಮಾಡಿಬಿಡ್ತೇವೆ. ಏ, ನಿನಗೆಲ್ಲೋ ತಲೆ ಕೆಟ್ಟಿದೆ ಅನಿಸುತ್ತೆ, ಹೋಗು ಕೆಲಸ ಮಾಡು ಎಲ್ಲ ಸರಿ ಹೋಗುತ್ತೆ ಅಂದ್ಕೊಂಡು ಅಲ್ಲಿಗೆ ಬಿಟ್ಬಿಡ್ತೀವಿ. ಆತ್ಮಹತ್ಯೆಗೆ ಶರಣಾಗುವಂಥವರು ಅಥವಾ ಪ್ರಯತ್ನ ಮಾಡುವಂಥವರು ತೀವ್ರವಾದ ನೋವಿನಲ್ಲಿರ್ತಾರೆ. ಹಾಗೆ ಎಲ್ಲರನ್ನ ಅದರಿಂದ ಹೊರತರಲು ಒಂದೇ ವಿಧಾನ ಕೆಲಸ ಮಾಡೋದಿಲ್ಲ. ಇದೆಲ್ಲದರ ಮಿಗಿಲಾಗಿ ಒಳ್ಳೆಯದು ಆಗುತ್ತಾ ಅನ್ನುವಂಥ ನಿರೀಕ್ಷೆಯನ್ನು ಬಿಡಬಾರ್ದು. ಇದು ನನ್ನ ಮೊದಲನೇ ಪಾಯಿಂಟು. ಏನು ಗೊತ್ತಾ, ಆ ನಿರೀಕ್ಷೆ ನಿಮ್ಮಲ್ಲಿ ಯಾವಾಗಲೂ ಗಟ್ಟಿಯಾಗಿರಬೇಕು. ಈ ನಿರೀಕ್ಷೆನೆ ಅನೇಕರನ್ನು ಬಹಳ ಮುಂದೆ ನಡೆಸುವಂಥದ್ದಾಗಿರ್ತದೆ. ಯಾವಾಗಾದರೂ ನಾವು ಬಲಹೀನರಾಗಿರುವಾಗ, ಭಯ ನಮ್ಮನ್ನು ಆವರಿಸಿರುವಾಗ, ಒಳ್ಳೆಯದು ಮುಂದಕ್ಕೆ ಖಂಡಿತ ಇದೆ ಅನ್ನುವಂಥ ನಿರೀಕ್ಷೆಯನ್ನು ಬಿಡಬೇಡಿ. ಆ ಪಾಸಿಟಿವ್ ಆ್ಯಟಿಟ್ಯೂಡ್ ಇದೆಯಲ್ಲ, ಸಕಾರಾತ್ಮಕ ಆಲೋಚನೆ ಅಂತೇವೆ, ಅದು ಜೀವನದ ಅನೇಕ ಕಷ್ಟಗಳನ್ನು ಒಡೆದು ಹಾಕ್ತದೆ. ಆ ನಿರೀಕ್ಷೆ ನಿಮ್ಮನ್ನು ಮುಂದೆ ನಡೆಸ್ತದೆ. ಎರಡನೇದಾಗಿ ನಂಬಿಕೆ. ಆತ್ಮಹತ್ಯೆ ಆಲೋಚನೆ ಮಾಡುವಾಗ ಅದಕ್ಕೆ ಶರಣಾಗುತ್ತಿದ್ದೀರಾ? ಅಂದರೆ ನಿಮ್ಮ ಮೇಲೆ ನೀವು ನಂಬಿಕೆಯನ್ನು ಕಳೆದುಕೊಂಡಿದ್ದೀರಾ? ಈ ಮಾನಸಿಕ ಆರೋಗ್ಯ ಸದೃಢವಾಗಿರಬೇಕಾದರೆ ನಿಮ್ಮ ಮೇಲಿರುವಂಥ ನಂಬಿಕೆಯನ್ನು ನೀವು ಕಳೆದುಕೊಳ್ಬೇಡಿ. ನಿಮ್ಮ ಮೇಲೆ ಕಿಂಚಿತ್ತು ನಂಬಿಕೆ ಇದ್ರೆ ಸಾಕು, ನಿಮ್ಮನ್ನು ಸೃಷ್ಟಿ ಮಾಡಿರುವಂಥವರು ನಿಮಗೆ ಒಂದು ಉದ್ದೇಶವನ್ನು ಪೂರೈಸಲಿಕ್ಕೆ ಉಂಟು ಮಾಡಿದ್ದಾರೆ ಅನ್ನುವಂಥ ನಂಬಿಕೆ ಇದ್ರೆ ಸಾಕು, ಅನೇಕ ಅಡೆತಡೆಗಳನ್ನು ಎದುರಿಸಿ ನಿಲ್ತೀರ. ಬಿಟ್ಕೊಡ್ಬೇಡಿ, ನಂಬಿಕೆ ಗಟ್ಟಿಗಿರಲಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರ ಹಾಗೆ ನಿಮಗೂ ಶಕ್ತಿ ಸಾಮರ್ಥ್ಯಗಳಿವೆ. ನಿಮ್ಮ ಸಾಮರ್ಥ್ಯ ಏನು ಎಂಬುದಾಗಿ ನೀವು ಗುರುತು ಹಿಡಿಯಿರಿ. ಅದರ ಮೇಲೆ ನಂಬಿಕೆ ಅಳ್ಳಾಡದೆ ಹಾಗಿರಲಿ. ನೀವು ಅನನ್ಯ, ಅಂದರೆ ವಿಶೇಷವಾದವರು, ಯು ಆರ್ ಸ್ಪೆಷಲ್. ಆ ನಂಬಿಕೆ ಸ್ಥಿರವಾಗಿರಲಿ. ಮೂರನೆಯದಾಗಿ ಪ್ರೀತಿ. ನೀವು ಏನು ಯೋಚನೆ ಮಾಡದೆ ಈ ಲೋಕನ ಬಿಟ್ಬಿಡೋದಕ್ಕೆ ಪ್ಲಾನ್ ಹಾಕ್ತೀರಾ? ಆದರೆ ಯಾರ ಬಗ್ಗೆನೂ ಯೋಚನೆ ಮಾಡದೆ ಹೋಗ್ತಿರಲ್ಲ, ಅದು ಬೇಜಾರು ಕಣ್ರಿ. ನೀವು ಆ ನಿಕಟವಾದ ಗುಂಪಿರುತ್ತಲ್ಲ, ಪೋಷಕರು, ಒಡ ಹುಟ್ಟಿದವರು, ಸ್ನೇಹಿತರು, ಯಾರಾದರೂ ಒಬ್ಬರಾದರೂ ನಮ್ಮನ್ನು ಜಾಸ್ತಿ ಪ್ರೀತಿಸ್ತಾ ಇರ್ತಾರೆ. ಒಡ ಹುಟ್ಟಿದವರನ್ನು ಅಲ್ಲಗಳಿಕೆ ಸಾಧ್ಯವಿಲ್ಲ. ಪೋಷಕರು ಎಂದಿಗೂ ಹೆಚ್ಚಿನ ಪ್ರತಿಶತ ಕೆಟ್ಟದನ್ನು ಬಯಸೋದಿಲ್ಲ. ನಿಮಗೆ ತುಂಬ ನೋವಾಗಿದೆ ಸರಿ, ಹಾಗಂತ ಅವರೆಲ್ಲರನ್ನ ಜೀವಿತದಲ್ಲಿ ಭರಿಸಲಾಗದ ನೋವಿಗೆ ತಳ್ಳಿ ಹೋಗ್ತಿರಲ್ಲ, ಅದು ಸರಿನಾ? ಒಂದು ಬಾರಿ ಹೀಗೆ ಎದೆ ಎತ್ತರಕ್ಕೆ ಬೆಳೆದಂಥ ಹುಡುಗ, ಅದು ಮೆಡಿಕಲ್ ಫೀಲ್ಡ್ನಲ್ಲಿ ಆತ ಇರ್ತಾನೆ,
ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಬಹಳ ಬೇಜಾರಾಗಿ ತನ್ನ ಪ್ರಾಣವನ್ನ ಅಂತ್ಯಗೊಳಿಸಿಕೊಳ್ಳಲು ಯೋಚನೆ ಮಾಡ್ತಾನೆ. ಮೆಡಿಕಲ್ ಫೀಲ್ಡ್ ಅಲ್ವಾ, ಏನ್ ತಕೊಂಡ್ರೆ ಬೇಗ ಸಾಯ್ತಾನೆ ಅನ್ನುವಂಥದ್ದು ಗೊತ್ತಿರ್ತದೆ. ಹಾಗಾಗಿ ನಿರ್ಧಾರ ಮಾಡಿ ಅದನ್ನು ಸೇವಿಸಿ ಸಾಯೋದಕ್ಕಿಂತ ಮುಂಚೆ ಅಮ್ಮನ ಹತ್ತಿರ ಮಾತಾಡಬೇಕು ಅಂತ ಅನಿಸಿ ಫೋನ್ ಮಾಡ್ತಾನೆ. ಎತ್ತಿದಾಕ್ಷಣ ಹೇಗಿದೆಯಾ ಮಗನೆ ಅಂತ ಧ್ವನಿ ಕೇಳ್ತಾನೆ. ಈತನಿಗೆ ಕಣ್ಣೀರು, ಇನ್ನೊಂದು ಕಡೆ ಭಯ. ಕಣ್ಣೀರು ಯಾಕಂದ್ರೆ ಇಷ್ಟು ಪ್ರೀತಿ ಮಾಡುವಂಥ ತಾಯಿನ ಬಿಟ್ಟು ಹೋಗ್ತಾ ಇದ್ದೀನಲ್ಲ ಅಂತ, ಭಯ ಈಗ ತಡ ಆಗಿದೆ, ಬದುಕೋ ಚಾನ್ಸ್ ಇಲ್ವೇ ಇಲ್ಲ ಅಂತ. ಹೇಗೋ ಪ್ರಯತ್ನ ಇರಲಿ ಅಂತ ಹೋಗಿ ಆಸ್ಪತ್ರೆ ಹತ್ರದಲ್ಲೇ ಇರುತ್ತೆ, ಮೆಡಿಕಲ್ ಫೀಲ್ಡ್ ಅಲ್ವಾ, ಅಲ್ಲೇ ಇರ್ತಾನೆ. ಹೇಗೋ ಆಶ್ಚರ್ಯಕರವಾದ ರೀತಿಯಲ್ಲಿ ಬದುಕ್ಬಿಡ್ತಾನೆ ಕಣ್ರಿ. ಒಂದು ರೀತಿ ಅಸಂಭವವಾದಂಥ ಕಾರ್ಯ, ಪುನಃ ತನ್ನ ತಾಯಿಯನ್ನು ಹೋಗಿ ಸೇರ್ತಾನೆ. ಎಲ್ಲರ ಲೈಫಲ್ಲೂ ಹೀಗೆ ಆಗೋದಿಲ್ಲ, ತಡ ಆಗೋದಕ್ಕಿಂತ ಮುಂಚೆ ಎಚ್ಚೆತ್ತುಕೊಳ್ಳುವಂಥದ್ದು ಉತ್ತಮ. ಯಾಕಂದರೆ ನೀವೊಂದ್ಸತಿ ಹೋದ್ಮೇಲೆ ಬದುಕಿರುವಂಥವ್ರಿಗೆ ಬರೀ ನೋವೆ. ಆ ಪ್ರೀತಿ ಮಾಡೋರಿಗೋಸ್ಕರ, ಅಂದರೆ ನಿಸ್ವಾರ್ಥ ಪ್ರೀತಿ ಮಾಡೋರಿಗೋಸ್ಕರ ಆದರೂ ನೀವು ಬದುಕುವಂಥ ಚಲನ ಇಟ್ಕೊಂಡಿರಬೇಕು. ನಾಲ್ಕನೆಯದಾಗಿ, ಇಟ್ ಇಸ್ ನಾಟ್ ದಿ ಎಂಡ್ ಆಫ್ ದ ವರ್ಲ್ಡ್. ನೀವು ಆಸೆಯನ್ನು ಕಳೆದುಕೊಂಡ್ರೆ ಅದು ಈ ಲೋಕದ ಅಂತ್ಯ ಅಲ್ಲ. ಕೆಲಸದಲ್ಲಿ ಏನೋ ಆಯಿತು, ತುಂಬ ತಾರತಮ್ಯ ಮಾಡ್ತಾ ಇದ್ದಾರೆ, ಅಯ್ಯೋ ಪ್ರೀತಿ ಮಾಡ್ತಾ ಇರೋರು ಬಿಟ್ಟೋದ್ರು, ಎಕ್ಸಾಮಲ್ಲಿ ಫೇಲ್ ಆಗೋದೆ, ಲೋಕ ಅಲ್ಲಿಗೆ ಮುಗಿದು ಹೋಗೋದಿಲ್ಲ, ಇನ್ನು ಬಹಳವಿದೆ. ನಿಜವಾಗ್ಲೂ ಆಯ್ಕೆಗಳು ಅನೇಕ, ಇದು ಇಲ್ಲ ಅಂದ್ರೆ ಇನ್ನೊಂದು ಖಂಡಿತವಾಗಿದೆ. ಅವಕಾಶಗಳ ಸುರಿಮಳೆ ಅಂದ್ರೆ ಸಾಗರನೇ ನಿಮ್ಮ ಮುಂದೆ ಇದೆ ಕಣ್ರಿ. ಎಲ್ಲ ಟ್ರೈ ಮಾಡೋಕ್ಕಾದ್ರೂ ಬದುಕಿರ್ರಿ, ನಿಮಗಿರೋ ಸಾಮರ್ಥ್ಯಕ್ಕೆ ಗ್ಯಾರಂಟಿ ಕ್ಲಿಕ್ ಆಗಿ ಆಗ್ತೀರ. ನಿಮ್ಮ ಪರಿಶ್ರಮ ತಾಳ್ಮೆ ಸದಾ ಕಾರ್ಯ ಮಾಡ್ತಿರಲಿ, ಬಿಡಬೇಡಿ. ನಿರೀಕ್ಷೆ, ನಂಬಿಕೆ, ಪ್ರೀತಿ ಹಾಗೂ ಲೋಕ ಮುಗ್ದೇ ಹೋಗೋದಿಲ್ಲ ಅನ್ನುವಂಥದ್ದು ನಿಮಗೆ ಯಾವಾಗಲೂ ಗೊತ್ತಿರಲಿ. ಇನ್ನು ಕೆಲವೊಂದು ಏನು ಗೊತ್ತಾ, ನಿಮ್ಮಲ್ಲಿರುವ ಆತಂಕ, ಭಯ, ನಿರಾಕರಣೆ, ಖಿನ್ನತೆ ನೀವೇ ಮುರಳಿಕ್ಕೆ ಸಾಧ್ಯ. ಆದರೆ ಅದು ಆಳವಾಗಿ ಬೇರೂರೋದಕ್ಕಿಂತ ಮುಂಚೆ ನಿಮಗೆ ನಕಾರಾತ್ಮಕ ಆಲೋಚನೆ ಬರತ್ತಲ್ಲ, ಅದನ್ನು ಆಗಲೇ ಒಡೆದಾಕಿ. ಬಂದಾಗೆಲ್ಲ ಅದರಿಂದ ದೂರ ಉಳಿದು ಮನಸ್ಸನ್ನು ಬೇರೆ ಕಡೆ ತಿರುಗಿಸಿ. ನಿಮಗೆ ಇಷ್ಟವಿರುವಂಥದ್ದನ್ನು ಟ್ರೈ ಮಾಡಿ, ವ್ಯಾಯಾಮ ಮಾಡಿ, ಹಾಡು ಕೇಳಿ, ಧ್ಯಾನನೂ ಮಾಡಿ, ಅದು ವರ್ಕ್ ಆಗತ್ತೆ ಗೊತ್ತಾ. ನಿಮಗೆ ಇಷ್ಟ ಆಗಿರೋದನ್ನು, ಇಷ್ಟ ಇರೋದನ್ನು ಮಾಡಿ. ಎರಡನೇದಾಗಿ, ಎಷ್ಟಾಗತ್ತೆ ಅಷ್ಟು ಮಾತಾಡಿ, ಮನಸ್ಸು ಬಿಚ್ಚಿ ಮಾತಾಡಿ. ಯಾರಾದರೂ ಕ್ಲೋಸ್ ಆಗಿರ್ತಾರಲ್ಲ ಅವ್ರ ಹತ್ರ ಹೋಗಿ ಮಾತಾಡಿ, ಸಹಾಯ ಕೇಳಿ, ಪಡೆಯಿರಿ. ಆದರೆ ಸೋಲ್ಬೇಡಿ. ನಿಮ್ಮ ಸ್ನೇಹಿತರೋ ಕುಟುಂಬನೋ ಯಾರ ಹತ್ರನಾದರೂ ಮಾತಾಡಿ, ಒಳಗೆ ಇಟ್ಕೊಂಡು ಸನ್ನಿವೇಶವನ್ನು ಹಾಳು ಮಾಡ್ಕೊಳ್ಬೇಡಿ. ಸ್ನೇಹಿತರ ಹತ್ರ ಹೇಳ್ಕೊಂಡ್ರೆ ಎಲ್ಲರ ಹತ್ರ ಹೇಳ್ಕೊಂಡು ಬಂದ್ಬಿಡ್ತಾನೆ ಅನ್ನುವಂಥ ಭಯ ಇರುತ್ತೆ. ಸರಿಯಾದ ಸ್ನೇಹಿತನ್ನ ಆಯ್ಕೆ ಮಾಡಿದ್ರೆ ಆ ಯೋಚನೆ ಬರೋದಿಲ್ಲ. ಇನ್ನು ಸ್ನೇಹಿತರಿಂದನೇ ನೋವಾಯ್ತಾ, ಜ್ಞಾಪಕ ಇರಲಿ, ನಾವು ಹಂತ ಹಂತವಾಗಿ ಬೆಳೆಯುವಾಗ ನಮ್ಮ ಸ್ನೇಹಿತರ ಪಟ್ಟಿನೂ ಸಹ, ಅವರ ಗುಂಪು ಸಹ ಬೆಳೀತಾನೆ ಹೋಗುತ್ತೆ. ನಿಜವಾಗ್ಲೂ ಇರಬೇಕಾಗಿರುವಂಥವ್ರು ಇದ್ದೇ ಇರ್ತಾರೆ, ಅವ್ರು ನಮ್ಮನ್ನ ಬಿಟ್ಟು ಹೋಗಲ್ಲ. ಆದರೆ ಸಮಯ ಬಂದಾಗ ಬಿಡಲೇಬೇಕಾಗತ್ತೆ. ಹಿಡ್ಕೊಂಡು ನರಳಾಡೋದಕ್ಕಿಂತ ಬಿಟ್ಟು ದೂರ ಉಳಿಯುವಂಥದ್ದೇ ಒಂದು ಒಳ್ಳೆ ಆಯ್ಕೆ ಅನ್ಕೊಳ್ತೀನಿ. ಇನ್ನೊಂದು ಕಡೆ ಪೋಷಕರು ತಮ್ಮ ಅಧಿಕಾರವನ್ನು ಮಕ್ಕಳ ಮೇಲೆ ತೋರಿಸೋದಕ್ಕೆ ಕಾಯ್ತಾ ಇರ್ತಾರೆ, ಹೇಳಿದ್ರೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ಪೋಷಕರು ಹೇಗಿರಬೇಕು ಗೊತ್ತಾ, ಈ ವಿಷಯಗಳಲ್ಲಿ ಬೆಳೀತಾ ದಂಡಿಸ್ಬೇಕು, ಅದು ಮುಖ್ಯ. ಆದರೆ ಎದೆ ಹತ್ರ ಬೆಳೆದಂಥ ಮಕ್ಕಳಿರ್ತಾರಲ್ಲ, ಅವ್ರ ಹತ್ರ ಸ್ನೇಹಿತರಾಗಿರ್ಬೇಕು ಕಣ್ರಿ. ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಬೇಕು. ಅವ್ರು ಬಂದು ನಿಮ್ಮ ಹತ್ರ ಹಂಚುವಾಗ, ನೀನು ಯಾರು ನನಗೆ ಗೊತ್ತಿಲ್ವಾ, ಇಷ್ಟೇ ನಿನ್ನ ಯೋಗ್ಯತೆ, ನಿನ್ನ ಕೈಯಲ್ಲಿ ಆಗಲ್ಲ ಬಿಡು, ನೀನೇನಕ್ಕೂ ಉಪಯೋಗ ಇಲ್ಲ. ಅದಲ್ಲ, ಅದೇ ವಯಸ್ಸವರಾಗಿದ್ದರೆ ಹೇಗೆ ಕೇಳ್ತಾರೆ? ಆ ರೀತಿಯಲ್ಲಿ ನೀವು ಕೇಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ನೀವು ಆ ರೀತಿ ಸ್ನೇಹಿತರಾದರೆ ನಿಮ್ಮನ್ನು ಬಿಟ್ಟು ಬೇರೆ ಸ್ನೇಹಿತರನ್ನು ಮಕ್ಕಳು ಹುಡ್ಕೊಂಡು ಹೋಗೋದಿಲ್ಲ, ನೀವೇ ಅವ್ರಿಗೆ ಬೆಸ್ಟ್ ಫ್ರೆಂಡ್ ಆಗಿರ್ತೀರ. ಅದನ್ನು ಬಿಟ್ಟು ನಿಮ್ಮ ಬಳಿ ಬರೋದಕ್ಕೆ ಅವರು ಭಯ ಪಡಬಾರ್ದು. ಆಗಲೇ ನನಗೆ ಯಾರೂ ಸಪೋರ್ಟ್ಗಿಲ್ಲ ಅಂತ ನಿರ್ಧಾರಕ್ಕೆ ಬರುವಂಥದ್ದು. ನೋಡಿ, ಇಷ್ಟೆಲ್ಲ ಹೇಳಿದ್ನಲ್ಲ, ಎಲ್ಲದಕ್ಕಿಂತ ಮಿಗಿಲಾಗಿ ಈ ಲೈಫ್, ಬದುಕು, ಜೀವಿತ ಇದೆಯಲ್ಲ, ಇದು ಒಂದು ಬಹುಮಾನ ಕಣ್ರಿ. ಎಷ್ಟೊಂದು ಜನ ಅನೇಕ ವರ್ಷಗಳು ಬದುಕದೇ ಇರೋದಿಲ್ಲ. ಇದ್ರೂ ಅನೇಕರಿಗೆ ಅನಾರೋಗ್ಯತೆ, ಕೆಲವೊಂದು ನಮ್ಮ ಕೈಯ ಹಿಡಿತದಲ್ಲಿ ಇಲ್ಲದಿರುವಂಥ ಸಮಸ್ಯೆಗಳು, ಇದರ ಮಧ್ಯದಲ್ಲಿ ನೀವು ಇಲ್ಲಿ ತನಕ ಬದುಕಿದ್ದೀರಾ. ಆರೋಗ್ಯ ಚೆನ್ನಾಗಿದೆ, ಅವಕಾಶಗಳಿವೆ, ಕಹಿ ಸಮಸ್ಯೆ ಇದ್ರೂ ಅನೇಕ ಮಾಸಿ ಹೋಗದ ಸಿಹಿ ನೆನಪುಗಳು ನಿಮ್ಮ ಸಂಗಡ ಇದೆ. ನಮ್ಮನ್ನ ಬಿಟ್ಟು ಹೋಗೋರ್ಗಿಂತ ಪ್ರೀತಿ ಮಾಡೋರು ಜೊತೆಗಿದ್ದಾರೆ. ನಿಮ್ಮ ಬಣ್ಣ,

ಪ್ರಿಯರೇ, ಇಲ್ಲಿ ತನಕ ಕೇಳಿದಂತ ಸಂಚಿಕೆ ಕುರಿತು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ನಮಗೆ SMS ಸಂದೇಶದ ಮೂಲಕ, ಕರೆ ಮಾಡುವುದರ ಮೂಲಕ ಅಥವಾ ವಾಟ್ಸ್ಆಪ್ ಸಂದೇಶವನ್ನು ಕಳುಹಿಸುವುದರ ಮೂಲಕ ತಿಳಿಸಬಹುದು. ನಿಮ್ಮಲ್ಲಿ ಅಥವಾ ನಿಮ್ಮ ನೆರೆಹೊರೆಯವರಲ್ಲಿ ಯಾರಿಗಾದರೂ ಪ್ರಾರ್ಥನಾ ಮನವಿಗಳಿದ್ದು ನಮಗೆ ಕಳುಹಿಸಿಕೊಟ್ಟರೆ ನಾವು ಪ್ರಾರ್ಥಿಸುತ್ತೇವೆ. ನೀವು ಕರೆಗಳನ್ನು ಮಾಡಬೇಕಾದ ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆ 9902064453. ಮತ್ತೊಮ್ಮೆ 9902606453. ದೇವರು ತಾನೆ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ನಮಸ್ಕಾರ.

0: ಇದುವರೆಗೆ ದಾರಿದೀಪ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರಾಯೋಜಿಸಿದವರು ಫೀಬಾ ಇಂಡಿಯಾ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇನ್ನೀಗ ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್.
1: ಸಿರಿಗನ್ನಡಂ ಗೆಲ್ಗೆ.

ಕನ್ನಡ ಚಿತ್ರರಂಗದ ಬೆಳವಣಿಗೆಯ ಕಾಲದ ಮಹತ್ವದ ನಟ, ನಿರ್ದೇಶಕ, ನಿರ್ಮಾಪಕ. ಮಾತೃಭಾಷೆ ತೆಲುಗು, ಪಾಠಕ್ಕಿಂತ ಜಾಸ್ತಿ ನಾಟಕ ಹೇಳಿಕೊಟ್ಟಿದ್ದರಿಂದ ಉಪಾಧ್ಯಾಯ ವೃತ್ತಿಯಿಂದ ವಜಾ. ಹಲವು ಕಂಪನಿಗಳಲ್ಲಿ ನಾಟಕಾಭಿನಯ, ಸ್ವಂತ ಕಂಪನಿ ಕಲಾ ಸೇವಾ ಮಂಡಳಿ ಸ್ಥಾಪನೆ, ಎಲ್ಲೆಡೆ ಹೆಸರಾದ ನಾಟಕ ಸಂಸಾರ ನೌಕಾ ಚಲನಚಿತ್ರವಾಗಿಯೂ ಮೆಚ್ಚುಗೆ. ತಮಿಳು ಚಿತ್ರಗಳಲ್ಲಿಯೂ ಅಭಿನಯ, ಜನಪ್ರೀತಿ. ಚಿತ್ರೋದ್ಯಮದ ಹಲವು ವಿಭಾಗಗಳಲ್ಲಿ ಪರಿಣತಿ, ಕೊನೆಗೆ ಸ್ವಂತ ಚಿತ್ರ ನಿರ್ಮಾಣ ಸಂಸ್ಥೆ ಪದ್ಮಿನಿ ಪಿಕ್ಚರ್ಸ್ ಪ್ರಾರಂಭ. ಮುಂದಿನದು ಕೇವಲ ಯಶೋಗಾಥೆ.

0: ಸ್ಕೂಲ್ ಮಾಸ್ಟರ್ ಅಖಿಲ ಭಾರತ ಮಟ್ಟದಲ್ಲಿ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಚಿತ್ರ.
1: ಅತಿ ಮಧುರ ಅನುರಾಗ
2: ಜೀವನ ಸಂಧ್ಯಾರಾಗ ಅತಿ ಮಧುರ ಅನುರಾಗ.
0: ರತ್ನಗಿರಿ ರಹಸ್ಯ ಇನ್ನೊಂದು ಯಶಸ್ವಿ ಚಿತ್ರ. ಬೇರೆ ಭಾಷೆಗಳಿಗೂ ಹೋದ ಈ ಚಿತ್ರಗಳು. ಇವರು ನಿರ್ಮಿಸಿದ ತಮಿಳು ಚಿತ್ರಕ್ಕೆ ರಾಷ್ಟ್ರೀಯ ಮನ್ನಣೆ, ಅಂತಾರಾಷ್ಟ್ರೀಯ ಚಿತ್ರೋತ್ಸವಕ್ಕೆ ಆಯ್ಕೆ. ಕಿತ್ತೂರು ಚೆನ್ನಮ್ಮ ಪ್ರಾದೇಶಿಕ ಮಟ್ಟದಲ್ಲಿ ರಾಷ್ಟ್ರ ಪ್ರಶಸ್ತಿಗೆ ಪಾತ್ರ.
3: ಇದೇನು ಹೇಳಿ ನೋಡೋಣ,
4: ಹೇಳಿ ನೋಡೋಣ. ಅದಕ್ಕೆ ಅವ್ರನ್ನೇನು ಕೇಳ್ತೀರ್ರಿ? ನಾನಿಲ್ಲೇ ಮಹಾನುಭವಿ, ಹೇಳ್ತೀನಿ ಕೇಳ್ರಲ್ಲ.
5: ಹೊಟ್ಟೆ ಹೊಟ್ಟೆ
4: ಅಲ್ಲೇನು
3: ಹೊಟ್ಟೆ ಅಲ್ಲ, ಇಲ್ಲಿ ಕೇಳು.
0: ಮಕ್ಕಳ ರಾಜ್ಯ, ಗಾಳಿಗೋಪುರ, ಸಾಕು ಮಗಳು, ಚಿನ್ನದ ಗೊಂಬೆ, ಶ್ರೀಕೃಷ್ಣ ದೇವರಾಯ, ಹೀಗೆ ಯಶಸ್ವಿ ಚಿತ್ರಗಳ ಕೊಡುಗೆ.
1: ಲಾಂಡ ಕೋಟಿ ಬ್ರಹ್ಮಾಂಡ ಪಾಲ.
0: ಪುಟ್ಟಣ್ಣ ಕಣಗಾಲ್ ಇವರ ಶಿಷ್ಯ.

0: ಕನ್ನಡ ಚಿತ್ರರಂಗದ ಮರೆಯಲಾಗದ ನೆನಪು ಬಿ ಆರ್ ಪಂತುಲು.
1: ಘನ ಪರಂಪರೆ, ನಾಡಿನ ಹೆಮ್ಮೆ.

0: ಸಿರಿಗನ್ನಡಂ ಗೆಲ್ಗೆ.
1: ಪ್ರಸ್ತುತಪಡಿಸಿದವರು ಜಿ.ಕೆ. ರವೀಂದ್ರ ಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. 3 ಗಂಟೆಗಳ ಈ ಸಮಯದಲ್ಲಿ ಇನ್ನೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಆಲಿಸೋಣ. ಇದರಲ್ಲಿ ಇಂದು ಡಾಕ್ಟರ್ ಎಸ್ ವಿಜಯರಾಘವನ್ ಅವರ ವೀಣಾ ವಾದನವಿದೆ. ಪಕ್ಕವಾದ್ಯ ಸಹಕಾರ ಮೃದಂಗ ತುಮಕೂರು ಬಿ ರವಿಶಂಕರ್, ಘಟ ಎಚ್ಎಲ್ ಶಿವಶಂಕರ ಸ್ವಾಮಿ. ಕಾರ್ಯಕ್ರಮದಲ್ಲಿ ಮೊದಲಿಗೆ ಶಂಕರಾಭರಣರಾಗ ಮಿಶ್ರ ಛಾಪು ತಾಳದಲ್ಲಿರುವ ತ್ಯಾಗರಾಜರ ಕೃತಿ ಮನಸ್ಸು ಸ್ವಾಧೀನ ಮೈನಾ.

ಡಾಕ್ಟರ್ ಎಸ್ ವಿಜಯ ರಾಘವನ್ ಅವರ ವೀಣಾವಾದನವನ್ನು ಆಲಿಸುತ್ತಿರುವಿರಿ. ಮುಂದೆ ಸಿಂಧು ಭೈರವಿ ರಾಗ ರೂಪಕತಾಳದಲ್ಲಿರುವ ಭಜನೆ ವಿಶ್ವೇಶ್ವರ ದರ್ಶನಕರ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಡಾಕ್ಟರ್ ಎಸ್ ವಿಜಯ್ ರಾಘವನ್ ಅವರ ವೀಣಾವಾದನವನ್ನು ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ತುಮಕೂರು ಬಿ ರವಿಶಂಕರ್ ಮೃದಂಗ, ಎಚ್ಎಲ್ ಶಿವಶಂಕರ ಸ್ವಾಮಿ ಘಟ. ಈ ಕಾರ್ಯಕ್ರಮ ಮೈಸೂರು ಆಕಾಶವಾಣಿಯಿಂದ ಪ್ರಸಾರವಾಯಿತು.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. 3:30 ಈ ಸಮಯದಲ್ಲಿ ನೀಗ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ.

0: तो श्रोताओ, अब इसी के साथ हमारा आज का उमंग कार्यक्रम यही समाप्त होता है। तो अपने मित्र अजीत को
1: और विमलेश को उमंग कार्यक्रम की तकनीकी टीम के साथ अगले सप्ताह तक के लिए आज्ञा दीजिए।
0: नमस्कार।
2: उमंग उमंग उमंग उमंग।
3: ಇದುವರೆಗೂ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಕೇಳಿದಿರಿ. ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 4:12. ಮಹಿಳಾ ರಂಗ ಸಖಿ ಸಂವಾದ. ಇಂದಿನ ವಿಷಯ ವಿಶ್ವ ತಾಯಂದಿರ ದಿನ. ಪ್ರಸ್ತುತಿ ನೇತ್ರಾ ಕೆ ಹಾಗೂ ಚಿನ್ಮಯಿ ಕೆಎಸ್.

0: ಆತ್ಮೀಯ ಕೇಳುಗರೆ, ನಿಮಗೆಲ್ಲರಿಗೂ ಈ ನಮ್ಮ ಸಖಿ ಸಂವಾದ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇವತ್ತಿನ ವಿಷಯ ಏನು ಅಂತ ಗೊತ್ತಿದೆ ಅಲ್ವಾ? ವಿಶ್ವ ತಾಯಂದಿರ ದಿನ. ಈ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬಹುದು. ಅದಕ್ಕೆ ನಮ್ಮ ದೂರವಾಣಿ ಸಂಖ್ಯೆ 251252582, ಮತ್ತೊಂದು ಸಂಖ್ಯೆ 251508, ನಮ್ಮ ಮೈಸೂರಿನ STD ಸಂಖ್ಯೆ 0821. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇದ್ದೀವಿ ನಾನು ಕೆ ನೇತ್ರ, ಹಾಗೂ ನನ್ನ ಜೊತೆ
1: ನಾನು ಚಿನ್ಮಯಿ KS.
0: ಹಾ ಚಿನ್ಮಯಿ, ನಮ್ಮ ಕೇಳುಗರಿಗೆ ಹೇಳೋಣ, ತಾಯಿ ಅಂತಂದರೆ ಅದು ಕೇವಲ ಸಂಬಂಧ ಅಲ್ಲ, ಅದು ಮತ್ತೆ ಪಾತ್ರ ಅಷ್ಟೇ ಅಲ್ಲ, ಅದನ್ನು ಮೀರಿದಂಥ ಒಂದು ಭಾವನೆ ಅದು ಅಂತ ಹೇಳೋಣ. ಜೊತೆಗೇನು ಅಂತಂದರೆ, ಈ ವಿಶ್ವ ತಾಯಂದಿರ ದಿನ ಅಂತಂದರೆ ಈಗ ನಿಮ್ಮ ತಾಯಿಯ ಪ್ರೀತಿಯನ್ನು ಅದು ನಿಮಗೆ ಯಾವ ರೀತಿ ಅದು ಹಂಚಿಕೊಂಡಿದ್ದಾರೆ, ಮತ್ತು ಅವರು ನಿಮ್ಮ ತಾಯಿ ತೋರಿದ ಕಾಳಜಿ ಹೇಗಿದೆ, ಇದನ್ನೆಲ್ಲ ನೀವು ನಮ್ಮ ಜೊತೆ ಹಂಚ್ಕೋಬೋದು. ಹಾಗೆ ಇನ್ನು ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ತಾಯಿ ಇಲ್ಲ ಅಂದರೂ ಕೂಡ ತಂದೆಯೇ ತಾಯಿ ಪಾತ್ರ ನಿರ್ವಹಿಸಿರ್ತಾರೆ. ಹಾಗೆ ಇನ್ನು ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ಅಣ್ಣನೋ ಅಕ್ಕನೋ ಅಥವಾ ಅಜ್ಜಿನೋ, ಕೆಲವೊಮ್ಮೆ ಯಾರೋ ಸಂಬಂಧಿಕರು ಕೂಡ ತಾಯಿ ಪಾತ್ರವನ್ನು ನಿರ್ವಹಿಸಿರ್ತಾರೆ. ಹಾಗೆ ನಿಮ್ಮ ಜೀವನದಲ್ಲಿ ಯಾರು ಈ ರೀತಿಯ ತಾಯಿ ಸ್ಥಾನವನ್ನು ತುಂಬಿ ಎಲ್ಲ ಕರ್ತವ್ಯಗಳನ್ನು ನಿರ್ವಹಿಸಿರ್ತಾರೋ ಅವರನ್ನು ನೀವು ಇವತ್ತು ನೆನಪಿಸ್ಕೋಬಹುದು. ಆ ಎಲ್ಲ ನಿಮ್ಮ ಭಾವನೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬಹುದು ಅಂತ ಹೇಳೋಣ.
1: ಹಾ ನೇತ್ರ, ಕಾರ್ಯಕ್ರಮವನ್ನು ಆರಂಭ ಮಾಡೋಕ್ಕೂ ಮುಂಚೆ ಒಂದು ಸಣ್ಣ ಹಾಡನ್ನು ಕೇಳಿಕೊಂಡು ಬರೋಣ, ಆಮೇಲೆ ಕಾರ್ಯಕ್ರಮವನ್ನು ಮುಂದುವರಿಸೋಣ.
0: ಎಸ್.

0: ಕೇಳುಗರಿಗೆಲ್ಲ ಮತ್ತೊಮ್ಮೆ ಇಂದಿನ ಮಹಿಳಾ ರಂಗದ ಸಖಿ ಸಂವಾದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಹೇಳ್ತಾ ಈಗಾಗಲೇ ನಮಗೆ ಕರೆಗಳು ಕೂಡ ಬರ್ತಾ ಇವೆ. ಈ ತಾಯಿ ಅನ್ನೋ ಪದದ ಬಗ್ಗೆ ಬಹುಶಃ ಎಷ್ಟು ಮಾತಾಡಿದ್ರು ಅದು ಸಾಕಾಗಲ್ಲ ಅನ್ಸುತ್ತೆ. ಈ ಮೊದಲನೇ ಕರೆಯೋರು ಏನ್ ಹೇಳ್ತಾರೆ ಅಂತ ಕೇಳೋಣ. ನಮಸ್ತೆ ಆಕಾಶವಾಣಿ.
1: ಹಲೋ.
0: ನಮಸ್ತೆ, ಯಾರು, ಎಲ್ಲಿಂದ ಮಾತಾಡ್ತಾ ಇರೋದು?
1: ಹಲೋ
2: ಹಲೋ, ಯಾರು, ಹಲೋ, ಯಾರು ಮಾತಾಡ್ತಾ ಇರೋದು?
1: ಹಲೋ ಮೇಡಮ್, ನಮಸ್ತೆ.
2: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ಹಲೋ
0: ಹಲೋ, ನಮಗ್ ನಿಮ್ ಧ್ವನಿ ಕೇಳಿಸ್ತಾ ಇದೆ, ನಿಮಗ್ ಕೇಳಿಸ್ತಾ ಇದೆಯಾ? ಹಲೋ,
1: ಕೇಳ್ತಿದೆ ಮೇಡಮ್. ನಮಸ್ತೆ ಮೇಡಮ್, ಚಿನ್ಮಯಿ ಮೇಡಮ್ ಹಾಗೂ ನೇತ್ರ ಮೇಡಮ್.
0: ನಮಸ್ತೆ, ಯಾರು, ಎಲ್ಲಿಂದ ಮಾತಾಡ್ತಾ ಇರೋದು?
1: ನಾನು ಪಾರ್ವತಿ, ಚೆನ್ನೈ ಬಡಾವಣೆ ಮಂಡ್ಯದಿಂದ ಮಾತಾಡ್ತಿರೋದು ಮೇಡಮ್.
0: ಪಾರ್ವತಿ ಅವರೇ, ಇವತ್ತಿನ ವಿಷಯ ನಿಮಗ್ ಈಗಾಗ್ಲೇ ಗೊತ್ತಾಗಿದೆ ಅನ್ಸುತ್ತಲ್ವಾ?
1: ವಿಶ್ವ ತಾಯಂದಿರ ಶುಭಾಶಯಗಳು ಮೇಡಮ್, ನಿಮಗೂ ಹಾಗೂ ನಮ್ಮ ಆಕಾಶವಾಣಿಯಲ್ಲಿರುವ ಎಲ್ಲ ತಾಯಿದೀರ್ಗೂ
2: ಆಗ್ಲಿ. ನಮಸ್ಕಾರ, ನಿಮಗೂ ಕೂಡ ಶುಭಾಶಯಗಳು.
1: ಥ್ಯಾಂಕ್ ಯು ಮೇಡಮ್. ಅದೇ ಅಮ್ಮ ಅನ್ನೋ ಪದನೇ ಒಂದು ಅಮೃತ ಅಲ್ವಾ ಮೇಡಮ್. ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೂ ನಮ್ಗೆ ಅಮ್ಮನೇ ಬೇಕು. ನಾವು ಚಿಕ್ಕವರಿದ್ದಾಗ ಹಾಗೆ ನಾವು ಬೆಳೆದಿರೋದು. ಏನೇ ಒಂದು ನೋವಿರ್ಲಿ, ನಾವೊಂದು ಹುಟ್ಟಿದಾಗ ನಾವು ಬೆಳೀತಾ ಬೆಳೀತಾ ಒಂದು ಮಣ್ಣಿನ ಮುದ್ದೆ ಆಗಿರ್ತೀವಿ. ಅದನ್ನ ಅಮ್ಮ ಏನ್ ಮಾಡ್ತಾಳೆ, ಅಕ್ಷರ ಕಲ್ಸೋದ್ರಿಂದ ಇರ್ಬೋದು, ಬುದ್ಧಿ ಮತ್ತೆ ನಮ್ಗೆ ಎಲ್ಲ ತಿದ್ದಿ ಬುದ್ಧಿಗೆ ಕಲ್ಸೋದ್ರಲ್ಲಿ ಇರ್ಬೋದು, ತಾಯಿನೇ ಮೈನ್ ಆಗಿರ್ತಾರೆ.
0: ಹೌದು, ತಾಯಿಯೇ ಮೊದಲ ಗುರು. ಸತ್ಯ.
1: ಮತ್ತೆ ಕಷ್ಟ ಇರ್ಲಿ ಸುಖ ಇರ್ಲಿ ಮೇಡಮ್, ಫಸ್ಟ್ ಹೇಳ್ಕೋಬೇಕನ್ನೋದು ತಾಯಿ ಹತ್ರನೇ ನಾವು. ಮತ್ತೆ ನಾವ್ ಏನೇ ತಪ್ಪು ಮಾಡಿದ್ರು ಅಷ್ಟೇ, ಅವಳು ಏನ್ ಮಾಡ್ತಾಳೆ, ಒಂದು ಕ್ಷಣ ಕೋಪ ಮಾಡ್ಕೊಳ್ತಾಳೆ. ಕೊನೆಗೆ ಕ್ಷಮಿಸೋದ್ ಯಾರು, ಅಮ್ಮನೆ. ಮತ್ತೆ ನಮ್ಗೆ ಹೊಟ್ಟೆ ಹಸ್ತಿರ್ಲಿ ಹಸಿಯದಿರ್ಲಿ, ಫಸ್ಟೇ ತುತ್ತು ಮಾಡಿ ಕೊಡ್ಬೇಕು ಅಂತ ಪಾಪ ನೆನ್ಪ್ ಮಾಡ್ಕೊಳ್ಳೋದು ಅಮ್ಮನೆ. ಆಮೇಲೆ ನಮ್ಗೆ ಏನಾದ್ರು ಹುಷಾರ್ ತಪ್ಪಿತು ಅಂದ್ರೆ ಏನ್ ಮಾಡ್ತಾರೆ ಪಾಪ, ಅವರೇ ನೋವು ತಿಂತಾರೆ ನಮ್ಗಿಂತ ಹೆಚ್ಚಾಗಿ. ಆಮೇಲೆ ನಮ್ನ ಪಾಪ ಅವರು ರಾತ್ರಿ ಆಗ್ಲು ಕಾಯ್ತಾರೆ ಅವರು, ತಾಯಿಯಾದವರು. ಆಮೇಲೆ ಅವ್ರಿಗೆ ಎಷ್ಟೊಂದು ತಾಳ್ಮೆ ಪರಿಶ್ರಮ ಅಂತ ಹೇಳಿದ್ರೆ ಮೇಡಮ್, ಪ್ರತಿ ಒಂದ್ರಲ್ಲೂ ನಮ್ಗೇನೆ ಎಲ್ಲ ಬೊಗ್ಸೆಯಲ್ಲಿ ಮೊಗ್ದು ಮೊಗ್ದು ಕೊಡ್ತಾರೆ ಪ್ರತಿ ಒಂದನ್ನು, ಅವ್ರ ಪ್ರೀತಿ ಅವ್ರ ಪರಿಶ್ರಮ ತಾಳ್ಮೆನೆಲ್ಲ.
0: ಹೌದು,
1: ಅದು ಮಮಕಾರಮಯ್ಯಾದ ತಾಯಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು, ಹಾಗೂ ಇಡೀ ಜನ ಯಾರ್ಯಾರು ಅಮ್ಮಂದಿರು ಕೇಳ್ತಿರ್ತಾರೆ ಅವ್ರಿಗೂ ನಮಸ್ಕಾರಗಳು ಮೇಡಮ್.
0: ನಮಸ್ಕಾರ, ತಮಗೂ ಕೂಡ ತಾಯಂದಿರ ದಿನದ ಶುಭಾಶಯಗಳು ಪಾರ್ವತಿಯವರೇ. ಕರೆ ಮಾಡಿ ಒಂದು ತಾಯಿ ಅಥವಾ ಅಮ್ಮ ಅನ್ನೋ ಪದದ ಬಗ್ಗೆ ನೀವು ಇಷ್ಟೆಲ್ಲ ವಿವರಣೆ ಕೊಟ್ರಿ, ತುಂಬಾ ಚೆನ್ನಾಗಿ ವಿವರಿಸಿದ್ರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು, ಧನ್ಯವಾದ ಮೇಡಮ್.
0: ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ನಮಸ್ತೆ ಆಕಾಶವಾಣಿ.
3: ಹಲೋ
2: ಹಲೋ, ಯಾರು ಮಾತಾಡ್ತಾ ಇರೋದು?
3: ಬಂಗಾರಮ್ಮ ಮೇಡಮ್, ಮರ್ಸೆಯಿಂದ.
2: ಹಾ ಹೇಳಿ ಬಂಗಾರಮ್ಮ ಅವರೇ.
3: ಮೊದಲನೇ ಮುಖ ಇದು ಅಷ್ಟು ಪಾಪ ಮುಖ ನೋಡೋದೇ ತಾಯಿ ಮೇಡಮ್.
2: ಹೌದು,
3: ಅಮ್ಮನ ಮುಖ ನೋಡೋದೇ ಮೊದಲನೇದು, ತಾಯಿ ಮುಖನೇ ನೋಡೋದು ಪಾಪ. ತಾಯಿ ತಾಯಿಗಿಂತ ದೇವರಿಲ್ಲ ಅಂತ ಫಿಲಂನೇ ಇದೆ ಅಲ್ವಾ ಮೇಡಮ್.
2: ಹೌದು,
3: ತಾಯಿ ಸ್ಥಾನ ತುಂಬಕ್ಕೆ ಯಾರಿಂದನು ಸಾಧ್ಯ ಇಲ್ಲ ಮೇಡಮ್.
0: ಹೌದು,
3: ತಾಯಿ ಅಂದ್ರೆ ನಮ್ಗೆ ದೇವ್ರು ಮೇಡಮ್. ಅದೇ ತಾಯಿ ಅಂದ್ರೆ ನಮ್ಗೆ ದೇವ್ರು, ನಮ್ ತಾಯಿನೇ ಅಲ್ವ ಮೇಡಮ್.
0: ಹೌದು
2: ಹೌದು,
3: ಗಂಡಿನ ಮನೆಯಿಂದ ನನ್ ಮಗಳು ಬರ್ತಾಳೆ ಅಂತ ಕಾಯ್ತಾ ಇರ್ತಾಳೆ ಮೇಡಮ್ ತಾಯಿ. ಅದನ್ ಸ್ಥಾನ ತುಂಬಕ್ಕೆ ಯಾರಿಂದ ಸಾಧ್ಯ ಇಲ್ಲ ಮೇಡಮ್.
0: ಹೌದು,
3: ಅಕ್ಕನೇ ಆಗ್ಲಿ ಅತ್ತಿಗೆನೇ ಆಗ್ಲಿ ಯಾರಿಂದನೂ ಸಾಧ್ಯ ಇಲ್ಲ ಮೇಡಮ್, ತಾಯಿ ಇರ್ಬೇಕು ಮೇಡಮ್.
2: ಹೌದು,
3: ಜಗತ್ನಲ್ಲಿ ತಾಯಿ ಇರ್ಬೇಕು ಮೇಡಮ್.
0: ಹೌದು, ತಾಯಿ
2: ಅದಕ್ಕೆ ಹೇಳ್ತಾರಲ್ವಾ, ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಅಂತ ಹೇಳ್ತಾರಲ್ಲ.
3: ಹೌದು ಮೇಡಮ್.
0: ಹೌದು,
3: ನಮ್ ತಾಯಿ ಎಷ್ಟು ಪ್ರೀತಿಸ್ತಾರೆ ಅಂತ ಯಾವ್ದ ಅದು ಇದಿಲ್ಲ ಮೇಡಮ್, ಅಷ್ಟು ನಮ್ ತಾಯಿ ಅಂದ್ರೆ ತುಂಬಾ ಇದನ್ನು ಮೇಡಮ್, ತಂದೆ ಇದ್ದರೂ ತಾಯಿ ಇರ್ಬೇಕು ಮೇಡಮ್.
2: ಹೌದು, ಆಯ್ತು ಬಂಗಾರಮ್ಮ ಅವರೇ, ನೀವು ತಾಯಿ ಎಷ್ಟು ಮುಖ್ಯ ಅನ್ನೋದನ್ನ ತುಂಬಾ ಚೆನ್ನಾಗಿ ನೆನಪು ಮಾಡ್ಕೊಂಡ್ರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ಮುಂದಿನ ಕರೆಗೆ ಹೋಗೋಣ. ಹಲೋ ಆಕಾಶವಾಣಿ.
4: ಹಲೋ ನಮಸ್ತೆ ಮೇಡಮ್.
2: ಹಲೋ ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
4: ಮೈಸೂರಿಂದ ಶೈಲಜಾ ಅಂತ.
0: ಶೈಲಜಾ ಅವರೇ ಹೇಳಿ, ನಿಮಗೆ ವಿಶ್ವ ತಾಯಂದಿರ ದಿನದ ಬಗ್ಗೆ ನಿಮಗೆ ಏನ್ ಅನ್ನಿಸ್ತಾ ಇದೆ? ನಿಮ್ಮ ತಾಯಿಯ ನೆನಪು ಹೇಗ ಉಂಟಾಗ್ತಾ ಇದೆ? ನಿಮ್ಮ ತಾಯಿಯೊಂದಿಗೆ ಕಳೆದಂತ ಒಂದು ಅಮೃತ ಗಳಿಗೆ ಯಾವ್ದನ್ನಾದ್ರೂ ನಿಮ್ಗೆ ನಾಪಿಸ್ಕೋಬಹುದು?
4: ತಾಯಿಯ ನೆನಪು ಅಂದ್ರೆ, ನಾವು ತಾಯಿ ಮರಿಗಳ್ ಮಲ್ಕೊಂಡಿ ಅವರು ಲಾಲನ ಪಾಲನೆ ಮಾಡ್ತಾರೆ, ಸಂಸ್ಕೃತ ಹೇಳ್ಕೊಡ್ತಾರೆ, ಸಣ್ಣ ಸಣ್ಣ ರೀತಿ ಕಥೆಗಳು ಹೇಳ್ತಾ ಇರ್ತಾರೆ. ಒಂದು 4-5 ವರ್ಷ ಆದ್ಮೇಲೆ

0: ಮಕ್ಕಳಿಗೆ ಅದೆಲ್ಲ ಖುಷಿ ಆಗುತ್ತೆ. ನಮ್ಗೆ ಅಜ್ಜಿಯವ್ರು ಹೇಳ್ಕೊಡ್ತಾ ಇದ್ರು, ಅಮ್ಮಂದಿ ಹೇಳ್ಕೊಡ್ತಾ ಇದ್ರು. ಅಮ್ಮನ ಪ್ರೀತಿ ವಿಶ್ವಾಸ ಮುಖ್ಯ, ಅದನ್ನ ಯಾರು ಇದ್ ಮಾಡಕ್ ಆಗೋದಿಲ್ಲ. ತಾಯಿನೇ ದೇವ್ರು, ತಾಯಿನೇ ಗುರು, ಮೊದಲನೇ ಗುರು. ತಾಯಿ ತಂದೆನೇ ಇಬ್ರು, ಅದರಲ್ಲಿ ತುಂಬಾ ವಿಶ್ವಾಸ ಇದೆ. ತಾಯಿ ತಪ್ಪು ಮಾಡಿದ್ರೆ ಎಲ್ಲ ತನ್ನ ಹೊಟ್ಟೆಗೆ ಹಾಕೊಂಡು ನಮ್ಗೆ ತಾಳ್ಮೆಯಿಂದ ಹೇಳ್ಕೊಡ್ತಾರೆ. ಹೊಡೆಯೋದು ಬಡಿಯೋದು ಅವೆಲ್ಲ ಜಾಸ್ತಿ ಮಾಡಕ್ ಹೋಗೋದಿಲ್ಲ, ಯಾಕಂದ್ರೆ ಅವ್ರು ಹೊಟ್ಟೆಗೆ ಹಾಕೊತಾರೆ. ತಾಯಿ ಆದ್ರೆ ಹೊಟ್ಟೆಗೆ ಹಾಕೊಳ್ಳೋದು, ಯಾರು ಹಾಕೊಳಕ್ ಆಗೋದಿಲ್ಲ. ಅದು ಯಾರು ಮಾಡಕ್ಕೆ ಆಗೋದಿಲ್ಲ. ತಾಯಿಯ ಕರುಳು ಅದು, ಅದನ್ ಮುಂದೆ ನಾವು ಅವ್ರ ಋಣನ ನಾವು ಯಾವತ್ತೂ ತೀರ್ಸಕ್ ಆಗಲ್ಲ ಮೇಡಮ್.
1: ಹೌದು, ಅದಂತೂ ನೀವ್ ಹೇಳಿದ ಸತ್ಯ. ತಾಯಿ ಋಣನ ನಾವ್ ಏನ್ ಕೊಟ್ರು ಅದು ತೀರ್ಸೋದಕ್ಕೆ ಸಾಧ್ಯನೇ ಇಲ್ಲ.
0: ನಾವ್ ಎಷ್ಟೇ ಮಮತೆ ತಾಯಿ ಮೇಲೆ ಎಷ್ಟೇ ಮಮತೆ ತೋರ್ಸಿದ್ರು, ಅವರು ನಮಗ್ ತೋರ್ಸೋದು ನಾವ್ ಅದ್ರ ಕಾಲ್ ಭಾಗನು ಇಲ್ಲ ಮೇಡಮ್ ನಮ್ಗೆ.
1: ನಿಜ ನಿಜ ನಿಜ,
2: ಅದಂತೂ ಅದಕ್ಕೆ ಹೇಳೋದು ತಾಯಿ ಪ್ರೀತಿ ನಿಸ್ವಾರ್ಥ ಪ್ರೀತಿ ಅಂತ ಹೇಳ್ತಾರೆ.
0: ಅದೇ ಮೇಡಮ್, ಇವತ್ತು ನಮ್ ತಾಯಿನ ಕಳ್ಕೊಂಡಿದೀವಿ, ಇದನ್ನೆಲ್ಲ ನೆನೆಸ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ. ನೆಮ್ಮದಿ ಸಂತೋಷ ಎಲ್ಲ ಬರುತ್ತೆ ಮೇಡಮ್.
1: ಹೌದು,
0: ಇವಾಗ ಮಾಡಿದಕ್ಕೆ ತುಂಬಾ ಖುಷಿ ಆಗ್ತದೆ.
1: ಕರೆ ಮಾಡಿದಕ್ಕೆ ಧನ್ಯವಾದಗಳು ಶೈಲಜಾ ಅವರೇ, ನಮಸ್ಕಾರ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ ಆಕಾಶವಾಣಿ.
3: ಹಲೋ.
2: ಹಲೋ, ನಮಸ್ತೆ, ಯಾರು ಮಾತಾಡ್ತಾ ಇರೋದು?
3: ನಾನು ಗಾಯತ್ರಿ ಚಂದ್ರಶೇಖರ್ ಅಂತ.
1: ಗಾಯತ್ರಿ ಅವರೇ ನಮಸ್ಕಾರ, ಹೇಳಿ. ನಿಮ್ಗೆ ವಿಶ್ವ ತಾಯಂದಿರ ದಿನದ ಬಗ್ಗೆ ನಿಮಗೇನ್ ಅನ್ನಿಸ್ತಾ ಇದೆ? ನಿಮ್ಮ ತಾಯಿಯೊಂದಿಗೆ ಒಡನಾಟದ ಬಗ್ಗೆ ನೀವೇನಾದ್ರೂ ಹಂಚ್ಕೊಳಕ್ ಇಷ್ಟಪಡ್ತೀರಾ?
3: ಖಂಡಿತ ಖಂಡಿತ. ಯಾಕೆಂದ್ರೆ ಅಮ್ಮ ಅನ್ನೋದೇ ಅಷ್ಟು ಅಮೂಲ್ಯವಾದಲ್ವಾ.
1: ಹೌದು,
3: ನಮ್ಮ ಅಮ್ಮನ ಜೊತೆ ನಾನು ಕಳೆದ ದಿನಗಳನ್ನ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಮ್ಮ ಬಗ್ಗೆ ನೀವು ಹೇಳ್ಬೇಕು ಅಂದ ತಕ್ಷಣ ನಂಗೆ ಒಂದ್ ಮೂರು ನಾಲ್ಕ್ ನಿಮಿಷದಲ್ಲಿ ಏನ್ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಅಮ್ಮನ್ನ ನೆನ್ಸ್ಕೊಂಡು ಭಾವುಕಳಾಗ್ತಾ ಇದ್ದೀನಿ.
1: ಹೌದು, ನಿಮ್ ಮಾತಲ್ಲೇ ಗೊತ್ತಾಗ್ತಾ ಇದೆ ನೀವ್ ಎಷ್ಟು ಭಾವನೆ ತುಂಬಿ ಹೇಳ್ತಾ ಇದ್ದೀರಾ ಅಂತ.
2: ನಿಜ, ತಾಯಿ ಬಗ್ಗೆ ಹೇಳೋದಿಕ್ಕೆ ಮೂರ್ ನಾಲ್ಕ್ ನಿಮಿಷ ಸಾಕಾಗೋದಿಲ್ಲ, ಆದ್ರೂ ಇರೋಷ್ಟು ನಿಮಿಷದಲ್ಲಿ ಸಾಧ್ಯವಾದಷ್ಟು ನೆನ್ಪಿಸ್ಕೊಳ್ಳಿ.
3: ಖಂಡಿತ ಖಂಡಿತ. ಈ ಕೇವಲ ಇದೊಂದ್ ಸಂಬಂಧ ಅಲ್ಲ, ನೀವ್ ಹೇಳ್ದಂಗೆ ಅದೊಂದು ಅದ್ಭುತವಾದ ಶಕ್ತಿ. ಈ ಮಾತೃ ಸ್ಥಾನ ಇದೆಯಲ್ಲ, ಅದ ಅತ್ಯಂತ ಶ್ರೇಷ್ಠ ಅಂತ ನನ್ಗೆ ಯಾವಾಗ್ಲೂ ಅನ್ನಿಸ್ತಾ ಇರತ್ತೆ. ಅಮ್ಮನ ಮಡಿಲು, ಅಮ್ಮನ ಕೈ ತುತ್ತು ಎಲ್ಲ ನೆನಪಾದಾಗ ಒಂದ್ ನಿಮಿಷ ಇನ್ನೂ ಇರಬಾರ್ದಿತ್ತ ಅಮ್ಮ ನಮ್ ಜೊತೆ ಅನ್ನುವಂತಹ ಭಾವನೆ ಬರುತ್ತೆ. ಒಂದು ಹೆಣ್ಣು ಪರಿಪೂರ್ಣ ಅನ್ನಿಸ್ಕೊಳ್ಳೋದೇ ತಾಯ್ತನದಿಂದ ಅಲ್ವಾ. ಆಕೆ ಸಹನ ಬೈ, ಕ್ಷಮೆಯ ಧರಿತ್ರಿ, ವಾತ್ಸಲ್ಯಮಿ, ಹಿಂಗೆಲ್ಲ ಹೇಳ್ತಾ ಬೇಕಾದಷ್ಟು ಪದಗಳಲ್ಲಿ ಹೇಳುತ್ತೆ. 9 ತಿಂಗಳು ಮಗುನ ಹೊತ್ತು ಹೆತ್ತು ಸಾಕಿ ಸಲಹಿ ಭವಿಷ್ಯ ರೂಪಿಸಿ ಇದೆಲ್ಲ ನಿಜವಾಗ್ಲೂ ಅವಳಿಂದ ಮಾತ್ರ ಸಾಧ್ಯನಾ ಅಂತ. ಒಂದೇ ಒಂದ್ ಹಾಡ್ ನೆನ್ಪಾಗ್ತಾ ಇದೆ, ಹೇಳ್ಬೋದಾ?
1: ಒಂದೇ
3: ಸಾಲು
1: ಅಷ್ಟೇ.
3: ಅಮ್ಮ ಎಂದರೆ ಅಲ್ಲ, ನಿಜವಾಗ್ಲೂ ಅಮ್ಮ ಎಂದರೆ ಹೇಗಾಗುತ್ತೆ ಮನಸ್ಸಿನಲ್ಲಿ ಅನ್ನೋದು. ಅಮ್ಮ ಎಂದರೆ ಏನೋ ಹರುಷವು, ನಮ್ಮ ಪಾಲಿಗೆ ಅವಳೇ ದೈವವು. ಎಷ್ಟು ಚೆನ್ನಾಗಿದೆ ಅಲ್ವಾ?
1: ಅಲ್ಲ, ನೀವ್ ಹೇಳ್ತಾ ಇದ್ರೆ ನಮಗೂ ಕೂಡ ರೋಮಾಂಚನವಾಗ್ತಾ ಇತ್ತು ಆ ಕ್ಷಣ. ಆ ಅಮ್ಮ ಅನ್ನೋ ಪದದಲ್ಲೇ ಅದ ಅಷ್ಟು ಒಂದು ವ್ಯಾಲ್ಯೂ ಇದೆ ಅಂತ ಹೇಳ್ಬಹುದು.
3: ಅಕ್ಷರದಲ್ಲಿ ಇರೋ ಶಕ್ತಿನೇ ಅಂತದ್ದು ಕಣಮ್ಮ. ಅವಳಿಗೆ ಸರಿಸಾಟಿ ಯಾರು ಇಲ್ಲ.
1: ಹೌದು,
3: ಕೊಟ್ಟವಳು ಅವಳೇ, ಜೀವನ ರೂಪಿಸಿದವಳು ಅವಳೇ. ಇವತ್ತು ನಾವೇನಾದ್ರೂ ಹಿಂಗಿದೀವಿ ಅಂದ್ರೆ ಅದಕ್ಕೆ ಅವಳ ಪರಿಶ್ರಮನೇ ಕಾರಣ ಅಲ್ಲ. ಈಗ ನಮ್ಗೆ ಒಂದೊಂದ್ಸಲ ಒಂದ್ ಸಣ್ಣ ಪೆಟ್ಟಾದ್ರೆ ನಾವಾದ್ರೆ ನಾವ್ ಯಾರನ್ನ
1: ಅಂತೀವಿ?
3: ಅಮ್ಮ ಅಂತೀವಿ ಅಲ್ವಾ? ಹೇಳುವಾಗ ನಂಗೆ ಈ ತಾಯಿ ಕರುಳಿನ ತೀವ್ರತೆ ಬಗ್ಗೆ ಒಂದೆರಡು ಸಾಲಾರು ಹೇಳ್ಬೇಕು ಅನ್ಸುತ್ತೆ. ಸಮಯ ಇದೆಯಾ?
1: ಆದಷ್ಟು ಬೇಗ ಹೇಳಿ.
3: ಎಷ್ಟಿದೆ ಅಂದ್ರೆ ತೀವ್ರತೆ, ಈಗ ಮಗು ಮುಖ ನೋಡ್ತಿದ್ದಂಗೆನೆ, ಅದ್ ಬಾಯಿ ಬಿಟ್ಟು ಹೇಳ್ಬೇಕಾಗೇ ಇಲ್ಲ ನಮಗೆ. ಅಮ್ಮ ನಂಗೆ ಹಿಂಗಾಗ್ತಿದೆ ಹಂಗಾಗ್ತಿದೆ ಅಂತ ಅದ್ರ ಮುಖ ನೋಡ್ತಿದ್ದಂಗೆನೆ ನಮ್ಗೆ ಆ ಕರಳಿಗೆ ಎಲ್ಲ ತಿಳಿದ್ಬಿಡುತ್ತೆ ಇದಾಗತ್ತೆ ಅನ್ನೋದು. ಹುಷಾರಿಲ್ಲ ಅಂದ್ರೆ, ನೀವು ಊಟ ಮಾಡದೇ ಇದ್ರೆ, ಹಾಸಿಗೆ ಇದ್ರೆ, ಏನಾದ್ರೂ ಸಂಕಟ ಅನ್ಭವಿಸ್ತಿದ್ರೆ ಅದನ್ನ ಅವಳು ಅನ್ಭವಿಸ್ತಾ ಇರ್ತಾಳೆ.
1: ಹೌದು, ಅದಂತೂ ನಿಜ.
3: ಸ್ಪಂದಿಸೋ ಜೀವ ಕಣ್ರಿ ಅದು. ನೋಡಿ ಬೇಕಾದ್ರೆ ನೀವು ಹೊಟ್ಟೆ ತುಂಬಾ ಊಟ ಮಾಡಿ ಎಷ್ಟು ಖುಷಿಯಾಗಿದ್ದನ್ನ ನೋಡ್ಬಿಟ್ರೆ ಅವಳಷ್ಟು ಜಗತ್ತಲ್ಲಿ ಖುಷಿ ಪಡೋರ್ಗ್ ಯಾರು ಇಲ್ಲ ಅಂತ.
1: ನಿಜ ನಿಜ.
3: ಶಾಲೆಯಿಂದ ಬರ ಚೂರ್ ತಡ ಆದ್ರೂ ನಮ್ಮಅಮ್ಮ ಒದಾಡ್ಬಿಡೋರು, ಅಮ್ಮ ಇಲ್ಲ ಅಮ್ಮ ಒಂದ್ ಚೂರ್ ತಡ ಆಯ್ತಷ್ಟೇ ಅಂದ್ರೆ ಎಷ್ಟು ಜೀವ ಬಾಗ್ಲಲ್ಲಿ ನಿಂತು ಕಾಯ್ತಾ ಇರೋಳು. ಒಬ್ಬ ತಾಯಿಯಾಗಿ ಎಲ್ರಿಗೂ ಇದು ಅನುಭವಕ್ಕೆ ಬಂದಿರತ್ತೆ. ನಾನು ತಾಯಿ ಆಗಿ ಅಜ್ಜಿ ಆಗಿದ್ದೀನಿ. ಅದರಿಂದ ಆಮೇಲೆ ಮಗು ಹುಟ್ಟುವಾಗ ಅವಳು ಅಂದೋಸ್ತಾಳಲ್ಲಮ್ಮ ಯಾತನೆ, ಅದು ಸಾಮಾನ್ಯದ್ದ, ಅದೊಂದು ಪುನರ್ಜನ್ಮ ಅಲ್ವಾ. ಆದ್ರೂ ಮಗಳ ಮಗುನ ಮಡಿಲಲ್ಲಿ ನೋಡಿದ ಕೂಡ್ಲೇ
1: ಅವಳನ್ನೇ ಮರೆತು ಬಿಡ್ತಾಳೆ.
3: ಮರೆತು ಬಿಡ್ತಾಳೆ ಅವಳು ಪ್ರತಿಕ್ರಿಯೆ. ವಾ ನೋಡ್ಬೇಕಮ್ಮ, ಅದು ಅನುಭವಿಸೋರಿಗೆ ಗೊತ್ತು. ಕಳ್ಸಲ ಕುಡಿಯನ್ನ ನೋಡಿ ಸಂತೋಷ ಆಗ್ಬಿಡತ್ತ ಅವಳಿಗೆ.
1: ಹೌದು,
3: ತುಂಬಕ್ಕೆ ಯಾರಿಂದನು
1: ಸಾಧ್ಯ.
2: ಈಗ ನೀವು ಹೇಳಿದ್ಮೇಲೆ ನಂಗೊಂದ್ ನೆನ್ಪಾಯ್ತು, ಕಣ್ಣು ಅರಿತಿದ್ರು ಕರಳ್ ಅರಿಯತ್ತೆ ಅಂತ ಹೇಳ್ತಾರೆ. ಹಾಗೇನೆ ದೇವ್ರು ಕೂಡ ಎಲ್ಲಾ ಕಡೆ ಇರೋಕಾಗಲ್ಲಂತೆ. ಅದಕ್ಕೆ ಅವನು ತಾಯಿಯನ್ನ ಸೃಷ್ಟಿ ಮಾಡಿದಾನೆ ಅಂತ ಹೇಳ್ತಾರೆ. ಗಾಯತ್ರಿ ಅವರೇ, ನೀವು ತುಂಬಾ ಚೆನ್ನಾಗಿ ತಾಯಿ ಅನ್ನೋದೊಂದು ಶಕ್ತಿ ಅಂತ ನೀವು ಬಹಳ ಚೆನ್ನಾಗಿ ನೆನಪಿಸ್ಕೊಂಡ್ರಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಈಗ ಮುಂದಿನ ಕರೆ ಹೋಗೋಣ.
1: ನಮಸ್ತೆ ಆಕಾಶವಾಣಿ.
4: ಹಲೋ, ನಮಸ್ತೆ ಮೇಡಮ್. ನಾಗಮಂಗಲದಿಂದ
1: ರಾಧಾ ಅವರೇ, ಹೇಳಿ ಏನ್ ಅನ್ನಿಸ್ತಾ ಇದೆ ನಿಮ್ಗೆ ನಿಮ್ಮ ತಾಯಿ ಬಗ್ಗೆ, ಆ ಒಂದು ಅನುಭವವನ್ನ ಹಂಚ್ಕೊಳ್ಳಿ.
4: ತುಂಬಾ ಹೇಳ್ಬೇಕು ಅನ್ನಿಸ್ತಿದೆ ಮೇಡಮ್,
1: ಆದ್ರೆ ಸಮಯ ಅವಕಾಶ ಕಡಿಮೆ ಇದೆ, ಆದಷ್ಟು ಬೇಗ ಹೇಳಿ.
4: ಕಡಿಮೆ ಸಮಯದಲ್ಲೇ ಮಾತಾಡ್ತೀನಿ ಮೇಡಮ್. ನಾನು ವಿಶ್ವ ಅಮ್ಮಂದಿರ ದಿನಾಚರಣೆ ಹಾಗೂ ನಿಮಗೂ ಎಲ್ಲಾ ಸಿಬ್ಬಂದಿ, ನಮ್ಮ ಆಕಾಶವಾಣಿ ಸಿಬ್ಬಂದಿ ವರ್ಗದವ್ರಿಗೂ ಶುಭಾಶಯಗಳು ಮೇಡಮ್. ಮೊದಲನೇದಾಗಿ ಅಮ್ಮ ಎಂದ್ರೆ ಬರೀ ಜನ್ಮ ನೀಡಿದವಳಲ್ಲ ಮೇಡಮ್, ತಾಯಿ ಮಾತ್ರ ಜನನಿ ಕೂಡ. ಅಮ್ಮ ಎಂದ್ರೆ ಕೇವಲ ತಾಯಿ ಅಲ್ಲ ಮೇಡಮ್, ಪ್ರೀತಿ ಕರುಣೆ ತ್ಯಾಗದ ಸಾಕಾರ ರೂಪ ಮೇಡಮ್. ಹಾಗೆ ಮನೆಯ ಮೊದಲ ಶಾಲೆ ಆದ್ರೆ ತಾಯಿಯೇ ಮೇಡಮ್ ಮೊದಲ ಗುರು ಆಗ್ತಾರೆ
1: ಮೇಡಮ್.
4: ದೇವರನ್ನು ನಾವು ಎಲ್ಲಿ ಇರಿಸಲಾಗಲ್ಲ ಅಂತ ಕಾರಣ ತಾಯಿಯನ್ನ ಸೃಷ್ಟಿ ಮಾಡಿದ್ದಾನೆ. ಹಾಗೆ ನಮ್ಮ ಅಮ್ಮನ್ ಹೇಳೋದಾದ್ರೆ ನಮ್ಗೆ ಮೇಡಮ್, ನಮ್ ತಂದೆ ನಾನು ಎಸ್ಸಿಲಿದ್ದಾಗ್ಲೇ ಹೋಗ್ಬಿಟ್ರು, ನಮ್ಮ ತಾಯಿ ಅದನ್ನೆಲ್ಲ ಇದ್ ಮಾಡ್ಕೊಂಡು ಬರೀ ಪೆನ್ಷನ್ ಜೀವನದಲ್ಲಿ ನಮ್ಮೆಲ್ಲ ಓದಿಸಿ ನಮ್ಮನ್ನ ಸಾಕಿ ಓದಿಸಿ ಎಲ್ಲ ಇದ್ ಮಾಡಿದ್ರು ಮೇಡಮ್. ಅವ್ರಿಗೆ ಎಷ್ಟೇನ ಅವ್ರು ಋಣ ತೀರ್ಸಕ್ ಸಾಧ್ಯನೇ ಇಲ್ಲ ಮೇಡಮ್. ನಾವು ಹುಟ್ಟೋದಾದ್ರೆ ಮುಂದಿನ ಜನ್ಮದಲ್ಲಿ ನನ್ಗೇನಾರ ಅಂತ ಜನ್ಮ ಇದ್ರೆ ನಮ್ ತಾಯಿ ಹೊಟ್ಟೆಲಿ ಹುಟ್ಟಬೇಕಂತ ಬೇಡ್ಕೋತಿದ್ದೀನಿ.
1: ಆಗ್ಲಿ ರಾಧಾ ಅವರೇ, ಬಹಳ ಚೆನ್ನಾಗಿ ಆ ತಾಯಿ ಮಗುವಿನ ಬಾಂಧವ್ಯದ ಬಗ್ಗೆ ಹೇಳಿದ್ರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
4: ತುಂಬಾ ಧನ್ಯವಾದಗಳು ಮೇಡಮ್, ನಿಮಗೂ ಕೂಡ.
1: ಮುಂದಿನ ಕರೆಗೆ ಹೋಗೋಣ. ನಮಸ್ತೆ ಆಕಾಶವಾಣಿ.
5: ಹಲೋ ನಮಸ್ತೆ ಮೇಡಮ್, ರಾಮಕೃಷ್ಣ ಜಯಶ್ರೀ ಮಾತಾಡ್ತಾ ಇದ್ದೀನಿ.
1: ಜಯಶ್ರೀ ಅವರೇ ಹೇಳಿ.
5: ನೇತ್ರಾ ಮೇಡಮ್ಗೂ ಆಮೇಲೆ ಚಿನ್ಮಯಿ ಮೇಡಮ್ಗೂ ನಮಸ್ತೆ ಮೇಡಮ್.
1: ನಮಸ್ತೆ.
5: ತಾಯಿ ಬಗ್ಗೆ ಹೇಳಿದ್ರೆ ನಮ್ಗಂತೂ ತಾಯಿ ತುಂಬಾ ಹಚ್ಕೊಂಡಿದ್ದೀನಿ ಮೇಡಮ್. ನಾನು ಚಿಕ್ಕ ವಯಸ್ಸು ಸುಮಾರು 25 ವರ್ಷ ನಮ್ಮ ತಾಯಿ ಹುಷಾರಿಲ್ಲ, ಸ್ವಲ್ಪ ಮಾನಸಿಕವಾಗಿ ಇದಾಗಿದ್ರು. ಅವರು
2: ಸಹಜ. ಜಯಶ್ರೀ ಎಲ್ಲರಿಗೂ ತಾಯಿ ಬಗ್ಗೆ ನೆನ್ಪಿಸ್ಕೊಳ್ತಾ ಇದ್ರೆ ಆ ರೀತಿ ಭಾವುಕರಾಗ್ತಾರೆ, ಪರವಾಗಿಲ್ಲ.
5: ನೆನ್ಸ್ಕೊಳ್ಳಿರೋದಿಲ್ಲ ಅವ್ರು. ನಂಗೆ ಏನು ಅಂದ್ರೆ ಏನು ಕೆಲಸ ಮಾಡಕ್ಕೆ ಬಿಡ್ತಾನೆ ಇದ್ರೆ ಮೇಡಮ್, ಯಾವ ಕೆಲಸ ಮಾಡಕ್ ಹೋಗ್ಬೇಡ್ರು, ಮಾಡ್ಬೇಡ, ನೀ ಸಣ್ಣ ಹೋಗ್ತೀಯ ಕೆಲಸ ಮಾಡ್ಬೇಡ, ಸುಮ್ ಕುತ್ಕೊಳ್ಳಿ ಆಗಿಂತ ಬೈತಾದ್ರು. ನನಗೆ ಹೊರಡೆ ಹೋದ್ರೆ ಇಷ್ಟೊತ್ತಿಗೆ ಬಂದ್ಬಿಡ್ಬೇಕು. ಅದ್ ಕಟ್ಟಿ ಇಟ್ಟು ಅಂತಾರ, ಅಂದ್ರೆ ಕಟ್ಟಿಟ್ಟು ಅಂದ್ರೆ ಅವ್ರ ಪ್ರೀತಿ ಜಾಸ್ತಿ. ಹೋಗ್ಬೇಕಾದ್ರೆ ಇದೇ ಡ್ರೆಸ್ ಹಾಕು, ಇದೇ ಸೀರೆ ಉಡ್ಕೊ, ಇದೇ ಉಡ್ಕೊ, ಹಿಂಗೆ ಹೋಗು, ನಾ ಮಂದಿರ್ತೀನಿ ನೀನ್ ಹೋಗು ಅಂತ ಅನ್ನತ್ತ ಇದ್ರು. ದಿನ ಅವ್ರೆಲ್ಲ ನಂಗೆ ಅಡಿಗೆ ಹೇಳ್ಕೊಡ್ತಿದ್ದೆಲ್ಲ, ಅವಾಗ ನಮ್ಗೆ ಗೊತ್ತಾಗ್ತಿಲ್ಲ, ದೊಡ್ಡ ಹೇಳಿದ್ ನಾವು ಅದ್ ಹಚ್ಕೋತಾ ಇಲ್ಲ, ಏನೋ ಅಂತಡೆ ಮಾಡ್ತಿದ್ವಿ. ಅವಾಗ ಇಲ್ಲಿ ಇಲ್ಲ ಅನ್ನೋದು ನಮ್ಗೆ ಬೆಲೆ ಗೊತ್ತಾಗತ್ತೆ ಮೇಡಮ್.
1: ಯಾವಾಗ
5: ಯಾಕೆ ನಮ್ ತಂದೆ ಹೋಗಿ 2 ತಿಂಗಳು ನಮ್ ತಾಯಿ ಹೋಗ್ಬಿಟ್ರು, 10 ವರ್ಷ ಆಯ್ತು ಅವ್ರು ಹೋಗಿ. ಅದಕ್ಕೆ ಹೋದ್ರೆ ಪ್ರತಿ ದಿವಸ ನಿಜವಾಗ್ಲೂ ಫೋಟೋ ಮುಂದೆ ಹನ್ಕೋತೀನಿ. ಅವ್ರು ನಮ್ಗೆ ಇಷ್ಟು ಮಾಡಿ ಒಳ್ಳೆ ಮಾಡಿದಕ್ಕೆ ಅವ್ರು ಋಣ ತೀರ್ಸಕ್ ಆಗಲ್ಲ, ಆಮೇಲೆ ಅವ್ರು ಮಾಡಿದ್ ಒಳ್ಳೆ ತನ ನಮ್ ಕಾಯ್ತೀರ.
2: ನಿಜ,
1: ಅದಂತೂ ನಿಜ. ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಜಯಶ್ರೀ ಅವರೇ.
5: ನಮಸ್ಕಾರ.
1: ನಮಸ್ಕಾರ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ ಆಕಾಶವಾಣಿ.
6: ನಮಸ್ತೆ ಮೇಡಮ್.
2: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
6: ಪದ್ಮ, ಅಂಕ್ಷಾಪುರ ಮಂಡ್ಯ ತಾಲೂಕಿಂದ ಮೇಡಮ್.
2: ಹೇಳಿ ಮೇಡಮ್, ನಿಮ್ಗೆ ನೀವು ನಿಮ್ ತಾಯಿನ ಹೇಗೆ ನೆನಪಿಸ್ಕೋತೀರಾ?
6: ತಾಯಿ ಅನ್ನೋ ಪದಕ್ಕೇನೆ ಹೇಳಕ್ಕೆ ತೀರ್ದು ಮೇಡಮ್. ಪದ ಕೇಳ್ತಾ ಇದ್ರೇನೆ ಒಂಥರ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುತ್ತೆ. ಅಮ್ಮ ಬರೀ ಮಮತೆ ಮಡಿಲಲ್ಲ, ಪ್ರೀತಿಯ ಕಡಲಲ್ಲ ಅವಳು. ಅವಳು ಪ್ರತಿಯೊಬ್ಬ ವ್ಯಕ್ತಿಗೆ ಅಂದ್ರೆ ಮಗಾಗ್ಲಿ ಮಗ್ಳಾಗ ಅವಳು ಶಿಲ್ಪಿ.
2: ಹೌದು,
6: ಅಂದ್ರೆ ಕೆತ್ತಿ ಒಂದ್ ಮೂರ್ತಿ ಮಾಡೋ ಶಿಲ್ಪಿ ಅಮ್ಮ. ಹೌದು,
2: ಮಕ್ಕಳ ಬದುಕನ್ನ ರೂಪಿಸ್ತಾರೆ ತಾಯಿ.
6: ಅವಳ ಬಗ್ಗೆ ಹೇಳ್ಬೇಕು ಪದಗಳೇ ಸಾಲಲ್ಲ. ಆದ್ರೂ ನಾವು ತಾಯಿಯಾಗಿದ್ರು ಆ ತಾಯಿ ಪ್ರೀತಿನ ಮರೆಯಕಂತೂ ಆಗಲ್ಲ.
1: ಹೌದು,
6: ಅವಳ ಪ್ರೀತಿ ಮಮತೆ ಅವ್ ಪ್ರತಿ ಕ್ಷಣನು ಪ್ರತಿ ದಿನನು ನೆನೆದೇ ಇರೋ ದಿನಗಳೇ ಇಲ್ಲ ಅಮ್ಮನ್ನ. ಆದ್ರೂ ನೆನೀತ ಜೊತೆಗೂ ಅವಳು ನೆನಪುಗಳು ಸದಾ ಇರ್ತವೆ.
2: ನಿಜ
6: ಹೇಳಕ್ಕೆ
2: ನಿಜ, ತಾಯಿನ ನೆನ್ಸ್ಕೊಳ್ವಾಗ ಎಲ್ರಿಗೂ ಹಾಗೇನೆ ಭಾವುಕರ ಆಗ್ತೀವಿ. ಪದ್ಮ ಅವರೇ, ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ, ತಾಯಿಯ ಪ್ರೀತಿ ಅದು ಕಡಲು ಇದ್ದ ಹಾಗೆ ಅಂತ. ಮತ್ತೆ ತಾಯಿಯ ಪ್ರೀತಿ ನಮಗೆ ಅರ್ಥ ಆಗೋದು ಯಾವಾಗ, ನಾವು ಕೂಡ ತಾಯಿ ಆದಾಗ ಆ ಪ್ರೀತಿ ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ ಅಂತ ಚೆನ್ನಾಗಿ ಹೇಳಿದ್ರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ ಹೋಗೋಣ. ಹಲೋ ಆಕಾಶವಾಣಿ, ಯಾರು ಮಾತಾಡ್ತಾ
7: ಇರೋದು?
2: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
7: ನಾನು ಸುಧಾ ಅಂತ, ಇಲ್ಲೇ ನಾಡನಹಳ್ಳಿನಿಂದ ಮೇಡಮ್ ಅವರ ಮೈಸೂರು.
2: ಹೇಳಿ ಮೇಡಮ್.
7: ತಾಯಂದಿರ ದಿನಗಳ ಶುಭಾಶಯಗಳು ಮೇಡಮ್ ಅವರ ಎಲ್ಲರಿಗೆ.
2: ಧನ್ಯವಾದಗಳು ನಿಮ್ಗೂ ಅಷ್ಟೇ. ಹೇಳಿ
7: ಮೇಡಮ್ ಅವರೇ. ನಮ್ಮ ಅಮ್ಮರ ಮತ್ ನಮ್ಗೆ ಬಾಳ ಹೇಳ್ಬೇಕಂತದ, ಆದ್ರೆ ಹೇಳಕ್ ಎಲ್ಲಿ ಇದು ಆಗಲ್ದ. ಬಾಳ ದುಃಖ ಆಯ್ತು ಮೇಡಮ್ ಅವ್ರೆ, ನಮ್ ತಾಯಿನೂ ಇಲ್ಲ. ಇದ್ದಾಗಾದ್ರೆ ನಮ್ಗ ಚಿಕ್ಕಂದಾಗ ಜ್ವರ ಬಂದಿತ್ತು, ಟೈಫಾಯ್ಡ್ ಅಂತಾರಲ್ಲ ಮೇಡಮ್ ಅವ್ರೆ, ಅದು ಬಂದಾಗ ನಮ್ಮ ಅಮ್ಮಗ ಹಾಸ್ಪಿಟಲ್ ದಾಗ ಇದು ಸಿಕ್ಕಿಲ್ಲ ಅಂತ ಬೆಡ್ರು ಕೂಡಲಂದ್ರಿಗೂ. ನಮ್ಮ ಅಮ್ಮ ಸೀರೆ ಎಲ್ಲ ಕುತ್ಕೊಂಡು ನನಗೆ ಇಟ್ಕೊಂಡು ನನಗೆ ಆರೈಕೆ ಮಾಡಿ ಬದುಕೊಂಡು ಬಂದ. ಮತ್ತೆ ದುಡ್ಡಿಲ್ದವರ ಮಂಗಲ ತಾಯಿ ಮಾರಾಕಿ, ಮಂಗಲಸೂತ್ರ ಮಾರಾಕಿ ತೋರ್ಸ್ಕೊಂಡು ನಂಗ್ ಚಂದ ಮಾಡ್ಕೊಂಡು ಮೇಡಮ್ ಅವ್ರೆ. ಏನ್ ಹೇಳಕತ್ತ ತಾಯಿ ಬಗ್ಗೆ ನಮ್ಗ. ಮತ್ತೆ ನಮ್ಗೆ ಏಟ್ ದೊಡ್ಡವ್ರ ಆದ್ರೂ ನಮ್ಗ ಒಂದ್ ಕೆಲ್ಸ ಹಚ್ಚಿನ ಮೇಡಮ್ ಅವ್ರೆ, ಜೈತಿರಿ ಮೇಡಮ್ ಅವ್ರು ಹೇಳ್ದಂಗೆ. ನಮಗಂತೂ ನಮ್ಮ ಅಮ್ಮ ಮನೆ ಸಾರ್ಸೋದಿದ್ರು, ನಾವು ಮಲ್ಕೊಂಡ್ ಜಾಗ ಬಿಟ್ಟು ಬಟ್ಟೆ ತೊಳಕ್ ಹೊಳಗೆ ಹೋಗಿ ನಾವ್ ಬಂದ್ಮೇಲೆ ಎದ್ಮೇಲೆ ಸಾರ್ಸ್ರು ನಮ್ಮ ಅಮ್ಮ. ಅಷ್ಟು ತಾಯಿ ಬಗ್ಗೆ ಏನ್ ಹೇಳ್ಬೇಕು ಮೇಡಮ್ ಅವ್ರ. ನಮ್ಮ ಅಮ್ಮ ಇಲ್ಲ, ನಮಗ್ ಬಾಳ ದುಃಖ ಆತ ಕೂಟು ಎದುರಿಟ್ಟಿಲ್ ಮೇಡಮ್ ಅವ್ರ, ನನಗೆ ಅವಳು ಬರ್ತದ ಅಂತ ಹೇಳಿ. ಎಲ್ಲರೂ ಅನ್ನೋರು ಎದುರು ಮನೆಯವರೆಲ್ಲ, ನಿಮ್ ಮಗಳಿಗೆ ಏನ್ ಕೆಲ್ಸ ಹತ್ತಲೆ, ಮದಿ ಮಾಡ್ಕೊಟ್ಟ ಅಡ್ಗೆ ಹೆಂಗ್ ಮಾಡ್ತಾಳ, ಓದಲ್ ಮಾಡದೇ ಇರ್ತಾವ ಅಂತೇಳಿ. ನಮ್ಮ ಒಂದ್ ಕೆಲ್ಸ ಹತ್ತಿಲ್ ಮೇಡಮ್ ಅವ್ರೆ, ಅಷ್ಟು ಜೀವ ಮಾಡ್ತೀವಿ. ಈಗ ಯಾರು ಮಾಡ್ತಾರ ಮೇಡಮ್ ಅವ್ರೆ, ನಮ್ಗೆ ಯಾವ ಕಷ್ಟ ಬಂದ್ರೆ ಯಾರಿಗೆ ಹೇಳ್ಕೊಳಕಾಗಲ್ಲ.
2: ಹೌದು, ಕಷ್ಟ ಬಂದಾಗ ಮೊದಲು ನೆನಪಾಗೋದೇ ತಾಯಿ ಅಲ್ವಾ.
7: ತಾಯಿನ ನೆನಪಾಯ್ತಾಳ, ಮತ್ತ ತಾಯಿ ಇಲ್ದವ್ರ ಯಾರ ನಾವ್ ಬದುಕಬೇಕ ಅಂದಂಗ ಮೇಡಮ್ ಅವ್ರೆ.
2: ಆಗ್ಲಿ ಸದಾವ್ರೆ, ಹೌದು
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
7: ಓಕೆ ಮೇಡಮ್ ಅವರೇ, ಥ್ಯಾಂಕ್ ಯು, ನಮಸ್ತೆ.
1: ಧನ್ಯವಾದಗಳು. ಇದೀಗ ಒಂದು ಮುಂದಿನ ಕರೆಗೆ ಹೋಗ್ತಾ ಇದೀವಿ. ನಮಸ್ತೆ ಆಕಾಶವಾಣಿ.
8: ಹಲೋ.
1: ಹಲೋ, ಯಾರು, ಎಲ್ಲಿಂದ ಮಾತಾಡ್ತಾ ಇರೋದು? ಚಿನ್ನಮ್ಮಣಿ ಅವರೇ ನಮಸ್ಕಾರ. ನೀವು ನಿಮ್ಮ ತಾಯಿ ಜೊತೆಗಿನ ಒಡನಾಟ ಆಗ್ಲಿ ಅಥವಾ ಈ ತಾಯಂದಿರ ದಿನದ ಬಗ್ಗೆ ಆಗ್ಲಿ ಏನಾದ್ರೂ ಹಂಚ್ಕೋತೀರಾ? ಹಂಚ್ಕೊಳ್ಳಿ.
8: ಎಲ್ಲರಿಗೂ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು ಮೇಡಮ್. ಅಮ್ಮಂದಿರ ದಿನದಲ್ಲ ಮೇಡಮ್ ಇದು, ಪ್ರತಿದಿನ ಪ್ರತಿ ಕ್ಷಣನು ಅಮ್ಮಂದಿರ ದಿನವೇ ಆಗಿರುತ್ತೆ.
1: ಹೌದು, ತುಂಬಾ ಒಳ್ಳೆ ಪಾಯಿಂಟ್ ಹೇಳಿದ್ರಿ.
8: ಕೆಲಸ ಮಾಡುವ ಶ್ರಮಜೀವಿ ಅಂದ್ರೆ ಅಮ್ಮ ಮೇಡಮ್. ಕುಟುಂಬದ ಏಳಿಗೆಗೆ ಪ್ರತಿ ಕ್ಷಣನು ಕಷ್ಟ ಪಡ್ತಾ ಇರ್ತಾಳೆ. ದೇವರು ಎಲ್ಲಾ ಕಡೆ ಇರಕ್ಕಾಗೋದಿಲ್ಲ ಅಂತ ಅಮ್ಮನನ್ನ ಸೃಷ್ಟಿಸಿದಾನೆ.
1: ಹೌದು,
8: ಮಕ್ಕಳಿಗೆ ಯಾವಾಗ್ಲೂ ರಕ್ಷಣೆ ಕೊಡುವವಳು ಅಮ್ಮ. ಎಷ್ಟೇ ಕಷ್ಟ ಆದ್ರೂ ತನ್ನ ಜೀವನಾರು ಕೊಟ್ಟವಳು ಮಗುನ ರಕ್ಷಣೆ ಮಾಡ್ತಾಳೆ.
1: ಹೌದು,
8: ಅಮ್ಮ ಕಷ್ಟದಲ್ಲಿರುವಳು ಕಷ್ಟದಲ್ಲಿ ಜೊತೆಗಿರುವಳು, ಮತ್ತೆ ಸಾಧನೆ ಮಾಡಿದಾಗ ಖುಷಿ ಪಡುವವಳು ಅಮ್ಮ.
2: ನಿಜ,
1: ಅದಂತೂ ನಿಜ.
8: ತನಕ ಮಕ್ಕಳು ಏಳಿಗೆಯನ್ನ ಬಯಸೋಳು ಅಮ್ಮ.
2: ಹೌದು,
8: ಅಮ್ಮನ ಮಮತೆಯ ಆಳ ಅಗಲವನ್ನ ಅಳೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಮೇಡಮ್. ನನ್ನಮ್ಮ ನನ್ನನ್ನ ತುಂಬಾ ಅವ್ರನ್ನ ನೆನ್ಸ್ಕೊಂಡ್ರೆ ತುಂಬಾ ದುಃಖ ಆಗುತ್ತೆ. 7 ವರ್ಷ ಆಯ್ತು ತೀರೋಗಿ. ನನ್ನಮ್ಮ ನನಗೆ ಜೀವನ ಎಲ್ಲದನ್ನು ಕೊಟ್ಟಿದ್ದಾರೆ. ನನ್ನ ತಾಯಿ ನನ್ನ ಮಗಳನ್ನ 2 ತಿಂಗಳ ಮಗುವಿಂದ 5 ವರ್ಷ ತನಕ ತನ್ನ ರೆಪ್ಪೆಯಲ್ಲಿ ಕಣ್ಣಿಟ್ಟಂಗೆ ನೋಡ್ಕೊಂಡು ತುಂಬಾ ಚೆನ್ನಾಗಿ ಸಾಕಿದ್ರು. ಅವ್ರ ಪ್ರತಿದಿನನೂ ನನಗೆ ನೆನಪು ಬರುತ್ತೆ. ಅವ್ರ ಆದರ್ಶನೇ ನಮ್ಗೆ ಈಗ ನಾವು ಅದೇ ಮಾರ್ಗದಲ್ಲಿ ನಾವು ಹೋಗ್ತಾ
1: ಇದೀವಿ ಮನೆ.
8: ಸಹ ಬರೀ ಅಮ್ಮಂದ್ರ ದಿನ ನೆನೆಸ್ಕೊಂಡ್ರೆ ಸಾಕಾಗಲ್ಲ.
1: ಹೌದು,
8: ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅಮ್ಮಂದ್ರ ದಿನ ಸಾರ್ಥಕ ಆಗುತ್ತೆ ಮೇಡಮ್.
2: ಹೌದು ಚಿನ್ನಮ್ಮಣ್ಣಿ ಅವರೇ, ತುಂಬಾ ಚೆನ್ನಾಗಿ
1: ಮಾತಾಡಿದ್ರು. ಆದ್ರೆ ಇವತ್ತಿನ ಒಂದು ಈ ವಿಶ್ವ ತಾಯಂದಿರ ದಿನ ಅನ್ನೋದು ಹೇಗಿದೆ ಅಂದ್ರೆ, ಅವ್ರು ಎಷ್ಟು ಎಷ್ಟು ಪ್ರೀತಿ ಮಮತೆ ಸಂತೋಷವನ್ನ ಹಂಚ್ಕೋತಾ ಇದಾರೋ ಅಷ್ಟು ಅಷ್ಟು ಭಾವುಕರಾಗ್ತಾ ಇದಾರೆ. ಆ ಒಂದು ಅಮ್ಮ ಅನ್ನೋ ಪದಕ್ಕೆ ಇರುವಂತ ಬೆಲೆ ಅಂಥದ್ದು. ನಾವೇನಾದ್ರೂ ಇವಾಗ ಏನೋ ಮಾತಾಡ್ತಾ ಇದೀವಿ, ಆದ್ರೆ ಒಂದ್ ಕ್ಷಣ ಮತ್ತೆ ನಮ್ಮ ಬ್ಯಾಕ್ಗ್ರೌಂಡ್ ಸ್ಟೋರಿ ಎಲ್ಲವನ್ನೂ ಜ್ಞಾಪಿಸ್ಕೊಂಡ್ಬಿಟ್ರೆ ಎಲ್ಲೋ ಒಂದ್ ಕಡೆ ನಾವಾದ್ರೂ ಭಾವುಕರಾಗ್ತೀವಿ ಖಂಡಿತವಾಗ್ಲು. ಮುಂದಿನ ಕರೆಗೆ ಹೋಗೋಣ ನೇತ್ರ. ನಮಸ್ತೆ ಆಕಾಶವಾಣಿ. ಹಲೋ.
9: ಹಲೋ
1: ನಮಸ್ತೆ, ಯಾರು, ಎಲ್ಲಿಂದ ಮಾತಾಡ್ತಾ ಇರೋದು?
9: ಶಾರದೇವಿ ನಗರ, ಉಮಾ ಅಂತ.
1: ಉಮಾ ಅವರೇ ಹೇಳಿ, ವಿಶ್ವ ತಾಯಂದಿರ ದಿನದ ಕುರಿತಾಗಿ ನಿಮ್ಗೆ ಏನ್ ಅನ್ನಿಸ್ತಾ ಇದೆ?
9: ಅಮ್ಮ ಅಂದ್ರೆ ಹೇಳಕ್ಕೆ ಸಾಧ್ಯ ಇಲ್ಲ.
1: ಹೌದು,
9: ಅಮ್ಮ
10: ತುಂಬಾ ಕಷ್ಟ ಅಮ್ಮ. ಅವರು ತುಂಬಾ ಕಷ್ಟಪಟ್ಟು ಬೆಳೆಸಿದಾರೆ ಅಮ್ಮ.
2: ಹೌದು,
10: ನಮ್ಗೆ ಇಬ್ರು ತಾಯಿಂದಿರು ಅಮ್ಮ, ಒಬ್ರು ದೊಡ್ಡಮ್ಮ ಒಬ್ರು ತಾಯಿ, ಇಬ್ರು ತುಂಬಾ ಕಷ್ಟಪಟ್ಟಿದ್ದಾರೆ ನಮ್ಗೆ. ಅಮ್ಮನ್ ದೊಡ್ಡಮ್ಮನ್ಗೆ ನಮ್ ಅಮ್ಮ ಮಕ್ಳಿರ್ಲಿಲ್ಲ, ಅವರು ನಮ್ಮನ್ನ ತುಂಬಾ ಆಗಿರ ಮಕ್ಕಳನ್ನ ತುಂಬಾ ಚೆನ್ನಾಗಿ ಸಾಕಿದ್ರು. ಅಮ್ಮನ ಬಗ್ಗೆ ಏನು ಹೇಳಕ್ಕೆ ಸಾಧ್ಯ ಆಗಲ್ಲ.
1: ಹೌದು, ಅಮ್ಮ ಅನ್ನೋದು ಒಂದು ಅಪರಿಮಿತವಾದಂತಹ ಪ್ರೀತಿ ಪ್ರೇಮ, ಅದೊಂದು ಪ್ರೇಮದ ಭಂಡಾರ ಅಂತಾನೆ ಹೇಳಬಹುದು ನಿಜವಾಗ್ಲೂ.
2: ಹಾಗೇನೆ ಈ ಅಮ್ಮನ ಪ್ರೀತಿಯ ಆಳ ಅಗಲವನ್ನ ಖಂಡಿತವಾಗಿಯೂ ಅಳೆಯೋಕೆ.
1: ಹೌದು,
2: ಹಾಗೆ ಇನ್ನೊಂದು ಮಾತು ಹೇಳ್ತಾರೆ, ತಾಯಿ ಮಗುಗೆ ಏನಾದ್ರೂ ಬೇಕು ಅಂದ್ರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರೆ ತಾಯಿ ಖಂಡಿತ ಭಗವಂತ ಕರುಣಿಸ್ತಾನೆ.
1: ಖಂಡಿತ ಖಂಡಿತ, ಅದಂತೂ ನಿಜ. ಆಗ್ಲಿ ಉಮಾ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ಮುಂದಿನ ಕರೆ, ನಮಸ್ತೆ ಆಕಾಶವಾಣಿ.
11: ಹಲೋ
2: ಹಲೋ, ಯಾರು ಮಾತಾಡ್ತಾ ಇರೋದು?
11: ನಾನು ಮಾಲಿನಿ ಬೆಂಗಳೂರಿಂದ.
2: ಮಾಲಿನಿ ಬೆಂಗಳೂರಿಂದ, ಹಾ ಹೇಳಿ ಮೇಡಮ್. ಇವತ್ತಿನ ವಿಷಯ ಗೊತ್ತಲ್ವಾ? ಹಾ ಹೇಳಿ.
11: ತಾಯಂದ್ರ ವಿಶ್ವ ತಾಯಂದ್ರ ದಿನ
1: ಹೇಳಿ ಹೇಳಿ.
11: ನೀವು ಕಾರ್ಯಕ್ರಮ ಮಾಡ್ತಿರೋದು ಕೇಳಿನ ತುಂಬಾ ಸಂತೋಷ ಆಯ್ತು. ಎಷ್ಟೋ ಕೇಳುಗರ ಭಾವುಕರಾದ್ರು. ತಾಯಿ ಅತ್ಯಂತ ವಾದ ಪ್ರೀತಿಯ ಕಡಲು, ಅವಳ ಸಹನೆ, ಅದಕ್ಕೆ ಯಾರು ಸರಿಸಾಟಿನ ಇಲ್ಲ. ಅವಳಿಗೆ ಈಕ್ವಲ್ ಆಗಿರುವಂತ ಒಂದು ಸೃಷ್ಟಿ ಪ್ರಪಂಚದಲ್ಲಿ ಯಾವುದು ಇಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
1: ಅದೇ
11: ನಮ್ದು ಏನೇ ಒಂದು ಕೋಪ ಇರ್ಲಿ, ನಮ್ ತಾಪ ಇರ್ಲಿ, ನಮ್ ಜಗಳ, ನಮ್ ವಾದ ವಿವಾದಗಳು ಫಸ್ಟ್ ನಾವು ಮಾಡದೆ ಅಮ್ಮನ ಹತ್ರ.
1: ಆಮೇಲೆ
11: ಏನ್ ಮಾಡ್ಕೊಂತಮ್ಮ ಮಾಡ್ಕೊಳ್ಳಮ್ಮ, ಆದ್ರೆ ಅಪ್ಪನ ಹತ್ರ ಹೇಳೋ ಅಷ್ಟು ಧೈರ್ಯ ಇರಲ್ಲ.
1: ಅದಂತೂ ಸತ್ಯ.
11: ಹಾ, ಮನೆಯಲ್ಲಿ ನಮ್ದು ಅಮ್ಮಂದೇ ಒಂದು ಟೀಮ್ ಆಗಿರುತ್ತೆ, ಅಪ್ಪನ ಇನ್ನೊಂದು ಟೀಮ್ ಆಗ್ಬಿಟ್ಟಿರುತ್ತೆ.
2: ನಿಜ ನಿಜ.
11: ಅಪ್ಪ ಬರೋಷ್ಟೊತ್ತಿಗೆ ನಾವೆಲ್ಲರೂ ಒಂದು ಸೆಟ್ ಆಗಿ ಏನೇನೋ ಅಜ್ಜಿನ ಗೋಜಿಲ್ ಆಗಿದ್ರು ಮನೆಯಲ್ಲಿ. ಅಪ್ಪ ಬರೋಷ್ಟೊತ್ತಿಗೆ ಎಲ್ಲವನ್ನು ಸರಿ ಮಾಡ್ಬಿಟ್ಟು ಹಾ ಏನು ಆಗಿಲ್ಲ ಅನ್ನೋ ತರ, ಬಿಕಾಸ್ ಅಮ್ಮ ನಮ್ ಪಾರ್ಟಿ ಆಗ್ಬಿಟ್ಟಿರ್ತಾರಲ್ಲ, ಹಾಗಾಗಿ ಅಪ್ಪನ ಬೇರೆ ಪಾರ್ಟಿ ಮಾಡ್ಬಿಟ್ಟಿರ್ತೀವಿ. ಮತ್ತೆ ಅಪ್ಪನ ಹತ್ರ ನಾವು ಬೇಗ ಹೂ ಅನ್ನಿಸ್ಕೊಳ್ಳೋದು ಬೇಗ
2: ಸಾಧ್ಯ.
1: ಹೌದು,
11: ನಾನು ನಮ್ಮಕ್ಕ ಚಿಕ್ಕೋದಿರುವಾಗ ಆಟ ಆಡ್ಬೇಕು ಅಂತ ತುಂಬಾ ಆಸೆ. ಬಟ್ ಅಪ್ಪ ಆಫೀಸಿಂದ ಬರೋಸೊಳಗೆ ನಾವು ಆಟ ಮುಗಿಸ್ಕೊಂಡು ಬರ್ಬೇಕಾಗಿರ್ತಿತ್ತು. ಅಮ್ಮ ಬೆಳಗ್ಗೆ ಎಲ್ಲ ಕೆಲ್ಸ ಮುಗಿಸ್ಕೊಂಡು ನಿದ್ದೆ ಮಾಡುವಾಗ ನಿದ್ದೆ ಮಾಡದೇ ಕಾಯೋದು, ಅಮ್ಮ ಇವಾಗ ಆಟ ಆಡಕ್ ಹೋಗದಾ ಅಂತ. ಆ ನಿದ್ದೆನಲ್ಲಿ ಹೂ ಅಂದಿರ, ಸರಿ ಹೂ ಅಂದಿದ್ದೆ ತಡ, ಹೋಗೋದು ಕುಣಿಯೋದು ಬಿಸಿಲಲ್ಲಿ ಚೆನ್ನಾಗ. ಈಗಂತ ನನಗ್ ಮರೆಯಕ್ಕೆ ಆಗಲ್ಲ, ಮಕ್ಕಳೆಲ್ಲ ಬೀಚಿನಲ್ಲಿ ಆಟ ಆಡುವಾಗ ನನ್ಗೆ ಅದೇ ಜ್ಞಾಪಕ ಆಗುತ್ತೆ, ನಾನು ನಮ್ಮ ಅಕ್ಕ ಹೊರಗಡೆ ಹೋಗಿ ಆಟ ಅಪ್ಪ ಅಪ್ಪಿಂದ ಬರೋಷ್ಟೊತ್ತಿಗೆ ಬಂದ್ಬಿಟ್ಟು ಏನು ಆಗಿಲ್ಲ ಅನ್ನೋ ತರ ಇರೋದು. ನಮ್ಮ ಸಾಮ್ರಾಜ್ಯ, ನಮ್ಮ ಕೋಟೆ, ನಮ್ಮ ಪ್ರಪಂಚ, ನಮ್ಮ ಸರ್ವಸ್ವ ಎಲ್ಲ ಅಮ್ಮ ಅಮ್ಮ ಅಮ್ಮನ ಮಡಿಲೆ ಆಗಿರುತ್ತೆ. ಅಮ್ಮನ ಬೆಲೆ ನಮಗೆ ಗೊತ್ತಿರುತ್ತೆ, ಆದ್ರೆ ಪರಿಪೂರ್ಣವಾಗಿ ಗೊತ್ತಾಗೋದು ನಾವು ತಾಯಿ ಆದಾಗ.
1: ಹೌದು,
11: ನಮ್ಮ ಒಡಲಿಂದ ಬರುವಂತ ಮಗು ಮುಖ ನೋಡಿದಾಗ ಓ ಹೌದಲ್ವಾ, ನಮ್ಮ ಅಮ್ಮನು ಇಷ್ಟೆಲ್ಲ ಕಷ್ಟಪಟ್ಟಿಲ್ಲಲ್ವಾ ಅಂತ ಅನ್ಸುತ್ತೆ.
1: ನಿಜ,
11: ತುಂಬಾ ಸಂತೋಷ ಆಯ್ತು ಕಾರ್ಯಕ್ರಮ.
1: ಆಗ್ಲಿ ಮಾಲಿನಿ ಅವರೇ, ಕರೆ ಮಾಡಿ ನೀವು ಇಷ್ಟೆಲ್ಲ ಹಂಚಿಕೊಂಡಿದ್ದು ತುಂಬಾನೇ ಸಂತೋಷ ಆಯ್ತು.
2: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ನಮಸ್ಕಾರ.
2: ನಮಸ್ತೆ. ಮುಂದಿನ ಕರೆಗೆ ಹೋಗೋಣ.
1: ಇವ್ರು ಹೇಳ್ದಂಗೆ, ಮಾಲಿನಿ ಅವ್ರು ಹೇಳ್ದಂಗೆ, ಒಂದ್ ಏನು ಅಂದ್ರೆ, ಹೌದು ನಾವು ಅಮ್ಮನ ಪಾರ್ಟಿ ಆಗೋಗಿರ್ತೀವಿ, ಅಮ್ಮನ ಜೊತೆ ತುಂಬಾ ಇರ್ತೀವಿ, ಅದು ನಮಗೆ ಗೊತ್ತಿಲ್ಲದೆ ಒಂದು ತಾಯಿ ಜೊತೆ ಬಾಂಡ್ ಬಂದ್ಬಿಟ್ಟಿರುತ್ತೆ. 9 ತಿಂಗಳು ಹೊಟ್ಟೆನಲ್ಲಿದ್ದು ಅವಳ ಜೊತೆನಲ್ಲೇ ಇರ್ತೀವಿ, ಹುಟ್ಟಿದ ಮೇಲೂ ಕೂಡ ಹೆಚ್ಚು ಕಾಲ ಕಳೆಯೋದು ತಾಯಂದಿರ ಜೊತೆನೆ, ತಂದೆಗಿಂತ. ತಂದೆ ಏನೋ ಕೆಲಸದ ನಿಮಿತ್ತ ಹೊರಗೆ ಹೋದಾಗ ತಾಯಿನೇ ನಮ್ ಜೊತೆಗಿರ್ತಾರೆ. ಅದರಿಂದ ಡೆಫಿನೆಟ್ಲಿ ತಾಯಿ ಮಗುವಿನ ಬಾಂಧವ್ಯ ತುಂಬಾ ಹೆಚ್ಚಾಗಿರುತ್ತೆ, ಅದಂತೂ ಸತ್ಯ.
2: ನಮಗೆ ಏನಾದ್ರೂ ಬೇಕು ಅಂದ್ರೆ ಅಪ್ಪನ ಹತ್ರ ಏನ್ ಬೇಕು ಅಂದ್ರೆ ನಾವು ಫಸ್ಟ್ ಕೇಳೋದೆ ಅಮ್ಮಂಗೆ, ಅಮ್ಮಂಗೆ ಹೇಳಿ ಅಮ್ಮ ಅಪ್ಪಂಗೆ ಅಲ್ಲಿ
1: ಪರ್ಮಿಷನ್ ಗ್ರಾಂಟ್ ಆದ್ರೆ ಇಲ್ಲ ಆಗುತ್ತೆ ಅಂತ. ಇದು ಬಹುಶಃ ಕಡೆ ಕರೆ ಆಗಿರುತ್ತೆ. ನಮಸ್ತೆ ಆಕಾಶವಾಣಿ.
2: ಹಲೋ
12: ಹಲೋ
2: ಹಲೋ, ಯಾರು ಮಾತಾಡ್ತಾ ಇರೋದು?
12: ಸುಬ್ರಹ್ಮಣ್ಯ ಅಂತ
1: ಹೇಳಿ. ಸುಬ್ರಹ್ಮಣ್ಯ ಅವರೇ, ಹಾ, ನಿಮ್ಮ ಮನೆಯಲ್ಲಿ ಯಾರಾದ್ರೂ ಮಹಿಳೆಯರಿದ್ದಾರಾ, ಅವರು ಕೊಡ್ತೀರಾ?
12: ನಮ್ ತಾಯಿಯವ್ರೆ, ತಾಯಿಯವರು ಮನೆ ಹತ್ರ ಅವ್ರೆ, ನಾನು ಹೊರಗಡೆ ಇದ್ದೀನಿ, ಹೆಂಡತಿ ಮನೇಲಿದ್ದಾರೆ, ಮಕ್ಕಳು ಕಾಲೇಜ್ ಹೋಗಿದ್ದಾಳೆ. ಹಂಗಾಗಿ ಅಮ್ಮನ ಬಗ್ಗೆ ನಾನು ಹೇಳ್ಬೇಕು ಅನ್ಕೊಂಡು ಹೇಳ್ತಾ ಇದ್ದೀನಿ.
1: ಆಗ್ಲಿ, ನೀವು ಒಂದೇ ಒಂದು ಸಾಲಿನಲ್ಲಿ ಬೇಗ ಹೇಳಿ ಮುಗಿಸ್ತೀರಾ, ಸಮಯದ ಅಭಾವ ಇದೆ.
12: ಪ್ರಪಂಚದಲ್ಲಿ ಇತಿಹಾಸ ತಾಯಿಗಿಂತ ಮಿಗಿಲಾದ್ರು ಯಾವ್ದು ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಜೀವ ಜೀವನ ಏನಾದ್ರೆ ದರೆ ಮೇಲೆ ನಾವು ಇದ್ದೀವಿ ಅಂದ್ರೆ ಅದಕ್ಕೆ ತಾಯಿನೇ ಮೂಲ ಕಾರಣ.
1: ಹೌದು,
12: ಎಲ್ಲ ಮಕ್ಕಳಲ್ಲಿ ಗಂಡಲ್ಲಿ ಪ್ರತಿ ಒಂದಕ್ಕೂ ತಾಯಿ ಬಗ್ಗೆ ನಿಜಕ್ಕೆ ಯಾರಿದೆ ಆ ಸಲಹೆಯನ್ನ ಕೊಡೋದ ಯಾರಿಂದ
1: ಹೌದು. ಆಗ್ಲಿ ಸುಬ್ರಹ್ಮಣ್ಯ ಅವ್ರೆ, ನಿನ್ನೂ ನಿಮ್ಮ ಭಾವನೆಗಳು ಹೆಚ್ಚಾಗಿವೆ ಹೇಳ್ಕೊಳಕ್ಕೆ ಅಂತ ಗೊತ್ತು. ಹೌದು,
12: ಬೇಡ ಮಗಳು ಬೇಡ ಅಂತಿದೆ. ನನ್ನ ಮಗಳ ಜೀವನ ಪರಿಸ್ಥಿತಿ ಮೂರ
1: ಆಗ್ಲಿ ಸುಬ್ರಹ್ಮಣ್ಯ ಅವ್ರೆ, ಸುಬ್ರಹ್ಮಣ್ಯ ಅವರೇ ಆಗ್ಲಿ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಸಮಯ ಆಗ್ತಾ ಇದೆ.
1: ಆಗ್ಲಿ ಆಗ್ಲಿ ಆಗ್ಲಿ
2: ಆಗ್ಲಿ ಕರೆ ಮಾಡಿದ್ದಕ್ಕೆ
1: ಧನ್ಯವಾದಗಳು. ನಮಸ್ಕಾರ. ಇದುವರೆಗೂ ಸಾಕಷ್ಟು ಜನ ಸಾಕಷ್ಟು ಕರೆಗಳನ್ನ ಮಾಡಿ ಬಿಡುವಿಲ್ಲದಷ್ಟು ಕರೆಗಳನ್ನ ನಾವು ತಗೊಂಡು ಅಷ್ಟು ಹೇಳ್ತಾ ಇದ್ರು, ಬಹುಶಃ ಇದು ಒಂದು ಎಂಡ್ ಆಗುವಂತ ಟಾಪಿಕ್ ಅಲ್ಲ. ಇನ್ನೂ ನಾವು ಇನ್ನೆರಡು ಸಖಿ ಸಂವಾದ ಮಾಡಿದ್ರು ತಾಯಂದಿರ ದಿನಗಳ ಬಗ್ಗೆ ನಾವು ಮಾತಾಡಬಹುದು. ಅಷ್ಟು ಒಂದು ವಿಶಾಲವಾದ ಟಾಪಿಕ್, ಅದನ್ನ ನಾವು ಖಂಡಿತ ಇವಾಗ ಸಮಯದ ಅಭಾವ ಇದೆ ಅಂತ ಮುಗಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ನಮ್ಮ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಮಹಿಳಾ ರಂಗದಲ್ಲಿ ಸಖಿ ಸಂವಾದ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ನೇತ್ರಾ ಕೆ ಹಾಗೂ ಚಿನ್ಮಯಿ ಕೆಎಸ್.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 4:31:15.
1: ಆಕಾಶವಾಣಿ ಮೈಸೂರು ವೃತ್ತಿ ಮಾರ್ಗದರ್ಶನ. ಇಂದಿನ ಕಾರ್ಯಕ್ರಮದಲ್ಲಿ ಮೈಸೂರಿನ ಚಾಮರಾಜೇಂದ್ರ ದೃಶ್ಯಕಲಾ ಕಾಲೇಜಿನಲ್ಲಿರುವ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳು ಈ ಕುರಿತು ಮಾತುಕತೆ ಕೇಳುವಿರಿ.
2: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ದೃಶ್ಯಕಲಾ ಕಾಲೇಜಿನಲ್ಲಿರುವಂತಹ ಅಧ್ಯಯನ ಅವಕಾಶಗಳು ಹಾಗೂ ಉದ್ಯೋಗಾವಕಾಶಗಳನ್ನು ಕುರಿತಂತೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೋಸ್ಕರ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಚಾಮರಾಜೇಂದ್ರ ದೃಶ್ಯಕಲಾ ಕಾಲೇಜು ಅಂದರೆ ಕಾವಾದ ಡೀನ್ ಆಗಿರುವಂತಹ ದೇವರಾಜು ಎ ಅವರು, ಇದೇ ಕಾಲೇಜಿನಲ್ಲಿ ಆಡಳಿತಾಧಿಕಾರಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ನಿರ್ಮಲಾ ಮಠಪತಿಯವರು, ಕಾವಾದಲ್ಲಿ ಹಲವಾರು ವರ್ಷಗಳವರೆಗೆ ಅಧ್ಯಾಪನ ವೃತ್ತಿಯನ್ನ ನಡೆಸಿ ಈಗ ವಿಶ್ರಾಂತರಾಗಿರುವಂತಹ ಕಲಾ ಇತಿಹಾಸ ವಿಭಾಗದ ವಿಜಯರಾವ್ ಅವರು, ಫ್ಯಾಷನ್ ಅಂಡ್ ಅಡ್ವರ್ಟೈಸಿಂಗ್ ಫೋಟೋಗ್ರಾಫರ್ನಲ್ಲಿ ನುರಿತ ಪ್ರಾವೀಣ್ಯತೆಯನ್ನ ಪಡ್ಕೊಂಡಿರುವಂತಹ ಕಿರಣ್ ಆದಿತ್ಯ ಅವರು ಇದ್ದಾರೆ. ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ.
3: ನಮಸ್ಕಾರ.
4: ನಮಸ್ಕಾರ.
2: ವಿಜಯರಾವ್ ಅವರೇ, ತಾವು ಹಲವಾರು ವರ್ಷಗಳವರೆಗೆ ಕಾವಾದಲ್ಲಿ ಕಲಾ ಇತಿಹಾಸ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿ ಈಗ ವಿಶ್ರಾಂತಿಯನ್ನ ಪಡೀತಾ ಇದ್ದೀರಿ. ಈ ಕಾವಾ ಅಂತಂದಾಗ ನಮಗೆ ಮೈಸೂರು ಒಡೆಯರು ನೆನಪಾಗ್ತಾರೆ. ಸಯಾಜಿರಾವ್ ರೋಡ್ ನ ಒಂದು ಆ ಬಿಲ್ಡಿಂಗ್ ನಲ್ಲಿ ಈ ತರದ ಒಂದು ಸಂಸ್ಥೆ ಇತ್ತು. ಆಗ ಕಾವಾ ಅಂದ್ಲೇನೆ ಇತ್ತ ಅಥವಾ ಬೇರೆ ಹೆಸರಿನಿಂದ ಅದನ್ನ ಕರೆಯಲ್ಪಡ್ತಾ ಇತ್ತ? ಅದರ ಒಂದು ಇತಿಹಾಸದವನ್ನ ಒಂಚೂರು ಮೆಲುಕು ಹಾಕಿ ಸರ್.
4: ನಮಸ್ಕಾರ. ಕಾವಾ ಅದು ಒಂದು ಶಾರ್ಟ್ ಆಗಿ ಮಾಡಿರುವಂತದ್ದು, ಚಾಮರಾಜೇಂದ್ರ ಅಕಾಡೆಮಿ ಆಫ್ ವಿಜುವಲ್ ಆರ್ಟ್ಸ್ ಅಂತ ಹೇಳಿ. ಈ ಕಾವಾ ಮೊದಲು ಚಾಮರಾಜೇಂದ್ರ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಅಂತ ಇತ್ತು. ಅಂದ್ರೆ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಅದು 7ನೇ ಕ್ಲಾಸ್ ಪಾಸ್ ಆದ ವಿದ್ಯಾರ್ಥಿಗಳಿಗೆ ಒಂದು ಜಾಬ್ ಓರಿಯೆಂಟೆಡ್ ಕೋರ್ಸ್ ತರ ಇತ್ತು. ಅಲ್ಲಿ ಚೇರ್ ಗಳನ್ನ ಮಾಡುವಂತದ್ದು ಅಥವಾ ಕಾರ್ವಿಂಗ್ ಮಾಡುವಂತದ್ದು, ಮರಗೆಲ್ಸ ಇತ್ತು, ಆಮೇಲೆ ವುಡ್ ಕಾರ್ವಿಂಗ್ ಇತ್ತು, ಸ್ಟೋನ್ ಕಾರ್ವಿಂಗ್ ಇತ್ತು, ವೀವಿಂಗ್ ಇತ್ತು, ಬೇರೆ ಬೇರೆ ತರದ್ದು ಅಲ್ಲಿ ಜಾಬ್ ಓರಿಯೆಂಟ್ 7ನೇ ಕ್ಲಾಸ್ ಪಾಸ್ ಆದ ಹುಡುಗರಿಗೆ ಅಂತ ಒಂದು ಕೋರ್ಸ್ ಅಂತ ಮಾಡಿದ್ರು. ನಮ್ಮ ಚಾಮರಾಜೇಂದ್ರ ಒಡೆಯರು ಏನಿದ್ರು ಅವರು ಆ ಕಾಲಕ್ಕೆ ಅದನ್ನ ಮಾಡಿಸಿದ್ರು. ಅದು ಅದು ರಿವೈವ್ ಆಗ್ಬೇಕು ಅಂತ ಹೇಳಿ ಆ ಜಾಗ ಏನಿದೆ ಅಲ್ಲಿ ಈಗ ಬಿಲ್ಡಿಂಗ್ ಇರುವಂತ ಜಾಗ, ಅಲ್ಲಿ ಕುಶಲಕರ್ಮಿಗಳು ಇದ್ರಂತೆ ಮೊದಲು
2: ಅಕ್ಕಪಕ್ಕ
4: ಅದನ್ನ ಕುಶಲಕರ್ಮಿಗಳನ್ನೆಲ್ಲ ವೆಕೇಟ್ ಮಾಡಿ ಆ ಬಿಲ್ಡಿಂಗ್ ಅನ್ನು ಕಟ್ಟಿರೋದು CTI ಬಿಲ್ಡಿಂಗ್. ಅಂದ್ರೆ ಅವರಿಗೆ ಆಗ್ಬೇಕು, ಆ ಕುಶಲಕರ್ಮಿಗಳಿಗೆ ಅದು ಅವಕಾಶ ಆಗ್ಬೇಕು ಅನ್ನೋ ದೃಷ್ಟಿಯೊಳಗನೆ ಒಂದು ಚಾಮರಾಜೇಂದ್ರ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಅಂತ ಮಾಡಿದ್ರು. ವಿದ್ಯಾರ್ಥಿಗಳು ಬರ್ಲಿ ಕ್ಯಾಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವಾಗ 20 ರೂಪಾಯಿ 50 ರೂಪಾಯಿ ಒಂದು ಸ್ಟೈಫಂಡ್ ಕೊಟ್ಟು ಆ ಹುಡುಗರನ್ನ ಅಟ್ರಾಕ್ಟ್ ಮಾಡಿ ಕೋರ್ಸ್ ಅನ್ನ ಮಾಡಿದ್ರು. ಆಮೇಲೆ ಅದು ಕೋರ್ಸ್ ಅನ್ನ ರಿವೈವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನ ಚಾಮರಾಜೇಂದ್ರ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಅನ್ನ ಚಾಮರಾಜೇಂದ್ರ ಅಕಾಡೆಮಿ ಆಫ್ ವಿಜುವಲ್ ಆರ್ಟ್ಸ್ ಅಂತ ಹೇಳಿ 1982 ಇದು ಡಿಗ್ರಿ ಕೋರ್ಸ್ ಆಗಬೇಕು. ಅವಾಗ ಅದು ಸುಮ್ಮನೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ ಸಣ್ಣ ಪ್ರಮಾಣದೊಳಗಿರುವಂತದ್ದನ್ನ ಇದನ್ನ ಡಿಗ್ರಿ ಕೋರ್ಸ್ ಮಾಡಬೇಕಂತ ಹೇಳಿ ಅದನ್ನ ಒಂದು ಇಂಡಿಪೆಂಡೆಂಟ್ ಯೂನಿವರ್ಸಿಟಿ ಡೀಮ್ಡ್ ಯೂನಿವರ್ಸಿಟಿ ಮಾಡಬೇಕಂತ ಶುರುವಾಯಿತು. ಆದ್ರೆ ಆ ಡೀಮ್ಡ್ ಯೂನಿವರ್ಸಿಟಿ ಅದು ವರ್ಕೌಟ್ ಆಗಲಿಲ್ಲ. ಆಮೇಲೆ ಮೈಸೂರು ಯೂನಿವರ್ಸಿಟಿಗೆ ಇದನ್ನ ಅಫಿಲಿಯೇಟ್ ಮಾಡಿಬಿಟ್ಟು BVA ಕೋರ್ಸ್ಗಳನ್ನ, ಈಗೇನು BVA ಕೋರ್ಸ್ ಅಂತ ಹೇಳ್ತೀವಿ, ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ಸ್, ಅದು BFA ಅಂತ ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ ಅಂತ ಇದೆ. ಅಲ್ಲಿ ಅವಾಗ VM ಶೋಲಾಪುರ್

0: ಸರ್ಕಾರ ಅಂತ ಹೇಳ್ಬಿಟ್ಟು ಜೆ ಜೆ ಸ್ಕೂಲ್ದೊಳಗೆ ನುರಿತಂಥ ಆರ್ಟಿಸ್ಟನ್ನ ಕಾವ ಡೀನ್ ಆಗಿ ಮಾಡಿದ್ರು. ಆವಾಗ ಇಲ್ಲಿ ಪೇಂಟಿಂಗ್, ಗ್ರಾಫಿಕ್ಸ್, ಸ್ಕಲ್ಪ್ಚರ್, ಫೋಟೋಗ್ರಫಿ ಉಳಿದ ಎಲ್ಲ ಒಂದು 6 ಡಿಪಾರ್ಟ್ಮೆಂಟ್ಸ್ಗಳನ್ನು ಇಲ್ಲಿ ಮಾಡಿದ್ರು.
1: ದೇವರಾಜು ಸರ್, ತಾವು ಹೇಳಿ, ಈಗ ಬದಲಾಗ್ತಾ ಇರುವಂತಹ ತಂತ್ರಜ್ಞಾನ ಯುಗದಲ್ಲಿ ಕೋರ್ಸ್ಗಳ ಮಾದರಿಗಳೇ ಬೇರೆ ಬೇರೆ ತರದಲ್ಲಿ ಹುಟ್ಕೊಳ್ತಾ ಇವೆ. ಅದರಿಂದ ಈ ಕಾವ ಸಂಸ್ಥೆಯ ಒಳಗಡೆ ಯಾವ ಯಾವ ಕೋರ್ಸ್ಗಳು ಇವೆ ಅದರ ಬಗ್ಗೆ ಒಂದಷ್ಟು ಪರಿಚಯವನ್ನ ಮಾಡಿಕೊಡಿ.
2: ಈ ಕಾಲೇಜಿನಲ್ಲಿ ನಾವು ಚಿತ್ರಕಲೆ, ಶಿಲ್ಪಕಲೆ, ಅನ್ವಯ ಕಲೆ, ಗ್ರಾಫಿಕ್ಸ್, ಛಾಯಾಚಿತ್ರ ಮತ್ತು ಛಾಯಾಚಿತ್ರ ಪತ್ರಿಕೋದ್ಯಮ ಮತ್ತು ಕಲಾ ಇತಿಹಾಸ, ಈ ರೀತಿಯ 6 ವಿಭಾಗಗಳಲ್ಲಿ ನಾವು BBA ಪದವಿಯನ್ನು ಕೊಡ್ತೇವೆ. ಅದೇ ರೀತಿ ಚಿತ್ರಕಲೆ ಮತ್ತು ಶಿಲ್ಪಕಲೆಯಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಕೊಡ್ತೇವೆ. ಇಲ್ಲಿ 4 ವರ್ಷದ ಡಿಗ್ರಿ ಮತ್ತು 2 ವರ್ಷದ ಮಾಸ್ಟರ್ ಡಿಗ್ರಿಯನ್ನು ಕಾಲೇಜಿನಲ್ಲಿ ನಿಮಗೆ ಕೊಡ್ತೇವೆ. ಈ 6 ವಿಭಾಗಗಳಲ್ಲಿ ನಾವು ಈಗ ಪದವಿಯನ್ನು ಮತ್ತು ಮಾಸ್ಟರ್ ಡಿಗ್ರಿಯನ್ನು ಕೊಡ್ತಾ ಬಂದಿದ್ದೇವೆ. ನಮ್ಮಲ್ಲಿ ನುರಿತ ಶಿಕ್ಷಕರಿದ್ದಾರೆ, ಸ್ವಂತ ಕಟ್ಟಡವಿದೆ, ಇದರಲ್ಲಿ ಸುಸಜ್ಜಿತವಾದಂತಹ ಸುಮಾರು 5,000 ಹೆಚ್ಚು ಪುಸ್ತಕಗಳು ಇರುವಂತಹ ಗ್ರಂಥಾಲಯ ಇದೆ, ಸುಸಜ್ಜಿತವಾದಂತಹ ಒಂದು ಕಂಪ್ಯೂಟರ್ ಲ್ಯಾಬೊರೇಟರಿ ಇದೆ, ಮತ್ತೆ ಪ್ರತಿ ವರ್ಷ ನಾವು ನುರಿತ ಕಲಾವಿದರಿಂದ ಸೆಮಿನಾರ್ ಅನ್ನ ಕಂಡಕ್ಟ್ ಮಾಡುವಂಥದ್ದು, ವರ್ಕ್ಶಾಪ್ಸ್ ಅನ್ನ ಕಂಡಕ್ಟ್ ಮಾಡೋದು ನಾವು ಮಾಡ್ತೇವೆ. ಅದೇ ರೀತಿ ಪ್ರತಿ ವರ್ಷ ದಸರಾ ಒಂದು ಕಾರ್ಯಕ್ರಮದಲ್ಲಿ, ಕಳೆದ 2 ವರ್ಷದಿಂದ ಈ ಕಾರ್ಯಕ್ರಮಗಳನ್ನು, ದಸರಾ ಕಾರ್ಯಕ್ರಮವನ್ನು ನಾವು ಶಿಲ್ಪಕಲಾ ಮತ್ತು ಲಲಿತ ಕಲಾ ಒಂದು ಉಪಸಮಿತಿಯ ವತಿಯಿಂದ ನಮ್ಮ ಕಾವಾ ಕಾಲೇಜಿನ ಕ್ಯಾಂಪಸ್ನಲ್ಲಿ ಚಿತ್ರಕಲಾ ಶಿಬಿರವನ್ನು ನಡೆಸುವಂಥದ್ದು. ಈ ಶಿಬಿರದ ಮುಖಾಂತರ ನಮ್ಮ ವಿದ್ಯಾರ್ಥಿಗಳಿಗೆ ಹಿರಿಯ ಕಲಾವಿದರ ಪರಿಚಯ ಆಗುತ್ತೆ, ಅವರ ಜೊತೆ ಒಡನಾಟ ಉಂಟಾಗುತ್ತೆ. ಈ ರೀತಿಯ ಒಂದು ವೇದಿಕೆಯನ್ನು ನಾವು ನಿರ್ಮಾಣ ಮಾಡಿಕೊಡ್ತಾ ಇದ್ದೇವೆ. ಇದರ ಜೊತೆಗೆ ವಿಶೇಷ ಏನಂತ ಹೇಳಿದ್ರೆ, ನಿಮಗೆ ಬೇರೆ ಕಾಲೇಜ್ಗಳಲ್ಲಿ ನಿಮಗೆ ಒಂದು ಫೀಸ್ ಜಾಸ್ತಿ ಇರುತ್ತೆ, ಆದರೆ ಇದು ಸರ್ಕಾರಿ ಕಾಲೇಜ್ ಆಗಿರೋದ್ರಿಂದ ನಿಮಗೆ ಫೀಸ್ ಕೂಡ ಕಡಿಮೆ ಇದೆ. ಅದರ ಜೊತೆಗೆ ನಾವು ಪ್ರತಿ ತಿಂಗಳು ಸಾಮಗ್ರಿ ವೆಚ್ಚವಾಗಿ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು 750 ರೂಪಾಯಿ ಮತ್ತು ಮಾಸ್ಟರ್ ಡಿಗ್ರಿ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು 1,000 ರೂಪಾಯಿಗಳನ್ನು ಸಾಮಗ್ರಿ ವೆಚ್ಚವಾಗಿ ಸರ್ಕಾರ ಕೊಡುತ್ತೆ. ಇದು ಸರ್ಕಾರಿ ಕಾಲೇಜಿನ ಒಂದು ವಿಶೇಷವಾದಂತಹ ಒಂದು ಇನ್ಸೆಂಟಿವ್ಸ್ ಅಂತ ಹೇಳಬಹುದು. ಅದಲ್ಲದೆ ನಮ್ಮ ಈ ಬಾರಿ ಕರ್ನಾಟಕ ಸರ್ಕಾರ ಆಯವ್ಯ ಘೋಷಣೆಯಲ್ಲಿ ಈ ಕಾಲೇಜಿಗೆ ಒಂದು ಒಳ್ಳೆ ಗ್ಯಾಲರಿಯನ್ನ ನಿರ್ಮಾಣದ ಅವಶ್ಯಕತೆ ಇದೆ ಅಂತ ಹೇಳಿ, ಮತ್ತು ಒಂದು ಒಳ್ಳೆ ಆಡಿಟೋರಿಯಂ ಅನ್ನ ಮಾಡಬೇಕು, ಅದರ ಅವಶ್ಯಕತೆ ಇದೆ. ಅದೇ ರೀತಿ ಕ್ಯಾಂಪಸ್ ನಲ್ಲಿರುವಂತಹ ಏನು ಶಿಲ್ಪ ಇದೆ, ಇವುಗಳನ್ನ ಒಂದು ಸುಂದರವಾದಂತಹ ರೀತಿಯಲ್ಲಿ ಅದನ್ನು ಪ್ರದರ್ಶನ ಮಾಡಬೇಕು ಅಂತೇಳಿ ಒಂದು ಶಿಲ್ಪವನ್ನ ನಿರ್ಮಾಣ ಮಾಡೋದಕ್ಕೆ ಈ ಬಾರಿ ಆಯವ್ಯದಲ್ಲಿ ನಮಗೆ 2 ಕೋಟಿ ಅನುದಾನವನ್ನ ಘೋಷಣೆ ಮಾಡಿದೆ. ಸೊ ಈ ರೀತಿಯ ಒಂದು ಘೋಷಣೆ ಮತ್ತು ಸರ್ಕಾರದ ಪ್ರೋತ್ಸಾಹದ ಹಿನ್ನೆಲೆಯಲ್ಲಿ ನಾವು ಕಾವಾ ಕಾಲೇಜನ್ನು ಇನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಕಾವಾ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂತಹ ವಿದ್ಯಾರ್ಥಿಗಳು ಈಗಾಗಲೇ ಹೇಳಿದಾಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಖ್ಯಾತಿಯನ್ನು ಹೊಂದಿದ್ದಾರೆ, ಪ್ರಾವೀಣ್ಯತೆಯನ್ನು ಹೊಂದಿದ್ದಾರೆ. ಮತ್ತು ನಮ್ಮ ಕಾಲೇಜು ಕಲೆಯನ್ನು ಇಷ್ಟಪಟ್ಟು ಕಲಿಯೋದಕ್ಕೆ ಮತ್ತು ಆ ಒಂದು ಕ್ಷೇತ್ರದಲ್ಲಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳೋದಕ್ಕೆ ಸೂಕ್ತವಾದಂತಹ ಕಾಲೇಜು ಅಂತ ನಾನು ಭಾವಿಸ್ತೇನೆ.
1: ಈಗ ಈ ಕಾಲೇಜ್ಗೆ ನಾನಾ ಕಡೆಯಿಂದ, ರಾಜ್ಯದ ನಾನಾ ಕಡೆಯಿಂದ ವಿದ್ಯಾರ್ಥಿಗಳು ಬರ್ತಾರೆ, ಕೋರ್ಸ್ ಅನ್ನ ಮಾಡಿಕೊಂಡು ಭವಿಷ್ಯವನ್ನ ರೂಪಿಸ್ಕೊಳ್ಬೇಕು ಅಂತೇಳಿ. ಈಗ ಅವ್ರಿಗೆ ಹಾಸ್ಟೆಲ್ ಸೌಲಭ್ಯಗಳು ಅಥವಾ ಅವ್ರು ಉಳ್ಕೊಳ್ಳೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡಲಾಗಿದೆಯಾ ಅಥವಾ ಮಾಡುವಂತ ಆಲೋಚನೆ ಇದೆಯಾ, ಏನು ಸರ್?
2: ಇನ್ಫ್ಯಾಕ್ಟ್ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅಂತೇಳಿ ಪ್ರತ್ಯೇಕವಾಗಿರುವಂತಹ ಯಾವುದೇ ವ್ಯವಸ್ಥೆ ಇಲ್ಲ. ಆದರೆ ಸರ್ಕಾರದ ಹಾಸ್ಟೆಲ್ಗಳಲ್ಲಿ ಅಂದರೆ OBC ಹಾಸ್ಟೆಲ್ ಇದೆ ಮತ್ತು SC/ST ಹಾಸ್ಟೆಲ್ಗಳಿದೆ. ಸೊ ಇವುಗಳ ಹಾಸ್ಟೆಲ್ಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅಕಾಮಡೇಷನ್ ಕೊಡೋದಕ್ಕೆ ಅವಕಾಶ ಇದೆ, ಮತ್ತು ಕೆಲವು ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ ಕೂಡ. ಸೊ ಬೇರೆ ಭಾಗದಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಈ ಹಾಸ್ಟೆಲ್ನಲ್ಲಿ ಅವರಿಗೆ ವಸತಿಗೆ ಅವಕಾಶ ಇದೆ.
1: ನಿರ್ಮಲ ಮಠಪತಿಯವರೇ, ತಾವು ಹೇಳಿ, ಈಗಾಗಲೇ ಈ ಕಾಲೇಜಿನ ಕೋರ್ಸ್ಗಳನ್ನು ಅಭ್ಯಾಸ ಮಾಡಲಿಕ್ಕೋಸ್ಕರ ಅರ್ಜಿ ಸಲ್ಲಿಸೋದಕ್ಕೆ ಶುರುವಾಗಿದೆ ಆ ಪ್ರಕ್ರಿಯೆ. ಈಗ ಈ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂಥವರು ತಾವು ಕೂಡ ಅರ್ಜಿ ಸಲ್ಲಿಸಬೇಕು ಅಂತ ಅನ್ನೋದಾದ್ರೆ ಯಾವ ವೆಬ್ಸೈಟ್ ವಿಳಾಸಕ್ಕೆ ಅವರು ಪ್ರವೇಶವನ್ನ ಮಾಡಬೇಕು, ಏನೇನೆಲ್ಲ ಅವರು ಆ ಕ್ರಮಗಳನ್ನ ವಹಿಸಬೇಕು, ಅದ್ರ ಬಗ್ಗೆ ಒಂದಷ್ಟು ಹೇಳಿ.
3: ನಮಸ್ಕಾರ ಕೇಳುಗರೆ. ನಮ್ದು ಮೈಸೂರು ವಿಶ್ವವಿದ್ಯಾಲಯದಿಂದ ಶಾಶ್ವತ ಸಂಯೋಜನೆಯನ್ನ ಪಡೆದಿರುವಂತಹ ಕಾಲೇಜ್ ಆಗಿರೋದ್ರಿಂದ ಮೈಸೂರು ವಿಶ್ವವಿದ್ಯಾಲಯದಿಂದ ದೃಢೀಕರಿಸಲ್ಪಟ್ಟಿರುವಂತ ಆನ್ಲೈನ್ ಲಿಂಕ್ ಏನಿದೆ, UCMS.Karnataka.gov.in, ಈ ಮೂಲಕ ಅರ್ಜಿಯನ್ನ ನೀವು ಸಲ್ಲಿಸಬಹುದು. ನೋಡಿ, ತಮ್ಮ ಗಮನಕ್ಕಾಗಿ ಮತ್ತೊಂದ್ಸರ್ತಿ ನಾನು ವೆಬ್ಸೈಟ್ ವಿಳಾಸವನ್ನ ಇಲ್ಲಿ ಹೇಳ್ತಾ ಇದ್ದೀನಿ. UCMS.Karnataka.gov.in ಈ ಒಂದು ವೆಬ್ಸೈಟ್ ಲಿಂಕ್ ಮೂಲಕ ನೀವು ನಮ್ಮ ಕಾಲೇಜಿಗೆ ಪ್ರವೇಶವನ್ನ ಬಯಸಿದ್ದೆ ಆದಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ನೀವು ಅರ್ಜಿ ಸಲ್ಲಿಸಿದ ತಕ್ಷಣ ನಿಮಗೆ ಪ್ರವೇಶಾತಿ ದೊರಕುತ್ತೆ ಅಂತ ಅಲ್ಲ, ನೀವು ಅರ್ಜಿ ಸಲ್ಲಿಸಿದ ಮೇಲೆ ನಾವು ಒಂದು ಕಲಾಭಿರುಚಿ ಪರೀಕ್ಷೆ ಅಂತ ಮಾಡ್ತೀವಿ, ಒಂದು ಎಂಟ್ರೆನ್ಸ್ ಟೆಸ್ಟ್ ಅಂತ ಮಾಡ್ತೀವಿ. ಆ ಟೆಸ್ಟ್ನಲ್ಲಿ ನೀವು ಪಾಸ್ ಆಗಬೇಕಾಗುತ್ತೆ. ಒಂದು, ಇಲ್ಲಿ ಕೌಶಲ್ಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಕೋರ್ಸ್ಗಳು ಅಂದ್ರೆ ಕಲೆಗೆ ಸಂಬಂಧಪಟ್ಟಂತ ಕೋರ್ಸ್ಗಳು ಇರೋದ್ರಿಂದ ನಿಮಗೆ ಆಸಕ್ತಿ ಇದೆಯಾ ಇಲ್ವಾ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಹಾಗಾಗಿ ಒಂದು ಡ್ರಾಯಿಂಗ್ ಟೆಸ್ಟ್ ಅನ್ನ ಮಾಡ್ತೇವೆ, ಜನರಲ್ ನಾಲೆಜ್ ಟೆಸ್ಟ್ ಅನ್ನ ಮಾಡ್ತೇವೆ. ಆ ಟೆಸ್ಟ್ ಅಲ್ಲಿ ತೆರೆಗಡೆ ಆದಂತ ವಿದ್ಯಾರ್ಥಿಗಳಿಗೆ ಸಂದರ್ಶನವನ್ನ ಕೂಡ ಮಾಡ್ತೇವೆ. ಆ ಸಂದರ್ಶನದಲ್ಲೂ ಕೂಡ ಪಾಸ್ ಆದ್ಮೇಲೆ ಇಲ್ಲಿ ಪ್ರವೇಶವನ್ನ ಅವ್ರು ಪಡ್ಕೋತಾರೆ. ಹೀಗೆ ಪ್ರವೇಶವನ್ನ ಪಡ್ಕೊಳ್ಳುವಂತ ಪೂರ್ವದಲ್ಲಿ ಅವರು ಅಗತ್ಯ ದಾಖಲೆಗಳನ್ನ ನಮ್ಗೆ ಸಲ್ಲಿಸಬೇಕಾಗತ್ತೆ. ಆಮೇಲೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅಂತಂದ್ರೆ, PUC ಅಥವಾ ಇಕ್ವಲೆಂಟ್ PUC ಯಾವುದೇ ಒಂದು ಪರೀಕ್ಷೆಯನ್ನ ಪಾಸ್ ಮಾಡಿರುವಂತಹ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿಗೆ ಪ್ರವೇಶವನ್ನ ತಗೋಬಹುದು.
1: ಅಂದ್ರೆ ಕಡ್ಡಾಯವಾಗಿ ಅವರು PUC ಅನ್ನ ಪಾಸ್
3: ಮಾಡಿರಬೇಕು ಅಥವಾ ಇಕ್ವಲೆಂಟ್ PUC.
1: ಅಂದ್ರೆ ಇದು ವೃತ್ತಿಪರ ಕೋರ್ಸ್ ನ ಹಾಗೆ SLC ಆದವರು ಕೂಡ ತಗೊಳ್ಳುವಂತ ಅವಕಾಶ ಇದೆಯಾ?
3: ಇಲ್ಲ, ಈಗಿನ ವ್ಯವಸ್ಥೆನಲ್ಲಿ ಇಲ್ಲ.
1: PUC ಕಡ್ಡಾಯ.
3: PUC ಕಡ್ಡಾಯ. ಈಗ ಅರ್ಜಿ ಸಲ್ಲಿಸುವಂತವರು ನಮ್ಮಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳಿಗೆ ಸೇರಿದಂತ ಅಭ್ಯರ್ಥಿಗಳು ಜಾರಿಯಲ್ಲಿರುವಂತಹ ಮೀಸಲಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವಂತಹ ಸೂಕ್ತ ಪ್ರಾಧಿಕಾರಗಳಿಂದ ಜಾತಿ ಪ್ರಮಾಣ ಪತ್ರವನ್ನ ಪಡೆದು ಸಲ್ಲಿಸಬೇಕಾಗುತ್ತೆ. ಎಲ್ಲಾ ದಾಖಲೆಗಳ ಪ್ರಮಾಣ ಪತ್ರಗಳನ್ನ ಒಂದು ಗೆಜೆಟೆಡ್ ಆಫೀಸರ್ ಕಡೆಯಿಂದ ದೃಢೀಕರಿಸಬೇಕಾಗುತ್ತೆ. ಮತ್ತೆ ಸಂದರ್ಶನದ ಸಂದರ್ಭದಲ್ಲಿ ಈ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನ ನಮಗೆ ಅವರು ಒದಗಿಸಬೇಕಾಗತ್ತೆ. ಹಾಗೆ ನಮ್ಗೆ ಆಯಾ ವರ್ಷ ಜಾರಿಯಲ್ಲಿರುವಂತಹ ಸರ್ಕಾರದ ಮೀಸಲಾತಿ ನಿಯಮಗಳ ಅನ್ವಯ ನಾವು ಅವರಿಗೆ ಅಡ್ಮಿಷನ್ ಅನ್ನ ಕೊಡ್ತೇವೆ. ನಮ್ದು ಶೈಕ್ಷಣಿಕ ವರ್ಷದ ಕ್ಯಾಲೆಂಡರ್ ಅನ್ನ ನಾವು ಮೈಸೂರು ವಿಶ್ವವಿದ್ಯಾಲಯ ಏನು ಸಿದ್ಧಪಡಿಸಿರುತ್ತೆ ಆ ಪ್ರಕಾರ ನಾವು ಶೈಕ್ಷಣಿಕ ಚಟುವಟಿಕೆಗಳನ್ನ ನಡೆಸೋದಾಗಿರ್ಬಹುದು, ಪರೀಕ್ಷೆಗಳನ್ನ ನಡೆಸೋದಾಗಿರ್ಬಹುದು, ಮತ್ತೆ ಪ್ರಾಕ್ಟಿಕಲ್ C1 C2 C3 ಅಂತ ನಾವೇನ್ ಹೇಳ್ತೀವಿ ಅದನ್ನ ನಡೆಸುವಂತದ್ದಾಗಿರ್ಬಹುದು, ಎಲ್ಲವೂ ಮೈಸೂರು ವಿಶ್ವವಿದ್ಯಾನಿಲಯ ನಿಗದಿಪಡಿಸಿರುವಂತಹ ಕ್ಯಾಲೆಂಡರ್ ಅನ್ನ ನಾವು ಅನುಸರಿಸುತ್ತೇವೆ.
1: ಈಗ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕಬೇಕು ಅಂತ ತಾವು ಹೇಳ್ತಾ ಇದ್ದೀರಿ. ಈಗ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ನಾನು ಕೂಡ ಈ ಕೋರ್ಸ್ ಅನ್ನ ಮಾಡಬೇಕು ಅನ್ನುವಂತ ಉತ್ತೇಜಿತರಾದಾಗ ಅವರು ಆನ್ಲೈನ್ ವ್ಯವಸ್ಥೆ ಅವ್ರಿಗೆ ಇರೋದಿಲ್ಲ, ವೆಬ್ಸೈಟ್ ವ್ಯವಸ್ಥೆ ಅವರಿಗೆ ಅನುಕೂಲ ಆಗಿರೋದಿಲ್ಲ, ಅಂತವ್ರೇನಾದ್ರೂ ನೇರವಾಗಿ ತಮ್ಮ ಕಾವಾ ಕಾಲೇಜಿಗೆ ಬಂದ್ರೆ ಏನಾದ್ರೂ ಸಹಾಯವನ್ನ ಮಾಡ್ತೀರಾ ಅಥವಾ ಅರ್ಜಿಯನ್ನ ಹಾಕ್ಲಿಕ್ಕೆ ಅನುಕೂಲವನ್ನು?
3: ಖಂಡಿತ, ನಮ್ಮ ಕಾಲೇಜಿಗೆ ಬಂದ್ರೆ ಅಂತವ್ರಿಗೆ ನಾವು ಗೈಡ್ ಮಾಡ್ತೇವೆ, ಹಾಗೆ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿ ಆ ವ್ಯವಸ್ಥೆ ನಾವು ಮಾಡ್ತೇವೆ.
1: ಕಿರಣ್ ಆದಿತ್ಯ ಅವರೇ, ತಾವು ಕಾವಾ ಕಾಲೇಜಿನ ಹಳೆಯ ವಿದ್ಯಾರ್ಥಿ, ಸ್ವತಂತ್ರವಾಗಿ ತಮ್ಮ ಬದುಕನ್ನ ರೂಪಿಸಿಕೊಂಡಂತವರು, ಅಲ್ಲಿ ಫ್ಯಾಷನ್ ಅಂಡ್ ಅಡ್ವರ್ಟೈಸಿಂಗ್ ಫೋಟೋಗ್ರಾಫಿನಲ್ಲಿ ಪದವಿಯನ್ನ ಪಡ್ಕೊಂಡಿರುವಂತವರು, ಈಗ ಕಾವಾ ಕಾಲೇಜು ನೀವು ನೋಡ್ತಾ ಇದ್ದಾಗ್ಲೇನೆ ಒಂದಷ್ಟು ಪ್ರವರ್ಧಮಾನಕ್ಕೆ ಬರ್ತಾ ಇದೆ, ತಾವು ಮಾಡಿರುವಂತ ಈ ಕೋರ್ಸ್ ತಮ್ಮ ಬದುಕಿಗೆ ಯಾವ ರೀತಿ ಆಸರೆ ಆಯಿತು, ಹೇಗೆ ಬದುಕನ್ನ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ತಮಗೆ?
4: ಎಲ್ಲರಿಗೂ ನಮಸ್ಕಾರ. ಆಕ್ಚುಲಿ ನಾನು ಈ ಕೋರ್ಸ್ 1986 ಅಲ್ಲಿ ಸೇರಿದ್ದು, ನಾನು ಪಾಸ್ ಔಟ್ ಆಗಿದ್ದು 1991. ಈ ಕೋರ್ಸ್ ಅಲ್ಲಿ ಏನಾಗಿದೆ ಅಂದ್ರೆ, ನಾವು ಏನ್ ವಿಜುವಲ್ ಆರ್ಟ್ ಕಲಿತೀವಿ, ಸೊ ಇದು ಫಂಡಮೆಂಟಲ್ ಫಾರ್ ಎನಿ ಕರಿಯರ್. ಈಗ ನಾವು ದೃಶ್ಯಕಲೆ ಇರಬಹುದು ಅಥವಾ ಫೋಟೋಗ್ರಫಿ ಇರಬಹುದು, ಇವೆಲ್ಲವೂ ಒಂದು ವೃತ್ತಿಗೆ ಬೇಕಾದ್ರೆ BFA ಫಸ್ಟ್ ಪ್ರಿಫರೆನ್ಸ್. ಈಗ ನಾವು ನೋಡ್ತಾ ಇರೋ ಅಡ್ವರ್ಟೈಸಿಂಗ್ ಏಜೆನ್ಸಿ ಆಗಿರ್ಬೋದು ಅಥವಾ ಫಿಲ್ಮ್ ಫೀಲ್ಡ್ ಇರ್ಬೋದು, ಆರ್ಟ್ ಇರ್ಬೋದು, ಎಲ್ಲೇ ಹೋದ್ರೂ ಈ ಒಂದು ಬೇಸಿಕ್ ಫೌಂಡೇಶನ್ ಅಲ್ಲಿ ನಾವೇನ್ ಕಲಿತೀವಿ, ಚಿತ್ರಕಲೆ, ಡ್ರಾಯಿಂಗ್, ಪೇಂಟಿಂಗ್, ಇವೆಲ್ಲವುದ್ರಿಂದನು ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಇಟ್ಸ್ ಮೋಸ್ಟ್ ಎಫೆಕ್ಟೆಡ್. ಯಾರು ಆಯೋಜಿತರು ಇರ್ತಾರೆ ಅದೇ ಪ್ರಿಫರ್ ಫೈನ್ ಆರ್ಟ್ಸ್, ಯಾರು ಓದಿದ್ದಾರೆ ಅವ್ರ ಕೆಲಸ ಯಾವಾಗ್ಲೂ ಚೆನ್ನಾಗಿರುತ್ತೆ ಅಂತ. ನಾನು ಇದನ್ನು ಮುಗಿಸಿ ಆಡ್ ಏಜೆನ್ಸಿಗೆ ಹೋಗಿ ಅಲ್ಲೊಂದು ಆಲ್ಮೋಸ್ಟ್ ಒಂದು 10 ಇಯರ್ಸ್ ನಾನು ವರ್ಕ್ ಮಾಡಿದೆ. ಅದಾದ್ಮೇಲೆ ನನಗೆ ಅದೇ ರೀತಿ ಕಮ್ಯುನಿಕೇಶನ್ ಕಲ್ತ್ಕೋಬೇಕಾಗತ್ತೆ, ಬರೀ ಟೆಕ್ನಿಕಲ್ ಕೋರ್ಸ್ ಅಥವಾ ಡ್ರಾಯಿಂಗ್ ಪೇಂಟಿಂಗ್ ಜೊತೆಗೆ ಇವತ್ತಿನ ವರ್ತಮಾನಕ್ಕೆ ಇಂಟರ್ನೆಟ್ ಅವೇರ್ನೆಸ್ ಬೇಕಾಗತ್ತೆ. ಇವತ್ತು ಕಲಿಯೋದು ಬಹಳ ಸುಲಭ ಇದೆ, ಯೂಟ್ಯೂಬ್ ಇದೆ, ನಮ್ಗೆ ಏನೇ ವಿಷಯದಲ್ಲಿ ಜಾಸ್ತಿ ಇನ್ಫಾರ್ಮೇಶನ್ ಬೇಕಂದ್ರೆ ಅದ್ರಲ್ಲಿ ಹೋಗಿ ಕಲ್ತ್ಕೋಬಹುದು, ಎಕ್ಸ್ಪೆರಿಮೆಂಟ್ ಮಾಡಬಹುದು. ಮತ್ತೆ ಫಿಲ್ಮ್ ಫೋಟೋಗ್ರಫಿಗೂ ಇವತ್ತಿಗೂ ಅಟ್ಲೀಸ್ಟ್ ಫಿಲ್ಮ್ ಫೋಟೋಗ್ರಫಿ ಟೈಮಲ್ಲಿ ನಾವು ಫಿಲ್ಮ್ ಪರ್ಚೇಸ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕಿಂತ ಇವತ್ತು ಎಲ್ಲವೂ ಡಿಜಿಟಲೀಕರಣ ಆಗಿರೋದ್ರಿಂದ ಎಲ್ಲವೂ ನಿಮ್ಮ ಕೈಯಲ್ಲೇ ಇದೆ, ನೀವು ಎಷ್ಟು ಟೈಮ್ ಬೇಕಿದ್ರು ಸ್ಪೆಂಡ್ ಮಾಡಿ ಕಲಿಬಹುದು. ಪ್ಲಸ್ ಇವತ್ತಿನ ಆಧುನಿಕ ಏನ್ ನಾವು ಇ-ಕಾಮರ್ಸ್ ಅಂತ ಹೇಳ್ತೀವಿ, ಆನ್ಲೈನ್ ಇರ್ಬೋದು, ಇವತ್ತೇನೇ ಪ್ರಾಡಕ್ಟ್ ನಾವೇನ್ ಆನ್ಲೈನ್ ಅಲ್ಲಿ ನೋಡ್ತೀವಿ, ಫೋಟೋಗ್ರಫಿ ಇವತ್ತು ವೆರಿ ಬಿಗ್ ಬಿಸ್ನೆಸ್. ಅಂದ್ರೆ ಫೋಟೋಗ್ರಫಿ ಇಲ್ಲದೆ ಏನು ಮಾಡ್ಲಿಕ್ಕೆ ಆಗಲ್ಲ. ಇವತ್ತು ನಿಮ್ಮ ಹತ್ರ ಪ್ರಾಡಕ್ಟ್ ಇದ್ರೂ ಕೂಡ ಒಬ್ಬ ಒಳ್ಳೆ ಛಾಯಾಚಿತ್ರ ಗ್ರಾಹಕ ಫೋಟೋ ತೆಗೆದು ಅದನ್ನ ಅಪ್ಲೋಡ್ ಮಾಡಿದ್ರೆ ಮಾತ್ರನೇ ಗ್ರಾಹಕರು ನೋಡ್ಬೋದು ಹೇಗಿದೆ ಏನು ಅನ್ನೋದು. ಸೊ ಇವತ್ತು ನೋಡಿದ್ರೆ ಫೋಟೋಗ್ರಫಿ ಇಸ್ ಅ ವೆರಿ ಸೀರಿಯಸ್ ಬಿಸ್ನೆಸ್.
1: ಅಂದ್ರೆ ಇಲ್ಲಿರುವಂತಹ ಕೋರ್ಸ್ಗಳಲ್ಲಿ ಯಾವ್ದಾದ್ರು ಒಂದನ್ನ ಮಾಡ್ಕೊಂಡ್ರೆ ಭವಿಷ್ಯವನ್ನ ಕಟ್ಕೊಳ್ಬಹುದು ಅನ್ನುವಂತ ಭರವಸೆಯನ್ನ ತಾವು?
4: ಹೌದು, ಇಲ್ಲಿರೋ ಎಲ್ಲಾ ಕೋರ್ಸಲ್ಲೂ ಮಾಡ್ಕೋಬಹುದು. ಯಾಕೆಂದ್ರೆ ಇವಾಗ ನಾವು ಸ್ಕಲ್ಪ್ಚರ್ ಫಾರ್ ಎಕ್ಸಾಂಪಲ್ ತಗೊಂಡ್ರೆ ಇವತ್ತೊಂದಿನ ತುಂಬಾ ವೈಭವೀಕರಣ ಮನೆಗಳನ್ನ ಕಟ್ತಾರೆ, ಸ್ಟೇಡಿಯಂನ ಕಟ್ತಾರೆ, ಅವ್ರೆಲ್ಲರಿಗೂ ಆರ್ಟ್ ಅನ್ನೋದು ಇದ್ದೇ ಇರುತ್ತೆ. ಸೊ ಇದು ಓನ್ಲಿ ಫಾರ್ ಕಮರ್ಷಿಯಲ್ ಬರೋದು ಹೆಚ್ಚಿಲ್ದೇನೆ, ಸೊ ಅವ್ರ ಕಲೆನ ಎಲ್ಲಿ ಬೇಕಾದ್ರೂ ಡಿಸ್ಪ್ಲೇ ಮಾಡಬಹುದು. ಈಗ ಹೋಟೆಲ್ಸ್ ಇರ್ಬೋದು, ರಿಸಾರ್ಟ್ಸ್ ಇರ್ಬೋದು, ಅಲ್ಲೆಲ್ಲವೂ ಕಲೆಗಳಿಗೆ ಬಹಳ ಪ್ರಾಮುಖ್ಯತೆ ಇದೆ, ಹಾಗೆ ಟ್ಯಾಲೆಂಟು ಇದೆ. ಪ್ಲಸ್ ಇನ್ನೊಂದು ನಾನು ಏನ್ ಹೇಳ್ತೀನಿ ಅಂದ್ರೆ, ಇವತ್ತು ಸ್ವಂತವಾಗಿ ಏನ್ ಬೇಕಾದ್ರೂ ಮಾಡಬಹುದು ಅನ್ಲಿಕ್ಕೆ ನಮ್ಮ ಕಲೆನ ನಾವೇ ಪ್ರದರ್ಶನ ಮಾಡಿ ನಾವೇ ಹಣ ಗಳಿಸುವಂತ ಅವಕಾಶಗಳು ಜಾಸ್ತಿ ಇದೆ. ನೀವು ಯಾರು ಮೀಡಿಯೇಟರೇ ಬೇಕಾಗಿಲ್ಲ. ಈಗ ನಾವು ಒಳ್ಳೆ ಕಲೆ ಇದೆ ನಿಮ್ಮಲ್ಲಿ ಅಂತಂದ್ರೆ ನೀವು ಅದನ್ನೇ ಒಂದು ವೆಬ್ಸೈಟ್ ಓಪನ್ ಮಾಡಿ ಅದರದ್ದು ಫೋಟೋಗ್ರಾಫ್ ಮಾಡಿ ಎಲ್ಲರಿಗೂ ಕಾಣುವಾಗಿಟ್ಟು ಅದಕ್ಕೆ ಬೇಕಾದ ಇನ್ಫಾರ್ಮೇಶನ್ ಕೊಟ್ಟು ನೀವೇ ಡೈರೆಕ್ಟ್ ಗ್ರಾಹಕರಿಗೆ ಮಾರುವಂತ ಅವಕಾಶಗಳು ಜಾಸ್ತಿ ಇದೆ. ಬಟ್ ಅದನ್ನ ಬೆಳೆಸ್ಕೋಬೇಕು. ಮಾರ್ಕೆಟಿಂಗ್ ಸ್ಕಿಲ್ಸ್ ಓದೋದ್ರ ಜೊತೆಲಿದ್ರೆ ನಿಮಗೆ ನೀವೇ ಮಾಡ್ಕೋಬಹುದು, ನಿಮಗೆ ಯಾರು ಮೀಡಿಯೇಟರ್ ಬೇಕಾಗಿಲ್ಲ.
1: ಒಂದು ಮಾರ್ಕೆಟಿಂಗ್ ಕ್ಷೇತ್ರ ಬಹಳ ಸ್ಪರ್ಧಾತ್ಮಕವಾಗಿರುವಂತ ಕ್ಷೇತ್ರ.
4: ಹೌದು,
1: ಅದರಿಂದ ನಮ್ಮ ಒಂದು ಕೌಶಲ್ಯ ಎಷ್ಟರ ಮಟ್ಟಿಗೆ ಇರುತ್ತೋ ಅಷ್ಟರ ಮಟ್ಟಿಗೆ ನಾವು ಪ್ರವರ್ಧಮಾನ ಬರಲಿಕ್ಕೆ ಸಾಧ್ಯ. ಫೋಟೋಗ್ರಫಿ ಅನ್ನುವಂಥದ್ದು ಒಂದೊಂದು ವಿಶಿಷ್ಟವಾದಂತಹ ಕಲೆ. ಆ ಫೋಟೋಗ್ರಫಿ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವಂತಹ ಹಲವಾರು

0: ಯರನ್ನು ನಾವು ಈ ಕ್ಷಣದಲ್ಲಿ ನೆನಪಿಸ್ಕೊಳ್ಳಬಹುದು. ಈ ಫೋಟೋಗ್ರಫಿ ಅನ್ನುವಂಥದ್ದು ಕಾವ್ಯದಲ್ಲಿ ಮಾತ್ರ ಹೇಳ್ಕೊಳ್ಳಾಗುತ್ತಾ ಅಥವಾ ಬೇರೆ ಇನ್ನೆಲ್ಲಾದರೂ ಅದಕ್ಕೆ ಅವಕಾಶಗಳಿವೆ?
1: ಹೌದು, ಕಾವ್ಯದಲ್ಲಿ ಮಾತ್ರನೇ ಫೋಟೋಗ್ರಫಿ ಅಂಡ್ ಫೋಟೋ ಜರ್ನಲಿಸಂ ಏಷ್ಯಾದಲ್ಲೇ ಮೊದಲ ಕಾಲೇಜು. ಈಗಿರೋ ಪತ್ರಿಕೋದ್ಯಮದಲ್ಲಿರೋ ಅಷ್ಟು ಅಟ್ಲೀಸ್ಟ್ ಒಂದು 60-70% ಫೋಟೋಗ್ರಾಫರ್ಸ್ ನಮ್ಮ ಕಾವ್ಯದಿಂದ ಬಂದವರೇನೆ. ಸ್ಪೋರ್ಟ್ಸ್ ಫೋಟೋಗ್ರಫಿ ಆಗಿರ್ಬೋದು, ವೈಲ್ಡ್ ಲೈಫ್ ಫೋಟೋಗ್ರಫಿ ಆಗಿರ್ಬೋದು, ಪ್ಲಸ್ ಅಡ್ವರ್ಟೈಸಿಂಗ್ ಫೋಟೋಗ್ರಫಿ ಆಗಿರ್ಬೋದು. ಸೊ ಹಾಗಾಗಿ ಈಗ ಶಿಕ್ಷಣ ಇಲ್ಲಿ 5 ಇಯರ್ಸ್ ನಾವೇನು ಕಲಿತೀವಿ ಅದೇ ಹೆಚ್ಚು ಇನ್ಫಾರ್ಮೇಶನ್ ಕೊಡುತ್ತೆ. ಬೇರೆ ಯಾವ ಕಾಲೇಜಲ್ಲೂ ಈ ಒಂದು ಅವಕಾಶ ಇಲ್ಲ.
0: ನೀವು ಯಾವ ಫೋಟೋಗ್ರಫಿಯಲ್ಲಿ ಹೆಚ್ಚು ಆಸಕ್ತಿಯನ್ನ ತಳೆದ್ರಿ? ಈಗ ಅಡ್ವರ್ಟೈಸ್ಮೆಂಟಿಂಗ್ ಅಲ್ಲಿ ಇದ್ರಿ, ಮತ್ತೆ ಈಗ ನೀವು ವೈಲ್ಡ್ ಫೋಟೋಗ್ರಫಿ ಅಂತ ಹೇಳಿದ್ರಿ, ಸಿನಿಮಾಟೋಗ್ರಫಿ.
1: ನನಗೆ ಹೆಚ್ಚು ಅಡ್ವರ್ಟೈಸಿಂಗ್ ಅಂಡ್ ಫ್ಯಾಷನ್ ಫೋಟೋಗ್ರಫಿ, ರೂಪದರ್ಶಿ ಅವರದು ಎಸ್ಪೆಷಲಿ ಸಾರೀಸ್, ಜ್ಯುವೆಲ್ರಿ, ಫ್ಯಾಷನ್, ಅಡ್ವರ್ಟೈಸಿಂಗ್ ಮೇನ್ಲಿ.
0: ವಿಜಯರಾವ್ ಅವರೇ, ಈಗ ಕಾಲ ಬಹಳ ವೇಗವಾಗಿ ಬೆಳೀತಾ ಇದೆ, ಅದರಲ್ಲೂ ಟೆಕ್ನಾಲಜಿ ಕ್ಷೇತ್ರದಲ್ಲಂತೂ ಆ ವೇಗವನ್ನು ನಾವು ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಟೀಚಿಂಗ್ ಮೆಥಡಾಲಜಿ ಅನ್ನುವಂಥದ್ದು ಕೂಡ ಬದಲಾಗ್ತಾನೇ ಇರ್ತದೆ. ನಿಮ್ಮ ಆ ಟೀಚಿಂಗ್ ಮೆಥಡಾಲಜಿ ಹೇಗಿತ್ತು ಮತ್ತೆ ಈಗಿನ ಮೆಥಡಾಲಜಿ ಬಗ್ಗೆ ತಮಗೆ ಏನ್ ಅನ್ಸುತ್ತೆ?
2: ಈ ಫೀಲ್ಡ್ ಒಳಗೆ ಈ ಟೆಕ್ನಿಕಲ್ ಆಸ್ಪೆಕ್ಟ್ಸ್ಗಿಂತ ಈ ಕಲ್ಪನೆ ಅನ್ನೋದು ಬಹಳ ಮುಖ್ಯ. ಇಮ್ಯಾಜಿನೇಷನ್, ಈ ಕ್ರಿಯೇಟಿವ್ ಸೆನ್ಸಿಬಿಲಿಟಿನ ಅದನ್ನ ಹೆಚ್ಚು ಮಾಡಬೇಕು ವಿದ್ಯಾರ್ಥಿಗಳಲ್ಲಿ. ಉಳಿದಂತೆ ಸ್ಕಿಲ್ಲು, ಕ್ರಾಫ್ಟು, ಆಮೇಲೆ ಟೆಕ್ನಿಕಲ್, ಇವನ್ನ ಬಹಳ ವೇಗವಾಗಿ ಕಲ್ಕೋಬಹುದು. ವಿದ್ಯಾರ್ಥಿಗಳಲ್ಲಿ ಕಲ್ಪನಾ ಶಕ್ತಿ ಇತ್ತು ಅಂದರೆ ಮಾತ್ರ ಈ ಕೋರ್ಸ್ ಉಪಯೋಗ ಆಗ್ತದೆ. ಅವರಲ್ಲಿ ಮೊದಲು ಕ್ರಿಯೇಟಿವ್ ಸೆನ್ಸಿಬಿಲಿಟಿ ಇರಬೇಕು. ಯಾಕಂದ್ರೆ ಮೊದಲು ಇದಕ್ಕಿಂತ ಮೊದಲು CTI ದೊಳಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅಂತ ಇತ್ತು, ಅವು ಜಾಬ್ ಓರಿಯೆಂಟೆಡ್ಡೇ ಆಗಿದ್ದವು ಡೈರೆಕ್ಟಾಗಿ. ಯಾವಾಗ ಇದನ್ನು ನಮ್ಮ ಆರ್ಟನ್ನು ಇಂಟರ್ನ್ಯಾಷನಲ್ ಲೆವೆಲ್ಲೊಳಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನುವಂಥದ್ದು ಏನು ಬೆಳೀತು, ಆಗ ಇಲ್ಲಿ ಆರ್ಟ್ ಆ್ಯಂಡ್ ಐಡಿಯಾಸ್ ಬಹಳ ಮುಖ್ಯ. ಅದು ಸ್ಕಿಲ್ ಇಟ್ ಈಸ್ ಅವೈಲೇಬಲ್ ಆಲ್ ದ ಮಾರ್ಕೆಟ್ ನೊಳಗೆ ಸ್ಕಿಲ್ ಅವೈಲೇಬಲ್ ಇದಾವೆ. ರೆಂಟ್ ಮೇಲೆ ಸಿಗ್ತಾರೆ ಜನ ಆರ್ಟಿಸ್ಟ್ಗಳು, ಆದರೆ ಕಲ್ಪನೆ ನೀವು ರೆಂಟ್ ಮೇಲೆ ತಗೊಳಕ್ಕಾಗೋದಿಲ್ಲ.
0: ಖಂಡಿತ.
2: ಅದಕ್ಕೆ ಇಲ್ಲಿ ನಾವು ಕಲಾವಿದರನ್ನ ಕಾಬದೊಳಗೆ ವಿದ್ಯಾರ್ಥಿಗಳಲ್ಲಿ ಕಲ್ಪನೆ ಅನ್ನುವಂಥ ಶಕ್ತಿಯನ್ನು ಬೆಳೆಸ್ತೀವಿ. ಕಲ್ಪನೆ ಅಂದ್ರೆ ಆರ್ಟ್, ಆರ್ಟ್ ಅಂದ್ರೆ ಕಲ್ಪನೆ. ಇಮ್ಯಾಜಿನೇಷನ್ ಬಿಟ್ಟು ಆರ್ಟ್ ಇಲ್ಲ. ಅದರ ಸಲುವಾಗಿ ನಮ್ಮ ಹತ್ರ ಎಲ್ಲಾ ಡಿಪಾರ್ಟ್ಮೆಂಟ್ದೊಳಗೆ, ಇನ್ನು ಫೋಟೋಗ್ರಫಿ ಒಳಗೂ ಅಷ್ಟೇ, ಫೋಟೋಗ್ರಫಿ ಆಸ್ ಎ ಮೀಡಿಯಾ ಆಫ್ ಕ್ರಿಯೇಟಿವ್ ಆರ್ಟ್ಗೆ ಅಂತ ಉಪಯೋಗಿಸ್ಕೊಂಡಿದ್ದು ಮೊದಲು, ಆಮೇಲೆ ಜರ್ನಲಿಸಮ್ ಆ್ಯಡ್ ಆಯ್ತು ಅದಕ್ಕೆ. ಈಗ ಎಲ್ಲ ಡಿಪಾರ್ಟ್ಮೆಂಟ್ದೊಳಗೂ ನಮ್ಮ ಹತ್ರ ಅಲ್ಲಿ ಕಾವ್ಯದೊಳಗಿದ್ದು ಇದನ್ನು ಸೆಲೆಬಸ್ ತೆಗೆದು ನೋಡಿದ್ರೆ ಅದು ಗುಡ್ ಓಲ್ಡ್ ಸೆಲೆಬಸ್. ಈಗ ಸಂಗೀತದೊಳಗೆ ಹೇಗೆ ಸ್ವರಗಳು ಮುಖ್ಯನೋ ಅದೇ ರೀತಿಯೊಳಗೆ ಇರುವಂಥ ಇದು ಆರ್ಟ್. ಇಲ್ಲಿ ಒಂದು ಡಿಪಾರ್ಟ್ಮೆಂಟ್ನೊಳಗೆ ಆ ಕ್ರಿಯೇಟಿವ್ ಸೆನ್ಸಿಬಿಲಿಟಿ ಅಪ್ಲೈ ಆಗುತ್ತೆ ಅಂದರೆ ಉಳಿದು ಎಲ್ಲ ಡಿಪಾರ್ಟ್ಮೆಂಟ್ನೊಳಗೂ ಅದು ವರ್ಕೌಟ್ ಆಗ್ತದೆ. ನಮ್ಮ ಈ ಆ ಸೆಲೆಬಸ್ದು ಸ್ಟ್ರಕ್ಚರ್ ಹೆಂಗೆ ಇಟ್ಟಿದ್ದೀವಿ ನಾವು, ಯಾಕಂದ್ರೆ 30 ವರ್ಷದ ಹಿಂದೆ ಮಾಡಿರುವಂಥ ಸ್ಟ್ರಕ್ಚರು, ಮತ್ತು ಕಾವನ್ನು ರಿವೈವ್ ಮಾಡಿದ್ವಿ ಅಲ್ಲ, CTI ರಿವೈವ್ ಮಾಡುವಾಗ ಮಾಡಿದ್ದು ಇದೇ ಉದ್ದೇಶದಿಂದ. ಅವ್ರನ್ನ ಒಂದು ಸಣ್ಣ ಒಬ್ಬ ಸ್ಕಿಲ್ಡ್ ಆರ್ಟಿಸ್ಟ್ ಆಗಿ ಅಲ್ಲ, ಸ್ಕಿಲ್ಡ್ ಲೇಬರ್ ಆಗಿ ಮಾಡುವಂಥದ್ದಲ್ಲ,
0: ಆರ್ಟಿಸ್ಟ್ ಆಗಿ
2: ಮಾಡುವಂಥದ್ದು ಉದ್ದೇಶನೇ ಕಾವತ್ತು. ಆಮೇಲೆ ಜಾಬು ಸಿಗ್ತದೆ ಬಿಡ್ತದೆ. ನಾವು ಒಂದ್ಸಲ ನಾವು ಕಲ್ತ ಮೇಲೆ ಅದನ್ನು ಬೇರೆ ಬೇರೆ ಫೀಲ್ಡ್ದೊಳಗೆ ಉಪಯೋಗಿಸ್ಕೋಬೋದು. ಹೀಗೆ ಸಂಗೀತದೊಳಗೆ ಸಂಗೀತ ಕಲಿಸಿದ ಮೇಲೆ ಅವನು ಸಿನಿಮಾ ಹಾಡೂ ಆಡ್ಬೋದು, ಭಾವಗೀತೆನೂ ಆಡ್ಬೋದು, ಯಾವುದಾದ್ರೂ ಆಡ್ಬೋದು. ಕಾವ್ಯದೊಳಗೆ ಒಂದ್ಸಲ ಆರ್ಟನ್ನು ನಾವು ಕಲಿಸಿದ ಮೇಲೆ ಅವರು ಹೊರಗಡೆ ಹೋದ ಮೇಲೆ ಅದನ್ನು ತಮಗೆ ಯಾವ ರೀತಿ ಬೇಕೋ ಆ ರೀತಿ ಒಳಗೆ ಬಳಕೆ ಮಾಡಿ ಜೀವನ ಮಾಡ್ಬೋದು. ಈ ಸರ್ಕಾರಿ ಜಾಬ್ ಸಿಗ್ತವೆ ಹಾಗೆ ಅದ್ರ ಸಲುವಾಗಿ ಆ ರೀತಿ ಒಳಗೆ ನಾವು ಯಾವುದೇ ಒಂದು ಸಿಲೆಬಸ್ಸನ್ನು ಫ್ರೇಮ್ ಮಾಡಿಲ್ಲ. ಅವರಿಗೆ ಆರ್ಟ್ ಕಲಿಸ್ತೀವಿ, ಆರ್ಟನ್ನು ಅವ್ರ ಮುಂದೆ ಹೇಗೆ ಯೂಸ್ ಮಾಡ್ಕೊಳ್ತಾರೆ, ಅದು ಅದ್ರ ಮುಂದೆ ಬದುಕು ಹೇಗೆ ಮಾಡ್ಕೊಳ್ತಾರೆ ಅಂತ. ಈಗ ನಮ್ಮ ಕಾವ್ಯದ ಹೆಚ್ಚಿನ ವಿದ್ಯಾರ್ಥಿಗಳು ತಮ್ಮ ತಾವೇ ಮಾಡ್ಕೊಳ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಲೆವೆಲ್ ಒಳಗೆ ಕಾವ ಆರ್ಟಿಸ್ಟ್ಗಳನ್ನು ಕೊಟ್ಟಿದ್ದಾರೆ. ಮೈಸೂರೊಳಗೆ ಒಂದು 4-5 ಇಂಟರ್ನ್ಯಾಷನಲ್ ಆರ್ಟಿಸ್ಟ್ಗಳು ಇದ್ದಾರೆ. NS ಹರ್ಷ ಅಂತ ಇದ್ದಾನೆ, ಲಕ್ಷ್ಮೀನಾರಾಯಣ ತಲ್ಲೂರ್ ಅಂತ ಇದ್ದಾನೆ, ಕಾಮತ್ ಇದ್ದಾನೆ, ಬಹಳಷ್ಟು ಜನ ಇದ್ದಾರೆ. ಅವ್ರಿಗೆ ಯಾರಿಗೂ ಜಾಬ್ ಓರಿಯೆಂಟೆಡ್ ಕೋರ್ಸ್ನೊಳಗೆ ಕಲಿಸಿದ್ದಲ್ಲ, ಅವರಿಗೆ ಆರ್ಟ್ ಅನ್ನೋ ಇದ್ರೊಳಗೆ ಕಲ್ತಿದ್ದು. ಇವತ್ತಾದರೂ ಅವರಿಗೆ ಆರ್ಟ್ ಅಂದ್ರೆ ಏನು ಅಂತದ್ದು ಸ್ಪಷ್ಟವಾಗಿದೆ. ಇದು ಹುಡುಗರಿಗೆ ಬಂದಾಗ ಕಾವ ಅಂದ್ರೆ ಒಂದು ಜಾಬ್ ಓರಿಯೆಂಟೆಡ್ ಕೋರ್ಸ್, ನಮ್ಗೆ ಆರ್ಟ್ ಕಲಿಸ್ಬಿಡ್ತಾರೆ, ನಾವು 3 ವರ್ಷ ಆದ್ಮೇಲೆ ಆರ್ಟಿಸ್ಟ್ ಆಗ್ತೀವಿ ಅಂತ ಹಂಗಲ್ಲ. ಆದರೆ ಜಾಬ್ ಸಿಗುತ್ತೆ ಅಂತಲ್ಲ, ನಿಮ್ಮ ಒಳಗೆ ಇರಬೇಕು ಜಾಬ್. ಅದು ವೃತ್ತಿ ಮತ್ತು ಪ್ರವೃತ್ತಿ ಅಂತ ಹೇಳ್ತೀವಲ್ಲ, ಅವೆರಡು ನಿಮ್ಮ ಹತ್ರೊಳಗೆ ಇರಬೇಕು. ವಿದ್ಯಾರ್ಥಿಗಳು ಇಲ್ಲಿ ಜಾಯ್ನ್ ಆಗೋ ಹುಡುಗರಿಗೆ ಅದೊಂದು ಭಾಳ ಭಾಳ ಭಾಳ ಮುಖ್ಯವಾದದ್ದು. ಕಾವಕ್ಕೆ ಹೋಗಿ ಜಾಯ್ನ್ ಆದ ತಕ್ಷಣ ಆರ್ಟಿಸ್ಟ್ ಆಗ್ತೀನಿ ಅಂತಲ್ಲ, ನಾನು ಕಲಾವಿದ ಆಗ್ತೀನಿ ಅನ್ನುವಂಥ ಧೈರ್ಯದ ಮೇಲೆ ಬರಬೇಕು.
0: ಒಳಗೊಬ್ಬ ಕಲಾವಿದ ಇರಬೇಕು, ಆ ಕಲಾವಿದನಿಗೆ ಹಲವು ದಾರಿಗಳನ್ನು ಕಾಲೇಜು ತೋರಿಸ್ಕೊಡ್ತಾ ಹೋಗುತ್ತೆ ನುರಿತ ಅಧ್ಯಾಪಕರ ಮೂಲಕ. ದೇವರಾಜ ಸರ್, ತಾವು ಹೇಳಿ, ಈಗ ವಿಸ್ತಾರವಾದಂಥ ವಿಶಾಲವಾದಂಥ ಒಂದು ಅವಕಾಶ ಕ್ಯಾಂಪಸ್ ವ್ಯವಸ್ಥೆ ಇದೆ, ಇಷ್ಟೆಲ್ಲ ಕೋರ್ಸ್ಗಳು ಇವೆ, ವಿದ್ಯಾರ್ಥಿಗಳು ಹೇಗೆ ಸ್ಪಂದಿಸ್ತಾ ಇದ್ದಾರೆ ಮತ್ತೆ ಹೇಗೆ ಇದನ್ನ ಜನ ಪ್ರತಿಕ್ರಿಯಿಸ್ತಾ ಇದ್ದಾರೆ ಇದರ ಬಗ್ಗೆ?
3: ಜನರ ಪ್ರತಿಕ್ರಿಯೆ ಚೆನ್ನಾಗಿದೆ, ವಿದ್ಯಾರ್ಥಿಗಳ ಪ್ರತಿಕ್ರಿಯೆ ಕೂಡ ಚೆನ್ನಾಗಿದೆ. ಯಾಕೆಂದ್ರೆ ದೇಶದ ವಿವಿಧ ಭಾಗಗಳಿಂದ ಮತ್ತು ನಮ್ಮ ರಾಜ್ಯದ ಪಕ್ಕದ ರಾಜ್ಯಗಳಿಂದ ಬರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದೆ. ಕಾವಾ ಕಾಲೇಜಿನಲ್ಲೇ ನಾವು ವಿದ್ಯಾಭ್ಯಾಸ ಮಾಡಬೇಕು ಅಂತ ಹೇಳಿ ಅವರಿಗೆ ತಿಳಿದಂತಹ ವ್ಯಕ್ತಿಗಳಿಂದ, ಅವರ ಸ್ನೇಹಿತರಿಂದ, ಬಂಧು ಬಳಗದಿಂದ ಮಾಹಿತಿಯನ್ನು ಪಡ್ಕೊಂಡು ನಮ್ಮ ಕಾವಾ ಕಾಲೇಜಿಗೆ ಅಡ್ಮಿಷನ್ ಆಗ್ತಾ ಇದ್ದಾರೆ. ಈಗಾಗಲೇ ನಮ್ಮ ಹಳೆಯ ವಿದ್ಯಾರ್ಥಿ ಮತ್ತು ನಮ್ಮ ನಿವೃತ್ತ ಅಧ್ಯಾಪಕರು ಹೇಳಿದಾಗೆ ಕಾವಾ ಕಾಲೇಜಿಗೆ ಅದಾದಂತ ಮಹತ್ವ ಇದೆ. ಕಾವಾ ಕಾಲೇಜಿನಲ್ಲಿ ಒಬ್ಬ ವ್ಯಕ್ತಿಯಲ್ಲಿ, ಒಬ್ಬ ವಿದ್ಯಾರ್ಥಿಯಲ್ಲಿ ಇರುವಂತಹ ಕಲೆಯನ್ನ ಒಂದು ಚೆನ್ನಾಗಿ ಒಂದು ಅವನಿಗೆ ಒಂದು ವಾತಾವರಣವನ್ನು ನಿರ್ಮಿಸಿ ಅವನಲ್ಲಿರುವಂತಹ ಕಲೆಯನ್ನು ಇನ್ನೂ ಬೆಳೆಸೋದಕ್ಕೆ ಪೂರಕವಾದಂತಹ ಒಂದು ಜಾಗವಾಗಿದೆ, ಸ್ಥಳವಾಗಿದೆ ಅಂತ ನಾನು ಭಾವಿಸ್ತೇನೆ. ವಿಜಯರಾವ್ ಹೇಳಿದಾಗೆ ಕೇವಲ ನಾವು ಬಂದು ಹೇಗೆ ಬೇರೆ ಡಿಗ್ರಿ ಕೋರ್ಸ್ಗಳಲ್ಲಿ ನೀವು ಅಡ್ಮಿಷನ್ ಆಗಿ ಪಾಸ್ ಮಾಡಿದ ತಕ್ಷಣ ಒಂದು ಡಿಗ್ರಿ ಸಿಕ್ಬಿಡುತ್ತೆ, ಆದರೆ ಇಲ್ಲಿ ನೀವು ಡಿಗ್ರಿ ಮಾಡಿದ ತಕ್ಷಣ ನೀವು ಕಲಾವಿದರಾಗಿ ರೂಪುಗೊಳ್ಳೋದಿಲ್ಲ. ನಿಮ್ಮಲ್ಲಿರುವಂಥ ಕಲೆಯನ್ನು ಸರಿಯಾಗಿ ಸಾಣೆ ಹಿಡಿಬೇಕು. ಆ ಸಾಣೆ ಹಿಡಿಯೋದಕ್ಕೆ ನಮ್ಮ ಕ್ಯಾಂಪಸ್ಸು ತುಂಬ ಸೂಕ್ತವಾಗಿದೆ. ಹಾಗಾಗಿ ನನಗೆ ಅನಿಸುತ್ತೆ ಕಾವಾ ಕಾಲೇಜು ಇಷ್ಟು ಇತಿಹಾಸವನ್ನು ಹೇಗೆ ಹೊಂದಿದೆ ಅಂತ ಹೇಳಿದ್ರೆ, ಈ ಕಾವಾ ಕಾಲೇಜಿನ ಇತಿಹಾಸದಲ್ಲಿ ಹಿರಿಯ ಕಲಾವಿದರು, ಹಿರಿಯ ಉಪನ್ಯಾಸಕರು ಈ ಸಂಸ್ಥೆಯನ್ನು ಉಳಿಸಿ ಬೆಳೆಸಿ ಮತ್ತು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಆ ವಿದ್ಯಾರ್ಥಿಗಳು ಕೂಡ ಪ್ರವರ್ಧಮಾನಕ್ಕೆ ಬಂದು ಕಾಲೇಜಿನ ಹೆಸರನ್ನು ಇವತ್ತು ಉಳಿಸಿದ್ದಾರೆ ಮತ್ತು ಬೆಳೆಸ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೇನೆ.
0: ನಿರ್ಮಲ ಮೇಡಮ್, ತಾವು ಹೇಳಿ ಈಗ 4 ವರ್ಷದ ಪದವಿಯನ್ನು ಒಬ್ಬ ವಿದ್ಯಾರ್ಥಿ ಪಡ್ಕೊಳ್ತಾರೆ, ಒಂದು ಪ್ರಶ್ನೆ ಏನು ಅಂತಂದ್ರೆ ಇಲ್ಲಿ ಪಡ್ಕೊಂಡಂತ ಈ ಪದವಿ ಏನಿದೆ, ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅವರು ಭಾಗವಹಿಸಲಿಕ್ಕೆ, ಸ್ಪರ್ಧೆ ಮಾಡಲಿಕ್ಕೆ ಅವಕಾಶಗಳು ಇವೆಯಾ? ಹೇಗೆ?
4: ಖಂಡಿತ, ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಗೊಳ್ಬೇಕು ಅಂತಂದ್ರೆ ಒಂದು ಪದವಿಯನ್ನ ನಾವು ಪೂರೈಸಬೇಕಾಗತ್ತೆ. ನಮ್ದು ಕೂಡ 4 ವರ್ಷದ ಪದವಿ ಕೋರ್ಸ್ ಆಗಿರೋದ್ರಿಂದ ಇದ್ರ ಮೇಲೆ ಅವರು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತಗೊಳ್ಬಹುದು.
0: ಅಂದ್ರೆ ವಿಶ್ವವಿದ್ಯಾಲಯದಿಂದ ಅವರಿಗೆ ಪದವಿ ಪ್ರಮಾಣ ಪತ್ರ ಸಿಗುತ್ತೆ, ಆ ಮೂಲಕ ಅವರು ಆ ಎಕ್ಸಾಮ್ ಅನ್ನ ತಗೋಬಹುದು. ವಿಜಯರವರೇ, ತಾವು ಹೇಳಿ ಈ ತರದ ಒಂದು ಈ ದೃಶ್ಯಕಲಾ ಕಾಲೇಜಿನಲ್ಲಿ ಪದವಿಯನ್ನ ಪಡ್ಕೊಂಡು ಆರ್ಟ್ಸ್ಗೆ ಮೀಸಲಾಗಿರುವಂತಹ ವಿದ್ಯಾರ್ಥಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಂಡು ಅಧಿಕಾರಿ ಆದಂತೆ ಯಾವ್ದಾದ್ರು ಒಂದು ಉದಾಹರಣೆ ಇದೆ?
2: ಅಧಿಕಾರಿಗಳು ಕಲೆ ಬಗ್ಗೆ ಹೆಚ್ಚು ಕಾಳಜಿ ಇದ್ದವರು ಅಧಿಕಾರಿಗಳನ್ನು ನೋಡಿದ್ರು. ಚಿರಂಜೀವಿ ಸಿಂಗ್ ಇದ್ದಾರೆ, ಅವರಿಗೇನು ಇದು ಅವರೇನು ಆರ್ಟ್ ಅನ್ನು ಸ್ಟಡಿ ಮಾಡಿಲ್ಲ, ಆದ್ರೆ ಅವ್ರ ಬಗ್ಗೆ ಆರ್ಟ್ ಬಗ್ಗೆ ಸಾಕಷ್ಟು ಕಾಳಜಿ ಇತ್ತು. ಅವರಿದ್ದಾಗಲೇ ಕಾವಕ್ಕೆ ಸಾಕಷ್ಟು ಹೆಲ್ಪ್ ಮಾಡಿದ್ರು ಅವರು. ಆದರೂ ಈಗ ಯು ಪಿ ಎಸ್ ಸಿ, ಕೆ ಪಿ ಎಸ್ ಸಿ ಎಲ್ಲ ಎಕ್ಸಾಮ್ ಅನ್ನು ತಗೊಳ್ಳೋದಕ್ಕೆ ಎಲಿಜಿಬಲ್ ಇದ್ದಾರೆ, ಆದರೆ ನಮ್ಮ ಹುಡುಗರಿಗೆ ಆ ಥರದ್ದು ಆಸಕ್ತಿ ಬಹಳ ಕಡಿಮೆ. ಅವ್ರಿಗೇನಿದ್ರು ಲಾಜಿಕಲ್ ಮೈಂಡ್ ಅಲ್ಲ, ಇಲ್ಲಾಜಿಕಲ್ ಮೈಂಡ್, ಕಲ್ಪನೆ ಯಾವಾಗಲೂ ಇಲ್ಲಾಜಿಕಲ್, ಭಾವಕ ಜೀವಿಗಳು. ಇವು ಕೆ ಪಿ ಎಸ್ ಸಿ, ಕೆ ಪಿ ಎಸ್ ಸಿ ಎಲ್ಲ ಲಾಜಿಕಲ್ ಆಗಿರ್ತವೆ. ಅದರಿಂದ ಆದರೆ ಅದಕ್ಕೆ ಬೇಕಾದಂಥ ಲ್ಯಾಂಗ್ವೇಜಸ್ಗಳನ್ನು ನಮ್ಮ ಹತ್ರ, ಅಂದರೆ ಲ್ಯಾಂಗ್ವೇಜ್ ಭಾಳ ಇಂಪಾರ್ಟೆಂಟ್ ಎಂಬ ದೃಷ್ಟಿ ಒಳಗೆ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯನ್ನು ಕಂಪಲ್ಸರಿ ಭಾಷೆಯಾಗಿ ಡಿಗ್ರಿ ಒಳಗೆ 4 ಇಯರ್ಸ್ ಕೋರ್ಸ್ದೊಳಗೆ 2 ವರ್ಷ ಅವ್ರು ಕಂಪಲ್ಸರಿಯಾಗಿ ಕಲಿಯುವಂಥದ್ದು ಇದೆ. ಆದ್ದರಿಂದ ಅವರಿಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ತೊಗೊಳ್ಳೋದಕ್ಕೆ ಈಸಿಯಾಗಿ ತೊಗೋಬೋದು. ಅವ್ರು ಡಿಗ್ರಿ ಬಂದ ಮೇಲೆ ಯಾವುದು ಕಷ್ಟ ಅಲ್ಲ.
0: ದೇವರಾಜ ಸರ್, ತಾವು ಹೇಳಿ ಈ ದೃಶ್ಯಕಲಾ ಕಾಲೇಜಿನಲ್ಲಿ ಓದಿದಾಗ ಉದ್ಯೋಗ ಸಿಗುತ್ತಾ ಇಲ್ವಾ ಅನ್ನುವಂತ ಒಂದಷ್ಟು ಅನುಮಾನಗಳು, ಶಂಕೆಗಳು ವಿದ್ಯಾರ್ಥಿಗಳಲ್ಲಿ ಇರುತ್ತೆ. ಉದ್ಯೋಗ ಅವಕಾಶಗಳು ಏನಾದರೂ ಈ ಕೋರ್ಸ್ ಅನ್ನ ಮಾಡ್ಕೊಳ್ಳೋದ್ರ ಮೂಲಕ ಸಿಗುತ್ತಾ?
3: ಖಂಡಿತ, ಕಾವಾ ಕಾಲೇಜಿನಲ್ಲಿ ಏನು ವಿದ್ಯಾಭ್ಯಾಸ ಮಾಡಿದಂತ ವಿದ್ಯಾರ್ಥಿಗಳು ಯಾರೋ ನಿರುದ್ಯೋಗಿಗಳಾಗಿಲ್ಲ. ಯಾಕೆಂದ್ರೆ ಒಬ್ಬ ವಿದ್ಯಾರ್ಥಿ ಇಲ್ಲಿ ಬಂದು ಒಬ್ಬ ಕಲಾವಿದನಾಗಿ ಹೊರಹೊಮ್ಮಿದ ಮೇಲೆ, ಕ್ಯಾಂಪಸ್ ಇಂದ ಆಚೆಗೆ ಹೋದ್ಮೇಲೆ ಅವನಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಅವನ ಜೀವನವನ್ನ ಹೇಗೆ ನಿರೂಪಿಸ್ಕೋಬೇಕು ಅಂತೇಳಿ. ಆದರೆ ಕಾವಾ ಕಾಲೇಜಿಗೆ ಅಡ್ಮಿಷನ್ ಆಗೋದಿದೆಯಲ್ಲ, ಅದು ಸ್ವಲ್ಪ ಚಾಲೆಂಜಿಂಗ್. ಯಾಕೆಂದರೆ ಅವನಿಗೆ ಆಗ ತಾನೇ ಪಿ ಯು ಸಿ ಮುಗಿಸಿರ್ತಾನೆ, ಅವನು ಈ ಕಾಲೇಜು ಬಗ್ಗೆ ಅಷ್ಟು ಮಾಹಿತಿ ಇರ್ಬೋದು ಇಲ್ಲದೇ ಇರ್ಬೋದು. ಆ ವಿದ್ಯಾರ್ಥಿಗಿಂತ ಹೆಚ್ಚಾಗಿ ಪೋಷಕರಲ್ಲಿ, ಪೋಷಕರಲ್ಲಿ ನಮ್ಮ ಮಗುವನ್ನು, ನಮ್ಮ ಮಗನನ್ನು ಅಥವಾ ಮಗಳನ್ನು ಈ ಕಾಲೇಜಿಗೆ ಸೇರಿಸಿದಾಗ ಅವನ ಭವಿಷ್ಯ ಹೇಗೆ ರೂಪಿಸ್ಕೊಳ್ತಾನೆ, ನಮ್ಮ ಪೋಷಕರಿಗೆ ಒಬ್ಬ ಕಲಾವಿದನಿಗೆ ಒಳ್ಳೆ ಭವಿಷ್ಯ ಇದೆಯಾ ಅನ್ನೋದ್ರ ಬಗ್ಗೆ ಒಂದು ಖಾತ್ರಿ ಸಿಗಬೇಕು. ಸೊ ಆ ಖಾತ್ರಿ ಆದಾಗ ಮಾತ್ರ ಪೋಷಕರು ತಮ್ಮ ಮಕ್ಕಳನ್ನು ಈ ರೀತಿಯ ಸಂಸ್ಥೆಗಳಿಗೆ, ವಿಜುವಲ್ ಆರ್ಟ್ಸಲ್ಲಿ ಒಬ್ಬ ಕಲಾವಿದನಾಗಿ ಬೆಳೆಯೋದಕ್ಕೆ ಪ್ರೋತ್ಸಾಹ ಕೊಡೋಕೆ ಸಾಧ್ಯ ಆಗುತ್ತೆ. ಒಂದು ಸಾರಿ ನಮ್ಮ ಕಾಲೇಜ್ಗೆ ಅಡ್ಮಿಷನ್ ಆದಮೇಲೆ ಅವನು ಕಲಾವಿದನಾಗಿ ರೂಪುಗೊಂಡ ಮೇಲೆ ಖಂಡಿತ ಅವನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಉದ್ಯೋಗಾವಕಾಶಗಳು ಸಾಕಷ್ಟು ಇದೆ. ಉದಾಹರಣೆಗೆ ಕಲಾ ವಿನ್ಯಾಸಕರಾಗಿ ಈಗ ನಾವು ಯಾವುದೇ ಕ್ಷೇತ್ರ ನೋಡಬಹುದು, ಅದರಲ್ಲೂ ಸಿನಿಮಾ ಕ್ಷೇತ್ರ ಆಗಿರ್ಬೋದು, ನಮ್ಮ ಟಿವಿ ಮಾಧ್ಯಮವಾಗಿರ್ಬೋದು, ರಂಗಭೂಮಿ ಆಗಿರ್ಬೋದು, ಆನಿಮೇಷನ್ ಆಗಿರ್ಬೋದು, ಮತ್ತೆ ಈಗಾಗಲೇ ಕಿರಣ್ ಆದಿತ್ಯ ಅವರು ಹೇಳಿದಾಗೆ ಬೇರೆ ಆಭರಣ ವಿನ್ಯಾಸಕರಾಗಿ, ಛಾಯಾಚಿತ್ರಕರಾಗಿ, ಈಗ ಈ ರೀತಿಯಲ್ಲಿ ಕಲಾ ವಿನ್ಯಾಸಕರಾಗಿ ಈ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋಕೆ ಅವಕಾಶಗಳಿವೆ. ಮತ್ತು ಕಲಾ ವಿನ್ಯಾಸಕರಿಗೆ ಸಾಕಷ್ಟು ಏನ ಬೇಡಿಕೆ ಇರುವಂತಹ ಒಂದು ಕ್ಷೇತ್ರ ಕ್ಷೇತ್ರ ಇದು. ನೀವೊಂದು ಯಾವುದೇ ಸಿನಿಮಾದಲ್ಲಿ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಈಗ ಆರ್ಟ್ ಡೈರೆಕ್ಷನ್ಸ್ಗೆ, ಆರ್ಟ್ ಡೈರೆಕ್ಟರ್ಗೆ ನಮ್ಮ ನ್ಯಾಷನಲ್ ಅವಾರ್ಡ್ ಸಿಗುತ್ತೆ. ನಮ್ಮ ಮಾಧ್ಯ ಸಿನಿಮಾ ಕ್ಷೇತ್ರಗಳಲ್ಲಿ ಆ ಒಂದು ಕ್ಷೇತ್ರವು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ಸೊ ವಿಶೇಷವಾಗಿ ಸಿನಿಮಾ ಕ್ಷೇತ್ರದಲ್ಲಿ, ರಂಗಭೂಮಿ ಕ್ಷೇತ್ರದಲ್ಲಿ ಕಲಾ ನಿರ್ದೇಶಕರಾಗಿ, ಕಲಾವಿದರಾಗಿ, ಕಲಾ ತಂತ್ರಜ್ಞರಾಗಿ ಕೆಲಸ ಮಾಡೋದಕ್ಕೆ ಉದ್ಯೋಗ ಅವಕಾಶಗಳು ಸಾಕಷ್ಟು ಇದೆ. ಶಿಕ್ಷಣ ಕ್ಷೇತ್ರದಲ್ಲಿ ಈಗಾಗಲೇ ಅವರಿಗೆ ಆಸಕ್ತಿ ಇದ್ರೆ ಕಲಾ ಶಿಕ್ಷಕರಾಗಿ ಕೆಲಸ ಮಾಡಬಹುದು. ಅದೇ ರೀತಿ ವೃತ್ತಿಪರ ಕಲಾವಿದರು, ನಿಮಗೆ ಯಾರಲ್ಲೂ ಕೆಲಸ ಮಾಡೋಕೆ ಇಷ್ಟ ಇಲ್ಲ, ನಾನು ಇಂಡಿಪೆಂಡೆಂಟ್ ಆಗಿ ಆಸ್ ಎ

0: ಆಗುತ್ತೆ ಅನ್ನೋದನ್ನ ಗುರುತಿಸ್ಕೊಳ್ತಾರೆ. ಅವ್ರು ಫೈನಲ್ ಇಯರ್ ಬರೋ ಅಷ್ಟೊತ್ತಿಗೆ ಅವ್ರಿಗೆ ಕಣ್ಮುಂದೆ ಒಂದು ಸ್ಪಷ್ಟವಾದ ಚಿತ್ರಣ ಬಂದಿರುತ್ತೆ. ಅವರು ಕಲಾವಿದರಾಗಿ ರೂಪುಗೊಳ್ಳೋದಕ್ಕೆ ಆವಾಗಲೇ ನಿರ್ಧಾರ ಮಾಡಿಬಿಟ್ಟಿರ್ತಾರೆ. ನಾವು ನೋಡ್ತೀವಿ ಅಡ್ಮಿಷನ್ಸ್ ಮಾಡೋ ಟೈಮ್ಲಿ ನಾವು ಇಂಟ್ರೂ ಮಾಡಿದಾಗ ಮಕ್ಕಳಿಗೆ ಅವರಲ್ಲಿ ಒಂದಷ್ಟು ಕ್ಲಾರಿಟಿ ಇರೋದು, ಫೋಟೋಗ್ರಫಿ ತಗೋಬೇಕಾ, ಪೇಂಟಿಂಗ್ ತಗೋಬೇಕಾ ಅಥವಾ ನಮ್ಮ ಶಿಲ್ಪಕಲೆ ತಗೋಬೇಕಾ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇರೋದಿಲ್ಲ. ಆದರೆ ಸೆಕೆಂಡ್ ಥರ್ಡ್ ಇಯರ್ ಅಷ್ಟೊತ್ತಿಗೆ ಅವರಿಗೆ ಒಂದು ಕ್ಲಾರಿಟಿ ಬಂದು ಅವರಲ್ಲಿ ಆ ಕಲೆ ಕಲಾವಿದನ ಒಂದು ಒಂದು ಏನಾಗುತ್ತೆ ಒಂದು ಕ್ಯಾರೆಕ್ಟರ್ಸ್ ಕಾಣೋದಕ್ಕೆ ಸಿಗುತ್ತೆ. ಹಾಗಾಗಿ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ, ನಮ್ಮ ವಿಜುವಲ್ ಆರ್ಟ್ಸ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಖಂಡಿತ ಒಳ್ಳೊಳ್ಳೆ ಉದ್ಯೋಗಾವಕಾಶಗಳು, ಮತ್ತೆ ಈಗಾಗಲೇ ವಿಜಯರಾವ್ ಹೇಳಿದಾಗೆ ಒಂಥರ ಕಲ್ಪನಾ ಲೋಕ. ಸೊ ಪ್ರತಿಯೊಬ್ಬರಿಗೂ ಒಂದು ಖುಷಿ ಕೊಡುವಂತಹ ಒಂದು ಕೆಲಸ ಮಾಡುವಂಥದ್ದಕ್ಕೆ ಅವಕಾಶ ಇದೆ.
1: ಕಿರಣ್ ಆದಿತ್ಯ ಅವರೇ, ಈ ಕೋರ್ಸ್ ಅನ್ನ ಆಯ್ಕೆ ಮಾಡಿಕೊಂಡು ಮುಂಬರುವಂತಹ ವಿದ್ಯಾರ್ಥಿಗಳಿಗೆ ತಾವು ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಿ?
2: ಬೇರೆ ಎಲ್ಲ BA BSc ಕೋರ್ಸ್ಗಳಿಗಿಂತ ಇದರಲ್ಲಿ ಹೆಚ್ಚು ಮಾಹಿತಿ ಹೇಳಿದಾಗೆ, ಸೊ ಕಲಾತ್ಮಕವಾಗಿ ಏನಾದರೂ ಮಾಡ್ಬೋದು, ಸ್ವಂತಿಕೆಯಿಂದ ಏನಾದರೂ ಮಾಡ್ಬೋದು, ಅದು ಓದಿನ ಜೊತೆಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಮತ್ತೆ ಏನೇನು ರಿಲೇಟೆಡ್ ಸಬ್ಜೆಕ್ಟ್ ಇದೆ, ಎಡಿಟಿಂಗ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಇವುಗಳನ್ನೆಲ್ಲ ಕಲ್ತ್ಕೊಂಡಷ್ಟು. ಯಾಕೆಂದ್ರೆ ಕ್ಯಾಮರಾ ಏನು ಮಾಡೋದಿಲ್ಲ, ಕ್ಯಾಮರಾ ಹಿಂದೆ ಪರ್ಸನ್ ಯಾರು ಇರ್ತಾನೆ ಅವನೇನು ಇನ್ಫಾರ್ಮೇಶನ್ ಕ್ಯಾಮರಾದಲ್ಲಿ ಹಾಕ್ತಾನೆ. ಯಾಕೆಂದ್ರೆ ಎಲ್ಲರೂ ಕ್ಯಾಮರಾ ಯೂಸ್ ಮಾಡ್ತಾರೆ, ಯಾರು ತೆಗೆದಾಗ ಇನ್ನೊಬ್ರು ತೆಗಿಲಿಕ್ಕೆ ಬರಲ್ಲ. ಸೊ ಅದು ಆಕ್ಚುಲ್ ಇರೋದು ಇನ್ಫಾರ್ಮೇಶನ್, ನಾವು ಏನ್ ಮಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟ್. ಈಗ ಸರ್ ಹೇಳಿದಾಗೆ ಕಲಾತ್ಮಕವಾಗಿ ಯಾಕೆ ಫೈನ್ ಆರ್ಟ್ಸ್ ಅವ್ರು ಮಾತ್ರ ತೆಗಿಲಿಕ್ಕೆ ಸಾಧ್ಯ ಅಂದ್ರೆ, ಎಲ್ಲರೂ ಫೋಟೋಗ್ರಾಫರ್ ಆಗಿರ್ತಾರೆ, ಥಿಂಕಿಂಗ್ ಫೋಟೋಗ್ರಾಫರ್ ಆಗಿರೋರು ಕೆಲವೇ ಕೆಲವು ಜನಗಳು. ಈಗ ಒಂದೇ ಜಾಗದಲ್ಲಿ ಎಷ್ಟೋ ಜನ ಫೋಟೋ ಶೂಟ್ ಮಾಡ್ತಾರೆ, ಕೆಲವರು ಮಾತ್ರ ಆ ಜಾಗದಲ್ಲಿ ತೆಗೆದಾಗ ಬೇರೆ ಏನೋ ಇರುತ್ತೆ. ಯಾಕೆಂದ್ರೆ ಅವರು ಅದನ್ನ ಸ್ಟಡಿ ಮಾಡ್ತಾರೆ, ಯಾವ ಟೈಮಲ್ಲಿ ಶೂಟ್ ಮಾಡಬೇಕು, ಲೈಟಿಂಗ್ ಅಂದ್ರೆ ಏನು, ಕಾಂಪೋಸಿಷನ್ ಅಂದ್ರೆ ಏನು, ಇವೆಲ್ಲವೂ ಸಾಮಾನ್ಯವಾಗಿ ಕಲೀಲಿಕ್ಕೆ ಆಗಲ್ಲ. ಸೊ ಅದಕ್ಕೆಲ್ಲ ಬೇಸಿಕ್ ಫೈನ್ ಆರ್ಟ್ ಬ್ಯಾಕ್ ಗ್ರೌಂಡ್ ಇದ್ದಷ್ಟು ನಿಮ್ ಕಲಿಕೆಗೆ ತುಂಬಾ ಹೆಲ್ಪ್ ಆಗುತ್ತೆ. ಪ್ಲಸ್ ನಿಮ್ದೇ ಒಂದು ಓನ್ ಸ್ಟೈಲ್ ಒಂದು ಕ್ರಿಯೇಟ್ ಮಾಡಿಕೊಂಡು ಹೊರಗಿನ ಪ್ರಪಂಚಕ್ಕೆ ಅಟ್ಲೀಸ್ಟ್ ಬೇಗನೆ ತಲುಪಬಹುದು.
1: ವಿಜಯರಾವ್ ಸರ್, ಕಡೆಯದಾಗಿ ತಾವು ಹೇಳಿ, ವಿದ್ಯಾರ್ಥಿಗಳು ತಮಗೆ ಇಷ್ಟವಾಗಿರುವಂತಹ ಕೋರ್ಸ್ಗಳನ್ನ ಆಯ್ಕೆ ಮಾಡಿಕೊಳ್ತಾರೆ 4 ವರ್ಷದ ಪದವಿಯಲ್ಲಿ. ಈ ಫೌಂಡೇಶನ್ ಕೋರ್ಸ್ ಅನ್ನುವಂಥದ್ದು ಕೂಡ ಇರ್ತದೆ, ಅನಂತರ 2 ವರ್ಷ ಆದ ನಂತರದಲ್ಲಿ ಅವರ ಆಯ್ಕೆಯ ಒಂದು ಕೋರ್ಸ್ನಲ್ಲಿ ಕೋರ್ಸನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಒಂದಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ತಾರೆ. ಈ ಕೋರ್ಸ್ಗಳ ಬಗ್ಗೆ ಒಂದಷ್ಟು ಹೇಳಿ ಸರ್.
3: ಫೌಂಡೇಶನ್ ಕೋರ್ಸು ಹಿಂದೆ ಎಲ್ಲ 2 ವರ್ಷ ಇತ್ತು, ಡಿಗ್ರಿ 3 ವರ್ಷ ಇತ್ತು. ಈಗ ಅದನ್ನ 4 ವರ್ಷ ಆದಮೇಲೆ ಅದನ್ನ ಫೌಂಡೇಶನ್ ಕೋರ್ಸನ್ನ ಅಥವಾ ಸ್ಕ್ವೀಸ್ ಮಾಡಿದ್ದೀವಿ, ಅದನ್ನು ಒಂದು ವರ್ಷಕ್ಕೆ ಇಳಿಸಿ ಅದನ್ನು 2 ಸೆಮಿಸ್ಟರ್ದೊಳಗೆ ಫಂಡಮೆಂಟಲ್ಸ್ ಆಫ್ ವಿಜುವಲ್ ಆರ್ಟ್ಸ್ ಅಂತ ಹೇಳಿಬಿಟ್ಟು ಪೇಂಟಿಂಗು, ಗ್ರಾಫಿಕ್ಕು, ಸ್ಕಲ್ಪ್ಚರು, ಫೋಟೋಗ್ರಫಿ, ಆರ್ಟಿಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ಗಳದೊಳಗೆ ಅವ್ರಿಗೆ ಆ ಒಂದು ಫಸ್ಟ್ ಕಲಿಕೆಯನ್ನು ಕೊಡ್ತದೆ. ಬೇಸಿಕ್ಸ್ಗಳು ಗೊತ್ತಾಗ್ತದೆ, ಆ ವಿಜುವಲ್ ಲ್ಯಾಂಗ್ವೇಜ್ದು ಅರಿವು ಗೊತ್ತಾಗಬೇಕು ವಿದ್ಯಾರ್ಥಿಗಳಿಗೆ. ಮೊದಲು ನಾವು ಇದನ್ನೇ ಆಗಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡು ಬಂದರೂ ಸಹಿತ ಒಂದೊಂದು ಸಲ ಲಾಸ್ಟ್ ಇದರೊಳಗೆ ಮೀಡಿಯಾ ಮತ್ತು ಅದರೊಳಗಿರುವಂಥ ಪಾಸಿಬಿಲಿಟೀಸು ಕಾಲೇಜಿಗೆ ಬಂದ ಮೇಲೆ ಮತ್ತು ಆಯಾ ಡಿಪಾರ್ಟ್ಮೆಂಟ್ದು ಟೀಚರ್ಸ್ಗಳು ಅಲ್ಲಿರುವಂಥ ಫೆಸಿಲಿಟಿಗಳು ಅವ್ರನ್ನ ಅಟ್ರಾಕ್ಟ್ ಮಾಡ್ತವೆ. ಅದರಿಂದ ಅವರು ಬೇರೆ ಒಂದು ಇದಕ್ಕೆ ಅಂದರೆ ಸೆಕ್ಷನ್ಗೆ ಅಥವಾ ಬೇರೆ ಡಿಸಿಪ್ಲಿನ್ಗೆ ನಮ್ಮಲ್ಲಿರುವಂಥ ಆರ್ರೊಳಗೆ ಯಾವುದಾದ್ರೂ ಒಂದು ಡಿಸಿಪ್ಲಿನ್ನ ಆರಿಸ್ಕೊಳ್ಬೋದು, ಅದು ಡಿಪೆಂಡಿಂಗ್ ಅಪಾನ್ ಅವೈಲಬಿಲಿಟಿ ಆಫ್ ದ ಸೀಟ್ ಅವತ್ತಿನ ದಿವಸ. ಈಗ ಅಲ್ಲಿ ಆ 6 ಕೋರ್ಸ್ದೊಳಗೆ ಫಸ್ಟ್ ವಿಜುವಲ್ ಲ್ಯಾಂಗ್ವೇಜನ್ನು ಇಂಟ್ರಡ್ಯೂಸ್ ಮಾಡಿದ್ಮೇಲೆ ಅವರು 3rd ಸೆಮಿಸ್ಟರ್ನಿಂದ ಯಾವುದಾದ್ರೂ ಒಂದು ಮೀಡಿಯಂ ಅಂತ ಹೇಳ್ತೀವಿ ನಾವು, ಆ ಮೀಡಿಯಂ ಅದರೊಳಗೆ ಅಂದರೆ ಪೇಂಟಿಂಗ್ ಮೀಡಿಯಂ ತಗೋಬೋದು, ಸ್ಕಲ್ಪ್ಚರ್ ಮೀಡಿಯಂ ತಗೋಬೋದು, ಆ ಇದರೊಳಗೆ ಅವರು 3 ಇಯರ್ಸ್ ಫುಲ್ ಕೋರ್ಸನ್ನು ಮುಗಿಸ್ತಾರೆ. ಅದರೊಳಗೆ ಅವ್ರದ್ದು ಹೆಚ್ಚು ಕಡಿಮೆ ಅದರೊಳಗೆ ಇರುವಂಥ ಪಾಸಿಬಿಲಿಟೀಸು, ಸ್ಕಿಲ್ಸು ಮತ್ತು ಬೇರೆ ಬೇರೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಏಸ್ಥೆಟಿಕ್ಸು ಮತ್ತು ಅದರದ್ದು ಹಿಸ್ಟ್ರಿ ಅದನ್ನು ಸ್ಪೆಷಲೈಸ್ಡ್ ಆಗಿ ಕಲಿತಾರೆ.
1: ತುಂಬ ಸಂತೋಷ ಸರ್, ಇದುವರೆಗೆ ದೃಶ್ಯಕಲಾ ಕಾಲೇಜಿನಲ್ಲಿರುವಂತಹ ಅಧ್ಯಯನಾವಕಾಶಗಳು ಹಾಗೂ ಉದ್ಯೋಗಾವಕಾಶಗಳನ್ನು ಕುರಿತಂತೆ ತಾವು 4 ಮಂದಿ ಬಹಳ ಅತ್ಯುತ್ತಮವಾದಂತಹ ವಿಚಾರಗಳನ್ನು ನಮ್ಮ ಕೇಳುಗರ ಜೊತೆಯಲ್ಲಿ ಹಂಚಿಕೊಂಡಿರಿ. ಕೇಳುಗರೆ, ಇದುವರೆಗೆ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂಥವರು ಚಾಮರಾಜೇಂದ್ರ ದೃಶ್ಯಕಲಾ ಕಾಲೇಜಿನ ಡೀನ್ ಆಗಿರುವಂತಹ ದೇವರಾಜು ಎ, ಆಡಳಿತಾಧಿಕಾರಿಗಳಾದಂತಹ ನಿರ್ಮಲಾ ಮಠಪತಿಯವರು, ಹಾಗೆಯೇ ಕಾವಾದಲ್ಲಿ ಕಲಾ ಇತಿಹಾಸ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸಿ ವಿಶ್ರಾಂತಿಯನ್ನ ಪಡಿತಾ ಇರುವಂತಹ ವಿಜಯರಾವ್ ಅವರು, ಫ್ಯಾಷನ್ ಅಂಡ್ ಅಡ್ವರ್ಟೈಸಿಂಗ್ ಫೋಟೋಗ್ರಾಫರ್ನಲ್ಲಿ ಸಾಧನೆಯನ್ನ ಮಾಡಿರುವಂತಹ ಹಾಗೂ ಈ ಕಾಲೇಜಿನ ಹಿರಿಯ ವಿದ್ಯಾರ್ಥಿ ಆಗಿದ್ದಂತಹ ಕಿರಣ್ ಆದಿತ್ಯ ಅವರು, ಇಷ್ಟು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಕಾರ್ಯಕ್ರಮವನ್ನ ಕೇಳಿದಂತಹ ತಮಗೆ ಹಾಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಈ 4ವರಿಗೂ ಕೂಡ ನಮಸ್ಕರಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೇವೆ.
4: ನಮಸ್ಕಾರ.
0: ನಮಸ್ಕಾರ.
1: ಕೇಳುಗರೆ, ಚಾಮರಾಜೇಂದ್ರ ಸರ್ಕಾರಿ ದೃಶ್ಯಕಲಾ ಕಾಲೇಜಿನ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಅಂದ್ರೆ ಅಪ್ಲಿಕೇಶನ್ ಹಾಕಲು ಕಡೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಖು.
5: ಇದುವರೆಗೆ ಮೈಸೂರಿನ ಚಾಮರಾಜೇಂದ್ರ ದೃಶ್ಯಕಲಾ ಕಾಲೇಜಿನಲ್ಲಿರುವ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳು ಈ ಕುರಿತು ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಡಾಕ್ಟರ್ ಮೈಸೂರು ಉಮೇಶ್, ಸಂಕಲನ ಬಿಕೆ ಸರಸ್ವತಿ.
4: ಆಕಾಶವಾಣಿ ಮೈಸೂರು FM 100.6.

0: ಸಮಯ 5:18. ಸಂಜೆಯ ಪ್ರಸಾರದೊಂದಿಗೆ ನಾನು ನಿಮ್ಮ ಬಾನುಲಿ ಗೆಳತಿ ಚಿನ್ಮಯಿ.
1: ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪ್ರಸ್ತುತಪಡಿಸುತ್ತಿದೆ ಓಪನ್ ಡೇ 2026-27. ಎಲ್ಲಾ ಪಿಯುಸಿ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗಾಗಿ ನಿಮ್ಮ ಇಂಜಿನಿಯರಿಂಗ್ ಕನಸನ್ನ ನನಸಾಗಿಸಲು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಡೆಯುತ್ತಿರುವ ಓಪನ್ ಡೇನಲ್ಲಿ ಪಾಲ್ಗೊಳ್ಳಿ.
2: ಇದೇ ಮೇ 10ರ ಭಾನುವಾರ ಬೆಳಿಗ್ಗೆ 10:30ಕ್ಕೆ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ, ಮೈಸೂರು.
1: ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ vvc.ac.in.
3: ಹಾಯ್ ಪುಟಾಣಿಗಳೇ, ಪ್ರತಿದಿನ ಬೆಳಗ್ಗೆ 8:30 ಹಾಗೂ ಸಂಜೆ 5:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚೂಟಿ ಚೂಟಿ ಚುಟಕ್ ಗುಳುಂ ಗುಟಕ್ ಶಿಶುಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಮರೆಯದೇ ಕೇಳಿ, ಪ್ರತಿದಿನ ಬೆಳಗ್ಗೆ 8:30 ಹಾಗೂ ಸಂಜೆ 5:30 ಚೂಟಿ ಚೂಟಿ ಚುಟಕ್ ಗುಳುಂ ಗುಟಕ್ ಶಿಶುಗೀತೆಗಳ ಕಾರ್ಯಕ್ರಮ.
4: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8:00 ಪ್ರಸಾರವಾಗುವ ಯುವವಾಣಿಯಲ್ಲಿ 2026 ಸಾಲಿನ ನವದೆಹಲಿಯ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾಗವಹಿಸಿದ ಮೈಸೂರಿನ ಎನ್ಸಿಸಿ ಕೆಡೆಟ್ಸ್ಗಳಾದ ಸಾಂಚ್ ಮಂದಣ್ಣ ಸಿ, ಅಂಶು ಹೆಗ್ಡೆ, ಅಹಮದ್ ಅಮರ್ ಖಾನ್ ಹಾಗೂ ನಂದನ್ ಕೆ ಅವರೊಂದಿಗೆ ಮಾತುಕತೆ ಕೇಳಬಹುದು. ಕೇಳಿ, ಇದೇ ಸೋಮವಾರ ರಾತ್ರಿ 8:00 ಯುವವಾಣಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
5: ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ ಕೇತುಪುರ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
6: ಕಿತ್ತಾಳೆ ಹಣ್ಣ ತಂದಿವು ನೀ ಮಾ ದೇವ ನಿಮ್ಗೆ, ಕಿತ್ತಾಳೆ ಹಣ್ಣ ತಂದಿವು ನೀ ಮಾದಪ್ಪ.
5: ತಪ್ಪದೆ ಆಲಿಸಿ, ಇದೇ ಶನಿವಾರ ಮಧ್ಯಾಹ್ನ 3:30 ಕಾರ್ಯಕ್ರಮ ಮಕ್ಕಳ ಮಂಟಪ.
7: ಬೆಳಕಿಲ್ಲದೆ ಬದುಕಿಲ್ಲ,
8: ಮಣ್ಣಿಲ್ಲದೆ ಕಸುವಿಲ್ಲ,
7: ಜಲವಿಲ್ಲದೆ ಜೀವವಿಲ್ಲ,
8: ಹಸಿರಿಲ್ಲದೆ ಉಸಿರಿಲ್ಲ,
7: ಹರಿತಿಲ್ಲದೆ ಜಗತ್ತಿಲ್ಲ.
9: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
8: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು.
7: ಸಸ್ಯ ವೈದ್ಯರ ಕಿವಿಮಾತು
8: ಪ್ರಾಯೋಜಿತ ಬಾನುಲಿ ಸರಣಿ.
10: ಮರವಾಗೆಲೆವೋ ಜೀವವೇ ಮರವಾದು.
7: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10.
11: ಆ ಗಿಡ ಈ ಗಿಡ ಒಂದೊಂದು ಜೇಂಗೋಡ, ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
7: ತಪ್ಪದೆ ಆಲಿಸಿ,
8: ಸಸ್ಯ ವೈದ್ಯರ ಕಿವಿ ಮಾತು,
7: ಹರಿತೆ ಜಗತ್.

0: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ, ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
1: ವಿಳಾಸ: ನಿಲಯ ನಿರ್ದೇಶಕರು ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.

ಎಫ್ಎಂ 100.6ರಲ್ಲಿ ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 5:05. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಕಳುಹಿಸಲು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9408585523. ಇನ್ನು ಮುಂದೆ ಬಂದಂತಹ ಚಿತ್ರಗೀತೆಗಳ ಮೆಸೇಜಸ್ನ ಮಾತ್ರ ತಗೋತೀವಿ ಅಂತ ಹೇಳ್ತಾ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ 777 ಚಾರ್ಲಿ ಚಿತ್ರದ ಗೀತೆ. ಹಾಡಿದ್ದಾರೆ ವಿಜಯ್ ಪ್ರಕಾಶ್. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ನೋಬಿನ್ ಪಾಲ್.

ಕೇಳುಗರೆ ಗಮನಿಸಿ, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ನ್ಯೂ ಸಯಾಜಿರಾವ್ ರಸ್ತೆ ವಿಶ್ವೇಶ್ವರಯ್ಯ ವೃತ್ತ ಮೈಸೂರು. ಇಲ್ಲಿನ ಶಲ್ಯತಂತ್ರ ಹೊರರೋಗಿ ವಿಭಾಗದಲ್ಲಿ ಇದೇ ತಿಂಗಳ 31ನೇ ತಾರೀಖಿನವರೆಗೆ ಮೂತ್ರಕೋಶದ ಕಲ್ಲಿನ ಅಂದರೆ ಕಿಡ್ನಿ ಸ್ಟೋನ್ ತೊಂದರೆಗೆ ವಿಶೇಷ ಚಿಕಿತ್ಸಾ ಶಿಬಿರವನ್ನು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಆಯೋಜಿಸಲಾಗಿದೆ. ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ 9449941239 ಇನ್ನೊಮ್ಮೆ 9449412309 ಅನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಪಿಬಿ ಶ್ರೀನಿವಾಸ್ ಹಾಗೂ ಸಿಕೆ ರಮಾ ಅವರು ಹಾಡಿರುವ ಸಂಗಮ ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಸಿವಿ ಶಿವಶಂಕರ್, ಸಂಗೀತ ನಿರ್ದೇಶನ ಕೆಪಿ ಸುಖದೇವ್. ಈ ಗೀತೆಯನ್ನು ಅಪೇಕ್ಷೆಪಟ್ಟು ಸಂದೇಶವನ್ನು ಕಳಿಸಿದ್ದಾರೆ ಮಂಡ್ಯದ ವಿವಿ ನಗರದಿಂದ ಕೆಸಿ ಚಿಕ್ಕಣ್ಣ, ಲಕ್ಷ್ಮೀ, ಕೆಸಿ ಚೈತ್ರ, ಚರಿತ್, ಕೆಸಿ ಚೇತನ್ ಕುಮಾರ್ ಹಾಗೂ ಅಶ್ವಿನಿ.

0: ವಾಗ್ದೇವಿ ವಿದ್ಯಾಕುಲ ಪಿಯು ರೆಸಿಡೆನ್ಷಿಯಲ್ ಕಾಲೇಜು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಸೂಕ್ತವಾದ ಆಯ್ಕೆ. ಇಂಟಿಗ್ರೇಟೆಡ್ ಕೋರ್ಸ್ಗಳು, ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ವಾಹನ ಸೌಲಭ್ಯ ಕೂಡ ಇದೆ. 9848433334ಕ್ಕೆ ಇಂದೇ ಕರೆ ಮಾಡಿ ನಿಮ್ಮ ಮಕ್ಕಳನ್ನ ದಾಖಲಿಸಿ. ವಾಗ್ದೇವಿ ವಿದ್ಯಾಕುಲ ಪಿಯು ರೆಸಿಡೆನ್ಷಿಯಲ್ ಕಾಲೇಜು, ಮೈಸೂರು.
1: ಮೈಸೂರಿನ ಮಾದೇಶ್ ಯದುವೀರ್ ಅವರಿಗಾಗಿ ಬೇವು ಬೆಲ್ಲ ಚಿತ್ರದ ಗೀತೆ ಹಾಡಿದ್ದಾರೆ ರಾಜೇಶ್ ಕೃಷ್ಣನ್. ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖಾ.

0: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಮಾರ್ಗದರ್ಶಿ ಮಾಲಿಕೆಯಲ್ಲಿ ಶಾಲಾ ನಡವಳಿಕೆ, ಶಿಸ್ತು ಮತ್ತು ಸಮಯ ಪರಿಪಾಲನೆ ಈ ಕುರಿತು ಸದ್ವಿದ್ಯಾ ಶಾಲೆಯ ಶಿಕ್ಷಕರಾದ ಮಾನಸ ಮಂಜುನಾಥ್ ಅವರೊಂದಿಗೆ ಮಾತುಕತೆ.
1: 1 hour 45 minutes ಮಗು ರಿಲ್ಯಾಕ್ಸೇಷನ್ಗೆ ಆಟನಾರೂ ಆಡ್ಬೋದು, ಅಥವಾ ಫೋನ್ ಮಾತ್ರ ಕೊಡ್ಬೇಡಿ ದಯವಿಟ್ಟು. ಸ್ಮಾರ್ಟ್ ಫೋನ್ ಕೊಟ್ಟರೆ ಅದು ಇನ್ನೆಲ್ಲೋ ಹೊರಟೋಗುತ್ತೆ.
0: ತಪ್ಪದೇ ಆಲಿಸಿ ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.
2: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಸೋನು ನಿಗಮ್ ಅವರು ಹಾಡಿರುವ ಪರಮಾತ್ಮ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿ ಹರಿಕೃಷ್ಣ. ಈ ಗೀತೆಯನ್ನು ಅಪೇಕ್ಷೆಪಟ್ಟು ಸಂದೇಶವನ್ನು ಕಳಿಸಿದ್ದಾರೆ ಕೆಸರೆಯಿಂದ ಜಯಂತಿ, ಮಹದೇವ್, ತುಷಾರಾಣಿ ಹಾಗೂ ದಾಕ್ಷಾಯಿಣಿ.

ಕೇಳುಗರೆ ಗಮನಿಸಿ, ಇಂದು ಸಂಜೆ 6:50 ಕೃಷಿ ರಂಗದಲ್ಲಿ ಪಪ್ಪಾಯ ಬೇಸಾಯ ಕುರಿತು ಸಂವಾದ ಭಾಗವಹಿಸುತ್ತಾರೆ ಮೈಸೂರಿನ ಸಸ್ಯವಿಜ್ಞಾನಿ ಡಾಕ್ಟರ್ ವಸಂತಕುಮಾರ್ ತೆಮಕಾಪುರ ಮತ್ತು ಮಳವಳ್ಳಿ ತಾಲೂಕು ರಾವಣಿ ಗ್ರಾಮದ ನಿತ್ಯಾನಂದ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದ ಗೀತೆ. ಹಾಡಿದರೆ ವಾಸುಕಿ ವೈಭವ್. ಗೀತೆಯನ್ನು ಬರೆದಿದ್ದಾರೆ ತ್ರಿಲೋಕ್ ತ್ರಿವಿಕ್ರಮ. ಸಂಗೀತ ನಿರ್ದೇಶನ ವಾಸುಕಿ ವೈಭವ್. ಈ ಗೀತೆಯನ್ನು ಅಪೇಕ್ಷೆಪಟ್ಟು ಸಂದೇಶವನ್ನು ಕಳಿಸಿದ್ದಾರೆ ಬೆಂಗಳೂರಿನಿಂದ ಬಿಂದು ಪ್ರಕಾಶ್.

0: ಇದುವರೆಗೂ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಚಿತ್ರಗೀತೆಗಳನ್ನು ಈ ಸಂಜೆ 5:35 ಆಲಿಸಬಹುದು. ತಾವೆಲ್ಲರೂ ಅದೇ ವಾಟ್ಸ್ಆ್ಯಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸಬಹುದು ಅಂತ ಹೇಳ್ತಾ ಇದೀಗ ಮುಂದಿನ ಕಾರ್ಯಕ್ರಮ ಸಮಯ 5:30.
1: ಆಕಾಶವಾಣಿ ಮೈಸೂರು.

0: ಚೂಟಿ ಚೂಟಿ ಚುಟಕ್ ಗುಳುಂಗುಟಕ್.
1: ಪ್ರೀತಿಯ ಮಕ್ಕಳೇ, ಈ ಬೇಸಿಗೆಯ ರಜೆಯಲ್ಲಿ ಮಜಾ ಮಾಡಲು ದಿನಕ್ಕೊಂದು ಮಕ್ಕಳ ಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ರೇಡಿಯೋ ಕಡೆ ಕಿವಿಗುಡಿ ಕೇಳಿ.
2: ಸ್ಮಾರ್ಟ್ ಬಾಯ್ ಅಂತ ಅನ್ನಿಸ್ಕೊಳ್ಬೇಕಾದ್ರೆ ಏನೇನಿರ್ಬೇಕಪ್ಪ? ಜಾಣ ಇರಬೇಕು, ಹೇಳಿದ ಮಾತು ಕೇಳ್ತಿರ್ಬೇಕು, ಬೇಡ ಅಂದದ್ದು ಮಾಡಬಾರ್ದು ಅಲ್ವಾ? ಆದರೆ ಇಲ್ಲೊಬ್ಬ ಇದ್ದಾನೆ, ಅವನು ಹೇಳೋದನ್ನು ಕೇಳಿ.

0: ಬರೀ ಬಾಯಲ್ ಓದಿದ ಪಾಠ ನೆನಪೇ ಇರಲ್ವೇ?
1: ಬರೀ ಬಾಯಲ್ ಓದಿದ ಪಾಠ ನೆನಪೇ ಇರಲ್ವೇ?
2: ಅಯ್ಯೋ, ಬರೀ ಬಾಯಲ್ ಓದಿದ ಪಾಠ ನೆನಪೇ ಇರಲ್ವೇ?

0: ಪುಟ್ಟನಿಗೆ ಸ್ಮಾರ್ಟ್ ಬಾಯ್ ಅಂದರೆ ಹೀಗಿರಬೇಕಂತೆ. ಈ ಪದ್ಯನ ಬರೆದಿರುವವರು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ.
1: ಚೂಟಿ ಚೂಟಿ ಚುಟಕ್ ಗುಳುಂಗುಟಕ್ ಕೇಳಿದಿರಿ.

0: ಪರಿಕಲ್ಪನೆ ಆನಂದ್ ವಿ ಪಾಟೀಲ್, ಪ್ರಸ್ತುತಿ ಉಷಾಲತಾ ಎಸ್, ನಿರ್ಮಾಣ ಜಿ ಶಾಂತಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಇದೀಗ ಮುಂದುವರಿತಾ ಇದೆ. ಮುಂದಿನ ಗೀತೆ ದುರ್ಗಾ ಶಕ್ತಿ ಚಿತ್ರದ್ದು. ಹಾಡಿದ್ದಾರೆ ಚಿತ್ರ ಮತ್ತು ಸಂಗಡಿಗರು ಕೆ ಕಲ್ಯಾಣ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜೇಶ್ ರಾಮನಾಥ್. ಈ ಗೀತೆಯನ್ನು ಅಪೇಕ್ಷೆಪಟ್ಟು ಸಂದೇಶವನ್ನು ಕಳಿಸಿದ್ದಾರೆ ಅಂಕುಶಾಪುರದಿಂದ ಪದ್ಮಾ.

ಕೇಳುಗರೇ ಗಮನಿಸಿ, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಗ್ರಾಮೀಣ ಪುನರ್ವಸತಿ ಯೋಜನೆಯಡಿ ನಗರ ಪುನರ್ವಸತಿ ಕಾರ್ಯಕರ್ತರನ್ನು ಗೌರವಧನದ ಆಧಾರದ ಮೇಲೆ ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಖಾಲಿ ಇರುವ ನಗರ ಪುನರ್ವಸತಿ ಕಾರ್ಯಕರ್ತರ ನೇಮಕಾತಿಗಾಗಿ ಅರ್ಜಿಗಳನ್ನು ಕರೆಯಲಾಗಿದೆ. ವಿದ್ಯಾರ್ಹತೆ: ಎಸ್ಎಸ್ಎಲ್ಸಿ ಉತ್ತೀರ್ಣರಾಗಿರಬೇಕು. ವಯೋಮಿತಿ 18-45 ವರ್ಷಗಳ ಒಳಗಿರಬೇಕು. ಪುರುಷ ಹಾಗೂ ಮಹಿಳೆ ವಿಕಲಚೇತನರಿಗೆ ಮಾತ್ರ ಅವಕಾಶವಿರುತ್ತದೆ. ಸದರಿ ಹುದ್ದೆಯು ಗೌರವಧನದ ಆಧಾರಿತ ಹುದ್ದೆಯಾಗಿದ್ದು ಖಾಯಂ ಹುದ್ದೆಯಾಗಿರುವುದಿಲ್ಲ. ಆಸಕ್ತ ಅರ್ಹ ವಿಕಲಚೇತನರು ನಿಗದಿತ ಅರ್ಜಿ ನಮೂನೆಯನ್ನು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ, ಪುಲಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು, ಇಲ್ಲಿನ ಕಚೇರಿಯ ಸಮಯದಲ್ಲಿ ಇಂದಿನಿಂದ ಇದೇ ತಿಂಗಳ 22ನೇ ತಾರೀಖಿನವರೆಗೆ ಪಡೆಯಬಹುದಾಗಿರುತ್ತದೆ. ಭರ್ತಿ ಮಾಡಿದ ಅರ್ಜಿಗಳನ್ನು ಅಗತ್ಯ ದಾಖಲಾತಿಗಳೊಂದಿಗೆ ಇದೇ ತಿಂಗಳ 25ನೇ ತಾರೀಖು ಸಂಜೆ 5 ಗಂಟೆಯೊಳಗೆ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ, ತಿಲಕ್ ನಗರ

ಪುಲಕೇಶಿ ರಸ್ತೆ ಮೈಸೂರು ಇಲ್ಲಿಗೆ ಸಲ್ಲಿಸತಕ್ಕದ್ದು. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0821 249 3333. ಇನ್ನೊಮ್ಮೆ 0821 249 0333. ಪ್ರಕಟಣೆ ಕೇಳಿದಿರಿ. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿರುವ ವಸಂತಗೀತ ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಚಿಯುದಯ ಶಂಕರ್, ಸಂಗೀತ ನಿರ್ದೇಶನ ಎಂ ರಂಗರಾವ್. ಈ ಗೀತೆಯನ್ನು ಅಪೇಕ್ಷೆಪಟ್ಟು ಸಂದೇಶವನ್ನು ಕಳಿಸಿದ್ದಾರೆ ಎಸ್ವಿಪಿ ನಗರದಿಂದ ಸುಜಾತಾ.

0: ಸಿನಿಮಾ ಯಾನ ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ.
1: ಏನು ನಿಮಗೆ ಕಪ್ಪ ಕೊಡಬೇಕೆ? ಉತ್ತಿರಾ, ಬಿತ್ತಿರಾ, ನೀರು ಹಾಯಿಸಿ ನಾಟಿ ನೆತ್ತಿರಾ, ಹೊರೆ ಹೊತ್ತಿರಾ, ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರಾ, ನಿಮಗೆ ಯಾಕೆ ಕೊಡಬೇಕು ಕಪ್ಪ?
0: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
2: ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು
3: ಹಾಡುವೆ.
0: ಕೇಳಲು ಮರೆಯದಿರಿ ಸಿನಿಮಾ ಯಾನ.
4: ಏನೋ ತೊತ್ತಿನ ಮಗನೇ.
5: ಏನೇ ಕತ್ತೆಯ ಮಗಳೇ?
0: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.
6: ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಆಲಿಸಿ ಹಾರ್ಟ್ ಬೀಟ್ಸ್ ಚಿತ್ರದ ಗೀತೆ, ಹಾಡಿದ್ದಾರೆ ಹರಿಹರನ್ ಮತ್ತು ಚಿತ್ರ ತಂಗಾಳಿ ನಾಗರಾಜ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವೆಂಕಟ್ ನಾರಾಯಣ್. ಈ ಗೀತೆಯನ್ನು ಅಪೇಕ್ಷೆ ಪಟ್ಟು ಸಂದೇಶವನ್ನು ಕಳಿಸಿದ್ದಾರೆ ಬೆಲ್ವತ್ತ ಗ್ರಾಮದಿಂದ ಲೋಕೇಶ್ ಆಚಾರ್, ನಂದಿನಿ, ಕಾವ್ಯ, ಅಂಜಲಿ ಮತ್ತು ಹರ್ಷಿತ್ ಆಚಾರ್.

ಇದುವರೆಗೂ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಿದಿರಿ. ಇಂದಿನ ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕಳುಹಿಸಿದವರು ಎಂಆರ್ ಶ್ರೀಕಂಠನ್ ಅಗ್ರಹಾರದಿಂದ, ಮೋಹನ್ ಕುಮಾರ್ ಮಂಗಳ, ನಿತಿನ್ ಚೇತನ್ ಬಳ್ಳಗೆರೆ ಗ್ರಾಮ ಮಳವಳ್ಳಿ ತಾಲೂಕಿನಿಂದ, ವಿಶ್ವೇಶ್ವರ ನಗರದಿಂದ ಇಂದ್ರಾಣಿ, ಉಪೇಂದ್ರ, ಸಾರಿಕಾ, ಶ್ರೇಯಾ, ಬೆಂಗಳೂರು ಗ್ರಾಮಾಂತರದಿಂದ ಸುಬ್ರಹ್ಮಣ್ಯ ಮತ್ತು ಕುಟುಂಬದವರು, ಹೇಮಾವತಿ ಬಡಾವಣೆಯಿಂದ ಲಕ್ಷ್ಮೀ, ಧನು, ರಘು, ಮಮತಾ ಹಾಗೂ ಲೋಕೇಶ್, ಸೂರ್ಯನಾರಾಯಣ, ಮಂಜುಳಾ, ನಾಗಾರ್ಜುನ, ಶ್ವೇತಾ, ಪಿಂಕಿ, ಮಿಥಾಮ್, ವಸಿಷ್ಠ ಹಾಗೂ ಮಾಲತಿ ನಾಗೇಂದ್ರ, ಸಿದ್ದರಾಮನ ಹುಂಡಿಯಿಂದ ಮಾಧವನ್, ಜಯಲಕ್ಷ್ಮಿ ಚೆನ್ನೈನಿಂದ, ಅಮೃತ ಕೆ, ಸಿಎಫ್ಟಿಆರ್ಐ ಮೈಸೂರಿನಿಂದ, ಕಾಮನ್ಕೆರೆ ಹುಂಡಿಯಿಂದ ಟೈಲರ್ ಶಿವಣ್ಣ, ರೂಪಾ, ಪ್ರಭುದೇವ, ಪೂರ್ವಿಕ, ಕೆಆರ್ ನಗರದಿಂದ ರೇಣುಕಾ ಕಿಶೋರ್, ಕೋಣನ್ಕೆರೆ ಗ್ರಾಮದಿಂದ ಸುಪ್ರೀತಾ, ಶ್ರೀನಿವಾಸ್ ಹಾಗೂ ಗುಂಡಣ್ಣ ಅವರು, ಹಾಗೆ ಶ್ರೀರಂಗಪಟ್ಟಣ ತಾಲೂಕು ಬಲ್ಲೇನಹಳ್ಳಿಯಿಂದ ಬಿಟಿ ದಾಸ್ ಪ್ರಕಾಶ್, ಗೊಬ್ಬರಗಾಲ ಗ್ರಾಮದಿಂದ ಶ್ರೀನಿವಾಸ್ ಜಿಪಿ, ನಾಗ, ಮಧು ಹಾಗೂ ಮತ್ತಿರರು, ಹಗರಿ ಬೊಮ್ಮನಹಳ್ಳಿಯಿಂದ ಸುಭಾನ್, ಅಶೋಕ್ಪುರಂನಿಂದ ನೀಲಮ್ಮ, ಮೃತ್ಯುಂಜಯ, ಭುವನಶ್ರೀ, ಪದ್ಮಾವತಿ, ಮಹೇಶ್, ನಿರ್ಮಲಾ, ಭಾರತಿ, ಮಾಲತಿ, ಶಿವಸ್ವಾಮಿ, ವಿಕ್ಕಿಪುಟ್ಟಿ, ಹಿಂಗಣಿಯಿಂದ ಚಿದಾನಂದ, ಕಲ್ಯಾಣಿ, ಪತ್ತಾರ, ಹಾರೋಹಳ್ಳಿ ಗ್ರಾಮದಿಂದ ಮುದ್ದು, ಸ್ಫೂರ್ತಿ ಮುದ್ದು, ಅಥರ್ವ, ಮೀನಮ್ಮ, ಶ್ರೀನಿವಾಸ್, ತುಳಸಿ, ವಿನುತ, ನಿಶಾಂತ್, ಹೊಸಕೋಟೆಯಿಂದ ಲತಾ ಸುಹಾಸ್, ಗದಗದಿಂದ ಸಂಜೀವ ಪ್ರಶಾಂತ್, ಸಂತು, ಚಿಕ್ಕಬಳ್ಳಾಪುರದಿಂದ ಸುರೇಶ್ ಭಟ್, ಗಂಗೇನಹಳ್ಳಿಯಿಂದ ಮಂಜು, ಆಶಾ, ಪ್ರಥಮ್, ಪ್ರಾರ್ಥನಾ, ಹೆಬ್ಬಾಳದಿಂದ ಪ್ರಸನ್ನ, ಭೂಷಣ್, ನಿರಂಜನ್, ಟಿಕೆ ಲೇಔಟ್ನಿಂದ ವನಜಾ, ಶಿವಕುಮಾರ್, ಗುಂಡ್ಲುಪೇಟೆಯಿಂದ ನಂದೀಶ್, ಕೆಆರ್ಪೇಟೆಯಿಂದ ನಂಜುಂಡಸ್ವಾಮಿ, ಶಾರದಾ, ಗೋಪಾಲಕೃಷ್ಣ, ಸಂತೆಬಾಚನಹಳ್ಳಿಯಿಂದ ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್, ರಾಜೀವ್ ನಗರದಿಂದ ಸುಮಾ, ಶಿವು, ಕೋಮಲ, ಗೊಂಬೆ, ಚಿನ್ನು, ಪುಟ್ಟಾಣಿ, ಚನ್ನಪಟ್ಟಣದಿಂದ ರಮೇಶ್, ಕಾಂತರಾಜಮ್ಮ, ಇಆರ್ ಹರ್ಷಿತ್, ಬಸವರಾಜ್, ಶಾಂತಲಾ, ನಾಗರತ್ನ, ಮರ್ಸೆಯಿಂದ ಬಂಗಾರಮ್ಮ, ಅಲ್ಹಳ್ಳಿಯಿಂದ ಜಯಮ್ಮ, ಬಸವರಾಜು, ವೇಣುಗೋಪಾಲ, ನಜರ್ಬಾದ್ನಿಂದ ಯೋಗಾನಂದರಂಪುರೆ, ವಿಜಯ, ವಿನಯ್, ರಜತ್, ಯುಧಿಷ್ಠಿರ ರಂಪುರೆ, ಹಾಗೆ ಸಿರಿಗೆರೆಯಿಂದ ಶೋಭಾ ನಾಗರಾಜ್, ಚೈತನ್ಯ, ಸಿದ್ದಯ್ಯ, ವರ್ಷಾ, ಗಣೇಶ್, ಸಾವಿತ್ರಿ ಮತ್ತು ಗಾಯತ್ರಿ, ಸಚಿನ್, ಚಿಕ್ಕಣ್ಣ, ಮಹದೇವ, ಹರ್ಷಿತ, ಶಕ್ತಿನಗರದಿಂದ, ಗಣೇಶ್ ನಗರದಿಂದ ಭಾವಸಾರ, ಚಂದ್ರಶೇಖರ್ ರಂಪುರೆ, ಲೀಲಾವತಿ, ಚಿರಂತ್ ಹಾಗೂ ಲಕ್ಷ್, ಹೆಚ್ಎನ್ ವಿಶ್ವನಾಥ್ ಮತ್ತು ಕ್ಯಾತ್ನಳ್ಳಿ ಸೋಮಶೇಖರ್, ಗುಂಡ್ಲುಪೇಟೆಯಿಂದ ರವಿ, ಗೀತಾ, ಶಾನ್ವಿತಾ ಹಾಗೂ ನಿಶ್ವಿತಾ. ಆದಷ್ಟು ಬೇಗ ನಾಳೆ ಬೇಗ ತಮ್ಮ ಸಂದೇಶಗಳನ್ನು ಕಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಸಂದೇಶ ಕಳುಹಿಸಿದ ನಮ್ಮ ಎಲ್ಲ ಆತ್ಮೀಯ ಶ್ರೋತೃಗಳಿಗೆ ಧನ್ಯವಾದಗಳು.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 6 ಗಂಟೆ. ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಜ್ಞಾನ ಜ್ಯೋತಿ, ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ, ಪ್ರಸ್ತುತಿ ಬಿಕೆ ಮೀನಾಕ್ಷಿ. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ಕೃಷಿರಂಗ, ಪಪ್ಪಾಯ ಬೇಸಾಯ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಮೈಸೂರಿನ ಸಸ್ಯವಿಜ್ಞಾನಿ ಡಾಕ್ಟರ್ ವಸಂತಕುಮಾರ್ ತಿಮಕಾಪುರ ಮತ್ತು ಮಳವಳ್ಳಿ ತಾಲೂಕು ರಾವಣಿ ಗ್ರಾಮದಿಂದ ನಿತ್ಯಾನಂದ. ಪ್ರಸ್ತುತಿ ಎನ್ ಕೇಶವಮೂರ್ತಿ. 7:45 ಕನ್ನಡ ದಲ್ಲಿ ಭಾಷಣ. ಪ್ರಸ್ತುತ ಕಾಲಮಾನದಲ್ಲಿ ಪರಿಸರ ಪ್ರಜ್ಞೆ ಪ್ರಾಮುಖ್ಯತೆ ಬಗ್ಗೆ ಮಾತನಾಡುತ್ತಾರೆ ಲೇಖಕರಾದ ಡಾಕ್ಟರ್ ವಿ ರಂಗನಾಥ್. 8:00 ಕನ್ನಡ ಭಾರತಿ ಮಹಿಳಾ ಕಾವ್ಯಾನುಸಂಧಾನ ಕುರಿತು ಲೇಖಕಿ ಡಾಕ್ಟರ್ ಸಬಿತಾ ಬನ್ನಾಡಿ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ. ಭಾಗವಹಿಸುತ್ತಾರೆ ಡಾಕ್ಟರ್ ಶಭಾನಾ. 8:30 ಹಿಂದಿ ಚಿತ್ರಗೀತೆಗಳು. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿ ಪಶುಪತಿಯವರ ಹಾಡುಗಾರಿಕೆ. 10:00 ತತ್ವಸಂಚಾರ.

ಜನಪದ ಗಾಯಕರ ತತ್ವಗಾಯನ ಭಾಗವಹಿಸುತ್ತಾರೆ ಗುಂಡ್ಲುಪೇಟೆ ತಾಲೂಕಿನ ಕಮರಳ್ಳಿ ಮಾದಪ್ಪ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 10:30 ಸವಿನೆನಪು. ನಾಳೆ ಬೆಳಗ್ಗೆ 6:10 ಗೀತಾರಾಧನಾ. 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ. ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 6:35 ಪ್ರಾಯೋಜಿತ ಕಾರ್ಯಕ್ರಮ ಹರಿತೇ ಜಗತ್ತು ಸಸ್ಯವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮಕಾಪುರ. ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:40 ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು. 7:30 ಸೇವಾ ವಾಹಿನಿ. 7:45 ಹಾಗೂ 8:35 ಚಿತ್ರಗೀತೆಗಳು. 8:30 ಹಾಗೂ 5:30 ಚೂಟಿ ಚೂಟಿ ಚುಟಕ್ ಗುಳುಂ ಗುಟಕ್ ಶಿಶುಗೀತೆಗಳ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಧುರಾನಾಥ್ ಸಿಎಂ ಅವರ ಕೊಳಲು ವಾದನ. 10:30 ಮಧ್ಯಾಹ್ನ 2:40 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರ್ ಹೆಸರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಸಂಪನ್ಮೂಲ ವ್ಯಕ್ತಿಯಾಗಿ ಸಂಘದ ರಚನೆ ಕಾರ್ಯಚಟುವಟಿಕೆ ಹಾಗೂ ಸೌಲಭ್ಯಗಳ ಕುರಿತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಲಕ್ಕಶೆಟ್ಟಿಹಳ್ಳಿಯ ಎನ್ ಶ್ರುತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು. 12:45 ಜನಪದ ಸಂಗೀತ. ಲಕ್ಷ್ಮೀಸಾಗರದ ಕೆಂಚಮ್ಮ ಮತ್ತು ಸಂಗಡಿಗರಿಂದ ನಾರಾಯಣಸ್ವಾಮಿ ಹಾಡು. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತ ವಿನೋದ್ ಎಂ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಸಿ ವಿಶ್ವನಾಥ್ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬನ್ನೂರು ಕೆಂಪಮ್ಮ ಮತ್ತು ಸಂಗಡಿಗರಿಂದ ದೇವಮ್ಮನ ಹಾಡು ಹಾಗೂ ಸಿದ್ದಪ್ಪಾಜಿ ಹಾಡು. 3:30 ಮಕ್ಕಳ ಮಂಟಪ. ಟಿ ನರಸೀಪುರ ತಾಲೂಕಿನ ಕೇತುಪುರ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯದ ಮೊದಲ ಭಾಗ. 4:00 ನಾಟಕ ಅತಿಥಿ. ಮೂಲ ಇಂಗ್ಲಿಷ್ ರೂಪರ್ಟ್ ಬೌಕ್. ಕನ್ನಡ ರೂಪಾಂತರ ಪಾರ್ವತಿ ಜಿ ಐತಾಳ್. ನಿರ್ಮಾಣ ಡಾಕ್ಟರ್ ಬಿಎನ್ ಶರಭೇಂದ್ರ ಸ್ವಾಮಿ. 4:30 ನೆನಪಿನಂಗಳ. ಹಿರಿಯ ಸಂಸ್ಕೃತ ವಿದ್ವಾಂಸರಾದ ಪ್ರೊಫೆಸರ್ ಕೆ ಕೃಷ್ಣಮೂರ್ತಿ ಅವರೊಂದಿಗೆ ಡಾಕ್ಟರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿ ಅವರು ನಡೆಸಿದ್ದ ಸಂವಾದ. 6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತೇ ಜಗತ್ತು ಸಸ್ಯವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮಕಾಪುರ. ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:50 ಕೃಷಿರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಸಮಗ್ರ ಕೃಷಿಯ ಪ್ರಾಮುಖ್ಯತೆ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಕೆಆರ್ ನಗರ ತಾಲೂಕು ಮಾರನಹಳ್ಳಿ ಅಂಚೆ ವಡ್ಡರಹಳ್ಳಿಯ ಭಾರತಿ ಮತ್ತು ಅವರ ಮಗ ಜಯಂತ್. ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ. 8:00 ಸವಿನೆನಪು. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಬೆಂಗಳೂರು ಕೇಂದ್ರದಿಂದ ಯುವವಾಣಿ. ಸ್ವಚ್ಛಾಗ್ರಹ ಡ್ರಾಮಾ ಕಂಪನಿಯ ಯುವ ಸದಸ್ಯರಿಂದ ಪ್ಲಾಸ್ಟಿಕ್ ಅಸುರ ದ ವಾರ್ ವಿತಿನ್ ಅಸ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ದೆಹಲಿ ಕೇಂದ್ರದಿಂದ ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಮಜುಂದಾರ್ ಅವರ ಸಂತೂರ್ ವಾದನ. ಇವಿಷ್ಟು ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.

0: ಶಿಕ್ಷಣವನ್ನು ಥಿಯೋಸಾಫಿಸ್ಟ್ ಸಿದ್ಧಾಂತದ ಮೇಲೆ ಸ್ಥಾಪಿಸಲಾದ ಸಹ ಶಿಕ್ಷಣ ಸಂಸ್ಥೆಯಾದ ಫೆಲೋಶಿಪ್ ಶಾಲೆಯಲ್ಲಿ ಅಭ್ಯಸಿಸಿದರು. ಆದರೆ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಧುಮುಕಲು ತಮ್ಮ ಶಿಕ್ಷಣವನ್ನೇ ತ್ಯಜಿಸಿದರು. ಸದಾ ಮಹಿಳೆಯರ ಪರವಾಗಿ ಚಿಂತಿಸುತ್ತಿದ್ದ ನೀರಾ ಭಾರತೀಯ ಮಹಿಳೆಯರ ಸ್ಥಿತಿಗತಿಗಳ ಕುರಿತು ಮಹತ್ತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಎಂಎ ಪ್ರಬಂಧವು ಆಧುನಿಕ ಭಾರತದಲ್ಲಿ ಮಹಿಳೆಯರು ಎಂಬ ಮಹತ್ವದ ವಿಷಯದ ಬಗ್ಗೆಯೇ ಕೇಂದ್ರೀಕೃತವಾಗಿದೆ. ಮಹಿಳಾ ಅಧ್ಯಯನ ಕೇಂದ್ರ ಮತ್ತು ಗ್ರಾಮೀಣಾಭಿವೃದ್ಧಿ ಕೇಂದ್ರದ ಸ್ಥಾಪಕ ನಿರ್ದೇಶಕರು ನೀರಾ ದೇಸಾಯಿಯವರು. 1970-84 ಅವಧಿಯಲ್ಲಿ ಕುಲಪತಿಗಳಾಗಿ 10 ಹಲವಾರು ಅಮೂಲ್ಯ ಸೇವೆಗಳನ್ನು ಸಲ್ಲಿಸಿದ್ದಾರೆ. ಭಾರತದಲ್ಲಿ ಮಹಿಳಾ ಅಧ್ಯಯನದ ಆದ್ಯ ಮಹಿಳೆಯರಲ್ಲಿ ನೀರಾ ದೇಸಾಯಿ ಪ್ರಮುಖರು. ಪ್ರಾಧ್ಯಾಪಕಿ, ಸಂಶೋಧಕಿ, ಶಿಕ್ಷಣ ತಜ್ಞೆ, ರಾಜಕೀಯ ಕಾರ್ಯಕರ್ತೆಯಾಗಿ ಅಲ್ಲದೆ ಸಮಾಜದ ಸೇವೆಯಲ್ಲಿ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಅನೇಕಾನೇಕ ಕೊಡುಗೆಗಳನ್ನು ನೀಡಿದರು. ಭಾರತದಲ್ಲಿ ಮೊದಲ ಬಾರಿಗೆ ಮಹಿಳಾ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಮತ್ತು ಗ್ರಾಮೀಣಾಭಿವೃದ್ಧಿ ಕೇಂದ್ರ ಸ್ಥಾಪಿಸಿದ ಕೀರ್ತಿ ನೀರಾ ಅವರದ್ದು. 1954 SNDT ಮಹಿಳಾ ವಿಶ್ವವಿದ್ಯಾಲಯವನ್ನು ಸೇರಿದರು. ಪ್ರಾಧ್ಯಾಪಕಿ ಮತ್ತು ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥೆಯಾಗಿ ವಿವಿಧ ಆಡಳಿತ ಮಂಡಳಿಗಳಲ್ಲಿ ಒಬ್ಬರಾದರು. ಇವರ ದೇಶಪ್ರೇಮವು ತಮ್ಮ ಸ್ವಂತ ವಿಕಾಸವನ್ನೇ ತ್ಯಜಿಸುವಂತೆ ಮಾಡಿತು. ಅನೇಕ ಬಾರಿ ಜೈಲುವಾಸ ಅನುಭವಿಸಿದರು. ಕಮಲಾದೇವಿ ಚಟ್ಟೋಪಾಧ್ಯಾಯರು ಸೇರಿದಂತೆ ಅನೇಕ ಮಹನೀಯರು ಇವರ ಸಂಪರ್ಕಕ್ಕೆ ಬಂದರು. ಸ್ವತಂತ್ರ ಪೂರ್ವ ಮತ್ತು ಸ್ವಾತಂತ್ರ್ಯೋತ್ತರ ಮಹಿಳೆಯರ ಸ್ಥಿತಿಗತಿಗಳನ್ನು ಅವರ ಆರ್ಥಿಕ ಪರಿಸ್ಥಿತಿಯನ್ನು ಪರಿಶೀಲಿಸಿ ಅದರಲ್ಲಿ ಬದಲಾವಣೆ ತರುವಲ್ಲಿ ಯಶಸ್ವಿಯಾದರು. ಮಹಿಳಾ ಅಧ್ಯಯನವು ಕೇವಲ ಸಿದ್ಧಾಂತದ ಕ್ಷೇತ್ರಕ್ಕೆ ಸೀಮಿತವಾಗಿರಲು ಸಾಧ್ಯವಿಲ್ಲ ಎಂದು ದೇಸಾಯಿಯವರು ಪ್ರತಿಪಾದಿಸಿದರು. ತಮ್ಮ ವೃತ್ತಿಜೀವನದುದ್ದಕ್ಕೂ ಮಹಿಳಾ ಗುಂಪುಗಳನ್ನು ಅವರದೇ ಆದ ಕಾರ್ಯರೂಪಗಳಲ್ಲಿ ಬೆಂಬಲಿಸುವುದಕ್ಕೆ ಒತ್ತು ನೀಡಿದರು. ನಿಜವಾದ ಕ್ರಿಯೆ ಮತ್ತು ಬೆಂಬಲವೆಂದರೇನೆಂದು ಅವರಿಗೆ ಅರ್ಥವಾಗಿತ್ತು. ಬಡ ಮಹಿಳೆಯರಿಗೆ ಅರ್ಥವಾಗುವ ಭಾಷೆ ಕ್ಷೇತ್ರಗಳಲ್ಲಿ ಮಹಿಳಾ ಅಧ್ಯಯನವನ್ನು ಪ್ರಾರಂಭಿಸಿದರು. ಅನೌಪಚಾರಿಕ ಉದ್ಯೋಗಿ ಮಹಿಳೆಯರು ಮತ್ತು ಮಹಿಳೆಯರ ರಾಷ್ಟ್ರೀಯ ಆಯೋಗದ ಸದಸ್ಯರಾಗಿ ಇಂತಹ ಮಹಿಳೆಯರಿಗೆ ಅನುಕೂಲ ಒದಗಿಸಿದರು. ವುಮನ್ ಇನ್ ಮಾಡರ್ನ್ ಇಂಡಿಯಾ, ದಿ ಮೇಕಿಂಗ್ ಆಫ್ ಎ ಫೆಮಿನಿಸ್ಟ್ ಸೇರಿದಂತೆ ಅನೇಕಾನೇಕ ಕೃತಿಗಳನ್ನು ರಚಿಸಿದ ನೀರಾ ಬೆನ್ ಸದಾ ಮಹಿಳೆಯರ ಪರವಾಗಿಯೇ ಕೊನೆಯವರೆಗೂ ನಿಂತಿದ್ದು ಇಂದು ಎಲ್ಲ ಮಹಿಳೆಯರಿಗೂ ಪಾಠವಾಗಿದ್ದಾರೆ. ಮೀರಾ ಬೆನ್ 25 ಜೂನ್ 2009 ತಮ್ಮ 84ನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದರೂ ಕೂಡ ತಮ್ಮ ಜನಸೇವಾ ಕಾರ್ಯಗಳಿಂದ ಚಿರಸ್ಥಾಯಿಯಾಗಿದ್ದಾರೆ.
1: ಜ್ಞಾನಜ್ಯೋತಿ ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ ಕೇಳಿದಿರಿ. ಪ್ರಸ್ತುತಿ ಬಿಕೆ ಮೀನಾಕ್ಷಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಕೇಳುಗರೆ ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಕನ್ನಡ ಭಾರತಿ ಮಹಿಳಾ ಕಾವ್ಯಾನುಸಂಧಾನ ಈ ಕುರಿತು ಲೇಖಕಿ ಡಾ ಸಬಿತಾ ಬನ್ನಾಡಿ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ ಮೂಡಿಬರಲಿದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾ ಶಭಾನಾ. ಇಂದು ಸಂಜೆ 7:45 ಪ್ರಸ್ತುತ ಕಾಲಮಾನದಲ್ಲಿ ಪರಿಸರ ಪ್ರಜ್ಞೆ ಪ್ರಾಮುಖ್ಯತೆ ಈ ಕುರಿತು ಮಾತನಾಡುತ್ತಾರೆ ಲೇಖಕರಾದ ಡಾಕ್ಟರ್ ವಿ ರಂಗನಾಥ್. FM 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 6:15.
3: ವಾಗ್ದೇವಿ ವಿದ್ಯಾಕುಲ ಪಿಯು ರೆಸಿಡೆನ್ಷಿಯಲ್ ಕಾಲೇಜು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಸೂಕ್ತವಾದ ಆಯ್ಕೆ. ಇಂಟಿಗ್ರೇಟೆಡ್ ಕೋರ್ಸ್ಗಳು, ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ವಾಹನ ಸೌಲಭ್ಯ ಕೂಡ ಇದೆ. 9844008334 ಇಂದೇ ಕರೆ ಮಾಡಿ ನಿಮ್ಮ ಮಕ್ಕಳನ್ನು ದಾಖಲಿಸಿ. ವಾಗ್ದೇವಿ ವಿದ್ಯಾಕುಲ ಪಿಯು ರೆಸಿಡೆನ್ಷಿಯಲ್ ಕಾಲೇಜು ಮೈಸೂರು.
4: ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪ್ರಸ್ತುತಪಡಿಸ್ತಾ ಇದೆ ಓಪನ್ ಡೇ 2026-27. ಎಲ್ಲಾ ಪಿಯುಸಿ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗಾಗಿ ನಿಮ್ಮ ಇಂಜಿನಿಯರಿಂಗ್ ಕನಸನ್ನು ನನಸಾಗಿಸಲು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಡೆಯುತ್ತಿರುವ ಓಪನ್ ಡೇನಲ್ಲಿ ಪಾಲ್ಗೊಳ್ಳಿ.
5: ಇದೇ May 10 ಬೆಳಿಗ್ಗೆ 10:30 ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ, ಮೈಸೂರು.
4: ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ
6: vvc.ac.in. ಕಲಾ ಸಂವಹನ ಟ್ರಸ್ಟ್ನಿಂದ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ
7: ಸಿತಾರ್ ಸಂಭ್ರಮ. ಇದೇ ಶನಿವಾರ 9ನೇ ತಾರೀಕು ಸಂಜೆ 5 ಗಂಟೆಗೆ ಮೈಸೂರು ಕರ್ನಾಟಕ ಕಲಾಮಂದಿರದಲ್ಲಿ
6: ಸಿತಾರ್ ಸಿಂಚನ ತಂಡದ 50 ಕಲಾವಿದರಿಂದ ಸಿತಾರ್ ವಾದನ.
7: ಪದ್ಮಶ್ರೀ ಪಂಡಿತ್ ವೆಂಕಟೇಶ ಕುಮಾರ್ ಅವರಿಂದ ಗಾಯನ.
6: ಉಸ್ತಾದ್ ಮೊಹಸಿನ್ ಖಾನ್ ಅವರಿಂದ ಸಿತಾರ್ ಸಿಂಚನ.
7: ಪ್ರವೇಶ ಉಚಿತ,
6: ಬನ್ನಿ
7: ಪಾಲ್ಗೊಳ್ಳಿ.
8: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
9: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
8: ಆಟದ ಗತ್ತು ಗಮ್ಮತ್ತು,
9: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು.
8: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
9: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
8: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
9: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
8: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
9: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ. ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಕಾರ್ಯಕ್ರಮ ವೈವಿಧ್ಯ ನಡೆಸಿಕೊಡುತ್ತಾರೆ ಮೈಸೂರಿನ ಕೃಷ್ಣಮೂರ್ತಿಪುರಮಿನ ಮಾನಸಿ ಮಾತೃಮಂಡಳಿ ಸದಸ್ಯೆಯರು. ಮರೆಯದೇ ಕೇಳಿ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಕಾರ್ಯಕ್ರಮ ವೈವಿಧ್ಯ.
10: ಸಸ್ಯ ಸರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಿಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
11: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
10: ಸಸ್ಯ ಸರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

0: ಕೆಎಸ್ಒಯು ಮುಕ್ತವಾಣಿ.
1: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40.
2: ಕೆಎಸ್ಒಯು ಮುಕ್ತವಾಣಿ
1: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಗೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
0: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
1: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
2: ಕೆಎಸ್ಒಯು ಮುಕ್ತವಾಣಿ.
1: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
0: ಕೆಎಸ್ಒಯು ಮುಕ್ತವಾಣಿ.
3: ಆಕಾಶವಾಣಿ ಮೈಸೂರು 100.6, ಸಮಯ 6:20. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು, ನಂತರ 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ.
4: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ವರಿಷ್ಠಃ ಭಾಜಪಾ ನೇತಾ ಸುವೇಂದು ಅಧಿಕಾರಿ ಭಾಜಪಾ ವಿಧಾಯಕ ದಲಸ್ಯ ನೇತಾ ನಿರ್ವಾಚಿತಃ. ಸಹ ಪಶ್ಚಿಮಬಂಗ ಪ್ರದೇಶಸ್ಯ ಪ್ರಥಮಃ ಭಾಜಪೇತಿ ದಲಸ್ಯ ಮುಖ್ಯಮಂತ್ರಿ ಭವಿತುಂ ಸಜ್ಜಃ ಅಸ್ತಿ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಸೋಮನಾಥ ಮಂದಿರಂ ಭಾರತಸ್ಯ ದೃಢತಾಯಾಃ ಏಕತಾಯಾಃ ಸಭ್ಯತಾಯಾಃ ಚ ಬಲಸ್ಯ ಕಾಲಾತೀತಂ ಪ್ರತೀಕತ್ವೇನ ವರ್ಣಿತಂ. DRDO ತಥಾ ಭಾರತೀಯ ವಾಯುಸೇನೆಯ ಸ್ವದೇಶೀಯಸ್ಯ ತಾರಾ ಗ್ಲೈಡ್

0: हा महानिर्देशक राजीव कुमार जैन च स्पर्धायै हरितध्वज प्रदर्शितवन्तौ। भारतस्य सिमरनजीत कौर इत्येषा अद्य सांघाई नगरे आयोजितस्य आर्चरी वर्ल्ड कप स्टेज टू इत्यस्मिन् महिलानां रिकर्व व्यक्तिगत स्पर्धायाः उपान्त्यचक्रीय द्वन्द्वे प्रविष्टवती इति वार्ताः।
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆಕಾಶವಾಣಿ ಅವಲೋಕನ ವಿಷಯ ಬಿಗ್ ಕ್ಯಾಟ್ಗಳ ಸಂರಕ್ಷಣೆಗಾಗಿ ಭಾರತದಲ್ಲಿ ಅಂತಾರಾಷ್ಟ್ರೀಯ ಶೃಂಗಸಭೆ. ಬರೆದವರು ಸಂತೋಷ್, ಓದುತ್ತಿರುವವರು ಲಿಂಗಾನಂದ. ಭಾರತದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಅಂತರ ಸರ್ಕಾರಿ ಅಂತಾರಾಷ್ಟ್ರೀಯ ಸಂಸ್ಥೆಯಾದ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಒಕ್ಕೂಟ ಐಬಿಸಿಎ ಅನ್ನು ಸಿಂಹ, ಹುಲಿ, ಚಿರತೆ, ಹಿಮಚಿರತೆ, ಜಾಗ್ವಾರ್ ಮತ್ತು ಪೂಮಾ ಮುಂತಾದ 7 ಬಿಗ್ ಕ್ಯಾಟ್ಗಳ ವಂಶದ ಸಂರಕ್ಷಣೆಗಾಗಿ ಸ್ಥಾಪಿಸಲಾಗಿದೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವ ಭೂಪೇಂದರ್ ಯಾದವ್ ಅವರು ನವದೆಹಲಿಯಲ್ಲಿ ಇತ್ತೀಚೆಗೆ 1ನೇ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಶೃಂಗಸಭೆ 2026 ಇದರ ಭಾಗವಾಗಿ ಜಾಲತಾಣ ಮತ್ತು ಲಾಂಛನವನ್ನು ಬಿಡುಗಡೆ ಮಾಡಿದರು. ವಿಶ್ವದ ಮಹತ್ತರದ ಬಿಗ್ ಕ್ಯಾಟ್ಗಳ ಸಂರಕ್ಷಣೆಗೆ ಮೀಸಲಾಗಿರುವ ಈ ಶೃಂಗಸಭೆ ಒಂದು ಹೆಗ್ಗುರುತಾಗಿದೆ. ಭಾರತ 2026 ಜೂನ್ 1ರಂದು ನವದೆಹಲಿಯಲ್ಲಿ ಮೊದಲ ಐಬಿಸಿಎ ಶೃಂಗಸಭೆಯನ್ನು ಆಯೋಜಿಸಲಿದೆ. ಇದರಲ್ಲಿ ಸದಸ್ಯ ರಾಷ್ಟ್ರಗಳು, ಸರ್ಕಾರದ ಮುಖ್ಯಸ್ಥರು ಮತ್ತು ವೀಕ್ಷಕ ರಾಷ್ಟ್ರಗಳ ಮುಖ್ಯಸ್ಥರು ಭಾಗವಹಿಸುವ ನಿರೀಕ್ಷೆ ಇದೆ. ಬಿಗ್ ಕ್ಯಾಟ್ಗಳನ್ನು ಉಳಿಸಿ, ಮಾನವೀಯತೆಯನ್ನು ಉಳಿಸಿ, ಪರಿಸರ ವ್ಯವಸ್ಥೆಯನ್ನು ಉಳಿಸಿ ಎಂಬ ಪರಿಕಲ್ಪನೆಯಿಂದ ಮಾರ್ಗದರ್ಶಿಸಲ್ಪಟ್ಟ ಈ ಶೃಂಗಸಭೆ ಪ್ರಪಂಚದಾದ್ಯಂತ 400ಕ್ಕೂ ಹೆಚ್ಚು ಸಂರಕ್ಷಕರು, ನೀತಿ ನಿರೂಪಕರು, ವಿಜ್ಞಾನಿಗಳು, ಬಹುಪಕ್ಷೀಯ ಸಂಸ್ಥೆಗಳು, ಹಣಕಾಸು ಸಂಸ್ಥೆಗಳು, ಉದ್ಯಮಿಗಳು ಮತ್ತು ಸಮುದಾಯ ಪ್ರತಿನಿಧಿಗಳನ್ನು ಒಂದೇ ವೇದಿಕೆಯಲ್ಲಿ ಒಟ್ಟುಗೂಡಿಸುತ್ತದೆ. ಬಿಗ್ ಕ್ಯಾಟ್ ವಂಶದ ಸಂರಕ್ಷಣೆಯಲ್ಲಿ ಭಾರತದ ಪ್ರಯತ್ನ ಮತ್ತು ಪ್ರಯಾಣದ ಭಾಗವಾಗಿ ಈ ಶೃಂಗಸಭೆಯು ಬದ್ಧತೆ, ನಾವೀನ್ಯತೆ, ವೈಜ್ಞಾನಿಕ ನಿರ್ವಹಣೆ, ಸಾಂಸ್ಥಿಕ ಸಹಯೋಗ ಮತ್ತು ಸಮುದಾಯದ ಭಾಗವಹಿಸುವಿಕೆಯಿಂದ ಗುರುತಿಸಲ್ಪಟ್ಟಿದೆ. ಪ್ರಾಜೆಕ್ಟ್ ಟೈಗರ್ ಸೇರಿದಂತೆ ಸಿಂಹ, ಹಿಮಚಿರತೆ ಮತ್ತು ಚಿರತೆ ಸಂರಕ್ಷಣೆಗಾಗಿ ಹಲವಾರು ಉಪಕ್ರಮಗಳನ್ನು ಭಾರತ ಸರ್ಕಾರ ಯಶಸ್ವಿಯಾಗಿ ಜಾರಿಗೆ ತಂದಿದೆ. ಭಾರತದ ಅನುಭವ ಮತ್ತು ಜಾಗತಿಕ ಜವಾಬ್ದಾರಿಯ ಆಳವಾದ ಪ್ರಜ್ಞೆಯು 2023 ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಒಕ್ಕೂಟ ಐಬಿಸಿಎ ಅನ್ನು ಪ್ರಾರಂಭಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವವನ್ನು ಪ್ರೇರೇಪಿಸಿತು. ಐಬಿಸಿಎ 7 ಬಿಗ್ ಕ್ಯಾಟ್ ವಂಶಗಳ ನೆಲೆಯಾಗಿರುವ ದೇಶಗಳನ್ನು ಒಟ್ಟುಗೂಡಿಸುವ ಮೊದಲ ವೇದಿಕೆಯಾಗಿದೆ. ಇದು ಸಹಕಾರ, ಜ್ಞಾನ ಹಂಚಿಕೆ ಮತ್ತು ಪರಸ್ಪರ ಬೆಂಬಲದ ಮೂಲಕ ಸಂರಕ್ಷಣಾ ಸವಾಲುಗಳನ್ನು ಸಾಮೂಹಿಕವಾಗಿ ಪರಿಹರಿಸಬೇಕು ಎಂಬ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಮುಂಬರುವ ಶೃಂಗಸಭೆಯು ಜಾಗತಿಕ ಸಂರಕ್ಷಣಾ ರಾಜತಾಂತ್ರಿಕತೆಯಲ್ಲಿ ನಿರ್ಣಾಯಕ ಕ್ಷಣವಾಗಲಿದೆ. ಬಿಗ್ ಕ್ಯಾಟ್ಗಳ ವಂಶ ಸಂರಕ್ಷಣೆಯ ಭವಿಷ್ಯದ ಕುರಿತು ಚರ್ಚಿಸಲು ವಿಶ್ವ ನಾಯಕರು, ತಜ್ಞರು ಮತ್ತು ಪಾಲುದಾರರನ್ನು ಒಟ್ಟುಗೂಡಿಸುತ್ತದೆ. ಈ ಶೃಂಗಸಭೆಯು ಅಂತಾರಾಷ್ಟ್ರೀಯ ಪಾಲುದಾರಿಕೆಗಳನ್ನು ಬಲಪಡಿಸುತ್ತದೆ, ಸಹಕಾರವನ್ನು ಉತ್ತೇಜಿಸುತ್ತದೆ. ಬಿಗ್ ಕ್ಯಾಟ್ ವಂಶ ಶ್ರೇಣಿಯ ರಕ್ಷಣಾ ದೇಶಗಳ ನಡುವೆ ಸಾಮೂಹಿಕ ಕ್ರಮವನ್ನು ಪ್ರೇರೇಪಿಸುತ್ತದೆ ಹಾಗೂ ಜಾಗತಿಕ ಜೀವ ವೈವಿಧ್ಯ ಮತ್ತು ಹವಾಮಾನ ಗುರಿಗಳೊಂದಿಗೆ ಸಂರಕ್ಷಣಾ ಪ್ರಯತ್ನಗಳನ್ನು ಹೊಂದಿಸುತ್ತದೆ. ಮೊದಲ ಬಾರಿಗೆ ವಿಶ್ವ ನಾಯಕರು ಖಂಡಗಳಾದ್ಯಂತ ಬಿಗ್ ಕ್ಯಾಟ್ ವಂಶಗಳ ಸಂರಕ್ಷಣೆ ಕುರಿತು ಚರ್ಚಿಸಲು ಪ್ರತ್ಯೇಕವಾಗಿ ಸಭೆ ಸೇರುತ್ತಾರೆ. ದೆಹಲಿ ಘೋಷಣೆ ಎಂಬ ಶೀರ್ಷಿಕೆಯ ಬಿಗ್ ಕ್ಯಾಟ್ ವಂಶಗಳ ಸಂರಕ್ಷಣೆ ಕುರಿತಾದ ಮೊದಲ ಜಾಗತಿಕ ಘೋಷಣೆಯನ್ನು ಅಳವಡಿಸಿಕೊಳ್ಳುವುದು ಶೃಂಗಸಭೆಯ ಪ್ರಮುಖ ಅಂಶವಾಗಿದೆ. ಗಡಿಯಾಚೆಗಿನ ಸಹಕಾರವನ್ನು ಬಲಪಡಿಸುತ್ತದೆ ಮತ್ತು ಬಿಗ್ ಕ್ಯಾಟ್ಗಳು ಹಾಗೂ ಅವುಗಳ ಆವಾಸ ಸ್ಥಾನಗಳನ್ನು ಸಂರಕ್ಷಿಸಲು ಪ್ರಾದೇಶಿಕ ವಿಧಾನವನ್ನು ಉತ್ತೇಜಿಸುತ್ತದೆ. ಜೂನ್ 1 ಮತ್ತು 2ರಂದು ತಾಂತ್ರಿಕ ಅಧಿವೇಶನಗಳು ನಡೆಯಲಿವೆ. ಇದರಲ್ಲಿ ಬಿಗ್ ಕ್ಯಾಟ್ ವಂಶಗಳ ಶ್ರೇಣಿಯ ಸಂರಕ್ಷಣೆಯ 95 ದೇಶಗಳ ಹಿರಿಯ ಸರ್ಕಾರಿ ಅಧಿಕಾರಿಗಳು, ಸಂರಕ್ಷಣಾ ವೃತ್ತಿಪರರು, ತಜ್ಞರು ಮತ್ತು ಪಾಲುದಾರ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಪ್ರಮುಖ ಸಂಸ್ಥೆಗಳು ಮತ್ತು ಪಾಲುದಾರರ ಸಹಯೋಗದೊಂದಿಗೆ ಬುಡಕಟ್ಟು ಕಲೆ, ಬಿಗ್ ಕ್ಯಾಟ್ಗಳ ಮೇಲಿನ ವರ್ಣಚಿತ್ರಗಳು, ಛಾಯಾಚಿತ್ರಗಳು, ಚಲನಚಿತ್ರಗಳು, ವರ್ಚುವಲ್ ರಿಯಾಲಿಟಿ ಅನುಭವಗಳು ಹಾಗೂ ಬಿಗ್ ಕ್ಯಾಟ್ ಮತ್ತು ಜೀವ ವೈವಿಧ್ಯ ಸಂರಕ್ಷಣೆಯಲ್ಲಿ ಭಾರತದ ಅತ್ಯುತ್ತಮ ಅಭ್ಯಾಸಗಳು ಮತ್ತು ಸಾಧನೆಗಳನ್ನು ಪ್ರದರ್ಶಿಸುವ ವಿಶಿಷ್ಟ ಪ್ರದರ್ಶನವನ್ನು ಸಹ ಈ ಸಂದರ್ಭದಲ್ಲಿ ಆಯೋಜಿಸಲಾಗಿದೆ. ಇನ್ನೊಂದೆಡೆ, ಐಬಿಸಿಎ ಶೃಂಗಸಭೆಯ ಜಾಲತಾಣವು ಸಂಪರ್ಕ, ತೊಡಗಿಸಿಕೊಳ್ಳುವಿಕೆ ಮತ್ತು ಮಾಹಿತಿ ಹಂಚಿಕೆಗಾಗಿ ಮೀಸಲಾದ ಜಾಗತಿಕ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಶೃಂಗಸಭೆಯ ಅಧಿಕೃತ ಡಿಜಿಟಲ್ ವೇದಿಕೆಯಾಗಿ ಸಹ ಜಾಲತಾಣ ಕಾರ್ಯನಿರ್ವಹಿಸಲಿದೆ. ಇದು ಎಲ್ಲ ಸಂವಹನಗಳಲ್ಲಿ ಸ್ಥಿರತೆ, ದೃಢೀಕರಣ ಮತ್ತು ಸ್ಪಷ್ಟತೆಯನ್ನು ಖಚಿತಪಡಿಸುತ್ತದೆ. ಇದೇ ವೇಳೆ ಶೃಂಗಸಭೆಯ ದೃಷ್ಟಿಕೋನ, ಸಂರಕ್ಷಣಾ ನಿರೂಪಣೆ ಮತ್ತು ಜಾಗತಿಕ ಪ್ರಸ್ತುತತೆಯನ್ನು ಸೆರೆಹಿಡಿಯುವ ಅಧಿಕೃತ ಐಬಿಸಿಎ ಶೃಂಗಸಭೆ 2026 ಲಾಂಛನ ಚಿತ್ರ ಸಹ ಬಿಡುಗಡೆಯಾಗಲಿದೆ. ಸಾಮರಸ್ಯ, ಸಮತೋಲನ ಮತ್ತು ಪರಸ್ಪರ ಸಂಬಂಧ ಹೊಂದಿರುವ ಪರಿಸರ ವ್ಯವಸ್ಥೆಗಳನ್ನು ಐಬಿಸಿಎ ಶೃಂಗಸಭೆಯ ಲಾಂಛನ ಪ್ರತಿಬಿಂಬಿಸುತ್ತದೆ. ಅದರ ಮೂಲದಲ್ಲಿ 7 ಬಿಗ್ ಕ್ಯಾಟ್ ಪ್ರಭೇದಗಳನ್ನು

0: ಒಳಗೊಂಡಿದೆ. ಇದು ಏಕತೆ ಮತ್ತು ಹಂಚಿಕೆಯ ಜವಾಬ್ದಾರಿಯನ್ನು ಸಂಕೇತಿಸುತ್ತದೆ ಮತ್ತು ಪ್ರಕೃತಿಯ 5 ಅಂಶಗಳನ್ನು ಪ್ರತಿನಿಧಿಸುವ ಕಮಲದಿಂದ ಪ್ರೇರಿತ ವಿನ್ಯಾಸದಿಂದ ಆವೃತವಾಗಿದೆ. ಐಬಿಸಿಎಯ ಭಾಗವಾಗಿರದ ಬಿಗ್ ಕ್ಯಾಟ್ ವಂಶ ಸಂರಕ್ಷಣಾ ದೇಶಗಳು ಈ ಪ್ರಭೇದಗಳ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಲು ಬಲವಾದ ಅಂತರ್ಗತ ಮತ್ತು ಕ್ರಿಯಾಶೀಲ ವೇದಿಕೆಯನ್ನು ನಿರ್ಮಿಸಬೇಕಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದುವರೆಗೂ ಅವಲೋಕನ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:35.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ಕೃಷಿ ನಿರಂತರ,
7: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
4: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.
5: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಬೇಲೂರು, ಹಳೇಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
6: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
7: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
6: ಆದರೆ ಬಳಸ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ಅಳವಡಿಸಿದರೆ ರೋಗಿಗಳಿಗೆ ಸಹಕಾರಿ. ಎಎ ಹ್ಯಾಕಥಾನ್ನಲ್ಲಿ ತಜ್ಞರ ಅಭಿಮತ. ರಾಜ್ಯದಲ್ಲಿ ಪಶುಗಳಿಗೆ ಮೇವಿನ ಕೊರತೆ ಇಲ್ಲ, ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಸ್ಪಷ್ಟನೆ. ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವ ವಾತಾವರಣವಿಲ್ಲ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ನೈರುತ್ಯ ರೈಲ್ವೆ ಸುರಕ್ಷತಾ ದಳದ ಕಾರ್ಯಾಚರಣೆ, ಏಪ್ರಿಲ್ನಲ್ಲಿ 67 ಮಕ್ಕಳ ರಕ್ಷಣೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗೆ ಕರ್ತವ್ಯ ಅಪ್ಲಿಕೇಶನ್ ಮೂಲಕ ದೈನಂದಿನ ಹಾಜರಾತಿ. ರಾಷ್ಟೀಯ ಆರೋಗ್ಯ ಪ್ರಾಧಿಕಾರ ಎನ್ಎಚ್ಎ ಸಹಯೋಗದೊಂದಿಗೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯ 2 ದಿನಗಳ ಆಟೋ ಅಡ್ಜುಡಿಕೇಷನ್ ಹ್ಯಾಕಥಾನ್ 2026ಕ್ಕೆ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಇಂದು ಚಾಲನೆ ನೀಡಲಾಯಿತು. ರಾಷ್ಟೀಯ ಆರೋಗ್ಯ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಸುನಿಲ್ ಕುಮಾರ್ ಬರ್ನವಾಲ್, ಜಂಟಿ ಕಾರ್ಯದರ್ಶಿ ಜ್ಯೋತಿ ಯಾದವ್, ಭಾರತೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕ ಪ್ರೊಫೆಸರ್ ಗೋವಿಂದನ್ ರಂಗರಾಜನ್, ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಕಾರ್ಯದರ್ಶಿ ಎಸ್ ಕೃಷ್ಣನ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಡಾ ಸುನಿಲ್ ಕುಮಾರ್ ಬರ್ನವಾಲ್, ಸರ್ಕಾರಗಳು ಸಾರ್ವಜನಿಕರಿಗೆ ಹಲವು ಆರೋಗ್ಯ ಸೌಲಭ್ಯಗಳನ್ನು ಒದಗಿಸುತ್ತಿದ್ದು, ಈ ಸೇವೆಗಳಲ್ಲಿ ತಂತ್ರಜ್ಞಾನ ಅಳವಡಿಸುವ ಮೂಲಕ ಇಡೀ ವೈದ್ಯಕೀಯ ವರ್ಗಕ್ಕೆ ತಲುಪುವಂತೆ ಮಾಡಬೇಕು ಎಂದು ತಿಳಿಸಿದ್ದಾರೆ. ಆರೋಗ್ಯ ಕ್ಷೇತ್ರದಲ್ಲಿ ದತ್ತಾಂಶ ಸಂಗ್ರಹಿಸಿದಲ್ಲಿ ಆರೋಗ್ಯ ಸೇವೆ ಸುಲಭವಾಗಿ ನೀಡಲು ಸಹಕಾರಿಯಾಗಲಿದೆ ಎಂದು ಹೇಳಿದ್ದಾರೆ. ಜ್ಯೋತಿ ಯಾದವ್ ಮಾತನಾಡಿ, ಆರೋಗ್ಯ ಕ್ಷೇತ್ರಗಳಲ್ಲಿ ಕೃತಕ ಬುದ್ಧಿಮತ್ತೆ ಅಳವಡಿಸಿಕೊಂಡಲ್ಲಿ ಸಾಕಷ್ಟು ನೆರವಾದರೂ ಹಲವು ಸವಾಲುಗಳು ಎದುರಾಗಲಿವೆ. ಹೊಸ ತಂತ್ರಜ್ಞಾನಗಳು ಬಂದರೂ ಮನುಷ್ಯ ಜ್ಞಾನ ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರೊಫೆಸರ್ ಗೋವಿಂದನ್ ರಂಗರಾಜನ್ ಮಾತನಾಡಿ, ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ಅಳವಡಿಸಿದಲ್ಲಿ ಸಾಮಾನ್ಯ ಜನರಿಗೆ ಸಾಕಷ್ಟು ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮೇವಿನ ಲಭ್ಯತೆ ಇದೆ ಎಂದು ಅಧಿಕಾರಿಗಳು ವರದಿ ನೀಡಿದ್ದಾರೆ ಎಂದು ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೊರ ರಾಜ್ಯಕ್ಕೆ ಮೇವು ಸಾಗಾಟ ನಡೆಯುತ್ತಿದ್ದರೆ ಈ ಬಗ್ಗೆ ಪರಿಶೀಲನೆ ನಡೆಸಿ ತಡೆಯುವ ಬಗ್ಗೆ ಕ್ರಮ ವಹಿಸಲಾಗುವುದು ಎಂದು ಹೇಳಿದ್ದಾರೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಬಗ್ಗೆ ಕೇಂದ್ರ ಸರ್ಕಾರವೇ ಗೊಂದಲದಲ್ಲಿದೆ, ಆದ್ದರಿಂದ ನರೇಗಾವನ್ನೇ ಮುಂದುವರೆಸಬೇಕೆಂದು ಕಾನೂನು ಹೋರಾಟ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ತಮಿಳುನಾಡಿನಲ್ಲಿ ಉದ್ಭವಿಸಿರುವ ರಾಜಕೀಯ ಬಿಕ್ಕಟ್ಟು ಮುಂದಿನ 2 ಅಥವಾ 3 ದಿನಗಳಲ್ಲಿ ಬಗೆಹರಿಯಬಹುದು ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಹಾಸನದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಾದೇಶಿಕ ಪಕ್ಷಗಳು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವ ವಾತಾವರಣವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ಶೃಂಗೇರಿ ಮರು ಎಣಿಕೆ ವಿಚಾರ ಕುರಿತಂತೆ ಪ್ರತಿಕ್ರಿಯಿಸಿ, ಕಾಂಗ್ರೆಸ್ನ ಓಟ್ ಚೋರಿ ಚರ್ಚೆ ಅರ್ಥಹೀನ ಎಂದು ತಿಳಿಸಿದ್ದಾರೆ. ನೈರುತ್ಯ ರೈಲ್ವೆ ಸುರಕ್ಷತಾ ದಳ ಪ್ರಯಾಣಿಕರ ಸುರಕ್ಷತಾ ಅಭಿಯಾನವನ್ನು ತೀವ್ರಗೊಳಿಸಿ ಏಪ್ರಿಲ್ 2026ರಲ್ಲಿ 67 ಮಕ್ಕಳನ್ನು ರಕ್ಷಿಸಿ 1 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿಗಳನ್ನು ವಶಪಡಿಸಿಕೊಂಡಿದೆ. ಏಪ್ರಿಲ್ 2026ರಲ್ಲಿ ನನ್ಹೆ ಫರಿಸ್ತೆ ಕಾರ್ಯಾಚರಣೆಯ ಅಡಿಯಲ್ಲಿ ನೈರುತ್ಯ ರೈಲ್ವೆಯು 12 ಹುಡುಗಿಯರು ಸೇರಿದಂತೆ 67 ಮಕ್ಕಳನ್ನು ರಕ್ಷಿಸಿದೆ. 36.62 ಲಕ್ಷ ಮೌಲ್ಯದ ಪ್ರಯಾಣಿಕರ ಕಳೆದು ಹೋದ ವಸ್ತುಗಳನ್ನು ತ್ವರಿತವಾಗಿ ವಶಪಡಿಸಿಕೊಂಡು ಹಿಂದಿರುಗಿಸಲಾಗಿದೆ. ಉಪಲಬ್ಧ ಕಾರ್ಯಾಚರಣೆಯಡಿಯಲ್ಲಿ 2,43,000 ರೂಪಾಯಿ ಮೌಲ್ಯದ ಟಿಕೆಟ್ಗಳನ್ನು ವಶಪಡಿಸಿಕೊಂಡಿದೆ. ಆಪರೇಷನ್ ಡಿಗ್ನಿಟಿ ಕಾರ್ಯಾಚರಣೆಯಡಿಯಲ್ಲಿ ಆರೈಕೆ ಮತ್ತು ರಕ್ಷಣೆಯ ಅಗತ್ಯವಿದ್ದ 3 ವೃದ್ಧರನ್ನು ರಕ್ಷಿಸಿ ಸಮರ್ಪಕ ಪರಿಶೀಲನೆಯ ನಂತರ ಅವರ ಕುಟುಂಬಗಳು ಹಾಗೂ ಎನ್ಜಿಒಗಳಿಗೆ ಹಸ್ತಾಂತರಿಸಲಾಗಿದೆ ಎಂದು ನೈರುತ್ಯ ರೈಲ್ವೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಕರ್ತವ್ಯ ಮೊಬೈಲ್ ಅಪ್ಲಿಕೇಶನ್ ಮೂಲಕ ದೈನಂದಿನ ಹಾಜರಾತಿಯನ್ನು ಆಧುನಿಕ ಹಾಜರಾತಿ ನಿರ್ವಹಣಾ ವ್ಯವಸ್ಥೆ ತಂತ್ರಾಂಶದಲ್ಲಿ ದಾಖಲಿಸುವ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಅಭಿವೃದ್ಧಿಪಡಿಸಿರುವ ಈ ಮೊಬೈಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ದೈನಂದಿನ ಹಾಜರಾತಿಯನ್ನು ತಂತ್ರಾಂಶದಲ್ಲಿ ನಮೂದಿಸಲು ಅಧಿಕಾರಿಗಳು ಹಾಗೂ ನೌಕರರು ಅಗತ್ಯ ಕ್ರಮ ಕೈಗೊಳ್ಳುವಂತೆ ತಿಳಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ರಾಮನಗರ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸುವುದರಿಂದ ಅಂತರ್ಜಲ ಹೆಚ್ಚಾಗಿ ಬೋರ್ವೆಲ್ಗಳಿಗೆ ನೀರು ಲಭಿಸಲಿದೆ. ಈ ಮೂಲಕ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಬಹುದಾಗಿದೆ ಎಂದು ಸಂಸದ ಡಾ ಸಿಎನ್ ಮಂಜುನಾಥ್ ಸಲಹೆ ನೀಡಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಜಿಲ್ಲಾ ಮಟ್ಟದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಲ್ಜೀವನ್ ಮಿಷನ್ ಯೋಜನೆಯಡಿ ಜಿಲ್ಲೆಯಲ್ಲಿ ಕೈಗೊಂಡಿರುವ ಕಾಮಗಾರಿಗಳು ತ್ವರಿತಗತಿಯಲ್ಲಿ ಪೂರ್ಣಗೊಳ್ಳಲು ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ. ಕಾಮಗಾರಿಗಳನ್ನು ಪೂರ್ಣಗೊಳಿಸದ ಗುತ್ತಿಗೆದಾರರಿಗೆ ಇದುವರೆಗೂ 65 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ ಎಂದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಕಾರ್ಯಪಾಲಕ ಅಭಿಯಂತರರು ಸಭೆಗೆ ಮಾಹಿತಿ ನೀಡಿದರು. ಈ ವೇಳೆ ಜೆಜೆಎಂ ಕಾಮಗಾರಿಗಳನ್ನು ಶೀಘ್ರವಾಗಿ ಪೂರ್ಣಗೊಳಿಸಲು ಎಲ್ಲ ರೀತಿಯ ಕ್ರಮ ಕೈಗೊಳ್ಳುವಂತೆ ಸಂಸದರು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ರಾಷ್ಟೀಯ ಹೆದ್ದಾರಿ 150A ಹತ್ತಿಗೂಡೂರು ತಿಂಥಣಿ ಸೇತುವೆ ಲಿಂಗಸೂಗೂರು ವಿಭಾಗದ ಅಗಲೀಕರಣ ಹಾಗೂ ಮರು ನಿರ್ಮಾಣ ಕಾಮಗಾರಿಗೆ ಕೇಂದ್ರ ಸರ್ಕಾರ ಸಕಾರಾತ್ಮಕ ಸ್ಪಂದನೆ ನೀಡಿದ್ದು, ಕಾಮಗಾರಿಯನ್ನು 2026-27 ಸಾಲಿನ ವಾರ್ಷಿಕ ಯೋಜನೆಯಲ್ಲಿ ಸೇರಿಸಲಾಗಿದೆ ಎಂದು ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರನಾಯಕ ತಿಳಿಸಿದ್ದಾರೆ. ಈ ವಿಭಾಗವು ರಾಯಚೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತಿದ್ದು, ರಸ್ತೆ ಅಗಲೀಕರಣ ಮತ್ತು ಮರು ನಿರ್ಮಾಣ ಕಾಮಗಾರಿಯನ್ನು ತುರ್ತಾಗಿ ಕೈಗೊಳ್ಳುವಂತೆ ಏಪ್ರಿಲ್ 15 ಕೇಂದ್ರ ರಸ್ತೆ ಸಾರಿಗೆ ಮತ್ತು ರಾಷ್ಟೀಯ ಹೆದ್ದಾರಿ ಸಚಿವಾಲಯದ ಕಾರ್ಯದರ್ಶಿ ವಿ ಉಮಾಶಂಕರ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬೀದರ್, ಕಲಬುರಗಿ, ಯಾದಗಿರಿ ಹಾಗೂ ರಾಯಚೂರು ಜಿಲ್ಲೆಗಳನ್ನು ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಸಂಪರ್ಕಿಸುವ ಪ್ರಮುಖ ಮಾರ್ಗಗಳಲ್ಲಿ ರಾಷ್ಟೀಯ ಹೆದ್ದಾರಿ 150A ಕೂಡ ಒಂದಾಗಿದೆ ಎಂದು ಹೇಳಿದ್ದಾರೆ. ಯಾದಗಿರಿ ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಉಂಟಾಗಬಹುದಾದ ಕುಡಿಯುವ ನೀರಿನ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಪರಿಹಾರ ಕ್ರಮ ಕೈಗೊಳ್ಳಬೇಕು ಎಂದು ಯಾದಗಿರಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಲವೀಶ್ ಒರಡಿಯ ಸೂಚನೆ ನೀಡಿದ್ದಾರೆ. ಸರ್ಕಾರದ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ಮೊಬೈಲ್ ಫೋನ್ಗಳನ್ನು 24 ಗಂಟೆಯೂ ಚಾಲ್ತಿಯಲ್ಲಿ ಇರಿಸಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಫೋನ್ ಸ್ವಿಚ್ ಆಫ್ ಮಾಡಬಾರದು. ಕೆಲ ಸಮಸ್ಯೆಗಳನ್ನು ದೂರವಾಣಿ ಮೂಲಕವೇ ತಕ್ಷಣ ಪರಿಹರಿಸಲು ಸಾಧ್ಯ ಎಂದು ತಿಳಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಸಂಸದ ಯದುವೀರ್ ಒಡೆಯರ್ ಇಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದ್ದಾರೆ. ಇದೇ ವೇಳೆ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಕ್ಷೇತ್ರದ ಕಂದಕೂರ ಗ್ರಾಮಕ್ಕೆ ನೂತನ ಪಿಯುಸಿ ಕಾಲೇಜು ಮಂಜರಾಗಿದ್ದು, ಪ್ರಸಕ್ತ ಶೈಕ್ಷಣಿಕ ಸಾಲಿನಿಂದಲೇ ಹೆಚ್ಚಿನ ವಿದ್ಯಾರ್ಥಿ ದಾಖಲಾತಿ ಮಾಡಲು ಕ್ರಮ ಕೈಗೊಳ್ಳುವಂತೆ ಗುರುಮಠಕಲ್ ಮತಕ್ಷೇತ್ರದ ಶಾಸಕ ಶರಣಗೌಡ ಕಂದಕೂರ ಅವರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ಅಳವಡಿಸಿದರೆ ರೋಗಿಗಳಿಗೆ ಸಹಕಾರಿ, ಎಎ ಹ್ಯಾಕಥಾನ್ನಲ್ಲಿ ತಜ್ಞರ ಅಭಿಮತ. ರಾಜ್ಯದಲ್ಲಿ ಪಶುಗಳಿಗೆ ಮೇವಿನ ಕೊರತೆ ಇಲ್ಲ, ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಸ್ಪಷ್ಟನೆ. ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವ ವಾತಾವರಣವಿಲ್ಲ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ನೈಋತ್ಯ ರೈಲ್ವೆ ಸುರಕ್ಷತಾ ದಳದ ಕಾರ್ಯಾಚರಣೆ ಏಪ್ರಿಲ್ನಲ್ಲಿ

0: 67 ಮಕ್ಕಳ ರಕ್ಷಣೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗೆ ಕರ್ತವ್ಯ ಅಪ್ಲಿಕೇಶನ್ ಮೂಲಕ ದೈನಂದಿನ ಹಾಜರಾತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:50. ಕೃಷಿರಂಗ.

0: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
0: ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪಪ್ಪಾಯ ಬೇಸಾಯ ಕುರಿತು ಸಂವಾದ ಭಾಗವಹಿಸುತ್ತಾರೆ ಮೈಸೂರಿನ ಸಸ್ಯವಿಜ್ಞಾನಿ ಡಾಕ್ಟರ್ ವಸಂತಕುಮಾರ್ ತಿಮಕಾಪುರ ಮತ್ತು ಮಳವಳ್ಳಿ ತಾಲೂಕು ರಾವಣಿ ಗ್ರಾಮದ ನಿತ್ಯಾನಂದ. ಪ್ರಸ್ತುತಿ ಎನ್ ಕೇಶವಮೂರ್ತಿ.
3: ನಿತ್ಯಾನಂದ ಅವರೇ ನಮಸ್ಕಾರ.
4: ನಮಸ್ಕಾರ ಸರ್.
3: ಡಾಕ್ಟರ್ ವಸಂತಕುಮಾರ್ ತಿಮಕಾಪುರ ಅವರೇ ನಿಮಗೂ ನಮಸ್ಕಾರ.
5: ನಮಸ್ಕಾರ.
3: ನಿಮ್ಮ ಬಗ್ಗೆ ಹೇಳಿ ನಿತ್ಯಾನಂದ, ನಿಮ್ಮ ಹುಟ್ಟೂರು ಯಾವುದು, ಏನು ವಿದ್ಯಾಭ್ಯಾಸ ಮಾಡಿದ್ದೀರಿ?
4: ಸರ್, ನಮ್ಮ ಊರು ರಾವಣಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ. ನಂದು ವಿದ್ಯಾಭ್ಯಾಸ MBA.
3: ಓ, ಎಲ್ಲಿ ಮಾಡಿದ್ರಿ?
4: MBA ಬೆಂಗಳೂರು ಸರ್, ಡಾನ್ ಬಾಸ್ಕೋ.
3: ಓಹೋ. ಡಿಗ್ರಿ ಏನು?
4: BCOM ಸರ್.
3: BCOM ಮಾಡಿ MBA ಮಾಡಿದ್ರಿ, ಯಾವ ಉದ್ದೇಶಕ್ಕೆ ಮಾಡಿದ್ರಿ?
4: ಮಾಮೂಲಿ ಸರ್, ವ್ಯವಹಾರಿಕವಾಗಿ ಅಕೌಂಟ್ಸ್ ಬಗ್ಗೆ ತಿಳ್ಕೊಳ್ಳೋಕ್ಕೆ.
3: ಹಾಂ ಹಾಂ. ನಿಮ್ಮ ತಂದೆ ತಾಯಿ ರೈತರ?
4: ನನ್ನ ತಂದೆ ತಾಯಿ ಇಬ್ಬರು ರೈತರು ಸರ್.
3: ನೀವೆಷ್ಟು ಜನ ಮಕ್ಕಳು?
4: ಇಬ್ಬರು ಸರ್.
3: ಕೆಲಸದ ಉದ್ದೇಶಕ್ಕೇನಾದರೂ MBA ಮಾಡಿದ್ರ?
4: ಇಲ್ಲ ಸರ್, ಇಲ್ಲ, ಕೆಲಸ ಉದ್ದೇಶ ಏನಿಲ್ಲ, ಮಾಮೂಲಿ ಓದಬೇಕು, ಎಜುಕೇಷನ್ ಇರಬೇಕಲ್ವ, ಎಜುಕೇಷನ್ ಇದ್ದರೆ ಕೃಷಿನೂ ಮಾಡಿ ಎಲ್ಲನೂ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಎಜುಕೇಷನ್ ಮಾಡಿ ವ್ಯವಸಾಯನ ಮಾಡ್ತಾ ಇದ್ದೀನಿ.
3: ನಿಮ್ಮ MBA ವ್ಯವಸಾಯಕ್ಕೆ ಏನಾದರೂ ಸಹಾಯ ಮಾಡಿದೆಯಾ?
4: ಅಕೌಂಟ್ಸಿಗೆ ಸಹಾಯ ಮಾಡುತ್ತೆ ಸರ್.
3: ಓ, ಎಷ್ಟು ಜಮೀನಿದೆ ತಮಗೆ?
4: ನಮ್ಗೆ ಒಟ್ಟು 10 ಎಕರೆ ಜಮೀನಿದೆ ಸರ್.
3: ನೀರಾವರಿನ ಮಳೆ ಆಶ್ರಯ?
4: ನೀರಾವರಿ ಸರ್, ಸಂಪೂರ್ಣ ನೀರು.
3: ಬೋರ್ವೆಲ್?
4: ಬೋರ್ವೆಲ್ ಸರ್.
3: ಏನೇನು ಬೆಳೆ ಬೆಳಿತೀರಿ?
4: ನಮ್ಮದು ಟೊಮೊಟೊ, ಪಪ್ಪಾಯಿ, ಕಲ್ಲಂಗಡಿ, ಕ್ಯಾಪ್ಸಿಕಮ್, ಬಾಳೆ.
3: ಹಣ್ಣು ತರಕಾರಿನೇ ಜಾಸ್ತಿ?
4: ಹೌದು ಸರ್, ಹಣ್ಣು ತರಕಾರಿ. ಹೌದು.
3: ನಿಮ್ಮ ತಂದೆ ತಾಯಿನೂ ಅದನ್ನೇ ಬೆಳೀತಿದ್ರ ಅಥವಾ?
4: ನಮ್ಮ ತಂದೆ ಫಸ್ಟ್ ಎಲ್ಲ ಕಡಲೆಕಾಯಿ, ಜೋಳ ಎಲ್ಲ ಬೆಳೀತಿದ್ರು. ಆನಂತರ ಅವರು ಟೊಮೊಟೊ ಬೇಸಾಯ, ಕ್ಯಾಪ್ಸಿಕಮ್ ಅವರು ಬೆಳೀತಾ ಇದ್ರು.
3: ನಿಮ್ಮ ರಾವಣಿ ಊರು ಸಿಕ್ಕಾಪಟ್ಟೆ ಟೊಮೊಟೊ ಬೆಳೀತಾರಂತ? ಹೌದ.
4: ಹೌದು ಸರ್.
3: ಓಹ್, ಯಾಕೆ ಅಷ್ಟೊಂದು ಟೊಮೊಟೊ ಬೇಸಾಯ ಜಾಸ್ತಿ ಅಲ್ಲಿ?
4: ಅದೇ, ಒಬ್ಬರು ರೈತರಿಂದ ಇನ್ನೊಬ್ಬರಿಗೆ ನೋಡಿ, ಅದರಿಂದ ಆದಾಯ ನೋಡಿ ನೋಡಿ ಜಾಸ್ತಿ ಜನ ರೈತರುಗಳು ಬೆಳೆಯಕ್ಕೆ ಶುರು ಆಗಿದೆ.
3: ನಿತ್ಯಾನಂದ ಅವರ ಈ ಪಪ್ಪಾಯ ಬೇಸಾಯನ ತಾವು ಆರಂಭ ಮಾಡಿ ಎಷ್ಟು ವರ್ಷ ಆಗಿರ್ಬೋದು?
4: 3 ವರ್ಷ ಆಯಿತು ಸರ್.
3: ಯಾತಕ್ಕೆ ಆರಂಭ ಮಾಡಿದ್ರಿ ಪಪ್ಪಾಯನ?
4: ಪಪ್ಪಾಯ ಬೆಳಿಬೇಕು ಅನ್ನೋದು ನನ್ನ ಕನಸು ಸರ್, ಅದು ಡ್ರೀಮು. ಸೊ ಹಂಗಾಗಿ ಅದನ್ನು ಫಸ್ಟ್ ಎಲ್ಲ ಅದು ಸಿಕ್ಕ ವೈರಸ್ ಜಾಸ್ತಿ ಇದೆ, ಬೆಳೆಯೋಕ್ಕಾಗಲ್ಲ ಅನ್ನೋದು ಕೆಲವೊಂದು ರೈತರುಗಳು ನಮಗೆ ಅವರ ಅನುಭವನ ಹಂಚ್ಕೊಂಡಿದ್ರು. ಸೊ ಅದನ್ನು ನೋಡಿ ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಪಪ್ಪಾಯನ ಶುರು ಮಾಡಿದೆ. ಶುರು ಮಾಡಿ ಅದರಲ್ಲಿ ಒಳ್ಳೆ ಬೇಸಾಯ ತೆಗೆದಿದ್ದೀನಿ ಸರ್.
3: ಓಕೆ. ಯಾವ ತಳಿ ಬೆಳೆದ್ರಿ?
4: ರೆಡ್ ಲೇಡಿ.
3: ಎಲ್ಲಿಂದ ತಂದ್ರಿ ಬೀಜ? ತಂದ್ರೋ ಅಥವಾ ಸಸಿ ತಂದ್ರ?
4: ಸಸಿ ಸಸಿ ಸರ್, ನಮ್ಮೂರಲ್ಲೇ ಸಿಕ್ತು ನರ್ಸರಿಲಿ, ಅಲ್ಲಿಂದ ತಂದು ನಾಟಿ ಮಾಡಿ ಬೇಸಾಯ ಮಾಡಿ.
3: ಓಕೆ. ಯಾವ ಥರ ಮಾಡಿದ್ರಿ ಹೇಳಿ? ಅಂದರೆ ಸಾಲಿನ ಸಾಲಿಗೆ ನಂತರ ಕೊಟ್ರಿ, ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡಿದ್ರ?
4: ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡಿ ಡ್ರಿಪ್ ಇರಿಗೇಷನ್ ಸರ್. ನಾನೊಂದು ಸ್ವಲ್ಪ ಸ್ಪೇಸ್ ಜಾಸ್ತಿ ಕೊಟ್ಟಿದ್ದೆ, 10x6.
3: ಸಾಲಿನ ಸಾಲ 10 ಅಡಿ?
4: 10 ಅಡಿ.
3: ಗಿಡದಿಂದ ಗಿಡ
4: 6 ಅಡಿ ಸರ್.
3: ಯಾಕೆ ಆ ಥರ?
4: ಸ್ಪೇಸ್ ಚೆನ್ನಾಗಿದ್ದರೆ ಗಾಳಿ ಆಡುತ್ತೆ, ಫ್ಲವರು ಅದೆಲ್ಲ ಚೆನ್ನಾಗಿ ಕಚ್ಚುತ್ತೆ ಅನ್ನೋ ಉದ್ದೇಶದಿಂದ ಹೊಸದಾಗಿ ಮಾಡಿದ್ರಿಂದ ನಾವು ಆ ಥರ ಮಾಡಿದ್ವಿ. ಅದರಲ್ಲಿ ಸ್ಪೇಸ್ ಚೆನ್ನಾಗಿತ್ತು. ಅಂದರೆ ಈ ರೋಗಗಳು ಬಂದರೂ, ಕೆಲವೊಂದು ಕೀಟನಾಶಕ ಬಂದರೂ ಆ ಗಾಳಿಲಿ ಇದಾಗೋ ಥರ ವ್ಯವಸ್ಥೆ ಮಾಡಿ ಮಾಡಿದ್ವಿ ಸರ್.
3: ಅಂದರೆ ಇಷ್ಟು ಅಂತರ ಕೊಡಬೇಕು ಅನ್ನೋದು ನಿಮಗೆ ಬೇರೆಯವ್ರ ತೋಟ ನೋಡಿ ಗೊತ್ತಾಯ್ತಾ ಅಥವಾ?
4: ಇಲ್ಲ ಸರ್, ಬೇರೆಯವ್ರ ತೋಟ ನೋಡಿದ್ರೆ ಬೇರೆಯವರು 8x6 ಮಾಡೋರು ಇದ್ದಾರೆ, 9x6 ಮಾಡೋರು ಇದ್ದಾರೆ. ಸೊ ನಾವು ಉಳುಮೆ ಮಾಡಿ ವ್ಯವಸಾಯ ಖರ್ಚನ್ನ ಕಡಿಮೆ ಮಾಡಲಿಕ್ಕೋಸ್ಕರ ಆ ಥರ 10x6 ಮಾಡಿದ್ವಿ ಸರ್.
3: ಸಸಿಗಳು ಕಡಿಮೆ ಆಗಲ್ವನಪ್ಪ?
4: ಕಡಿಮೆ ಆಗುತ್ತೆ ಸರ್, ಬಟ್ ಇಳುವರಿ ಅಲ್ಲೇ ಜಾಸ್ತಿ ಆಗುತ್ತಲ್ಲ ಸರ್.
3: ಹೌದಾ? ಓಕೆ. ಆಯಿತು. ಈಗ ಎಷ್ಟು ದಿನದ ಸಸಿ ನಾಟಿ ಮಾಡಿಕೊಂಡ್ರಿ? ಏನು ಗೊಬ್ಬರ ಕೊಟ್ರಿ? ಹೇಗೆ?
4: ನಾವು 45 ದಿನದ ಸಸಿ ನಾಟಿ ಮಾಡಿದ್ವಿ ಸರ್.
3: ಮಾಮೂಲಿ ಸಸಿಗೆ ಏನು ಧಾರಣೆ ಇತ್ತು?
4: 14 ರೂಪಾಯಿ ಸರ್. 14 ರೂಪಾಯಿ. ನಾವು ಮಾಮೂಲಿ ಬೆಡ್ಡಿಗೆ ಕೊಟ್ಟಿಗೆ ಗೊಬ್ಬರ ಹಾಕ್ಸಿದ್ವಿ, ಕೊಟ್ಟಿಗೆ ಗೊಬ್ಬರ ಮತ್ತು ಬೇವಿನ ಹಿಂಡಿ ಹಾಕಿ.
3: ದನ ಸಾಕಿದ್ರಾ?
4: ದನ ಸಾಕಿಲ್ಲ, ಬೇರೆಯಿಂದ ತಗೊಂಡು ಅದನ್ನ ಎಲ್ಲ ಉಳುಮೆ ಮಾಡಿಸಿ ಬೆಡ್ ಮಾಡಿ ನಾಟಿ ಮಾಡಿದ್ವಿ ಸರ್.
3: ಎಷ್ಟು ಸಸಿ ಕೂರ್ತು?
4: ಅದು 750 ಕೂರುತ್ತೆ ಸರ್,
3: 1 ಎಕರೆ.
4: 1 ಎಕರೆಗೆ.
3: ನೀವೆಷ್ಟು ಎಕರೆ ಹಾಕಿದ್ದು?
4: 3.5 ಎಕರೆ ಒಂದು ಸದಿ ಮಾಡಿದ್ದೆ ಸರ್.
3: ಸರಿ, ಹೇಳಿ.
4: ಅದನ್ನ ಮಾಡಿ 15 ಡೇಸಿಗೆ ಒಂದ್ಸತಿ, ಫಸ್ಟ್ 15 ಡೇಸ್ಗೆ ಫರ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ ಸರ್. ನಾವು ಫರ್ಟಿಗೇಷನ್ನ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಒಂದು ಮಂತಿಗೆ ಕಮೆನ್ಸ್ ಮಾಡ್ತಾ ಮಾಡ್ತಾ ಹೋಗಿದ್ವಿ. ಮೇಯ್ನು ನ್ಯೂಟ್ರಿಷನ್ ಚೆನ್ನಾಗಿ ಸಪ್ಲೈ ಆಗಬೇಕು ಪಪ್ಪಾಯಿಗೆ ಸರ್. ನನಗೆ ಅದ್ರ ಬಗ್ಗೆ ಅಷ್ಟು ಅರಿವಿರಲಿಲ್ಲ. ನನಗೆ ಒಬ್ಬರು ಡಾಕ್ಟರ್ ವಸಂತ್ ಕುಮಾರ್ ಅಂತ ಸಿಕ್ಕಿದ್ರು, ಅವರು ನನಗೆ ಅವ್ರನ್ನ ಪರಿಚಯ ಮಾಡಿದ್ದು ವಸಂತ್ ಕುಮಾರ್ ಅಂತಾನೆ. ಹಂಗಾಗಿ ಅವ್ರ ಗೈಡ್ಲೈನ್ಸಲ್ಲಿ ನಾನು ಪಪ್ಪಾಯನ ಬೆಳೆದೆ. ಸ್ಟಾರ್ಟಿಂಗ್ ವೈರಸ್ ಬಂತು, ಅದನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು ಅನ್ನೋ ಐಡಿಯಾನ ನನಗೂ ಗೊತ್ತಿರಲಿಲ್ಲ. ಆವಾಗ ವಸಂತ್ ಕುಮಾರ್ ಅನ್ನೋರೊಬ್ಬರನ್ನ ಭೇಟಿ ಮಾಡಿ, ಅವರು ಒಬ್ಬರು ಸೈಂಟಿಸ್ಟ್ ಇದ್ದಾರೆ ಡಾಕ್ಟರ್ ವಸಂತ್ ಕುಮಾರ್ ಅಂತ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಈ ವೈರಸ್ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ ಅಂತ ಹೇಳಿದ್ರು.

0: ಸೂಕ್ಷ್ಮ ಜೀವಿ ಒಂದು ವೈರಸ್. ಈ ವೈರಸ್ಗೆ ಬಂತು ಅಂದರೆ ಅದಕ್ಕೆ ಯಾವುದೇ ಔಷಧಿ ಇಲ್ಲ, ಬರೋದನ್ನು ತಡೆಗಟ್ಟಬೇಕಷ್ಟೇ ಹೊರತು. ಬೇರೆ ರೋಗಗಳಿಗೆ ಹೇಳ್ತಾರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಅಂದ್ಬಿಟ್ಟು. ಇದರಲ್ಲಿ ಓನ್ಲಿ ಪ್ರಿವೆನ್ಷನ್ ಬಟ್ ನೋ ಕ್ಯೂರ್ ಅಟ್ ಆಲ್ ಬಂದಮೇಲೆ. ಆದರೆ ನಮ್ಮ ದೇಹದಲ್ಲಿ, ಮನುಷ್ಯನ ದೇಹದಲ್ಲಿ ಆ್ಯಂಟಿಬಾಡಿ ಪ್ರೊಡ್ಯೂಸ್ ಆಗುತ್ತೆ, ಒಂದು ವಾರ ನಾವು ತಡ್ಕೊಂಬಿಟ್ರೆ ವೈರಸ್ನ ಅದಕ್ಕೆ ಇಮ್ಯುನಿಟಿ ಬರುತ್ತೆ. ಆದರೆ ಗಿಡಗಳಲ್ಲಿ ಆ ಥರ ಒಂದು ಶಕ್ತಿ ಸಾಮರ್ಥ್ಯ ಇಲ್ಲ. ಮತ್ತು ಈ ವೈರಸ್ ರೋಗ ಬೆಳೆಗಳಲ್ಲಿ ಕಡಿಮೆ, ಸಾಮಾನ್ಯವಾಗಿ ಶಿಲೀಂಧ್ರ ರೋಗಗಳು ಜಾಸ್ತಿ, ಅದರ ನಂತರ ಬರುವಂಥದ್ದು ಬ್ಯಾಕ್ಟೀರಿಯಾ ರೋಗಗಳು, ಅದರ ನಂತರ ಬರೋದು ವೈರಸ್ ರೋಗಗಳು. ಆದರೆ ಕೆಲವು ಬೆಳೆಗಳಲ್ಲಿ ವೈರಸ್ ರೋಗನೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುತ್ತೆ, ಕೆಲವು ಬೆಳೆಯಲ್ಲಿ ಬ್ಯಾಕ್ಟೀರಿಯಾ ಪ್ರಾಮುಖ್ಯತೆ ಪಡ್ಕೊಂಡಿರುತ್ತೆ ಅಪರೂಪಕ್ಕೆ. ಉದಾಹರಣೆಗೆ ದಾಳಿಂಬೆನಲ್ಲಿ ಬ್ಯಾಕ್ಟೀರಿಯಾ ಡಿಸೀಸ್ ನಂಬರ್ ಒನ್ನು, ಅದೇ ರೀತಿ ಪಪ್ಪಾಯದಲ್ಲಿ ವೈರಸ್ ಡಿಸೀಸ್ ನಂಬರ್ ಒನ್ನು. ಇನ್ನು ಶಿಲೀಂಧ್ರ ರೋಗಗಳು ಮೈನರ್ ರೋಗಗಳು, ಅವನ್ನೆಲ್ಲ ಸುಲಭವಾಗಿ ತಡೆಗಟ್ಬೋದು. ಅದನ್ನು ಪಪ್ಪಾಯ ಬಹಳ ಸುಲಭವಾದ ಬೆಳೆ, ಆದರೆ ಇದಕ್ಕೆ ಒಂದೇ ಒಂದು ಅಡಚಣೆ ಅಂತಂದರೆ ಈ ವೈರಸ್ ರೋಗ. ಪಪ್ಪಾಯ ಎಲ್ಲೆಲ್ಲಿ ಬೆಳೀತಾರೆ ಅಲ್ಲೆಲ್ಲ ಈ ರೋಗ ಉಂಟು. ಈ ವೈರಸ್ ರೋಗಗಳು ಬೆಳೆಗಳಲ್ಲಿ ಸಾಮಾನ್ಯವಾಗಿ 99% ಅಂತ ಹೇಳ್ಬೋದು, ಯಾವುದೋ ಒಂದು ಖಚಿತವಾದ ಒಂದು ಕೀಟದಿಂದ ಹರಡುತ್ತೆ. ಅನೇಕ ಕೀಟ ಪ್ರಭೇದಗಳಿದ್ದಾವೆ, ಉದಾಹರಣೆಗಳೆಂದರೆ ಬಿಳಿ ನೊಣ ಇರ್ಬೋದು, ಥ್ರಿಪ್ಸ್ ಇರ್ಬೋದು, ಆಮೇಲೆ ಏಫಿಡ್ಸ್ ಇರ್ಬೋದು, ಹಾಪರ್ಸ್ ಇರ್ಬೋದು. ಈ ಥರ ಎಲ್ಲ ರಸ ಹೀರುವ ಕೀಟಗಳ ಮೂಲಕ ಈ ಡೆಂಗ್ಯೂ ಮಲೇರಿಯಾ ಹೇಗೆ ಸೊಳ್ಳೆ ಮೂಲಕ ಹರಡುತ್ತೆ, ಹಾಗೆ ಈ ವೈರಸ್ ರೋಗಗಳು ಹರಡ್ತವೆ. ಅದನ್ನು ತಡೆಗಟ್ಟೋದ್ರ ಮೂಲಕ ವೈರಸ್ ರೋಗನ ತಡೆಗಟ್ಬೋದು ಅಂತ ಹೇಳ್ತಾರೆ ಎಲ್ಲರೂ. ಆದರೆ ಓಪನ್ ಫೀಲ್ಡಲ್ಲೇ ಅದು ದುಸ್ಸಾಧ್ಯ ಅಥವಾ ಅಸಾಧ್ಯ ಅಂತ ಹೇಳ್ಬೋದು. ಒಂದು ಪಕ್ಷ ನೀವು ಒಂದು ಸ್ವಲ್ಪ ಮುಂದಕ್ಕೆ ಹಾಕ್ಬೋದು ರೋಗ ಬರೋದನ್ನು ಅಷ್ಟೇ ಹೊರತು ಅದನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡೋದಕ್ಕಂತೂ ಖಂಡಿತ ಸಾಧ್ಯ ಇಲ್ಲ. ಆದ್ದರಿಂದ ಪಪ್ಪಾಯ ಸುಮಾರು 2-3 ವರ್ಷ ಇರುವಂತಹ ಬೆಳೆ. ಅಷ್ಟೊಂದು ದೀರ್ಘಾವಧಿ ಕಾಲ ನಾವು ಕೀಟಗಳೇ ಬಾರದ ಹಾಗೆ, ವೈರಸ್ ಸೋಂಕು ಬಾರದ ಹಾಗೆ ನಾವು ಬೆಳೆಯೋದು ಸಾಧ್ಯವೇ ಇಲ್ಲ. ಹಾಗಾಗಿ ಒಂದು ಸಮಯದಲ್ಲಿ ಪಪ್ಪಾಯ ಬೆಳೆ ವಿಸ್ತೀರ್ಣ ಹೆಚ್ಚಾಗ್ತಾ ಬಂತು, ಉತ್ಪಾದನೆ ಹೆಚ್ಚಾಗ್ತಾ ಬಂತು. ಆದರೆ ಒಂದು 5-6 ವರ್ಷಗಳಿಂದ ಈಚೆಗೆ ಅದರ ವಿಸ್ತೀರ್ಣ ತುಂಬ ಕಡಿಮೆ ಆಗ್ತಾ ಇದೆ. ಬಹುಶಃ ಒಂದಲ್ಲ ಒಂದು ದಿವಸ ಪಪ್ಪಾಯ ಔಷಧಿಗೂ ಸಿಗದಂಗೆ ಆಗುವಂತಹ ಪರಿಸ್ಥಿತಿ ಬಂದುಬಿಡ್ತಿತ್ತೇನೋ. ಆದರೆ ಈಗ ಅದು ಒಂದು ನಿಯಂತ್ರಣಕ್ಕೆ ತರುವಂತಹ ಒಂದು ಪ್ರಯತ್ನಗಳು ನಡೀತಾ ಇರೋದ್ರಿಂದ ಅದು ಒಂದು ಪಪ್ಪಾಯ ಬೆಳೆ ಉಳ್ಕೊಳ್ಬೋದು ಅಂತ ಅನಿಸುತ್ತೆ. ಅಮೇರಿಕಾ ದೇಶದಲ್ಲಿ ಹವಾಯಿ ದ್ವೀಪದಲ್ಲಿ ಇದನ್ನು ಬೆಳೀತಾರೆ, ಅದು ಅತ್ಯಂತ ಸ್ಟೇಪಲ್ ಫುಡ್, ಅದು ಫ್ರೂಟ್ ಕ್ರಾಪಲ್ಲ. ಅದು ಸಂಪೂರ್ಣ ಹೊರಟೆ ಹೋಯಿತು ಅಂತ ತಿಳ್ಕೊಂಡಿದ್ರು. ಫಸ್ಟ್ ಅಲ್ಲಿ ಶುರುವಾಗಿದ್ದದು 1940s ಹೊರಟೆ ಹೋಯಿತು ಅನ್ನುವಾಗ ಒಬ್ಬರು ಅಮೇರಿಕಾ ವಿಜ್ಞಾನಿ ಡಾಕ್ಟರ್ ಗೊನ್ಸಾಲ್ವೆಸ್ ಅಂತ ಕಾರ್ನೆಲ್ ಯೂನಿವರ್ಸಿಟಿನಲ್ಲಿ ಅದಕ್ಕೆ ಒಂದು GM ಪಪ್ಪಾಯನ ತಯಾರು ಮಾಡ್ತಾರೆ. ಅದಕ್ಕೆ ರೈನ್ಬೋ ಅಂತ ಕರೀತಾರೆ, ಮತ್ತು ಸನ್ರೈಸ್ ಅಂತ ಎರಡು ವೆರೈಟಿನ ತಯಾರು ಮಾಡಿ GM ಪಪ್ಪಾಯನ ಬಿಡುಗಡೆ ಮಾಡ್ತಾರೆ ಹವಾಯಿನಲ್ಲಿ. ಅದು ಇಂದಿಗೂ ಕೂಡ ಭಾಳ ಯಶಸ್ವಿಯಾಗಿ ನಡೀತಾ ಇದೆ ಆ ತಂತ್ರಜ್ಞಾನ. ಆದರೆ ನಮ್ಮ ಈ GM ಪಪ್ಪಾಯನ ನಮ್ಮ ದೇಶದಲ್ಲಾಗಲಿ ಅನೇಕ ದೇಶಗಳಲ್ಲಿ ಬೆಳೆಯೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಇರೋ ತಳಿಗಳಲ್ಲಿ ಸಾಂಪ್ರದಾಯಿಕವಾಗಿ ನಾವು ನಿರೋಧಕ ತಳಿ ತಯಾರು ಮಾಡಬೇಕು ಅಂತಂದರೆ ಅದರ ಸೋರ್ಸೇ ಇಲ್ಲ, ರೆಸಿಸ್ಟೆನ್ಸ್ ಸೋರ್ಸ್ ಅಂತ ಏನು ಹೇಳ್ತೀವಿ, ಅದರ ಲಭ್ಯತೆ ಇಲ್ಲದೇ ಇರೋದ್ರಿಂದ ಯಾವ ವಿಜ್ಞಾನಿಗಳಿಗೂ ಇದುವರೆಗೆ ವೈರಸ್ ನಿರೋಧಕ ತಳಿಗಳನ್ನು ತಯಾರು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಆದ್ದರಿಂದ ಅದರ ವಿಸ್ತೀರ್ಣ ಕಡಿಮೆ ಆಗ್ತಾ ಇದೆ. ಈಗ ವಿಜ್ಞಾನಿಗಳೇ ಯಾರ್ಯಾರು ರೈತರು ಹೋಗಿ ನಾನು ಪಪ್ಪಾಯ ಬೆಳಿಬೇಕು ಅಂತಿದ್ದೀನಿ ಏನು ಮಾಡಬೇಕು ಅಂತ ಕೇಳಿದ್ರೆ ದಯವಿಟ್ಟು ಅದು ಬೆಳೆಯೋಕ್ಕೆ ಹೋಗ್ಬಿಡಪ್ಪ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಇವತ್ತು ಆಯ್ತಪ್ಪ ಬೆಳೆ ಈ ಥರ ತಳಿ ತಗೋ, ಈ ಥರ ಗೊಬ್ಬರ ಹಾಕು, ಈ ಥರ ಬೆಳೆ ಅಂತ ಹೇಳ್ಬಿಡ್ತೀವಿ. ಆದರೆ ಒಂದು 3 ತಿಂಗಳಿಗೆ ಓಡ್ಬತ್ತಾನವನು, ಸರ್ ನಮಗೆ ವೈರಸ್ ಬಂದುಬಿಟ್ಟಿದೆ ಏನು ಮಾಡಬೇಕು ಅಂತ ಕೇಳೋಕ್ಕೆ ನಮ್ಮ ಹತ್ರನೇ ಬರ್ತಾನೆ. ಆವಾಗ ನಾವು ಏನು ಹೇಳೋಕ್ಕೆ ಇದೆ ನಮಗೆ, ಅದರಿಂದ ಬೆಳಿಲೇಬೇಡಪ್ಪ ಅಂತ ಹೇಳಿ ನಾವೇ ತಲೆ ತಪ್ಪಿಸ್ಕೊಂಬಿಡ್ತೀವಿ ಅಂತ ಹೇಳ್ತಾರೆ. ಇದು ಸತ್ಯ, ಇದು ನಿಜವಾದ ಒಂದು ಕಹಿ ಸತ್ಯ ಅಂತ ಹೇಳ್ಬೋದು. ಹಾಗಾಗಿ ಯಾರೂ ಬೆಳೆಯೋ ಧೈರ್ಯ ಮಾಡ್ತಾ ಇಲ್ಲ. ಆದರೆ ಪಪ್ಪಾಯ ಬೆಳೆ ಇದೆಯಲ್ಲ, ಇದು ಅತ್ಯಂತ ಕಡಿಮೆ ನೀರು ಬೇಡುವ, ಅತ್ಯಂತ ಕಡಿಮೆ ಶ್ರಮ ಕೇಳುವ ಬೆಳೆ ಇದು. ಇದಕ್ಕೆ ಹೆಚ್ಚು ಲೇಬರ್ ಬೇಕಾಗಿಲ್ಲ, ಹೆಚ್ಚು ನೀರು ಬೇಕಾಗಿಲ್ಲ. ಮತ್ತು ಇದು ಒಂದು ಬಯೋಮಾಸ್ ಏನು ಪ್ರೊಡ್ಯೂಸ್ ಮಾಡುತ್ತೆ, ಅದರಲ್ಲಿ ಎಷ್ಟು ಆ ಪ್ರದೇಶದಲ್ಲಿ ಎಷ್ಟು ಆಕ್ಸಿಜನ್ನು ಉತ್ಪತ್ತಿ ಆಗುತ್ತೆ ವಾತಾವರಣಕ್ಕೆ, ನೆಲಕ್ಕೆ ನೆರಳಿರುತ್ತೆ, ಹಾಗಾಗಿ ನೆಲದಲ್ಲಿರುವಂಥ ಜೀವಾಣುಗಳು ಇನ್ನೂ ಹೆಚ್ಚಾಗಿ ಅದು ಫಲವತ್ತತೆಯನ್ನು ಕೊಡುತ್ತೆ. ಅದರ ಬರುವಂಥ ಎಲೆಗಳನ್ನು ನಾವು ಗೊಬ್ಬರ ಮಾಡಿಕೊಂಡ್ರೆ ಉತ್ತಮವಾದ ಸಾವಯವ ಗೊಬ್ಬರ ಆಗುತ್ತೆ.
1: ಎಲೆನ ಡೆಂಗ್ಯೂಗೂ ಬಳಸ್ತಾರಲ್ವಾ?
0: ಹೌದು, ಖಂಡಿತವಾಗಿ. ಇದಕ್ಕೆ ಮೆಡಿಸಿನಲ್ ವ್ಯಾಲ್ಯೂ ಇದೆ, ಇಂಡಸ್ಟ್ರಿಯಲ್ ವ್ಯಾಲ್ಯೂ ಕೂಡ ಇದೆ. ಅಂದರೆ ಇದರಲ್ಲಿ ಲೇಟೆಕ್ಸ್ ತೆಗಿತಾರಲ್ಲ ಹಣ್ಣಿನಿಂದ,

0: ಇವಂತ ಹಾಲಿನಿಂದ
1: ಪಪೈನ್
0: ಪಪೈನ್ ಅಂತ ಎನ್ಝೈಮ್ ತೆಗೆಯೋದ್ರಿಂದ ಅದನ್ನ ಸಾಮಾನ್ಯವಾಗಿ ಲೆದರ್ ಇಂಡಸ್ಟ್ರೀಸ್ನಲ್ಲಿ ತುಂಬಾ ಉಪಯೋಗಿಸ್ತಾರೆ. ಹಾಗಾಗಿ ಇಂಡಸ್ಟ್ರಿಯಲ್ ಯೂಸ್ ಇದೆ, ಮತ್ತೆ ಮೆಡಿಸಿನಲ್ ಯೂಸ್ ಇದೆ. ಈಗ ಕ್ಯಾರಿಕಾ ಪಪಾಯ ಅಂತ ಹೇಳ್ತಾರಲ್ಲ, ಅದರಿಂದ ಆ ಹೆಸರಲ್ಲೇ ಕ್ಯಾಪ್ಸೂಲ್ಸ್ಗಳು ಡೆಂಗೂ ಇದಕ್ಕೆ ಬರ್ತಾ ಇದೆ. ಮತ್ತು ಈ ಹಣ್ಣಿದೆಯಲ್ಲ, ಇದನ್ನು ಯಾರು ಬೇಕಾದರೂ ತಿನ್ಬೋದು, ಅಂದರೆ ಡಯಾಬಿಟಿಸ್ ಇರೋರು ಕೂಡ ತಿನ್ಬೋದು. ಮತ್ತು ಅತ್ಯಂತ ಕಡಿಮೆ ದರದಲ್ಲಿ ಸಿಗುವಂಥ ಹಣ್ಣು ಯಾವುದಾದ್ರೂ, ಇಷ್ಟೊಂದು ಪೌಷ್ಟಿಕ ಅಂಶ ಉಳ್ಳ ಹಣ್ಣು ಅಂತ ಅಂದರೆ ಪಪಾಯ ಒಂದೇ. ಅದರ ಬಣ್ಣ ಇದೆಯಲ್ಲ, ಆ ಬಣ್ಣನೇ ಹೇಳುತ್ತೆ ಅದರಲ್ಲಿ ಕ್ಯಾರೋಟಿನ್ ಇದೆ ಅಂತ, ಬೀಟಾ ಕ್ಯಾರೋಟಿನ್. ಕ್ಯಾರೆಟ್ ಕಲರ್ ಇರೋದ್ರಿಂದ ಅದರಲ್ಲಿ ಬೀಟಾ ಕ್ಯಾರೋಟಿನ್ ಇರುತ್ತೆ. ಅಂದರೆ ಅದು ಪ್ರಿಕರ್ಸರ್ ಆಫ್ ವೈಟಮಿನ್ ಎ, ಅದರಿಂದ ವೈಟಮಿನ್ ಎ ರಿಚ್ ಫ್ರೂಟ್ ಅದು. ಕ್ಯಾರೆಟ್ ಬಿಟ್ಟರೆ ನಮಗೆ ಹಣ್ಣಲ್ಲಿ ಸಿಗೋದು, ವರ್ಷಪೂರ್ತಿ ಸಿಗೋ ಹಣ್ಣಲ್ಲಿ ನಮಗೆ ಏನಾದ್ರು ವೈಟಮಿನ್ ಎ ಬೇಕು ಅಂತಂದರೆ ಪಪಾಯದಲ್ಲೇ ಸಿಗುವಂಥದ್ದು. ಮತ್ತು ಅತಿ ಕಡಿಮೆ ಬೆಲೆಗೆ ಸಿಗುವಂಥ ಹಣ್ಣು, ವರ್ಷಪೂರ್ತಿ ಸಿಗುವಂಥ ಹಣ್ಣು, ಮಕ್ಕಳಿಂದ ವೃದ್ಧರವರೆಗೂ ತಿನ್ಬಹುದಾದಂಥ ಹಣ್ಣು. ಬೆಳೆಯೋರಿಗೂ ಸುಲಭ, ತಿನ್ನೋರಿಗೂ ಒಳ್ಳೆಯದು, ಮತ್ತು ಟ್ರೇಡರ್ಸ್ಗೂ ಕೂಡ ತುಂಬ ಇಷ್ಟವಾದ ಹಣ್ಣು ಇದು. ಯಾಕಂದರೆ ಸೀಸನಲ್ ಅಲ್ವಲ್ಲ, ಅದರಿಂದ ಪಪಾಯ ಒಂದು ಒಳ್ಳೆಯ ಮುಖ್ಯ ಬೆಳೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
2: ಕೃಷಿ ನಿರಂತರ,
3: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
1: ಕೃಷಿ ದೀವಿಗೆ.
2: ನಿತ್ಯಾನಂದ ಅವರ, ಈಗ ತಾವೇ ಹೇಳಿದ್ರೆ ಪಪ್ಪಾಯ ನಾನು ಬೆಳೆದೆ ಆದ್ರೆ ಸಮಸ್ಯೆ ಆಯ್ತು ಅಂತ ಹೇಳಿ, ಅಂದ್ರೆ ಯಾವಾಗ ಬಂತು ನಿಮಗೆ ವೈರಸ್ ಸಮಸ್ಯೆ?
3: ಅದು ಈಗ ಫ್ಲವರ್ ಶುರು ಆಗುತ್ತಲ್ಲ ಸರ್, ಗಿಡ ಫ್ಲವರ್ ಸ್ಟೇಜ್ ಅಲ್ಲಿ ನಮಗೆ ವೈರಸ್ ಕಾಣಿಸೋದು.
2: ಅಲ್ಲಿವರೆಗೂ ಏನೇನು ಗೊಬ್ಬರ ಕೊಟ್ಟಿದ್ರಿ?
3: ಅಲ್ಲಿವರೆಗೂ ಮಾಮೂಲಿ ತಿಂಗಳಿಗೆ ಒಂದ್ಸತಿ ಯೂರಿಯಾ, SSP ಸಿಂಗಲ್ ಸೂಪರ್ ಫಾಸ್ಫೇಟ್ ಮತ್ತೆ ಪೊಟಾಶ್.
2: ನೀರಿನಲ್ಲಿ ಕರಗೋ ಗೊಬ್ಬರ ಕೊಟ್ರ ಅಥವಾ
3: ಇಲ್ಲ
2: ಗೊಬ್ಬರನೇ ನೀರಲ್ಲಿ ಕರಗಿಸ್ಬಿಟ್ಟು ಕೊಟ್ರ?
3: ಮಾಮೂಲಿ ಭೂಮಿಗೆ ಹಾಕದ್ರೆ ಸರ್.
2: ಓ, ಭೂಮಿಗೆ ಹಾಕಿದ್ರ?
3: ಹೌದು.
2: ಪ್ಲಾಸ್ಟಿಕ್ ಮಲ್ಚ್ ಮಾಡಿರ್ಲಿಲ್ವಾ?
3: ಅದನ್ನೇ ವಾಲ್ ಮಾಡಿ, ಕಡ್ಡಿಯಲ್ಲಿ ವಾಲ್ ಮಾಡಿ ಹಾಕಿ ಅದ್ರ ಮೇಲೆ ಮಣ್ಣು ಹಾಕೋದು.
2: ಸರಿ ಆಯ್ತು.
3: ಅದು ಆ ಥರ ಮಾಡ್ಕೊಂಡು ಬಂದ್ವಿ. ಕರೆಕ್ಟಾಗಿ 3ನೇ ತಿಂಗಳು ಫ್ಲವರ್ ಅಂದರೆ ಸ್ಟಾರ್ಟ್ ಆಗುತ್ತಲ್ಲ ಫ್ಲವರು, ಆ ಟೈಮಿಗೆ ಕರೆಕ್ಟಾಗಿ ವೈರಸ್ ಶುರು ಆಯ್ತು. ನಮಗೆ ವೈರಸ್ ಬಗ್ಗೆ ನಾನು ಫಸ್ಟು ಅದ್ರ ಬಗ್ಗೆ ತಿಳ್ಕೊಂಡಿರಲಿಲ್ಲ.
2: ಅಲ್ಲ, ಏನು ಲಕ್ಷಣ ಬಂತ ಹೇಳಿ, ವೈರಸ್ ಬಂತು ಅಂತೇನೋ? ಸರಿ,
3: ಓಕೆ ಸರ್. ಅದು ಎಲೆ ಮೇಲೆ, ಎಲೆ ಫುಲ್ಲು ಚಿಕ್ಕದಾಗುತ್ತೆ ಸರ್, ಬೆರಳುಗಳ ಥರ ಆಗೋಗುತ್ತೆ ಎಲೆ. ಅಗಲ ಆನೆ ಕಿವಿ ತರ ಇರೋ ಎಲೆ, ಬೆರಳುಗಳ ತರ, ಕೈ ಬೆರಳುಗಳ ತರ ಆಗೋಗುತ್ತೆ.
2: ಹಸುನ್ ಕಿವಿ ಆಗ್ಬಿಡುತ್ತೆ.
3: ಹಸುನ್ ಕಿವಿಗಿಂತ ನಮ್ ಕೈ ಬೆರಳ ತರ ಆಗ್ಬಿಡುತ್ತೆ, ಮತ್ತೆ ಎಲ್ಲೋ ತರ ಕಾಣಿಸಕ್ ಶುರು ಆಗುತ್ತೆ. ಸೊ ಅವಾಗ ಅದು ಕ್ರಾಪು ಬೇರೆದು ಹೋಗೋಷ್ಟು ಫಾಸ್ಟ್ ಆಗಿ ಇದು ಹೋಗಲ್ಲ, ಅಲ್ಲೇ ಕುಂಠಿತ ಆಗಿರುತ್ತೆ. ಮತ್ತೆ ಇವತ್ತು ಒಂದು ಗಿಡದಲ್ಲಿದ್ರೆ 4-5 ಗಿಡಕ್ಕೆ ಟ್ರಾನ್ಸ್ಫರ್ ಆಗ್ತಿರುತ್ತೆ
2: ಅಕ್ಕಪಕ್ಕದ.
3: ಹಂಗಾಗಿ ಅವಾಗ ನನಗೆ ವೈರಸ್ ಕಂಡಿದ್ದು. ಅವಾಗ ಸರ್ನ ಭೇಟಿ ಮಾಡಿ
2: ಅಲ್ಲ, ಅದ್ರ ಬಗ್ಗೆ ಸಮಸ್ಯೆ ಬಿಟ್ಟರು ಬೇರೆ ಇನ್ನೇನು ಸಮಸ್ಯೆ ಇರಲಿಲ್ವಾ ಪಪ್ಪಾಯದಲ್ಲಿ ತಮಗೆ?
3: ಬೇರೆ ಸಮಸ್ಯೆಗಳು ಆಲ್ಮೋಸ್ಟ್ ಈಗ ಟೊಮೊಟೋಗೆ ಇದಕ್ಕೆಲ್ಲ ಬರೋದ್ರಿಂದ ಆ ಸಮಸ್ಯೆಗಳನ್ನ ಮಾಮೂಲಿ ತ್ರಿಪ್ಸಿಗೆ ನಾವು ಟೊಮೊಟೋಗೆ ಏನು ಮಾಡ್ತೀವಿ ಪಪ್ಪಾಯಿಗೂ ಅದನ್ನೇ ಮಾಡ್ಬೋದು. ಬಟ್ ವೈರಸ್ ಟೊಮೊಟೋಗೆ ಬಂದು ವೈರಸ್ ಇದಕ್ಕೆ ಬರಲ್ಲ. ಹಂಗಾಗಿ ವೈರಸ್ ಮೇನ್ ಪಪ್ಪಾಯ ಅಂದರೆ ವೈರಸ್, ಮೇಜರ್ ಡಿಸೀಸೇ ವೈರಸ್.
2: ಆಯ್ತು, ಏನು ಮಾಡಿದ್ರಿ ಅದಕ್ಕೆ, ಏನು ಕ್ರಮ ತಗೊಂಡ್ರಿ, ಹೇಗೆ ನಿಮಗೆ?
3: ಅದೇ ಸರ್ನ ಭೇಟಿ ಮಾಡಿದ್ಮೇಲೆ ಅಲ್ಲಿ ಪವರ್ ಪ್ಲಸ್ ಅಂತ ಒಂದು ಕೆಮಿಕಲ್ ಕೊಟ್ಟರು, ಅದನ್ನ ಸ್ಪ್ರೇ ಮಾಡ್ಕೊಂಡು ಬರಕ್ಕೆ ಶುರು ಮಾಡಿದ್ವಿ. ಪವರ್ ಪ್ಲಸ್ ಜೊತೇಲಿ ನಾವು ಕ್ಯಾಲ್ಸಿಯಂ ನೈಟ್ರೈಟ್ನ ಯೂಸ್ ಮಾಡಬೇಕು. ಅದನ್ನ ಯೂಸ್ ಮಾಡ್ತಾ ಮಾಡ್ತಾ ಫಸ್ಟು ನಮಗೆ ರೋಗ ಕಂಡಾಗ 10 ಡೇಸ್ ಅಥವಾ 12 ಡೇಸಿಗೆ ಒಂದ್ಸತಿ ಮಾಡ್ತಾ ಇರಬೇಕು. ರೋಗ ಕಂಟ್ರೋಲ್ಗೆ ಬಂದಮೇಲೆ ಬೇಕಾದ್ರೆ ಒಂದು ವೀಕ್ ಎಕ್ಸ್ಟೆನ್ಷನ್ ಮಾಡ್ಕೋಬೋದು. ಈಗ 12 ಡೇಸಿಗೆ ಮಾಡೋದು, 20 ಡೇಸಿಗೆ ಬೇಕಾದರೂ ಮಾಡ್ಬೋದು. ಬಟ್ ಅದನ್ನು ಕಂಪಲ್ಸರಿ ಮಾಡಿದ್ರೆ ಕಂಪ್ಲೀಟಾಗಿ ತಡಿಬೋದು.
2: ನಿಮ್ಮ ಅನುಭವ ಹೇಳಿ.
3: ಎಸ್ ಸರ್, ಕಂಪ್ಲೀಟ್. ನನ್ನ ಕ್ರಾಪಲ್ಲಿ ಒಂದು 8-9 ಗಿಡ ಇತ್ತು, ಅದು ರೆಕವರ್ ಆಗಿ ಮತ್ತೆ ಹೂ ಬಿಟ್ಟು ಕಾಯಿ ಬಿಟ್ಟು ಎಂಟೈರ್ ಕ್ರಾಪು ನಾವು ವೈರಸ್ಸೇ ಇಲ್ದೇ ಒಳ್ಳೆ ಬೆಳೆನೇ ತೆಗೆದ್ವಿ.
2: ಸಾಮಾನ್ಯವಾಗಿ ವೈರಸ್ ರೋಗ ಬಂದರೆ ಅದೇನು ಗುಣ ಆಗೋದಿಲ್ಲ ಅಂತೇಳಿ ಕಿತ್ತುಬಿಟ್ಟು ತೆಗೆದ್ಬಿಡಿ.

0: ಅದು ಕಿತ್ತು
1: ಉಳಿಸ್ಕೊಳ್ಳಿ ಅಂತಾರೆ. ನೀವೇನ್ ಮಾಡಿದ್ರಿ?
0: ನಾವು ಕೀಳಲೇ ಇಲ್ಲ ಸರ್, ಅದು ಮುಟ್ಲೇ ಇಲ್ಲ. ಔಷಧಿ ಹೊಡೆದು 4+ ಹೊಡೆದು 4+ ಇಂದ ರೋಗನೇ ಮದ್ದು ಎಲ್ಲ ಅದನ್ನ ಸಿಂಪರಣೆ ಮಾಡಿ ಕಂಪ್ಲೀಟ್ ಆಗಿ ರೋಗನ ಕ್ಲೋಸ್ ಮಾಡಿ ಒಳ್ಳೆ ಕ್ರಾಪ್ ತೆಗೆದು ಒಳ್ಳೆ ಇಳುವರಿ ತೆಗೆದ್ವಿ.
1: ಮತ್ತೆ ಎಲೆ ಆನೆ ಕಿವಿ ಹಂಗೆ ಬಂತ?
0: ಆನೆ ಕಿವಿಗಿಂತ ಚೆನ್ನಾಗಿ ಬಂತು ಸರ್.
1: ಹೌದಾ? ಇಳುವರಿ ಎಲ್ಲ ಹೇಗೆ ಬಂತು?
0: ಒಳ್ಳೆ ಇಳುವರಿ ಬಂತು ಸರ್. ಒಂದು ಗಿಡಕ್ಕೆ ನಾನು 100 kg ತೆಗಿಬೇಕು ಅಂತ ಅನ್ಕೊಂಡೆ.
1: ಒಂದು ಗಿಡಕ್ಕೆ
0: ಹತ್ತತ್ರ ಒಂದು 70-75 kg ಗಂಟ ತೆಗೆದೆ. ಕೊನೆಗೆ ರೈಟ್ ಇದು ಕಡಿಮೆ ಆಗಿಕ್ಕೆ ಶುರುವಾಗಿ ಆಮೇಲೆ ಗಿಡನೂ ಹೈಟ್ ಹೋಗ್ಲಾಗಿ ಕ್ರಾಪ್ನ ಕ್ಲೋಸ್ ಮಾಡಿದ್ವಿ. ಅದನ್ನ ಕ್ರಾಪ್ನ ಕ್ಲೋಸ್ ಮಾಡಿದ್ದು ಅದಕ್ಕೆ ಕ್ಲೋಸ್ ಮಾಡ್ಬೇಕಾದ್ರೂ ಅದಾಯನೆ ಅದನ್ನ ಹಾಲು ತೆಗೆದು ಆ ಕಾಯಿ ಮತ್ತೆ ಟೂಟಿ ಫ್ರೂಟಿಗೆ ಹೋಗುತ್ತೆ ಸರ್. ಅದರಿಂದ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಸಿ ಹೊರಟ್ರು.
1: ಕಾಯಿನೂ ಬಿಟ್ಟಿಲ್ಲ ನೀವು?
0: ಕಾಯಿನೂ ಬಿಟ್ಟಿಲ್ಲ ಸರ್, ಕಾಯಿನೂ ಟೂಟಿ ಫ್ರೂಟಿಗೆ ಹೋಗುತ್ತೆ ಸರ್.
1: ಸಂತೋಷನಪ್ಪ. ಆಮೇಲೆ ಗಿಡ ಏನ್ ಮಾಡಿದ್ರಿ?
0: ಗಿಡ ಮಾಮೂಲಿ ಒಳ್ಳೆ ಗೊಬ್ಬರ ಆಯ್ತು, ಮಲ್ಚಿಂಗ್ ಅದೇ ರೋಟೋವೇಟರ್ ಮಾಡಿಸಿ.
1: ಎಷ್ಟು ವರ್ಷ ಬದುಕಿತ್ತು ವೈರಸ್ ರೋಗ ಬಂದು ತಾವು ಅದನ್ನು ಹುಷಾರು ಮಾಡಿದ್ಮೇಲೆ?
0: ನಾವು 1 ವರ್ಷ 4 ತಿಂಗಳು ತತ್ರ ಕಾಪಾಡಿದ್ವಿ ಸರ್. ಅದು ರೈಟ್ ಇದ್ದಿದ್ರೆ 2 ವರ್ಷ 1.5 ವರ್ಷ ಗಂಟನು ಕಾಪಾಡ್ಬೋದಿತ್ತು ಸರ್.
1: ಇರೋದು
0: ಇರ್ಬೋದು,
1: ಏನು ತೊಂದರೆ ಇರ್ತಿತ್ತು?
0: ಊಟ ಕೊಡ್ಬೇಕು ಸರ್ ಅಷ್ಟೇ, ತಿಂಗಳಿಗೊಂದ್ಸತಿ ಅದಕ್ಕೆ ಒಳ್ಳೆ ಊಟ ಕೊಡ್ತಾ ಇದ್ರೆ ಮಾಡ.
1: ಆಯ್ತು, ಖರ್ಚೇನು ಮಾಡಿದ್ರಪ್ಪ?
0: ನಾವು 1 ಎಕರೆಗೆ 65-70,000 ಖರ್ಚು ಮಾಡಿದ್ವಿ ಸರ್.
1: ಇದೇನು 65-70 ಇಲ್ಲ 65 ಹೇಳಿ ಇಲ್ಲ 70 ಹೇಳಿ?
0: ಅಲ್ಲ, 70,000 ಸರ್.
1: ಹೌದಾ? ಸರಿ ಸರಿ. ಯಾವ್ಯಾವ್ದಕ್ಕೆಲ್ಲ ಖರ್ಚಾಗಿತ್ತು?
0: ಅದೇ ಸರ್, ಗೊಬ್ಬರ, ಗಿಡಗಳಿಗೆ ಮತ್ತೆ ಕೆಮಿಕಲ್, ಅಷ್ಟು ಬಿಟ್ರೆ ಇನ್ನೇನು ಖರ್ಚಿಲ್ಲ ಸರ್.
1: ಎಲ್ಲ ಕೆಲಸ ನೀವೇ ಮಾಡ್ತೀರಾ?
0: ಎಲ್ಲ ನಾವೇ ಮಾಡೋದು.
1: ಸಿಂಪರಣೆ ಮಾಡೋದು?
0: ಸಿಂಪರಣೆ ಮಾಡೋದು, ಉಳುಮೆ ಮಾಡೋದು,
1: ಗೊಬ್ಬರ ಹಾಕೋದು. ಉಳುಮೆ ಇನ್ನ ಯಾಕ್ರಿ ಮಲ್ಚ್ ಹಾಕದ್ಮೇಲೆ?
0: ಅದು ಮಧ್ಯೆ ಗ್ಯಾಪ್ ಇಲ್ಲ ಸರ್, 10-10 ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಅದು ಉಳುಮೆ ಟಿಲ್ಲರಲ್ಲಿ ಹೊಡ್ಕೊಳ್ಳೋದು, ಇಲ್ಲಾಂದ್ರೆ ಚಿಕ್ಕ ಟ್ರ್ಯಾಕ್ಟರ್ಲ್ಲಿ ಯೂಸ್ ಮಾಡ್ಕೊಂಡು ಕಳೆನ.
1: ಜಾಗ ಉಳುಮೆ ಮಾಡಬೇಕಾದ್ನ
0: ಮಾಡಿದ್ರೆ ಉತ್ತಮ ಅಲ್ವಾ ಸರ್? ಕಳೆ ಬಂದರೆ ನಮಗೆ ರೋಗಗಳು ಜಾಸ್ತಿ ಆಗುತ್ತೆ ಸರ್. ಕಳೆಗಳಿಂದ ಇದು ಮಾಡೋಕ್ಕೋಸ್ಕರ ಉಳುಮೆ ಮಾಡಿ.
1: ಎಷ್ಟು ಸರಿ ಉಳುಮೆ ಮಾಡ್ತೀರಾ?
0: ಅದೇ ಫುಲ್ ಕವರ್ ಆಗೋ ಗಂಟ ಸರ್.
1: ಏನು
0: ಅದಕ್ಕೆ ಒಂದು ಒಂದೊಂದು ಗಿಡಕ್ಕೆ ಎಲೆ ಕ್ಲೋಸ್ ಆಗೋವರೆಗೂ ಉಳುಮೆ ಮಾಡಿ.
1: ಅಂತರನೇ ಜಾಸ್ತಿ ಕೊಟ್ಕೊಂಡೆ ಅಂತಂದ್ರಿ ಅಲ್ವಾ?
0: ಅದೇ ಉಳುಮೆ ಮಾಡಿ
1: ಅಂತರದಲ್ಲೂ ಕವರ್ ಆಗದೆ ಎಲೆ ಅಷ್ಟು ದೊಡ್ಡದ ಬೆಳೆದಿತ್ತೆ ಗಿಡ
0: ಆಗುತ್ತೆ ಸರ್. ಫುಲ್ ಕವರ್ ಆಗುತ್ತೆ, ಏನು ಕಾಣಿಸಲ್ಲ, 3 ಗಿಡ ಕಾಣಿಸುತ್ತೆ ಆಮೇಲೆ ಏನು ಕಾಣಿಸಲ್ಲ, ಹಂಗೆ ಬರುತ್ತೆ.
1: ಪರವಾಗಿಲ್ಲ, ಚೆನ್ನಾಗಿ ತಿಂಡಿ ಕೊಟ್ಟಿದ್ದೀರಿ.
0: ಹೌದು ಸರ್.
1: ಈಗ ಒಂದು ಗಿಡಕ್ಕೆ 80 kg ತಗೊಂಡೆ ಅಂತ ಹೇಳಿದ್ರಿ. ಅಂದ್ರೆ ಒಂದೊಂದೇ ಗಿಡದ ಏನು ಕಾಯಿಗಳನ್ನ ಕುಯ್ದು ತೂಕ ಹಾಕಿ ಲೆಕ್ಕ ಹಾಕಿದ್ದ ನೀವು, ಅಥವಾ ಒಟ್ಟು ಇಳುವರಿ ಡಿವೈಡೆಡ್ ಬೈ ಪ್ಲಾಂಟ್ಸ್ ಮಾಡ್ಬಿಟ್ರ?
0: ಒಟ್ಟು ಇಳುವರಿ ಡಿವೈಡ್ ಬೈ ಪ್ಲಾಂಟ್ಸ್ ಮಾಡಿದ್ದು ಸರ್.
1: ಹಂಗೆ ತೂಕದ ಲೆಕ್ಕನೇ ಮಾರಣ?
0: ಹೌದು ಸರ್, ಎಲ್ಲ ನಾವು ಸ್ಟಾರ್ಟಿಂಗ್ ಒಂದು 4-5 ಕಟಿಂಗ್ ಡೆಲ್ಲಿಗೆ ಮಾಡಿಸಿದ್ವಿ. ಆಮೇಲೆ ಒಂದ್ಸತಿ ಜಮ್ಮುಗೆ ಹೋಗಿತ್ತು ಕಾಯಿ, ಆಮೇಲೆ ಮಾಮೂಲಿ ಬೆಂಗಳೂರು.
1: ನೇರವಾಗಿ ನೀವೇ ಮಾರಿದ್ದ?
0: ಇಲ್ಲ ಸರ್, ಬೇರೆ ಬಂದು ನಮ್ಮಲ್ಲೇ ಕಟ್ ಮಾಡಿಕೊಂಡು ಅವರೇ ಎಲ್ಲ ಕಟಿಂಗ್ ಎಲ್ಲ ಅವ್ರದ್ದೇ. ನಾವು ವೇವ್ ಬ್ರಿಡ್ಜ್ ಅಲ್ಲಿ ತೂಕ ನೋಡ್ಕೊಂಡು ಹಣ ಏರಿಸ್ಕೊಳ್ಳೋದು ಅಷ್ಟೇ.
1: ಓಕೆ, ಅಂದ್ರೆ ಅಲ್ಲಿಗೆಲ್ಲ ಹೋಯ್ತು ಅನ್ನೋದು ಹೇಗೆ ಗೊತ್ತಾಯ್ತು? ಅವ್ರು ಹೇಳಿದ್ ನಿಮ್ಗೆ?
0: ಹೌದು ಸರ್, ಅದು ಗಾಡಿ ವೆಹಿಕಲ್ಗಳು ನೋಡಿದ್ರೆ ಗೊತ್ತಾಗುತ್ತಲ್ಲ ಸರ್.
1: ಈಗ ನೀವು MBA ಮಾಡಿದ್ರಲ್ಲಪ್ಪ.
0: ಹೌದು ಸರ್.
1: ಅದನ್ನ ಎಲ್ಲೆಲ್ಲಿ ಯೂಸ್ ಮಾಡಿದಿರಿ ಅದ್ರ ಜ್ಞಾನನ? ಪಪ್ಪಾಯ ಬೇಸಾಯದಲ್ಲಿ.
0: ಅದೇ ವ್ಯವಸಾಯದಲ್ಲಿ ಅಂದ್ರೆ ಈ ಅಕೌಂಟ್ಸ್ ಯಾವ್ದಕ್ಕೆ ಎಷ್ಟು ಖರ್ಚು ಮಾಡಬೇಕು, ಎಲ್ಲಿ ಉಳಿಸಬಹುದು, ಅದೆಲ್ಲನು ಲೆಕ್ಕಾಚಾರ ಮಾಡಿ ವ್ಯವಸಾಯ ಮಾಡಿರೋದು.
1: ನಮ್ಗೊಂಚೂರು ಹೇಳ್ಕೊಡಿ ಮತ್ತೆ ಎಲ್ಲಿ ಉಳಿಸೋದು ಅಂತ.
0: ಅದೇ ಸರ್, ಈಗ ಲೇಬರ್ ಉಳಿಸೋದು, ಈಗ ಪ್ಲಾಂಟ್ಸ್ ಇಂದ ಪ್ಲಾಂಟ್ಸ್ ಜಾಸ್ತಿ ಮಾಡೋದ್ರಿಂದ ನಾವು ಈಗ ಲೇಬರ್ ಖರ್ಚೇ ಇರಲ್ಲ. ಈಗ ಕಳೆ ಬಂದ್ರೆ ಕೆಲ್ಸಕ್ಕೆ ಶುರು ಮಾಡಬೇಕು, ಕಳೆ ಬರಲ್ಲ, ಮಲ್ಚಿಂಗ್ ಹಾಕೋದ್ರಿಂದ ಕಳೆ ಬರಲ್ಲ, ಲೇಬರ್ಗಳ ಸಮಸ್ಯೆ ಕಡಿಮೆ, ಆರಾಮಾಗಿ ನಾವು ನಮ್ಮ ಕೆಲಸ ನಾವೇ ಆರಾಮಾಗಿ ಮಾಡ್ಕೊಳ್ಬೋದು ಸರ್. ಒಂದು ಆಮೇಲೆ ಈಗ ಈ ವೈರಸ್ ರೋಗನ ತಡೆಯೋಕ್ಕೆ ಈಗ ನಮ್ಮ ರೈತರು ಏನು ಮಾಡ್ತಾರೆ ಅಂದರೆ ವೈರಸ್ ಬಂದಿದೆ ಅಂದರೆ ಹೋಗಿ ಕೆಮಿಕಲ್ ಅಂಗಡೀಲಿ ಅದ್ರ ಬಗ್ಗೆ ಗೊತ್ತಿಲ್ಲದೋದ್ರೂ ಹೋಗಿ ಕೇಳಿಬಿಟ್ಟು ಇಸ್ಕಿದೆ. ಕೊಡೋರು ಕರೆಕ್ಟಾಗಿ ಅದು ವೈರಸ್ಗೆ ಔಷಧಿ ಇಲ್ಲ ಅನ್ನೋದು ಯಾರೂ ಹೇಳಲ್ಲ ಸರ್. ಬಟ್ ವೈರಸ್ಗೆ ಔಷಧಿ ಇದೆ ಅಂತ ನಮಗೆ ಸರ್ ಡಾಕ್ಟರ್ ವಸಂತ್ ಕುಮಾರ್ ಅವರು ಸಿಕ್ಕಿದ ಮೇಲೇ ವೈರಸ್ಗೆ ಔಷಧಿ ಇದೆ ಅಂತಲೇ ಗೊತ್ತಾಗಿದ್ದು. ಅದಕ್ಕೂ ಮೊದಲು ನಾವು ಒಂದು 2-3 ಸಿಂಪರಣೆಗೆ ಔಷಧಿ ಅಂಗಡೀಲಿ ಹೋಗಿ ಇಸ್ಕೊಂಡ್ಬಂದು ಸಿಂಪರಣೆ ಮಾಡಿದ್ವಿ, ಅದು ಅಷ್ಟು ಏನು ಪ್ರಭಾವ ಬೀರಲಿಲ್ಲ. ಬಟ್ ಪವರ್ ಪ್ಲಸ್ ಮಾಡಿದ್ಮೇಲೆ ಒಳ್ಳೆ ಪ್ರಭಾವ ಬೀರ್ತು. ಬೇರೆ ಕೆಮಿಕಲ್ಗಿಂತ ಇದು ಬೆಲೆನೂ ಕಡಿಮೆ, ರಿಸಲ್ಟ್ ಚೆನ್ನಾಗಿದೆ.
2: ಹಣ್ಣು ಹೊನ್ನು
3: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಡಾಕ್ಟರ್ ವಸಂತ್ ಕುಮಾರ್ ಅವರೇ, ತಾವು ಆರಂಭದಲ್ಲಿ ಹೇಳಿದ್ರೆ ವೈರಸ್ ರೋಗ ಬಂದರೆ ಹುಷಾರಾಗಲ್ಲ ಅಂತ.
4: ಹೌದು.
3: ಆದರೆ ಇವರೇನೋ ಹುಷಾರು ಮಾಡೋದು ಔಷಧಿ ಇದೆ ಅಂತಿದ್ದಾರೆ, ಹೇಗೆ ಕೆಲಸ ಮಾಡುತ್ತೆ ಅದು?
4: ಹೌದು, ನಾವೇ ಮಾಡಿದ್ದದು. ಅಂದರೆ ನಾವು ಗಿಡಗಳಲ್ಲಿರುವಂತಹ ಒಂದು ಸಾಮರ್ಥ್ಯ ಇರುತ್ತೆ, ಗಿಡಗಳಲ್ಲಿ ಅಥವಾ ಯಾವುದೇ ಜೀವಿನಲ್ಲಿ ಎಲ್ಲ ಜೀನ್ಸ್ಗಳು ಒಂದೇ ಸತಿ ಆಪರೇಟ್ ಆಗಲ್ಲ, ಕೆಲವು ತಾವಾಗೆ ಕೆಲಸ ಮಾಡ್ತಿರ್ತವೆ, ಕೆಲವ್ರನ್ನ ಮಲಗಿದ್ದವ್ರನ್ನ ಏಳ್ಸ್ಬಿಟ್ಟು ಕೆಲಸ ಮಾಡಿಸ್ಬೇಕು. ಸೊ ಹಾಗೆ ಕೆಲವು ಜೀನ್ಸು ಸ್ಲೀಪಿಂಗ್ ಜೀನ್ಸ್ ಇರ್ತವೆ, ಅವುಗಳನ್ನು ನಾವು ಕೆಲವು ಟ್ರಿಗ್ಗರ್ಸ್ ಮೂಲಕ ಅವ್ರನ್ನ ಏಳ್ಸಿ ಕೆಲಸ ಮಾಡಿಸ್ಬೇಕು ನಾವು.
3: ಈಗ ಮೊದಲಿಗೆ ಈ ವೈರಸ್ ಆಕ್ಷನ್ ಬಗ್ಗೆ ಹೇಳಿ. ಈಗ ವೈರಸ್ ಗಿಡಕ್ಕೆ ಬಂತು ಅಂತಂದರೆ ಅದು ಗಿಡದಲ್ಲಿ ಹೇಗೆ ಏನನ್ನು ಬ್ಲಾಕ್ ಮಾಡುತ್ತೆ ಅಥವಾ ಏನನ್ನು ಕಂಟ್ರೋಲ್ ಮಾಡುತ್ತೆ, ಎಲೆ ಯಾಕೆ ಹಳದಿ ಆಗುತ್ತೆ, ಯಾಕೆ ಅದು ಪಪಾಯನೇ ಆರಿಸ್ಕೊಂಬಿಟ್ಟಿದೆ ಆ ವೈರಸ್ಸು, ಅದು ಹೇಗೆ ಆ್ಯಕ್ಷನ್ ಮಾಡುತ್ತೆ ಅದನ್ನು ಹೇಳಿ, ಆಮೇಲೆ ಬೇಕಾದ್ರೆ ಕಂಟ್ರೋಲ್ ಮಾತಾಡ್ಬೋದು ನಾವು.
4: ವೈರಸ್ ಅನ್ನೋದಕ್ಕೆ ಅದರದೇ ಆದ ಒಂದು ಯಂತ್ರ ಇಲ್ಲ, ಮೆಕ್ಯಾನಿಸಮ್ ಅಂತ ಹೇಳ್ತೀವಿ, ಮೆಷಿನರಿ ಇಲ್ಲ ಅದಕ್ಕೆ. ಅದರಲ್ಲಿ ಒಂದು ನಮ್ಮ ಜೀನ್ಸ್ ಅಂದರೆ ಡಿ ಎನ್ ಎ ಅಂತ ಹೇಳ್ತೀವಲ್ಲ, ಹಾಗೆ ವೈರಸ್ನಲ್ಲಿ ಆರ್ ಎನ್ ಎ ಇರ್ಬೋದು ಅಥವಾ ಡಿ ಎನ್ ಎ ಇರ್ಬೋದು. ಅದಕ್ಕೆ ಆರ್ ಎನ್ ಎ ಇದ್ದರೆ ಆರ್ ಎನ್ ಎ ವೈರಸ್ ಅಂತ ಕರೀತಾರೆ, ಡಿ ಎನ್ ಎ ಇದ್ದರೆ ಡಿ ಎನ್ ಎ ವೈರಸ್ ಅಂತ ಕರೀತಾರೆ. ಈ ಪಪಾಯ ರಿಂಗ್ ಸ್ಪಾಟ್ ವೈರಸ್ ಅನ್ನೋದು ಆರ್ ಎನ್ ಎ ವೈರಸ್, ಇದು ಏಫಿಡ್ಸಿಂದ ಮಾತ್ರ ಟ್ರಾನ್ಸ್ಮಿಟ್ ಆಗೋ ವೈರಸ್ಸು. ಈ ವೈರಸ್ಗೆ ಒಂದು ಜೆನೆಟಿಕ್ ಮೆಟೀರಿಯಲ್ ಆರ್ ಎನ್ ಎ ಅಥವಾ ಡಿ ಎನ್ ಎ ಇರುತ್ತೆ, ಅದರ ಜೊತೆಗೆ ಒಂದು ಪ್ರೋಟೀನ್ ಕೋಟ್ ಅಂತಿರುತ್ತೆ, ಒಂದು ಅದಕ್ಕೊಂದು ರಕ್ಷಾ ಕವಚ ಇರುತ್ತೆ ಅಷ್ಟೇ. ಇನ್ನು ನಮ್ಮ ಜೀವ ಕಣದಲ್ಲಿ ಇರುವಂತಹ ಸೈಟೋಪ್ಲಾಸಮ್ ಅಂತ ಏನು ಹೇಳ್ತೀವಿ, ಅದರಲ್ಲಿರುವಂತಹ ಆರ್ಗನೆಲ್ಸ್ ಅಂತ ಏನು ಹೇಳ್ತೀವಿ, ಮೈಟೊಕಾಂಡ್ರಿಯಾ ಎಲ್ಲ ಇರುತ್ತಲ್ಲ, ರೈಬೋಸೋಮ್ಸು, ಅವ್ಯಾವುದೂ ಇರೋದಿಲ್ಲ. ಇದು ಮಲ್ಟಿಪ್ಲೈ ಆಗಬೇಕು ಅಂತಂದರೆ ಆರ್ ಎನ್ ಎ ವೈರಸ್ ಆದರೆ ಆರ್ ಎನ್ ಎ ಇನ್ನೊಂದು ಎರಡು ಮಾಲಿಕ್ಯೂಲ್ ಆಗಬೇಕು, ಎರಡಿದ್ದು ನಾಲ್ಕು ಆಗಬೇಕು, ಮಲ್ಟಿಪ್ಲೈ ಆಗಬೇಕು ಅಂತಂದರೆ ಅದಕ್ಕೆ ಇನ್ನೊಂದ್ರದ್ದು ಸೈಟೋಪ್ಲಾಸಮ್ ಬೇಕು. ಅದು ವಿಕಾಸದಲ್ಲಿ ಒಂದೊಂದು ಗಿಡಕ್ಕೆ ಹೊಂದ್ಕೊಂಡು ಬಂದುಬಿಟ್ಟಿದೆ, ಯಾವುದು ಅದಕ್ಕೆ ಸಿಕ್ಕಿರುತ್ತೆ ಅದರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಕೋ ಎವಲ್ಯೂಷನ್ ಅಂತ ಕರಿತೀವಿ ನಾವು. ಸೊ ಹಾಗಾಗಿ ಆ ಪಪಾಯ ಜೊತೆ ಅದು ಒಂದು ಒಡಂಬಡಿಕೆ ಮಾಡಿಕೊಂಡು ಅವು ಜೊತೆಲಿ ವಿಕಾಸ ಆಗಿ ಬಂದಿದ್ದಾವೆ.
3: ಅಲ್ಲ, ಆದರೆ ದುರದೃಷ್ಟ ಗಿಡನೇ ಸಾಯಿಸ್ಬಿಡುತ್ತೆ.
4: ಹಾಂ, ಅಂದರೆ ಒಂದೇ ನೋಡಿ, ವೈರಸ್ಸಿಗೆ ಹೋಸ್ಟ್ ಇರಲೇಬೇಕು, ಹೋಸ್ಟ್ನ ಒಂದೇ ಸರಿ ಸಾಯಿಸಲ್ಲ ಅದು. ಅದು ಮಲ್ಟಿಪ್ಲೈ ಆಗಿ ಒಂದಷ್ಟು ಜನರೇಷನ್ ಆದ ಹೊತ್ತಿಗೆ ಆಮೇಲೆ ಇನ್ನೊಂದು ಗಿಡಕ್ಕೆ ಹೊರಟೋಗುತ್ತೆ, ಅಷ್ಟರಲ್ಲಿ ಇದು ಸಾಯ್ತಾ ಬರುತ್ತೆ. ಅದು ಇನೆವಿಟೇಬಲ್, ಏನೂ ಮಾಡೋಕ್ಕಾಗಲ್ಲ. ಯಾಕೆಂತಂದರೆ ಇದು ಏನಾಗುತ್ತೆ, ಅದರ ಸೈಟೋಪ್ಲಾಸಮ್ನ ಕಂಟ್ರೋಲ್ಗೆ ತಗೊಳ್ಳೋದ್ರಿಂದ ಇದು ವೈರಸ್ ಕೆಲಸ ಶುರು ಮಾಡೋಕ್ಕಾಗದ ಹೋಗುತ್ತೆ ಹೊರತು ಅದರ ಕೆಲಸ ಅದು ಮರೆತು ಬಿಡುತ್ತದೆ. ಫಸ್ಟ್ ಏನಾಗುತ್ತೆ ಅಂತಂದರೆ ಅದರಲ್ಲಿ ಗಿಡಗಳಲ್ಲಿ ಸಾಮಾನ್ಯವಾಗಿ ಪ್ರೊಡ್ಯೂಸ್ ಆಗಬೇಕಾದಂತಹ ಹಾರ್ಮೋನ್ಸ್ಗಳು ಅದು ಉತ್ಪತ್ತಿ ಆಗೋದಿಲ್ಲ, ಹಾಗಾಗಿ ಗಿಡ ಬೆಳವಣಿಗೆ ಆಗೋದಿಲ್ಲ. ಇನ್ನೊಂದು ಮುಖ್ಯವಾಗಿ ಆಗೋದೇನು ಅಂತಂದರೆ ಹರಿತ್ ಇರುತ್ತಲ್ಲ ಕ್ಲೋರೋಫಿಲ್ಲು, ಅದು ಸತ್ತೋಗ್ಬಿಡುತ್ತೆ, ಹಾಗಾಗಿ ಆ ಹಳದಿ ಭಾಗ ಆಗ್ತಾ ಬರುತ್ತೆ, ಅದಕ್ಕೆ ಕ್ಲೋರಾಸಿಸ್ ಅಂತ ಕರಿತೀವಿ ನಾವು. ಅದಕ್ಕೆ ಅದು ಒಂದೇ ಸಮ ಆಗೋದಿಲ್ಲ, ಅದು ಅಲ್ಲಲ್ಲೇ ಒಂದೊಂದು ಸ್ಪಾಟ್ ಸ್ಪಾಟ್ ಆಗುತ್ತೆ. ಅದನ್ನು ನೋಡೋಕ್ಕೆ ಏನಾಗುತ್ತೆ, ನಮ್ಮ ಮೊಸಾಯಿಕ್ ಟೈಲ್ ನೋಡ್ದಂಗೆ ಇರುತ್ತಲ್ಲ ಅದಕ್ಕಿರುತ್ತೆ. ಸಾಮಾನ್ಯವಾಗಿ ವೈರಸ್ ರೋಗಗಳಲ್ಲಿ ಮೊಸಾಯಿಕ್ ಡಿಸೀಸ್ ಅನ್ನೋದೇ ಜಾಸ್ತಿ. ಅದಕ್ಕೋಸ್ಕರ ಈ ರೋಗಗಳ ಹೆಸರುಗಳೆಲ್ಲನೂ ಅದು ಹೇಗೆ ಕಾಣುತ್ತೆ ಅನ್ನೋದ್ರ ಮೇಲೆ ಹೆಸರಿಡೋದಷ್ಟೇ. ಸೊ ಹಾಗಾಗಿ ಮೊಸಾಯಿಕ್ ರೋಗ ಅಂತ ಕರಿತೀವಿ. ಆಮೇಲೆ ರಿಂಗ್ ಸ್ಪಾಟ್ ಅಂತ ಯಾಕೆ ಹೇಳ್ತಾರೆ ಇದರಲ್ಲಿ ಅಂದರೆ, ಇದು ಎಲೆ ಮೇಲೆ ರಿಂಗ್ ಸ್ಪಾಟ್ ಬರೋಲ್ಲ, ಕಾಂಡದ ಮೇಲೆ ಬರೋಲ್ಲ, ಎಲೆ ತೊಟ್ಟಿನ ಮೇಲೆ ಬರೋಲ್ಲ, ಆದರೆ ಹಣ್ಣಿನ ಮೇಲೆ ಬರುತ್ತಲ್ಲ ಅದು ರಿಂಗ್ಸ್ ಆಗುತ್ತೆ. ರಿಂಗ್ ಸ್ಪಾಟ್ ಅಂದರೆ ಒಂದು ಉಂಗುರ ಚುಕ್ಕೆ ಅಂತ ಕರಿತೀವಿ ನಾವು, ಆ ಥರ ಕಾಣೋದ್ರಿಂದ ಆ ಹೆಸರು ಬಂದಿದೆ ಅಷ್ಟೇ. ಆ ಲಕ್ಷಣ ಕಾಣೋದು ಹಣ್ಣು ಕಾಯಿ ಮೇಲೆ ಅಥವಾ ಹಣ್ಣಿನ ಮೇಲೆ ಮಾತ್ರ. ನಾವೀಗ ಮಾರ್ಕೆಟಲ್ಲಿ ಹೋದರೆ ಸಾಮಾನ್ಯವಾಗಿ ಅದು ಕಂಡೇ ಕಾಣುತ್ತೆ ನಮಗೆ, ಹಾಗಾಗಿ ಅದು ಕುಂಠಿತ ಆಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ. ಎಲೆನೇ ಅವ್ರು ಹೇಳಿದ್ರಲ್ಲ, ನಮ್ಮ ನಿತ್ಯಾನಂದ ಹೇಳಿದ ಹಾಗೆ ಎಲೆ, ಇದು ಎಲೆ ಇದು ಆನೆ ಕಿವಿ ಥರ ಇರುವಂಥದ್ದು, ಕೈನ ಬೆರಳುಗಳು ಒಂದು ಕೈ ಗಾತ್ರಕ್ಕೆ ಚಿಕ್ಕದಾಗುತ್ತೆ, ಮತ್ತು ಅದರಲ್ಲಿ ಮಧ್ಯೆ ನಾವು ಲ್ಯಾಮಿನಾ ಅಂತ ಕರಿತೀವಿ, ಲ್ಯಾಮಿನಾ ಇಲ್ಲದೇ ಬರೀ ನರಗಳೇ ಉಳ್ಕೊಳ್ಳೋದ್ರಿಂದ ಅದು ಫಿಲಿಫಾರ್ಮ್ ಅಂತಲೂ ಕರೀತಾರೆ, ಅಂದರೆ ಹುಳು ಹುಳುತ್ತರಾಗೋಗುತ್ತೆ ನರಗಳು, ಆ ಥರ ಕಾಣಿಸುತ್ತೆ.

0: ಅದರಲ್ಲಿ ಹರಿತ್ತು ಇರೋದಿಲ್ಲ, ಹರಿತಿರೋ ಒಂದು ಭಾಗವಾದಂತಹ ಲ್ಯಾಮಿನಾನೂ ಇರೋದಿಲ್ಲ. ಹಾಗಾಗಿ ಅದರಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ಆಗೋದಿಲ್ಲ, ಮತ್ತು ಬೇಕಾದಂತಹ ಹಾರ್ಮೋನ್ಗಳು ಉತ್ಪತ್ತಿ ಆಗೋದಿಲ್ಲ. ಅದರಿಂದ ಗಿಡಗಳ ಬೆಳವಣಿಗೆ ಆಗಲ್ಲ, ಆಹಾರ ಉತ್ಪಾದನೆ ಆಗೋದಿಲ್ಲ, ಅದರಿಂದ ಸ್ವಲ್ಪ ದಿವಸದಲ್ಲಿ ಅದು ಸತ್ತೋಗುತ್ತೆ.
1: ಓಕೆ, ಈ ಕಂಟ್ರೋಲ್ ಬಗ್ಗೆ ಹೇಳಿ.
0: ಕಂಟ್ರೋಲ್ ಬಗ್ಗೆ ಏನೇನು ಹೇಳ್ತಾರೆ ಅಂದರೆ, ನೀವು ಈಗಾಗಲೇ ಹೇಳಿದ್ರೆ ನೀವೇ ರೋಗ ಬಂತು ಕಂಡು ಕೂಡಲೇ ಆ ಗಿಡವನ್ನು ಕಿತ್ತು ಹೂತಾಕಿ ಅಥವಾ ಸುಟ್ಟಾಕಿ ಅಂತ ಹೇಳ್ತಾರೆ. ಯಾಕೆ ಅಂದರೆ ಅದರಿಂದ ಮತ್ತೆ ಬೇರೆ ಆರೋಗ್ಯವಂತ ಗಿಡಗಳಿಗೆ ವೈರಸ್ ಹರಡದೇ ಇರಲಿ ಅನ್ನೋ ಕಾರಣಕ್ಕೆ ಅದನ್ನು ಹೇಳ್ತಾರೆ. ಅದಕ್ಕೆ ರೋಗಿಂಗ್ ಅಂತ ಹೇಳ್ತಾರೆ. ಅದು ರೋಗ್ ಪ್ಲ್ಯಾಂಟು, ಆ ರೋಗ್ನ ಕಿತಾಕಿ ಅಂತ ಒಂದನೇದು. ಇನ್ನೊಂದನೇದು ರೋಗಮುಕ್ತ ಸಸಿಗಳನ್ನು ಬಳಸಿ, ಅಂದರೆ ನರ್ಸರಿನಲ್ಲೇ ಇನ್ಫೆಕ್ಷನ್ ಆಗಿದ್ರೆ ಇಲ್ಲಿ ಬಂದುಬಿಡುತ್ತೆ, ಅದನ್ನು ಬಳಸಿ. ನಿಮ್ಮ ಹೊಲವನ್ನು ಭಾಳ ಕ್ಲೀನಾಗಿಟ್ಕೊಳ್ಳಿ, ಯಾವುದೇ ಕಳೆಗಳ ಇಲ್ಲದೆ. ಯಾಕೆಂದರೆ ಕಳೆಗಳಲ್ಲಿ ಈ ಕೀಟಗಳು ಮತ್ತು ವೈರಸ್ಸು ರಿಸರ್ವೈರ್ ಥರ ಅಲ್ಲಿರುತ್ತೆ, ಅದರಿಂದ ಕ್ಲೀನಾಗಿಟ್ಕೊಳ್ಳಿ. ಆಮೇಲೆ ಈ ರೋಗ ಬಂದ ಗಿಡಗಳನ್ನು ಕಿತ್ತಾಕಿ, ಮುಖ್ಯವಾಗಿ ಇವುಗಳನ್ನು ಹರಡುವಂತಹ ಕೀಟಗಳನ್ನು ನಿಯಂತ್ರಣ ಮಾಡೋದಕ್ಕೆ ಏನೇನು ಮೆಥಡ್ ಬೇಕು ಎಲ್ಲನೂ ಮಾಡಿ. ಅಥವಾ ನೆಟ್ ಹೌಸಲ್ಲಿ ಬೆಳೀರಿ ನರ್ಸರಿನ, ಅಥವಾ ಈಗ ಪಪಾಯಿನೂ ಕೂಡ ನೆಟ್ ಹೌಸಲ್ಲಿ ಬೆಳೆಯೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಕೀಟಗಳ ಬರದಂಗೆ ಮಾಡ್ತಾರೆ ಹೊರತು ವೈರಸ್ನ ನೇರವಾಗಿ ನಿಯಂತ್ರಣ ಮಾಡುವಂತಹ ಯಾವುದೇ ರಾಸಾಯನಿಕಗಳು ಇದುವರೆಗೆ ಮಾರ್ಕೆಟಲ್ಲಿ ಇಲ್ಲ. ಈಗ ನಿತ್ಯಾನಂದ ಅವರು ಹೇಳ್ದಂಗೆ ವೈರಸ್ ಕಂಟ್ರೋಲ್ಗೆ ಬಂದಿದೆ ಔಷಧಿ ಕೊಡೋಣ ಅಂದರೆ ಅವನು ವ್ಯಾಪಾರ ಮಾಡಬೇಕವನು, ಅದೇ ಕೀಟನಾಶಕನೇ ಕೊಡೋದವನು, ಅದ್ರ ಜೊತೆಗೆ ಒಂದು ಯಾವುದೋ ಒಂದು ಟಾನಿಕ್ ಕೊಟ್ಟು ಅವನು ವ್ಯಾಪಾರ ಮಾಡ್ಕೊಳ್ತಾನೆ ಅಷ್ಟೇ. ಅದರಿಂದ ಅದು ತಡೆಗಟ್ಟಕ್ಕಾಗೋದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ, ಗಿಡಗಳಿಗೆ ನಾವು ಸರಿಯಾದ ನೀವು ತಿಂಡಿ ಅಂದ್ರಿ, ಅವರು ಗೊಬ್ಬರ ಅಂದರು ಅಥವಾ ಊಟ ಅಂದ್ನಿ, ಅವುಗಳನ್ನು ಸರಿಯಾಗಿ ಕೊಟ್ಟರೆ ಸುಮಾರು ಕೀಟ ರೋಗಗಳನ್ನೇ ನಾವು ನೇರವಾಗಿ ನಿಯಂತ್ರಣ ಮಾಡ್ಬೋದು. 50% ಆಫ್ ದ ಪ್ರಾಬ್ಲಮ್ಸ್ ನಾವು ಸರಿಯಾದ ಪೋಷಕಾಂಶಗಳನ್ನು ಕೊಡೋದ್ರ ಮೂಲಕ ಅದಕ್ಕೆ ಆ ಶಕ್ತಿಯನ್ನು ತುಂಬಬೋದು. ನಾವು ಅದನ್ನೇ ಸರಿಯಾಗಿ ಕೊಡ್ತಾ ಇರೋದ್ರಿಂದ ಅವುಗಳು ಕೀಟಗಳಿಗೂ ಬೇಗ ತುತ್ತಾಗ್ತವೆ, ರೋಗಗಳಿಗೂ ಬೇಗ ತುತ್ತಾಗ್ತವೆ. ಇನ್ನು ವೈರಸ್ಗಂತೂ ಇನ್ನೂ ಬೇಗ ತುತ್ತಾಗುತ್ತೆ. ಅದರಿಂದ ಸರಿಯಾದ ಪೋಷಕಾಂಶಗಳನ್ನು ಆ ಇಳುವರಿ ಏನು ತಗೊಳ್ತೀವಿ ನಾವು. ಈಗ ಅವ್ರು ಹೇಳಿದ್ರು 100 KG ತೆಗೆಯಬೇಕು ಅಂತಿತ್ತು, ಅರೆ 75 KG ತಂದೆ ಅಂದರೆ, ಆದರೆ ಆ ಗಿಡಕ್ಕೆ 150 KGವರೆಗೂ ಶಕ್ತಿ ಇರುತ್ತೆ. ಅದಕ್ಕೆ ತಕ್ಕಾಗಿ ನಾವು ಇನ್ಪುಟ್ ಕೊಡಲಿಲ್ಲ ಅಂದರೆ ನಾವು ಅಷ್ಟೊಂದು ಔಟ್ಪುಟ್ನ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ.
1: ಅಲ್ಲ, ನೀವು ಆರಂಭದಲ್ಲಿ ಅದೇನೋ ಮಲಗಿರೋದನ್ನು ಎಬ್ಬಿಸ್ಬೇಕು ಅಂತೆಲ್ಲ ಅಂತಿದ್ರೆ.
0: ಹೌದು, ಅದನ್ನ ಈಗ ಸ್ಟಿಮ್ಯುಲೆಂಟ್ಸ್ ಅಂತ ಬಂದಿದೆ, ಈಗ ಬಯೋಸ್ಟಿಮ್ಯುಲೆಂಟ್ಸ್ ಅಂತ ಕರೀತಾರೆ. ಆ ಗಿಡಗಳಲ್ಲಿ ನಾವೀಗ ಮಕ್ಕಳಿಗೆ ಏನೋ ಒಂದು ಆಸೆ ತೋರಿಸ್ಬಿಟ್ಟು ಓದು ನಿಮಗೆ ರ್ಯಾಂಕ್ ತಗೊಂಡ್ರೆ ಅದು ಕೊಡಿಸ್ತೀನಿ ಇದು ಕೊಡಿಸ್ತೀನಿ ಅಂತ ಹೇಳ್ತೀವಲ್ಲ, ಹಾಗೆ ಈ ಜೀನ್ಸ್ನ ನಾವು ಏಳಿಸ್ಬೇಕು. ಇದು ಈ ಬಯೋಸ್ಟಿಮ್ಯುಲೆಂಟ್ಸ್ ಅಂತ ಈಗ ಅನೇಕ ರೀತಿಯ ಗಿಡಗಳ ಒಂದು ರಸಗಳಲ್ಲಿ ಅಥವಾ ರಾಸಾಯನಿಕಗಳಲ್ಲೂ ಕೂಡ ಆ ಶಕ್ತಿ ಇದೆ. ಆದರೆ ನಾವು ಬರೀ ಊಟ ಕೊಡ್ತಾ ಇರೋದ್ರಿಂದ ಅದು ಊಟ ಕೊಡೋದೇನೆಂದರೆ ಬರೀ ಸ್ಕೂಲ್ ಪಾಠ ಇದ್ದಂಗೆ. ನಾವು ಟ್ಯೂಷನ್ ಕೊಟ್ಟರೆ ಮಕ್ಕಳು ಇನ್ನೂ ಒಂದಷ್ಟು ಜಾಸ್ತಿ ಮಾರ್ಕ್ಸ್ ತಗೊಳ್ಳೋ ಶಕ್ತಿ ಬರುತ್ತಲ್ವಾ. ಅದೇ ರೀತಿ ಇದು ಅಡಿಷನಲ್ ಮಕ್ಕಳಿಗೆ ಏನೇನು ಸ್ಪೆಷಲ್ ಇರುತ್ತೆ ಆ ಥರ ಕೊಟ್ಟರೆ ಅವ್ರನ್ನ ಪೈಲ್ವಂತರ ಬೆಳೆಸ್ಬೋದು ನಾವು ಮಕ್ಕಳನ್ನ. ಹಾಗೆ ಗಿಡಗಳಿಗೂ ಕೂಡ ಊಟ ಅಲ್ಲದೆ ಈ ಬಯೋಸ್ಟಿಮ್ಯುಲೆಂಟ್ಸ್ ಅಂತ ಒಂದು ಏನು ಬಂದಿದ್ದಾವೆ ಅವುಗಳನ್ನು ಕೊಡೋದ್ರ ಮೂಲಕ ಈ ಒಂದು ಕಾರ್ಯವನ್ನು ಅದರಲ್ಲಿ ಪ್ರಚೋದಿಸ್ಬೋದು ನಾವು. ಇದರ ಮೂಲಕ ಅದರಲ್ಲಿ ಕೆಲವು ಮಲಗಿರುವಂಥ ಜೀನ್ಸ್ಗಳು ಆಕ್ಟಿವೇಟ್ ಆಗಿ ಗಿಡಗಳಿಗೆ ಬೇಕಾದಂಥ ಉದಾಹರಣೆಗೆ ಆಕ್ಸಿನ್ ಇರ್ಬೋದು ಕೈನೆಟಿನ್ ಇರ್ಬೋದು ಅವುಗಳ ಉತ್ಪಾದನೆ ನಿಂತೋಗಿಬಿಟ್ಟಿರುತ್ತೆ ವೈರಸ್ ಇನ್ಫೆಕ್ಷನ್ ಆಗಿರೋದ್ರಲ್ಲ. ಅಂಥದನ್ನು ನಾವು ಹೊರಗಿಂದ ಕೊಡೋದ್ರ ಮೂಲಕ ಅದು ಡಿಫಿಷಿಯನ್ಸಿ ಆಗಿರುತ್ತೆ. ಅದನ್ನು ನೀವು ಎಕ್ಸ್ಟರ್ನಲ್ಲಾಗಿ ಕೊಟ್ಟಾಗ ಆ ಗಿಡಕ್ಕೆ ಆ ಶಕ್ತಿ ಬಂದು ಬೆಳೆಯುವಂಥದ್ದಾಗುತ್ತೆ. ಮತ್ತು ಕ್ಲೋರೋಫಿಲ್ ಸತ್ತೋಗ್ತಾ ಇರುತ್ತೆ. ವೈರಸ್ ಒಂದು ಕ್ಲೋರೋಫಿಲ್ನ ತಿಂದರೆ ನಾವು 10 ಕ್ಲೋರೋಫಿಲ್ನ ಪ್ರೊಡ್ಯೂಸ್ ಮಾಡ್ಬಿಡೋದು, ಆಗ ಕಂಪನ್ಸೇಟ್ ಆಗಿಬಿಡುತ್ತೆ. ಸೊ ಗಿಡಕ್ಕೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಏನೂ ತೊಂದರೆ ಆಗೋದಿಲ್ಲ. ಹಾಗಾಗಿ ಗಿಡದ ಬೆಳವಣಿಗೆ ಸಾಮಾನ್ಯವಾಗಿರುತ್ತೆ. ವೈರಸ್ ಇದರಲ್ಲಿ ಇದ್ದೇ ಇರುತ್ತೆ, ಬಟ್ ವೈರಸ್ಸು ಅದ್ರ ಪಾಡ್ಗದಿರುತ್ತೆ, ಗಿಡನ ಏನೂ ಅಫೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ವೈರಸ್ನ ಸಾಯಿಸೋಕ್ಕಾಗಲ್ಲ.
1: ಈ ನಿರೋಧಕ ಶಕ್ತಿ ಅಂತ ಮನುಷ್ಯರಲ್ಲಿ ಏನು ಬರುತ್ತೆ ಆ ತರಹ ನಿರೋಧಕತೆ
0: ಬರಲ್ಲ.
1: ಯಾಕೆ ಬರಲ್ಲ ಸರ್?
0: ಯಾಕೆಂದ್ರೆ ಆ ಪ್ಲಾಂಟ್ ಸಿಸ್ಟಮ್ ಅಲ್ಲೇ ಇಲ್ಲ ಅದು. ಈವನ್ ಮನುಷ್ಯರಲ್ಲಿರೋದು ಕೇವಲ ಹಾರ್ಟ್ ಬ್ಲಡೆಡ್ ಅನಿಮಲ್ಸ್ ಅಲ್ಲಿ ಮಾತ್ರ ಇರೋದು. ಓನ್ಲಿ ಹಾರ್ಟ್ ಬ್ಲಡೆಡ್ ಅನಿಮಲ್ಸ್ ಅಲ್ಲಿ ಆಂಟಿಬಾಡಿ ಪ್ರೊಡ್ಯೂಸ್ ಆಗೋದು. ಗಿಡದಲ್ಲಂತೂ ಆ ಒಂದು ಸಿಸ್ಟಮ್ ಇಲ್ಲವೇ ಇಲ್ಲ. ಇದು ಇಮ್ಯುನಿಟಿ ಬಿಲ್ಡಪ್ ಆಗೋದು. ಇದನ್ನ ಆಗಾಗ್ಗೆ ಪ್ರಚೋದನೆ ಮಾಡೋದ್ರಿಂದ ಗಿಡದಲ್ಲೇ ಉತ್ಪತ್ತಿ ಮಾಡಿ ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂತ ಹೇಳಿದ್ದೆ. ಅದನ್ನೇ 10 ದಿವಸಕ್ಕೊಂದ್ಸರಿ ಔಷಧಿನ ಉಪಯೋಗಿಸೋದ್ರಿಂದ ಅದು ಕಂಟಿನ್ಯೂಸ್ ಆಗಿ ಉತ್ಪತ್ತಿ ಆಗ್ತಾ ಇರುತ್ತೆ. ಇಲ್ಲ ಅಂತಂದ್ರೆ ಮತ್ತೆ ವೈರಸ್ ಅಲ್ಲೇ ಇರುತ್ತಲ್ಲ ಅದು ಕ್ಯಾಚ್ ಮಾಡ್ಬಿಡುತ್ತೆ.
1: ನೀನು ಇರು ನಾನು ಇರ್ತೀನಿ ಅನ್ನೋ ಲೆಕ್ಕ.
0: ಹೌದು ಹೌದು ಹೌದು, ಸಹಬಾಳ್ವೆ.
1: ಓಕೆ, ಅಂದರೆ ಈಗ ವೈರಸ್ಗೆ ನೀನು ಇರು ನೀನು ತಿನ್ನು, ಅಂದರೆ ಗಿಡಕ್ಕೂ ನಾನು ಬೇರೆ ತಿಂಡಿ ಕೊಡ್ತೀನಿ.

0: ಅದು ಉತ್ಪಾದನೆ ಮಾಡಲಿ ಅಂತ.
1: ಹೌದೌದು.
0: ಆಗ ವೈರಸ್ ಇನ್ನೂ ವಿರುಲೆಂಟ್ ಆಗಿ ತನ್ನ ಸಂತತಿನ ಜಾಸ್ತಿ ಮಾಡಿಕೊಂಡು ಇನ್ನೂ ಅಭಿವೃದ್ಧಿ ಆಗೋ ಪ್ರಯತ್ನ ಏನು ಮಾಡಿ,
1: ಅದು ನಿರೋಧಕ ಶಕ್ತಿಯುಳ್ಳ ತಳಿಗಳಲ್ಲಿ ಅದಾಗೋದು. ನಿರೋಧಕ ಶಕ್ತಿ ಇರುತ್ತಲ್ಲ ಆ ತಳಿ, ನೀವು ಯಾವಾಗ ಈ ನೋಡಿ ಎಲ್ಲದಕ್ಕೂ ನಿರೋಧಕ ಶಕ್ತಿಯನ್ನು ನಾವು ಬಳಸ್ಕೋಬೋದು, ಆದರೆ ಉಪವಾಸಕ್ಕೆ ನಿರೋಧಕ ಶಕ್ತಿ ಯಾರೂ ಬಳಸ್ಕೊಳಕ್ಕಾಗಲ್ಲ. ಅದನ್ನು ಕನ್ವರ್ಟ್ ಮಾಡಿಕೊಡಲ್ಲ ಇದು, ಅದು ಯಾವ ರೀತಿಯಲ್ಲಿ ಯಾವ ರೂಪದಲ್ಲಿ ಬೇಕು ಊಟ ಅದಕ್ಕೆ ಕನ್ವರ್ಟ್ ಆಗಲ್ಲ ಇದರಲ್ಲಿ. ಹಾಗಾಗಿ ಅದರದ್ದು ಪಾಪ್ಯುಲೇಷನ್ನು ಲಿಮಿಟ್ ಆಗೇ ಇರುತ್ತದೆ.
0: ಇನ್ನೊಮ್ಮೆ ಹೇಳಿ, ಅದನ್ನು ಎಕ್ಸ್ಪ್ಲೈನ್ ಮಾಡಿ. ಕನ್ವರ್ಟ್ ಮಾಡಲ್ಲ ಅಂದರೆ ಹೇಗೆ?
1: ಅಂದರೆ ಇದು ಮೆಷಿನರಿನ ಕಂಟ್ರೋಲ್ಗೆ ತಗೊಳ್ತಿತ್ತಲ್ಲ, ಕಂಟ್ರೋಲ್ಗೆ ತಗೊಳಕ್ ಬಿಡಲ್ಲ. ಈ ಗಿಡ ತನ್ನ ಕೆಲಸನ ತಾನು ಮಾಡ್ಕೊಳ್ತಾ ಇರುತ್ತೆ.
0: ಓಕೆ.
1: ಈಗ ನಮ್ಮ ಮನೇಲಿ ಊಟ ಮಾಡ್ತಿರ್ತೀವಿ, ಒಂದು ನಾಯಿ ಬಂದು ಎಲ್ಲಾನು ತಿನ್ನಕ್ ನೋಡುತ್ತೆ, ಅದಕ್ಕೆ ತಟ್ಟೆಗೆ ಇಟ್ಬಿಟ್ಟು ನೀನು ತಿಳ್ಕೊ ಅಂತಂದ್ರೆ ನಮ್ಮ ನೆಮ್ಮದಿಯಾಗಿ ನಾವು ಇಲ್ಲಿ ಊಟ ಮಾಡ್ಕೋಬೋದು
0: ಹಾಗೆ. ಓಕೆ. ಈಗ ಆ ತರಹದ ಒಂದು ಉತ್ಪನ್ನವನ್ನು ನೀವು ಸಂಶೋಧನೆ ಮಾಡಿದ್ದೀರಿ, ಅಭಿವೃದ್ಧಿ ಮಾಡಿದ್ದೀರಿ ಅಲ್ವಾ? ಅದನ್ನ ಹೆಸರು ಆಗ್ಲಿಂದ ಹೇಳ್ತಾ ಇದ್ದಾರೆ. ಏನ್ ಹೆಸರು ಕೊಟ್ಟಿದ್ದೀರಿ ಸರ್?
1: ಪವರ್ ಪ್ಲಸ್ ಅಂತ. ಇದು ಗಿಡಕ್ಕೆ ಪವರ್ ಕೊಡುತ್ತೆ, ಅದನ್ನ ನಿರೋಧಿಸುವಂತ ಶಕ್ತಿಯನ್ನ ಕೊಡೋದ್ರಿಂದ ನಾವು ಅದಕ್ಕೆ ಪವರ್ ಪ್ಲಸ್ ಅಂತ ಹೆಸರಿಟ್ಟಿದ್ದೀವಿ.
2: ರೇಷ್ಮೆ ರಂಗ, ರೇಷ್ಮೆ ರಂಗ,
3: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.

0: ರೈತ ಬಾಂಧವರೇ,
1: ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ?
0: ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
1: ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ.
0: ಕೇಳಿ,
1: ಆನಂದಿಸಿ
0: ಮೈಸೂರು ಆಕಾಶವಾಣಿಯ
1: ಕೃಷಿ ರಂಗ ಕಾರ್ಯಕ್ರಮಗಳನ್ನು.
2: ಇದಲ್ಲದೆ ವೈರಸ್ ಅಲ್ಲದೆ ಬೇರೆ ಇನ್ನೇನು ಸಮಸ್ಯೆ ಬರಲಿಲ್ವಾ ಪಪ್ಪಾಯದಲ್ಲಿ ತಮಗೆ?
3: ನಮಗೆ ಬೇರೆ ಪಪ್ಪಾಯ ಒಂದ್ಸತಿ ಮೇಲಿ ಬಗ್ ಅಂತ ಬಂದಿತ್ತು, ಅದಕ್ಕೆ ಮಾಮೂಲಿ ಸೂಪರ್ ಕಾನ್ಫಿಡರ್ ಸ್ಪ್ರೇ ಮಾಡಿದ್ವಿ, ಕಂಟ್ರೋಲ್ ಆಯಿತು. ಅದು ಬಿಟ್ಟರೆ ಬೇರೆ ಏನು?
2: ಮತ್ತೆ ಪಪ್ಪಾಯ ಬೆಳೆದಿಲ್ವಾ?
3: ಬೆಳೆದಿದ್ದೀವಿ ಸರ್, ಈ ವರ್ಷನೂ ಇದೆ ಸರ್.
2: ತಳಿಯದೇ
3: ಬಟ್ ಲಾಸ್ಟ್ ಟೈಮು ಸರ್ ನಮಗೆ ಭೇಟಿಯಾಗಿದ್ದು, ನಮಗೆ ವೈರಸ್ ಬಗ್ಗೆ ತಿಳಿಸಿದ್ದು ಲೇಟ್ ಆಗಿದ್ದರಿಂದ ಗೊತ್ತಾಗಿಲ್ಲ. ಈ ಸತಿ ಸ್ಟಾರ್ಟಿಂಗಿಂದಾನೆ ಪವರ್ ಪ್ಲೇಸ್ ಮಾಡಿದ್ರಿಂದ ನಾನು ಕಂಪ್ಲೀಟ್ ವೈರಸ್ ಇಲ್ದಂಗೆ ತೋಟನ ಇಲ್ಲಿ ತನಕ ಮೇಂಟೈನ್
2: ಮಾಡಿದ್ದೀನಿ.
3: ಏನು ಬೆಳೆದಿಲ್ಲ ಸರ್.
2: ಓಕೆ, ಈಗ ಅಂತಿಮವಾಗಿ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್ ವಸಂತ್ ಕುಮಾರ್ ಅವರೇ?
4: ಏನಿಲ್ಲ, ಈ ಪವರ್ ಪ್ಲಸ್ ಅನ್ನುವ ಒಂದು ಉತ್ಪನ್ನವನ್ನು ನಾವು ಕಂಡುಹಿಡಿದಿರೋದಕ್ಕೆ ನಮಗೆ ಭಾಳ ಸಂತೋಷ ಮತ್ತು ಹೆಮ್ಮೆ ಇದೆ. ಇಡೀ ಪ್ರಪಂಚದಲ್ಲಿ ಇದನ್ನು ಎಲ್ಲೂ ಕಂಡುಹಿಡಿದಿಲ್ಲ, ಈವನ್ ಅಮೆರಿಕಾದಲ್ಲೂ ಕೂಡ ಕಂಡುಹಿಡಿದಿಲ್ಲ, ಯಾವುದೇ ಮುಂದುವರೆದ ರಾಷ್ಟ್ರದಲ್ಲೂ ಈ ಥರ ಒಂದು ಉತ್ಪನ್ನ ಲಭ್ಯ ಇಲ್ಲ. ಇದನ್ನು ನಾವು ಕಂಡುಹಿಡಿದಿರೋದು ನಾವು ಭಾಳ ಹೆಮ್ಮೆ. ಆದರೆ ನಾವು ಯಾಕೆ ಕಂಡುಹಿಡಿದು ಅಂದರೆ, ಬೇರೆಯವರೆಲ್ಲರೂ ಶಿಲೀಂಧ್ರಗಳಿಗೆ ಶಿಲೀಂಧ್ರನಾಶಕ, ಕೀಟಗಳಿಗೆ ಕೀಟನಾಶಕ, ಜಂತುಹುಳುಗಳಿಗೆ ಜಂತುನಾಶಕ ಅಂತ ಕಂಡಿಡ್ದಾರೆ. ಅದನ್ನು ಸಾಯಿಸಕ್ಕೆ ನೋಡಿದ್ರು, ನಾವು ಅದನ್ನು ಸಾಯಿಸಕ್ಕೆ ನೋಡಲಿಲ್ಲ. ಯಾಕೆಂದರೆ ವೈರಸ್ನ ಸಾಯಿಸೋಕ್ಕಾಗಲ್ಲ. ಅದರಿಂದ ನಾವು ಗಿಡಕ್ಕೆ ಶಕ್ತಿಯನ್ನು ತುಂಬೋದ್ರ ಮೂಲಕ ಬರೀ ವೈರಸ್ಗೆ ಅಲ್ಲ, ಅನೇಕ ರೋಗಗಳಿಗೂ ಕೂಡ ಒಂದು ನಿರೋಧಿಸುವ ಶಕ್ತಿಯನ್ನು ಕೊಡುವಂತಹ ಉತ್ಪನ್ನವನ್ನು ತಯಾರು ಮಾಡಿದ್ದೇವೆ. ಅದು ಈಗ ರೈತರಿಂದ ಬಾಯಿಂದ ಬಾಯಿಗೆ ಹರಡಿ ಅದು ರೈತರಿಗೆ ಅನುಕೂಲ ಆಗ್ತಾ ಇದೆ. ಆದರೆ ಎಲ್ಲ ರೈತರಿಗೂ ಇದು ತಲುಪಬೇಕು ಅನ್ನೋದು ನಮ್ಮ ಆಸೆ. ಯಾಕೆಂದರೆ ಇದು ವ್ಯಾಪಾರದ ದೃಷ್ಟಿಯಿಂದ ನಾನು ಮಾತನಾಡ್ತಾ ಇಲ್ಲ, ಇದಕ್ಕೆ ಒಂದು ಸಮಸ್ಯೆಗೆ ಪರಿಹಾರವನ್ನು ನೀಡುವಂಥ ಒಂದು ತಂತ್ರಜ್ಞಾನ. ಈ ತಂತ್ರಜ್ಞಾನದ ಬಳಕೆ ಹೆಚ್ಚಾದರೆ ರೈತರು ನಷ್ಟವಿಲ್ಲದೆ ಉತ್ತಮವಾದ ಬೆಳೆಯನ್ನು ಬೆಳೆದು ನಮ್ಮ ಗ್ರಾಹಕರಿಗೆಲ್ಲ ಕೊಡೋದಕ್ಕೆ, ಕಡಿಮೆ ಬೆಲೆಯಲ್ಲಿ ಕೊಡೋದಕ್ಕೆ ಸಹಾಯ ಆಗುತ್ತೆ ಅಂತ ನಮ್ಮ ಅನಿಸಿಕೆ ಮತ್ತು ಭರವಸೆ.
2: ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ನಿತ್ಯಾನಂದ ಅವರೇ?
3: 9 7 6 3 4 0 2 0.
2: ಇನ್ನೊಮ್ಮೆ ಹೇಳ್ತೀರಾ?
3: 9 7 4 3 6 3 4 0 2 0.
2: ಇನ್ನೂ ಒಂದು ಸರಿ ಹೇಳ್ಬಿಡಿ.
3: 9 7 4 3 6 3 4 0 2 0.
2: ತಮ್ಮದು ಡಾಕ್ಟರ್ ವಸಂತ್ ಕುಮಾರ್ ತಿಮ್ಕಾಪುರ.
4: ನನ್ನ ನಂಬರು 9 8 4 5 3 4 7 8 8 4.
2: ಇನ್ನೊಮ್ಮೆ?
4: 9 8 4 5 3 4 7 8 8 4.
2: ಇನ್ನೂ ಒಂದು ಸರಿ ಹೇಳ್ಬಿಡಿ.
4: 9 8 4 5 3 4 7 8 8 4.
2: ಒಳ್ಳೆಯದು ಡಾಕ್ಟರ್ ವಸಂತ್ ಕುಮಾರ್ ತಿಮ್ಕಾಪುರ್ ಅವರೇ ಹಾಗೂ ನಿತ್ಯಾನಂದ ಅವರೇ, ಇದುವರೆಗೂ ಪಪ್ಪಾಯ ಬೇಸಾಯ ಮತ್ತು ವೈರಸ್ ಸಮಗ್ರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು. ನಮಸ್ಕಾರ.
4: ನಮಸ್ಕಾರ.
0: ಇದುವರೆಗೂ ಪಪ್ಪಾಯ ಬೇಸಾಯ ಕುರಿತು ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಮೈಸೂರಿನ ಸಸ್ಯವಿಜ್ಞಾನಿ ಡಾಕ್ಟರ್ ವಸಂತಕುಮಾರ್ ತಿಮ್ಕಾಪುರ ಮತ್ತು ಮಳವಳ್ಳಿ ತಾಲೂಕು ರಾವಣಿ ಗ್ರಾಮದ ನಿತ್ಯಾನಂದ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಇದೀಗ ಆಲಿಸಿ ಒಂದು ಕೃಷಿ ಹಾಡು.

ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕೃಷಿರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಸಮಗ್ರ ಕೃಷಿಯ ಪ್ರಾಮುಖ್ಯತೆ ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಕೆಆರ್ ನಗರ ತಾಲೂಕು ಮಾರನಹಳ್ಳಿ ಅಂಚೆ ವಡ್ಡರಹಳ್ಳಿಯ ಭಾರತಿ ಮತ್ತು ಅವರ ಮಗ ಜಯಂತ್. ಸಂದರ್ಶಕರು ಎನ್ ಕೇಶವಮೂರ್ತಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಮತ್ತೆ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಕೃಷಿರಂಗ ಪ್ರಸಾರವಾಯಿತು.

0: ಎಫ್ಎಂ 100.6ರಲ್ಲಿ ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಜಾಹೀರಾತು, ನಂತರ 7:35ಕ್ಕೆ ಕನ್ನಡದಲ್ಲಿ ವಾರ್ತೆಗಳು.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಪ್ರಕಟಣೆ, ನಂತರ ರಾಷ್ಟ್ರೀಯ ವಾರ್ತೆಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
2: ಮರೆಗೆ ನಿಂತು ಕಾಯುತ್ತಿರುವ ಕೊರುಳು ಯಾವುದು?
3: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಟಿವಿಕೆಗೆ ಸಿಪಿಐ ಸಿಪಿಎಂ ಬೆಂಬಲ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಹಿರಿಯ ನಾಯಕ ಸುವೇಂದು ಅಧಿಕಾರಿ ಆಯ್ಕೆ. ಪರಮಾಣು ಶಸ್ತ್ರಾಸ್ತ್ರ ಹೊಂದಲು ಇರಾನ್ಗೆ ಬಿಡುವುದಿಲ್ಲ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ತಮಿಳುನಾಡಿನಲ್ಲಿ ನೂತನ ಸರ್ಕಾರ ರಚನೆಗೆ ಏಕೈಕ ಅತಿದೊಡ್ಡ ಪಕ್ಷವಾದ ನಟ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಸಿಪಿಐ ಸಿಪಿಎಂ ಮತ್ತು ವಿಸಿಕೆ ಪಕ್ಷಗಳಿಂದ ಬೆಂಬಲ ಕೋರಿದೆ. ಈಗಾಗಲೇ 5 ಶಾಸಕರನ್ನು ಹೊಂದಿರುವ ಕಾಂಗ್ರೆಸ್ ಟಿವಿಕೆಗೆ ಬೆಂಬಲ ನೀಡಿದೆ. ಇಂದು ಸಾಕಷ್ಟು ಚರ್ಚೆಗಳ ನಂತರ ತಲಾ 2 ಶಾಸಕರನ್ನು ಹೊಂದಿರುವ ಸಿಪಿಐ ಮತ್ತು ಸಿಪಿಎಂ ಸರ್ಕಾರ ರಚಿಸಲು ಟಿವಿಕೆಗೆ ಬೇಷರತ್ ಬೆಂಬಲ ಘೋಷಿಸಿವೆ. ಇಂದು ರಾತ್ರಿ ಅಥವಾ ನಾಳೆಯ ಸಭೆಯ ನಂತರ ವಿಸಿಕೆ ತನ್ನ ನಿರ್ಧಾರವನ್ನು ಪ್ರಕಟಿಸುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ. ಇನ್ನೊಂದೆಡೆ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ನೈನಾರ್ ನಾಗೇಂದ್ರನ್, ಚುನಾವಣಾ ಫಲಿತಾಂಶಗಳನ್ನು ಬಿಜೆಪಿ ಸೌಜನ್ಯದಿಂದ ಸ್ವೀಕರಿಸಿದೆ. ಯಾವುದೇ ರೀತಿಯಲ್ಲೂ ಟಿವಿಕೆ ಜೊತೆ ಹೊಂದಾಣಿಕೆ

0: ಮಾಡಿಕೊಳ್ಳಲು ಬಿಜೆಪಿ ಬಯಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಹಿರಿಯ ನಾಯಕ ಸುವೇಂದು ಅಧಿಕಾರಿ ಅವರನ್ನು ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಇದರಿಂದಾಗಿ ಅವರು ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಲು ದಾರಿ ಸುಗಮವಾಗಿದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸುವೇಂದು ಅಧಿಕಾರಿ ಅವರ ಹೆಸರನ್ನು ಪ್ರಸ್ತಾಪಿಸಲಾಯಿತು. ನೂತನವಾಗಿ ಆಯ್ಕೆಯಾದ ಬಿಜೆಪಿ ಶಾಸಕರು ಮತ್ತು ಪಕ್ಷದ ಹಿರಿಯ ನಾಯಕರ ಸಮ್ಮುಖದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಧಿಕೃತವಾಗಿ ಅವರ ಹೆಸರನ್ನು ಘೋಷಿಸಿದರು. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಾಳೆ ಪ್ರಮಾಣ ವಚನ ಸಮಾರಂಭ ನಡೆಯಲಿದೆ. ಇರಾನ್ ಪರಮಾಣು ಶಸ್ತ್ರಾಸ್ತ್ರ ಹೊಂದದಂತೆ ನೋಡಿಕೊಳ್ಳಲು ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟ ಒಗ್ಗೂಡಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಡೊನಾಲ್ಡ್ ಟ್ರಂಪ್ ಯುರೋಪ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವನ್ ಡೆವ್ ಲೆಯನ್ ಅವರೊಂದಿಗೆ ದೂರವಾಣಿಯ ಮೂಲಕ ತಾವು ಮಾತನಾಡಿದ್ದು ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಕುರಿತು ಚರ್ಚಿಸಲಾಗಿದೆ. ಲಕ್ಷಾಂತರ ಜನರ ಮರಣಕ್ಕೆ ಕಾರಣವಾಗುವ ಶಸ್ತ್ರಾಸ್ತ್ರಗಳನ್ನು ಹೊಂದುವುದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟದ ನಡುವಿನ ವಾಣಿಜ್ಯ ಬಾಂಧವ್ಯಗಳ ಕುರಿತು ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ಸುಂಕ ಕಡಿತಗಳ ಕುರಿತ ಬದ್ಧತೆಗಳನ್ನು ಈಡೇರಿಸುವಂತೆ ಐರೋಪ್ಯ ಒಕ್ಕೂಟಕ್ಕೆ ಒತ್ತಾಯಿಸಲಾಯಿತು ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಜಾಗತಿಕ ಆರ್ಥಿಕ ಸ್ಥಿರತೆಯ ಆಧಾರ ಸ್ತಂಭವಾಗಿ ಬೆಳೆಯುತ್ತಿರುವ ಭಾರತದ ಪಾತ್ರವನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಒತ್ತಿ ಹೇಳಿದ್ದಾರೆ. ಸುರಿನಾಮ್ನಲ್ಲಿರುವ ಸುರಿನಾಮಿಸ್ ಸಮಾಜದ ವಿವಿಧ ವರ್ಗಗಳ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ವರ್ಷ ಜಾಗತಿಕ ಬೆಳವಣಿಗೆಯ ಐಎಂಎಫ್ ಅಂದಾಜಿನ ಪ್ರಕಾರ ಭಾರತ ಒಟ್ಟು ಜಾಗತಿಕ ಬೆಳವಣಿಗೆಯ ಶೇಕಡ 17% ಕೊಡುಗೆ ನೀಡುತ್ತದೆ ಎಂದು ತಿಳಿಸಿದ್ದಾರೆ. ಇದರ ಪ್ರಕಾರ ಭಾರತ 2026 ಜಾಗತಿಕ ನೈಜ ಜಿಡಿಪಿಯ ಬೆಳವಣಿಗೆಯ ಗಣನೀಯ ಶೇಕಡ 17% ಪಾಲನ್ನು ಹೊಂದಲಿದೆ. ವಿಶ್ವದಲ್ಲಿ ವೇಗವಾಗಿ ವಿಸ್ತರಿಸುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ತನ್ನ ಸ್ಥಾನಮಾನವನ್ನು ಭಾರತ ಕಾಯ್ದುಕೊಳ್ಳುತ್ತದೆ ಎಂದು ಡಾ ಎಸ್ ಜೈಶಂಕರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಭಾರತ ವಿಶ್ವದ ವೇಗವಾಗಿ ಬೆಳೆಯುತ್ತಿರುವ ವಿಮಾನಯಾನ ಮಾರುಕಟ್ಟೆಯಾಗಿ ಮಾತ್ರವಲ್ಲದೆ ವಿಮಾನ ಗುತ್ತಿಗೆ ಮತ್ತು ಹಣಕಾಸು ಹೂಡಿಕೆಯ ಪ್ರಮುಖ ಜಾಗತಿಕ ತಾಣವಾಗಿಯೂ ವೇಗವಾಗಿ ರೂಪಾಂತರಗೊಳ್ಳುತ್ತಿದೆ ಎಂದು ಕೇಂದ್ರ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ತಿಳಿಸಿದ್ದಾರೆ. ಗುಜರಾತ್ನ ಗಾಂಧಿನಗರದ ಗಿಫ್ಟ್ ಸಿಟಿಯಲ್ಲಿ ನಡೆದ ಭಾರತ ವಿಮಾನ ಗುತ್ತಿಗೆ ಮತ್ತು ಹೂಡಿಕೆ ಶೃಂಗಸಭೆ 2.0 ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ವಿಮಾನಯಾನ ಕ್ಷೇತ್ರದಲ್ಲಿನ ಸುಧಾರಣೆಗಳು ಮತ್ತು ಮೂಲಸೌಕರ್ಯ ಅಭಿವೃದ್ಧಿಯು ಅಂತಾರಾಷ್ಟ್ರೀಯ ಹೂಡಿಕೆದಾರರನ್ನು ಆಕರ್ಷಿಸುತ್ತಿದೆ. ಇದು ಭಾರತವನ್ನು ವಿಮಾನಯಾನದ ಹಣಕಾಸು ವ್ಯವಹಾರಗಳ ಪ್ರಮುಖ ಕೇಂದ್ರವನ್ನಾಗಿ ಮಾಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಲಸೆ ಕುರಿತಂತೆ ಭಾರತದ ಕ್ರಮವು ವಲಸಿಗರ ರಕ್ಷಣೆ, ಸಮಗ್ರ ಆಡಳಿತ ಮತ್ತು ಅಂತಾರಾಷ್ಟ್ರೀಯ ಸಹಕಾರದ ವಿಧಾನಗಳಿಂದ ನಿರ್ದೇಶಿಸಲ್ಪಟ್ಟಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ವಲಸೆ ಪರಿಶೀಲನಾ ವೇದಿಕೆಯ ನಿಯೋಗಗಳನ್ನು ಉದ್ದೇಶಿಸಿ ಅವರು, ಭಾರತ 23 ದೇಶಗಳೊಂದಿಗೆ ಸಮಗ್ರ ದ್ವಿಪಕ್ಷೀಯ ವಲಸೆ ಕುರಿತ ಒಪ್ಪಂದಗಳು ಮತ್ತು ಒಡಂಬಡಿಕೆಗಳನ್ನು ಅಖೈರುಗೊಳಿಸಿವೆ. ವಲಸೆಯು ಮುಖ್ಯವಾಗಿ ಜನರು ಮತ್ತು ಅವರ ಅಶೋತ್ತರ ಸ್ಥಿತಿಸ್ಥಾಪಕತ್ವ ಹಾಗೂ ಕೊಡುಗೆಗಳಿಗೆ ಸಂಬಂಧಿಸಿದ್ದಾಗಿದೆ. ಒಳಗೊಳ್ಳುವಿಕೆ ಮತ್ತು ಮಾನವೀಯತೆ ಕಾರ್ಯಚೌಕಟ್ಟು ರೂಪಿಸುವುದು ಭಾರತದ ಪ್ರಯತ್ನವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಸಚಿವ ಕೀರ್ತಿವರ್ಧನ್ ಸಿಂಗ್ ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಯೋತ್ಪಾದನೆಯನ್ನು ಕಾರ್ಯತಂತ್ರದ ಪಾಲುದಾರರಾಗಿ ಎದುರಿಸುವಲ್ಲಿ ದ್ವಿಪಕ್ಷೀಯ ಸಹಕಾರದ ಮಹತ್ವವನ್ನು ಭಾರತ ಮತ್ತು ಸಿಂಗಾಪುರ ಒತ್ತಿ ಹೇಳಿವೆ. ಭಾರತ ಮತ್ತು ಸಿಂಗಾಪುರ ನಡುವಿನ ಭಯೋತ್ಪಾದನೆ ಮತ್ತು ಅಂತಾರಾಷ್ಟ್ರೀಯ ಅಪರಾಧಗಳನ್ನು ಎದುರಿಸುವ ಜಂಟಿ ಕಾರ್ಯಕಾರಿ ಗುಂಪಿನ 5ನೇ ಸಭೆ ನವದೆಹಲಿಯಲ್ಲಿ ನಡೆಯಿತು. ಗಡಿಯ

0: ಕೊಚ್ಚಿಗಿನ ಭಯೋತ್ಪಾದನೆ ಸೇರಿದಂತೆ ಭಯೋತ್ಪಾದನೆಯ ಎಲ್ಲ ರೂಪಗಳು ಮತ್ತು ಅಭಿವ್ಯಕ್ತಿಗಳನ್ನು ಜಂಟಿ ಕಾರ್ಯಕಾರಿ ಗುಂಪು ನಿಸ್ಸಂದಿಗ್ಧವಾಗಿ ಮತ್ತು ಬಲವಾಗಿ ಖಂಡಿಸಿತು ಹಾಗೂ ಭಯೋತ್ಪಾದನೆಯ ಬಗ್ಗೆ ಶೂನ್ಯ ಸಹಿಷ್ಣುತೆಯ ತತ್ವವನ್ನು ಪುನರುಚ್ಚರಿಸಿತು. ಕಳೆದ ವರ್ಷ ಏಪ್ರಿಲ್ 22ರಂದು ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಮತ್ತು ಕಳೆದ ವರ್ಷ ನವೆಂಬರ್ 10ರಂದು ನವದೆಹಲಿಯ ಕೆಂಪುಕೋಟೆ ಬಳಿ ನಡೆದ ಭಯೋತ್ಪಾದಕ ಘಟನೆಯನ್ನು ಸಿಂಗಾಪುರ ಖಂಡಿಸಿತು ಮತ್ತು ಭಯೋತ್ಪಾದನೆಗೆ ಕಾರಣರಾದವರನ್ನು ಹೊಣೆಗಾರರನ್ನಾಗಿ ಮಾಡಬೇಕು ಎಂದು ಸಿಂಗಾಪುರ ಒತ್ತಿ ಹೇಳಿದೆ. ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಡಾಕ್ಟರ್ ವಿನೋದ್ ಬಹಾಡೆ ಮತ್ತು ಸಿಂಗಾಪುರದ ಗೃಹ ಸಚಿವಾಲಯದ ಉಪಕಾರ್ಯದರ್ಶಿ ನ್ಗಿಯಾಮ್ ಶಿಹ್ ಚುನ್ ವಹಿಸಿದ್ದರು. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಶಾಂಘೈನಲ್ಲಿ ಇಂದು ನಡೆದ ಆರ್ಚರಿ ವಿಶ್ವಕಪ್ ಹಂತ 2ರ ಮಹಿಳೆಯರ ರಿಕರ್ವ್ ವೈಯಕ್ತಿಕ ಸ್ಪರ್ಧೆಯಲ್ಲಿ ಭಾರತದ ಸಿಮ್ರನ್ ಜೀತ್ ಕೌರ್ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ವಿಶ್ವಕಪ್ ಫೈನಲ್ ಹಂತಕ್ಕೆ ಮೊದಲ ಬಾರಿಗೆ ಪ್ರವೇಶಿಸಿರುವ ಸಿಮ್ರನ್ ಜೀತ್ ಕ್ವಾರ್ಟರ್ ಫೈನಲ್ನಲ್ಲಿ ಚೈನೀಸ್ ತೈಪೆಯ ಎದುರಾಳಿಯನ್ನು 6-0 ಅಂತರದಿಂದ ಸೋಲಿಸಿದರು. ಇದಕ್ಕೂ ಮೊದಲು ನಿನ್ನೆ ನಡೆದ ಸೆಮಿಫೈನಲ್ನಲ್ಲಿ ಭಾರತೀಯ ಮಹಿಳಾ ರಿಕರ್ವ್ ತಂಡ ದಾಖಲೆಯ 10 ಬಾರಿಯ ಒಲಿಂಪಿಕ್ ಚಾಂಪಿಯನ್ಶಿಪ್ ದಕ್ಷಿಣ ಕೊರಿಯಾ ವಿರುದ್ಧ ಅದ್ಭುತ ಜಯ ಸಾಧಿಸುವ ಮೂಲಕ ಪಂದ್ಯಾವಳಿಯಲ್ಲಿ ದೇಶದ ಮೊದಲ ಪದಕವನ್ನು ಖಚಿತಪಡಿಸಿತು. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಅಬುಧಾಬಿಯಲ್ಲಿ ಯುಎಇಯ ಅಂತಾರಾಷ್ಟೀಯ ಸಹಕಾರ ಖಾತೆ ರಾಜ್ಯ ಸಚಿವ ಮತ್ತು ಭಾರತದ ವಿಶೇಷ ರಾಯಭಾರಿ ರೀಮ್ ಅಲ್ ಹಶಿಮಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತ ಯುಎಇ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ಮತ್ತು ಪರಸ್ಪರ ಆಸಕ್ತಿಯ ಜಾಗತಿಕ ವಿಷಯಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಉಭಯ ನಾಯಕರು ವ್ಯಾಪಾರ, ಹೂಡಿಕೆ, ಇಂಧನ, ರಕ್ಷಣೆ, ಫಿನ್ಟೆಕ್, ಆರೋಗ್ಯ, ಶಿಕ್ಷಣ, ಪ್ರಾದೇಶಿಕ ಪರಿಸ್ಥಿತಿ ಮತ್ತು ಪರಸ್ಪರ ಆಸಕ್ತಿಯ ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಟಿವಿಕೆಗೆ ಸಿಪಿಐ ಸಿಪಿಎಂ ಬೆಂಬಲ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಹಿರಿಯ ನಾಯಕ ಸುವೇಂದು ಅಧಿಕಾರಿ ಆಯ್ಕೆ. ಪರಮಾಣು ಶಸ್ತ್ರಾಸ್ತ್ರ ಹೊಂದಲು ಇರಾನ್ಗೆ ಬಿಡುವುದಿಲ್ಲ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:45. ಇದೀಗ ಕನ್ನಡದಲ್ಲಿ ಭಾಷಣ. ಪ್ರಸ್ತುತ ಕಾಲಮಾನದಲ್ಲಿ ಪರಿಸರ ಪ್ರಜ್ಞೆ ಪ್ರಾಮುಖ್ಯತೆ, ಈ ಕುರಿತು ಮಾತನಾಡುತ್ತಾರೆ ಲೇಖಕರಾದ ಡಾಕ್ಟರ್ ವಿ ರಂಗನಾಥ್.
2: ನಮ್ಮ ಪರಿಸರ ಉತ್ತಮವಾಗಿದ್ದರೆ ನಾವು ಆರಾಮದಾಯಕ ಜೀವನ ನಡೆಸಬಹುದು ಎಂಬುದು ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಅಂತಹ ಬದುಕನ್ನು ನಮ್ಮದಾಗಿಸಿಕೊಳ್ಳುವತ್ತ ನಮ್ಮ ಪ್ರಯತ್ನಗಳು ಸಾಲದಾಗುತ್ತಿದೆ. ಇದರಿಂದಾಗಿ ದಿನದಿಂದ ದಿನಕ್ಕೆ ನಮ್ಮ ಬದುಕು ಬವಣೆಯತ್ತಲೇ ಸಾಗುವಂತಾಗಿದೆ. ಈ ವರ್ಷದ ಬೇಸಿಗೆ ನಮಗೆ ಕಟು ಅನುಭವವನ್ನು ನೀಡುತ್ತಿದೆ. ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಬಿಸಿಲು ಜಾಸ್ತಿ ಇರುತ್ತದೆ ಎಂಬುದು ನಿಜವಾದರೂ ಈ ವರ್ಷದ ಬೇಸಿಗೆ ನಮ್ಮ ಇತರೆ ಬೇಸಿಗೆಗಿಂತ ಹೆಚ್ಚು ಶುಷ್ಕ ವಾತಾವರಣವಾಗಿ ಕಂಡುಬರುತ್ತಿದೆ. ಮಾಮೂಲಿಗಿಂತ 3-4 ಡಿಗ್ರಿಗಳಷ್ಟು ಹೆಚ್ಚು ಶಾಖ ಎಲ್ಲೆಡೆ ಕಂಡುಬರುತ್ತಿದೆ. ಇದರಿಂದಾಗಿ ಬದುಕು ಅಸಹನೀಯವಾಗುತ್ತಿದೆ. ತೀವ್ರವಾದ ಬಿಸಿಲಿನ ಕಾರಣ ಮನೆಯಿಂದ ಹೊರಹೋಗುವುದು ಕಠಿಣವಾಗುತ್ತಿರುವುದೇ ಅಲ್ಲದೆ ಮನೆಯಲ್ಲಿಯೂ ನೆಮ್ಮದಿಯಾಗಿ ಇರಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಹಾಗೆ ನೋಡಿದರೆ ಇಂತಹ ಮಾತುಗಳು ಪ್ರತಿ ವರ್ಷದ ಬೇಸಿಗೆಯಲ್ಲಿ ಕೇಳಿಬರುತ್ತದೆ. ನಮ್ಮ ಹಿರಿಯರನ್ನು ಕೇಳಿದಾಗ ಇಂತಹ ಬಿಸಿಲನ್ನು ನಾವು ಹಿಂದೆ ಯಾವಾಗಲೂ ಕಂಡೇ ಇರಲಿಲ್ಲ, ನಮ್ಮ ಬಾಲ್ಯದಲ್ಲಂತೂ ಇಂತಹುದನ್ನು ನೋಡಿರಲಿಲ್ಲ, ನಾವು ಬೇಸಿಗೆಯ ಬಿಸಿಲಿನಲ್ಲೂ ಮಾಮೂಲಿನಂತೆ ಕೆಲಸ ಮಾಡುತ್ತಿದ್ದೆವು, ಸಂಚರಿಸುತ್ತಿದ್ದೆವು ಎಂದೇ ಹೇಳುತ್ತಾರೆ. ಹಾಗಾದರೆ ಏಕೆ ಪ್ರಕೃತಿ ಈ ರೀತಿ ಬದಲಾಗುತ್ತಿದೆ ಎಂಬ ಬಗ್ಗೆ ವಿಶ್ಲೇಷಣೆ ನಡೆಯಬೇಕಾಗಿದೆ. ನಮಗೆಲ್ಲ ತಿಳಿದಿರುವಂತೆ ಭೂಮಿ ಇರುವುದು ಕೇವಲ ಮನುಷ್ಯರಿಗಾಗಿ ಮಾತ್ರ ಅಲ್ಲ. ಇಲ್ಲಿ ಪ್ರಾಣಿಗಳು, ಪಕ್ಷಿಗಳು, ಸಣ್ಣ ಪುಟ್ಟ ಜೀವಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಜೀವಿಸುತ್ತಿವೆ. ಆದರೆ ಅವುಗಳಿಂದ ಪರಿಸರದ ನಾಶವಾಗುತ್ತಿಲ್ಲ. ಪರಿಸರದ ನಾಶವಾಗುತ್ತಿರುವುದು ಕೇವಲ ಮನುಷ್ಯನಿಂದ ಮಾತ್ರ. ಆದರೆ ಇದರ ಪರಿಣಾಮವನ್ನು ಜಲಚರಗಳೂ ಸೇರಿದಂತೆ ಇತರೆ ಪ್ರಾಣಿ ಪಕ್ಷಿಗಳು ಅನುಭವಿಸುವಂತಾಗಿದೆ. ಆದರೆ ನಮ್ಮ ಮನೋಭಾವ ಹೇಗಿದೆ ಎಂದರೆ, ಈ ಭೂಮಿ ನಮ್ಮದು, ನಾವು ಇದರ ಯಜಮಾನರು, ಇದನ್ನು ನಾವು ಇಷ್ಟಬಂದಂತೆ ಬಳಸಬಹುದು ಎಂದೇ ಭಾವಿಸುತ್ತಿದ್ದೇವೆ. ಇದೊಂದು ಮೂರ್ಖತನದ ಅನಿಸಿಕೆ. ಇತರೆ ಪಶು ಪಕ್ಷಿಗಳು, ಕ್ರಿಮಿಕೀಟಗಳು ನಮ್ಮಂತೆ ಮಾತನಾಡಲಾರವು, ಆದರೆ ಅವು ನಮ್ಮ ದುರುಪಯೋಗದ ಪರಿಣಾಮವನ್ನು ಅನುಭವಿಸುತ್ತಿವೆ. ಪರಿಸರ ಎಂದರೆ ಮನುಷ್ಯ, ಪ್ರಾಣಿ ಹಾಗೂ ಸಸ್ಯಗಳನ್ನು ಒಳಗೊಂಡಿದ್ದು ಎಂಬುದನ್ನು ಗಮನಿಸಬೇಕು. ಜೈವಿಕ ಹಾಗೂ ಅಜೈವಿಕ ಪರಿಸ್ಥಿತಿಗಳನ್ನು ಸೇರಿರುವುದನ್ನು ಪರಿಸರ ಎಂದು ಕರೆಯಲಾಗುತ್ತದೆ. ಈ ಪರಿಸರವನ್ನು ಮತ್ತಷ್ಟು ವಿಭಾಗಿಸುವುದಾದರೆ ಅದರಲ್ಲಿ ವಾಯು, ನೀರು, ಮಣ್ಣು, ಹವಾಮಾನಗಳು ಸೇರುತ್ತವೆ. ಸಸ್ಯ ಹಾಗೂ ಪ್ರಾಣಿಗಳು ನಮ್ಮ ಸಾಮಾಜಿಕ ಹಾಗೂ ಆರ್ಥಿಕ ವ್ಯವಸ್ಥೆಯ ಭಾಗ ಎಂಬುದನ್ನು ನಾವು ಮನಗಾಣಬೇಕು. ಇಂದು ಪರಿಸರ ಮೊದಲಿನಂತಿಲ್ಲ ಎಂಬುದು ನಮಗೆಲ್ಲ ತಿಳಿದಿದೆ. ಪರಿಸರ ಚೆನ್ನಾಗಿರಲು ಇತರೆ ಪ್ರಾಣಿ ಪಕ್ಷಿಗಳು ಸಹಕರಿಸುತ್ತವೆ, ಆದರೆ ಮನುಷ್ಯನ ಮನಸ್ಸು ಸಹಕರಿಸುತ್ತಿಲ್ಲ. ಈಗ ಎಲ್ಲರಿಗೂ ನಮ್ಮ ಪರಿಸರ ಚೆನ್ನಾಗಿರಬೇಕು ಎಂದು ಅನಿಸತೊಡಗಿದೆ. ಅದಕ್ಕೆ ಈ ವರ್ಷದ ಬೇಸಿಗೆ ಇಂಬು ಕೊಡುತ್ತಿದೆ. ಹಿಂದಿಗಿಂತ ಈಗ ಬಿಸಿಲಿನ ತೀವ್ರತೆ ಏರುತ್ತಿದೆ. ನಿಯಮಿತವಾಗಿ ಮಳೆಯಾಗುತ್ತಿಲ್ಲ, ಬೆಳೆ ಬೆಳೆಯುತ್ತಿಲ್ಲ, ಆಗಾಗ್ಗೆ ಬರ ಪರಿಸ್ಥಿತಿ ಉಂಟಾಗುತ್ತಿದೆ. ಕುಡಿಯುವ ನೀರು ಹಿಂದಿನಂತೆ ಸ್ವಚ್ಛವಾಗಿಲ್ಲ ಎಂಬುದು ಅರ್ಥವಾಗುತ್ತಿದೆ. ಹೀಗಿರುವಾಗ ಇಂದು ಪರಿಸರದ ಬಗ್ಗೆ ನಮ್ಮ ಕಾಳಜಿ ವ್ಯಕ್ತವಾಗಬೇಕಾಗುತ್ತದೆ. ಪರಿಸರವನ್ನು ನಾವು ಹಲವು ವಿಧಗಳಾಗಿ ವಿಂಗಡಿಸಬಹುದು. ಅದೆಂದರೆ ಭೌತಿಕ ಪರಿಸರ, ಜೈವಿಕ ಪರಿಸರ, ಆರ್ಥಿಕ ಪರಿಸರ ಹಾಗೂ ಸಾಮಾಜಿಕ ಪರಿಸರ ಎಂದು ವಿಭಾಗಿಸಬಹುದು. ಭೌತಿಕ ಪರಿಸರದಲ್ಲಿ ನಮ್ಮ ನೆಲ, ಗಾಳಿ, ಗುಡ್ಡ, ಹೊಳೆ, ಕಾಡು, ಸರೋವರ, ಖನಿಜ ಮೊದಲಾದವನ್ನು ಅದು ಒಳಗೊಂಡಿದೆ. ಜೈವಿಕ ಪರಿಸರ ಎಂದರೆ ಜೀವಿಗಳನ್ನು ಒಳಗೊಂಡ ಪರಿಸರ. ಇದರಲ್ಲಿ ಪ್ರಾಣಿಗಳು, ಸಸ್ಯಗಳು ಹಾಗೆ ಇತರೆ ಪ್ರತಿಯೊಂದು ಉಪಯುಕ್ತ ಜೀವಿಯು ಒಳಗೊಂಡಿರುತ್ತದೆ. ಆರ್ಥಿಕ ಪರಿಸರದಲ್ಲಿ ವಿವಿಧ ವಸ್ತುಗಳು, ಒಡವೆಗಳು, ಮನೆಗಳು, ಕಟ್ಟಡಗಳು, ಸಂಚಾರ ಸೌಲಭ್ಯಗಳು, ಸಂಪರ್ಕ ಸಾಧನಗಳು, ಸಾಕು ಪ್ರಾಣಿಗಳು ಮೊದಲಾದವು ಸೇರಿವೆ. ಸಾಮಾಜಿಕ ಪರಿಸರವನ್ನು ಪರಿಗಣಿಸಿದಾಗ ಅದು ಮಾನವನ ಬದುಕಿಗೆ ಅತ್ಯವಶ್ಯಕವಾದ ಪರಿಸರವಾಗುತ್ತದೆ. ಸಮಾಜದಲ್ಲಿ ಆಚರಣೆಯಲ್ಲಿರುವ ವಿವಿಧ ಆಚಾರ ವಿಚಾರಗಳು, ಪದ್ಧತಿಗಳು, ಸಂಪ್ರದಾಯಗಳು, ಲೋಕಾರೂಢಿ ಕ್ರಮಗಳನ್ನು ಇದು ಒಳಗೊಂಡಿರುತ್ತದೆ. ಇವೆಲ್ಲವೂ ಸಾಮಾಜಿಕವಾಗಿ ರಕ್ಷಣೆಯಾದಾಗ ಮಾತ್ರ ಅಲ್ಲಿ ಉತ್ತಮ ಪರಿಸರ ಇದೆ ಎಂದಾಗುತ್ತದೆ. ಆದರೆ ಇಂದು ಪರಿಸರದ ರಕ್ಷಣೆಗಿಂತ ನಾಶದ ಕಡೆಗೆ ಮಾನವನ ಗಮನ ಹೋಗುತ್ತಿದೆ. ಪರಿಸರದಲ್ಲಿನ ಗಾಳಿ, ನೀರು, ಭೂಮಿ ಇವುಗಳ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಲಕ್ಷಣಗಳಲ್ಲಿ ಅನಪೇಕ್ಷಿತವಾದ ಬದಲಾವಣೆಗಳು ಆಗುತ್ತಿವೆ. ಇದರ ಪರಿಣಾಮವನ್ನು ನಾವು ಈಗ ಅನುಭವಿಸುತ್ತಿದ್ದೇವೆ. ಪರಿಸರ ಮಾಲಿನ್ಯ ಇಂದು ಹಲವು ಬಗೆಗಳಲ್ಲಿ ಆಗುತ್ತಿದೆ. ಅದರಲ್ಲಿ ಮುಖ್ಯವಾದುದು ವಾಯುಮಾಲಿನ್ಯ. ಮನುಷ್ಯನಿಗೆ ಅಷ್ಟೇ ಏಕೆ, ಪ್ರತಿ ಜೀವಿಗೂ ಉಸಿರಾಡಲು ಶುದ್ಧವಾದ ಗಾಳಿಯ ಅವಶ್ಯಕತೆ ಇದೆ. ಗಾಳಿ ಇಲ್ಲದಿದ್ದರೆ ಜೀವಸಂಕುಲ ಬದುಕಲು ಸಾಧ್ಯವಾಗುವುದಿಲ್ಲ. ಆದರೆ ಅಂತಹ ವಾಯುವನ್ನು ಇಂದು ಕಲುಷಿತಗೊಳಿಸಲಾಗುತ್ತಿದೆ. ನಮ್ಮಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಸ್ಥಾಪಿತವಾಗುತ್ತಿರುವ ಕೈಗಾರಿಕೆಗಳು, ನಮ್ಮ ಅನುಕೂಲಕ್ಕೆಂದು ಖರೀದಿಸುವ ವಾಹನಗಳು ಹೊರಸೂಸುವ ವಿಷ ನಿಲ್ಲದಿಂದ ವಾಯು ಮಾಲಿನ್ಯವಾಗುತ್ತಿದೆ. ಇದಲ್ಲದೆ ನಾವು ನಿಯಮಿತವಾಗಿ ಅರಣ್ಯ ನಾಶವನ್ನು ಮಾಡುತ್ತಿದ್ದೇವೆ. ಮನುಷ್ಯ ಹಾಗೂ ಪ್ರಕೃತಿಯ ಸಮತೋಲನಕ್ಕಾಗಿ ಭೂಮಿಯ ಮೂರನೇ ಒಂದು ಭಾಗದಷ್ಟು, ಅಂದರೆ ಶೇಕಡ 33%ರಷ್ಟಾದರೂ ಕಾಡು ಇರಬೇಕಾಗುತ್ತದೆ. ಹೀಗಿದ್ದರೆ ಮನುಷ್ಯನಿಗೆ ನೆಮ್ಮದಿಯಾಗಿ ಬದುಕಬಹುದು. ಸಾಮಾನ್ಯವಾಗಿ ಪರಿಸರ ಸಮತೋಲನ ಕಾಪಾಡಿಕೊಳ್ಳುತ್ತದೆ. ಆದರೆ ಇತ್ತೀಚೆಗೆ ನಮಗೆ ಅರಣ್ಯದ ಮಹತ್ವ ತಿಳಿಯದೆ ಹೊಸ ಹೊಸ ಕೈಗಾರಿಕೆಗಳಿಗೆ, ಕೃಷಿಗಾಗಿ, ನಿವೇಶನಗಳ ರಚನೆಗಾಗಿ ಅರಣ್ಯವನ್ನು ಕಡಿಮೆ ಮಾಡುತ್ತಿದ್ದೇವೆ. ಕಾಡು ಕಡಿಮೆಯಾಗುತ್ತಿರುವುದರಿಂದ ಮಳೆಯ ಬೀಳುವಿಕೆ ಕಡಿಮೆಯಾಗುತ್ತಿದೆ. ಕಾಡಿನ ಜೀವ ವೈವಿಧ್ಯಗಳು ಕಡಿಮೆಯಾಗುತ್ತಿದೆ. ಕಾಡಿನಲ್ಲಿರಬೇಕಾದ ಪ್ರಾಣಿಗಳು ಜನವಸತಿ ಪ್ರದೇಶಗಳಿಗೆ ಬರುವಂತಾಗಿದೆ. ಇದರಿಂದ ಫಸಲು ನಷ್ಟ, ಜೀವಹಾನಿ ಎರಡೂ ಉಂಟಾಗುತ್ತಿದೆ. ಇಂದು ಶೇಕಡ 33%ರಷ್ಟು ಇರಬೇಕಾದ ಕಾಡು ಶೇಕಡ 24%ಕ್ಕೆ ಕುಸಿತ ಕಂಡಿದೆ. ಕಾಡು ಕಡಿಮೆಯಾದ ಕಾರಣ ಹಸಿರು ಪ್ರದೇಶಗಳು ಕಡಿಮೆಯಾಗಿ ಹವಾಮಾನದಲ್ಲಿ ವೈಪರೀತ್ಯ ಉಂಟಾಗುತ್ತಿದೆ. ಅದರ ಪರಿಣಾಮವೇ ಭೂಮಿಯ ಶಾಖ ಅಧಿಕವಾಗುವಂತೆ ಆಗಿದೆ. ಇದರಿಂದ ಜನಸಾಮಾನ್ಯರ ಆರೋಗ್ಯದ ಮೇಲೂ ಪರಿಣಾಮ ಉಂಟಾಗುತ್ತಿದೆ. ಮನುಷ್ಯನ ಮೇಲೆ ಒತ್ತಡ ಜಾಸ್ತಿಯಾಗುತ್ತಿದೆ. ದೈಹಿಕ ಅಸಮತೋಲನದಿಂದ ಕಾಯಿಲೆಗಳು ಬರುವಂತಾಗಿದೆ. ವಾತಾವರಣದಲ್ಲಿ ಆಮ್ಲಜನಕ ಕಡಿಮೆಯಾಗುತ್ತಿದೆ. ಪ್ರತಿ ವರ್ಷ ಸರ್ಕಾರಗಳು ವನಮಹೋತ್ಸವ ಎಂಬ ಹೆಸರಿನಿಂದ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡುತ್ತವೆ. ಅದರಿಂದ ಹಣ ವೆಚ್ಚವಾಗುವುದೇ ವಿನಃ ಕಾಡು ಬೆಳೆಯುವುದು ಕಾಣುವುದಿಲ್ಲ. ಇಂದು ಪ್ರಕೃತಿ ನಮಗೆ ಈ ವಿಚಾರದಲ್ಲಿ ಎಚ್ಚರಿಕೆಯನ್ನು ನೀಡುತ್ತಿದೆ. ಕಾಡು ಇಲ್ಲದಿದ್ದಾಗ ಭೂಕುಸಿತ ಉಂಟಾಗುತ್ತದೆ. ಇಷ್ಟಲ್ಲದೆ ಮತ್ತಷ್ಟು ಅವಘಡಗಳಿಗೆ ಕಾಡಿಲ್ಲದಿರುವುದು ಕಾರಣವಾಗುತ್ತದೆ. ಮನುಷ್ಯನ ಜೀವನಕ್ಕೆ ಅಗತ್ಯವಾದ ಮತ್ತೊಂದು ಅಂಶ ಎಂದರೆ ಕುಡಿಯುವ ನೀರು. ಆದರೆ ಇಂದು ಮೂಲ ಜಲದಲ್ಲಿ ಕುಡಿಯುವ ನೀರಿನ ಶುದ್ಧತೆಯ ಅಂಶ ಕಡಿಮೆಯಾಗುತ್ತಿದೆ. ನದಿಗಳಿಗೆ ಕೈಗಾರಿಕೆಗಳ ತ್ಯಾಜ್ಯ ಸೇರ್ಪಡೆಯಾಗುತ್ತಿದೆ. ನಗರಗಳ ಕಲ್ಮಶ ನೀರನ್ನು ಯಾವುದೇ ಸಂಸ್ಕರಣೆ ಮಾಡದೆ ನದಿಗೆ ಬಿಡಲಾಗುತ್ತಿದೆ. ಹೀಗಾಗಿ ಇಂತಹ ನೀರನ್ನು ಕುಡಿಯುವುದು ಮನುಷ್ಯರಿಗೆ ಇರಲಿ ಪ್ರಾಣಿ ಪಕ್ಷಿಗಳಿಗೂ ಕಷ್ಟವಾಗುವಂತೆ ಆಗುತ್ತಿದೆ. ನದಿಯು ನೈಸರ್ಗಿಕವಾಗಿ ಹರಿದಾಗ ಶುದ್ಧವಾದ ನೀರು ಸಿಗುತ್ತದೆ. ಆದರೆ ಈ ರೀತಿ ನಾವು ಕಲ್ಮಶವನ್ನು ಸೇರಿಸುತ್ತಿರುವುದರಿಂದ ನದಿಯ ನೀರು ಕುಡಿಯಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ನಮ್ಮ ಜಮೀನುಗಳಲ್ಲಿ ಬೆಳೆಗಳು ಸಮೃದ್ಧವಾಗಿ ಬರಬೇಕು, ಹೆಚ್ಚು ಹಣ ಸಂಪಾದಿಸಬೇಕು ಎಂಬ ಕಾರಣಕ್ಕಾಗಿ ಯಥೇಚ್ಛವಾಗಿ ರಾಸಾಯನಿಕಗಳನ್ನು ಬಳಸಲಾಗುತ್ತಿದೆ. ಜಮೀನಿನಿಂದ ಹರಿದು ಬರುವ ನೀರು ಈ ರಾಸಾಯನಿಕವನ್ನು ಜೊತೆಗೆ ತಂದು ನೇರವಾಗಿ ನದಿಯನ್ನು ಸೇರುತ್ತಿದೆ. ಇದರಿಂದ ನೀರು ಮತ್ತಷ್ಟು ಕಲ್ಮಶವಾಗುತ್ತಿದೆ. ನದಿಗಳಿಗೆ ಅಣೆಕಟ್ಟು ಕಟ್ಟಬಾರದು. ಅದರಿಂದ ನದಿಗಳ ಹರಿಯುವಿಕೆ ಕಡಿಮೆಯಾಗುತ್ತದೆ. ಅಣೆಕಟ್ಟಿನಲ್ಲಿ ನಿಂತ ನೀರು ವೇಗವಾಗಿ ಆವಿಯಾಗುತ್ತದೆ ಎಂದು ಹಿಂದಿನವರು ಹೇಳುತ್ತಿದ್ದ ಮಾತು. ಆದರೆ ಇಂದು ಬೆಳೆ ಬೆಳೆಯಲು ಅಣೆಕಟ್ಟಿಯ ನೀರೇ ಸಾಧನವಾಗಿದೆ. ನದಿಗಳು ಹರಿಯುವಾಗ ಅಕ್ಕಪಕ್ಕದ 2-3 ಕಿಲೋಮೀಟರ್ಗಳ ದೂರದವರೆಗೆ ಅದರ ಹರಿವಿನ ಪ್ರಯೋಜನವಾಗುತ್ತದೆ. ಇದರಿಂದ ಅಂತರ್ಜಲದ ಮಟ್ಟ ಸುಧಾರಿಸುತ್ತದೆ. ಈ ಕಾರಣಕ್ಕಾಗಿಯೇ ಹಿಂದೆ ಜನಗಳು ವಾಸಿಸಲು ನದಿಗಳ ದಡಗಳನ್ನು ಆಯ್ಕೆ ಮಾಡುತ್ತಿದ್ದರು. ಇದರಿಂದ ಅವರಿಗೆ ನೀರಿನ ಸಮಸ್ಯೆ ಇರುತ್ತಿರಲಿಲ್ಲ. ಅಲ್ಲದೆ ಊರಿನ ಬಾವಿಗಳಲ್ಲಿ ನೀರಿನ ಸಂಗ್ರಹಣೆ ಯಾವಾಗಲೂ ಯಥೇಚ್ಛವಾಗಿರುತ್ತಿತ್ತು. ನದಿಗಳ ಪಾತ್ರದಲ್ಲಿ ಸಾಮಾನ್ಯವಾಗಿ ಮರಳು ಜಾಸ್ತಿ ಇರುತ್ತದೆ. ಇದರಿಂದ ನದಿಯ ನೀರು ದಡದ ಇಕ್ಕೆಲಗಳ ಭೂಮಿಯಲ್ಲಿ ಹರಿಯಲು ಅನುಕೂಲವಾಗುತ್ತದೆ. ಮರಳಿನ ಮೂಲಕ ನೀರು ಹರಿದಾಗ ಅದು ಶುದ್ಧವಾಗಿರುತ್ತದೆ. ಅದರಿಂದ ಬಾವಿಗೆ ಬರುವ ನೀರು ಸಹ ಶುಚಿಯಾಗಿದ್ದು ನೇರವಾಗಿ ಕುಡಿಯಲು ಉಪಯೋಗವಾಗುತ್ತಿತ್ತು. ಆದರೆ ಇಂದು ಕೆಲವರ ದುರಾಸೆಯಿಂದಾಗಿ ನದಿಪಾತ್ರದ ಮರಳನ್ನು ಕದ್ದು ಸಾಗಿಸಿ ಮಾರಾಟ ಮಾಡುತ್ತಿರುವುದರಿಂದ ನದಿಗಳ ಇಕ್ಕೆಲಗಳ ಭೂಮಿಯಲ್ಲಿ ನೀರು ಹರಿಯುತ್ತಿಲ್ಲ. ನದಿಪಾತ್ರವೇ ಕೆಸರಿನಿಂದ ಕೂಡಿರುವಂತೆ ಆಗುತ್ತಿದೆ. ಈ ಕಾರಣದಿಂದಾಗಿ ನದಿಯ ಪಕ್ಕದಲ್ಲೇ ಇರುವ ಊರಿನ ಬಾವಿಗಳಲ್ಲಿ ನೀರು ಸಂಗ್ರಹವಾಗುತ್ತಿಲ್ಲ. ಕೊಳವೆ ಬಾವಿಗಳಿಗೂ ನೀರು ದೊರಕುತ್ತಿಲ್ಲ. ಇದರಿಂದಾಗಿ ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರವಾಗುವಂತೆ ಆಗುತ್ತಿದೆ. ನದಿಗಳ ನೀರು ಕಲ್ಮಶಯುಕ್ತವಾಗುತ್ತಿರುವುದರಿಂದ ಮನುಷ್ಯರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ. ಇದರಿಂದ ಜಲಚರಗಳ ಬದುಕು ಅಸಹನೀಯವಾಗುತ್ತಿದೆ. ಬೇಸಿಗೆಯಲ್ಲಿ ಕಾಡಿಗೆ ಬೀಳುವ ಬೆಂಕಿಯು ಪರಿಸರವನ್ನು ಹಾಳು ಮಾಡುತ್ತಿದೆ. ಎಲ್ಲಿ ಜ್ವಾಲಾಮುಖಿಗಳಿವೆಯೋ ಅದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಿಷಾನಿಲ ಹರಡುತ್ತದೆ. ಇದರಿಂದ ಬದುಕು ದುಸ್ತರವಾಗುತ್ತಿದೆ. ಇನ್ನು ಪರಿಸರ ಹಾಳಾಗಲು ಮಾನವನ ಕೊಡುಗೆಯು ಅಧಿಕವಾಗಿದೆ. ಕೈಗಾರಿಕೆ ಸ್ಥಾಪನೆಗೆ ನೀತಿ ನಿಯಮಗಳ ಪಾಲನೆ ಇಲ್ಲದಂತೆ ಆಗುತ್ತಿದೆ. ಕೈಗಾರಿಕೆಗಳಿಗೆ ನೀರು ಬೇಕಾಗುತ್ತದೆ. ಅದನ್ನು ಅವು ನದಿ ಮೂಲಗಳಿಂದಲೇ ಪಡೆಯುತ್ತವೆ. ನಂತರ ವಿಷಯುಕ್ತ ನೀರನ್ನು ಸಂಸ್ಕರಿಸದೆ ನದಿಗಳಿಗೆ ಬಿಡಲಾಗುತ್ತಿದೆ. ಹಾಗೆಯೇ ಮಾನವನ ಸೋಮಾರಿತನವನ್ನು ಉತ್ತೇಜಿಸುವಂತೆ ಇನ್ನು ನಾವು ಅಗತ್ಯಕ್ಕಿಂತ ಹೆಚ್ಚಿನ ವಾಹನಗಳನ್ನು ಉಪಯೋಗಿಸುತ್ತಿದ್ದೇವೆ. ವಾಹನಗಳು ವಿಷಾನಿಲವನ್ನು ಹೊರಸೂಸುತ್ತದೆ. ಅದು ಗಾಳಿಯನ್ನು ಕಲುಷಿತಗೊಳಿಸುತ್ತದೆ. ಅನೇಕ ಪ್ರದೇಶಗಳಲ್ಲಿ ಉಸಿರಾಡಲು ಕಷ್ಟವಾಗುವಂತಹ ವಾತಾವರಣ ಕಂಡುಬರುತ್ತದೆ. ಅರಣ್ಯ ನಾಶದಿಂದಾಗಿಯೂ ನಮಗೆ ಶುದ್ಧವಾದ ಆಮ್ಲಜನಕ ಸಿಗುತ್ತಿಲ್ಲ. ಹಿಂದೆ ರಾಜರ ಆಡಳಿತದ ಕಾಲದಲ್ಲಿ ಅವರು ಮುಖ್ಯವಾಗಿ ಮಾಡಿದ ಕೆಲಸ ಎಂದರೆ ರಸ್ತೆಯ ಇಕ್ಕೆಲಗಳಲ್ಲೂ ಮರಗಳನ್ನು ಬೆಳೆಸುತ್ತಿದ್ದುದು. ಆದರೆ ಇಂದು ಆಧುನಿಕತೆಯ ಹೆಸರಿನಲ್ಲಿ ರಸ್ತೆಗಳನ್ನು ವಿಸ್ತರಿಸುವಾಗ ನಿರ್ದಾಕ್ಷಿಣ್ಯವಾಗಿ ಮರಗಳನ್ನು ಕಡಿಯಲಾಗುತ್ತಿದೆ. ನಮ್ಮನ್ನು ಕಾಡುತ್ತಿರುವ ಮತ್ತೊಂದು ಮಾಲಿನ್ಯವೆಂದರೆ ಅದು ಶಬ್ದ ಮಾಲಿನ್ಯ. ಅತಿಯಾದ

0: ಕಾರಣವಾಗುತ್ತವೆ. ಮಹಾನಗರಗಳಲ್ಲಿ ಈ ಸಮಸ್ಯೆ ಬಹಳ ದೊಡ್ಡದಾಗಿ ಕಾಡುತ್ತಿದೆ. ಪರಿಸರ ಹಾಳಾಗುತ್ತಿರುವುದರಿಂದ ನಾವು ಇಂದು ಅನೇಕ ಸಮಸ್ಯೆಗಳನ್ನು ಎದುರಿಸುವಂತಾಗಿದೆ. ಈಗ ಜನರಲ್ಲಿ ಪರಿಸರವನ್ನು ಕಾಪಾಡಿಕೊಳ್ಳಬೇಕು ಎಂಬ ಮನೋಭಾವ ಮೂಡುತ್ತಿದೆ. ಆದರೆ ಇದು ಕೆಲವರಿಗೆ ಮಾತ್ರ ಸಂಬಂಧಿಸಿದ್ದು ಎಂಬಂತಾಗಿದೆ. ನನ್ನ ಮನೆಯ ಸುತ್ತಮುತ್ತ ಶುಚಿಯಾಗಿಟ್ಟುಕೊಳ್ಳಲು ನಾನೇ ಶ್ರಮಿಸಬೇಕು. ನಮ್ಮ ಮನೆಯ ಮುಂದಿನ ಜಾಗವನ್ನು ಬೇರೆಯವರು ಶುಚಿ ಮಾಡಲಿ ಎಂದು ಬಯಸುವುದು ಸೂಕ್ತ ಎನಿಸುವುದಿಲ್ಲ. ಪ್ರಧಾನಿಯವರು ಸ್ವಚ್ಛತೆಯ ಕಡೆಗೆ ಆಗಾಗ್ಗೆ ಜನರ ಗಮನ ಸೆಳೆಯುತ್ತಾರೆ. ಅವರು ಆರಂಭಿಸಿದ ಸ್ವಚ್ಛತಾ ಅಭಿಯಾನ ದೇಶಾದ್ಯಂತ ಚೆನ್ನಾಗಿಯೇ ನಡೆಯಿತು. ಇಂದಿಗೂ ಅಲ್ಲಲ್ಲಿ ಶ್ರಮದಾನ ಎಂದು ಒಂದಷ್ಟು ಜನರು ಸೇರಿ ಶುಚಿಗೊಳಿಸುವ ಕೆಲಸ ಮಾಡುತ್ತಿದ್ದಾರೆ. ಇಂದೋರ್ ನಗರವು ಪ್ರತಿ ವರ್ಷ ಸ್ವಚ್ಛತೆಯಲ್ಲಿ ಪ್ರಥಮ ಸ್ಥಾನ ಪಡೆಯುತ್ತದೆ. ಇದಕ್ಕೆ ಕಾರಣ ಅಲ್ಲಿನ ಜನರು ಪೌರ ಕಾರ್ಮಿಕರ ಜೊತೆಗೆ ನಿಲ್ಲುತ್ತಾರೆ. ವಾರದಲ್ಲಿ ಒಂದು ದಿನ ಪೌರ ಕಾರ್ಮಿಕರಿಗೆ ರಜೆ ನೀಡಿ ಮನೆ ಮಂದಿಯೆಲ್ಲ ಸ್ವಚ್ಛತಾ ಕಾರ್ಯಕ್ಕೆ ನಿಲ್ಲುತ್ತಾರೆ. ಇದರಿಂದಾಗಿ ಸ್ವಚ್ಛತೆಯ ಮಹತ್ವ ಅವರಿಗೆ ಗೊತ್ತಾಗಿದೆ, ಸ್ವಚ್ಛತೆಯ ಅಗತ್ಯದ ಅರಿವಾಗಿದೆ. ಹಾಗಾಗಿ ಅವರು ತಮ್ಮ ನಗರ ಅಶುಚಿಯಾಗದಂತೆ ನೋಡಿಕೊಳ್ಳುತ್ತಾರೆ. ಇಂತಹ ಮನೋಭಾವ ಎಲ್ಲೆಡೆಯೂ ಮೂಡಬೇಕಾಗಿದೆ. ಪರಿಸರ ಹಾಳಾದರೆ ಅದರ ಪರಿಣಾಮ ನಮ್ಮ ಮೇಲೆಯೇ ಆಗುತ್ತದೆ ಎಂಬುದನ್ನು ಅರಿತು ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ಪ್ರಯತ್ನಿಸಬೇಕು. ಇಂದು ಮಕ್ಕಳಲ್ಲಿ ಸ್ವಚ್ಛತೆಯ ಬಗ್ಗೆ ಅರಿವಿದೆ. ಅವರು ತಮಗೆ ನೀಡಿದ ಚಾಕೊಲೇಟ್ ಕವರ್ಗಳನ್ನು ತಮ್ಮ ಜೇಬಿನಲ್ಲಿ ಅಥವಾ ಶಾಲಾ ಬ್ಯಾಗಿನಲ್ಲಿ ಹಾಕಿಕೊಂಡು ಮನೆಗೆ ತೆರಳಿದ ನಂತರ ಅದನ್ನು ಕಸದ ಡಬ್ಬಿಗೆ ಹಾಕುತ್ತಾರೆ. ಈ ಮನೋಭಾವ ಹಿರಿಯರಲ್ಲೂ ಬೆಳೆಯಬೇಕು. ಸ್ವಚ್ಛ ಪರಿಸರ ಆರೋಗ್ಯಕ್ಕೆ ಪೂರಕ ಎಂಬುದನ್ನು ನಾವು ಅರಿಯಬೇಕಾಗಿದೆ. ನಮಗಾಗಿಯಾದರೂ ನಾವು ಸ್ವಚ್ಛವಾಗಿರಲು ಪ್ರಯತ್ನಿಸೋಣ. ನಮ್ಮ ಪರಿಸರವು ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳೋಣ.
1: ಇದುವರೆಗೂ ಪ್ರಸ್ತುತ ಕಾಲಮಾನದಲ್ಲಿ ಪರಿಸರ ಪ್ರಜ್ಞೆ ಪ್ರಾಮುಖ್ಯತೆ ಈ ಕುರಿತು ಮಾತನಾಡಿದವರು ಲೇಖಕರಾದ ಡಾಕ್ಟರ್ ವಿ ರಂಗನಾಥ್. ಇದೇ ಭಾನುವಾರ ಬೆಳಗ್ಗೆ 9:40 ಪ್ರಸಾರವಾಗುವ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಲ್ಯೂಪಸ್ ದಿನದ ಸಂದರ್ಭದಲ್ಲಿ ಲ್ಯೂಪಸ್ ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ಮೈಸೂರಿನ ರುಮೆಟಾಲಜಿ ತಜ್ಞರಾದ ಡಾ ಸಂಗೀತಾ ಕೆಎನ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 8:00. ಕನ್ನಡ ಭಾರತಿ. ಮಹಿಳಾ ಕಾವ್ಯಾನುಸಂಧಾನ ಈ ಕುರಿತು ಲೇಖಕಿ ಡಾಕ್ಟರ್ ಸಬಿತಾ ಬನ್ನಾಡಿ ಅವರೊಂದಿಗಿನ ಸಂದರ್ಶನದ ಎರಡನೇ ಭಾಗ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಶಭಾನಾ.

0: ಕೇಳುಗರೆ, ಕನ್ನಡ ಭಾರತಿ ತಿಂಗಳ ಸಾಹಿತ್ಯ ಸಂಚಿಕೆಯನ್ನ ನೀವು ಕೇಳ್ತಾ ಇದ್ದೀರಾ. ಕಳೆದ ವಾರದಲ್ಲಿ ಡಾಕ್ಟರ್ ಸವಿತಾ ಬನ್ನಾಡಿ ಅವರೊಟ್ಟಿಗೆ ನಾವು ಮಹಿಳಾ ಕಾವ್ಯದ ಕುರಿತು ಚರ್ಚೆಯನ್ನ ಮಾಡ್ತಾ ಇದ್ವಿ. ಈ ಚರ್ಚೆಯನ್ನ ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಮೇಡಮ್ ಹೇಳಿ, ಮಹಿಳಾ ಕಾವ್ಯ ಅಥವಾ ಫೆಮಿನಿಸಂ ಪುರುಷರನ್ನ ಹೇಗೆ ಮತ್ತೆ ಯಾವ ಕ್ರಮದಲ್ಲಿ ನೋಡ್ತಾ ಇದೆ ಮೇಡಮ್, ಅದು ಪ್ರತಿನಿಧಿಸಿದೆಯಾ?
1: ಖಂಡಿತ. ಅದು ಅಂದ್ರೆ ಫೆಮಿನಿಸಂ ನಲ್ಲೂ ಕೂಡ ಹಲವು ಹಂತದ ಫೆಮಿನಿಸಂಗಳು ಪಾಶ್ಚಾತ್ಯರಲ್ಲೂ ಇದೆ, ನಮ್ಮಲ್ಲೂ ಇದೆ. ನಮ್ಮ ಫೆಮಿನಿಸಮ್ ಅಥವಾ ಕಪ್ಪು ಸಾಹಿತ್ಯದ ಫೆಮಿನಿಸಂ, ಇದು ಪಾಶ್ಚಾತ್ಯ ಬದುಕುಗಿಂತ ಭಿನ್ನವಾದ ಬದುಕನ್ನ ಬದುಕ್ತಾ ಇರುವವರಾದ್ರಿಂದ ಇದು ಏನ್ ಮಾಡ್ತಾ ಇರುತ್ತೆ ಅಂತಂದ್ರೆ, ನನ್ನ ಬದುಕಿನ ಮೂಲಕ ಅದನ್ನ ಪರಿಶೀಲಿಸ್ಕೊಳ್ತಾ ಹೋಗ್ತಾ ಇರುತ್ತೆ. ಹೀಗೆ ಪರಿಶೀಲಿಸ್ಕೊಳ್ತಾ ಹೋಗುವಾಗ ಈಗ ನಮ್ಗೆ ಗೀತಾ ನಾಗಭೂಷಣ ಅವರದ್ದು ಕಾದಂಬರಿಯಲ್ಲಿ ಹಸಿ ಮಾಂಸ ಮತ್ತು ಹದ್ದುಗಳಲ್ಲಿ, ಅಯ್ಯೋ ಒಂದು ಗಂಡು ಮಗು ಆಗಿದ್ದಕ್ಕೆ ಹಿಂಗಾಯ್ತಾ ಅಂತ ಇದ್ ಮಾಡೋ ಹಾಗೆ ಒಂದು ಅವಳು ನಿರಾಕರಿಸುವ ಒಂದು ಧ್ವನಿ ಬಂದಾಗ ಬೆಚ್ಚಿ ಬೀಳುತ್ತಲ್ಲ ಸಮಾಜ. ಅವರು ಹೇಳ್ತಿರೋದು ನಿರಾಕರಿಸಿದ್ದರೇ ಏನಾಗುತ್ತೆ ಅಂತ ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದು. ಇಂಥ ಸ್ಥಿತಿ ಬರದಿರಲಿ ಅಂತ

0: ಇಂಥ ಸ್ಥಿತಿ ಬರೋ ತನಕ ನೀವು ಹೋಗಬೇಡಿ ಅಂತ.
1: ಮೊದಲು ಎಚ್ಚರಿಕೆಯಲ್ಲಿ,
0: ಹಾ, ನಾವು ಎಂತಹ ವ್ಯಕ್ತಿಯನ್ನ ನಮ್ಮ ಕಂಪ್ಯಾನಿಯನ್ ಆಗಬೇಕು ಅಂತ ಬಯಸ್ತಿದ್ದೀವಿ ಅಂತ ಸ್ತ್ರೀವಾದ ಹೇಳ್ತಾ ಇದೆ. ಆ ಕಂಪ್ಯಾನಿಯನ್ಶಿಪ್ ಅನ್ನ ನೀವು ಅರ್ಥ ಮಾಡಿಕೊಂಡ್ರೆ, ಅಂದರೆ ಪುರುಷರು ಅರ್ಥ ಮಾಡಿಕೊಂಡ್ರೆ, ಆಗ ಅವರು ಎಷ್ಟೊಂದು ಒತ್ತಡಗಳನ್ನು ನಿವಾರಿಸಿಕೊಳ್ಬಹುದು ಅನ್ನೋದನ್ನ ಸ್ತ್ರೀವಾದ ಹೇಳ್ತಾ ಇದೆ. ಅಂದರೆ ತಪ್ಪಾದ ಒಂದು ದಾರಿಯಿಂದ ಇಡೀ ಒಂದು ಅಧಿಕಾರವನ್ನು, ನಾಯಕತ್ವವನ್ನು ಬಿಂಬಿಸ್ತಾ ನೀವು ಇನ್ನೊಬ್ಬರನ್ನ ಅಧೀನಗೊಳಿಸ್ಕೋಬೇಕು, ಹೆಣ್ಣನ್ನು ನೀವು ನಿಯಂತ್ರಣದಲ್ಲಿಟ್ಕೋಬೇಕು ಅಂತ ಹೇಳಿದ ಮಾತುಗಳು ಪುರುಷರಲ್ಲೂ ಕೂಡ ಹಲವು ಒತ್ತಡಗಳು ಉಂಟಾಗುವಾಗ ಮಾಡಿರುತ್ತೆ ಅನ್ನೋದು ಅವ್ರಿಗೆ ಅರಿವಾಗಿಲ್ಲ ಅನ್ನೋದನ್ನ ಸ್ತ್ರೀವಾದ ಹೇಳ್ತಾ ಇದೆ. ನೀವು ಆ ಒತ್ತಡವನ್ನು ನಿರ್ವಹಿಸಿಕೊಳ್ಬೇಕಾಗಿದೆ. ಈಗ ನೀವು ನಮ್ಮ ಜೊತೆ ಮಾತಾಡಿ, ನಾವು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀವಿ ನೋಡಿ, ನಾವು ಹೇಗೆ ಒಬ್ಬ ಪುರುಷನನ್ನು ಪ್ರತಿನಿಧಿಸ್ತಿದ್ದೀವಿ ಅನ್ನೋದನ್ನು ನೀವು ಸ್ವಲ್ಪ ನೋಡಿದ್ರೆ, ನಾನು ಅದಕ್ಕೆ ಸವಿತಾ ನಾಗಭೂಷಣ್ ಅವರ ಜಾತ್ರೆಯಲ್ಲಿ ಶಿವವನ್ನು ಉದಾಹರಣೆಯಾಗಿ ತಗೊಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಬ್ಬ ಬಡತನದಲ್ಲಿರುವ, ಮಾಸಿ ಹೋದ, ಪ್ಲಾಸ್ಟಿಕ್ ಹಾವು ಹಾಕೊಂಡಿರುವ, ತನ್ನ ಹೊಟ್ಟೆಪಾಡಿಗೆ ವೇಷ ಹಾಕೊಂಡಿರೋ ಅನ್ನೊಬ್ಬ, ಅವನ ರೀತಿ ನೀತಿ, ಹವಾಯಿ ಚಪ್ಪಲಿ ಹಾಕೊಂಡಿರೋ ರೀತಿ ನೀತಿಯನ್ನು ಅವನು ಇವರು ಹಿಂಬಾಲಿಸ್ಕೊಂಡು ಬಂದಾಗ ಆಕೆ ಅವನನ್ನು ಹೇಗೆ ನೋಡ್ತಾ ಇದ್ದಾಳೆ? ಒಬ್ಬ ಶಿವನಾಗಿ ವೇಷಧಾರಿಯಾಗಿ ನೋಡಿದವಳು ಅವನ ಹತ್ರ ಬಂದು, ಪಾರ್ವತಿಗೆ ಏನು ಆರೋಗ್ಯ ಚೆನ್ನಾಗಿಲ್ಲ, ಗಣಪ ಹಸಿದಿದ್ದಾನೆ ಅಂದಾಗ ತನ್ನ ಹತ್ರ ಇರೋ 5 ರೂಪಾಯಿನ ತೆಗೆದುಕೊಟ್ಟ ತಕ್ಷಣನೇ ಅವನು ಅದಕ್ಕೆ ಪ್ರತಿಕ್ರಿಯೆಯಾಗಿ ಶಿವನಂತೆ ತಳಾಂಗು ತದಿದಿನ ಥೋಮ್ ಅಂತ ಅವಳು ಮುಂದೆ ನಿಂತಾಗ ಆಕೆಗೆ ಸಾಕ್ಷಾತ್ ಶಿವ ಅಂತ ಅನ್ಸೋದಿದೆಯಲ್ಲ. ಇಲ್ಲಿ ಒಬ್ಬ ಪುರುಷ ಅಂದರೆ ಹೇಗಿರಬೇಕು ಅನ್ನೋ ವಿವರಣೆ ಕೂಡ ಇದೆ. ಮಗ ಹಸಿದಿದ್ದಾನೆ ಅನ್ನೋದಕ್ಕೆ ಮಿಡಿಯುವ ಒಬ್ಬ ವ್ಯಕ್ತಿ, ಹೆಂಡತಿ ಅವಳಿಗೆ ಹುಷಾರಿಲ್ಲ ಅಂದಾಗ ಅವಳನ್ನು ನೋಡ್ಕೋಬೇಕು ಅನ್ನುವ ಜವಾಬ್ದಾರಿಯುಳ್ಳ ಒಬ್ಬ ವ್ಯಕ್ತಿ, ತನ್ನ ಹತ್ರ ಇರುವ ಚೂರು ಪಾರು ಹಣದಲ್ಲಿ ಹೆಂಡತಿಗೆ ಒಂದು ರವಿಕೆ ಬಟ್ಟೆ ತಗೋಬಹುದು, ಸೀರೆ ತಗೊಳಕ್ಕಾಗಲ್ಲ ಅಂದ್ರೆ ಒಂದು ರವಿಕೆ ಬಟ್ಟೆ ತಗೋಬಹುದಲ್ಲ ನಾನು ಅಂತ ಸ್ಪಂದಿಸುವ ವ್ಯಕ್ತಿ, ಅವಳಿಗೆ ಅದನ್ನ ಕೊಡ್ಬೇಕು ಅಂತ ಆಶಿಸುವ ವ್ಯಕ್ತಿ, ಕೊನೆಗೆ ಒಂದು ಸಣ್ಣ ಮೂಗುಬಟ್ಟ ಆದ್ರೂ ಅವಳಿಗೆ ನಾನು ಕೊಡಬೇಕಲ್ಲ ಅಂತ ಹಂಬಲಿಸುವ ವ್ಯಕ್ತಿ, ಆ ವ್ಯಕ್ತಿ ನಿಜವಾಗಿ ಒಬ್ಬ ನಾನು ಬಯಸುವ ಒಬ್ಬ ಪುರುಷನ ಎಲ್ಲ ಲಕ್ಷಣಗಳಿರುವ ಒಬ್ಬ ಬಡವನು ಕೂಡ ಅವನಲ್ಲೂ ಶಿವನಲ್ಲಿ ನಾವು ನೋಡ್ತೀವಿ ಅನ್ನುವ ಒಂದು ನಿರೂಪಣೆಯನ್ನೇ ಮಾಡಿಬಿಡುತ್ತೆ. ಹಾಗಾಗಿ ಮಹಿಳೆಯರ ನಿರೂಪಣೆ ಇಂತಹದನ್ನ ದಾಟಿಸ್ತಿದೆ ಅನ್ನೋದನ್ನ ಸ್ವಲ್ಪ ಗ್ರಹಿಸಿದ್ರೆ ನೀವು, ಆಗ ಗೊತ್ತಾಗುತ್ತೆ ಸ್ತ್ರೀವಾದ ಏನ್ ಹೇಳ್ತಿದೆ ಅಂತ. ಹಾಗಾಗಿ ಸ್ತ್ರೀವಾದ ಮೂಲಕ ಮಹಿಳಾ ಕಾವ್ಯವು ಕೂಡ ಪ್ರತಿನಿಧಿಸ್ತಾ ಇದೆ ಪುರುಷನನ್ನ. ಮಹಿಳೆಯನ್ ಮಾತನ್ನ ಮಹಿಳೆಯೇ ಆಡಬೇಕಾದಂತಹ ಸನ್ನಿವೇಶದಲ್ಲೂ ಕೂಡ, ನಿರಂತರ ನಿರ್ಬಂಧಗಳಲ್ಲೂ ಕೂಡ, ನಿರಂತರ ನಿರ್ಲಕ್ಷ್ಯಗಳಲ್ಲೂ ಕೂಡ, ನಿರಂತರ ಅವಕಾಶಹೀನತೆಯಲ್ಲೂ ಕೂಡ, ಒಂದು ಗರಿಕೆಯ ಚಿಗುರಿನಂತೆ ಅವಳು ಮತ್ತೆ ಮತ್ತೆ ತಲೆ ಎತ್ತುತ್ತಾ ಸ್ವಲ್ಪ ಕಣ್ ತೆರೆದು ನೋಡಿ, ನಿಮ್ಮ ಬದುಕು ನರಕ ಮಾಡ್ಕೊಂಡಿದ್ದೀರಾ, ನಮ್ಮ ಬದುಕು ನರಕ ಮಾಡ್ತಾ ಇದ್ದೀರಾ, ಎಂತಹ ಭವಿಷ್ಯವನ್ನು ನಾವು ಕಟ್ತಾ ಇದ್ದೀವಿ, ಯುದ್ಧ ಭೂಮಿಯ ವಿನಾಶದ ಬದುಕು ನಮಗೆ ಬೇಡ, ಪ್ರೀತಿಯೇ ತುಂಬಿರುವ ಕುಟುಂಬಗಳು ಎಲ್ಲರದಾಗಲಿ ಅನ್ನುವುದನ್ನು ಹೇಳ್ತಾ ಇರುವ ಸ್ತ್ರೀವಾದವನ್ನು ಎಲ್ಲ ವಾದಗಳಿಗೆ ಒಂದು ಸಂಪನ್ಮೂಲವಾಗಿ ತಗೋಬೇಕಾಗಿದೆ ನಾವು ಇವತ್ತು.
1: ಇದೊಂದು ಒಳಗೊಳ್ಳುವಿಕೆಯ ಪ್ರಕ್ರಿಯೆ.
0: ಹೌದು, ಖಂಡಿತ, ನಿರಂತರ ಒಳಗೊಳ್ಳುವಿಕೆಯ ಪ್ರಕ್ರಿಯೆ. ನೀವು ಏನ್ ಹೇಳ್ತಾರೆ ಅಂದಾಗ ಏನೋ ಪುರುಷ ಅಂದ ಕೂಡ್ಲೆ ನಮ್ಮನ್ನು ಟೀಕಿಸ್ತಿದ್ದಾರೆ ಅಂತ ಕಿವಿ ಮುಚ್ಚಿಕೊಳ್ಳುವ ಆ ಒಂದು ರೀತಿ ನೀತಿಯನ್ನು ಕೈ ಬಿಡಬೇಕಾಗಿದೆ. ಕೈ ಬಿಡುವವರು ಬೇಕಾದಷ್ಟು ಸಂಖ್ಯೆಯಲ್ಲಿದ್ದಾರೆ. ಅವರೆಲ್ಲರೂ ಅಂದರೆ ಹೆಣ್ಣು ನೋಟ ಅನ್ನೋದು ಬರೀ ಹೆಣ್ಣಿನ ನೋಟ ಅಲ್ಲ, ಹೆಣ್ಣು ಒಂದು ಲೋಕದೃಷ್ಟಿ ಹೇಳ್ತಾ ಇದ್ದಾಳೆ, ಅದನ್ನು ಒಳಗೊಳ್ಳಿ. ಹಾಗೆ ಒಳಗೊಳ್ಳುವ ಒಂದು ಲೋಕವನ್ನು ನಾವು ತೆರೆದಿಡ್ತಿದ್ದೀವಿ, ಮಹಿಳಾ ಕಾವ್ಯ ಕೂಡ ತೆರೆದಿಡ್ತಾ ಇದೆ.
1: ಆ ಲೋಕದೃಷ್ಟಿಯಲ್ಲಿ ಎಲ್ಲರ ಹಿತವೂ ಇದೆ.
0: ಹೌದು, ನಾವು ತಾಯಿ ತಾಯಿ ಅಂತ ವೈಭವೀಕರಿಸೋದಲ್ಲ. ತಾಯಿಯ ಆಡಳಿತ ರೀತಿ ಯಾವುದು? ತಾಯಿ ತೋರಿಸಿಕೊಟ್ಟ ಒಂದು ಆಡಳಿತ ರೀತಿ ಇದೆಯಲ್ಲ, ಆ ಮನೆಯ ಎಲ್ಲ ಆ ಹಿಂದಿನ ಕಾಲದಿಂದಲೂ 10 ಮಕ್ಕಳಿದ್ರೆ 10 ಮಕ್ಕಳ ಬಗೆಗೆ ಯೋಚನೆ ಮಾಡ್ತಾಳೆ, ಪೊರಿತಾಳೆ, ಇರೋದನ್ನ ಹಂಚಿಕೊಡ್ತಾಳೆ, ಎಲ್ಲರನ್ನ ಪ್ರೀತಿಸ್ತಾಳೆ. ನೋಡಿ, ಹಂಚಿಕೊಳ್ಳುವ, ಪ್ರೀತಿಸುವ, ಒಳಗೊಳ್ಳುವ ಅಥವಾ ಕಾಳಜಿ ವಹಿಸುವ ಈ ನಾಯಕತ್ವವು ತಾನು ಹಿನ್ನೆಲೆಯಲ್ಲಿರುತ್ತಂದ್ರೆ ಅಲ್ಲಿ ಎಲ್ಲರೂ ಜೊತೆಗೆ ಹೋಗೋಣ ಅನ್ನೋದಿದೆಯಲ್ಲ, ಇದನ್ನ ಹೇಳ್ತಾ ಇರೋದು ಸ್ತ್ರೀವಾದ. ಇದನ್ನ ಇವತ್ತು ಭಾರತ ಮೂಲದ ವಂದನಾ ಶಿವನಿಂದ ಹಿಡಿದು ಸಬಾಲ್ಟರ್ನ್ ಚಿಂತನೆಯಲ್ಲಿ ಬಹಳ ಮುಂಚೂಣಿಯಲ್ಲಿರುವ ಭಾರತೀಯ ಮೂಲದ ಗಾಯತ್ರಿ ಚಕ್ರವರ್ತಿ ಸ್ಪಿವಾಕ್ ಇರಲಿ, ಕಮಲಾ ಬಾಸಿನ್ ಇರಲಿ, ಹೀಗೆ ಭಾರತ ಮೂಲದಿಂದಲೂ ಎಷ್ಟೊಂದು ಚಿಂತನೆಗಳು ಬಂದಿದೆಯೋ, ಹಾಗೇ ಜಗತ್ತಿನಾದ್ಯಂತ ಯಾವ ಮೂಲೆಯಿಂದಲೇ ಇಂತಹ ಚಿಂತನೆಗಳು ಬಂದರೂ ಕೂಡ, ಯಾಕೆ ಅಂತಂದರೆ ಹೆಣ್ಣಿನ ಮೂಲ ಧ್ವನಿ ಏನಿರುತ್ತೆ ಅವು ಇಡೀ ಜಗತ್ತಿಗೆ ಒಂದೇ ಆಗಿರುತ್ತೆ. ನಾವು ಇವತ್ತು ನೋಡಿದಾಗ ಅದು ನಮಗೆ ಅರಿವಿಗೆ ಬರುತ್ತೆ. ಹಾಗಾಗಿ ಈ ಎಲ್ಲ ಚಿಂತನೆಗಳು ಏನಿದೆ ಅದು ಬೇರೆ ಬೇರೆ ರೂಪದಲ್ಲಿ ಪ್ರತಿನಿಧೀಕರಣಕ್ಕೆ ಒಳಗಾಗತ್ತೆ. ಈಗ ಪುರುಷನನ್ನು ನೋಡೋ ಕ್ರಮ ಅಂತಂದರೆ, ಈಗ ಉದಾಹರಣೆಗೆ ಪುರುಷನೇ ಮಹಿಳೆ ಆದ ಚಾಂದಿನಿಯ ಪದ್ಯವನ್ನೇ ತಗೊಳ್ಳೋಣ.
1: ಹೌದು, ಅವರು ಬರೀತಾರಲ್ಲ ಮೇಡಮ್, ನನಗೆ ಬೇಡವಾದ ಲಿಂಗ ಅಂತ ಅನ್ಕೊಂಡು ಬರೀತಾರೆ, ಅಂದ್ರೆ ತುಂಬಾ ಪ್ರತಿರೋಧ ಇದೆ.
0: ಹೌದು, ಅಂದ್ರೆ ಅವರವರ ಸ್ಥಿತಿಗಳಿರ್ತಾವಲ್ಲ, ಆ ಮೂಲ ಸ್ಥಿತಿಗಳನ್ನ ಅವರವರು ಅಭಿವ್ಯಕ್ತಿ ಮಾಡಿದಾಗ ನಾವು ಅದನ್ನ ನಮ್ಮ ಅನುಭವವಾಗಿ ಮಾರ್ಪಡಿಸ್ಕೋಬೇಕಾಗತ್ತೆ, ಅದೇ ಸಹೃದಯತೆ ಅಲ್ವಾ. ಹಾಗಾಗಿ ಏನ್ ಹೇಳ್ತಿದ್ದಾರೆ ಇದು ಅನ್ನೋದನ್ನ ಕೇಳಿಸ್ಕೊಳ್ಳದೆ ಯಾವ ಬದಲಾವಣೆಯೂ ಸಾಧ್ಯ ಇಲ್ಲ, ಯಾವುದೇ ಕುಟುಂಬವು ನೆಮ್ಮದಿಯಾಗಿರೋದಕ್ಕೂ ಸಾಧ್ಯ ಇಲ್ಲ. ನಾವು ಇದನ್ನ ಮರೀತಾ ಇದ್ದೀವಿ.
1: ನಾವು ಗಮನಿಸಬೇಕಾಗಿರೋದು ಏನು ಅಂತಂದ್ರೆ, ಹೀಗೆಲ್ಲ ಬರೀತಿದ್ದಾರೆ ಅಂತಂದ್ರೆ ಅಲ್ಲೇನೋ ಇದೆ, ಅದ್ರ ಕಡೆ ಈ ಸಮಾಜ ಗಮನ ಹರಿಸಿಲ್ಲ. ಚಾಂದಿನಿ ಅವರು ತಮ್ಮ ನೋವನ್ನ ಹಂಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದ್ರೆ ಅದು ಅವರ ನೋವು, ಅದ್ ಯಾರಿಂದಾಗಿದೆ, ಇಡೀ ಸಮಾಜ ಅವರನ್ನ ಹಾಗೆ ನೋಡ್ತಾ ಇದೆ. ಒಬ್ಬ ಮಹಿಳೆ ತನ್ನ ಇದನ್ನ ಅಭಿವ್ಯಕ್ತಗೊಳಿಸ್ತಾ ಇದ್ದಾಳೆ ಅಂತಂದ್ರೆ ಅದಕ್ಕೆ ನೇರ ಕಾರಣ ಇಡೀ ವ್ಯವಸ್ಥೆ ಆಗಿರುತ್ತೆ ಅನ್ನೋದನ್ನ ನಾವು ಗಮನಿಸಬೇಕು.
0: ಇದು ಮಹಿಳಾ ಸಾಹಿತ್ಯವು ಕೂಡ ಮಹಿಳೆಯರ ಚರಿತ್ರೆನೆ ಬಂದಿರ್ಲಿಲ್ವಲ್ಲ, ಅದರ ಚರಿತ್ರೆಯಾಗಿಯೂ ಕಾಣಿಸ್ಕೊಳ್ತಾ. ಹಾಗಾಗಿ ಯಾವುದು ಕೂಡ ಪರ್ಸನಲ್ ಅಲ್ಲ ಅನ್ನೋದನ್ನ ಸ್ತ್ರೀವಾದ ಹೇಳೋದು ಇವತ್ ನಮ್ಮ ಕನ್ನಡದಲ್ಲೂ ನಾವು ನೋಡ್ತೀವಿ. ಇಲ್ಲಿ ಒಬ್ಬಳ ಅತ್ಯಾಚಾರದ ಬಗ್ಗೆ ಬರೆದಿದ್ದಾರೆ ಅಂತಂದ್ರೆ ಅದು ಅವಳ ಒಬ್ಬಳ ಸಮಸ್ಯೆ ಅಲ್ಲ, ಅದು ಸಮಾಜದ ಸಮಸ್ಯೆ, ಅದನ್ನ ಸ್ತ್ರೀವಾದ ಹೇಳುತ್ತೆ. ಹಾಗಾಗಿ ಇದು ಆತ್ಮಚರಿತ್ರೆಗಳು ಅಂದ್ರೆ ಮಹಿಳೆ ಚರಿತ್ರೆಯನ್ನು ಹೇಳುತ್ತೆ. ಈ ಎಲ್ಲದನ್ನ ಗಮನಿಸಿದಾಗ ಇಲ್ಲಿ ಯಾವ ರೀತಿ ರೆಪ್ರೆಸೆಂಟೇಷನ್ ಬೇಕು ಅಂತ ನೋಡಿ, ಪುರುಷರಿಗೆ ಗೊತ್ತಿಲ್ಲದ ಪುರುಷನೊಬ್ಬ ಹೆಣ್ಣಿನ ಎಂಥ ದೊಡ್ಡ ಸಂಗಾತಿ ಅನ್ನೋದನ್ನ ಬರೆದವರು ಮಹಿಳೆಯರೇ, ನಮ್ಮ ಹಿರಿಯ ಕವಿ ಸ ಉಷಾ ಅವರು ರುರುಪ್ರಮದ ಪ್ರೀತಿ ಬಗ್ಗೆ ಹೇಳ್ತಾರಲ್ಲ, ಅಲ್ಲಿ ಸತಿ ಸಾವಿತ್ರಿ ಹೇಗೆ ಗಂಡನನ್ನು ಉಳಿಸ್ಕೊಂಡ್ಲು ಆಯಸ್ಸು ಕೊಟ್ಟು, ಹಾಗೆ ರುರು ತನ್ನ ಹೆಂಡತಿಗೆ ಅರ್ಧ ಆಯಸ್ಸು ಕೊಟ್ಟು ಅವಳನ್ನು ಉಳಿಸಿಕೊಂಡ ಅನ್ನೋದನ್ನ ಬರೀತಾರೆ. ಆದರೆ ನಾವು ಇದನ್ನೆಲ್ಲ ಗಮನಿಸೋದೇ ಇಲ್ಲ. ನಾವು ಸ್ತ್ರೀವಾದ ಅಂತಂದ್ರೆ ಕುಟುಂಬವನ್ನ ಎಲ್ಲಿ ಒಡೆಯುತ್ತೋ ಅನ್ನೋ ಅನುಮಾನದಿಂದ ನೋಡ್ತಾ ಇದ್ದೀವಿ. ಆ ಅನುಮಾನಕ್ಕೆ ಯಾವುದೇ ಆಧಾರ ಇಲ್ಲ. ಕುಟುಂಬವನ್ನ ಜೋಡಿಸುವ ಕೆಲಸವನ್ನೇ ಮಾಡ್ತಾ ಇರೋದು. ನಾವು ಹೇಳ್ತಿದ್ದೀವಿ ರುರುನು ಇದ್ದಾನೆ ಪ್ರಚಾರ ಮಾಡಿ, ಅಂತಹ ರುರುವನ್ನ ನಮ್ಮ ಮನೆಯ ಮಗುವಿಗೆ ಗಂಡು ಮಗುವಿಗೆ ಹೇಳೋಣ.
1: ಹಂಗಿದ್ರೆ ಕಾವ್ಯವನ್ನ ಮತ್ತೊಬ್ರು ಅದನ್ನ ಹೇಗೆ ಗ್ರಹಿಸ್ಬೇಕು ಅಂತ ಹೇಳ್ತೀರಾ ಮೇಡಮ್? ಅದನ್ನ ಪಾಸಿಟಿವ್ ನೆಲೆಯಲ್ಲಿ ತಗೊಂಡ್ಕೊಂಡು ಹೋಗ್ಬೇಕು.
0: ಹೌದು, ಅಂದ್ರೆ ಪಾಸಿಟಿವ್ ನೆಲೆಯಲ್ಲೂ ತಗೊಳ್ಬೇಕು. ಮತ್ತೆ ಇದುವರೆಗೂ ಅವಳಿಗೆ ಒಂದು ಚರಿತ್ರೆನ ಬರೆಯೋದಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ ಅಲ್ವಾ. ಹಾಗಾಗಿ ಕೇಳಿ ಕೇಳಿ ಕೇಳಿ ನಮಗೆ ತುಂಬಾ ಸವಕಲ ಅನ್ನಿಸ್ಬಹುದು, ಹಿಸ್ ಸ್ಟೋರಿ ಅಲ್ಲ ಹರ್ ಸ್ಟೋರಿ ಅಲ್ಲಿ ಇಲ್ಲ ಅಂತ ಹೇಳಿದ್ದಿದೆಯಲ್ಲ, ಅವಳ ಸ್ಟೋರಿ ನಾವು ಹೇಳಕ್ಕೆ ಅವಳಿಗೆ ಅವಕಾಶ ಸಿಕ್ಕಲಿಲ್ಲ. ಹಾಗಾಗಿ ಅವಳು ನಿಮ್ಮ ಕಥೆ ಇದೆಯಲ್ಲ ಅದರ ಇನ್ನೊಂದು ಮಗ್ಗಲು ನೋಡಿ ಅಂತ. ಈಗ ನಾವು ಕೆಲವು ಇನ್ಸಿಡೆಂಟ್ಗಳನ್ನು ನೋಡ್ಕೊಂಡು ನಿರ್ಧಾರಕ್ಕೆ ಬರೋಕ್ಕಾಗೋದಿಲ್ಲ, ನೋಡಿ ಹೆಣ್ಮಕ್ಳು ಇವತ್ತು ಹಂಗೆ ಮಾಡ್ತಿದ್ದಾರೆ ಹಿಂಗೆ ಮಾಡ್ತಿದ್ದಾರೆ ಅಂತ ಯಾವುದೋ ಒಂದು ಇನ್ಸಿಡೆಂಟ್ ತಗೊಂಡು. ಅಂತಹ ಇನ್ಸಿಡೆಂಟ್ಗಳು ಘಟನೆಗಳು ನೂರಾರು ಆಗೋಗಿದೆ ಹೆಣ್ಣಿನ ಮೇಲೆ.
1: ಹೌದು,
0: ಅವಳನ್ನು ಸುಡಲಾಗಿದೆ, ಅವಳನ್ನು ಮನೆಯಿಂದ ಹೊರಗೆ ಹಾಕಲಾಗಿದೆ ಕಾನೂನಿಗೆ ವಿರುದ್ಧವಾಗಿ, ಅವಳ ಬಾಯಿ ಮುಚ್ಚಿಸಲಾಗಿದೆ, ಏನೇನೋ ಆಗೋಗಿದೆ ಅಲ್ವಾ, ಅವಳ ಜೀವಂತ ದಹನ ಆಗೋಗಿದೆ ಅಲ್ವಾ. ಈ ಹಿಸ್ಟ್ರಿ ಒಂದು ಇದೆಯಲ್ಲ, ಆ ಹಿಸ್ಟ್ರಿ ಮುಂದುವರಿಬಾರದಲ್ವಾ? ಹಾಗಾದರೆ ಈಗ ಅದನ್ನು ಹೆಣ್ಣು ಮಾಡಿದ್ರೆ ಸರಿನಾ ಅಂದರೆ ಖಂಡಿತ ಸರಿಯಲ್ಲ. ಆದರೆ ಹೆಣ್ಣು ಹಾಗೆ ಅಕಸ್ಮಾತ್ ಮಾಡಿದಾಗ ಹೇಗೆ ನಾವು ಇಡೀ ಲೋಕ ಆತಂಕಕ್ಕೊಳಗಾಗತ್ತಲ್ವಾ, ಆತಂಕ ಹೆಣ್ಣಿನ ವಿಷಯದಲ್ಲೂ ಬಂದಿದ್ರೆ ಆಗ ಅದು ಒಂದು ಪಾಠವಾಗಿ ಇದನ್ನು ಹೆಣ್ಣು

0: ಮಾಡಬಾರ್ದು, ಇದನ್ನು ಗಂಡು ಮಾಡಬಾರ್ದು ಅನ್ನುವ ಒಂದು ಮೆಸೇಜು ಬೆಳೆಯುವ ಮಕ್ಕಳಿಗೆ ಸಿಗಬೇಕದು. ಸಿಕ್ತಿತ್ತು, ನೀವು ಅಲ್ಲಿಗೊಂದು ಇಲ್ಲಿಗೊಂದು ಯಾವ ವಿಷಯದಲ್ಲೂ ಮಾಡೋಕ್ಕಾಗೋದಿಲ್ಲ, ಮಾಡಬಾರ್ದು, ಮಾಡಿದರೆ ಅದರ ಫಲ ಅಂತಿಮವಾಗಿ ಏನಂದರೆ ವಿನಾಶವೇ. ಹಾಗಾಗಿ ಇವತ್ತು ಕೂತು ಮಾತಾಡೋಣ,
1: ಬೆಲ್ರುಕ್ಸ್ ಹೇಳ್ತಾರಲ್ಲ ನಾವು ಪರಸ್ಪರ
0: ಮಾತಾಡ್ಕೊಳ್ಬೇಕು, ಎದುರು ಬದುರು ಮಾತಾಡೋಣ. ನಿಮ್ಮ ಸಮಸ್ಯೆ ಏನು ನಾವು ಕಿವಿಗೊಡಬೇಕು, ನಮ್ಮ ಸಮಸ್ಯೆ ಏನು ನೀವು ಕಿವಿಗೊಡಬೇಕು. ನಮ್ಮ ಸೃಜನಶೀಲ ಬರಹಗಳೆಲ್ಲವೂ ಅದನ್ನೇ ಹೇಳ್ತಾ ಇರುತ್ತೆ. ಹಾಗೇನೆ ಸೃಜನಶೀಲ ಬರವಣಿಗೆ ಒಂದು ಭಾಗವಾದ ನಾವಿವತ್ತು ಮಾತಾಡ್ತಿರುವ ಮಹಿಳಾ ಕಾವ್ಯವೂ ಅದನ್ನು ಹೇಳ್ತಾ ಇದೆ. ಹಾಗಾಗಿ ಮಹಿಳಾ ಕಾವ್ಯ ಅಂತಂದರೆ ಇಲ್ಲಿ ಯಾರು ಬರೆದ್ರು ಅನ್ನೋದಕ್ಕಿಂತಲೂ ಹೇಗೆ ಬರೆದ್ರು
1: ಅನ್ನೋದಕ್ಕಿಂತ
0: ಏನು ಬರೆದ್ರು ಅನ್ನೋದ್ರ ಕಡೆ ಮೊದಲು ಗಮನ ಕೊಡಿ. ನಮ್ಮ ಜಾನಪದ ಕವಿಗಳು ಹೆಣ್ಮಕ್ಳಿದಾರಲ್ಲ, ಅವರು ಬಹಳ ಬರೆದಿದ್ದಾರೆ, ಆದ್ರೆ ನಾವು ಬರೀ ಗರತಿ ಹಾಡನ್ನು ಮುನ್ನೆಲೆಗೆ ತಂದಿದ್ದೀವಿ, ಅವಳ ದುಃಖವನ್ನ ಮುನ್ನೆಲೆಗೆ ತಂದಿದ್ದೀವಿ, ಅವಳ ಶಕ್ತಿಯನ್ನ ನಾವು ಮುನ್ನೆಲೆಗೆ ತರಬೇಕಲ್ವಾ.
1: ಬರೀ ಏಳು ತಲೆ ಎದ್ದು ಯಾರ್ಯಾರ
0: ಅದನ್ನ ಮಾತ್ರ
1: ಬೆಳೆದವಳ
0: ಭೂಮಿ ತಾಯಿ ಸರಿ ಇದೆ, ಭೂಮಿ ತಾಯಿ ಅದು ಓಕೆ, ಆದ್ರೆ ಹೆಣ್ಣಾಗಿ ಹುಟ್ಟಕ್ಕಿಂತ ಮಣ್ಣಾಗಿ ಹುಟ್ಟಿದ್ರೆ ಯಾವುದೋ ಒಂದು ತೀವ್ರವಾದ ದುಃಖದ ಸನ್ನಿವೇಶದಲ್ಲಿ ಹೇಳಿರಬಹುದು. ಆದ್ರೆ ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಏನು ಗಿಡ್ಡರು ನಡೆದ್ರೆ ಗಿಣಿ ಹಿಂಗು ನಡೆದಾಗ ಅಲ್ವಾ, ಉದ್ದಾಕಿ ತೇರೆ ಎಳೆದಂಗ ಅನ್ನೋ ಪದ್ಯದಲ್ಲಿ ಆ ಸಂಭ್ರಮ ನೋಡಿ, ನೀನ್ ಹೇಗಿದ್ರೇನು, ನೀನು ಚೆನ್ನಾಗಿ, ಅಲ್ಲೂ ಒಂದು ಮೌಲ್ಯ ಇದೆ. ಇಲ್ಲೂ ಅದು ಮಾತ್ರ ಅಲ್ಲ, ಅಂಗಿ ಮೇಲೊಂದ ಅಂಗಿ ಚಂದನರಾಯ ಅಂತ ಹೇಳೋದ್ರಲ್ಲಿ ಇನ್ನೊಂದಿದೆ, ಅಯ್ಯೋ ನೀನು ನನ್ನನ್ನು ಬಿಟ್ಟು ಕೂಡಲೇ ನಾನೇನು ಅಳತಾ ಕುತ್ಕೊಳ್ತೀನ, ನಾನು ಕೂಡ ಹೊಸ ಹೂ ತಗೊಂಡು ಮುಡಿಯಬಲ್ಲೆ ಅನ್ನೋಪ ಜಾನಪದ ಬರಹ ಇದೆ. ನಮ್ಮ ಹೆಣ್ಣುಮಕ್ಕಳು ಧಿಕ್ಕರಿಸಿ ನನಗೆ ಗಂಡ ಬಿಟ್ಟ ಹೆಣ್ಣು ಹೆತ್ತಿದ್ದಕ್ಕೆ ಅಂದಾಗ, ಅಯ್ಯೋ ನೀನು ಬಿಟ್ಟರೆ ನಾನೇನು ಬದುಕೋದಿಲ್ವಾ, ಬದುಕಿ ತೋರಿಸ್ತೀನಿ, ನನ್ನ ಮಕ್ಕಳನ್ನ ಸಾಕಿ ತೋರಿಸ್ತೀನಿ, ಬೆಳೆಸಿ ತೋರಿಸ್ತೀನಿ ಅಂತ ಹೇಳಿದ ಎಷ್ಟೊಂದು ಜೀವಂತ ಉದಾಹರಣೆಗಳಿದ್ದಾವೆ. ಇವೆಲ್ಲ ನಮಗೆ ಪಾಠ ಅಲ್ವಾ, ಇವೆಲ್ಲ ನಮ್ಮ ನೀತಿಯಲ್ಲಿ ಬರಬೇಕಲ್ವಾ, ಇವೆಲ್ಲ ನಮ್ಮ ಕಾನೂನುಗಳಲ್ಲಿ ಮಾತ್ರ ಅಲ್ಲ, ನಮ್ಮ ಸರ್ಕಾರದ ನೀತಿ ನಿರೂಪಣೆಗಳಲ್ಲಿ ಬರಬೇಕಲ್ವಾ. ಇವೆಲ್ಲವನ್ನ ಹೆಣ್ಣು ಹೇಳ್ತಾ ಇದೆ ಅಂದರೆ ಎಲ್ಲರೂ ಕಿವಿಗೊಟ್ಟು ಕೇಳಬೇಕಲ್ವಾ. ಜಗತ್ತಿನಾದ್ಯಂತ ಇದನ್ನು ಸಾಧಿಸಿದರೆ, ಸಾಧಿಸಿ ತೋರಿಸಿಯೂ ಆಗಾಗಿದೆ, ಇವೆಲ್ಲರ ಪ್ರತಿನಿಧಿತ್ವ ನಮ್ಮ ಕವಿತೆಗಳಲ್ಲೂ ಇದೆ. ಹಾಗಾಗಿ ನಾನು ಹೇಳ್ತಿರೋದು ಕಾವ್ಯ ಅಂತಂದರೆ ಏನು ಛಂದಸ್ಸು ಚೆನ್ನಾಗಿತ್ತ, ಪದಗಳನ್ನು ಹೆಂಗಿದ್ ಮಾಡಿದ್ವಿ, ರೂಪಕ ಹೆಂಗಿದೆ, ದೀಪಕ ಹೆಂಗಿದೆ ಅಂತ ಹೇಳಿ ವರ್ಣನೆ ಮಾತ್ರ ಮಾಡ್ಕೊಳ್ಳೋದಲ್ವಾ, ಅಲ್ಲ. ಮತ್ತು ಸಾವಿರಾರು ಪುಟದ ಮಹಾಕಾವ್ಯಗಳನ್ನು ಬರೆದಿದ್ದಾರೆ ಅಂತಂದರೆ ನಾನು ಹೇಳ್ತೀನಿ, ಮಹಿಳಾ ಕಾವ್ಯವೇ ಒಂದು ಮಹಾಕಾವ್ಯ, ಒಟ್ಟಾರೆ ಮಹಿಳಾ ಕಾವ್ಯ.
1: ಧರಣಿದೇವಿ ಮಾಲಗತ್ತಿ ಅವರು ಬ್ರೆಡ್ ಜಾಮ್ ಬರೆದಿದ್ದಾರೆ, ಅಲ್ಲೂ ಕೂಡ ತುಂಬಾ ಪ್ರತಿರೋಧವನ್ನ,
0: ಇಳಾಭಾರತ
1: ಇಳಾಭಾರತ ಹೌದು ಮಹಾಕಾವ್ಯ,
0: ತುಂಬಾ ಇದಾರೆ. ಅಂದ್ರೆ ನಾವು ಈಗ ಕೆಲವು ಹೆಸರು ಖಂಡಿತ ನಾವು ಈಗ ಸಣ್ಣ ಅವಧಿಯಲ್ಲಿ ಮುನ್ನೆಲೆಗೆ ಬರದೇ ಇರಬಹುದು. ಅದಕ್ಕೆ ನಾನು ಹೇಳ್ತೀನಿ, ನಾವೇನಂದ್ರೆ ನಮ್ದೊಂದು ತತ್ವ ಇದೆ. ಏನ್ ತತ್ವ ಅದು? ಕೈಗೆ ಕೈ ಜೋಡಿಸೋಣ ಅಂತ,
1: ಹೊಸ ಜಗತ್ತು ನಮ್ಮದು
0: ಅಂತ. ನಾವು ಕೈಗೆ ಕೈ ಜೋಡಿಸ್ತಾ ಇರ್ತೀವಲ್ವಾ, ನಾವು ಮೆರವಣಿಗೆ ಹೋಗ್ತೀವಿ ಅಂತ ವಿನಯ ಮಕ್ಕುಂದನು ಹೇಳಿದ್ರಲ್ವಾ. ಹಾಗೆ ಕೈಗೆ ಕೈ ಜೋಡಿಸೋದು ಅಂತಂದ್ರೆ ಒಬ್ರಿಗೊಬ್ರು ಆಗಿ ಬರೋದು ಅಂತ. ಇದರ ಕಡೆಗೆ ಎಲ್ಲರೂ ಹೆಣ್ಣು ಮಕ್ಕಳು ಖಂಡಿತವಾಗಿ ಈ ಒಂದು ನೆಲೆಯಿಂದ ಹೋದ್ರೆ ನಾವೆಲ್ಲ ಸಹೋದರಿತ್ವದ ನೆಲೆಯನ್ನ ಮುನ್ನೆಲೆಗೆ ತರ್ತಾ ನಮ್ಮನ್ನು ನಾವು ಪ್ರೀತಿಸ್ಕೊಳ್ತಾ, ಅಂದರೆ ನಮ್ಮ ಬಗ್ಗೆ ನಾವು ಕಾಳಜಿಯನ್ನೂ ವಹಿಸ್ಕೊಳ್ತಾ, ನಮ್ಮ ಜವಾಬ್ದಾರಿ ನಮಗೆ ಗೊತ್ತಿದೆ, ಹಾಗೇನೆ ನಾವು ಮಾಡುವ ಯಾವುದೇ ಕೆಲಸದ ಬಗೆಗೆ ನಾವು ಹೆಣ್ಣು ಮಕ್ಕಳೇನಂದರೆ ಅಯ್ಯೋ ನಾನು ಅದನ್ನು ಬಿಟ್ನ, ಇದನ್ನು ಬಿಟ್ನ, ಸರಿ ಮಾಡಿದ್ನ, ತಪ್ಪು ಮಾಡಿದ್ನ ಅನ್ನುವ ಗಿಲ್ಟ್ ಫೀಲಿಂಗಿಂದ ಹೊರಗೆ ಬಂದು ನನ್ನನ್ನು ಪ್ರೀತಿಸ್ಕೊಳ್ತಾ, ಜೊತೆಗೆ ನಾನು ಹೆಣ್ಣಾಗ್ಲಿ ಗಂಡಾಗ್ಲಿ ಪ್ರತಿಯೊಬ್ಬರು ಅವ್ರನ್ನ ಪ್ರೀತಿಸ್ಕೋಬೇಕು, ಅವ್ರನ್ನ ಮೋಹಿಸ್ಕೋಬಾರ್ದು.
1: ಹೌದು,
0: ಆಗ ಏನಾಗತ್ತಂದ್ರೆ ಎದುರಿರುವ ನಿಮ್ಮನ್ನೂ ನಿನ್ನನ್ನೂ ಪ್ರೀತಿಸುವ ಒಂದು ಲೋಕ ನಿರ್ಮಾಣ ಆಗ್ಬೇಕು ಅಂತ ಸ್ತ್ರೀವಾದ ಹೇಳುತ್ತಲ್ವಾ. ಹಾಗೆ ಆ ಅರ್ಥದಲ್ಲಿ ನಾನೇನು ಹೇಳ್ತಿದ್ದೀನಿ ಗೊತ್ತಾ, ಆ ಕಾಲದಿಂದ ಅದು ಯಾರು
1: ಕಂತಿ
0: ಇರ್ಬೋದು, ಅಕ್ಕ ಇರ್ಬೋದು, ಮತ್ತೆ ನಮ್ಮ ಪೆಣ್ಣು
1: ಪೆಣ್ಣೆಂದಿರ್ಬೋದು,
0: ಅಲ್ಲಿಂದ ಹಿಡಿದು ಇಲ್ಲಿ ತನಕ ಇವತ್ತು ಬರೀತಿರೋ ಒಬ್ಳು, ಒಂದು ಸಾಲು ಬರೆಯುವ ಒಬ್ಳು, ಯಾವರೇ ಹೆಣ್ಣು ಮಗಳಿರಲಿ, ಇಷ್ಟೂ ಜನರ ಕಾವ್ಯವನ್ನ ಒಟ್ಟಿಗೆ ಸೇರಿಸಿ ಇದು ಮಹಾಕಾವ್ಯ ಅಂತ ನಾನು ಹೇಳ್ತೀನಿ.
1: ಖಂಡಿತವಾಗಿ
0: ಅವಳು ಮಾತಾಡ್ತಿರೋದೇ ಸಾಹಿತ್ಯ. ಸಾಹಿತ್ಯ ಅಂದ್ರೆ ಹೀಗೆ ಇರಬೇಕು ಅಂತ ನೀವೊಂದು ಹೇಳಿರ್ಬೋದು, ನಾವೊಂದು ಹೇಳ್ತಿದ್ದೀವಿ ಈಗ, ಸಾಹಿತ್ಯ ಹಾಗೆ ಇರಬೇಕು.
1: ಹೌದು,
0: ಸಾಹಿತ್ಯ ಬೇರೆ ಬೇರೆ ರೀತಿಯಲ್ಲಿರಬಹುದು. ಅದು ಸಂಭಾಷಣೆ ರೂಪದಲ್ಲೂ ಇರಬಹುದು, ಅದು ಸ್ವಾಗತದ ರೂಪದಲ್ಲೂ ಇರಬಹುದು, ಅದೊಂದು ಕ್ರಿಯೆಯ ರೂಪದಲ್ಲೂ ಇರಬಹುದು. ಹಾಗಾಗಿ ಆ ರೀತಿ ನಾವು ನೋಡಬೇಕು, ಮನಸ್ಸು ತೆರೀಬೇಕು, ಕಣ್ಣು ತೆರೀಬೇಕು, ಮತ್ತು ಹೆಣ್ಣುಮಕ್ಕಳು ನಾವು ಭರವಸೆಯಿಂದ ಹೊರಡಬೇಕು. ಏನೇ ಆದರೂ ನಾವು ಭರವಸೆಯನ್ನು ಬಿಡಬಾರದು.
1: ಇಲ್ಲಿ ಬರೀ
0: ನೋವಿಲ್ಲ, ಬರೀ ದುಃಖ ಇಲ್ಲ. ನೋವೂ ಇದೆ, ದುಃಖವೂ ಇದೆ, ಶಕ್ತಿಯೂ ಇದೆ. ಮತ್ತು ಲೋಕವನ್ನು ನೋಡ್ಬೇಕಂತ, ಹೇಗೆ ನೋಡಬೇಕು ಅಂತ ನಾವು ನಿಮಗೆ ಹೇಳ್ಕೊಡ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ. ನಾವು ಎಲ್ಲರೂ ಜೊತೆಯಾಗಿ ಒಟ್ಟಿಗೆ ಹೋಗ್ತೀವಿ. ನಾಯಕತ್ವದ ಮಾದರಿಯಲ್ಲಿ, ಒಕ್ಕೂಟದ ಮಾದರಿಯಲ್ಲಿ ನಾವು ಒಟ್ಟಿಗೆ ಹೋಗ್ತಾ ಇರ್ತೀವಿ. ಇಲ್ಲಿ ಯಾರೋ ಒಬ್ಬರು ಮುಖ್ಯ ಅಲ್ಲ, ಯಾರೋ ಕೆಲವದು ಮುಖ್ಯ ಅಲ್ಲ, ಯಾರೋ ಕೆಲವರು ಮುಖ್ಯವಲ್ಲ. ಕುವೆಂಪು ಹೇಳಿದ್ದನ್ನ ಇಲ್ಲಿಗೆ ತಂದರೆ, ಹೌದು, ಇಲ್ಲಿ ಯಾವುದು ಅಮುಖ್ಯ ಅಲ್ಲ ಅಂತ. ಹಾಗಾಗಿ ಇದು ಎಲ್ಲವೂ ಅಭಿವ್ಯಕ್ತಿಯ ವಿವಿಧ ರೀತಿಗಳು. ನೀವು ಹೇಗೆ ಕನ್ನಡದ ಬಹು ಆಡು ಮಾತುಗಳನ್ನೆಲ್ಲ ಸೇರಿಸ್ಕೊಂಡು ಹೋದ್ರೆ ಸಮೃದ್ಧ ಕನ್ನಡ ನಮಗೆ ಒಂದು ಸಿಗುತ್ತೋ, ಹಾಗೆ ನೀನು ಆರಂಭದಲ್ಲಿ ಹೇಳಿದ್ದಿತ್ತಲ್ಲ, ಏನು ಕನ್ನಡ ಸಾಹಿತ್ಯ ಅಥವಾ ಕನ್ನಡಕ್ಕೆ ಒಂದು ಕೊನೆ ಅನ್ನೋದಿಲ್ಲ ಅಂದರೆ ಯಾವಾಗ ಆಗತ್ತಂದ್ರೆ, ನಾವು ಹಿಂಗೆ ಎಲ್ಲವನ್ನ ಒಳಗೊಳ್ತೀವಿ. ಮಕ್ಕಳ ಮಾತುಗಳಿಂದ ಹಿಡಿದು ಮಹಿಳೆಯರ ಮಾತುಗಳಿಂದ ಹಿಡಿದು ಎಲ್ಲ ಪುರುಷರು, ಮಹಿಳೆಯರು, ಮಕ್ಕಳು ಮತ್ತೆ ಪ್ರಜೆಗಳು ಎಲ್ಲರ ಮಾತುಗಳಿಂದ ಹಿಡಿದು ಎಲ್ಲ ವಲಯದವರ ಮಾತುಗಳನ್ನ ಹಿಡಿದು ಜೊತೆಗೆ ಹೋಗುವಾಗ ನಮ್ಮೆಲ್ಲರ ಅನುಭವ ವಿಸ್ತಾರ ಆಗ್ತಾ ಹೋಗುತ್ತೆ. ನಾವು ಒಂದು ಸೀಮಿತ ದೃಷ್ಟಿಕೋನದಿಂದ ನೋಡ್ತಾ ಹೋದ್ರೆ ತುಂಬ ಚಿಕ್ಕ ಜಗತ್ತಿನಲ್ಲಿ ನಾವು ಕೂಪಮಂಡುಕಗಳಾಗಿರ್ತೀವಿ. ಆ ಅರ್ಥದಲ್ಲಿ ನನಗೆ ನಾವು ಮಹಿಳಾ ಕವ್ಯವನ್ನು ಹೀಗೆ ನೋಡಬೇಕು ಅಂತ ನಾನು ಹೇಳ್ತೀನಿ.
1: ಮೇಡಮ್, ನೀವು ಹೇಳಿದ್ರಿ ಈಗ ವಚನಕಾರ್ತಿಯರಿಂದ ಹಿಡಿದು ಇತ್ತೀಚಿನ ಬರಹದವರೆಗೂ ಕೂಡ ಮಹಿಳಾ ಅಭಿವ್ಯಕ್ತಿ ಅನ್ನುವಂತಹದ್ದು ಭಿನ್ನ ನೆಲೆಯಲ್ಲಿ ದಾಖಲಾಗಿದೆ ಅಂತ ಅಂದ್ಕೊಂಡು ಹೇಳಿದ್ರಿ. ಹಾಗಿದ್ರೆ ಈ ಒಂದು ದಾಖಲೀಕರಣದಲ್ಲಿ ಅಥವಾ ಅಭಿವ್ಯಕ್ತಿಯ ಮಾದರಿಯಲ್ಲಿ ಯುವ ತಲೆಮಾರು ಹೇಗೆ ಸಾಗಿದೆ, ಅದರಲ್ಲಿ ಏನಾದರೂ ಬದಲಾವಣೆ ಕಾಣಿಸ್ಕೊಳ್ಳುತ್ತಾ ಅಥವಾ ಅದೇ
0: ಹೊಸ ತಲೆಮಾರಿನ ತನಕ ಅದು ಬಂದಿದೆಯಾ, ಜೊತೆಗೆ ಬಂದಿದೆಯಾ?
1: ಹೌದು, ಮುಂದುವರಿಸ್ಕೊಂಡು ಬಂದಿದ್ದಾರೆ.
0: ಹೌದು, ಮುಂದುವರಿಸ್ಕೊಂಡು ಬಂದಿದ್ದಾರೆ, ಜೊತೆಗೆ ಅದಕ್ಕೆ ಇನ್ನಷ್ಟು ಸೇರಿಸ್ಕೊಳ್ತಾ ಬಂದಿದ್ದಾರೆ. ಇನ್ನು ಭಿನ್ನ ಭಿನ್ನ ನೆಲೆಯಲ್ಲಿ ನೋಡೋದನ್ನ ಹೇಳ್ಕೊಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಆಮೇಲೆ ಈಗ ಹೆಣ್ಮಕ್ಳು ಬೇರೆ ಬೇರೆ ವಲಯದಲ್ಲಿ ವೃತ್ತಿ ಮಾಡ್ತಾ ಇದ್ದಾರೆ. ಹೌದು, ಅವರು ಈಗ ಎದುರಿಸ್ತಾ ಇರುವಂತಹ ಪರಿಸ್ಥಿತಿಗಳು, ಒತ್ತಡಗಳು, ಸಾಧ್ಯತೆಗಳು, ಅವಕಾಶಗಳು ಬೇರೆ ಬೇರೆ ಇದೆ. ಅವೆಲ್ಲವನ್ನ ನಾವು ಅವರ ಬರಹಗಳಲ್ಲಿ, ಅವರ ಕವಿತೆಗಳಲ್ಲಿ ನೋಡಬಹುದು. ಮತ್ತೆ ನನಗೆ ಬಹಳ ಖುಷಿ ಅನಿಸೋದು ಏನು ಅಂತಂದ್ರೆ, ಬಹಳಷ್ಟು ಜನ ಬರೀತಾ ಇದ್ದಾರೆ ಯುವತಿಯರು, ಕವಿತೆಯನ್ನ ಒಂದು ತಮ್ಮ ಮಾಧ್ಯಮವಾಗಿಸ್ಕೊಂಡು ಇವತ್ತಿನ ತಂತ್ರಜ್ಞಾನದ ಸಾಧ್ಯತೆಗಳನ್ನೆಲ್ಲ ಬಳಸ್ಕೊಂಡು ಬರೀತಾನೆ ಇದ್ದಾರೆ ಅವರು. ಹಾಗೆ ಅದು ಮುಂದುವರಿತಾನೆ ಇದೆ. ಮತ್ತೆಷ್ಟೋ ಸಲ ಅವರಿಗೂ ಅಚ್ಚರಿ ಆಗಬಹುದು, ಈಗ ಯಾವುದೋ ಒಂದು ಕ್ಷೇತ್ರದಿಂದ ಬಂದಿರ್ತಾರೆ, ಇಂಜಿನಿಯರಿಂಗಿಂದನೋ ಮೆಡಿಕಲ್ ಫೀಲ್ಡಿಂದನೋ, ಅವ್ರು ಸಾಹಿತ್ಯವನ್ನು ಅಧ್ಯಯನ ಮಾಡದೇ ಇದ್ದಿರಬಹುದು, ಅವರಿಗೆ ಎಷ್ಟೋ ಸಾಹಿತ್ಯದ ಪರಿಚಯನೂ ಇಲ್ಲದೆ ಇರಬಹುದು. ಅವರಿಗೆ ಇವತ್ತು ಆಶ್ಚರ್ಯ ಆಗತ್ತೆ, ಅರೆ ಶರಣ್ಯರು ಹಿಂಗೆ ಬರೆದಿದ್ರಾ, ನಮ್ಮ 40ರ ದಶಕದ ಹೆಣ್ಣು ಮಕ್ಕಳು ಹಿಂಗೆ ಬರೆದ್ರಾ, 70ರ ದಶಕದಲ್ಲೇ ಇದನ್ನೆಲ್ಲ ಬರೆದ್ರಾ ಅಂತ. ಅಂದರೆ ಇದು ಹೀಗೇನೆ, ನಮ್ಮ ದೇಶ ಅನ್ನೋದು ಒಂದು ವಿಸ್ತಾರವಾದ ದೇಶದಲ್ಲಿ ಎಲ್ಲವೂ ಕೂಡ ಒಂದೇ ಸಲ ಎಲ್ಲರಿಗೂ ಸಿಗೋದಿಲ್ಲ. ಹಾಗಾಗಿ ಇದು ಒಂದೊಂದೇ ಮೆಟ್ಟಲು, ಒಂದೊಂದೇ ಮೆಟ್ಟಲು. ಈಗಾಗಲೇ ಮೆಟ್ಟಲು ಹತ್ತಿ ತುದಿಯಲ್ಲಿರೋರು ಇದ್ದಾರೆ, ಮೊದಲ ಮೆಟ್ಟಲಲ್ಲಿರೋರು ಇದ್ದಾರೆ. ಆ ಮೆಟ್ಟಲು ಹತ್ತುತ್ತಾ ಇರುವವರಿಗೆ ಈ ಹಿರಿಯಕ್ಕಂದಿರ ದಾರಿ ಇದೆಯಲ್ಲ. ಅಂದರೆ ನನಗೆ ಕಲ್ಯಾಣಮ್ಮ ಯಾವಾಗಲೂ ನೆನಪಾಗ್ತಿರ್ತಾರೆ, ಅಥವಾ ತಿರುಮಲಾಂಬ ಇದ್ದಾರಲ್ಲ, ಇವರು ಒಂದು ಮಿತಿಯೊಳಗೆ ಬರೆದಿದ್ದಾರೆ. ಪಿತೃಪ್ರಧಾನತೆ ಹೇಳುವ ಮೌಲ್ಯಗಳನ್ನೇ ತಮ್ಮ ಕಾದಂಬರಿಗಳಲ್ಲಿ ಸ್ವಲ್ಪ ದಾಟಿಸಿದ್ದಾರೆ ಇರಬಹುದು, ಆದರೆ ಅವರು ಅದ್ರ ಜೊತೆ ಜೊತೆಗೆ ಕೇಳಿದ ಪ್ರಶ್ನೆಗಳಿದೆಯಲ್ಲ, ನನಗೆ ಅದರಲ್ಲಿ ಬಹಳ ಮುಖ್ಯವಾದ ಅನಿಸೋದು, ಇವರು ಪತ್ರಿಕೆಗಳನ್ನು ಆರಂಭಿಸಿ ಅದನ್ನು ಪ್ರಕಟ ಮಾಡಿಕೊಂಡು ತಮ್ಮ ಚಿಂತನೆಗಳನ್ನು ಬರೀತಾ ಹೋಗ್ತಾರೆ. ಕಲ್ಯಾಣಮ್ಮ ಸಂಪಾದಕೀಯ ಬರೀತಾರೆ. ಎಲ್ಲೂ ಕೂಡ ಅವರು ನಮ್ಮ ಸಾಹಿತ್ಯದ ಬಗ್ಗೆ ಪುರುಷರು ಏನು ಹೇಳ್ತಾರೆ ಅಂತ ತಲೆನೇ ಕೆಡಿಸ್ಕೊಂಡಿಲ್ಲ. ಅವ್ರೇನು ಹೇಳ್ತಾರೆ, ಇವ್ರೇನು ಹೇಳ್ತಾರೆ, ನನಗೆ ಬರೀಬೇಕು, ನಾನು ಬರೀತಿದ್ದೀನಿ. ನಾನು ಯಾಕೆ ಬರೀಬೇಕು ಅಂತಂದರೆ, ನನ್ನ ನಂತರದ ತಲೆಮಾರಿನ ಹೆಣ್ಣು ಮಕ್ಕಳಿಗೆ ನಾನೊಂದು ಬೆಳಕಿಂಡಿಯನ್ನ ತೆರೆಯಬೇಕು ಅನ್ನುವ ಆಶಯದಿಂದ ಅದು ಮುಖ್ಯ ನನಗೆ.
1: ಆದ್ರೆ ಅವ್ರ ಆಶಯ ಅದೇ ಆಗಿತ್ತು, ಮುಂದಿನ ಜನರೇಷನ್ ಏನಿದೆ ನಾವು ಅನುಭವಿಸ್ತಿರೋದನ್ನ ಅವ್ರು ಅನುಭವಿಸಬಾರದು, ಅದೇ ಹಾದಿಯಲ್ಲಿ ಸಾಗಬಾರದು, ಅವ್ರ ನೋಟ ಭಿನ್ನ ಆಗ್ಬೇಕು. ಅದು ಬರೀ ಮಹಿಳೆಯರಿಗೆ ಮಾತ್ರ ಅಲ್ಲ, ಇಡೀ ಸಮಾಜಕ್ಕೆ ಅವ್ರು ಕೊಡ್ತಾ ಇರುವಂತಹ ಒಂದು ನೋಟ ಅದು.
0: ಹೌದು, ಅವರು ಕೆಲವು ತಮ್ಮ ಕ್ಯಾರೆಕ್ಟರ್ಗಳಲ್ಲೆಲ್ಲ ಈಗ ವಿಧವೆ ವಿವಾಹ ಸರಿನಾ ಶಾಸ್ತ್ರಬದ್ಧನಾ ಅಂದ್ರೆ ಶಾಸ್ತ್ರದಿಂದ ತೆಗೆದು ಹೇಳ್ತಾರೆ, ಇಂಥ ಶಾಸ್ತ್ರದಲ್ಲಿ ಹಿಂಗಿದೆ ಹಿಂಗಿದೆ ಅಷ್ಟು ಅವರು ಕೆಲಸ ಮಾಡಿದ್ದಾರೆ. ಇದನ್ನ ಯಾವುದನ್ನು ಗುರುತಿಸದೆ ಸಂಪೂರ್ಣ ನಿರ್ಲಕ್ಷ್ಯ ಮಾಡೋದಿದೆಯಲ್ಲ, ಅದು ಒಂದು ರೀತಿಯಲ್ಲಿ ತುಂಬಾ ರೂಕ್ಷವಾದ ಒಂದು ರೀತಿ ಅದು. ಹಂಗೇನೆ ಗಿರಿಬಾಲೆ ಅನ್ನೋ ಕಾವ್ಯ ನಮ್ದಲ್ಲಿ ಬರ್ತಾರಲ್ಲ, ಅವರು ಅಷ್ಟೇ, ಅವ್ರದ್ದೆಲ್ಲ ದಿಟ್ಟತನ ಇದೆಯಲ್ಲ, ಅವರು ಎಂತೆಂಥ ವಸ್ತುಗಳನ್ನು ತಗೊಂಡು ಬರೆದಿದ್ದಾರೆ ಅಂತಂದರೆ ನಾವು ಇವತ್ತು ಊಹೆ ಮಾಡೋಕ್ಕಾಗೋದಿಲ್ಲ. ಇದು ನಮ್ಮ ಇಂದಿನ ತಲೆಮಾರಿನ, ಹೊಸ ತಲೆಮಾರಿನ ನಮ್ಮ ಹೆಣ್ಣುಮಕ್ಕಳಿಗೆ ಲೇಖಕಿಯರು ಅದನ್ನು ತಿರುಗಿ ನೋಡಬೇಕು ಅಂದರೆ ಆಗ ಅವ್ರಿಗೆ ಅನಿಸುತ್ತೆ ನಮಗೆ ಈಗಲೂ ಹೇಳಕ್ಕೆ ಆಗದೇ ಇರುವಂಥ. ನಾವು ಇವತ್ತು ಎಲ್ಲದರ ಬಗ್ಗೆಗೆ ಮಾತಾಡ್ತಿದ್ದೀವಿ, ದೇಹದ ಬಗ್ಗೆಗೆ ಮಾತಾಡ್ತಿದ್ದೀವಿ, ಗರ್ಭಕೋಶದ ಬಗ್ಗೆಗೆ ಮಾತಾಡ್ತಿದ್ದೀವಿ, ಹುಟ್ಟಿನ ಬಗ್ಗೆಗೂ ಮುಟ್ಟಿನ ಬಗ್ಗೆಗೂ ಮಾತಾಡ್ತಾ ಇದ್ದೀವಿ. ಅದೆಲ್ಲವೂ ಅಲ್ಲೆಲ್ಲೋ ಒಂದು ಬೀಜ ರೂಪದಲ್ಲಿತ್ತು, ಇಲ್ಲಿ ಇವತ್ತದು ಚಿಗುರುತ್ತಿದೆ, ಬೆಳೀತಾ ಇದೆ, ಫಲ ಬಿಡ್ತಾ ಇದೆ, ಹೂ ಬಿಡ್ತಾ ಇದೆ. ಇದೊಂದು ಪ್ರಾಸೆಸ್, ಪ್ರಕ್ರಿಯೆ. ಈ ಪ್ರಕ್ರಿಯೆ ಚಲಾವಣೆಯಲ್ಲಿದೆ, ಇಂದಿನ ತನಕವೂ ಚಲಾವಣೆಯಲ್ಲಿದೆ. ಇದನ್ನು ಕಾಪಿಟ್ಕೋಬೇಕಾಗಿದೆ, ಯಾಕಂದರೆ ನಮಗೆ ಅಷ್ಟೇ ಇವತ್ತು ದಾರಿ ತಪ್ಪಿಸುವ ಸಂಗತಿಗಳು ಖಂಡಿತ ಇದೆ. ನೀನು ಏನನ್ನು ಮೌಲ್ಯವಾಗಿಸ್ಕೋಬೇಕು ಅನ್ನೋದಕ್ಕೆ ನಮ್ಮನ್ನು ದಾರಿ ತಪ್ಪಿಸುವ ಹಲವು ತಿರುವುಗಳು ಕೂಡ ಇರಬಹುದು. ಇಲ್ಲಿ ಹೆಣ್ಣು ಮಕ್ಕಳು ಹೇಗೆ ತಮ್ಮ ಚಿಂತನೆಗಳನ್ನು ಬೆಳೆಸ್ಕೋಬೇಕು ಅಂತಂದರೆ, ಯಾವ ಪಿತೃಪ್ರಧಾನತೆಯು ನಮ್ಮನ್ನು ನಿರ್ಬಂಧಿಸಿಡೋದಕ್ಕೆ ಕೆಲವನ್ನು ವೈಭವೀಕರಿಸಿದೆಯೋ ಅದರ ಹಿಂದೆ ಇರುವಂತಹ ತಂತ್ರ ಏನು ಅನ್ನೋದನ್ನು ಅರಿತುಕೋಬೇಕಂದ್ರೆ ಅವರು ನಿಜವಾದ ನೆಲೆಯಲ್ಲಿ ಸ್ತ್ರೀವಾದವನ್ನು ಎದುರುಗೊಳ್ಬೇಕು. ಅದೇನು ನಿಜವಾದ ಸ್ತ್ರೀವಾದ ಅಂತಂದರೆ, ಸ್ತ್ರೀವಾದ ಅನ್ನೋ ಪದವನ್ನು ಸುಳ್ಳಾಗಿ ಕೂಡ ಬಿಂಬಿಸಲಾಗ್ತಾ ಇದೆ. ಅಂದರೆ ಯಾವುದು ಸ್ತ್ರೀವಾದ ಅಲ್ಲವೋ ಅಂತಹ ಹೆಜ್ಜೆಯನ್ನು ಕೂಡ ತಪ್ಪಾಗಿ ಇದು ಸ್ತ್ರೀವಾದ ಅಂತ ಹೇಳಿದೆ. ಅದು ಸ್ತ್ರೀವಾದ ಎಲ್ಲೂ ಹೇಳಿಲ್ಲ ನಿಮಗೆ, ಸ್ತ್ರೀವಾದದಲ್ಲಿ ಎಲ್ಲೂ ಕೂಡ ಅವುಗಳಿಗೆ ದಾಖಲೆ ಇಲ್ಲ. ಯಾಕಂದರೆ ಯಾವ ಕಾಲದಲ್ಲಿ ಅಂತಂದರೆ ಬಹುಶಃ 17ನೇ ಶತಮಾನದಲ್ಲಿ ಪಾಶ್ಚಾತ್ಯ ಸ್ತ್ರೀವಾದಿಗಳು ಹೇಳಿದರೆ, ನಾವು ಸ್ತ್ರೀವಾದಿಗಳಾಗುವುದೆಂದರೆ ಸ್ಕರ್ಟ್ ತೊಟ್ಟ ಪುರುಷನಾಗುವುದಲ್ಲ ಅಂತ ಸಿಮಂದ ಭವನು ಹೇಳಿದರೆ, ಅದಕ್ಕಿಂತ ಹಿಂದೆನೂ ಹೇಳಿದ್ದಾರೆ ಅಲ್ವಾ, ಕುರ್ಚಿಯಲ್ಲಿ ನಾವು ಹೋಗಿ ಕೂತ ತಕ್ಷಣ ಅದು ನಾವು ಸ್ತ್ರೀವಾದಿಗಳಾಗೋದಿಲ್ಲ.
1: ಮದ್ಯಪಾನ ಮಾಡೋದ್ರಿಂದ ಅಲ್ಲ,
0: ಅಂದ್ರೆ ನಾವೇನು ಹೇಳ್ತಿದ್ದೀವಿ ಅಂದರೆ, ನೀವು ಇದುವರೆಗೂ ಸೃಷ್ಟಿಸಿಕೊಟ್ಟ ಮೌಲ್ಯಗಳು ಸರಿ ಇಲ್ಲಪ್ಪ, ಬದಲಿಸ್ಕೊಳ್ಳಿ ಅಂತ ನಾವು ಹೇಳ್ತಿರೋತ್ತಿಗೆ ಬಹಳ ಸುಲಭ ಏನಂದ್ರೆ ನಮ್ಮನ್ನ ದಾರಿ ತಪ್ಪಿಸೋದಕ್ಕೆ, ನೀವು ನಮ್ಮಂತಾಗಿ ಅಂತ, ನೀವು ನಮ್ಮಂತಾಗಿ ಅಂತ ಅವರ ಕೊಡುವ ಆಮಿಷಗಳಿಗೆ ನಾವು ಅವರಂತಾಗುವುದು ಏನಾಗುತ್ತೆ ಅಂತಂದರೆ ಸ್ತ್ರೀವಾದಕ್ಕೆ ವಿರುದ್ಧ ಆಗುತ್ತೆ.
1: ಹೌದು,
0: ಅದು ಮತ್ತೆ ನಾವು ಅವರಂತ ಆಗೋದಾದರೆ ಇನ್ನೊಂದು ವಿನಾಶದ ಕೊಂಡಿ ನಮಗೆ ತಗ್ಲು ಹಾಕ್ಕೊಂಡಾಗೆ, ಹಾಗೆ ಮಾಡಬಾರ್ದು ಅಂತ ಹೇಳೋದನ್ನ ಸ್ತ್ರೀವಾದ ಹೇಳ್ತಿದೆಯಲ್ಲ. ಇದನ್ನು ಪ್ರತಿ ಹೆಣ್ಣು ಮಕ್ಕಳು ಪ್ರತಿ ಗಂಡು ಮಕ್ಕಳು ಅರಿತುಕೊಂಡ್ರು ಅಂತಂದರೆ ಎಷ್ಟೋ ದುರಂತಗಳನ್ನು ನಾವು ಇವತ್ತು ನಿಲ್ಲಿಸೋದಕ್ಕಾಗುತ್ತೆ. ಹಾಗಾಗಿ ಈ ಮಾನಸಿಕ ಪಿತೃಪ್ರಧಾನತೆಯನ್ನು ಬಿಡಬೇಕಾಗತ್ತೆ. ಸ್ತ್ರೀವಾದಿ ಪುರುಷತ್ವವನ್ನು ಗಂಡು ಮಕ್ಕಳು ಅಳವಡಿಸ್ಕೋಬೇಕಾಗತ್ತೆ ಅಂತ ಮನಃಶಾಸ್ತ್ರಜ್ಞ ಟೆರೆನ್ಸ್ ರಿಯಲ್ ಅನ್ನೋನು ಹೇಳೋದನ್ನ ಬೆಲ್ಲುಕ್ಸ್ ಹೇಳ್ತಾಳೆ. ಇದು ತುಂಬ ತುಂಬ ಮುಖ್ಯವಾದ್ದು ಅಂತ. ನೀವು ಯಾವುದನ್ನು ಕೈಬೆರಳು ತೋರಿಸಿ ನೋಡಿ ಹೆಣ್ಮಕ್ಳು ಜಾಸ್ತಿ ಓದಿದ್ರೆ ಹೀಗಾಗತ್ತೆ ಅಂತ ತಪ್ಪು ಸಂಕೇತಗಳನ್ನು ನೀಡಬೇಡಿ.
1: ಮೌಲ್ಯಗಳೇ ಬದಲಾಗಬೇಕು.
0: ಆ ತಪ್ಪು ಸಂಕೇತಗಳನ್ನು ಹೆಣ್ಮಕ್ಳು ಕೂಡ ಅದನ್ನು ನಂಬಬೇಡಿ ಅನ್ನೋದನ್ನು ಎಚ್ಚರದಲ್ಲಿ ಇಟ್ಕೋಬೇಕು. ಆದರೆ ನನಗೆ ನಮ್ಮ ಮಹಿಳಾ ಸಾಹಿತ್ಯದಲ್ಲಿ ಈ ಎಲ್ಲ ಎಚ್ಚರಗಳು ಕಾಣಿಸ್ತಾ ಇದೆ. ಮಹಿಳಾ ಕಾವ್ಯಗಳು ಕೂಡ ಇದನ್ನು ತನ್ನೊಳಗೆ ಅಳವಡಿಸ್ಕೊಂಡಿದೆ. ಹಾಗಾಗಿ ಇದು ತುಂಬ ಭರವಸೆ ಹುಟ್ಟಿಸುವಂತಹ ಒಂದು ಪ್ರಕ್ರಿಯೆ, ಆ ಪ್ರಕ್ರಿಯೆ ಮುಂದುವರಿಬೇಕು.
1: ಮೇಡಮ್ ಧನ್ಯವಾದಗಳು ನಿಮಗೆ ಇಷ್ಟೊತ್ತು ನೀವು ಮಹಿಳಾ ಕಾವ್ಯ ಅದರ ಆಶಯ ಅದು ಹೇಗೆ ಬೆಳೆದು ಬರ್ತಾ ಇದೆ, ಯುವ ತಲೆಮಾರಿನ ಸ್ಪಂದನೆ ಹೇಗಿದೆ, ಫೆಮಿನಿಸಮ್ ಈ ಎಲ್ಲವನ್ನ ಕುರಿತು ಸಾಕಷ್ಟು ವಿಷಯಗಳನ್ನ ನೀವು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀರಾ. ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ನಮಸ್ಕಾರ.
0: ಧನ್ಯವಾದಗಳು. ನಮಸ್ಕಾರ.
2: ಕನ್ನಡ ಭಾರತಿ ಪ್ರಸಾರವಾಯಿತು. ಮಹಿಳಾ ಕಾವ್ಯಾನುಸಂಧಾನ ಈ ಕುರಿತು ಲೇಖಕಿ ಡಾಕ್ಟರ್ ಸಬಿತಾ ಬನ್ನಾಡಿ ಅವರೊಂದಿಗಿನ ಸಂದರ್ಶನದ ಎರಡನೇ ಭಾಗ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಡಾಕ್ಟರ್ ಶಭಾನಾ.

ಎಫ್ಎಂ 100.6ರಲ್ಲಿ ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 8:28:14. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಆಶಿಕಿ 2 ಚಿತ್ರದ ಗೀತೆ. ಹಾಡಿದ್ದಾರೆ ಅಂಕಿತ್ ತಿವಾರಿ. ಸಂದೀಪ್ ನಾಥ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಅಂಕಿತ್ ತಿವಾರಿ.

0: ಕಾದಂಬರಿ ವಿಹಾರ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು ಪ್ರತಿ ಭಾನುವಾರ ಬೆಳಿಗ್ಗೆ 7:15 ಮರುಪ್ರಸಾರ ಶುಕ್ರವಾರ ಮಧ್ಯಾಹ್ನ 12:45 ಮರೆಯದೆ ಕೇಳಿ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು ಕಾದಂಬರಿ ವಿಹಾರದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 7:15 ಹಾಗೂ ಶುಕ್ರವಾರ ಮಧ್ಯಾಹ್ನ 12:45 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.
1: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಭೂತಂಕಲ್ ಚಿತ್ರದ ಗೀತೆಯನ್ನು.

ಕೇಳುಗರೇ ಗಮನಿಸಿ, ಮೇ 11 ಸೋಮವಾರ ಮಧ್ಯಾಹ್ನ 12:45 ಪ್ರಸಾರವಾಗುವ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆಗಳು ಮತ್ತು ಪರಿಹಾರ ಕುರಿತು ನೇತ್ರ ತಜ್ಞರಾದ ಡಾಕ್ಟರ್ ರವಿಶಂಕರ್ ಜಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಆಲಿಸಿ ಅರ್ಕೋ ಪ್ರಾವೋ ಮುಖರ್ಜಿ ಮತ್ತು ಮುನರ್ ನಿಯಾಜಿಯಾ ಅವರು ಬರೆದಿರುವ ದಾಸ್ ದೇವ್ ಚಿತ್ರದ ಗೀತೆ. ಹಾಡಿದ್ದಾರೆ ನವರಾಜ್ ಹನ್ಸ್ ಮತ್ತು ಅರ್ಕೋ, ಸಂಗೀತ ನಿರ್ದೇಶನ ಅರ್ಕೋ ಪ್ರಾವೋ ಮುಖರ್ಜಿ.

ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಆನಂದಾಮೃತ ಕರ್ಷಣಿ ರಾಗ ಅಮೃತ ವರ್ಷಿಣಿ ಆದಿತಾಳ.

ಹೃದಯೇ ಅಮೃತೇಶ್ವರಿ ಸರಿಲಂ ವರ್ಷಯ ವರ್ಷಯ ವರ್ಷ ಆನಂದ ಹೃದಯ ನಿಲಯೇ ಸದಯೇ ಸದ್ಯಸ್ತು ವೃಷ್ಟಿ ಹೇತವೆ ಸ್ವಾಂ ಸಂತತಂ ಚಿಂತಯೇ ಅಮೃತೇಶ್ವರಿ ಸರಿಲಂ ವರ್ಷಯ ವರ್ಷಯ ವರ್ಷಯ ಕಾಮ ಫಲಿತನಿ ಪಪಮ ಮಗಗತ ಗಾಮಿದನಿ ಬಬಮಗ ಸಾನಿ ಪದಿ ಸರಿ ತಗಮ ಮಗದ ಗಾಮ ಬನಿದನಿ ಬಬ

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಮೈಸೂರು ವಾಸುದೇವಾಚಾರ್ ಅವರು ರಚಿಸಿರುವ ಮನಸ ವಚಸ, ರಾಗ ಬೇಗಡೆ ಆದಿತಾಳ.

ಕಾರ್ಯಕ್ರಮದ ಕಡೆಯದಾಗಿ ಆಲಿಸಿ ಭಜನ ಪರುಲ ಕೇಲ, ರಾಗ ಸುರುಟಿ ರೂಪಕತಾಳ ರಚನೆ ತ್ಯಾಗರಾಜರು.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಶುಪತಿ ಡಿಯವರ ಹಾಡುಗಾರಿಕೆ ಕೇಳಿದಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ವಯಲಿನ್ನಲ್ಲಿ ಚಾಲಕುಡಿ ಎನ್ಎಸ್ ನಾರಾಯಣಸ್ವಾಮಿ ಹಾಗೂ ಮೃದಂಗದಲ್ಲಿ ಪಿಜಿ ಲಕ್ಷ್ಮೀನಾರಾಯಣ. ನಾಳೆ ಬೆಳಗ್ಗೆ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಧುರಾನಾಥ್ ಸಿಎಂ ಅವರ ಕೊಳಲು ವಾದನವನ್ನು ಆಲಿಸಬಹುದು.

0: ನಾಳೆ ಸಂಜೆ 4:30 ನೆನಪಿನಂಗಳ. ಹಿರಿಯ ಸಂಸ್ಕೃತ ವಿದ್ವಾಂಸರಾದ ಪ್ರೊಫೆಸರ್ ಕೆ ಕೃಷ್ಣಮೂರ್ತಿ ಅವರೊಂದಿಗೆ ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿ ಅವರು ನಡೆಸಿದ್ದ ಸಂವಾದ. ಸಮಯ ಸರಿಯಾಗಿ 10:00.
1: ಆಕಾಶವಾಣಿ
2: ತತ್ವ ಸಂಚಾರ. ಜನಪದ ತತ್ವಪದ ಗಾಯಕರ ಹಾಡು ಪಾಡು.
1: ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.
3: ಕೆಳಗರಿಗೆಲ್ಲ ಇಂದಿನ ತತ್ವ ಸಂಚಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರು ಪರಂಪರೆ, ಸಂತ ಪರಂಪರೆ ಅನ್ನುವಂಥದ್ದು ಬಹಳ ಅರ್ಥಪೂರ್ಣವಾದಂತಹ ಕೆಲಸವನ್ನು ನಿರ್ವಹಿಸ್ತಾ ಬಂದಿದೆ. ಕಾರಣ ಏನು ಅಂತಂದರೆ, ಮನುಷ್ಯ ಮೂಲತಃ ಕ್ರೂರತ್ವದ ಭಾವನೆಯಲ್ಲಿ ತೊಳಲಾಡ್ತಾ ಇರ್ತಾನೆ. ಅಂಥ ಕ್ರೂರತ್ವವನ್ನು ಕೊನೆಗೊಳಿಸಿ ಮೃದುತ್ವದತ್ತ ಕೊಂಡೊಯ್ಯುವಂತಹ ಅನೇಕ ತತ್ವ ಸಂದೇಶಗಳು, ವಿಚಾರಧಾರೆಗಳು ನಮಗೆ ಕಾಲಾನುಕಾಲಕ್ಕೆ ಸಿಗ್ತಾ ಬರ್ತಾ ಇದೆ. ಅದರಲ್ಲೂ ನಮ್ಮ ಕರ್ನಾಟಕದ ನೆಲದಲ್ಲಿ ಸಂತ ಪರಂಪರೆ, ಗುರು ಪರಂಪರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಭಾವವನ್ನು ಬೀರಿದೆ. ಜನಮಾನಸದಲ್ಲಿ ಒಂದು ಸೌಹಾರ್ದತೆಯನ್ನ, ಸಮಾನತೆಯನ್ನ, ಶಾಂತ ಭಾವವನ್ನ ಉಂಟು ಮಾಡುವಲ್ಲಿ ಈ ತತ್ವಗಳು ಬಹಳ ಪರಿಣಾಮಕಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಬಂದಿದೆ. ಈ ನೆಲೆಯಲ್ಲಿ ಮೈಸೂರು, ಚಾಮರಾಜನಗರ, ಹಾಗೆಯೇ ಮಂಡ್ಯ ಈ ಭಾಗಗಳಲ್ಲಿ ತತ್ವಗಳನ್ನ ಹಾಡುವಂತಹ ಗಾಯಕರ ಸಂಖ್ಯೆ ಅಗಾಧವಾಗಿ ಇದೆ. ಈ ನೆಲೆಯಲ್ಲಿ ಗುಂಡ್ಲುಪೇಟೆ ತಾಲೂಕು ಕಮರಳ್ಳಿಯ ಮಾದಪ್ಪ ಹಾಗೂ ಸಂಗಡಿಗರು ಕೆಲವು ತತ್ವಗಳನ್ನ ಇಂದಿನ ಈ ಕಾರ್ಯಕ್ರಮದಲ್ಲಿ ತಮಗೋಸ್ಕರ ಹಾಡ್ತಾರೆ. ಮಾದಪ್ಪ ಅವರೇ, ಕಾರ್ಯಕ್ರಮದ ಆರಂಭದಲ್ಲಿ ಯಾವ ತತ್ವವನ್ನ ತಾವು ಹಾಡ್ತೀರಿ?
4: ಇಡೀ ಇಡೀ ಗುರುಪಾದವ ತಂಗಿ ಮಡವಳೇಶ್ವರದು.
3: ಏನು ಆ ಒಂದು ತತ್ವದ ಅರ್ಥ?
4: ಈ ಜಗತ್ತಿಗೆ ನಾವು ಬಂದ್ಮೇಲೆ ಗುರು ಅಂತಕ್ಕಂಥ ಪ್ರತಿಯೊಂದಕ್ಕೂ ಬೇಕು ಅನ್ನೋ ಅರ್ಥವನ್ನ ಇದು ಕೊಡುತ್ತೆ. ಏನು ಕಿಂಚಿತ್ತು ಪುಣ್ಯ ನಿಂದವ್ವ, ಇಂಥ ಮಾನವ ಜನ್ಮಕ್ಕೆ ಬಂದೆವ ಅಂದ್ರೆ ಮನಸ್ಸು ಅಂಗಲಿಂಗ ಸಮರಸವಾಗಿ ಆಡಿರ್ತಕ್ಕಂಥದ್ದು. ಏನು ಒಂದು ಕಿಂಚಿತ್ತ ಪುಣ್ಯ ನಾವು ಈ ಮಾನವ ಜನ್ಮವನ್ನು ಎತ್ತಿದೀವಿ. ಈನ ವಸದಲ್ಲೇ ಕುಂದವ್ವ, ಮುಕ್ತಿ ಪಡೆದು ಪಾವನಳಾಗಬೇಕವ ಅಂತ ಮಡವಳೇಶ್ವರರು ಮಾಡಿದ್ದಾರೆ. ಅದನ್ನ ಮೊದಲಾಗಿ ಆಡ್ತಾ ಇದೀವಿ.
3: ಕೇಳಿದ್ರೆ ಎಲ್ಲ ತತ್ವಗಳನ್ನು ನಾವು ಓದಿದಾಗ ಅಥವಾ ಕೇಳಿದಾಗ ಅಕ್ಕ, ಅಣ್ಣ, ತಂಗಿ ಈ ಒಂದು ಆಪ್ತ ಭಾವದ ಸಂಬಂಧದ ಸಂಕೇತಗಳನ್ನು ನಾವು ನೋಡ್ತೇವೆ. ಯಾಕೆ ಅಂತಂದರೆ, ಯಾವುದೇ ಒಂದು ವಿಚಾರವನ್ನು, ತತ್ವವನ್ನು ಅರ್ಥೈಸುವ ಸಂದರ್ಭದಲ್ಲಿ, ಅರ್ಥ ಮಾಡಿಸುವ ಸಂದರ್ಭದಲ್ಲಿ ಈ ಆಪ್ತ ಭಾವದ ನೆಲೆಯಲ್ಲಿ ಸಾಗಿದ್ರೆ ಮಾತ್ರ ಅವರ ಅಂತರಂಗವನ್ನು ಮುಟ್ಟಲಿಕ್ಕೆ ಸಾಧ್ಯ. ಹಾಗಾಗಿ ಈ ಒಂದು ಹಾಡುವಂತಹ ತತ್ವದಲ್ಲಿ ತಂಗಿ ಅನ್ನುವಂತಹ ಒಂದು ಸಂಬಂಧವಾಚಕದ ಶಬ್ದ ಪ್ರಯೋಗ ಆಗಿದೆ. ಬನ್ನಿ ಆ ಗೀತೆಯನ್ನು ಕೇಳೋಣ.

0: ಕೇಳುಗರೆ, ತಾವು ಇದೀಗ ಆಲಿಸಿದಂತಹ ತತ್ವದಲ್ಲಿ ಹುಡುಗುತನದಿಂದ ಕೇಡು ಏನೆಲ್ಲ ಆಗುತ್ತೆ, ಹುಡುಗುತನ ನಮ್ಮ ಬದುಕಿಗೆ ಅವಶ್ಯಕವ, ಹಾಗಾಗಿ ಇದನ್ನೆಲ್ಲವನ್ನ ಕಳ್ಕೊಂಡು ನಾವು ಮನುಷ್ಯತ್ವವನ್ನ ಬೆಳೆಸ್ಕೊಂಡ್ರೆ ಇಡೀ ಲೋಕ ಸೊಗಸಾಗಿರುತ್ತೆ ಅನ್ನೋದು. ಮನುಷ್ಯನ ಆತ್ಯಂತಿಕ ನಿಲುವೆ ಶಾಂತಿಯಿಂದ ಇರಬೇಕು, ನೆಮ್ಮದಿಯಿಂದ ಬದುಕನ್ನ ಸಾಗಿಸ್ಬೇಕು ಅನ್ನುವಂಥದ್ದು. ಈ ನೆಲೆಯಲ್ಲಿ ಈ ತತ್ವ ಬಹಳ ಅರ್ಥಪೂರ್ಣವಾಗಿ ಒಡಮೂಡಿದೆ ಮಡಿವಾಳೇಶ್ವರರ ರಚನೆಯಲ್ಲಿ. ಮಾದಪ್ಪ ಅವರೇ, ಈಗ ಯಾವ ತತ್ವವನ್ನ ಹಾಡ್ತೀರಿ?
1: ಈಗ ಘನಗುಣ ಲಿಂಗನಂ ಸಮರಸವಿಲ್ಲ ಅಂತ ಹೇಳ್ತಾನೆ ಅಂದ್ರೆ, ಬಿಡು ಬಿಡಿ ನ್ಯಾತರ ಜ್ಞಾನ, ನಿನ್ನ ನಡೆ ನುಡಿ ಒಂದಾಗದಿಹುದೇ ಅಜ್ಞಾನ ಅಂತಕ್ಕಂಥ ವಚನ.
0: ಅಂದ್ರೆ ಗುರು ಅನ್ನೋದ್ರ ಬಗ್ಗೆ ಲೀನವಾಗಬೇಕು ಅನ್ನೋದು. ಗುರು ಅನ್ನೋದು ಬೇರೆ ಏನಿಲ್ಲ, ಅದೊಂದು ಜ್ಞಾನದ ದೊಡ್ಡ ಶಕ್ತಿ. ಆ ಶಕ್ತಿಯ ಒಳಗಡೆ ನಾವು ಲೀನ ಆಗಬೇಕು ಅನ್ನುವಂಥದ್ದು. ತನುವಿನಾಸೆ ಕಳೆದುಕೊಂಡ್ರೆ ಮಾತ್ರ ಬದುಕಿಗೆ ಒಂದು ಅರ್ಥ ಅನ್ನುವಂಥದ್ದು ಸಿಗುತ್ತೆ. ನಮ್ಮೊಳಗಿನ ವ್ಯಾಮೋಹ ಕೊನೆಗೊಳ್ಳದ ಹೊರತು ನಮ್ಮ ಬದುಕಿಗೆ ಅಸ್ತಿತ್ವ ಇಲ್ಲ ಅನ್ನುವಂಥದ್ದು ಈ ತತ್ವದ ಒಂದು ಅರ್ಥ. ಈ ತತ್ವವನ್ನು ಈಗ ಮಾದಪ್ಪ ಹಾಗೂ ಸಂಗಡಿಗರು ಹಾಡ್ತಾ ಇದ್ದಾರೆ.

0: ನಡೆ ಮತ್ತು ನುಡಿ ಎರಡೂ ಕೂಡ ಒಂದಾಗಿರಬೇಕು. ಇವೆರಡೂ ಒಂದಾಗಲಿಲ್ಲ ಅಂತಂದರೆ ಅದು ಅಜ್ಞಾನ. ನಮ್ಮಲ್ಲಿರುವಂತಹ ಅರಿಷಡ್ ವರ್ಗಗಳನ್ನೆಲ್ಲವನ್ನ ದಾಟ್ಕೊಂಡು ಒಂದು ಸುಂದರವಾದಂತಹ ಬದುಕನ್ನು ನಾವು ಕಂಡುಕೊಳ್ಬೇಕು ಅನ್ನುವಂಥದ್ದು ಈ ಒಂದು ತತ್ವದ ಅರ್ಥ. ಮಾದಪ್ಪವರೇ, ಈಗ ಯಾವ ತತ್ವವನ್ನ ಹಾಡ್ತೀರಿ?
1: ಮಾವನ ಮಗನಿಗಾಗವ್ವ ಬಲು ನೇಮಗಾರತ ಕಾಣವ್ವ, ಮಾವ ಬಾವಿಂದರು ಊಟಕ್ಕೆ ಬಂದರೆ ಕಾವಲಾಗಿರಬೇಕವ, ಇದು ಮಡವಾಳೇಶ್ವರದೇ ವಚನ.
0: ಕೆಳಗುರೆ, ಈ ತತ್ವದಲ್ಲಿ ಮದುವೆ ಅನ್ನುವಂಥದ್ದು ಮನಸ್ಸು ಮನಸ್ಸುಗಳನ್ನ ಬೆಸೆಯುವಂತಹ ಒಂದು ಕ್ರಮ, ಅದು ಹೃದಯ ಹೃದಯಗಳನ್ನ ಒಂದುಗೂಡಿಸುವಂತಹ ವಿಧಾನ. ಇಲ್ಲಿ ಚಪ್ಪರ ಆಗಿರಬಹುದು, ಮದುವೆ ಆಗಿರಬಹುದು, ಒಪ್ಪುಳ್ಳ ಗಂಡನ ಜೊತೆಯಲ್ಲಿ ಇರುವಂಥದ್ದು, ಅದೆಲ್ಲವೂ ಕೂಡ ಒಪ್ಪವಾದಂತಹ ಬದುಕಿಗೆ ಒಪ್ಪುವ ಹಾಗೆ ನಾವು ಬದುಕಬೇಕಾಗತ್ತೆ ಅಂಥೇಳಿ ಎಲ್ಲ ವಚನಕಾರರ ತತ್ವಪದಕಾರರ ಬಹಳ ದೊಡ್ಡ ಸಂಗತಿ ಏನು ಅಂತಂದ್ರೆ ಲೀನವಾಗುವಂಥದ್ದು. ಲೀನವಾಗುವಂಥದ್ದು ಅಂತಂದ್ರೆ ಗುರುವಿನಲ್ಲಿ ಲೀನವಾಗುವಂಥದ್ದು, ಲಿಂಗ ಮತ್ತು ಶರಣ ಎರಡೂ ಕೂಡ ಒಂದಾಗುವಂತಹ ಒಂದು ವಿಧಾನವನ್ನು ನಾವು ಕಾಣ್ತೇವೆ. ಜಡರ ದಾಸಿಮಯ್ಯ ಹೇಳ್ತಾರೆ ಒಂದು ಕಡೆ, ಸತಿಪತಿಗಳೊಂದಾದ ಭಕ್ತಿ ಹಿತವೊಪ್ಪುದು ಶಿವಂಗೆ ಅಂಥೇಳಿ. ಈ ತತ್ವದಲ್ಲಿ ಮದುವೆಯ ಆಚರಣೆಯ ಮೂಲಕವೇ ಹೇಗೆ ನಾವು ದೇವರಲ್ಲಿ ಲೀನವಾಗಬೇಕು, ದೇವರಿಗೆ ನಾವು ಅರ್ಪಿಸ್ಕೊಳ್ಬೇಕು ಅನ್ನೋದನ್ನ ಹೇಳಲಾಗತ್ತೆ ಮಡಿವಾಳೇಶ್ವರರ ತತ್ವ.

0: ಕೇಳುಗರೆ, ಈಗಾಗಲೇ ನೀವು ಕೇಳದಂತಹ ತತ್ವದಲ್ಲಿ ಮಾವನ ಮಗನನ್ನ ಮದುವೆ ಆಗಬೇಕು, ತಾಳಿಯನ್ನ ಕಟ್ಟಿಸ್ಕೊಳ್ಬೇಕು, ಚಪ್ಪರದ ಹಟ್ಟಿ ಅಲ್ಲಿ ಇರಬೇಕು, ಈ ತತ್ವದ ಮೂಲಕ ಒಂದು ಹೆಣ್ಣು ಒಪ್ಪಿತವಾದಂತಹ ಮನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಹೇಗೆ ತನ್ನನ್ನು ತಾನು ಕಾಪಾಡಿಕೊಳ್ಬೇಕು ಅನ್ನುವಂತಹ ವಾಚ್ಯಾರ್ಥವನ್ನು ಅದು ಹೇಳ್ತಾ ಅದರ ವ್ಯಂಗ್ಯಾರ್ಥವೇ ಬೇರೆ ಇದೆ. ಕಾವಲುಗಾರರು ಇರಬೇಕು, ಅರಿಷಡ್ ವರ್ಗಗಳು ನಮ್ಮನ್ನು ಆವರಿಸ್ಕೊಳ್ಳೋದಕ್ಕೆ ಅಂತ ಬರುತ್ತೆ, ಅದನ್ನೆಲ್ಲವನ್ನು ದೂರ ಮಾಡಿಕೊಂಡು ನಮ್ಮನ್ನು ನಾವು ಕಾಪಾಡಿಕೊಳ್ಬೇಕಾಗತ್ತೆ. ಮಾವನ ಮನೆಯಲ್ಲಿ ಹೇಗೆ ಒಂದು ಹೆಣ್ಣು ಎಲ್ಲರ ಮನಸ್ಸನ್ನು ಗೆದ್ದು ಮನೆಗೆ ಕೀರ್ತಿಯನ್ನು ತರ್ತಾಳೋ, ಹಾಗೇನೆ ನಮ್ಮ ಮನದೊಳಗಿರುವಂತಹ ಕಲ್ಮಶಗಳನ್ನೆಲ್ಲವನ್ನ ಕಳ್ಕೊಂಡು ಅಂತರಂಗ ಒಪ್ಪುವ ಹಾಗೆ ನಮ್ಮ ಬದುಕನ್ನು ನಡೆಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ಇದರ ಮತ್ತೊಂದು ಅರ್ಥ. ಈಗ ಮತ್ತೊಂದು ತತ್ವವನ್ನು ಕೇಳೋಣ. ಮಾದಪ್ಪ ಅವರೇ, ಯಾವ ತತ್ವವನ್ನು ಹಾಡ್ತೀರಿ?
1: ಈಗ ಅರಗಿ ಬಿತ್ತಾಲೆಲ್ಲ ಮೊಳೆದಿದ್ದ ತೆನೆಗಾಳು ಶಂಭುಲಿಂಗ, ತಿನ ಬಂದ ಗಿಳಿಗಳು ಬೆದರಿ ಹೋಗುತ್ತಿವೆ ಶಂಭುಲಿಂಗ. ಅಂಗಸತಿಯಾಗಬಹುದು, ಲಿಂಗಪತಿಯಾಗಬಹುದು, ಇಬ್ಬರು ಸ್ತ್ರೀಯರಿಗೆ ಒಬ್ಬನೇ ಪುರುಷನೇ ಅಂದ್ರೆ ಕಾಣದೇ ತಕ್ಕಂಥವನು ಅವನೇ ನಮ್ಮ ಒಬ್ಬ ಭಗವಂತ ಆಗ್ಬೋದು ಅನ್ನೋ ಒಂದು ಅರ್ಥವನ್ನ ಇದನ್ನು ಕೊಡುತ್ತೆ.
0: ಕೇಳುಗರೆ, ಶರಣಸತಿ ಲಿಂಗಪತಿ ಅನ್ನುವಂಥದ್ದು ವಚನಕಾರರ ಬಹಳ ದೊಡ್ಡ ಮೌಲಿಕವಾದ ಸಂಗತಿ. ಶರಣ ಯಾವಾಗ್ಲೂ ಸತಿನೆ, ಲಿಂಗ ಪತಿ, ಇವರಿಬ್ಬರ ಸಮ್ಮಿಲನ ಏನಿದೆ ಅದೇನೆ ನಿಜವಾದ ಬದುಕಿನ ಸಂಕೇತ. ಗುಹೇಶ್ವರ ಅನ್ನುವಂತಹ ಅಂಕಿತದಲ್ಲಿ ಬರೆದಂತಹ ಅಲ್ಲಮ ಪ್ರಭುಗಳ ವಚನಗಳು ಕೂಡ ನಮ್ಮ ತತ್ವಪದಕಾರರ ನಾಲಿಗೆಯಲ್ಲಿ ಇನ್ನೂ ಓಡಾಡ್ತಾ ಇವೆ. ಯಾಕೆ ಈ ಒಂದು ವಚನಕಾರರ ಪ್ರಭಾವ ಅವರ ಮೇಲೆ ಆಗಿದೆ ಅಂತಂದ್ರೆ, ಅಲ್ಲಿರುವಂತಹ ಸಮಾನತೆಯ ಸಂಗತಿಗಳು, ಭ್ರಾತೃತ್ವದ ವಿಚಾರಗಳು, ಸೌಹಾರ್ದತೆಯ ಸಂಗತಿಗಳು, ಈ ಕಾರಣಕ್ಕೆ ಅದು ಜನಮಾನಸವನ್ನ ಗೆದ್ದಿದೆ, ಜನರ ನಾಲಿಗೆಯಲ್ಲಿ ನುಡಿತಾ ಇದೆ. ಈಗ ಅಂಥ ಒಂದು ತತ್ವವನ್ನ ಕೇಳೋಣ.

0: ದೇವರು ಯಾವಾಗಲೂ ಕೂಡ ಅಮೂರ್ತವಾಗೇ ಇರುವಂಥದ್ದು. ಪುರುಷ ಅನ್ನುವಂತಹ ಈ ಶಬ್ದ ಪ್ರಯೋಗ ಈ ತತ್ವದಲ್ಲಿ ದೇವರನ್ನ ಹೇಳುತ್ತೆ. ಆತ ನಿರಾಕಾರಿಯಾಗಿ ಇದ್ಕೊಂಡೇನೆ ಜನರನ್ನ ಪರೆಯುವಂತಹ ಶಕ್ತಿ ಅನ್ನುವಂತಹ ವಿಚಾರ. ಕೇಳುಗರೆ, ಈ ತತ್ವಗಳೆಲ್ಲವೂ ಕೂಡ ಕೇಳ್ತಾ ಹೋದ್ರೆ ಕೆಲವು ರೂಪಕಗಳು ಅಲ್ಲಿ ಬರ್ತಾ ಹೋಗುತ್ತೆ, ಪ್ರಾಣಿ ರೂಪಕಗಳು ಬರ್ತದೆ. ಈ ಹಿಂದೆ ಕೇಳದಂತಹ ಒಂದು ತತ್ವದಲ್ಲಿ ಮದುವೆಯ ರೂಪಕ ಬರ್ತದೆ. ಹೀಗೆ ತತ್ವಪದಕಾರರಿಗೆ ಅನುಭವಗಳೇ ಮುಖ್ಯ ಆಗಿರ್ತದೆ. ಆ ಅನುಭವದ ದ್ರವ್ಯವನ್ನ ವ್ಯಕ್ತಪಡಿಸುವ ಸಂದರ್ಭದಲ್ಲಿ ರೂಪಕ ಭಾಷೆಗಳನ್ನಾಗಿ ಅವರು ಪರಿವರ್ತನೆ ಮಾಡಿಕೊಳ್ತಾರೆ. ಈಗ ಕಾರ್ಯಕ್ರಮದ ಕಡೆಯಲ್ಲಿ ಮತ್ತೊಂದು ತತ್ವವನ್ನ ಕೇಳೋಣ. ಮಾದಪ್ಪ ಅವರೇ, ಇದು ಯಾರ ತತ್ವ?
1: ಮುಪ್ಪಿನ ಷಡಕ್ಷರವರದು. ನಾನು ಒಲಿದು ಫಲವದೇನು, ನೀನು ಒಲಿಯದಿನ ಕಶಿವನೇ, ಏನು ಮಾಡಿ ಫಲವದೇನು, ಬಯಲ ಭ್ರಮೆಯದು ಅಂತ ಹೇಳ್ತಾರೆ ಅವರು. ಮುನ್ನ ಮಾಡಿದವರ ಕಂಡು ಇನ್ನು ನೋಡಿ ಮಾಡಿ ಬಳಲಿ, ಬಣ್ಣ ಬಡುತ್ತ ಇರಲು ಕಡೆಗೆ ಕೆಟ್ಟು ಪೋಪುದು, ತನ್ನ ತಾನೇ ಪಕ್ವವಾಗಿ ತನ್ನ ತಾನೇ ಪದಕ್ಕೆ ಬರಲು, ಚನ್ನ ಷಡಾಕ್ಷರ ಲಿಂಗ ತಾನೇ ಒಲಿವನು ಅಂತ ಹೇಳ್ತಾರೆ ಅವರು. ಅಂದ್ರೆ ಆ ಮನಸ್ಸು ಪಕ್ವವಾದಾಗ ಭಗವಂತ ನನಗೆ ಬೇಕು ಅಂತ ಒಂದು ಅರ್ಥವನ್ನು ಕೊಡುತ್ತೆ.
0: ಬದುಕಿನ ಬಣ್ಣವನ್ನ ಚೆನ್ನವನ್ನಾಗಿ ಮಾಡ್ಕೋಬೇಕಾದ್ರೆ ದೇವರ ಅನುಗ್ರಹ ಅತ್ಯಂತ ಮುಖ್ಯ. ಆತನನ್ನ ಉಲಿಸ್ಕೊಳ್ಬೇಕಾದ್ರೆ ಮೊದಲು ನಿನ್ನ ಅಂತರಂಗವನ್ನ ಶುದ್ಧ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ದೇವರನ್ನ ನಿವೇದಿಸ್ಕೊಳ್ತಾ ಕೇಳಿಕೊಳ್ತಾ ನಿನ್ನೊಳಗೆ ನಾನು ಲೀನವಾಗಬೇಕು ಅನ್ನುವಂಥದ್ದು ಎಲ್ಲ ತತ್ವಪದಕಾರರ ಚಿಂತನೆಗಳು. ಈಗ ಮುಪ್ಪಿನ ಷಡಕ್ಷರಿಯವರ ಒಂದು ತತ್ವ.

0: ದೇವರ ಒಲುಮೆ ಬಹಳ ಮುಖ್ಯ ಆಗುತ್ತೆ. ಈ ತತ್ವವನ್ನು ನಾವು ನೋಡ್ತಾ ಹೋದಾಗೆ ಜಪ ತಪ ಅನ್ನುವಂಥದ್ದು ಶಿಖರವನ್ನು ಏರಿ ಮಾಡುವಂಥದ್ದಲ್ಲ, ನೆಲದಲ್ಲಿಯೇ ನಾವು ತಪಸ್ಸನ್ನು ಕಾಣಬಹುದು. ಹೆಣ್ಣು ಹೊನ್ನು ಮಣ್ಣು ಇವೆಲ್ಲವೂ ಮಾಯೆಯಿಂದ ಕೂಡಿರುವಂಥದ್ದು ಅಂತ ಹೇಳ್ತಾರೆ. ಆದರೆ ವಚನಕಾರರು ಹೇಳ್ತಾರೆ, ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆಯಲ್ಲ, ಹೊನ್ನು ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಅಂಥೇಳಿ ಟಾರೆ. ತತ್ವಗಳೆಲ್ಲವೂ ಕೂಡ ನಮ್ಮ ಅಂತರಂಗ ಶುದ್ಧಿಯನ್ನು ಮಾಡುವಂತಹ ಮಹತ್ತರವಾದ ವಿಚಾರಗಳು. ಕೆಲವಷ್ಟು ತತ್ವಗಳನ್ನು ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳಿದ್ರಿ. ಇಲ್ಲಿಗೆ ತತ್ವ ಸಂಚಾರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ತತ್ವ ಪದಗಳನ್ನು ಹಾಡಿದಂಥವರು, ತತ್ವಗಳ ಬಗ್ಗೆ ಕೆಲವಷ್ಟು ವಿಚಾರಗಳನ್ನು ಹಂಚಿಕೊಂಡಂಥವರು ಮಾದಪ್ಪ ಅವರು. ಇವರು ಗುಂಡ್ಲುಪೇಟೆ ತಾಲೂಕು ಕಮರಹಳ್ಳಿಯವರು. ಇವರ ಜೊತೆಯಲ್ಲಿ ಹಾರ್ಮೋನಿಯಂ ನುಡಿಸಿದಂಥವರು ಪ್ರಕಾಶ್ ಅವರು, ಸಹಗಾಯನವನ್ನು ಮಾಡ್ತಾ ತಾಳವನ್ನು ನುಡಿಸಿದಂಥವರು ಮಹೇಶ್ ಅವರು. ಇವರೆಲ್ಲರಿಗೂ ಕೂಡ ಕೇಳುಗರೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ನಮಸ್ಕಾರ. ಜನಪದ ತತ್ವಪದ ಗಾಯಕರ ಹಾಡು.

0: ತತ್ವ ಸಂಚಾರ
1: ಕೇಳಿದಿರಿ. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್, ನೆರವು ಜಿಎನ್ ಮಂಜುನಾಥ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 10:29. ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸಿ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಪಿ ಸುಶೀಲ. ವಿಜಯ ನಾರಸಿಂಹ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಎಂ ರಂಗರಾವ್.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿರುವ ಅಶ್ವಮೇಧ ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ದೊಡ್ಡರಂಗೇಗೌಡ, ಸಂಗೀತ ನಿರ್ದೇಶನ ಸಂಗೀತ ರಾಜಾ.

ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಆರ್.ಎನ್. ಜಯಗೋಪಾಲ್ ಅವರು ಬರೆದಿರುವ ಗೀತೆ ಚಿತ್ರ ಮದುವೆ ಮಾಡು ತಮಾಷೆ ನೋಡು. ಹಾಡಿದ್ದಾರೆ ಎಸ್.ಪಿ. ಬಾಲಸುಬ್ರಹ್ಮಣ್ಯ ಮತ್ತು ಎಸ್. ಜಾನಕಿ. ಸ್ವರ ಸಂಯೋಜಿಸಿದ್ದಾರೆ ವಿಜಯಾನಂದ್.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಎಂ ರಂಗರಾವ್ ಅವರು ಸ್ವರ ಸಂಯೋಜಿಸಿರುವ ಮಧುರ ಬಾಂಧವ್ಯ ಚಿತ್ರದ ಗೀತೆ, ಹಾಡಿದ್ದಾರೆ ರಾಜ್ ಸೀತಾರಾಮ್ ಮತ್ತು ಬೆಂಗಳೂರು ಲತಾ. ಗೀತೆಯನ್ನು ಬರೆದಿದ್ದಾರೆ ಕೆ ಎಸ್ ಸತ್ಯನಾರಾಯಣ.

ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿರುವ ಗಿರಿಬಾಲೆ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜನ್ ನಾಗೇಂದ್ರ.

ಕಾರ್ಯಕ್ರಮದ ಕಡೆಯದಾಗಿ ಇದೀಗ ಆಲಿಸಿ ಗೀತಾ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು. ಚಿ ಉದಯಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಇಳೆಯರಾಜಾ.

ಇದುವರೆಗೂ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 11:00. ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಗೀತಾರಾಧನಾ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 6:35 ಪ್ರಾಯೋಜಿತ ಕಾರ್ಯಕ್ರಮ ಹರಿತೆ ಜಗತ್ತು, ಸಸ್ಯವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತೆಮುಕಾಪುರ. ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು. 7:30 ಸೇವಾ ವಾಹಿನಿ. 7:45 ಹಾಗೂ 8:35 ಚಿತ್ರಗೀತೆಗಳು. 8:30 ಚೂಟಿ ಚೂಟಿ ಚುಟಕ್ ಗುಳುಂ ಗುಟಕ್ ಶಿಶುಗೀತೆಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮರುಪ್ರಸಾರ 5:30. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಧುರಾನಾಥ್ ಸಿಎಂ ಅವರ ಕೊಳಲು ವಾದನ. 10:30 ಮಧ್ಯಾಹ್ನ 2:40 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರ್ ಹೆಸರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಸಂಪನ್ಮೂಲ ವ್ಯಕ್ತಿಯಾಗಿ ಸಂಘದ ರಚನೆ, ಕಾರ್ಯಚಟುವಟಿಕೆ ಹಾಗೂ ಸೌಲಭ್ಯಗಳ ಕುರಿತು ದಾವಣಗೆರೆ ಜಿಲ್ಲೆ ಹರಿಹರ ಲಕ್ಕಶೆಟ್ಟಿಹಳ್ಳಿಯ ಎನ್ ಶ್ರುತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಯುಎಂ ಮರುಳ ಸಿದ್ದೇಶ್. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು. 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಸಾಗರದ ಕೆಂಚಮ್ಮ ಮತ್ತು ಸಂಗಡಿಗರಿಂದ ನಾರಾಯಣಸ್ವಾಮಿ ಹಾಡು. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತ ವಿನೋದ್ ಎಂ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ಸಿ ವಿಶ್ವನಾಥ್ ಅವರಿಂದ. 1:30 ಹಾಗೂ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಮಧ್ಯಾಹ್ನ 3:00 ಜನಪದ ಸಂಗೀತ ಬನ್ನೂರು ಕೆಂಪಮ್ಮ ಮತ್ತು ಸಂಗಡಿಗರಿಂದ. 3:30 ಮಕ್ಕಳ ಮಂಟಪ ಟಿ ನರಸೀಪುರ ತಾಲೂಕಿನ ಕೀತುಪುರ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯದ ಮೊದಲ ಭಾಗ. 4:00 ನಾಟಕ ಅತಿಥಿ. ಮೂಲ ಇಂಗ್ಲಿಷ್ ರೂಪರ್ಟ್ ಬ್ರೂಕ್, ಕನ್ನಡ ರೂಪಾಂತರ ಪಾರ್ವತಿ ಜಿ ಐತಾಳ್, ನಿರ್ಮಾಣ ಡಾಕ್ಟರ್ ಬಿಎನ್ ಶರಭೇಂದ್ರ ಸ್ವಾಮಿ. 4:30 ನೆನಪಿನಂಗಳ, ಹಿರಿಯ ಸಂಸ್ಕೃತ ವಿದ್ವಾಂಸರಾದ ಪ್ರೊಫೆಸರ್ ಕೆ ಕೃಷ್ಣಮೂರ್ತಿ ಅವರೊಂದಿಗೆ ಡಾಕ್ಟರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿ ಅವರು ನಡೆಸಿದ್ದ ಸಂವಾದ. 6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತೆ ಜಗತ್ತು, ಸಸ್ಯವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮುಕಾಪುರ. ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:50 ಕೃಷಿರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಸಮಗ್ರ ಕೃಷಿಯ ಪ್ರಾಮುಖ್ಯತೆ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಕೆಆರ್ನಗರ ತಾಲೂಕು ಮಾರ್ನಹಳ್ಳಿ ಅಂಚೆ ವಡ್ಡರಹಳ್ಳಿಯ ಭಾರತಿ ಮತ್ತು ಅವರ ಮಗ ಜಯಂತ್. ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ. 8:00 ಸವಿನೆನಪು. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ ಸ್ವಚ್ಛಾಗ್ರಹ ಡ್ರಾಮಾ ಕಂಪನಿಯ ಯುವ ಸದಸ್ಯರಿಂದ ಪ್ಲಾಸ್ಟಿಕ್ ಅಸುರ ದ ವಾರ್ ವಿತಿನ್ ಅಸ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ದೆಹಲಿ ಕೇಂದ್ರದಿಂದ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ರಾಜ್ಕುಮಾರ್ ಮಜುಂದಾರ್ ಅವರ ಸಂತೂರ್ ವಾದನ. ಇದು ಆಕಾಶವಾಣಿ ದೆಹಲಿ ಕೇಂದ್ರದ ಕೊಡುಗೆ. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.

ಎಫ್ಎಂ 100.6ರಲ್ಲಿ ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 11:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: relating to reported cases of hantavirus infection on board the cruise ship MV Hontius. This is being done in coordination with the National Center for Disease Control, Integrated Disease Surveillance Program, World Health Organization, and other international health authorities. Somnath Amrit Parv will be celebrated to mark the 75th anniversary of the reconstruction of Somnath Temple. The Prime Minister, Narendra Modi, will participate in the Somnath Amrit Parv on the 11th of this month at Prabhas Patan in Somnath. Speaking to media, Gujarat State Cabinet Minister Jitubhai Vaghani said that various events will be organized at Somnath as part of the Somnath Amrit Parv, showcasing India's rich cultural and heritage traditions. And that is the end of this news bulletin.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 11:10. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಗಲಿದೆ. ಎಂದಿನಂತೆ ನಾಳೆ ಬೆಳಗ್ಗೆ ಎಫ್ಎಂ ಕಂಪನಾಂಕ 100.6 ಮೆಗಾಹರ್ಟ್ಸ್ಗಳಲ್ಲಿ 5:55 ನಿಲಯದ ಪ್ರಸಾರ ಕಾರ್ಯ ಆರಂಭವಾಗಲಿದೆ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಚಿನ್ಮಯಿ ಮಾಡುವ ನಮಸ್ಕಾರಗಳು. ಶುಭರಾತ್ರಿ.

ಮನೆಯಲ್ಲಿಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಗಲಿದೆ. ಎಂದಿನಂತೆ ನಾಳೆ ಬೆಳಗ್ಗೆ ಎಫ್ಎಂ ಕಂಪನಾಂಕ 100.6 ಮೆಗಾಹರ್ಟ್ಸ್ಗಳಲ್ಲಿ 5:55 ನಿಲಯದ ಪ್ರಸಾರ ಕಾರ್ಯ ಆರಂಭವಾಗಲಿದೆ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಚಿನ್ಮಯಿ ಮಾಡುವ ನಮಸ್ಕಾರಗಳು. ಶುಭರಾತ್ರಿ.